ಆಕಾಶವಾಣಿ ಮಂಗಳೂರು. ಇಂದು ಮಂಗಳವಾರ, 1948 ರಾಷ್ಟ್ರೀಯ ಶಕವರ್ಷದ ಆಷಾಢ ಮಾಸದ ಎರಡನೆಯ ದಿನ, ಅಂದರೆ 2026 ಇಸವಿ ಜೂನ್ ತಿಂಗಳ 23 ತಾರೀಖು. ಈಗ ಸಮಯ 5:58 ಹಾಗೂ 39 ಸೆಕೆಂಡ್ಗಳು. ತರಂಗಾಂತರ 275.5 ಮೀಟರ್ಗಳು, 1089 ಕಿಲೋಹರ್ಟ್ಸ್ ಹಾಗೂ ಎಫ್ಎಂ ಕಂಪನಾಂಕ 100.3 ಮೆಗಾಹರ್ಟ್ಸ್ಗಳಲ್ಲಿ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ. ಆತ್ಮೀಯ ಶ್ರೋತೃಬಾಂಧವರಿಗೆಲ್ಲ ನಿಲಯದ ಪರವಾಗಿ ನಾನು ಮಂಜುಳಾ ಪ್ರವೀಣ್ ಶೆಟ್ಟಿ ಮಾಡುವ ನಮಸ್ಕಾರಗಳು.

0: ಆಕಾಶವಾಣಿ ಮಂಗಳೂರು, ಸಮಯ 6:05. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.
1: ದಿಸ್ ಈಸ್ ಆಕಾಶವಾಣಿ, ದ ನ್ಯೂಸ್ ರೆಡ್ ಬೈ ಸುಭದ್ರ ರಾಮಚಂದ್ರನ್.

ವಂದನ ಭಕ್ತಿಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಮೊದಲಿಗೆ ಕೇಳಿ ಸುಧಾ ಮಂಜುನಾಥ್ ಅವರು ಹಾಡಿರುವ ಮಹೀಪತಿ ದಾಸರ ರಚನೆ ದೇವನಹುದೋ ದೇವಾದಿದೇವಾ.

ನಾದಪ್ರಿಯ ಶಿವನೆಂಬರು ನಾದಪ್ರಿಯ ಶಿವನಲ್ಲಯ್ಯ. ಬಸವಣ್ಣನವರ ವಚನವನ್ನು ಹಾಡಿದ್ದಾರೆ ವಿಶ್ವೇಶ್ವರ ಭಟ್.

ಆತ್ಮವಿಶ್ವಾಸ ಹಾಗೂ ಪರಿಶ್ರಮಗಳು ಸೋಲೆಂಬ ರೋಗವನ್ನು ಕೊಲ್ಲುವುದಕ್ಕಿರುವಂತಹ ಅತ್ಯುತ್ತಮ ಔಷಧಿ ಎನ್ನುತ್ತದೆ ಲೋಕೋಕ್ತಿ.

0: ಮಂಗಳೂರು. ಕೇಳಿ ಚಿಂತನ ವಿಬಿ ಹೊಸಮನೆ ಅವರಿಂದ.
1: ವಿಶ್ವ ಎಂಬುದು ವಿಷ್ಣು ಸಹಸ್ರನಾಮದಲ್ಲಿ ಮೊದಲನೆಯ ನಾಮ. ಅದಕ್ಕಿಂತ ಮೊದಲು ಓಂಕಾರ ಎಂದರೆ ಪ್ರಣಮವನ್ನು ಹೇಳಿಕೊಳ್ಳಬೇಕೆಂಬ ನಿಯಮವಿದೆ. ಈ ಎರಡೂವರೆ ಅಕ್ಷರಗಳಿಂದ ಕೂಡಿದ ಪ್ರಣವ ಪದ ವಿಶ್ವವ್ಯಾಪಿ. ಪಾಣಿನಿ ಸೂತ್ರದಂತೆ ವಿಶ್ ಎಂದರೆ ಪ್ರವೇಶನ, ಸರ್ವಸ್ವವನ್ನು ಕೂಡಿರುವುದು, ಸಕಲ ಚರಾಚರಗಳಿಗೆ ಮೂಲವಾದುದು ಎಂದೆಲ್ಲ ಅರ್ಥವಿದೆ. ಉಪನಿಷದ್ವಾಣಿಯೇ ಹೇಳಿದೆ, ಓಂ ಇತ್ಯೇಕಾಕ್ಷರಂ ಬ್ರಹ್ಮ. ಬ್ರಹ್ಮ ಎನ್ನುವುದು ಜ್ಞಾನ, ಜ್ಞಾನವೇ ವೇದ, ವೇದವೇ ಜ್ಞಾನ. ಇದರಲ್ಲಿ ಪರ್ಯಾಯ ಪದ ಬ್ರಹ್ಮ. ಬ್ರಹ್ಮ ಎನ್ನುವುದರಲ್ಲಿ ವಿಶ್ವವೇ ಅಡಗಿದೆ. ವಿಶ್ವದೊಳಗೆ ಚೈತನ್ಯ, ವಿಶ್ವ ಚೈತನ್ಯಕ್ಕೆ ಆವರಣ ದೇಹ, ದೇಹದೊಳಗೆ ಈ ಚೈತನ್ಯವು ಜೀವಭಾವ ರೂಪದಲ್ಲಿ ಹರಿದು ಬಂದಿದೆ. ಜೀವಕ್ಕೆ ಭಾವಕ್ಕೆ ಮೂಲ ಎಲ್ಲಿದೆ? ಮೂಲ ಶೋಧನೆಯೇ ವೇದಾಂತ. ವೇದಾಂತ ಎಂದರೆ ಜ್ಞಾನದ ಅಂತ. ಜ್ಞಾನಕ್ಕೆಲ್ಲಿ ಅಂತ, ಉಗಮವೆಲ್ಲಿ ಎಂಬುದನ್ನು ಜ್ಞಾನಿಗಳು, ಸಂತರು ಬಹುಕಾಲದಿಂದ ಚಿಂತನೆ ಮಾಡುತ್ತಾ ಬಂದಿದ್ದಾರೆ. ಚಿಂತನೆಯೇ ಭಾವದ ಪ್ರವಾಹ. ಈ ಭಾವ ದೇಹಧಾರಿಗಳಲ್ಲಿ ಮಾತ್ರ ಲಭ್ಯ. ಆದರೂ ಇದು ಮೂರ್ತ ಸ್ವರೂಪದ್ದಲ್ಲ, ಅಮೂರ್ತ ಸ್ವರೂಪದ್ದು, ಇದಕ್ಕೆ ರೂಪವಿಲ್ಲ. ಭಾವ ಬೆಳೆದು ಭಕ್ತಿಯ ಪ್ರಭಾವ ಪರಿಣತಿ. ಇದರ ಮೂಲಸ್ಥಾನವೆಲ್ಲಿ ಎಂದು ಕೇಳಿದರೆ ಜೀವ ಎಂದಷ್ಟೇ ಹೇಳಬಹುದು. ಜೀವ ಭಾವ ಇವೆರಡೂ ಚೈತನ್ಯದ ಪ್ರತಿಬಿಂಬ. ಚೈತನ್ಯವು ಮೂಡಿ ಬರಬೇಕಾದುದು ಚಿಂತನೆಯಿಂದಲೇ ಸರಿ. ಚಿಂತನೆ ಎಂಬುದು ಅಮೂರ್ತ ಸ್ವರೂಪ. ಹೀಗೆ ಚಿಂತಿಸುತ್ತಾ ಹೋದಂತೆ ವಿಶ್ವದ ಹೊರಾವರಣ ಪ್ರಕೃತಿ ರೂಪ, ಜೀವನ ಅರ್ಥಾತ್ ಚೈತನ್ಯ ಅದರ ಒಳರೂಪ, ಮನುಷ್ಯನ ಶರೀರ ಹೊರಾವರಣ ಅದರೊಳಗಿನ ಜೀವ ಭಾವಗಳು ಅಮೂರ್ತ ಆಕಾರರಹಿತ. ಆದರೂ ಅದೊಂದು ನಿರಂತರ ಪ್ರವಾಹ, ಜೀವಭಾವಗಳ ಪ್ರವಾಹ, ಅದುವೇ ಚೈತನ್ಯ. ಈ ಪ್ರಪಂಚ ಚರಾಚರ ಎಂದರೆ ಚಲನವುಳ್ಳದ್ದು ಮತ್ತು ಅಚಲವಾದುದು. ವಿಶ್ವದ ಜೀವಕೋಟಿಗಳೆಲ್ಲ ಚಲನವುಳ್ಳವುಗಳು. ಹಾಗೆಯೇ ಅವುಗಳ ಅಂತರಂಗದ ಜೀವಭಾವಗಳು ನಿರಂತರ ಪ್ರವಾಹ ಉಳ್ಳವುಗಳು, ಆದರೆ ಅವು ಮೂರ್ತ ಸ್ವರೂಪ ಇಲ್ಲದವುಗಳು. ಇದನ್ನೇ ಶಿವಶರಣರು ಸ್ಥಾವರಕ್ಕೆ ಅಳಿವುಂಟು, ಜಂಗಮಕ್ಕೆ ಅಳಿವಿಲ್ಲ ಎಂದು ಹೇಳಿದುದು. ಈ ಚೈತನ್ಯಕ್ಕೆ ಹೊರಾವರಣವೇ ವಿಶ್ವ. ಇದರಲ್ಲಿ ಪ್ರಕೃತಿಯೆಲ್ಲವೂ ಒಳಗೊಂಡಿದೆ. ಪ್ರಕೃತಿಯನ್ನು ನಡೆಸಿಕೊಂಡು ಬರುವುದು ಇದರ ಅಂತರ್ಗತವಾದ ಚೈತನ್ಯ. ಇದು ಮಂತ್ರಾತ್ಮಕವಾದುದು, ಮನನದಿಂದ ಗೋಚರವಾಗುವಂತಹದ್ದು. ಪ್ರತಿದಿನ ನಾವು ದೇವರ ಪೂಜೆಯ ಆರಂಭದಲ್ಲಿ ಒಂದು ಮಂಗಳಾರತಿ ಬೆಳಗುತ್ತೇವೆ. ಇನ್ನಿತರ ಸಂದರ್ಭಗಳಲ್ಲಿಯೂ ಘಂಟಾನಾದವನ್ನು ಮಾಡುತ್ತೇವೆ. ಒಂದು ಮಂತ್ರ ಹೇಳಿ ಉಚ್ಚರಿಸಿ ಘಂಟಾನಾದದೊಂದಿಗೆ ಆರಂಭ ಮಾಡ್ತೇವೆ. ಆಗಮಾರ್ಥಂತು ದೇವಾನಾಂ, ಗಮನಾರ್ಥಂತು ರಾಕ್ಷಸಾಂ, ಕುರು ಘಂಟಾರವಂ ತತ್ರ ದೇವತಾಹ್ವಾನ ಲಾಂಛನಂ. ದೇವತೆಗಳು, ದೈವಿಕ ಭಾವನೆಗಳು ಬಂದು ನಮ್ಮ ಬಳಿ ಸೇರುವ ಸಂಕೇತವಾಗಿ, ರಾಕ್ಷಸೀ ಭಾವನೆಗಳು ತೊಲಗಿ ಹೋಗಲಿ ಎಂಬ ಸಂಕೇತವಾಗಿ ಘಂಟಾನಾದವನ್ನು ಮಾಡು ಎಂಬುದೇ ಇದರ ಅರ್ಥ. ಇದಕ್ಕಿಂತ ಮೊದಲು ಎಂದರೆ ಯಾವುದೇ ಕರ್ಮಭಾಗವನ್ನು ತೊಡಗುವಾಗ ನಮ್ಮ ಅಂತರಂಗ ಬಹಿರಂಗಗಳೆಲ್ಲವೂ ಶುದ್ಧವಾಗಿರಬೇಕು. ಮನಸ್ಸು ಮತ್ತು ಮಾತು ಕೃತಿಗಳು ಶುದ್ಧವಾಗಿಲ್ಲದೆ ಹೋದರೆ ಇಂದು ನಡೆಯುತ್ತಿರುವ ದುರಾಚಾರ ದುರ್ಘಟನೆಗಳು ಸಹಜ. ಧ್ಯಾನದಿಂದ ಅಂತರಂಗ ಶುದ್ಧಿ, ಅಂತರಂಗ ಬಹಿರಂಗಗಳೆಲ್ಲವೂ ಶುದ್ಧವಾದ ಮೇಲೆ ತೊಡಗಿದ ಕಾರ್ಯವೂ ಶುದ್ಧವಾಗುತ್ತದೆ. ಅದಕ್ಕಾಗಿಯೇ ನೀತಿಯ ಚುಟುಕು ನಮ್ಮ ಮನನ ವಿಚಾರವಾಗಿರಬೇಕು.
0: ಇದುವರೆಗೆ ವಿಬಿ ಹೊಸಮನೆ ಇವರಿಂದ ಚಿಂತನೆ ಕೇಳಿದಿರಿ.

ಆಕಾಶವಾಣಿ ಮಂಗಳೂರು. ಪ್ರಿಯ ಕೇಳುಗರೇ, ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ ಇನ್ನು ಮುಂದೆ 6:40 ತತ್ವಪದ, 6:45 ಆರೋಗ್ಯ ಮಂಥನ ಪ್ರಸ್ತುತಪಡಿಸುತ್ತಾರೆ ಡಾಕ್ಟರ್ ಸಂದೀಪ್ ಪೇಕಲ್. ರೈತರಿಗೆ ಸಲಹೆ 6:50

7:15 ಪ್ರಾಯೋಜಿತ ಕಾರ್ಯಕ್ರಮ ಜಂಡು ಆಯುರ್ ಸಿಂಚನ. ಇಂದಿನ ಕಾರ್ಯಕ್ರಮದಲ್ಲಿ ಮಧುಮೇಹ ಮತ್ತು ಆಯುರ್ವೇದ ಚಿಕಿತ್ಸೆ, ಈ ಕುರಿತು ಉಡುಪಿ ಕುತ್ಪಾಡಿಯ ಎಸ್ಟಿಎಂ ಆಯುರ್ವೇದ ಕಾಲೇಜು ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದ ರೋಗ ನಿಧಾನ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಅರುಣ್ ಕುಮಾರ್ ಎಂ ಅವರೊಂದಿಗಿನ ಸಂದರ್ಶನವನ್ನು ಕೇಳುವಿರಿ. ನಡೆಸಿಕೊಡುತ್ತಾರೆ ಪಿ ಸೂರ್ಯನಾರಾಯಣ ಭಟ್. 7:45 ರಾಗರಂಜನಿ ಚಿತ್ರಗೀತೆಗಳ ಕಾರ್ಯಕ್ರಮ, 8:30 ಕನ್ನಡ ಚಿತ್ರಗೀತೆಗಳು, 9:00 ಸುಗಮ ಸಂಗೀತ ಕಾರ್ಯಕ್ರಮದಲ್ಲಿ ಮೌನೀಶ್ ಕುಮಾರ್ ಛಾವಣಿ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳುವಿರಿ. ಹಿಂದಿ ಚಿತ್ರಗೀತೆಗಳು 9:20, 10:00 CIET ಹಾಗೂ NCERT ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್, 10:30 ಹೃದಯ ರಾಗ, ಕೇಳುಗರ ನೆಚ್ಚಿನ ಕನ್ನಡ ಚಿತ್ರಗೀತೆಗಳ ನೇರ ಫೋನಿನ್ ಕಾರ್ಯಕ್ರಮ. ಇಂದಿನ ವಿಷಯ, ರಾತ್ರಿ ಅನ್ನುವುದು ಇಲ್ಲದಿರುತ್ತಿದ್ದರೆ ಈ ಜಗತ್ತು ಹೇಗಿರುತ್ತಿತ್ತು.

11:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ರಾಜನ್ ಮಿಶ್ರಾ ಹಾಗೂ ಸಾಜನ್ ಮಿಶ್ರಾ ಅವರ ಗಾಯನದಲ್ಲಿ ರಾಗ್ ಬಸಂತ್ ಮುಖಾರಿ ಕೇಳುವರೆ. 12:05 ಕಾರ್ಯಕ್ರಮ ವನಿತಾ ವಿಹಾರ, ರಾಜ್ಯ ಹಾಗೂ ರಾಷ್ಟ್ರಮಟ್ಟದ ಪ್ರಶಸ್ತಿ ಪಡೆದು ಸಮಾಜ ಸೇವೆಯನ್ನ ಜೀವನವಾಗಿಸಿಕೊಂಡಿರುವ ಮಂಡ್ಯದ ಅನುಪಮಾ ನಾಗರಾಜ ಗೌಡ ಅವರೊಂದಿಗಿನ ಮಾತುಕತೆಯನ್ನ ಕೇಳುವಿರಿ. ನಡೆಸಿಕೊಡುತ್ತಾರೆ ದಿಗ್ವಿಜಯ್ ಬಿ. ರಾಜ್ಯವ್ಯಾಪಿ ಪ್ರಸಾರದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆಯಲ್ಲಿ ಅಲರ್ಜಿ ಅರಿವು ಸಪ್ತಾಹ ಆಚರಣೆಯ ಸಂದರ್ಭದಲ್ಲಿ ಡಾಕ್ಟರ್ ರವೀಂದ್ರ ಗದಗ್ ಅವರೊಂದಿಗೆ ಸಂದರ್ಶನ, ಬಳಿಕ ಫಂಗಸ್ ಇನ್ಫೆಕ್ಷನ್ ಕುರಿತು ಡಾಕ್ಟರ್ ಕೆಎನ್ ನವೀನ್ ಅವರಿಂದ ಮಾಹಿತಿ ಕೇಳುವಿರಿ. ಪ್ರಸ್ತುತಪಡಿಸುವವರು ಮಂಜುಳಾ ಪುರಾಣಿಕ್. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. ಈ ಮಧ್ಯಾಹ್ನ 1:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತಾದ ಕಾರ್ಯಕ್ರಮದಲ್ಲಿ ಪಿಎಂ ಇ ಡ್ರೈವ್ ಯೋಜನೆ ಕುರಿತು ಮಾಹಿತಿ ಕೇಳುವಿರಿ. ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ ಇದು. 1:20 ಸ್ವರ ಮಾಧುರ್ಯದಲ್ಲಿ ಖಾನ್ ಸಹೋದರರು ಹಾಡಿರುವ ಬಸವಣ್ಣನವರ ವಚನಗಳನ್ನು ಕೇಳಬಹುದು. 1:30 ಸಂಯೋಜಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 2:15 ಹಿಂದಿ ಚಿತ್ರಗೀತೆಗಳು. 2:40 ಅನುರಾಧ ಪೌದ್ವಾಲ್ ಅವರು ಹಾಡಿರುವ ಗಜಲ್ಗಳು.

ಇನ್ನು ನಮ್ಮ ಸಾಯಂಕಾಲದ ಪ್ರಸಾರದಲ್ಲಿ 5 ಗಂಟೆಗೆ ಹಿಂದಿ ಚಿತ್ರಗೀತೆಗಳು, 5:30ಕ್ಕೆ ಸಂಸ್ಕೃತ ಪಾಠ. ಗುರುಗಳು ಡಾಕ್ಟರ್ ಮಧುಸೂದನ್ ಭಟ್, ವಿದ್ಯಾರ್ಥಿಗಳು ಶ್ರೀಧರ ಗಣೇಶ್ ಹೆಗ್ಡೆ ಮತ್ತು ಅನ್ನಪೂರ್ಣ. ಚಿತ್ರಗೀತೆಗಳು 5:45ಕ್ಕೆ, ಭಕ್ತಿಗೀತೆಗಳು 6:10ಕ್ಕೆ, 6:30ಕ್ಕೆ ಅವಲೋಕನ, 6:50ಕ್ಕೆ ಕಿಸಾನ್ ವಾಣಿಯಲ್ಲಿ ಸಾವಯವ ಮೇವು, ಆರೋಗ್ಯಕರ ಪಶುಗಳು, ಸುರಕ್ಷಿತ ಆಹಾರ ಮತ್ತು ಆರೋಗ್ಯಕರ ಸಮಾಜ, ಈ ಕುರಿತು ಕೃಷಿ ವಿಜ್ಞಾನ ಕೇಂದ್ರ ಮಂಗಳೂರು ಇಲ್ಲಿನ ವಿಜ್ಞಾನಿಗಳಾದ ಡಾಕ್ಟರ್ ಧರಣೇಶ್ ಎಂಕೆ ಅವರೊಂದಿಗಿನ ಸಂದರ್ಶನವನ್ನು ಕೇಳುವಿರಿ. ನಡೆಸಿಕೊಡುತ್ತಾರೆ ರಜನಿ ಭಟ್. ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. 7:45ಕ್ಕೆ ಚಿತ್ರಗೀತೆಗಳು. ಈ ರಾತ್ರಿ 8:00ಗೆ ಯುವವಾಣಿಯಲ್ಲಿ ರಮ್ಯಾ ಮಾಧವನ್ ಅವರಿಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಹಾಡುಗಾರಿಕೆ, ಬಳಿಕ ಆತ್ಮಶ್ರೀ ಎಂ ಅವರಿಂದ ದೇವರ ನಾಮಗಳನ್ನು ಕೇಳುವಿರಿ. 8:30ಕ್ಕೆ ಕನ್ನಡದಲ್ಲಿ ಭಾಷಣ ಡಾಕ್ಟರ್ ಅನಂತಮೂರ್ತಿ ಇವರಿಂದ, ವಿಷಯ ಪೌರಾಣಿಕ ಪಾತ್ರಗಳು ವರ್ತಮಾನಕ್ಕೆ ಹೇಗೆ ಸಂಬಂಧಿತ. ಸ್ಪಾಟ್ಲೈಟ್ ಕಾರ್ಯಕ್ರಮ 9:15ಕ್ಕೆ, ರಾತ್ರಿ 9:30ಕ್ಕೆ 100.3 FM ಆಕಾಶವಾಣಿ ಟೆಲಿಕ್ವಿಜ್ ಇದರ 6ನೇ ಸಂಚಿಕೆಯನ್ನು ಕೇಳುವಿರಿ. ಕ್ವಿಜ್ ಮಾಸ್ಟರ್ ಸಾಫ್ಟ್ವೇರ್ ಇಂಜಿನಿಯರ್ ವಿಕಾಸ್ ಜೈನ್. 10:30ಕ್ಕೆ ಹಿಂದಿ ಚಿತ್ರಗೀತೆಗಳು, 11:05ಕ್ಕೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು. ಇವು ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು.

0: ಆರೋಗ್ಯ ಮಂಥನ, ಸ್ವಸ್ಥ ಜೀವನಕ್ಕಾಗಿ ದೈನಂದಿನ ಸಿಂಚನ. ಇಂದಿನ ವಿಷಯ ಪಂಚಕರ್ಮ ಚಿಕಿತ್ಸೆಯ ಉಪಯೋಗಗಳು. ಪ್ರಸ್ತುತಿ ಡಾಕ್ಟರ್ ಸಂದೀಪ್ ಬೇಕಲ್.
1: ಪಂಚಕರ್ಮಕ್ಕೆ ಸ್ವಲ್ಪ ಸಮಯ ವ್ಯಯ ಮಾಡಬೇಕಾಗ್ತದೆ, ಜೊತೆಯಲ್ಲಿ ಹಣ ಕೂಡ ವ್ಯಯ ಮಾಡಬೇಕಾಗ್ತದೆ. ಇಷ್ಟೆಲ್ಲ ಮಾಡಿ ನಿಮಗೆ ಆಗುವ ಪ್ರಯೋಜನ ಏನು ಅಂತ, ನಮ್ಮ ಶರೀರದೊಳಗೆ ಬೇರೆ ಬೇರೆ ರೀತಿಯಾದ ಕಶ್ಮಲಗಳನ್ನು ಬೇರೆ ಬೇರೆ ಸಂದರ್ಭದಲ್ಲಿ ನಾವು ತುಂಬಿಕೊಳ್ತೇವೆ. ಇವತ್ತಿನ ದಿನ ನಾವು ಫಾಸ್ಟ್ ಫುಡ್ ತಗೊಳ್ತೇವೆ, ಪ್ರಿಸರ್ವೇಟಿವ್ ಹಾಕಿದ ಆಹಾರಗಳನ್ನು ತಗೊಳ್ತೇವೆ, ನಾವು ಅನ್ಸೀಸನಲ್ ಫ್ರೂಟ್ಸ್ ಅಂತೇಳಿದರೆ ಅಕಾಲಿಕವಾಗಿ ನಾವು ಯಾವುದೇ ಹಣ್ಣುಗಳನ್ನು ಸೇವಿಸ್ತೇವಲ್ಲ, ಅದೆಲ್ಲ ಒಂದೋ ಬೇರೆ ಬೇರೆ ರೀತಿಯಲ್ಲಿ ಸಂಸ್ಕಾರ ಹೊಂದಿರ್ತದೆ, ಸಂಸ್ಕರಣೆಗಳನ್ನು ಮಾಡಿ ಅದಕ್ಕೆ ಕೆಲವುದಕ್ಕೆ ಕೆಲವು ರಾಸಾಯನಗಳನ್ನು ಬೆರೆಸ್ತಾರೆ. ಹೀಗೆಲ್ಲ ಆಗಿ ನಮ್ಮ ಶರೀರದೊಳಗೆ ಬೇರೆ ಬೇರೆ ಸಂದರ್ಭದಲ್ಲಿ ಕಶ್ಮಲಗಳು ಸೇರಿಕೊಳ್ಳುತ್ತದೆ. ಅದಷ್ಟಲ್ಲದೆ ಈಗ ಆಹಾರದಲ್ಲಿ ನಾನೇನೋ ಒಂದು ರೀತಿಯಲ್ಲಿ ಪಥ್ಯ ಮಾಡಬಹುದು, ಆಹಾರವನ್ನು ನಾನು ಲಿಮಿಟ್ ಮಾಡಬಹುದು, ಆದರೆ ಗಾಳಿಗೇನು ಮಾಡ್ತೀರಿ ನೀವು? ಹೋದಲ್ಲಿ ಉಸಿರಾಡುವಂಥದ್ದು ಉಸಿರಾಡಲೇಬೇಕು. ನಾವು ಇವತ್ತು ಏನು ಕಾಣ್ತಾ ಇದ್ದೇವೆ, ಗಾಳಿಯಲ್ಲಿರುವಂಥ ಕಶ್ಮಲಗಳು, ಪಾರ್ಟಿಕ್ಯುಲೇಟ್ ಮ್ಯಾಟರ್ ಸಾಕಷ್ಟು ಪ್ರಮಾಣದಲ್ಲಿದೆ. ಮತ್ತೊಂದು ನೀರಿನದ್ದು, ಇವತ್ತಿನ ದಿನ ಆರೋ ಎಲ್ಲ ಬಂದಿದೆ ಅನ್ನುವಂಥದ್ದು ನಿಜ, ಬೇರೆ ಬೇರೆ ರೀತಿಯಲ್ಲಿ ಶುದ್ಧಿಗೊಳಿಸಲಿಕ್ಕೆ ಅವಕಾಶ ಇದೆ. ಆದರೆ ಎಷ್ಟರ ಮಟ್ಟಿಗೆ ಶುದ್ಧಿ ಮಾಡ್ಬೋದು, ಯಾವಾಗಲೂ ಸಾಧ್ಯವ? ಅದು ಶುದ್ಧಿ ಮಾಡಿದ ನೀರಂತ ಬಾಟ್ಲಿಗಳಲ್ಲಿ ಕೊಡುವಂಥದ್ದು ನಿಜವಾಗಿ ಶುದ್ಧ ನೀರ? ಆಯಿತು, ಬಾಟ್ಲಿಯಲ್ಲಿ ಹಾಕಿದ ನಂತರ ಆ ಪ್ಲಾಸ್ಟಿಕ್ ಬೆರೆಯುವಾಗ ಅದನ್ನು ನಾವೇನು ಸೇವಿಸ್ತೇವೆ? ಇವತ್ತು ಚಾ ಕಾಫಿಯನ್ನು ನಾವು ಹೇಗೆ ಪ್ಲಾಸ್ಟಿಕ್ನ ಲೋಟದಲ್ಲಿ ಕುಡಿತೇವೆ, ಅಥವಾ ಈ ವ್ಯಾಕ್ಸನ್ನು ಕೋಟ್ ಮಾಡಿದಂಥ ಲೋಟದಲ್ಲಿ ಕುಡಿತೇವೆ, ಅದೆಲ್ಲ ಶರೀರಕ್ಕೆ ಸೇರಿಕೊಂಡಾಗ ಅದನ್ನು ಹೇಗೆ ಹೊರಗೆ ತೆಗಿತೀರಿ? ಪಂಚಕರ್ಮಗಳು ಅದಕ್ಕೆ ಮೂಲ ಕಾರಣ. ಅಂದರೆ ಅದರಿಂದ ನಾವು ಈ ಶರೀರವನ್ನು ಒಳಗಿಂದ ಶುದ್ಧಿ ಮಾಡ್ಬೋದು. ಈ ಹೊರಗಿಂದ ನೀವು ಚಂದ ಮಾಡಿ, ಏನೇ ನೀವು ಕಾಸ್ಮೆಟಿಕ್ಸ್ ಹಾಕಿ ನಿಮ್ಮ ಶರೀರವನ್ನು ಚಂದ ಕಾಣುವಾಗಿ ಮಾಡಬಹುದು, ಆದರೆ ಒಳಗಿಂದ ಶುದ್ಧಿ ಇಲ್ಲದೇ ಇದ್ದರೆ ಮುಂದೊಂದು ದಿನ ರೋಗಕ್ಕೆ ತುತ್ತಾಗ್ತೀರಿ. ಇವತ್ತು ನಾವು ಅದನ್ನೇ ಕಾಣ್ತಾ ಇದ್ದೇವೆ. ಇವತ್ತಿನ ದಿನ ಕ್ಯಾನ್ಸರ್ನ ಪ್ರಮಾಣ ಜಾಸ್ತಿ ಆಗಿದೆ, ಗ್ಯಾಸ್ಟ್ರಿಕ್ನ ಪ್ರಮಾಣ ಜಾಸ್ತಿ ಆಗಿದೆ, ಬೇರೆ ಬೇರೆ ರೋಗಗಳು ನಿಮ್ಮ ಯಾವ ಅಂಗಕ್ಕೆ ಸಂಬಂಧಪಟ್ಟಿದ್ರು ನೋಡಿದರೂ ರೋಗದ ಸಂಖ್ಯೆಯಲ್ಲಿ ತುಂಬ ಹೆಚ್ಚಳ ಆಗಿದೆ.
0: ಇದುವರೆಗೆ ಆರೋಗ್ಯ ಮಂಥನ, ಸ್ವಸ್ಥ ಜೀವನಕ್ಕಾಗಿ ದೈನಂದಿನ ಸಿಂಚನ ಕಾರ್ಯಕ್ರಮ ಕೇಳಿದಿರಿ. ಇಂದಿನ ವಿಷಯ ಪಂಚಕರ್ಮ ಚಿಕಿತ್ಸೆಯ ಉಪಯೋಗಗಳು. ಪ್ರಸ್ತುತಿ ಡಾಕ್ಟರ್ ಸಂದೀಪ್ ಬೇಕಲ್. ಕಾರ್ಯಕ್ರಮ ನಿರ್ಮಾಣ ಲತೀಶ್ ಪಾಲ್ದಾನೆ.

ಪ್ರಿಯ ಕೇಳುಗರೇ, ಗಮನಿಸಿ, ಇಂದು ಬೆಳಗ್ಗೆ 7:15 ಪ್ರಾಯೋಜಿತ ಕಾರ್ಯಕ್ರಮ ಜಂಡು ಆಯುರ್ ಸಿಂಚನ, ಮಧುಮೇಹ ಮತ್ತು ಆಯುರ್ವೇದ ಚಿಕಿತ್ಸೆ ಈ ಕುರಿತು ಉಡುಪಿ ಕುತ್ಪಾಡಿಯ ಎಸ್ಟಿಎಂ ಆಯುರ್ವೇದ ಕಾಲೇಜು ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದ ರೋಗ ನಿಧಾನ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಅರುಣ್ ಕುಮಾರ್ ಎಂ ಅವರೊಂದಿಗಿನ ಸಂದರ್ಶನವನ್ನು ಕೇಳುವಿರಿ. ನಡೆಸಿಕೊಡುವವರು ಪಿ ಸೂರ್ಯನಾರಾಯಣ ಭಟ್.

0: ಆಕಾಶವಾಣಿ ಮಂಗಳೂರು ಕೇಳಿ ರೈತರಿಗೆ ಸಲಹೆ.
1: ನಮ್ಮ ದೇಶ ಹಲಸಿನ ಮೂಲವಾಗಿದ್ದು ಹಣ್ಣನ್ನು ನೇರ ಸೇವನೆಗೆ ಮತ್ತು ಕಾಯಿಗಳನ್ನು ಅಡುಗೆಯಲ್ಲಿ ಉಪಯೋಗಿಸುತ್ತಾರೆ. ಹಲಸಿನಲ್ಲಿ ಸಕ್ಕರೆ ಮತ್ತು ಅನ್ನಾಂಗಗಳು ಹೆಚ್ಚಿನ ಪ್ರಮಾಣದಲ್ಲಿದ್ದು ಬೀಜದಲ್ಲಿ ಸಾರಜನಕ, ಪಿಷ್ಟ ಮತ್ತು ಖನಿಜಾಂಶಗಳು ಇರುತ್ತವೆ. ಇದು ಮಲೆನಾಡು ಮತ್ತು ಕರಾವಳಿ ಪ್ರದೇಶದಲ್ಲಿ ಸೂಕ್ತವಾಗಿ ಬೆಳೆಯುತ್ತದೆ. ಇನ್ನು ಉಳಿದ ಪ್ರದೇಶಗಳಲ್ಲಿ ಕೂಡ ಸಾಧಾರಣವಾಗಿ ಬರುತ್ತದೆ. ಹಲಸು ಸುಮಾರು ದಕ್ಷಿಣ ಕನ್ನಡ ಜಿಲ್ಲೆಯ 700ಕ್ಕಿಂತ ಹೆಚ್ಚು ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆಯುತ್ತಿದ್ದು ಕೃಷಿಕರ ಆರ್ಥಿಕ ಮತ್ತು ಸಾಮಾಜಿಕ ಸುಭದ್ರತೆಯನ್ನು ಒದಗಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಆಳವಾದ ಕೆಂಪುಗೋಡು ಮಣ್ಣು ಮತ್ತು ಮರಳು ಮಿಶ್ರಿತ ಫಲವತ್ತಾದ ಮಣ್ಣು ಈ ಬೆಳೆಗೆ ಸೂಕ್ತ.

0: ತೇವಾಂಶವುಳ್ಳ ಉಷ್ಣವಲಯದಲ್ಲಿ 1500 ಮೀಟರ್ ಎತ್ತರದವರೆಗೂ ಕೂಡ ಈ ಹಣ್ಣನ್ನು ಬೆಳೆಯಬಹುದು. ಜೂನ್ನಿಂದ ಜುಲೈ ತಿಂಗಳು ಇದರ ನಾಟಿಗೆ ಸೂಕ್ತವಾದಂಥ ಕಾಲ. ಇದರ ತಳಿಗಳ ಬಗ್ಗೆ ಹೇಳುವುದಾದರೆ ಸಿಂಗಾಪುರ್ ಹಲಸು ಅಥವಾ ಸಿಲೋನ್ ಹಲಸು, ಸ್ವರ್ಣ, ಪಾಲೂರು 1, ಕೊಂಕಣ್ ಪ್ರಾಲಿಫಿಕ್, ಹೀಗೆ ಹಲವಾರು ತಳಿಗಳನ್ನು ಇದರಲ್ಲಿ ನಾವು ನೋಡಬಹುದು. ಸಿಂಗಾಪುರ್ ಹಲಸು ಒಂದು ಒಳ್ಳೆಯ ತಳಿಯಾಗಿದ್ದು ಬೇಗನೆ ಫಲ ಕೊಡುತ್ತದೆ. ಹಣ್ಣುಗಳು ಮಧ್ಯಮ ಗಾತ್ರದ್ದಾಗಿರ್ತವೆ. ಸ್ವರ್ಣ ಈ ತಳಿಯನ್ನು ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು ಇವರು ಬಿಡುಗಡೆ ಮಾಡಿರ್ತಾರೆ. ಈ ತಳಿ 2-3 ಕಾಯಿಗಳ ಗೊಂಚಲನ್ನು ಮುಖ್ಯ ಬುಡದ ಹಾಗೂ ರೆಂಬೆಯ ಮೇಲೆ ಕೊಡುವುದರಿಂದ ಉತ್ತಮ ಇಳುವರಿ ಕೊಡುತ್ತದೆ. ಕಾಯಿ ಸರಾಸರಿ 6-8 ಕಿಲೋಗ್ರಾಂ ತೂಕವಿದ್ದು ಸ್ವರ್ಣ ಹಳದಿ ಬಣ್ಣದಿಂದ ಕೂಡಿರ್ತದೆ. ಪಾಲೂರು 1 ತಮಿಳುನಾಡು ಕೃಷಿ ವಿಶ್ವವಿದ್ಯಾನಿಲಯದಿಂದ ಬಿಡುಗಡೆ ಆದಂಥ ತಳಿ. ಇದು ಅಧಿಕ ಇಳುವರಿಯನ್ನು ನೀಡುತ್ತದೆ. ಸುಮಾರು 80 ಹಣ್ಣುಗಳು ಅಥವಾ 900 ಕಿಲೋಗ್ರಾಂ ಹಣ್ಣುಗಳನ್ನು ಇದು ನೀಡುತ್ತದೆ. ವರ್ಷಕ್ಕೆ 2 ಬಾರಿ ಹಣ್ಣನ್ನು ಕೊಡುತ್ತದೆ. ಕೊಂಕಣ್ ಪ್ರಾಲಿಫಿಕ್, ಕೊಂಕಣ್ ವಿಶ್ವವಿದ್ಯಾನಿಲಯ ಮಹಾರಾಷ್ಟ್ರದಿಂದ ಬಿಡುಗಡೆ ಆದಂತಹ ತಳಿ. ಈ ತಳಿ ಹೆಚ್ಚು ಇಳುವರಿಯನ್ನು ಅಂದರೆ 550 ಕಿಲೋಗ್ರಾಂ ಪ್ರತಿ ಮರಕ್ಕೆ ನೀಡುತ್ತದೆ. ಹಣ್ಣಿನ ಗಾತ್ರ ಸುಮಾರು 5.5 ಕಿಲೋಗ್ರಾಂಗಿಂತ ಹೆಚ್ಚಿರ್ತದೆ. ಸ್ಥಳೀಯವಾಗಿ ನಾವು ರುದ್ರಾಕ್ಷಿ, ಲಾಲ್ಬಾಗ್, ಚಂದ್ರಹಲಸು, ಸಿದ್ದು, ಗಂಬ್ಲೆಸ್, ಮಧುರ ಮುಂತಾದ ತಳಿಗಳನ್ನು ಕೂಡ ಕಾಣ್ತೇವೆ. ಇತ್ತೀಚೆಗೆ ಕಸಿ ಮಾಡಿದ ಉತ್ತಮ ಜಾತಿಯ ಗಿಡಗಳು ಬೇಗನೆ ಫಲ ನೀಡುವಂತಹ ಗುಣವನ್ನು ಹೊಂದಿದೆ. ಇದರ ಬೇಸಾಯ ಸಾಮಗ್ರಿ ಹೇಳಬೇಕಿದ್ರೆ ಸುಮಾರು 30x30 ಅಂತರದಲ್ಲಿ ಎಕರೆಗೆ ಸುಮಾರು 40 ಕಸಿ ಗಿಡಗಳನ್ನು ನಾಟಿ ಮಾಡುವುದು ಒಳ್ಳೆಯದು. ಕೊಟ್ಟಿಗೆ ಅಥವಾ ಕಾಂಪೋಸ್ಟ್ ಗೊಬ್ಬರವನ್ನು ಪ್ರತಿ ಗಿಡಕ್ಕೆ 50 ಕಿಲೋಗ್ರಾಂ ಅಥವಾ ಪ್ರತಿ ಎಕರೆಗೆ 2 ಟನ್ನಂತೆ ಕೊಡಬೇಕಾಗ್ತದೆ. ಸಾಮಾನ್ಯವಾಗಿ ರಾಸಾಯನಿಕ ಗೊಬ್ಬರವನ್ನು ಸುಮಾರು 1-3 ವರ್ಷದವರೆಗೆ 200 ಗ್ರಾಂ ಸಾರಜನಕ, 120 ಗ್ರಾಂ ರಂಜಕ ಹಾಗೂ 60 ಗ್ರಾಂ ಪೊಟ್ಯಾಷನ್ನು ಪ್ರತಿ ಗಿಡಕ್ಕೆ ಅಥವಾ 8 ಕಿಲೋಗ್ರಾಂ ಸಾರಜನಕ, 4.8 ಕಿಲೋಗ್ರಾಂ ರಂಜಕ, 2.4 ಕಿಲೋಗ್ರಾಂ ಪೊಟ್ಯಾಷನ್ನು ಪ್ರತಿ ಎಕರೆಗೆ ಕೊಡಬಹುದು. 7 ವರ್ಷಕ್ಕೆ ಮೇಲ್ಪಟ್ಟ ಗಿಡಗಳಿಗೆ ಸುಮಾರು 600 ಗ್ರಾಂ ಪ್ರತಿ ಗಿಡಕ್ಕೆ ಸಾರಜನಕ, 300 ಗ್ರಾಂ ರಂಜಕ, 180 ಗ್ರಾಂ ಪೊಟ್ಯಾಷ್ ಅಥವಾ 24 ಕಿಲೋಗ್ರಾಂ ಸಾರಜನಕ, 12 ಕಿಲೋಗ್ರಾಂ ರಂಜಕ, 7.2 ಕಿಲೋಗ್ರಾಂ ಪೊಟ್ಯಾಷನ್ನು ಪ್ರತಿ ಎಕರೆಗೆ ಕೊಡಬಹುದು. ಭೂಮಿಯನ್ನು ಚೆನ್ನಾಗಿ ಉಳುಮೆ ಮಾಡಿ ಏಪ್ರಿಲ್ ಮೇ ತಿಂಗಳಲ್ಲಿ ಶಿಫಾರಸು ಮಾಡಿದ ಅಂತರದಲ್ಲಿ ಗುಣಿಗಳನ್ನು ತೆಗೆದು ನಂತರ ಮೇಲ್ಮಣ್ಣು ಮತ್ತು ಕೊಟ್ಟಿಗೆ ಗೊಬ್ಬರಗಳನ್ನು ಸಮ ಪ್ರಮಾಣದಲ್ಲಿ ಬೆರೆಸಿದ ಮಿಶ್ರಣವನ್ನು ತುಂಬಬೇಕು. ಗಿಡಗಳನ್ನು ತಲಾ 1 ಗುಣಿಗಳ ಮಧ್ಯಭಾಗದಲ್ಲಿ ನಾಟಿ ಮಾಡಬೇಕು. ಶಿಫಾರಸು ಮಾಡಿದ ರಾಸಾಯನಿಕ ಗೊಬ್ಬರವನ್ನು 2 ಕಂತುಗಳಲ್ಲಿ ಕೊಡಬೇಕು. 12-15 ದಿನಕ್ಕೆ ಒಮ್ಮೆ ಬೇಸಿಗೆಯಲ್ಲಿ ನೀರು ಕೊಡಬೇಕಾಗ್ತದೆ. ಕಸಿ ಗಿಡಗಳು ನಾಟಿ ಮಾಡಿ 4 ವರ್ಷಗಳ ನಂತರ ಹಣ್ಣು ಕೊಡಲು ಪ್ರಾರಂಭ ಆಗ್ತದೆ. ಸಿಂಗಾಪುರ್ ತಳಿ 2.5 ವರ್ಷಗಳಲ್ಲೇ ಫಲ ನೀಡುತ್ತದೆ. ಪ್ರತಿ ವರ್ಷಕ್ಕೆ ಗಿಡಕ್ಕೆ 50-250 ಹಣ್ಣುಗಳನ್ನು ಪಡೆಯಬಹುದು. ಪ್ರತಿ ಎಕರೆಗೆ 16-20 ಟನ್ ಇಳುವರಿ ಪಡೆಯಬಹುದು.
1: ರೈತರಿಗೆ ಸಲಹೆ ಕೇಳಿದಿರಿ. ಸಾಯಂಕಾಲ 6:50 ಕಿಸಾನ್ ವಾಣಿಯಲ್ಲಿ ಸಾವಯವ ಮೇವು, ಆರೋಗ್ಯಕರ ಪಶುಗಳು, ಸುರಕ್ಷಿತ ಆಹಾರ ಮತ್ತು ಆರೋಗ್ಯಕರ ಸಮಾಜ, ಈ ಕುರಿತು ಕೃಷಿ ವಿಜ್ಞಾನ ಕೇಂದ್ರ ಮಂಗಳೂರು ಇಲ್ಲಿನ ವಿಜ್ಞಾನಿಗಳಾದ ಡಾಕ್ಟರ್ ಧರಣೇಶ್ ಎಂಕೆ ಅವರೊಂದಿಗಿನ ಸಂದರ್ಶನವನ್ನು ಕೇಳುವಿರಿ. ನಡೆಸಿಕೊಡುವವರು ರಜನಿ ಭಟ್. ಆಕಾಶವಾಣಿ ಮಂಗಳೂರು, ಸಮಯ 6:55. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.
2: ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಕಃ ಪುನೀತ ತ್ರಿಪಾಠಿ. ಅಥ ವಾರ್ತಾಃ. ಭಾರತಸ್ಯ ದ್ರುತಗತ್ಯಾ ವರ್ಧಮಾನಸ್ಯ ವಿಶ್ವಸನೀಯ ವೈಶ್ವಿಕ ಶಕ್ತಿರೂಪೇಣ ಪರಿವರ್ತನಸ್ಯ ಪ್ರೇರಕ ಶಕ್ತಿಃ ರಾಷ್ಟ್ರ ಪ್ರಥಮಸ್ಯ ಸಿದ್ಧಾಂತಃ ಏವ ಅಸ್ತೀತಿ ಪ್ರಧಾನಮಂತ್ರಿಣಾ ನರೇಂದ್ರ ಮೋದಿನಾ ಉಕ್ತಂ. ನವದಿಲ್ಲ್ಯಾಂ ಏಕೇನ ನಿಜ ವಾರ್ತಾವಾಹಿನ್ಯಾ ಆಯೋಜಿತೆ ಸಮ್ಮೇಳನೆ ಸಂಬೋಧಯನ್ ಪ್ರಧಾನಮಂತ್ರಿ ಶ್ರೀ ಮೋದಿ ಅವದತ್ ಯತ್ ವಿಗತ ದಶಕೆ ದೇಶಸ್ಯ ಉಪಲಬ್ಧಯಃ ವಿಶ್ವಾಸೆ ಸ್ಥಿರತಾಯಾಂ ಬೃಹತ್ತರ ವೈಶ್ವಿಕ ಕಲ್ಯಾಣಾಯ ಪ್ರತಿಬದ್ಧತಾಯಾಂ ಚ ನಿಹಿತಾಃ ಸಂತಿ.

ಅಡಿ 944926560 ಈ ವಾಟ್ಸಪ್ ನಂಬರಿಗೆ ಗಮನಿಸಿ. ಪ್ರತಿ ಮಂಗಳವಾರ ಬೆಳಗ್ಗೆ 11:30 to 12:30 ಧ್ವನಿ ಮುದ್ರಣದ ಅವಧಿಯಲ್ಲಿ ನಾವೇ ನಿಮಗೆ ಕರೆ ಮಾಡುತ್ತೇವೆ. ಟೆಲಿಕ್ವಿಜ್ನಲ್ಲಿ ಭಾಗವಹಿಸಿ ಬಹುಮಾನವನ್ನು ನಿಮ್ಮದಾಗಿಸಿಕೊಳ್ಳಿ.

ಆಕಾಶವಾಣಿ ಮಂಗಳೂರು, ಸಮಯ 7:02. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕೆಲವು ಪ್ರಕಟಣೆಗಳು. ಬಳಿಕ 7:05 ಪ್ರದೇಶ ಸಮಾಚಾರ ಕೇಳುವಿರಿ.

ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

0: ಅಮ್ಮ ಅಮ್ಮ,
1: ಏನೇ ಅದು? ಸ್ವಲ್ಪ ಇರು, ಕಸ್ತೋರ್ ಬಂದಿದ್ದಾರೆ, ಕಸ ಎಷ್ಟ್ ಬರ್ತೀನಿ.
0: ಏನಮ್ಮ ಹಾಗೆ ಹೇಳ್ತೀಯ? ಅವರು ಪೌರ ಕಾರ್ಮಿಕರು, ಕಸ್ತವರಲ್ಲ, ಕಸ ಎಸೆಯೋದಲ್ಲ. ಕಸನ ಅವರಿಗೆ ಗೌರವದಿಂದ ಕೈಯಲ್ಲಿ ಕೊಡಬೇಕು. ಅವರು ನಮ್ ಹಾಗೆ ಮನುಷ್ಯರಲ್ವಾ?
2: ಒಂದೇ ನಾಡಿನ ಮಕ್ಕಳು ನಾವು, ಸೋದರರಂತೆ ನಾವೆಲ್ಲ.
0: ಹೇಳಿ, ಹಸಿ ಕಸ, ಒಣಕಸ, ಪ್ಲಾಸ್ಟಿಕ್, ಗ್ಲಾಸು, ಈ ವೇಸ್ಟು ಎಲ್ಲ ಬೇರೆ ಬೇರೆ ಮಾಡಿದೀಯಾ ತಾನೇ?
1: ಓ, ಅದು ಬೇರೆ ಮಾಡ್ತಾರೆ.
0: ಇವಾಗ ಹಾಗೆ ಬೆರೆಸಿ ಹಾಕ್ಬಿಟ್ರೆ ದಂಡ ಕಟ್ಟಬೇಕಾಗತ್ತೆ. ಹಸಿ ಕಸದಿಂದ ಗೊಬ್ಬರ ಆಗುತ್ತೆ, ಒಣಕಸ ಮತ್ತೆ ಪುನರ್ಬಳಕೆ ಆಗೋ ಹಾಗೆ ಮಾಡುವಂತಹ ವಿಧಾನದಿಂದ ಬೇರೆ ಬೇರೆ ತರ ಉಪಯೋಗಕ್ಕೆ ಬರುತ್ತೆ.
1: ಹೌದಾ? ಇನ್ಮೇಲೆ ಹಾಗೆ ಮಾಡ್ತೀನಿ ಬಿಡು. ಆ ಜವಾಬ್ದಾರಿನ ನೀನು ಸಹ ಹೊತ್ಕೊಂಡ್ ಮಾಡ್ಬೇಕು, ಗೊತ್ತಾಯ್ತಾ?
0: ಖಂಡಿತವಾಗಿ ನಾನು ಕೂಡ ಮಾಡ್ತೀನಿ.
3: ನೀರು ಜೀವಜಲ, ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ,
4: ನೀರನ್ನು ಉಳಿಸಿ ಸಂರಕ್ಷಿಸೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ಆಲಮಟ್ಟಿಯ ಶ್ರೀ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಸಂಗ್ರಹಾಗಾರ, ಕೃಷ್ಣ ಕೊಳ್ಳ ಜಲ ಸಂರಕ್ಷಣಾ ಹೋರಾಟ ಸಮಿತಿಯಿಂದ ಕೇಂದ್ರ ಸಚಿವರ ಭೇಟಿ, ಸಮಾಲೋಚನೆ. ಕೇಂದ್ರ ಪುರಸ್ಕೃತ ನಶೆ ಮುಕ್ತ ಭಾರತ ಜನಜಾಗೃತಿ ಅಭಿಯಾನಕ್ಕೆ 1 ಕೋಟಿ ರೂಪಾಯಿ ಅನುದಾನ ಮಂಜೂರು. ಮಕ್ಕಳ ರಕ್ಷಣಾ ಸಮಿತಿಯಿಂದ ಬಳ್ಳಾರಿ ನಗರದಲ್ಲಿ 5 ಬಾಲ ಹಾಗೂ ಕಿಶೋರ ಕಾರ್ಮಿಕರ ರಕ್ಷಣೆ. ನಿಮಗೆ ಸಾಧ್ಯವಿದೆ, ಮುನ್ನಡೆಯಿರಿ ಧ್ಯೇಯದೊಂದಿಗೆ ಇಂದು ಅಂತಾರಾಷ್ಟ್ರೀಯ ಒಲಿಂಪಿಕ್ ದಿನಾಚರಣೆ. ಈಗ ವಾರ್ತೆಗಳ ವಿವರ. ವಿಜಯಪುರ ಹಾಗೂ ಬಾಗಲಕೋಟೆ ಜಿಲ್ಲೆಗಳ

0: ಗಡಿ ಹಂಚಿಕೊಂಡಿರುವ ಆಲಮಟ್ಟಿಯ ಶ್ರೀ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಸಂಗ್ರಹಾಗಾರದ ಎತ್ತರ ಹೆಚ್ಚಿಸುವ ಪ್ರಸ್ತಾವಕ್ಕೆ ಸಂಬಂಧಿಸಿ ಕೃಷ್ಣ ಕೊಳ್ಳ ಜಲ ಸಂರಕ್ಷಣಾ ಹೋರಾಟ ಸಮಿತಿಯ ನಿಯೋಗ, ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಹಾಗೂ ಹಾವೇರಿ ಗದಗ್ ಲೋಕಸಭಾ ಕ್ಷೇತ್ರದ ಸಂಸದ ಬಸವರಾಜ ಬೊಮ್ಮಾಯಿ ಅವರನ್ನು ಭೇಟಿ ಮಾಡಿ ಸಮಾಲೋಚಿಸಿತು. ಉತ್ತರ ಕರ್ನಾಟಕದ ಸಮಗ್ರ ಅಭಿವೃದ್ಧಿಯ ದೃಷ್ಟಿಯಿಂದ ಜಲಾಶಯದಲ್ಲಿ 524.256 ಮೀಟರ್ವರೆಗೆ ನೀರು ಸಂಗ್ರಹಿಸುವುದು ಅತ್ಯಗತ್ಯ ಎಂದು ಮನವಿ ಪತ್ರದ ಮೂಲಕ ನಿಯೋಗ ವಿನಂತಿಸಿತು. ಮನವಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆಲಮಟ್ಟಿ ಅಣೆಕಟ್ಟೆ ಎತ್ತರ ಹೆಚ್ಚಳ ಪ್ರಸ್ತಾವದ ಕುರಿತು ಕಾನೂನು ಹಾಗೂ ತಾಂತ್ರಿಕ ಅಂಶಗಳ ಕುರಿತು ತಜ್ಞರು ಹಾಗೂ ಕೇಂದ್ರ ನೀರಾವರಿ ಇಲಾಖೆ ಅಧಿಕಾರಿಗಳಿಂದ ಸಮಗ್ರ ಮಾಹಿತಿ ಪಡೆದು ಎಲ್ಲ ರೀತಿಯ ಪ್ರಯತ್ನ ಕೈಗೊಳ್ಳುವ ಭರವಸೆಯನ್ನು ನಿಯೋಗಕ್ಕೆ ನೀಡಿದರು. ತುಂಗಭದ್ರಾ ಜಲಾಶಯಕ್ಕೆ ಅಳವಡಿಸಲಾದ 33 ಸ್ಟೀಲ್ ವೇ ನೂತನ ಗೇಟ್ಗಳನ್ನು ನಾಡಿದ್ದು 25ರಂದು ಲೋಕಾರ್ಪಣೆಗೊಳಿಸಲಾಗುತ್ತಿದೆ. ಅಂದು ಬೆಳಗ್ಗೆ 11 ಗಂಟೆಗೆ ಕೊಪ್ಪಳ ಜಿಲ್ಲೆ ಮುನಿರಾಬಾದಿನ ಸರ್ಕಾರಿ ಪ್ರೌಢಶಾಲೆ ಮೈದಾನದಲ್ಲಿ ಕಾರ್ಯಕ್ರಮ ಜರುಗಲಿದೆ. ವಿಜಯನಗರ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಜರುಗಿದ ಜನಪ್ರತಿನಿಧಿಗಳು ಹಾಗೂ ನೀರಾವರಿ ಇಲಾಖೆ ಅಧಿಕಾರಿಗಳ ಸಭೆ ಈ ನಿರ್ಣಯ ಕೈಗೊಂಡಿದ್ದು, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕ್ರಸ್ಟ್ ಗೇಟ್ಗಳನ್ನು ಲೋಕಾರ್ಪಣೆಗೊಳಿಸಲಿದ್ದಾರೆ. ಕೇಂದ್ರ ಜಲಶಕ್ತಿ ಖಾತೆ ಸಚಿವ ಸಿಆರ್ ಪಾಟೀಲ್, ಆಂಧ್ರಪ್ರದೇಶ ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು, ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಪಾಲ್ಗೊಳ್ಳಲಿದ್ದಾರೆ. ಸಂಸದ ಕೆ ರಾಜಶೇಖರ್ ಹಿಟ್ನಾಳ್, ಶಾಸಕ ಕೆ ರಾಘವೇಂದ್ರ ಹಿಟ್ನಾಳ್ ಹಾಗೂ ಶಿವರಾಜ್ ತಂಗಡಗಿ ಮುನಿರಾಬಾದ್ನ ಸರ್ಕಾರಿ ಶಾಲಾ ಆವರಣ ಹಾಗೂ ಐಆರ್ಬಿ ಹೆಲಿಪ್ಯಾಡ್ಗಳಿಗೆ ಭೇಟಿ ನೀಡಿ ಪೂರ್ವ ಸಿದ್ಧತೆ ಅವಲೋಕಿಸಿದರು. ನಶಾಮುಕ್ತ ಭಾರತ ಅಭಿಯಾನ ಅನುಷ್ಠಾನಕ್ಕೆ 1 ಕೋಟಿ ರೂಪಾಯಿ ಅನುದಾನ ಬಿಡುಗಡೆಯಾಗಿದೆ ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಶೇಷ ಚೇತನರು ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಕಾರ್ಯದರ್ಶಿ ಡಾ ಶಮ್ಲಾ ಇಕ್ಬಾಲ್ ತಿಳಿಸಿದ್ದಾರೆ. ಕೇಂದ್ರ ಪುರಸ್ಕೃತ ಯೋಜನೆ ಎನ್ಎಪಿ ಡಿಡಿಆರ್ ಮಾದಕ ವಸ್ತುಗಳ ಬಳಕೆ ನಿರ್ಮೂಲಿಸುವ ರಾಷ್ಟೀಯ ಕ್ರಿಯಾಯೋಜನೆ ಅನುಷ್ಠಾನ ಕುರಿತು ಬೆಂಗಳೂರಿನಲ್ಲಿ ಅವರು ಸಭೆ ನಡೆಸಿದರು. ರಾಜ್ಯ ರಸ್ತೆ ಸಾರಿಗೆ ನಿಗಮಗಳ ಬಸ್ಗಳು ಮತ್ತು ಬಿಎಂಟಿಸಿ ಬಸ್ ನಿಲ್ದಾಣಗಳಲ್ಲಿ ಮಾದಕ ವಸ್ತು ಹಾಗೂ ತಂಬಾಕು ವ್ಯಸನ ಮುಕ್ತಿ ಜಾಗೃತಿ ಭಿತ್ತಿಪತ್ರಗಳನ್ನು ಹಾಕಲಾಗುವುದು, ಸಾರ್ವಜನಿಕ ಸ್ಥಳಗಳಲ್ಲಿ ದೃಶ್ಯ ಶ್ರಾವ್ಯ ತುಣುಕುಗಳನ್ನು ಬಿತ್ತರಿಸಲಾಗುವುದು ಎಂದರು. ಮಾದಕ ಪದಾರ್ಥಗಳ ವ್ಯಸನ ಮುಕ್ತ ಕರ್ನಾಟಕ ನಿರ್ಮಾಣಕ್ಕೆ ತಮ್ಮ ಸರ್ಕಾರ ಬದ್ದವಾಗಿದೆ ಎಂದು ಗೃಹ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಬೆಂಗಳೂರಿನ ವಿಕಾಸಸೌಧದಲ್ಲಿ ರಾಜ್ಯ ಮುಖ್ಯ ಕಾರ್ಯದರ್ಶಿ, ಹಿರಿಯ ಪೊಲೀಸ್ ಅಧಿಕಾರಿಗಳು ಹಾಗೂ ವಿವಿಧ ಇಲಾಖೆಗಳ ಮುಖ್ಯಸ್ಥರೊಂದಿಗೆ ಅವರು ಸಭೆ ನಡೆಸಿ ಮಾತನಾಡಿದರು. 4ನೇ ಅತ್ಯುನ್ನತ ನಾಗರಿಕ ಪುರಸ್ಕಾರ ಪದ್ಮಶ್ರೀಗೆ ಭಾಜನರಾದ ರಾಜ್ಯದ 5 ಸಾಧಕರಿಗೆ ಹೊಸದಿಲ್ಲಿಯ ರಾಷ್ಟ್ರಪತಿ ಭವನದಲ್ಲಿ ಇಂದು ಆಯೋಜಿತ ವರ್ಣರಂಜಿತ ಸಮಾರಂಭದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಪುರಸ್ಕಾರ ಪ್ರದಾನಿಸಿ ಗೌರವಿಸಲಿದ್ದಾರೆ. ಹಿಮೋಫಿಲಿಯಾ ಸೊಸೈಟಿ ರಾಜ್ಯಾಧ್ಯಕ್ಷ ಡಾ ಸುರೇಶ್ ಹನಗವಾಡಿ ಭಾರತೀಯ ರಕ್ಷಣಾ ವಲಯವನ್ನು ಸ್ವಾವಲಂಬಿಯಾಗಿಸಿದ ವಿಜ್ಞಾನಿ ಡಾ ಶುಭಾ ವೆಂಕಟೇಶ್ ಅಯ್ಯಂಗಾರ್, ಶಿಕ್ಷಣ ತಂತ್ರಜ್ಞ ಶಶಿಶೇಖರ್ ವೆಂಪತಿ, ಶಿಕ್ಷಣ ತಜ್ಞ ಪ್ರಭಾಕರ್ ಕೋರೆ ಹಾಗೂ ಉದ್ಯಮಿ ಟಿಟಿ ಜಗನ್ನಾಥನ್ ಪದ್ಮಶ್ರೀ ಪುರಸ್ಕಾರ ಪಡೆಯಲಿದ್ದಾರೆ. ಶಿಕ್ಷಣ ತಜ್ಞ ಬೆಳಗಾವಿಯ ಪ್ರಭಾಕರ್ ಕೋರೆ ತಮ್ಮ ಸಂತಸ ಹಂಚಿಕೊಂಡಿದ್ದಾರೆ.
1: 2026ರಲ್ಲಿ ಪದ್ಮಶ್ರೀ ನನಗೆ ದೊರಕಿದ್ದು ಬಹಳಷ್ಟು ಆನಂದ ಆಗಿದೆ. ನಾನು ಸುಮಾರು 42 ವರ್ಷ ಈ ಕರ್ನಾಟಕ ಲಿಂಗಾಯತ ಶಿಕ್ಷಣ ಸಂಸ್ಥೆಯ ಕಾರ್ಯಾಧ್ಯಕ್ಷನಾಗಿ ಈ ಉತ್ತರ ಕರ್ನಾಟಕದಲ್ಲಿ ಅದರಲ್ಲಿ ಹಳ್ಳಿಯಲ್ಲಿ ಹೆಚ್ಚಿನ ಶಿಕ್ಷಣ ಸಂಸ್ಥೆ ಮೂಡಿಸಲಿಕ್ಕೆ ನಾನು ಪ್ರಯತ್ನ ಮಾಡಿದ್ದೀನಿ. ಈ ಭಾಗ ಶಿಕ್ಷಣದಿಂದ ವಂಚಿತಾಗಿತ್ತು. ಬಹಳಷ್ಟು ಹೊಸ ಹೊಸ ಕೋರ್ಸ್ಗಳು, ಹೊಸ ಹೊಸ ಕಾಲೇಜುಗಳನ್ನು ನಾನು ಪ್ರಾರಂಭ ಮಾಡಿದೆ. 318 ಸಂಸ್ಥೆಗಳನ್ನು ಈಗ ನಡೆಸ್ತಾ ಇದೆ. 148,000 ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ ಈ ಸಂಸ್ಥೆಯಲ್ಲಿ. ಇದರ ಜೊತೆಗೆ ಈ ಭಾಗದಲ್ಲಿ ಆರೋಗ್ಯ ಸೇವೆ ಕೊರತೆ ಬಹಳ. ಅದಕ್ಕೆ ಮೊದಲನೇ ಸಲ 1,000 ಹಾಸಿಗೆ ಆಸ್ಪತ್ರೆಯನ್ನು ಬೆಳಗಾವಿಯಲ್ಲಿ ಪ್ರಾರಂಭ ಮಾಡಿ ಈಗ 2,500 ಹಾಸಿಗೆ ಆಸ್ಪತ್ರೆಯನ್ನು ನಡೆಸ್ತಾ ಇದ್ದೇವೆ. ಅದರಲ್ಲಿ 1,200 ಹಾಸಿಗೆ ನಾವು ಪುಕ್ಕಟ್ಟಾಗಿ ನಡೆಸ್ತಾ ಇದ್ದೇವೆ ಬಡವರ ಸಲುವಾಗಿ.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.

0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
1: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಮಕ್ಕಳ ರಕ್ಷಣಾ ಸಮಿತಿ ಬಳ್ಳಾರಿ ನಗರದಲ್ಲಿ 5 ಬಾಲ ಹಾಗೂ ಕಿಶೋರ ಕಾರ್ಮಿಕರನ್ನು ರಕ್ಷಿಸಿದೆ. ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ, ಪೊಲೀಸ್ ಇಲಾಖೆ ಹಾಗೂ ಚೈಲ್ಡ್ ಲೈನ್ ಸಂಘಟನೆಯ ಸಹಯೋಗದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಕೆಲಸದಲ್ಲಿ ತೊಡಗಿದ್ದ 5 ಮಕ್ಕಳನ್ನು ರಕ್ಷಿಸಿ ಮಕ್ಕಳ ಕಲ್ಯಾಣ ಸಮಿತಿಯ ಸುಪರ್ದಿಗೆ ನೀಡಲಾಗಿದೆ. ಮಾಲೀಕರ ವಿರುದ್ಧ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಳೆದ 1 ವರ್ಷದಲ್ಲಿ 86 ಮಕ್ಕಳು ಕಾಣೆಯಾಗಿವೆ. ಆ ಪೈಕಿ 79 ಮಕ್ಕಳನ್ನು ಪತ್ತೆ ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ HV ದರ್ಶನ್ ತಿಳಿಸಿದ್ದಾರೆ. ಜಿಲ್ಲೆಯಲ್ಲಿ ಬಾಲ ನ್ಯಾಯ ಕಾಯ್ದೆಯಡಿ ನೋಂದಣಿಯಾದ ಅನಾಥಾಲಯ, ವಿಶೇಷ ಮಕ್ಕಳ ಸಂಸ್ಥೆಗಳು ಸೇರಿದಂತೆ 69 ಮಕ್ಕಳ ಮತ್ತು ಪಾಲನಾ ಸಂಸ್ಥೆಗಳಲ್ಲಿ 2,581 ಮಕ್ಕಳು ಕಲಿಯುತ್ತಿದ್ದಾರೆ ಎಂದರು. ನಿಮಗೆ ಸಾಧ್ಯವಿದೆ, ಮುನ್ನಡೆಯಿರಿ ಎಂಬ ಧ್ಯೇಯದೊಂದಿಗೆ ಇಂದು ಅಂತಾರಾಷ್ಟ್ರೀಯ ಒಲಿಂಪಿಕ್ ದಿನಾಚರಣೆ. ಯುವಜನತೆ ಕ್ರೀಡೆ, ವ್ಯಾಯಾಮ ಸೇರಿದಂತೆ ದೈಹಿಕ ಚಟುವಟಿಕೆಗಳತ್ತ ಮುಂದುವರೆಯಲು, ಸಬಲೀಕರಿಸುವ ಗುರಿ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಂಸ್ಥೆ ಹೊಂದಿದೆ. ಹಿರಿಯ ಕ್ರೀಡಾ ವರದಿಗಾರ ಬೆಂಗಳೂರಿನ ಗಿರೀಶ್ ದೊಡ್ಡಮನಿ ಅಂತಾರಾಷ್ಟ್ರೀಯ ಒಲಿಂಪಿಕ್ ದಿನಾಚರಣೆ ಮಹತ್ವ ತಿಳಿಸಿದ್ದಾರೆ.
3: 1894 June 23 ಪ್ಯಾರಿಸ್ನಲ್ಲಿ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯನ್ನ ಸ್ಥಾಪನೆ ಮಾಡ್ತಾರೆ. ಅದರ ಸ್ಮರಣಾರ್ಥವಾಗಿ ದಿನವನ್ನ ಆಚರಣೆ ಮಾಡ್ತಾರೆ. ಆಧುನಿಕ ಒಲಿಂಪಿಕ್ಸ್ ಅಂತ ನಾವು ಇದನ್ನ ಕರಿತೀವಿ. ಶುರು ಮಾಡಿದಂತವರು ಫ್ರೆಂಚ್ ವ್ಯಕ್ತಿ ಪಿಯರೆ ಡಿ ಕುಬರ್ತಿನ್ ಅಂತ ಹೇಳಿ, ಅವರು ಆಧುನಿಕ ಒಲಿಂಪಿಕ್ ಕ್ರೀಡಾಕೂಟದ ಪಿತಾಮಹ ಅಂತಾನೆ ಪರಿಚಿತರು. ಒಲಿಂಪಿಕ್ ಕ್ರೀಡೆಗಳ ಮುಖ್ಯ ಧ್ಯೇಯೋದ್ದೇಶ ಪರಸ್ಪರ ಸೌಹಾರ್ದತೆ, ಶಾಂತಿ, ಆರೋಗ್ಯ, ದೈಹಿಕ ಹಾಗೂ ಮಾನಸಿಕ ಸದೃಢತೆ ಮತ್ತು ಮನೋಲ್ಲಾಸವನ್ನ ಉತ್ತೇಜಿಸುವ ಗುರಿಯನ್ನು ಹೊಂದಿರುವಂತಹ ಒಲಿಂಪಿಕ್ ಹಬ್ಬ ಇದು. 4 ವರ್ಷಕ್ಕೊಮ್ಮೆ ನಡೆಯುವ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಎಲ್ಲಾ ಜಾತಿ, ಎಲ್ಲಾ ವರ್ಣ, ಎಲ್ಲಾ ಭಾಷೆ, ಎಲ್ಲ ರೀತಿಯ ಸಾಂಸ್ಕೃತಿಕ ಹಿನ್ನೆಲೆ ಉಳ್ಳಂತಹ ವಿಭಿನ್ನವಾದ ಜನರು ಒಂದೇ ಸೂರಿನಡಿಯಲ್ಲಿ ಸೇರುವಂತಹ ಈ ಒಲಿಂಪಿಕ್ ನಿಜಕ್ಕೂ ಜಗತ್ತಿನ ಮಹಾ ಹಬ್ಬ.
2: ಹಾವೇರಿ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಹಿನ್ನೆಲೆ ನಾಡಿದ್ದು 25 ತಾರೀಖಿನಿಂದ 4 ಹಂತದ ತರಬೇತಿ ಆಯಾ ವಿಧಾನಸಭಾ ಕ್ಷೇತ್ರಗಳಲ್ಲಿ ನಡೆಯಲಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಡಾ ವಿಜಯ್ ಮಹಾಂತೇಶ್ ದಾನಮ್ಮನವರ್ ತಿಳಿಸಿದ್ದಾರೆ. ಹಾಸನ ಜಿಲ್ಲೆ ಪ್ರತಿ ಬೂತ್ಗಳಿಗೆ ರಾಜಕೀಯ ಪಕ್ಷಗಳು ತಮ್ಮ ಏಜೆಂಟ್ ನೇಮಕ ಮಾಡಬೇಕು, ತನ್ಮೂಲಕ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಗೆ ಸಹಕಾರ ನೀಡುವಂತೆ ಹಾಸನ ಜಿಲ್ಲಾಧಿಕಾರಿ ಲತಾ ಕುಮಾರಿ ಕೋರಿದ್ದಾರೆ. ಆಕಾಶವಾಣಿ ಕಲಬುರಗಿ ಕೇಂದ್ರ ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ ಕುರಿತು ಇಂದು ಬೆಳಗ್ಗೆ 11 ಕಲ್ಯಾಣವಾಣಿ ವಿಶೇಷ ನೇರ ಫೋನ್ಇನ್ ಕಾರ್ಯಕ್ರಮ ಆಯೋಜಿಸಿದೆ. ಕಲಬುರಗಿ ಜಿಲ್ಲಾಧಿಕಾರಿ ಇಕ್ರಂ ಶರೀಫ್ ಪಾಲ್ಗೊಂಡು ಮತದಾರರ ಪಟ್ಟಿಗೆ ಹೆಸರು ಸೇರ್ಪಡೆ, ತಿದ್ದುಪಡಿ ಪ್ರಕ್ರಿಯೆ ಕುರಿತಾದ ಕೇಳುಗರ ಪ್ರಶ್ನೆಗಳಿಗೆ ನೇರವಾಗಿ ಉತ್ತರಿಸಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಆಲಮಟ್ಟಿಯ ಶ್ರೀ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಸಂಗ್ರಹಾಗಾರ, ಕೃಷ್ಣ ಕೊಳ್ಳ ಜಲ ಸಂರಕ್ಷಣಾ ಹೋರಾಟ ಸಮಿತಿಯಿಂದ ಕೇಂದ್ರ ಸಚಿವರ ಭೇಟಿ, ಸಮಾಲೋಚನೆ. ಕೇಂದ್ರ ಪುರಸ್ಕೃತ ನಶೆ ಮುಕ್ತ ಭಾರತ ಜನಜಾಗೃತಿ ಅಭಿಯಾನಕ್ಕೆ 1 ಕೋಟಿ ರೂಪಾಯಿ ಅನುದಾನ ಮಂಜೂರು. ಮಕ್ಕಳ ರಕ್ಷಣಾ ಸಮಿತಿಯಿಂದ ಬಳ್ಳಾರಿ ನಗರದಲ್ಲಿ 5 ಬಾಲ ಹಾಗೂ ಕಿಶೋರ ಕಾರ್ಮಿಕರ ರಕ್ಷಣೆ. ನಿಮಗೆ ಸಾಧ್ಯವಿದೆ, ಮುನ್ನಡೆಯಿರಿ ಧ್ಯೇಯದೊಂದಿಗೆ ಇಂದು ಅಂತಾರಾಷ್ಟ್ರೀಯ ಒಲಿಂಪಿಕ್ ದಿನಾಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
4: ಆಕಾಶವಾಣಿ ಮಂಗಳೂರು. ಜಂಡು ಆಯುರ್ ಸಿಂಚನ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜಂಡು.
5: ಇಂದಿನ ಯಾಂತ್ರಿಕ ಜಗತ್ತಿನಲ್ಲಿ ದೈಹಿಕ ಮತ್ತು ಮಾನಸಿಕ ಆಯಾಸವನ್ನು ಪರಿಹರಿಸಲು ಪ್ರತಿಯೊಬ್ಬರಿಗೂ ದೈನಂದಿನ ಆರೋಗ್ಯ ಮತ್ತು ಫಿಟ್ನೆಸ್ನ ಅಗತ್ಯವಿದೆ. ನಿಮ್ಮ ಆರೋಗ್ಯ ಮತ್ತು ಯೋಗಕ್ಷೇಮವನ್ನು ಸುಧಾರಿಸಲು ಝಂಡು ಸೋನಪ್ರಾಶ್ ಅನ್ನು ಆರಿಸಿ. ಸೋನಪ್ರಾಶ್ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವುದಲ್ಲದೆ ದೇಹದ ಅಂಗಾಂಶಗಳನ್ನು ಪೋಷಿಸಿ

0: ಸುವುದು, ಮಾನಸಿಕ ಆರೋಗ್ಯವನ್ನು ಹೆಚ್ಚಿಸುವುದು, ಒತ್ತಡವನ್ನು ಕಡಿಮೆ ಮಾಡುವುದು ಅಷ್ಟೇ ಅಲ್ಲದೆ ಬೇಗನೆ ವಯಸ್ಸಾಗುವಿಕೆಯನ್ನು ತಡೆದು ಯೌವನವನ್ನ ಕಾಪಿಡುತ್ತದೆ. ಸೋನಪ್ರಾಶ್ ನಿಮ್ಮ ಹತ್ತಿರದ ಔಷಧಾಲಯಗಳಲ್ಲಿ 450 ಗ್ರಾಂನ ಪ್ಯಾಕ್ನಲ್ಲಿ ಲಭ್ಯವಿದೆ. 24/7 ಆರೋಗ್ಯಕ್ಕಾಗಿ ಸೋನಪ್ರಾಶ್ ಅನ್ನ ಆರಿಸಿ.
1: ಇಂದಿನ ಜಂಡು ಆಯುರ್ ಸಿಂಚನ ಕಾರ್ಯಕ್ರಮದಲ್ಲಿ ಮಧುಮೇಹ ಮತ್ತು ಆಯುರ್ವೇದ ಚಿಕಿತ್ಸೆ ಈ ವಿಷಯದ ಕುರಿತು ಉಡುಪಿ ಕುತ್ಪಾಡಿಯ ಎಸ್ಡಿಎಂ ಆಯುರ್ವೇದ ಕಾಲೇಜು ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದ ರೋಗ ನಿದಾನ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಅರುಣ್ ಎಂ ಅವರೊಂದಿಗೆ ಸೂರ್ಯನಾರಾಯಣ ಭಟ್ ಪಿಎಸ್ ಅವರು ನಡೆಸುವ ಸಂದರ್ಶನವನ್ನು ಕೇಳೋಣ. ಮಧುಮೇಹದ ಸಮಗ್ರ ನಿರ್ವಹಣೆಗೆ ಎಸ್ಡಿಎಂ ಆಸ್ಪತ್ರೆಯಲ್ಲಿ ವೈಜ್ಞಾನಿಕ ಮತ್ತು ಪಾರಂಪರಿಕವಾಗಿರುವಂತಹ ಸಂಯೋಜಿತ ಆಯುರ್ವೇದ ಚಿಕಿತ್ಸೆ ಲಭ್ಯ. ಪ್ರತಿ ರೋಗಿಯ ದೇಹ ಪ್ರಕೃತಿ ಮತ್ತು ಆರೋಗ್ಯ ಸ್ಥಿತಿ ಪರಿಶೀಲಿಸಿ ಅವರಿಗೆ ತಕ್ಕ ವಿಶಿಷ್ಟ ಆಯುರ್ವೇದ ಚಿಕಿತ್ಸಾ ವಿಧಾನಗಳನ್ನು ನೀಡಲಾಗುತ್ತದೆ. ಸಂಪರ್ಕಿಸಿ ಎಸ್ಡಿಎಂ ಆಯುರ್ವೇದ ಕಾಲೇಜು ಆಸ್ಪತ್ರೆ ಹಾಗೂ ಸಂಶೋಧನಾ ಕೇಂದ್ರ ಕುತ್ಪಾಡಿ ಉಡುಪಿ.
2: ಈಗ ನಮ್ಮ ಜೊತೆ ಇದ್ದಾರೆ ಎಸ್ಡಿಎಂ ಆಯುರ್ವೇದ ಮೆಡಿಕಲ್ ಕಾಲೇಜು ಹಾಗೂ ಆಸ್ಪತ್ರೆ ಉಡುಪಿ ಇದರ ರೋಗ ನಿದಾನ ವಿಭಾಗದಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಆಗಿರುವ ಡಾಕ್ಟರ್ ಅರುಣ್ ಕುಮಾರ್ ಅವರು. ನಮಸ್ಕಾರ ಡಾಕ್ಟರ್.
3: ನಮಸ್ಕಾರ
2: ಡಾಕ್ಟರ್. ಈಗ ಸಾಮಾನ್ಯವಾಗಿ ನಮ್ಮ ಮಧುಮೇಹ ಕಾಯಿಲೆ ಇದು ಏನು ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನೀಡಬೇಕು.
3: ಈಗಿನ ಕಾಲದಲ್ಲಿ ನಾವು ನೋಡುವಾಗ ಭಾರತ ಮಧುಮೇಹದ ರಾಜಧಾನಿ. ನಮ್ಮಲ್ಲಿ ದೇಶದಲ್ಲಿ ಸಾಧಾರಣ 77 ದಶಲಕ್ಷ ಜನರು ಡಯಾಬಿಟಿಕ್ ಆಗಿದ್ದಾರೆ, ಹಾಗೆ ಇನ್ನೂ ಅದಕ್ಕೆ ಸಮಾನವಾದ ಸಂಖ್ಯೆಯಲ್ಲಿ ಪ್ರೀ ಡಯಾಬಿಟಿಕ್ ಅಂತ ಹೇಳಿದರೆ ಪೂರ್ವ ಮಧುಮೇಹ ಸ್ಥಿತಿಯಲ್ಲಿ ಜನರಿದ್ದಾರೆ. ಹಾಗಾದರೆ ಮಧುಮೇಹ ಅಂದರೆ ಏನು ಅಂಥೇಳಿ ತಿಳ್ಕೊಳ್ಳೋದಾದರೆ, ನಮ್ಮ ದೇಹದ ರಕ್ತದಲ್ಲಿ 5 ಗ್ರಾಂನಷ್ಟು ಸಕ್ಕರೆ ಅಂಶ ಅಂದರೆ ಗ್ಲುಕೋಸ್ ಇರ್ತದೆ. ಇದು ಯಾವಾಗ 7 ಗ್ರಾಂಗಿಂತ ಜಾಸ್ತಿ ಆಗ್ತದೋ ಅದನ್ನು ನಾವು ಮಧುಮೇಹ ಅಂಥೇಳಿ ಕರಿತೇವೆ.
2: ಇತ್ತೀಚಿನ ದಿನಗಳಲ್ಲಿ ಇದು ಜನರಲ್ಲಿ ಜಾಸ್ತಿ ಆಗ್ತದೆ ಅಂತ ಹೇಳಿ ನಾವು ಸಾಮಾನ್ಯವಾಗಿ ನೋಡ್ತಾ ಇದ್ದೇವೆ, ಇದಕ್ಕೆ ಕಾರಣ ಏನಿರಬಹುದು?
3: ಈ ಕಾಯಿಲೆನ ಅರ್ಥ ಮಾಡ್ಕೊಳ್ಳೋದು ಅಂತ ಹೇಳಿದರೆ ಸುಲಭವಾಗಿ ಹೇಳೋದಾದ್ರೆ ಇದಕ್ಕೆಲ್ಲ ಕಾರಣ ನಮ್ಮ ಮೆಟಬಾಲಿಸಮ್. ಸರಳವಾಗಿ ಹೇಳೋದಾದರೆ ಮೆಟಬಾಲಿಸಮ್ ನಮ್ಮ ದೇಹದ ಕೊರಿಯರ್ ಸಿಸ್ಟಮ್ ಇದ್ದ ಹಾಗೆ, ನಾವು ತಿನ್ನುವಂತಹ ಆಹಾರವನ್ನು ಜೀರ್ಣಿಸಿ ಸರಳವಾದ ಕಣಗಳಾಗಿ ಪರಿವರ್ತಿಸಿ ದೇಹದ ಸರ್ವ ಕಣಗಳಿಗೂ ತಲುಪುವಂತಹ ಕ್ರಿಯೆ ಮೆಟಬಾಲಿಸಮ್. ಈ ಮೆಟಬಾಲಿಸಮ್ ಅಲ್ಲಿ ಉಂಟಾಗುವಂತಹ ವ್ಯತ್ಯಯದಿಂದ ನಮ್ಮಲ್ಲಿ ಮಧುಮೇಹ ಕಾಯಿಲೆ ಕಂಡುಬರ್ತದೆ. ಉದಾಹರಣೆಗೆ ನಾವು ತಿನ್ನುವಂತಹ ಅಕ್ಕಿ, ರೊಟ್ಟಿ, ಬಿಸ್ಕೆಟ್ಟು ಇದೆಲ್ಲವೂ ಕೊನೆಯಲ್ಲಿ ಕಾರ್ಬೋಹೈಡ್ರೇಟ್ ಇರ್ತದೆ. ಈ ಕಾರ್ಬೋಹೈಡ್ರೇಟ್ಗಳ ಮೆಟಬಾಲಿಸಮ್ ಆದ ನಂತರ ಉಳಿಯುವುದೇ ಗ್ಲುಕೋಸ್. ಇದು ಎಲ್ಲ ಕಣಗಳಿಗೆ ಸೆಲ್ಗಳಿಗೆ ಶಕ್ತಿಯನ್ನು ನೀಡ್ತದೆ. ಆದರೆ ಒಂದು ಸಮಸ್ಯೆ ಇದೆ, ಈ ಶಕ್ತಿಯ ಕಣಗಳು ಸೆಲ್ ಒಳಗೆ ಹೋಗಬೇಕಂಥೇಳಿ ಆದರೆ ಸೆಲ್ಲಿನ ಬಾಗಿಲು ತೆರೆಯುವಂತಹ ಕೆಲಸ ಇನ್ಸುಲಿನ್ ಅಂತ ಹೇಳಿದರೆ ಇದು ಕೀಲಿಯ ಥರ ಕೆಲಸ ಮಾಡುವಂಥದ್ದು. ಈ ಇನ್ಸುಲಿನ್ ಹಾರ್ಮೋನ್ನ ವ್ಯತ್ಯಯದಿಂದಾಗಿ ಮಧುಮೇಹ ಉಂಟಾಗ್ತಾ ಇದೆ.
2: ಹಾಗಿದ್ರೆ ಒಂದು ಪ್ರಶ್ನೆ ಉಂಟು ಇಲ್ಲಿ, ಇನ್ಸುಲಿನ್ನಿಂದಾಗಿ ಮಧುಮೇಹ ಉಂಟಾಗ್ತದೆ ಅಂತ ಹೇಳಿದರೆ ಇನ್ಸುಲಿನ್ ಇದಕ್ಕೆ ಕಾರಣವೋ ಅಥವಾ ಸಕ್ಕರೆಯ ಪ್ರಮಾಣ ಇದಕ್ಕೆ ಕಾರಣವೋ ಅಂತ?
3: ಇದನ್ನು ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋದು ಅಂತ ಹೇಳಿದರೆ ನಮ್ಮ ದೇಹದಲ್ಲಿ ದೇಹಕ್ಕೆ ಸೇರಿದಂತಹ ಗ್ಲುಕೋಸ್ ಶಕ್ತಿಯಾಗಿ ಪರಿವರ್ತನೆ ಆಗ್ತದೆ. ಅದು ಯಾವಾಗ ನಾವು ಚಟುವಟಿಕೆಯನ್ನು ಮಾಡ್ತಾ ಇದ್ದಾರೆ. ಒಂದು ವೇಳೆ ಚಟುವಟಿಕೆ ಆಗದೇ ಇದ್ದ ಸಂದರ್ಭದಲ್ಲಿ ಜೀವಕೋಶದ ಒಳಗೆ ಇದು ಗ್ಲೈಕೋಜನ್ ರೂಪದಲ್ಲಿ ಸಂಗ್ರಹ ಆಗ್ತದೆ. ಅಂದರೆ ಸುಮಾರು 400 ಗ್ರಾಂನಷ್ಟು ಗ್ಲೈಕೋಜನ್ ದೇಹದಲ್ಲಿ ಸಂಗ್ರಹಣೆ ಆಗ್ತದೆ. ಆದರೆ ಅದಕ್ಕಿಂತ ಜಾಸ್ತಿ ನಾವು ಆಹಾರನ ತೆಗೆದುಕೊಂಡ್ರೆ ಗ್ಲೈಕೋಜನ್ನ ಹೊರತಾಗಿ ದೇಹವು ಅದನ್ನು ಫ್ಯಾಟ್ ಅಥವಾ ಕೊಬ್ಬಾಗಿ ಪರಿವರ್ತನೆ ಮಾಡ್ತದೆ. ಇದು ಸಹಜ ಕ್ರಮ. ಯಾಕೆ ಹೀಗಾಗ್ತದೆ ಅಂತ ಹೇಳಿದರೆ ನಮ್ಮ ಪೂರ್ವಜರೆಲ್ಲ ಬೇಟೆ ಆಡಿ ಆಹಾರ ಸಂಗ್ರಹಿಸಿ ಊಟ ಮಾಡ್ತಿದ್ರು. ಆಗ ಆಹಾರ ಹೆಚ್ಚಾಗಿ ಇದ್ದಾಗ ತಿನ್ನುವಂತಹ ಕ್ರಮ, ಇಲ್ಲದಿದ್ದಾಗ ಫಾಸ್ಟಿಂಗ್ ಅಂತ ಹೇಳಿದರೆ ಉಪವಾಸದಿಂದ ಇರ್ತಿದ್ರು. ಹಾಗಾಗಿ ಇದನ್ನು ಫೀಸ್ಟ್ ಆ್ಯಂಡ್ ಫಾಸ್ಟ್ ಫಿನಾಮಿನ ಅಂತ ಹೇಳಿ ಹೇಳ್ತೇವೆ. ಹಾಗಾಗಿ ದೇಹ ಶಕ್ತಿ ಸಂಗ್ರಹಿಸಲು ಈ ವ್ಯವಸ್ಥೆ ಬೆಳ್ಕೊಳ್ತು. ಆದರೆ ನಾವು ಇತ್ತೀಚೆಗೆ ಜಾಸ್ತಿ ಆಹಾರಗಳನ್ನು ಸೇವಿಸುವುದರಿಂದ ಅದು ಕೊಂಬಾಗಿ ಸಂಗ್ರಹ ಆಗ್ತಾ ಇದೆ. ಮೊದಲನೇದಾಗಿ ಇದು ಚರ್ಮದ ಕೆಳಪದರದಲ್ಲಿ ಅಂತೇಳಿದರೆ ಸಬ್ಕ್ಯುಟೇನಿಯಸ್ ಫ್ಯಾಟ್ ಆಗಿ ಸಂಗ್ರಹ ಮಾಡ್ತದೆ. ತದನಂತರ ಇದು ಯಕೃತ್ತು, ಮೂತ್ರಪಿಂಡ, ಪ್ಯಾಂಕ್ರಿಯಸ್ ಮುಂತಾದ ಅಂಗಗಳ ಒಳಗೆ ಸೇರುತ್ತದೆ. ಅಲ್ಲಿ ತೊಂದರೆ ಶುರು ಆಗ್ತದೆ. ಈ ಕೊಬ್ಬೆ ಇನ್ಸುಲಿನನ್ನ ಕೆಲಸಕ್ಕೆ ಅಡ್ಡಿ ಆಗ್ತಾ ಇರ್ತದೆ. ಇದನ್ನು ನಾವು ಇನ್ಸುಲಿನ್ ಪ್ರತಿರೋಧ ಅಥವಾ ಇನ್ಸುಲಿನ್ ರೆಸಿಸ್ಟೆನ್ಸ್ ಎಂದು ಕರೀತೇವೆ.

0: ಕೊನೆಯಲ್ಲಿ ಪ್ಯಾಂಕ್ರಿಯಾಸ್ ಹೆಚ್ಚು ಇನ್ಸುಲಿನ್ ಉತ್ಪಾದಿಸಲು ಪ್ರಯತ್ನಿಸುತ್ತದೆ, ಆದರೆ ಅದು ದಣದು ಅಷ್ಟರಲ್ಲೇ ಮಧುಮೇಹ ಪ್ರಾರಂಭ ಆಗಿರ್ತದೆ.
1: ಈಗ ದಿನಕ್ಕೆ ನಾವು ಎಷ್ಟು ಆಹಾರ ತಿನ್ನಬೇಕು ಮತ್ತು ಇದರಲ್ಲಿ ಸಕ್ಕರೆಯ ಅಂಶವನ್ನು ಕೂಡ ನಾವು ಜಾಸ್ತಿ ತಿನ್ಬಹುದೋ ತಿನ್ನಬಾರ್ದೋ ಇದು ಹೇಗೆ?
0: ಈಗ ನಾವು ಸಾಮಾನ್ಯವಾಗಿ ಎರಡು ಥರದ ಮಧುಮೇಹಿಗಳನ್ನು ಶಾಸ್ತ್ರದಲ್ಲಿ ಹೇಳಿದ್ದಾರೆ, ಒಂದು ಸ್ಥೂಲ ಪ್ರಮೇಹಿ, ಇನ್ನೊಂದು ಕೃಶ ಪ್ರಮೇಹಿ ಅಂತೇಳಿ. ಕೆಲವರು ದಪ್ಪಗಿದ್ದವರು ಮಧುಮೇಹಿಗಳಾಗ್ತಾರೆ, ಕೆಲವರು ಸಪೂರ ಇದ್ದವರು ಕೂಡ ಮಧುಮೇಹಿಗಳಾಗ್ತಾರೆ. ಇದು ಯಾಕೆ ಹೀಗೆ, ಆಹಾರ ಕ್ರಮ ಹೇಗಿರಬೇಕು ಅನ್ನೋ ಕಡೆ ಗಮನ ಹರಿಸಬೇಕಾದ್ದು ಈಗಿನ ಕಾಲದಲ್ಲಿ ಅತಿ ಅಗತ್ಯ. ಈಗ ನಾವು ಸಪೂರ ಇದ್ದವರಲ್ಲೂ ಯಾಕೆ ಡಯಾಬಿಟಿಸ್ ಬರ್ತದೆ ಅಂತ ಹೇಳಿ ಯೋಚಿಸಿದರೆ, ಮೊದಲನೇದಾಗಿ ಅವರ ಜೆನೆಟಿಕ್ಸ್ ಕಾರಣ. ನಾವು ಭಾರತೀಯರಲ್ಲಿ ಬೇರೆಯವರನ್ನು ಕಂಪೇರ್ ಮಾಡಿದಾಗ, ಉದಾಹರಣೆಗೆ ಯುರೋಪ್ ಅಥವಾ ಅಮೆರಿಕದ ಜನರನ್ನು ಕಂಪೇರ್ ಮಾಡಿದಾಗ, ನಮ್ಮಲ್ಲಿ ಕೊಬ್ಬು ಸಂಗ್ರಹಿಸುವ ಶಕ್ತಿ ತುಂಬ ಕಡಿಮೆ, ಅದೇ ಅವರಲ್ಲಿ ಜಾಸ್ತಿ ಇರ್ತದೆ. ಇದನ್ನು ನಾವು ಸೌತ್ ಏಷ್ಯನ್ ಸ್ಕಿನಿ ಫ್ಯಾಟ್ ಫಿನಾಮಿನಾ ಅಂತ ಹೇಳಿ ಕರಿತೇವೆ. ಅಂತೇಳಿದರೆ ಶರೀರ ಸಣ್ಣದಾದರೂ ಕೂಡ ಹೊಟ್ಟೆಯ ಭಾಗದಲ್ಲಿ ಹೆಚ್ಚು ಕೊಬ್ಬಿರ್ತದೆ. ಅಂಥೇಳಿದರೆ ನಮ್ಮಲ್ಲಿ ಬೈ ಜೆನೆಟಿಕ್ಸ್, ಜೆನೆಟಿಕ್ ಕಾರಣದಿಂದಾಗಿ ಡಯಾಬಿಟ್ ಆಗುವಂಥ ಸಾಧ್ಯತೆ ಹೆಚ್ಚು. ಇನ್ನು ಸ್ಥೂಲಕಾಯರಲ್ಲೂ ಕೂಡ ಅಲ್ಲಿ ಅತಿಯಾದ ಕೊಬ್ಬು ಇರೋ ಕಾರಣ ಅವರಲ್ಲಿ ಕೂಡ ಇನ್ಸುಲಿನ್ ರೆಸಿಸ್ಟೆನ್ಸ್ ಆಗಿ ಅವರು ಕೂಡ ಡಯಾಬಿಟಿಕ್ ಆಗುವಂತಹ ಸಾಧ್ಯತೆ ಹೆಚ್ಚು. ಹಾಗಾಗಿ ಆಹಾರ ಪ್ರಮಾಣಗಳನ್ನು ನಾವು ಸಂಯೋಜನೆ ಮಾಡಿ ತಗೊಳ್ಳುವಂಥದ್ದು ಅತಿ ಅಗತ್ಯ.
1: ದಿನಕ್ಕೆ ಎಷ್ಟು ಆಹಾರ ತಗೊಳ್ಬೇಕು, ಎಷ್ಟು ಹೊತ್ತು ಊಟ ಮಾಡಬೇಕು, ಯಾವ್ಯಾವಾಗ ಊಟ ಮಾಡಬೇಕಾಗಿದ್ರೆ?
0: ಈಗಿನ ಕಾಲದಲ್ಲಿ ನಾವು ನೋಡಿದರೆ ಅಕ್ಕಿ ರೊಟ್ಟಿ ಇದನ್ನೆಲ್ಲ ಡಯಾಬಿಟಿಕ್ ನಾವು ತಿನ್ನಲೇಬಾರ್ದು ಅಂತ ಹೇಳಿ ಹೇಳ್ತೇವೆ. ಹಾಗಾಗಿ ಒಂದನೇದಾಗಿ ಆಹಾರದ ಸಂಯೋಜನೆ ಬಗ್ಗೆ ನಮಗೆ ಗಮನ ಇರಬೇಕು. ಯಾಕೆಂತ ಹೇಳಿದರೆ ಇದನ್ನು ಸಂಪೂರ್ಣವಾಗಿ ತ್ಯಜಿಸುವಂಥದ್ದು ಪ್ರಾಯೋಗಿಕವಾಗಿ ಅಸಾಧ್ಯ. ಈಗಿನ ಕಾಲದಲ್ಲಿ ನೋಡಿದರೆ ನಾವು ಅಕ್ಕಿ, ಇದು ನಮ್ಮ ದಿನನಿತ್ಯದ ಆಹಾರ ಪದಾರ್ಥ, ಆದರೆ ಅದರಲ್ಲಿ ಸಕ್ಕರೆ ಅಂಶ ಜಾಸ್ತಿ. ಹಾಗಾದರೆ ನಾವು ಹೇಗೆ ತಗೊಳ್ಬೇಕು, ಎಷ್ಟು ತಗೊಳ್ಬೇಕಂತ ಹೇಳಿದಾಗ, ಮೊದಲೇದಾಗಿ ಯೋಚಿಸಿ ಶಾಸ್ತ್ರದಲ್ಲಿ ಹೇಳಿರುವಂಥದ್ದು ನಮಗೆ ಎಷ್ಟು ಬೇಕೋ ಅಷ್ಟೇ. ನಮ್ಮ ಆಹಾರವನ್ನು ತಗೊಳ್ಳುವ ಪ್ರಮಾಣವನ್ನು ಮೂರು ವಿಭಾಗಗಳಾಗಿ ವಿಂಗಡಿಸಿ, ಅರ್ಧ ಹೊಟ್ಟೆಯಷ್ಟು ಮಾತ್ರ ನಾವು ಘನ ಆಹಾರಗಳನ್ನು, ಅದರ ಒಂದನೇ ಮೂರನೇ ಭಾಗದಷ್ಟು ದ್ರವ ಆಹಾರವನ್ನು, ಇನ್ನು ಒಂದು ಭಾಗವನ್ನು ಖಾಲಿ ಬಿಡುವಂಥದ್ದು ಈಗಿನ ಕಾಲದಲ್ಲಿ ತುಂಬ ಸೂಕ್ತ. ಹಾಗೆ ಆಹಾರ ತಗೊಳ್ಳುವಾಗ, ಉದಾಹರಣೆಗೆ ನೀವು ಅನ್ನವನ್ನೇ ತಗೊಳ್ಳು ಅಂತೇಳಿ ಆದರೆ, ಅದರ ಜೊತೆ ಅಂತೇಳಿದರೆ ಕಾರ್ಬೋಹೈಡ್ರೇಟ್, ಅದರ ಜೊತೆ ಪ್ರೋಟೀನ್ ಅಥವಾ ಕೊಬ್ಬು ಸಮೇತ ತಿನ್ನುವಂಥದ್ದು ಸೂಕ್ತ. ಯಾಕೆ ಅಂತೇಳಿದರೆ ಇದು ರಕ್ತದ ಸಕ್ಕರೆ ಏರಿಕೆಯನ್ನು ತುಂಬ ಕಡಿಮೆ ಮಾಡ್ತದೆ. ಉದಾಹರಣೆಗೆ ಈಗ ನೀವು ಅನ್ನವನ್ನೇ ತಗೊಳ್ಳೋದಾದರೆ ಅದರ ಜೊತೆ ಕಡಲೆಕಾಳು, ಹುರುಳಿ, ಬೀನ್ಸ್ ಇಂತಹ ಫೈಬರ್ಯುಕ್ತ ಆಹಾರ ಅಥವಾ ಸ್ನಿಗ್ಧ ಮಶ್ನಿಯತ ಅಂತ ನಾವೇನು ಹೇಳ್ತೇವೆ ಅಂತೇಳಿದರೆ, ತುಪ್ಪವನ್ನು ಸೇರಿಸಿ ಆಹಾರವನ್ನು ತಗೊಳ್ಳುವಂಥ ಕ್ರಮವನ್ನು ಅನುಸರಿಸಿದರೆ ಇದು ಸಕ್ಕರೆಯ ಏರಿಕೆಯನ್ನು ನಿಧಾನಗೊಳಿಸ್ತದೆ.
1: ಈಗ ದಿನಕ್ಕೆ ಮೂರು ಹೊತ್ತು ಊಟ ಮಾಡಬೇಕು, ಮದ್ಯ ತಿನ್ನಬಾರ್ದು ಅಥವಾ ಹೆಚ್ಚು ಹೊತ್ತು ಊಟ ಮಾಡಬಹುದಾ, ಈ ಥರದ್ದೇನಾದರೂ ಉಂಟಾ?
0: ನಾವು ಆಹಾರ ತೆಗೆದುಕೊಳ್ಳುವಾಗ ಮೊದಲಿನ ಕ್ರಮವನ್ನು ನಾವು ಯೋಚಿಸಿ, ಹಿಂದೆ ಎರಡು ಹೊತ್ತು ಆಹಾರವನ್ನು ತಗೊಳ್ಕೊಳ್ತಿದ್ರು, ಆದರೆ ಈಗ ನಾವು ಮೂರು ನಾಲ್ಕು ಐದು ಕ್ರಮದಲ್ಲಿ ತಗೊಳ್ತಿದ್ದೆ. ಆದರೆ ಹಿಂದಿನ ಕಾಲದಲ್ಲಿ ಆಹಾರ ಕ್ರಮ ಹೇಗಿತ್ತು ಅಂತ ಹೇಳಿ, ಎರಡು ಹೊತ್ತಾದರೆ 24 ಗಂಟೆಗೆ ಬೇಕಾದಷ್ಟು ಆಹಾರವನ್ನು ಎರಡು ಹೊತ್ತಲ್ಲಿ ತಗೊಳ್ತಿದ್ರು. ಆದರೆ ಈಗಿನ ಕಾಲದಲ್ಲಿ ಅದೇ ಪ್ರಮಾಣವನ್ನು ನಾವು 5 ಸಲ ತಗೊಂಡ್ರೆ ಅದು ಅಗತ್ಯಕ್ಕಿಂತ ಜಾಸ್ತಿ, ಅದು ಶಕ್ತಿಯನ್ನ ಪರಿವರ್ತನೆಗಿಂತ ಹೆಚ್ಚಾಗಿ ಕೊಬ್ಬಾಗಿಯೇ ಪರಿವರ್ತನೆ ಆಗ್ತದೆ, ಇನ್ಸುಲಿನ್ ರೆಸಿಸ್ಟೆನ್ಸ್ ಬರುವ ಸಾಧ್ಯತೆ ಹೆಚ್ಚು. ಹಾಗಾಗಿ ಒಂದು ವೇಳೆ ನೀವು 3 ಅಥವಾ 4 ಸಲ ಆಹಾರ ತಗೊಳ್ಳುವುದಾದರೆ ಅತಿ ಕಡಿಮೆ ಪ್ರಮಾಣದಲ್ಲಿ ಸಮತೋಲನವಾಗಿ ಆಹಾರವನ್ನು ತೆಗೆದುಕೊಳ್ಳುವುದು ತುಂಬ ಅಗತ್ಯ.
1: ಈಗ ಆಹಾರ ತಗೊಳ್ಳುವ ಕ್ರಮ ಈ ತರವೇ ಇರಬೇಕು ಅಂತ ಏನಾದರೂ ಉಂಟಾ?
0: ಶಾಸ್ತ್ರದಲ್ಲಿ ಹೇಳಿದರೆ ಮಧುರ ಆಹಾರವನ್ನು ಪ್ರಥಮವಾಗಿ ತೆಗೆದುಕೊಳ್ಳಿ ಅಂತ ಹೇಳಿ ಒಂದು ಕ್ರಮ ಇದೆ. ಆದರೆ ಇದು ಡಯಾಬಿಟಿಸ್ ಅಲ್ಲದವರಿಗೆ, ಯಾರಿಗೆ ಶಕ್ತಿಯ ಅಗತ್ಯ ಇದೆ ಅವರು ಮಧುರ ಆಹಾರವನ್ನು ಪ್ರಥಮ ತಗೊಳ್ಬೇಕು. ಯಾರಿಗೆ ಮಧುರತೆಯ ವ್ಯತ್ಯಯ ದೇಹದಲ್ಲಿ ಇದೆ ಅವರು ಇದನ್ನು ಕೊನೆಯಲ್ಲಿ ತೆಗೆದುಕೊಳ್ಳೋದು ತುಂಬ ಒಳ್ಳೆಯದು. ಅಂಥೇಳಿದರೆ ಸಕ್ಕರೆ ಆಹಾರ ಮೊದಲಿಗೆ ತಗೊಂಡ್ರೆ ತಕ್ಷಣ ಗ್ಲುಕೋಸ್ ಏರ್ತದೆ, ಆದ್ದರಿಂದ ಮೊದಲು ತರಕಾರಿ ಪ್ರೋಟೀನ್ನಂತಹ ಆಹಾರ ತೆಗೆದುಕೊಂಡ್ರೆ, ತದನಂತರ ಕಾರ್ಬೋಹೈಡ್ರೇಟ್ ಇರುವಂತಹ ಆಹಾರ ಸಕ್ಕರೆ ಇರುವಂತಹ ಆಹಾರ ತೆಗೆದುಕೊಂಡ್ರೆ ರಕ್ತದ ಸಕ್ಕರೆ ಏರಿಕೆ ನಿಧಾನ ಆಗ್ತದೆ. ಉದಾಹರಣೆಗೆ ಮೊದಲು ಪಲ್ಯಗಳು, ಸಲಾಡ್, ಪ್ರೋಟೀನ್ನಂತಹ ಆಹಾರನ ಮೊದಲಿಗೆ ಸೇವಿಸಿ, ಅನ್ನವನ್ನು ತದನಂತರ ಸೇರಿಸಿ. ಈ ಸಣ್ಣ ಅಭ್ಯಾಸದಿಂದ ರಕ್ತದ ಸಕ್ಕರೆ ಏರಿಕೆಯ ಪ್ರಮಾಣವನ್ನು ಕಡಿಮೆ ಮಾಡಬಹುದು.
1: ಈಗ ಆಹಾರ ತಿಂದ ಮೇಲೆ ಹೀಗೆಯೇ ಇರಬೇಕು ಅಂತ ಏನಾದರೂ ಉಂಟಾ?
0: ಶಾಸ್ತ್ರದಲ್ಲಿ ಯಾವಾಗಲೂ ಹೇಳಿದರೆ ಊಟ ಆದ ನಂತರ 100 ಹೆಜ್ಜೆನೆ ನಡೀರಿ. ಈಗಿನ

0: ರಿಸರ್ಚ್ ಪ್ರಕಾರ ಕೂಡ ಊಟದ ನಂತರ ನಡೆಯೋದು ಒಂದು ಪ್ರಮುಖ ಅಂಶ. 10 ನಿಮಿಷ ನಡೆದರೂ ಕೂಡ ರಕ್ತದ ಸಕ್ಕರೆ ಮಟ್ಟ ಕಡಿಮೆ ಆಗ್ತದೆ. ಯಾಕೆ ಹೀಗಾಗ್ತದೆ ಅಂತ ಹೇಳಿದ್ರೆ, ನಮ್ಮ ಕಾಲಿನ ಸ್ನಾಯುಗಳ ಕ್ರಿಯೆಯಿಂದ. ನಮ್ಮ ಕಾಲಿನಲ್ಲಿ ಸೋಲಿಯಸ್ ಅನ್ನುವ ಒಂದು ಸ್ನಾಯು ಇದೆ, ಅದು ನಿರಂತರವಾಗಿ ಗ್ಲೂಕೋಸ್ ಅನ್ನ ಬಳಸ್ತದೆ. ಆದ್ದರಿಂದ ಊಟದ ನಂತರ ಕೇವಲ 100 ಹೆಜ್ಜೆ ಅಥವಾ 10 ನಿಮಿಷ ನಡೆಯುವಂಥದ್ದು ಒಳ್ಳೆಯ ಅಭ್ಯಾಸ ಅಂತ ಹೇಳಿ ಹೇಳ್ಬೋದು.
1: ಊಟ ಮತ್ತು ನಿದ್ದೆ ಇದಕ್ಕೇನಾದರೂ ಸಂಬಂಧಗಳು ಇರಬೇಕಾ?
0: ಈಗಿನ ವೇಗದ ಜೀವನ ಶೈಲಿಯಲ್ಲಿ ನಾವು ಗಮನಿಸಬೇಕಾದಂಥ ಅಂಶ, ರಾತ್ರಿ ನಾವು ಯಾವಾಗ ಊಟ ಮಾಡಬೇಕು. ಯಾಕೆ ಅಂತ ಹೇಳಿದರೆ, ಶುಗರ್ ಇದ್ದವರಿಗೆ ಅಥವಾ ಸಕ್ಕರೆ ಕಾಯಿಲೆ ಇದ್ದವರಿಗೆ ನಾವು ಹೇಳ್ತೇವೆ, ಮಲಗುವ ಮುನ್ನ ಕನಿಷ್ಠ 3 ಗಂಟೆ ಮೊದಲು ಊಟ ಮಾಡಿ. ಯಾಕೆ ಹೀಗೆ ಮಾಡಬೇಕು? ಯಾಕೆಂತ ಹೇಳಿದರೆ, ರಾತ್ರಿ ತಡವಾದಷ್ಟು ಇನ್ಸುಲಿನ ಸಂವೇದನೆ ಕಡಿಮೆ ಆಗ್ತದೆ. ಆದಷ್ಟು ಸಕ್ಕರೆ ಕಡಿಮೆ ಇರುವಂತಹ ಆಹಾರ ತೆಗೆದುಕೊಂಡರೂ ಕೂಡ ಮೆಲಟೋನಿನ್ ಹಾರ್ಮೋನ್ ರಾತ್ರಿ ಹೆಚ್ಚು ಆಗೋದ್ರಿಂದ ಇನ್ಸುಲಿನ ಪ್ರಭಾವ ಕಡಿಮೆ ಆಗ್ತದೆ. ಆದ ಕಾರಣ ಆದಷ್ಟು ಬೇಗ ಊಟ ಮಾಡಿ ಸಾಯಂಕಾಲ ಹಾಗೂ ಮಲಗುವ ಹೊತ್ತಿನ ನಡುವೆ 3 ಗಂಟೆ ಮಿನಿಮಮ್ ವ್ಯತ್ಯಾಸ ಇದ್ದರೆ ಅದು ನಿಮ್ಮ ಸಕ್ಕರೆಯ ನಿಯಂತ್ರಣಕ್ಕೆ ಹಾಗೆ ಬರದೇ ಇದ್ದ ಹಾಗೆ ಮಾಡಲಿಕ್ಕೂ ಕೂಡ ಸಹಾಯಕ.
1: ಮಧುಮೇಹ ಕಾಯಿಲೆ ಇದ್ದವರು ಅನ್ನ ತಿನ್ನಬಾರ್ದು, ಬೇರೆ ಈ ಥರದ ಇದನ್ನೆಲ್ಲ ಹೇಳ್ತಾರೆ, ಬ್ರೆಡ್ಡು ಇಂಥದ್ದನ್ನೆಲ್ಲ, ಈ ಥರ ಒಂದು ಮಾಡಿದರೆ ಅವರಿಗೆ ಹೇಗೆ ಅವರು ಬದುಕುದು ಅಂತ ನಮ್ಮಲ್ಲಿ ಪ್ರಶ್ನೆ ಬರ್ತದೆ, ಹೇಗೆ ಇದು?
0: ಅದನ್ನೇ ಹೇಳುವುದಾದರೆ, ನಮ್ಮ ಈ ಭಾಗದ ಆಹಾರ ಕ್ರಮದಲ್ಲಿ ಅನ್ನ ಸರ್ವೇ ಸಾಮಾನ್ಯ. ಹಾಗಾದರೆ ಒಂದನೇದಾಗಿ ತಗೊಳ್ಳಿ, ಯಾವಾಗ ನಾವು ಇಡೀ ಅಕ್ಕಿಯನ್ನು ಅಂತೇಳಿದರೆ ಪಾಲಿಶ್ ರಹಿತವಾದ ಅಕ್ಕಿಯನ್ನು ಯಾವಾಗ ತಗೊಳ್ತೇವೋ ಅದು ನಿಧಾನವಾಗಿ ಸಕ್ಕರೆಯನ್ನು ದೇಹಕ್ಕೆ ಸೇರಿಸ್ತದೆ. ಹಾಗಾಗಿ ಕಜೆ ಅಕ್ಕಿ ಆಗಲಿ ಅಥವಾ ನಾವು ಬ್ರೌನ್ ರೈಸ್ ಕುಚ್ಚಲಕ್ಕಿಯನ್ನು ಹೇಳ್ತೇವೋ ಅದು ಬಿಳಿ ರೈಸ್ಗಿಂತ ತುಂಬ ಶ್ರೇಷ್ಠ. ಇನ್ನು ಹಳೆ ಕಾಲದಲ್ಲಿ ಹೇಳ್ತಿದ್ರು ತಂಗಳನ್ನು ಊಟ ಮಾಡಿದರೆ ದೇಹಕ್ಕೆ ಒಳ್ಳೆಯದು ಅಂತೇಳಿ. ಈಗಿನ ಕಾಲದಲ್ಲೂ ಅದು ಕೂಡ ಶಾಸ್ತ್ರೋಕ್ತವಾಗಿ ಅಥವಾ ಸೈಂಟಿಫಿಕಲಿ ಇಟ್ ಈಸ್ ಪ್ರೂವನ್ ಅಂತೇಳಿದರೆ, ಯಾವಾಗ ಒಮ್ಮೆ ಅನ್ನವನ್ನು ಬೇಯಿಸಿ ಮರುದಿನ ಯಾರು ಸೇವಿಸ್ತಾರೋ, ತಂಗಳನ್ನು ಯಾರು ಸೇವಿಸ್ತಾರೋ, ಅವರಲ್ಲಿ ಸ್ಟಾರ್ಚಿನ ರೆಸಿಸ್ಟೆನ್ಸ್ ಆಗ್ತದೆ, ಅಂತೇಳಿದರೆ ಸಕ್ಕರೆ ದೇಹಕ್ಕೆ ಸೇರುವ ಪ್ರಮಾಣ ಕಡಿಮೆ ಆಗ್ತದೆ. ಹಾಗಾಗಿ ಅನ್ನವನ್ನು ಯೋಚಿಸುವಾಗ ಯಾವ ರೀತಿಯ ಅಕ್ಕಿಯನ್ನು ಉಪಯೋಗಿಸಬೇಕು, ಯಾವ ರೀತಿಯಲ್ಲಿ ಅದನ್ನು ಸಂಸ್ಕರಿಸಬೇಕು ಅನ್ನೋದನ್ನು ಗಮನಿಸಿದರೆ ಖಂಡಿತವಾಗಿಯೂ ಅನ್ನವನ್ನು ತೆಗೆದುಕೊಳ್ಬೋದು. ಆದರೆ ಅದೇ ಮುಖ್ಯ ಮಾತ್ರ, ಎಷ್ಟು ಪ್ರಮಾಣದಲ್ಲಿ ದೇಹಕ್ಕೆ ತಮಗೆ ಬೇಕಾದಷ್ಟು ಅರ್ಧ ಮಾತ್ರದಲ್ಲಿ ಮಾತ್ರ ಆ ಅನ್ನವನ್ನು ಸೇವಿಸ್ಬೋದು.
1: ಹಾಗಿದ್ರೆ ಕೊನೆಯದಾಗಿ ಹೇಳುದಿದ್ರೆ, ಮುಖ್ಯವಾಗಿ ಈಗ ಭಾರತದಲ್ಲಿ ನೀವು ಹೇಳಿದ ಹಾಗೆ 10ರಲ್ಲಿ 7 ಮಧುಮೇಹಿಗಳು ಆಗ್ತಾ ಇರುವ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಈ ಮಧುಮೇಹ ಕಾಯಿಲೆಯ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ?
0: ಮೊದಲನೇದಾಗಿ ಸಮತೋಲನದ ಆಹಾರದ ಬಗ್ಗೆ ಗಮನಿಸಿ, ನಿಯಮಿತವಾಗಿ ವ್ಯಾಯಾಮವನ್ನು ಮಾಡಿ, ಮುಖ್ಯವಾಗಿ ನೆನಪಿಡಿ, ಜೀವನದ ಮಧುರತೆ ಸಕ್ಕರೆ ಅತಿರೇಕದಲ್ಲಿ ಅಲ್ಲ, ಸಮತೋಲನದಲ್ಲಿ ಎಂದು ಯಾವಾಗಲೂ ಗಮನದಲ್ಲಿಡಿ. ಆರೋಗ್ಯ ಒಂದು ಅಭ್ಯಾಸ, ಔಷಧಿ ಅಲ್ಲ. ನಿಮ್ಮ ಆಯುಷ್ಯ ನಿಮ್ಮ ಆಯ್ಕೆ. ಹಾಗಾಗಿ ಜೀವನ ಶೈಲಿಯನ್ನು ಸುಧಾರಿಸಿ ಆರೋಗ್ಯವನ್ನು ಉತ್ತಮಪಡಿಸಿ.
1: ಒಳ್ಳೆಯದು ಅರುಣ್ ಕುಮಾರ್ ಅವರೇ, ಮುಖ್ಯವಾಗಿ ಈ ಮಧುಮೇಹಕ್ಕೆ ಯಾವ ರೀತಿಯಲ್ಲಿ ಆಹಾರದ ಸೇವನೆ ಅಗತ್ಯ ಅನ್ನುವ ಮಾಹಿತಿಯನ್ನು ನಮಗೆ ಕೊಟ್ಟಿದ್ದೀರಿ. ಧನ್ಯವಾದಗಳು. ನಮಸ್ಕಾರ.
0: ಧನ್ಯವಾದಗಳು.
2: ಇದುವರೆಗೆ ಇಂದಿನ ಜಂಡು ಆಯುರ್ಸಿಂಚನ ಕಾರ್ಯಕ್ರಮದಲ್ಲಿ ಮಧುಮೇಹ ಮತ್ತು ಆಯುರ್ವೇದ ಚಿಕಿತ್ಸೆ ಈ ವಿಷಯದ ಕುರಿತು ಉಡುಪಿ ಕುತ್ಪಾಡಿಯ ಎಸ್ಡಿಎಂ ಆಯುರ್ವೇದ ಕಾಲೇಜು ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದ ರೋಗ ನಿಧಾನ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಅರುಣ್ ಕುಮಾರ್ ಎಂ ಅವರೊಂದಿಗೆ ಸೂರ್ಯನಾರಾಯಣ ಭಟ್ ಪಿಎಸ್ ಅವರು ನಡೆಸಿದ ಸಂದರ್ಶನವನ್ನು ಕೇಳಿದಿರಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜಂಡು.
3: ಇಂದಿನ ಯಾಂತ್ರಿಕ ಜಗತ್ತಿನಲ್ಲಿ ದೈಹಿಕ ಮತ್ತು ಮಾನಸಿಕ ಆಯಾಸವನ್ನು ಪರಿಹರಿಸಲು ಪ್ರತಿಯೊಬ್ಬರಿಗೂ ದೈನಂದಿನ ಆರೋಗ್ಯ ಮತ್ತು ಫಿಟ್ನೆಸ್ನ ಅಗತ್ಯವಿದೆ. ನಿಮ್ಮ ಆರೋಗ್ಯ ಮತ್ತು ಯೋಗಕ್ಷೇಮವನ್ನು ಸುಧಾರಿಸಲು ಝಂಡು ಸೋನಪ್ರಾಶ್ ಅನ್ನು ಆರಿಸಿ. ಸೋನಪ್ರಾಶ್ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವುದಲ್ಲದೆ ದೇಹದ ಅಂಗಾಂಶಗಳನ್ನು ಪೋಷಿಸುವುದು, ಮಾನಸಿಕ ಆರೋಗ್ಯವನ್ನು ಹೆಚ್ಚಿಸುವುದು, ಒತ್ತಡವನ್ನು ಕಡಿಮೆ ಮಾಡುವುದು ಅಷ್ಟೇ ಅಲ್ಲದೆ ಬೇಗನೆ ವಯಸ್ಸಾಗುವಿಕೆಯನ್ನು ತಡೆದು ಯೌವನವನ್ನು ಕಾಪಿಡುತ್ತದೆ. ಸೋನಪ್ರಾಶ್ ನಿಮ್ಮ ಹತ್ತಿರದ ಔಷಧಾಲಯಗಳಲ್ಲಿ 450 ಗ್ರಾಂನ ಪ್ಯಾಕ್ನಲ್ಲಿ ಲಭ್ಯವಿದೆ. 24x7 ಆರೋಗ್ಯಕ್ಕಾಗಿ ಸೋನಪ್ರಾಶನ್ನ ಆರಿಸಿ.
4: ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ.

0: ಹತ್ತು ಲಕ್ಷ ಲಾಟ್ರಿ ನನ್ಗೆ
1: ಸಿಕ್ಕಿಬಿದ್ರು. ನಕಲಿ ಆಫರ್ಗಳ ಬಗ್ಗೆ ಎಚ್ಚರ.
2: RBI ಹೇಳುತ್ತೆ,
1: ಜಾಣರಾಗಿರಿ, ಜಾಗರೂಕರಾಗಿರಿ.
3: AJ ಹಾಸ್ಪಿಟಲ್ ಅಂಡ್ ರಿಸರ್ಚ್ ಸೆಂಟರ್ಗೆ 25 ವರ್ಷಗಳ ಸಂಭ್ರಮ. ಜೂನ್ 27ರವರೆಗೂ ಎಕ್ಸ್ಟೆಂಡ್ ಆಗಿದೆ. ದ ರೋಬೋಟಿಕ್ ನೀ ರಿಪ್ಲೇಸ್ಮೆಂಟ್ ಕ್ಯಾಂಪ್, ಕಡಿಮೆ ಪೇನ್, ಪರ್ಸನಲೈಸ್ಡ್ ಕೇರ್ ಮತ್ತು ಹೆಚ್ಚು ಆಕ್ಯುರೇಟ್ ರಿಸಲ್ಟ್ಸ್. ಎಕ್ಸ್ಪರ್ಟ್ ಸರ್ಜನ್ಸ್ ಇಂದ ಫ್ರೀ ಕನ್ಸಲ್ಟೇಷನ್ಗೆ ಇಂದೇ ರಿಜಿಸ್ಟರ್ ಮಾಡಿ ಮತ್ತು 100,000ವರೆಗೂ ಉಳಿಸಿ. ಕರೆ ಮಾಡಿ 9611819633ಗೆ ಅಥವಾ AJ ಹಾಸ್ಪಿಟಲ್ ಅಂಡ್ ರಿಸರ್ಚ್ ಸೆಂಟರ್ಗೆ ಭೇಟಿ ನೀಡಿ.
4: ಪ್ರಿಯ ಕೇಳುಗರೆ, ಇಂದು ಬೆಳಗ್ಗೆ 10:30 ಹನ್ನೊಂದು ಗಂಟೆ ಮೂವತ್ತು ನಿಮಿಷದವರೆಗೆ ಪ್ರಸಾರವಾಗಲಿದೆ ನಿಮ್ಮ ನೆಚ್ಚಿನ ಕನ್ನಡ ಚಿತ್ರಗೀತೆಗಳ ನೇರ ಫೋನಿನ್ ಕಾರ್ಯಕ್ರಮ ಹೃದಯ ರಾಗ. ಇಂದಿನ ವಿಷಯ, ರಾತ್ರಿ ಅನ್ನುವುದು ಇಲ್ಲದಿರುತ್ತಿದ್ದರೆ ಈ ಜಗತ್ತು ಹೇಗಿರುತ್ತಿತ್ತು? ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಕರೆ ಮಾಡಲು ನಮ್ಮ ದೂರವಾಣಿ ಸಂಖ್ಯೆಗಳು 2219999 2222611 STD ಕೋಡ್ 08244, ಮೊಬೈಲ್ ಸಂಖ್ಯೆ 8277038000. ಕರೆ ಮಾಡಿ ಭಾಗವಹಿಸಿ 10:30 ಹನ್ನೊಂದು ಗಂಟೆ ಮೂವತ್ತು ನಿಮಿಷದವರೆಗೆ.

0: ಪ್ರಿಯ ಕೇಳುಗರೇ, ಗಮನಿಸಿ, ನಮ್ಮ ಮಂಗಳೂರು ಆಕಾಶವಾಣಿಯಿಂದ ಪ್ರತಿ ಮಂಗಳವಾರ ರಾತ್ರಿ 9:30-10:30 ಪ್ರಸಾರವಾಗುತ್ತಿದೆ 100.3 FM ಟೆಲಿಕ್ವಿಸ್ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಸ್ಪರ್ಧಿಗಳಾಗಿ ಭಾಗವಹಿಸಲು ನೀವು ಕರೆ ಮಾಡಬೇಕಾದದ್ದು ಇಂದು ಬೆಳಗ್ಗೆ 11:30-12:30. ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2219992922216111, STD ಕೋಡ್ 0824, ಹಾಗೆಯೇ ಮೊಬೈಲ್ ಸಂಖ್ಯೆ 8277038000. ಆಕಾಶವಾಣಿ ಮಂಗಳೂರು, ಸಮಯ 7:34 ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕೆಲವು ಪ್ರಕಟಣೆಗಳು, ಬಳಿಕ 7:35 ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುವಿರಿ.
1: ಆಕಾಶವಾಣಿ ಇನ್ನು ಮುಂದೆ ವಾಣಿಜ್ಯ ಪ್ರಕಟಣೆ, ನಂತರ 7:35 ಕನ್ನಡದಲ್ಲಿ ವಾರ್ತೆಗಳು.
2: PUC ಆದ್ಮೇಲೆ ಮುಂದೆ ಏನ್ ಮಾಡೋದು ಅಂತ ಕ್ಲಾರಿಟಿ ಇಲ್ವಾ?
3: ಹಾಗಾದ್ರೆ ಇಲ್ಲಿದೆ ನಿಮಗೊಂದು ಗೋಲ್ಡನ್ ಆಪರ್ಚುನಿಟಿ. ಮಹಾತ್ಮ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್ ನಲ್ಲಿ ಈಗ ಅಡ್ಮಿಷನ್ಸ್ ಓಪನ್.
2: ಗವರ್ಮೆಂಟ್ ಆಫ್ ಕರ್ನಾಟಕ ಯೂನಿವರ್ಸಿಟಿ, UGC ರೆಕಗ್ನೈಸ್ಡ್, ಸೇಫ್ ಮತ್ತು ಟ್ರಸ್ಟೆಡ್ ಕ್ಯಾಂಪಸ್ ಜೊತೆ ಹಾಸ್ಟೆಲ್ ಫೆಸಿಲಿಟೀಸ್ ಲಭ್ಯ.
4: ಇಲ್ಲಿ ಕೇವಲ ಡಿಗ್ರೀಸ್ ಅಲ್ಲ, ಫ್ಯೂಚರ್ ರೆಡಿ ಕೋರ್ಸಸ್ ಲಭ್ಯ. BSc ಅಗ್ರಿ ಬಿಸಿನೆಸ್, ಜಿಯೋ ಇನ್ಫಾರ್ಮ್ಯಾಟಿಕ್ಸ್, ಪಬ್ಲಿಕ್ ಹೆಲ್ತ್, ಬಿಕಾಂ, BA, BCA, BBA ಮತ್ತು ಇನ್ನಷ್ಟು.
2: ಡಿಜಿಟಲ್ ಲೈಬ್ರರೀಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೋಚಿಂಗ್ ಜೊತೆ ನಿಮ್ಮ ಕರಿಯರ್ ಗೆ ಸ್ಟ್ರಾಂಗ್ ಫೌಂಡೇಶನ್.
4: ರೂರಲ್ ರೂಟ್ಸ್, ಗ್ಲೋಬಲ್ ಹೈಟ್ಸ್.
2: ಮಹಾತ್ಮ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್. ವಿಸಿಟ್ KSRDPRU.AC.IN ಅಥವಾ ಕಾಲ್ ಮಾಡಿ 7975202206.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು: ಭಾರತ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಮತ್ತು ವಿಶ್ವಾಸಾರ್ಹ ಆರ್ಥಿಕತೆಯಾಗಿದೆ, ಪ್ರಧಾನಿ ನರೇಂದ್ರ ಮೋದಿ. ರಸಗೊಬ್ಬರಗಳನ್ನು ಸಾಗಿಸುತ್ತಿದ್ದ 4 ಸರಕು ಹಡಗುಗಳು ಹಾರ್ಮೋಜ್ ಜಲಸಂಧಿಯಿಂದ ಹೊರಟಿವೆ, ರಾಸಾಯನಿಕ ಮತ್ತು ರಸಗೊಬ್ಬರ ಸಚಿವಾಲಯ. ರಕ್ಷಣಾ ಕ್ಷೇತ್ರದಲ್ಲಿ ಭಾರತದ ಸ್ವಾವಲಂಬನೆ ಹೆಚ್ಚುತ್ತಿದೆ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. 2025ರಲ್ಲಿ ಭಾರತ ವಿಶ್ವದ ಅಗ್ರ ಹಡಗು ಮರುಬಳಕೆ ರಾಷ್ಟವಾಗಿದೆ, ಕೇಂದ್ರ ಸರ್ಕಾರ. ಫಿಫಾ ವಿಶ್ವಕಪ್: ಇರಾಕ್ ಅನ್ನು 3-0 ಗೋಲುಗಳಿಂದ ಸೋಲಿಸಿ ನಾಕೌಟ್ ಹಂತಕ್ಕೆ ಪ್ರವೇಶಿಸಿದ ಫ್ರಾನ್ಸ್. ವಾರ್ತೆಗಳ ವಿವರ:

0: ಭಾರತ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಮತ್ತು ವಿಶ್ವಾಸಾರ್ಹ ಆರ್ಥಿಕತೆಯಾಗಿದ್ದು ನಂಬಿಕೆಯ ಶಕ್ತಿಯಾಗಿ ಮಾರ್ಪಟ್ಟಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ನಿನ್ನೆ ನವದೆಹಲಿಯಲ್ಲಿ ಖಾಸಗಿ ಮಾಧ್ಯಮ ಸಂಸ್ಥೆ ಆಯೋಜಿಸಿದ್ದ ಶೃಂಗಸಭೆಯನ್ನುದ್ದೇಶಿಸಿ ಮಾತನಾಡಿದ ಪ್ರಧಾನಿ, ಕಳೆದ 12 ವರ್ಷಗಳಲ್ಲಿ ರಾಷ್ಟ್ರ ಮೊದಲು ಎಂಬ ಮನೋಭಾವ ಭಾರತದ ಸಾಧನೆಗಳಿಗೆ ಮಾರ್ಗದರ್ಶನ ನೀಡಿದೆ. ಪ್ರಸ್ತುತ ನಿರ್ಧಾರಗಳು ಮತ್ತು ಕ್ರಮಗಳು ಮುಂಬರುವ ಶತಮಾನಗಳವರೆಗೆ ದೇಶದ ಭವಿಷ್ಯಕ್ಕೆ ಅಡಿಪಾಯವಾಗಿದೆ ಎಂದು ತಿಳಿಸಿದ್ದಾರೆ. ಜಾಗತಿಕ ನಾಯಕರು ರಾಷ್ಟ್ರ ಮೊದಲು ಎಂಬ ತತ್ವಕ್ಕೆ ಭಾರತದ ಅಚಲ ಬದ್ಧತೆಯನ್ನು ಅಂಗೀಕರಿಸಿದ್ದು G7 ಶೃಂಗಸಭೆಯಲ್ಲಿ ಇತ್ತೀಚೆಗೆ ಭಾಗವಹಿಸಿದ್ದನ್ನು ಪ್ರಧಾನಿ ನೆನಪಿಸಿಕೊಂಡರು. ಯೂರಿಯಾ, ಡಿ ಅಮೋನಿಯಂ ಫಾಸ್ಫೇಟ್, DAP ಮತ್ತು ಸಲ್ಫರ್ ಸರಕನ್ನು ಹೊತ್ತ 4 ಹಡಗುಗಳು ಕಳೆದ ವಾರ ಹಾರ್ಮುಜ್ ಜಲಸಂಧಿಯನ್ನು ಯಶಸ್ವಿಯಾಗಿ ದಾಟಿವೆ ಎಂದು ರಾಸಾಯನಿಕ ಮತ್ತು ರಸಗೊಬ್ಬರ ಸಚಿವಾಲಯ ತಿಳಿಸಿದೆ. ಈ ಹಡಗುಗಳು ಪ್ರಸ್ತುತ ಆಂಧ್ರಪ್ರದೇಶದ ಕೃಷ್ಣಪಟ್ಟಣಂ ಮತ್ತು ಕಾಕಿನಾಡ, ಒಡಿಶಾದ ಪಾರಾದೀಪ್ ಬಂದರು ಮತ್ತು ಗುಜರಾತ್ನ ಮುಂದ್ರಾ ಬಂದರು ಸೇರಿದಂತೆ ದೇಶಾದ್ಯಂತ ತಮ್ಮ ಗೊತ್ತುಪಡಿಸಿದ ಗಮ್ಯಸ್ಥಾನ ಬಂದರುಗಳ ಕಡೆಗೆ ಸಾಗುತ್ತಿವೆ. ದೇಶದ ಅಸ್ತಿತ್ವದಲ್ಲಿರುವ ರಸಗೊಬ್ಬರ ಬಫರ್ಗಳಿಗೆ ಪೂರೈಸಲು ಮತ್ತು ಪ್ರಸಕ್ತ ಕೃಷಿ ಅವಶ್ಯಕತೆಗಳನ್ನು ಖಚಿತಪಡಿಸಿಕೊಳ್ಳಲು ಈ ಹೊಸ ಆಮದುಗಳನ್ನು ತಕ್ಷಣವೇ ಒದಗಿಸಲಾಗುವುದು ಎಂದು ಸಚಿವಾಲಯ ತಿಳಿಸಿದೆ. ದೇಶದ ಸಂಚಿತ ರಸಗೊಬ್ಬರ ದಾಸ್ತಾನು 196 ಲಕ್ಷ ಟನ್ಗಳಷ್ಟಿದ್ದು ಕಳೆದ ವರ್ಷದ ಇದೇ ಅವಧಿಯಲ್ಲಿ ಇದು 168 ಲಕ್ಷ ಟನ್ಗಳಷ್ಟಿತ್ತು. ಬಿಕ್ಕಟ್ಟಿನ ನಂತರ ದೇಶೀಯ ರಸಗೊಬ್ಬರ ಉತ್ಪಾದನೆಯು ಗಮನಾರ್ಹವಾಗಿ ಏರಿಕೆಯಾಗಿ 133 ಲಕ್ಷ ಮೆಟ್ರಿಕ್ ಟನ್ಗಳನ್ನು ತಲುಪಿದೆ ಎಂದು ಸಚಿವಾಲಯ ತಿಳಿಸಿದೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ರಕ್ಷಣಾ ಕ್ಷೇತ್ರದಲ್ಲಿ ಭಾರತದ ಸ್ವಾವಲಂಬನೆ ಹೆಚ್ಚುತ್ತಿರುವ ಬಗ್ಗೆ ಪ್ರಮುಖ ಹೇಳಿಕೆ ನೀಡಿದ್ದಾರೆ. ಭಾರತ 100ಕ್ಕೂ ಹೆಚ್ಚು ದೇಶಗಳಿಗೆ ರಕ್ಷಣಾ ಸಾಧನಗಳನ್ನು ರಫ್ತು ಮಾಡುತ್ತಿದ್ದು ಈ ಮೂಲಕ ಈ ವಲಯದಲ್ಲಿ ಸ್ವಾವಲಂಬಿಯಾಗುತ್ತಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಿನ್ನೆ ನಡೆದ ಕಾರ್ಯಕ್ರಮವೊಂದನ್ನು ಉದ್ದೇಶಿಸಿ ಮಾತನಾಡಿದ ರಕ್ಷಣಾ ಸಚಿವರು, ಆಪರೇಷನ್ ಸಿಂಧೂರ್ ಸಮಯದಲ್ಲಿ ದೇಶದ ಸಶಸ್ತ್ರ ಪಡೆಗಳು ಭಾರತೀಯ ನಾಗರಿಕರ ಹತ್ಯೆಗೆ ಕಾರಣರಾದವರನ್ನು ಮಾತ್ರ ಗುರಿಯಾಗಿಸಿಕೊಂಡವು ಎಂದು ಹೇಳಿದರು. ಸಾಮರ್ಥ್ಯ ಮತ್ತು ಸಂಸ್ಕೃತಿ ಎರಡಕ್ಕೂ ಒತ್ತು ನೀಡುವ ಮೂಲಕ ಸಬಲೀಕೃತ ಭಾರತವನ್ನು ನಿರ್ಮಿಸಲು ಸರ್ಕಾರ ಬದ್ಧವಾಗಿದೆ ಎಂದು ಅವರು ತಿಳಿಸಿದರು. ಈ ಸಂದರ್ಭದಲ್ಲಿ ದೇಶದ ಸಂಸ್ಕೃತಿ ಸಾವಿರಾರು ವರ್ಷಗಳಿಂದ ಮಾನವೀಯತೆಗೆ ದಾರಿ ತೋರಿಸಿದೆ, ನಾಗರಿಕರಲ್ಲಿ ರಾಷ್ಟ್ರೀಯತೆಯ ಭಾವನೆಯನ್ನು ಹುಟ್ಟುಹಾಕಿದ್ದಕ್ಕಾಗಿ ಭಾರತೀಯ ಸಂತರನ್ನು ಅವರು ಶ್ಲಾಘಿಸಿದರು. 2025ರಲ್ಲಿ ಭಾರತ ವಿಶ್ವದ ಅಗ್ರ ಹಡಗು ಮರುಬಳಕೆ ರಾಷ್ಟ್ರವಾಗಿದೆ. ವಿಶ್ವಸಂಸ್ಥೆಯ ವ್ಯಾಪಾರ ಮತ್ತು ಅಭಿವೃದ್ಧಿ ಸಮ್ಮೇಳನದ ಇತ್ತೀಚಿನ ವರದಿಯ ಪ್ರಕಾರ ಜಾಗತಿಕ ಹಡಗು ಮರುಬಳಕೆಯಲ್ಲಿ ಭಾರತದ ಪಾಲು 2024ರಲ್ಲಿ ಶೇಕಡ 35.4ಕ್ಕೆ ಏರಿದೆ ಎಂದು ಬಂದರುಗಳು, ಹಡಗು ಮತ್ತು ಜಲಮಾರ್ಗಗಳ ಸಚಿವಾಲಯ ತಿಳಿಸಿದೆ. 2025ರಲ್ಲಿ ದೇಶದಲ್ಲಿ ಹಡಗು ಮರುಬಳಕೆ ಗಣನೀಯವಾಗಿ 2.99 ಮಿಲಿಯನ್ ಒಟ್ಟು ಟನ್ಗಳಿಗೆ ಏರಿದೆ. ಇದು 2024ರಲ್ಲಿ 1.86 ಮಿಲಿಯನ್ ಒಟ್ಟು ಟನ್ಗಳಿಗಿಂತ ಸುಮಾರು ಶೇಕಡ 60% ಹೆಚ್ಚಾಗಿದೆ. ಈ ಸಾಧನೆಯೊಂದಿಗೆ ಮ್ಯಾರಿಟೈಮ್ ಇಂಡಿಯಾ ವಿಷನ್ 2030ರ ಅಡಿಯಲ್ಲಿ ವಿಶ್ವದ ಪ್ರಮುಖ ಹಡಗು ಮರುಬಳಕೆ ರಾಷ್ಟ್ರವಾಗಲು ನಿಗದಿಪಡಿಸಿದ ಗುರಿಯನ್ನು ನಿಗದಿತ ಸಮಯಕ್ಕಿಂತ 5 ವರ್ಷಗಳ ಮೊದಲೇ ಸಾಧಿಸಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಕೇಂದ್ರ ಬಂದರುಗಳು, ಹಡಗು ಸಾಗಣೆ ಮತ್ತು ಜಲಮಾರ್ಗಗಳ ಸಚಿವ ಸರ್ಬಾನಂದ ಸೋನೋವಾಲ್ ಅವರು, ವಿಶ್ವದ ಅಗ್ರ ಹಡಗು ಮರುಬಳಕೆ ರಾಷ್ಟವಾಗಿ ಭಾರತ ಹೊರಹೊಮ್ಮುತ್ತಿರುವುದು ನಿರಂತರ ನೀತಿ ಸುಧಾರಣೆಗಳು, ಕೈಗಾರಿಕಾ ಪ್ರಯತ್ನಗಳು ಮತ್ತು ಅಂತಾರಾಷ್ಟ್ರೀಯ ಪರಿಸರ ಮತ್ತು ಸುರಕ್ಷತಾ ಮಾನದಂಡಗಳ ಅನುಸರಣೆಯ ಯಶಸ್ಸನ್ನು ಪ್ರತಿಬಿಂಬಿಸುತ್ತದೆ ಎಂದು ಹೇಳಿದರು. ಜವಾಬ್ದಾರಿಯುತ ಮತ್ತು ಸುಸ್ಥಿರ ಹಡಗು ಮರುಬಳಕೆಗಾಗಿ ಜಾಗತಿಕ ಕೇಂದ್ರವಾಗಿ ದೇಶದ ಸ್ಥಾನವನ್ನು ಈ ಸಾಧನೆಯು ಬಲಪಡಿಸುತ್ತದೆ ಎಂದು ಅವರು ತಿಳಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ಸಹಕಾರ ಸಚಿವ ಅಮಿತ್ ಶಾ ಅವರು ಇಂದು ನವದೆಹಲಿಯಲ್ಲಿ ಭಾರತೀಯ ರಾಷ್ಟೀಯ ಕೃಷಿ ಸಹಕಾರ ಮಾರುಕಟ್ಟೆ ಒಕ್ಕೂಟ ನಾಫೆಡ್ ಹರಾಜು ಪೋರ್ಟಲ್ ಅನ್ನು ಉದ್ಘಾಟಿಸಲಿದ್ದಾರೆ. ಹರಾಜು ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ, ದಕ್ಷತೆ ಮತ್ತು ಕಾರ್ಯಾಚರಣೆಯ ಸುಲಭತೆಯನ್ನು ಬಲಪಡಿಸುವ ನಿಟ್ಟಿನಲ್ಲಿ ಈ ಪೋರ್ಟಲ್ ಅನ್ನು ಉದ್ಘಾಟನೆಯು ಈ ಪೋರ್ಟಲ್

ಉದ್ಘಾಟನೆ ಒಂದು ಪ್ರಮುಖ ಹೆಜ್ಜೆಯಾಗಿದೆ. ರೈತರು, ಸದಸ್ಯ ಸಂಸ್ಥೆಗಳು ಮತ್ತು ಪಾಲುದಾರರ ಹಿತದೃಷ್ಟಿಯಿಂದ ಹರಾಜು ಸಂಬಂಧಿತ ಚಟುವಟಿಕೆಗಳನ್ನು ಸುಗಮಗೊಳಿಸಲು ಮತ್ತು ನಾಫೆಡ್ನ ಒಟ್ಟಾರೆ ಕಾರ್ಯನಿರ್ವಹಣೆಯನ್ನು ಹೆಚ್ಚಿಸಲು ಈ ಪೋರ್ಟಲ್ ಡಿಜಿಟಲ್ ವೇದಿಕೆಯನ್ನು ಒದಗಿಸುವ ನಿರೀಕ್ಷೆ ಇದೆ. ಕಾರ್ಯಕ್ರಮದಲ್ಲಿ ಗೃಹ ಸಚಿವರು ನಾಫೆಡ್ನ ಹಲವಾರು ಪ್ರಮುಖ ಡಿಜಿಟಲ್ ಮತ್ತು ರೈತ ಕೇಂದ್ರಿತ ಉಪಕ್ರಮಗಳನ್ನು ಸಹ ಪ್ರಾರಂಭಿಸಲಿದ್ದಾರೆ ಎಂದು ಸಹಕಾರ ಸಚಿವಾಲಯ ತಿಳಿಸಿದೆ. ಇವುಗಳಲ್ಲಿ ರೈತರ ಮಕ್ಕಳಿಗೆ ನಾಫೆಡ್ ಕಲ್ಯಾಣ್, ವಿದ್ಯಾರ್ಥಿ ವೇತನ, ದ್ವಿದಳ ಧಾನ್ಯಗಳು ಮತ್ತು ಎಣ್ಣೆ ಬೀಜಗಳ ದಾಸ್ತಾನು ನಿರ್ವಹಣೆಗಾಗಿ ದೃಷ್ಟಿ ಪೋರ್ಟಲ್ ಮತ್ತು ಉದ್ಯಮ ಸಂಪನ್ಮೂಲ ಯೋಜನೆಯನ್ನು ಬಲಪಡಿಸಲು ಉದ್ಯಮ ಸಂಪನ್ಮೂಲ ಯೋಜನಾ ಪೋರ್ಟಲ್ ಸೇರಿವೆ. ನಂತರ ಅಮಿತ್ ಶಾ ಅವರು ನಾಫೆಡ್ನ ನಿರ್ದೇಶಕರ ಮಂಡಳಿಯ ಸದಸ್ಯರ ಸಭೆಯ ಅಧ್ಯಕ್ಷತೆ ವಹಿಸಲಿದ್ದಾರೆ. ಸಭೆಯಲ್ಲಿ ಕೇಂದ್ರ ಸಚಿವರು ತಮ್ಮ ಹಿಂದಿನ ಭೇಟಿಯ ಸಮಯದಲ್ಲಿ ನೀಡಿದ ನಿರ್ದೇಶನಗಳ ಮೇಲೆ ಮತ್ತು ನಾಫೆಡ್ನ ಭವಿಷ್ಯದ ಮಾರ್ಗಸೂಚಿಯ ಕುರಿತು ತಿಳಿಸಲಿದ್ದಾರೆ ಎಂದು ಸಚಿವಾಲಯ ತಿಳಿಸಿದೆ. ಈ ಡಿಜಿಟಲ್ ಮತ್ತು ಕಲ್ಯಾಣ ಉಪಕ್ರಮಗಳ ಆರಂಭವು ಪ್ರಧಾನಿ ನರೇಂದ್ರ ಮೋದಿ ಅವರ ಸಹಕಾರದಿಂದ ಸಮೃದ್ಧಿ ಎಂಬ ದೃಷ್ಟಿಕೋನ ಮತ್ತು ತಂತ್ರಜ್ಞಾನ ಪಾರದರ್ಶಕ

0: ನೀಡಿದ ನಿರ್ದೇಶನಗಳ ಮೇಲೆ ಮತ್ತು ನಾಫೆಡ್ನ ಭವಿಷ್ಯದ ಮಾರ್ಗಸೂಚಿಯ ಕುರಿತು ತಿಳಿಸಲಿದ್ದಾರೆ ಎಂದು ಸಚಿವಾಲಯ ತಿಳಿಸಿದೆ. ಈ ಡಿಜಿಟಲ್ ಮತ್ತು ಕಲ್ಯಾಣ ಉಪಕ್ರಮಗಳ ಆರಂಭವು ಪ್ರಧಾನಿ ನರೇಂದ್ರ ಮೋದಿ ಅವರ ಸಹಕಾರದಿಂದ ಸಮೃದ್ಧಿ ಎಂಬ ದೃಷ್ಟಿಕೋನ ಮತ್ತು ತಂತ್ರಜ್ಞಾನ, ಪಾರದರ್ಶಕತೆ ಮತ್ತು ರೈತ ಕೇಂದ್ರಿತ ಸುಧಾರಣೆಗಳ ಮೂಲಕ ಸಹಕಾರಿ ಸಂಸ್ಥೆಗಳನ್ನು ಬಲಪಡಿಸುವ ಸರ್ಕಾರದ ಪ್ರಯತ್ನಗಳೊಂದಿಗೆ ಹೊಂದಿಕೆಯಾಗುತ್ತದೆ. ಫಿಫಾ ವಿಶ್ವಕಪ್ನಲ್ಲಿ ಫ್ರಾನ್ಸ್ ತಂಡವು ಮುಂಜಾನೆ ಫಿಲಿಡೆಲ್ಫಿಯಾ ಕ್ರೀಡಾಂಗಣದಲ್ಲಿ ನಡೆದ ಗ್ರೂಪ್ ಐ ಪಂದ್ಯದಲ್ಲಿ ಇರಾಕ್ ಅನ್ನು 3-0 ಗೋಲುಗಳಿಂದ ಸೋಲಿಸಿ ನಾಕೌಟ್ ಹಂತಕ್ಕೆ ಪ್ರವೇಶವನ್ನು ಖಚಿತಪಡಿಸಿಕೊಂಡಿತು. ಕೈಲಿಯನ್ ಎಂಬಾಪೆ 2 ಗೋಲುಗಳನ್ನು ಗಳಿಸಿದರು ಮತ್ತು ಔಸ್ಮಾನೆ ಡೆಂಬೆಲೆ 3 ಗೋಲು ಗಳಿಸಿದರು. ಆದರೆ ಪಂದ್ಯವು ತೀವ್ರ ಗುಡುಗು ಸಹಿತ ಮಳೆಯಿಂದ ಮುಚ್ಚಿಹೋಯಿತು. ಇದು 2:12 ವಿಳಂಬ. ಪ್ರೇಕ್ಷಕರನ್ನು ಸ್ಥಳಾಂತರಿಸುವುದು ಮತ್ತು ಮೈದಾನವನ್ನು ಸಂಪೂರ್ಣವಾಗಿ ತೊಳೆಯುವುದು ಅಗತ್ಯವಾಯಿತು. ಇದಕ್ಕೂ ಮೊದಲು ಅರ್ಜೆಂಟೀನಾ ನಿನ್ನೆ ರಾತ್ರಿ ಯುನೈಟೆಡ್ ಸ್ಟೇಟ್ಸ್ನ ಆರ್ಲಿಂಗ್ಟನ್ನಲ್ಲಿ ನಡೆದ ಗ್ರೂಪ್ ಎ ಪಂದ್ಯದಲ್ಲಿ ಆಸ್ಟ್ರಿಯಾವನ್ನು 2-0 ಗೋಲುಗಳಿಂದ ಸೋಲಿಸಿ 32 ರೌಂಡ್ನಲ್ಲಿ ಸ್ಥಾನ ಪಡೆದುಕೊಂಡಿತು. ಅರ್ಜೆಂಟೀನಾ ನಾಯಕ ಲಿಯೋನೆಲ್ ಮೆಸ್ಸಿ 38 ನಿಮಿಷದಲ್ಲಿ ಗೋಲು ಗಳಿಸುವ ಮೂಲಕ ತನ್ನ 2 ಗೋಲುಗಳೊಂದಿಗೆ ಮೆಸ್ಸಿ ತನ್ನ ಫಿಫಾ ವಿಶ್ವಕಪ್ ಸಂಖ್ಯೆಯನ್ನು 18 ಏರಿಸಿದರು. ಜರ್ಮನಿಯ ಮಿರೋಸ್ಲಾವ್ ಕ್ಲೋಸ್ ಅವರ 16 ಗೋಲುಗಳ ದಾಖಲೆಯನ್ನು ಹಿಂದಿಕ್ಕಿ ವಿಶ್ವಕಪ್ ಇತಿಹಾಸದಲ್ಲಿ ಅತಿ ಹೆಚ್ಚು ಗೋಲು ಗಳಿಸಿದ ಆಟಗಾರರಾದರು. ಹಾಕಿಯಲ್ಲಿ ಭಾರತೀಯ ಪುರುಷರ ಹಾಕಿ ತಂಡವು ಇಂದು FIH ಪ್ರೋ ಲೀಗ್ನ ಆರಂಭಿಕ ಪಂದ್ಯದಲ್ಲಿ ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನವನ್ನು ಎದುರಿಸಲಿದೆ. 2024 ಚೀನಾದ ಹುಲುನ್ ಬುಯಿರ್ನಲ್ಲಿ ನಡೆದ ಏಷ್ಯನ್ ಚಾಂಪಿಯನ್ಸ್ ಟ್ರೋಫಿ ಪಂದ್ಯದ ನಂತರ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಮೊದಲ ಮುಖಾಮುಖಿ ಇದಾಗಿದ್ದು ಆ ಪಂದ್ಯದಲ್ಲಿ ಭಾರತ 2-1 ಅಂತರದ ಜಯ ಸಾಧಿಸಿತ್ತು. ಕಳೆದ 10 ವರ್ಷಗಳಲ್ಲಿನ 17 ಪಂದ್ಯಗಳಲ್ಲಿ ಭಾರತ 15 ಗೆಲುವುಗಳು ಮತ್ತು 2 ಡ್ರಾಗಳನ್ನು ಸಾಧಿಸಿದೆ. FIH ಪ್ರೋ ಲೀಗ್ನ ರೋಟರ್ಡ್ಯಾಮ್ ಲೆಗ್ನ ನಿನ್ನೆಯ ಅಂತಿಮ ಪಂದ್ಯದಲ್ಲಿ ವಿಶ್ವದ 2 ಶ್ರೇಯಾಂಕದ ನೆದರ್ಲ್ಯಾಂಡ್ಸ್ ವಿರುದ್ಧ 3-2 ಅಂತರದ ಜಯ ಗಳಿಸಿದ ನಂತರ ಭಾರತೀಯ ಹಾಕಿ ತಂಡವು ತನ್ನ ವೇಗವನ್ನು ಮುಂದುವರಿಸುವ ಗುರಿಯನ್ನು ಹೊಂದಿದೆ. ಕ್ಯಾಲಿಫೋರ್ನಿಯಾದಲ್ಲಿ ಇಂದಿನಿಂದ ಆರಂಭವಾಗಲಿರುವ ಯುಎಸ್ ಓಪನ್ ಸೂಪರ್ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ನಲ್ಲಿ ತಾರಾ ಶೆಟ್ಲರ್ಗಳಾದ ಲಕ್ಷ್ಯಸೇನ್ ಮತ್ತು ತನ್ವಿ ಶರ್ಮಾ ಭಾರತದ ಸವಾಲನ್ನು ಮುನ್ನಡೆಸಲಿದ್ದಾರೆ. ವಿಶ್ವದ ನಂಬರ್ 14 ಶ್ರೇಯಾಂಕದ ಲಕ್ಷ್ಯಸೇನ್ ಪುರುಷರ ಸಿಂಗಲ್ಸ್ ವಿಭಾಗದ ಆರಂಭಿಕ ಸುತ್ತಿನಲ್ಲಿ ಬೆಲ್ಜಿಯಂನ ಜೂಲಿಯನ್ ಕರಾಗಿ ಮತ್ತು 5 ಶ್ರೇಯಾಂಕದ ಕಿಡಂಬಿ ಶ್ರೀಕಾಂತ್ ತಮ್ಮ ಮೊದಲ ಸುತ್ತಿನಲ್ಲಿ ಪಂದ್ಯದಲ್ಲಿ ಚೈನೀಸ್ ತೈಪೆಯ ಲಿಯಾವೋ ಜುವೋಫು ಅವರನ್ನು ಎದುರಿಸಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಮತ್ತು ವಿಶ್ವಾಸಾರ್ಹ ಆರ್ಥಿಕತೆಯಾಗಿದೆ, ಪ್ರಧಾನಿ ನರೇಂದ್ರ ಮೋದಿ. ರಸಗೊಬ್ಬರಗಳನ್ನು ಸಾಗಿಸುತ್ತಿದ್ದ 4 ಸರಕು ಹಡಗುಗಳು ಹಾರ್ಮುಜ್ ಜಲಸಂಧಿಯಿಂದ ಹೊರಟಿವೆ, ರಾಸಾಯನಿಕ ಮತ್ತು ರಸಗೊಬ್ಬರ ಸಚಿವಾಲಯ. ರಕ್ಷಣಾ ಕ್ಷೇತ್ರದಲ್ಲಿ ಭಾರತದ ಸ್ವಾವಲಂಬನೆ ಹೆಚ್ಚುತ್ತಿದೆ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. 2025 ಭಾರತ ವಿಶ್ವದ ಅಗ್ರ ಹಡಗು ಮರುಬಳಕೆ ರಾಷ್ಟ್ರವಾಗಿದೆ, ಕೇಂದ್ರ ಸರ್ಕಾರ. ಫಿಫಾ ವಿಶ್ವಕಪ್ ಇರಾಕ್ ಅನ್ನು 3-0 ಗೋಲುಗಳಿಂದ ಸೋಲಿಸಿ ನಾಕೌಟ್ ಹಂತಕ್ಕೆ ಪ್ರವೇಶಿಸಿದ ಫ್ರಾನ್ಸ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00.
1: ಆಕಾಶವಾಣಿ ಮಂಗಳೂರು ರಾಗರಂಜನೆ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಮೊದಲಿಗೆ ಕೇಳಿ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಸುಲೋಚನಾ ಅವರು ಹಾಡಿರುವ ರವಿಚಂದ್ರ ಚಿತ್ರದ ಗೀತೆ. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಉಪೇಂದ್ರ ಕುಮಾರ್ ಅವರ ಸಂಗೀತವಿದೆ.

0: ಆಮೇಲೆ
1: ರಾಮಚಂದಿರ.

0: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
1: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿ ಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
3: ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ವಿಜಯಭಾಸ್ಕರ್ ಅವರು ಸಂಗೀತ ನೀಡಿರುವ ಮಲಯ ಮಾರುತ ಚಿತ್ರದ ಗೀತೆ, ಹಾಡಿದ್ದಾರೆ ಕೆಜೆ ಯೇಸುದಾಸ್.

ರಾಗರಂಜನಿ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಎಸ್ ಚಾಣಕಿಯವರು ಹಾಡಿರುವ ಗೀತೆ. ಸಾಹಿತ್ಯ ಆರ್ಎನ್ ಜಯಗೋಪಾಲ್ ಅವರದು, ಸಂಗೀತ ನೀಡಿದ್ದಾರೆ ಇಳಯರಾಜ. ಚಿತ್ರ ಪಲ್ಲವಿ ಅನುಪಲ್ಲವಿ.

ಕಾರ್ತಿಕ್ ಹಾಗೂ ಕವಿತಾ ಅವರ ಧ್ವನಿಯಲ್ಲಿ ಹುಡುಗ ಹುಡುಗಿ ಚಿತ್ರದ ಗೀತೆಯನ್ನ ಕೇಳಿದಿರಿ. ಕವಿರಾಜ್ ಅವರ ಸಾಹಿತ್ಯಕ್ಕೆ ಜೋಶುವ ಶ್ರೀಧರ್ ಅವರ ಸಂಗೀತವಿತ್ತು. ಮುಂದೆ ಕೇಳಿ ಜಾನಿ ಮೇರಾ ನಾಮ್ ಪ್ರೀತಿ ಮೇರಾ ಕಾಮ್ ಚಿತ್ರದ ಗೀತೆ. ಸಾಹಿತ್ಯ ಕವಿರಾಜ್ ಅವರದು, ಸಂಗೀತ ನೀಡಿದ್ದಾರೆ ವಿ ಹರಿಕೃಷ್ಣ, ಹಾಡಿದ್ದಾರೆ ಕೈಲಾಶ್ ಖೇರ್ ಹಾಗೂ ಪ್ರಿಯದರ್ಶಿನಿ.

ಪ್ರಿಯ ಕೇಳುಗರೆ, ಇಂದು 10:30 11:30 ಹೃದಯ ರಾಗ ನಿಮ್ಮ ನೆಚ್ಚಿನ ಕನ್ನಡ ಚಿತ್ರಗೀತೆಗಳ ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇಂದಿನ ವಿಷಯ, ರಾತ್ರಿ ಅನ್ನುವುದು ಇಲ್ಲದೇ ಇರುತ್ತಿದ್ದರೆ ಈ ಜಗತ್ತು ಹೇಗಿರುತ್ತಿತ್ತು? ನಿಮ್ಮ ಅನಿಸಿಕೆಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ. ಇಂದಿನ ಹೃದಯ ರಾಗ ಕಾರ್ಯಕ್ರಮದಲ್ಲಿ ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2211 9999 2222611, STD ಕೋಡ್ 0824, ಮೊಬೈಲ್ ಸಂಖ್ಯೆ 8277038000. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದೆ ಕೇಳಿ ವಿಜಯಪ್ರಕಾಶ್ ಹಾಗೂ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ಕೆಂಪೇಗೌಡ ಚಿತ್ರದ ಗೀತೆ, ಗೌಸ್ಪೀರ್ ಅವರ ಸಾಹಿತ್ಯಕ್ಕೆ ಅರ್ಜುನ್ ಜನ್ಯ ಅವರ ಸಂಗೀತವಿದೆ.

ರಾಜೇಶ್ ಕೃಷ್ಣನ್ ಹಾಗೂ ಚಿತ್ರ ಅವರು ಹಾಡಿದ ಜುಗಾರಿ ಚಿತ್ರದ ಗೀತೆಯನ್ನ ಕೇಳಿದಿರಿ. ಕೆಎಸ್ ನಾರಾಯಣ ಸ್ವಾಮಿ ಅವರ ಸಾಹಿತ್ಯಕ್ಕೆ ಅರ್ಜುನ್ ಜನ್ಯ ಅವರ ಸಂಗೀತವಿತ್ತು. ಚಿತ್ರಗೀತೆಗಳ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. ಇಂದು 10:00 ಪ್ರಸಾರವಾಗಲಿರುವ ಹೃದಯ ರಾಗ, ನಿಮ್ಮ ನೆಚ್ಚಿನ ಕನ್ನಡ ಚಿತ್ರಗೀತೆಗಳ ನೇರ ಫೋನಿನ ಕಾರ್ಯಕ್ರಮದಲ್ಲಿ ಇನ್ನಷ್ಟು ಚಿತ್ರಗೀತೆಗಳನ್ನು ಕೇಳಬಹುದು. ರಾತ್ರಿ ಅನ್ನುವುದು ಇಲ್ಲದಿರುತ್ತಿದ್ದರೆ ಈ ಜಗತ್ತು ಹೇಗಿರುತ್ತಿತ್ತು ಅನ್ನುವ ವಿಷಯದಲ್ಲಿ ನಿಮ್ಮ ಅನಿಸಿಕೆಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ. ಇಂದಿನ ಹೃದಯ ರಾಗ ಕಾರ್ಯಕ್ರಮದಲ್ಲಿ ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2219999 2222611, ಎಸ್ಟಿಡಿ ಕೋಡ್ 0824, ಮೊಬೈಲ್ ಸಂಖ್ಯೆ 8277038000. ಹೃದಯ ರಾಗ, ನಿಮ್ಮ ನೆಚ್ಚಿನ ಕನ್ನಡ ಚಿತ್ರಗೀತೆಗಳ ನೇರ ಫೋನಿನ ಕಾರ್ಯಕ್ರಮ 10:30 ದಿಂದ 11:30 ವರೆಗೆ.

ಪ್ರಿಯ ಕೇಳುಗರೇ, ಗಮನಿಸಿ, ನಮ್ಮ ಮಂಗಳೂರು ಆಕಾಶವಾಣಿಯಿಂದ ಪ್ರತಿ ಮಂಗಳವಾರ ರಾತ್ರಿ 9:30 10:30 ಪ್ರಸಾರವಾಗುತ್ತಿದೆ 100.3 FM ಟೆಲಿಕ್ವಿಸ್ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಸ್ಪರ್ಧಿಗಳಾಗಿ ಭಾಗವಹಿಸಲು ನೀವು ಕರೆ ಮಾಡಬೇಕಾದದ್ದು ಇಂದು ಬೆಳಗ್ಗೆ 11:30 to 12:30. ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2211 9999 2222611 STD code 08 2 4 Mobile 8 2 7 7 0 3 8 0 0 0. ಒಂದು ವೇಳೆ ಫೋನ್ ಲೈನ್ ಸಿಗದಿದ್ದರೆ ನಿರಾಶರಾಗಬೇಡಿ, ವಾಟ್ಸಪ್ ಮೂಲಕವೂ ನೀವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ನಿಮ್ಮ ಹೆಸರು, ಊರು, ಮೊಬೈಲ್ ಸಂಖ್ಯೆ ಹಾಗೂ ಟೆಲಿಕ್ವಿಸ್ಗಾಗಿ ಎಂದು ಸ್ಪಷ್ಟವಾಗಿ ಬರೆದು ನಮಗೆ ವಾಟ್ಸಪ್ ಮಾಡಿ. ನೀವು ವಾಟ್ಸಪ್ ಮಾಡಬೇಕಾದ ನಮ್ಮ ಸಂಖ್ಯೆ 9449926560. ಗಮನಿಸಿ, ಪ್ರತಿ ಮಂಗಳವಾರ ಬೆಳಿಗ್ಗೆ 11:30 to 12:30 ಧ್ವನಿ ಮುದ್ರಣದ ಅವಧಿಯಲ್ಲಿ ನಾವೇ ನಿಮಗೆ ಕರೆ ಮಾಡುತ್ತೇವೆ. ಟೆಲಿಕ್ವಿಜ್ನಲ್ಲಿ ಭಾಗವಹಿಸಿ ಬಹುಮಾನವನ್ನು ನಿಮ್ಮದಾಗಿಸಿಕೊಳ್ಳಿ.

ಆಕಾಶವಾಣಿ ಮಂಗಳೂರು ಸುಗಮ ಸಂಗೀತ ಕಾರ್ಯಕ್ರಮ ಮೌನೇಶ್ ಕುಮಾರ್ ಛಾವಣಿ ಅವರು ಹಾಡಿರುವ ಭಾವಗೀತೆಗಳು. ಮೊದಲಿಗೆ ಮಹಂತೇಶ ಮಲ್ಲಣ್ಣಗೌಡ ಅವರ ರಚನೆ ಬಾಬಾರೆ ನನ್ನ ಗೆಳತಿ.

0: ಸುಗಮ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೆ ಮೌನೇಶ್ ಕುಮಾರ್ ಛಾವಣಿ ಅವರು ಹಾಡಿದ ಭಾವಗೀತೆಗಳನ್ನು ಕೇಳಿದಿರಿ.
1: ಪ್ರಜ್ಞಾ ಸಲಹಾ ಕೇಂದ್ರ ಭರವಸೆಯ ಬೆಳಕು ಪ್ರಾಯೋಜಿತ ಸರಣಿಯು ಪ್ರತಿ ತಿಂಗಳ 2ನೇ ಮತ್ತು 4ನೇ ಬುಧವಾರ ಪೂರ್ವಾಹ್ನ 11 ಗಂಟೆಗೆ ಪ್ರಸಾರವಾಗುತ್ತಿದೆ. ಈ ಬಾರಿ ನಿಲ್ಲದ ಪಯಣ ಭರವಸೆಯ ಬೆಳಕು ಸಂವಾದ ಕೇಳಬಹುದು. ಕೇಳಿ ಪ್ರಜ್ಞಾ ಸಲಹಾ ಕೇಂದ್ರ ಭರವಸೆಯ ಬೆಳಕು ಪ್ರಾಯೋಜಿತ ಸರಣಿಯ 287ನೆಯ ಕಾರ್ಯಕ್ರಮ ನಾಳೆ ಪೂರ್ವಾಹ್ನ 11 ಗಂಟೆಗೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಜ್ಞಾ ಸಲಹಾ ಕೇಂದ್ರ ಮಂಗಳೂರು.
2: ಯನಪೋಯ ಆಸ್ಪತ್ರೆ ಆರೋಗ್ಯ ದೀಪ ನೇರ ಫೋನಿನ್ ಕಾರ್ಯಕ್ರಮ ನಾಳೆ ರಾತ್ರಿ 8 ಗಂಟೆಗೆ ಪ್ರಸಾರವಾಗಲಿದೆ. ಈ ಸಲದ ವಿಷಯ ಮಹಿಳೆಯರಲ್ಲಿ ಮುಟ್ಟಿನ ತೊಂದರೆಗಳು ಮತ್ತು ಚಿಕಿತ್ಸೆ. ಭಾಗವಹಿಸುವವರು ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ರಮ್ಯಾ.
3: ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2211999, ಎಸ್ಟಿಡಿ ಕೋಡ್ 0824, ಮೊಬೈಲ್ 8277038000.
2: ಮಹಿಳೆಯರಲ್ಲಿ ಮುಟ್ಟಿನ ತೊಂದರೆಗಳು ಮತ್ತು ಚಿಕಿತ್ಸೆಯ ಕುರಿತಾಗಿ ಮಾಹಿತಿಯನ್ನು ಪಡೆದುಕೊಳ್ಳಲು ಕರೆ ಮಾಡಿ ನಾಳೆ ರಾತ್ರಿ 8 ಗಂಟೆಗೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನೆಪೋಯ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ, ದೇರಳಕಟ್ಟೆ, ಮಂಗಳೂರು.
0: ಆಕಾಶವಾಣಿ ಮಂಗಳೂರು ಇದೀಗ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಮೊದಲಿಗೆ ಭಾರತ ಚಿತ್ರಕ್ಕಾಗಿ ಅಭಿಜಿತ್ ಶ್ರೀವಾಸವ್ ಅವರು ಹಾಡಿರುವ ಗೀತೆ

ಮುಂದೆ ಕೇಳಿ ಡ್ರೀಮ್ ಗರ್ಲ್ ಚಿತ್ರದ ಗೀತೆ. ಶಬೀರ್ ಅಹಮದ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿ ಅಲ್ತಮಾಷ್ ಫರೀದಿ ಹಾಗೂ ಪಲಕ್ ಮುಚ್ಚಲ್ ಅವರೊಂದಿಗೆ ಹಾಡಿದ್ದಾರೆ ಮೀಟ್ ಬ್ರದರ್ಸ್.

ಕಬೀರ್ ಸಿಂಗ್ ಚಿತ್ರದ ಗೀತೆಯನ್ನ ಕೇಳಿದಿರಿ. ಇರ್ಷಾದ್ ಕಾಮಿಲ್ ಅವರ ಸಾಹಿತ್ಯಕ್ಕೆ ಸಚೇತ್ ಪರಂಪರಾ ಅವರ ಸಂಗೀತವಿತ್ತು. ಮುಂದೆ ಕೇಳಿ ಬಾದ್ಶಾಹೋ ಚಿತ್ರದ ಗೀತೆ. ಸಾಹಿತ್ಯ ಮನೋಜ್ ಮುಂಟಾಶಿರ್ ಅವರದು. ಸಂಗೀತ ನೀಡಿದ್ದಾರೆ ತನಿಷ್ಕ್ ಬಾಗ್ಚಿ. ಹಾಡಿದ್ದಾರೆ ರಾಹತ್ ಫತೇ ಅಲಿ ಖಾನ್ ಹಾಗೂ ನುಸ್ರತ್ ಫತೇ ಅಲಿ ಖಾನ್.

ಗುಲ್ಜಾರ್ ಅವರ ಸಾಹಿತ್ಯಕ್ಕೆ ವಿಶಾಲ್ ಭಾರದ್ವಾಜ್ ಅವರು ಸಂಗೀತ ನೀಡಿರುವ ರಂಗೂನ್ ಚಿತ್ರದ ಗೀತೆ, ಹಾಡಿದ್ದಾರೆ ರೇಖಾ ಭಾರದ್ವಾಜ್.

ಸಂಗಡಿಗರೊಂದಿಗೆ ರಹತ್ ಫತೇ ಅಲಿ ಖಾನ್ ಅವರು ಹಾಡಿದ ಭೂಮಿ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಪ್ರಿಯಾ ಸರಯ್ಯ ಅವರ ಸಾಹಿತ್ಯಕ್ಕೆ ಸಚಿನ್ ಜಿಗರ್ ಅವರ ಸಂಗೀತವಿತ್ತು. ಮುಂದೆ ಕೇಳಿ ಜುಡುವಾ 2 ಚಿತ್ರದ ಗೀತೆ. ಗೀತೆಗೆ ಸಂಗೀತ ನೀಡಿ ನೇಹಾ ಕಕ್ಕರ್ ಅವರೊಂದಿಗೆ ಹಾಡಿದ್ದಾರೆ ಮೀಟ್ ಬ್ರದರ್ಸ್.

ಗುರು ರಾಂಧ್ವ ಹಾಗೂ ಜೊನಿಟಾ ಗಾಂಧಿ ಅವರ ಧ್ವನಿಯಲ್ಲಿ ಕೇಳಿ ಸಿಮ್ರನ್ ಚಿತ್ರದ ಗೀತೆ. ವಾಯು ಅವರ ಸಾಹಿತ್ಯಕ್ಕೆ ಸಚಿನ್ ಜಿಗರ್ ಅವರ ಸಂಗೀತವಿದೆ.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಸೋನು ಕೆ ಟೀಟು ಕಿ ಸ್ವೀಟಿ ಚಿತ್ರದ ಗೀತೆ. ಹಾಡಿದ್ದಾರೆ ಗುರು ರಾಂಧ್ವ ಹಾಗೂ ನೀತಿ ಮೋಹನ್. ಗುರು ರಾಂಧ್ವ ಅವರದೇ ಸಾಹಿತ್ಯಕ್ಕೆ ಸಂಗೀತ ನೀಡಿದವರು ರಜತ್ ನಾಗ್ಪಾಲ್.

ಇದುವರೆಗೆ ಹಿಂದಿ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್.

0: ಇಂದಿನ ಹೃದಯರಾಗ ಕಾರ್ಯಕ್ರಮದಲ್ಲಿ ನಾವು ನಿಮ್ಮ ಜೊತೆ ಮಂಜುಳಾ ಪ್ರವೀಣ್ ಶೆಟ್ಟಿ ಹಾಗೂ ಅರ್ಚನಾ. ಪ್ರಿಯ ಕೇಳುಗರೆ, ಹಗಲು ಇರುಳು ಅನ್ನುವುದು ಪ್ರಕೃತಿಯ ಜೀವಸಂಕುಲಗಳ ಒಟ್ಟಾರೆಯಾಗಿ ನಮ್ಮೆಲ್ಲರ ಬದುಕಿನ ಲಯವನ್ನು ಸಮತೋಲನವನ್ನು ನಿರ್ಧರಿಸುವಂತಹ ಒಂದು ಅದ್ಭುತವಾದ ವಿಶಿಷ್ಟವಾದಂತಹ ಪರಿಕಲ್ಪನೆ ಅಂತ ಹೇಳ್ಬೋದು. ಕಾಲದ ಚಕ್ರವನ್ನು ಬಿಂಬಿಸುವಂತಹ ಈ ಹಗಲು ಇರುಳುಗಳಲ್ಲಿ ಒಂದು ವೇಳೆ ಇರುಳು ಅನ್ನುವುದೇ ಇರದಿರುತ್ತಿದ್ದರೆ ಜಗತ್ತು ಹೇಗಿರ್ತಾ ಇತ್ತು, ನಾವು ಹೇಗಿರ್ತಿದ್ವು, ನಮ್ಮ ಬದುಕು ಹೇಗೆ ಇರ್ತಿತ್ತು, ಈ ಬಗ್ಗೆ ನಾವಿವತ್ತು ಮಾತನಾಡೋಣ. ನೀವು ಕರೆ ಮಾಡಬೇಕಾದಂತಹ ನಮ್ಮ ದೂರವಾಣಿ ಸಂಖ್ಯೆಗಳು 2211999, 2222611, STD ಕೋಡ್ 08244, ಮೊಬೈಲ್ ಸಂಖ್ಯೆ 8277038000. ಹಾಗಾದರೆ ಇರುಳು ಅನ್ನುವುದು ಇರದಿರುತ್ತಿದ್ದರೆ ಜಗತ್ತು ಹೇಗಿರ್ತಾ ಇತ್ತು ಅನ್ನೋದ್ರ ಬಗ್ಗೆ ನಮ್ಮ ಕೇಳುಗರು ಏನಂತಾರೆ ಅಂತ ನೋಡೋಣ. ನಮ್ಮ ಮೊದಲಿನ ಕಾಲರ್ ಯಾರು ಅಂತ ನೋಡುವ. ಹಲೋ.
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ ಸರ್, ಹೇಳಿ, ಯಾರು ಮಾತಾಡ್ತಾ ಇದ್ದೀರಿ?
1: ನಾನು ಪುತ್ತೂರಿಂದ ತಿಮ್ಮಪ್ಪ ಮಾತಾಡ್ತಿದ್ದೀನಿ.
0: ಪುತ್ತೂರಿನಿಂದ ತಿಮ್ಮಪ್ಪ ಅವರು, ಹೇಗಿದ್ದೀರಿ ಸರ್?
1: ನಾನು ಚೆನ್ನಾಗಿದ್ದೇನೆ ಮೇಡಮ್. ನಮ್ಮ ಆಕಾಶವಾಣಿ ಬಳಗದವರೆಲ್ಲ ಹೇಗಿದ್ದೀರಿ?
0: ನಮ್ಮ ಆಕಾಶವಾಣಿ ಬಳಗದವರು ಎಲ್ಲರೂ ಚೆನ್ನಾಗಿದ್ದಾರೆ. ಮತ್ತೆ ಹೇಳಿ ಸರ್, ಒಂದು ವೇಳೆ ಹಗಲು ಇರುಳುಗಳಲ್ಲಿ ರಾತ್ರಿ ಅನ್ನೋದೇ ಇರದಿರ್ತಿದ್ರೆ ನಮ್ಮ ಜೀವನ ಹೇಗಿರ್ತಿತ್ತು, ಏನ್ ಹೇಳ್ತೀರಿ ನೀವು?
1: ಅಂದ್ರೆ ರಾತ್ರಿ ಇರದಿರ್ತಿದ್ರೆ ಯಾವಾಗ್ಲೂ ಕೆಲಸ ಮಾಡಿಕೊಂಡೇ ಇರ್ತಿದ್ರು. ಮತ್ತೆ ಇದಕ್ಕಿಂತ ಡಬ್ಬಲ್ ಇದು ಸಿಟಿ ಎಲ್ಲ ಇದು ಮನೆ ಕಟ್ಟುದು ಅಥವಾ ಯಾವುದೇ ಒಂದು ಕೆಲಸ ಕಾರ್ಯಗಳು 24 ಗಂಟೆ ತೊಡಗಿಕೊಂಡೇ ಇರ್ತಿದ್ರು ಎಲ್ಲರೂ.
0: ವಿಶ್ರಾಂತಿ ಅನ್ನೋದು ಇರ್ತಿರ್ಲಿಲ್ಲ. ಅಲ್ಲ,
1: ರಾತ್ರಿ ಬೇಕೇ ಬೇಕು. ಯಾಕೆಂತ ಹೇಳಿದ್ರೆ ಯಾವುದೇ ಸಸ್ಯ ಆಗ್ಲಿ ಪ್ರಾಣಿ ಆಗ್ಲಿ ಬೆಳವಣಿಗೆ ಆಗ್ಬೇಕಾದ್ರೆ ಅದು

0: ರಾತ್ರಿಯಲ್ಲಿ ಆಗುವುದು ಅಂತ ಹೇಳ್ತಾರೆ ಎಲ್ಲರೂ.
1: ಬೆಳವಣಿಗೆ
0: ಆಗ್ತಿರ್ಲಿಲ್ವೋ ಏನೋ ಗೊತ್ತಿಲ್ಲ ನನಗೆ. ಈಗ ಗದ್ದೆಯಲ್ಲಿ ಪೈರೆಲ್ಲ ನೆಟ್ರೆ ನೆಡ್ತಾರಲ್ಲ ಇದು ಭತ್ತದ ಪೈರು, ಅದು ನಿಜವಾಗಿ ಬೆಳವಣಿಗೆ ಆಗುದು ರಾತ್ರಿ ಅಂತೆ. ಯಾಕೆಂತ ಹೇಳಿದ್ರೆ ಕೆಲವರು ಹಿರಿಯರು ಹೇಳ್ತಾ ಇದ್ರು, ರಾತ್ರಿ ಮಳೆ ಬಂದ್ರೆ ಅದರ ಸಿರಿ ಅಡೆಪ್ಪುಡು ಅಂತ ಹೇಳಿ, ಸಿರಿ ಅಡೆಪ್ಪುಡು ಅಂತ ಹೇಳಿದ್ರೆ ಅದು ಬೆಳವಣಿಗೆ ಆಗುದು. ಅದರ ಅರ್ಥ ಏನು ಅಂತ ಹೇಳಿದ್ರೆ ರಾತ್ರಿ ಬೆಳವಣಿಗೆ ಆಗುದು. ಅದೇ ರೀತಿ ಸಸ್ಯಗಳು ಪ್ರಾಣಿಗಳು ಎಲ್ಲ ಬೆಳವಣಿಗೆ ಆಗುದು ರಾತ್ರಿಯಲ್ಲಿ ಅಂತ ನನ್ನ ಅನಿಸಿಕೆ ಮೇಡಮ್. ಹಾಗಾಗಿ ರಾತ್ರಿ ಬೇಕೇ ಬೇಕು. ಒಂದು ವೇಳೆ ರಾತ್ರಿ ಇಲ್ಲದಿರ್ತಿದ್ರೆ ಜನಗಳು ಬೆಳವಣಿಗೆ ಆಗ್ತಾ ಇರ್ಲಿಲ್ಲ, ಮತ್ತೆ ಕೆಲಸ ಮಾಡಿಕೊಂಡು ಊಟ ಮಾಡಿಕೊಂಡು 24 ಗಂಟೆ ತಿಂದುಕೊಂಡೇ ಇರ್ತಿದ್ರೆ
1: ನೆಮ್ಮದಿ ಅನ್ನೋದು ಇರ್ತಾ ಇತ್ತಾ?
0: ನೆಮ್ಮದಿ ಇಲ್ಲ ಮೇಡಮ್. ಈಗ ನಮಗೆ ಮನೆ ಯಾವುದೇ ಒಂದು ಅಗಲಲ್ಲಿ ನಾವು ಎಷ್ಟು ಕೆಲಸ ಮಾಡಿ ಸುಸ್ತಾಗಿ ಅಥವಾ ತಲೆಬಿಸಿ ಟೆನ್ಷನ್ ಮಾಡಿಕೊಂಡು ರಾತ್ರಿ ನಿದ್ದೆ ಆದ ಮೇಲೆ ಉಂಟಲ್ಲ ಟೆನ್ಷನ್ ಎಲ್ಲ ಕಡಿಮೆ ಆಗ್ತದಲ್ಲ ಮೇಡಮ್.
1: ಹೌದು,
0: ಅದೇ ಅದು ನಮಗೆ ಮರೆಯವಾಗ್ತದಲ್ಲ. ಎಷ್ಟು ಕಷ್ಟ ಇದ್ರು ಕೂಡ ನಾವು ಮಲಗಿ ನಿದ್ದೆ ಬಂದ ನಂತರ ನಮಗೆ ಮನಸ್ಸಿನಲ್ಲಿ ಒಂದು ಬೇಸರದ ಸಂಗತಿ ಆಗ್ಲಿ ಕಷ್ಟ ಆಗ್ಲಿ ಎಲ್ಲ ಮರೆತಿರ್ತೇವಲ್ಲ. ಮರು ದಿವಸ ಬೆಳಿಗ್ಗೆ ಎದ್ದ ಮೇಲೆ ನಾವು ಫ್ರೆಶ್ ಆಗಿರ್ತೇವೆ.
1: ಖಂಡಿತ ಖಂಡಿತ, ದೇಹ ಮನಸ್ಸಿಗೆ ಸಂಪೂರ್ಣವಾದಂತ ಒಂದು ಆರಾಮವನ್ನ ಒದಗಿಸ್ತದೆ ಅಲ್ವಾ?
0: ಹೌದು, ನಿದ್ದೆಯಲ್ಲಿ ಅಲ್ಲ, ನಿದ್ದೆ ಹಗಲಲ್ಲಿ ಕೂಡ ಮಾಡ್ತಾರೆ, ಆದ್ರೆ ಅದು ಹಗಲಲ್ಲಿ ಬಂದ ನಿದ್ದೆಗಿಂತ ರಾತ್ರಿ ಇದ್ದು ಒಳ್ಳೇದು ಅಂತ ನನ್ನ ಅನಿಸಿಕೆ.
1: ಹೌದು, ಹಗಲಲ್ಲಿ ಎಷ್ಟು ನಿದ್ದೆ ಮಾಡಿದ್ರು ಆ ರಾತ್ರಿಯ ಒಂದು ವಿಶ್ರಾಂತಿ ಸಿಗುದಿಲ್ಲ ಅಲ್ವಾ?
0: ಹೌದು ಹೌದು
1: ಹೌದು.
0: ಮತ್ತೆ ಹಗಲಲ್ಲಿ ಆದ್ರೆ ಹಗಲಲ್ಲಿ ನಿದ್ರೆ ಮಾಡಿದ್ರೆ ಅವುಗಳು ಶಬ್ದ ಹಾಕಿಕೊಂಡಿರ್ತದಲ್ಲ, ರಾತ್ರಿ ಸೈಲೆಂಟ್ ಆಗಿರ್ತದಲ್ಲ, ಇರ್ತಾರಲ್ಲ ಎಲ್ಲ, ಯಾವುದೇ ಶಬ್ದ ಇರುವುದಿಲ್ಲ.
1: ಹೌದು, ಮತ್ತೆ ಸ್ವಲ್ಪ ಮಟ್ಟಿನ ಜಡತ್ವವನ್ನು ಕೂಡ ಕೊಡ್ತದೆ ಹಗಲಿನ ನಿದ್ರೆ.
0: ಮತ್ತೆ ರಾತ್ರಿ ತಂಪು ಇರ್ತದೆ, ಹಗಲಲ್ಲಿ ಸ್ವಲ್ಪ ಬಿಸಿಲಿಂದಾಗಿ ಬಿಸಿ ಇರ್ತದೆ.
1: ಸರಿ,
0: ರಾತ್ರಿ ನಮ್ಮ ಮನಸ್ಸಿಗೆ ಹಿತ ಆಗುವಂತ ಒಂದು ತಂಪಾಗಿರ್ತದೆ ವಾತಾವರಣ.
1: ಸರಿ ಸರ್, ಒಳ್ಳೆ ರೀತಿಯಲ್ಲಿ ಮಾತನಾಡಿದ್ರಿ. ಹೇಳಿ, ತಮಗೆ ಯಾವ ಹಾಡು ಬೇಕಿತ್ತು ಇವತ್ತು?
0: ನನಗೆ ನಾಗಕಾಲ ಭೈರವ ಚಿತ್ರದಿಂದ ನಮ್ಮಿ ಬಾಳೆ ರಸಮಯ ಕಾವ್ಯ ಪುಟ ಪುಟವು ನವ್ಯ ಅಂತ ಒಂದು ಹಾಡು ಉಂಟಲ್ಲ.
1: ಹೌದು, ಯೇಸುದಾಸ್ ಹಾಗೂ ಬೆಂಗಳೂರು ಲತಾ ಅವರು ಹಾಡಿರುವ ಗೀತೆ.
0: ಹೌದು ಮೇಡಮ್,
1: ಖಂಡಿತ ಸರ್, ತಮಗಾಗಿ ಪ್ರಸಾರ ಮಾಡ್ತೇವೆ. ಕೇಳಿ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು.
0: ಥ್ಯಾಂಕ್ ಯು ಮೇಡಮ್,
1: ಧನ್ಯವಾದ ಸರ್. ವಿಜಯನಾರಸಿಂಹ ಅವರ ಸಾಹಿತ್ಯ ಹಾಗೂ ಎಂ ರಂಗರಾವ್ ಅವರ ಸಂಗೀತವಿರುವ ನಾಗ ಕಾಳ ಭೈರವ ಚಿತ್ರದ ಗೀತೆ.

0: ಹಗಲು ಇರುಳುಗಳಲ್ಲಿ ಇರುಳು ಅನ್ನೋದೇ ಇಲ್ಲದಿರ್ತಿದ್ರೆ ಹೇಗಿರ್ತಿತ್ತು ಅಂತ ನಾವು ಮಾತನಾಡ್ತಾ ಇದ್ದೇವೆ. ಇಡೀ ದಿನ ಸೂರ್ಯನ ತಾಪಮಾನದಲ್ಲಿ ಇರುಳಿನ ತಂಪಿಲ್ಲದೆ ನಮ್ಮ ಬದುಕು ಹೇಗಿರ್ತಿತ್ತು ನೋಡುವ ನಮ್ಮ ಮುಂದಿನ ಕಾಲರ್ ಏನು ಮಾತನಾಡ್ತಾರೆ ಅಂತ ನೋಡೋಣ.
1: ಹಲೋ
0: ಹಲೋ
1: ಹಲೋ
0: ಹಲೋ, ಹೇಳಿ ಸರ್.
1: ಹಲೋ, ನಮಸ್ಕಾರ ಮೇಡಮ್.
0: ನಮಸ್ಕಾರ, ಯಾರು ಮಾತನಾಡ್ತಾ ಇದ್ದೀರಿ?
1: ಕೈಕಂಬದಿಂದ ಉಮೇಶ್ ಅವರು ಮಾತಾಡ್ತಾ ಇರೋದು.
0: ಕೈಕಂಬದಿಂದ ಉಮೇಶ್ ಅವರು?
1: ಹೌದೌದು.
0: ಹಾಂ ಹೇಳಿ ಸರ್. ನೀವು ನೀವು ಫಸ್ಟ್ ಟೈಮ್ ಮೊದಲನೇ ಬಾರಿಗೆ ಕಾಲ್ ಮಾಡ್ತಾ ಇದ್ದೀರಾ?
1: ಹೌದೌದು ಮೇಡಮ್, ಅದೇನ ಸಿಕ್ಕಿದ ನಿಮ್ಮ ಅದೃಷ್ಟ ಏನು ನಮ್ಮ ಅದೃಷ್ಟ ಗೊತ್ತಿಲ್ಲ.
0: ಇರಲಿ ಇರಲಿ, ನಿಮ್ಮದು ಅದೃಷ್ಟ ನಮ್ಮದು ಅದೃಷ್ಟವೇ, ಹೇಳಿ ಸರ್. ಒಂದು ವೇಳೆ
1: ಈಗ ನೀವು
0: ಹೇಳಿ ಹೇಳಿ.
1: ರಾತ್ರಿ ಕತ್ಲ ಇರೋದು ಇದಕ್ಕೆ ಬಗ್ಗೆ ಹೇಳ್ತಾ ಇದ್ರಲ್ಲ.
0: ಹೌದು,
1: ಅದೇ ಯಾಕಂದ್ರೆ ನೋಡಿ, ಈಗ ಇಡೀ ದಿನ ಆಗಲಿ ರಾತ್ರಿ ಎಲ್ಲ ಕಟ್ತಾ ಇದ್ರೆ ನಮಗೆ ಕರೆಂಟ್ ಬಿಲ್ ಜಾಸ್ತಿನೇ ಬರ್ತೈತಿ. ಈಗ ರಾತ್ರಿ ಕರೆಂಟ್ ಬಿಲ್ ಕಟ್ಟೋದೇ ಸಾಕಾಗಿದೆ. ಇನ್ನು ಹಗಲು ರಾತ್ರಿ ಕತ್ತಲಾಗಿದ್ರೆ ಕರೆಂಟ್ ಬಿಲ್ ಜಾಸ್ತಿ ಬರ್ತಿತ್ತು ಹಾಗೆ.
0: ಅಲ್ಲಲ್ಲ,
1: ಹಾಗೆ
0: ಕತ್ತಲೆ ಅನ್ನೋದು ಇರದಿರ್ತಿದ್ರೆ, ಇರುಳು ಅನ್ನೋದು ಇರದೆ ಇಡೀ ದಿನ ಹಗಲೇ ಇರ್ತಿದ್ರೆ ಹೇಗಿರ್ತಿತ್ತು ಅಂತ.
1: ಅದು ಹೇಗೆಂದ್ರೆ ನೋಡಿ, ಈಗ ಮನುಷ್ಯನಿಗೆ ರಾತ್ರಿ ಬರ್ಬೇಕು, ಕತ್ಲಾದ್ಮೇಲೆ ರಾತ್ರಿ ಬಂದ್ರೆ ಕಣ್ಣಿಗೆಲ್ಲ ನಿದ್ರೆ ಮಾಡ್ಬೇಕಲ್ಲ. ರಾತ್ರಿ ಕತ್ಲಾದ್ರೆ ಅದೇ ಗಾದೆ ಉಂಟಲ್ಲ, ರಾತ್ರಿ ಹಗಲು ಬಂದ ಮೇಲೆ ಬೆಳಕು ಬಂದು ಬರ್ಲೇಬೇಕನ್ನೋ ಒಂದು ಗಾದೆ ಉಂಟು. ಹಾಗೆ ಕತ್ತಲನ್ನು ಬರಬೇಕು, ಬೆಳಕನ್ನು ಬರಬೇಕು,
0: ಎರಡೂ
1: ಹಾಗಾಗಿ ಅದು ಚೆನ್ನಾಗಿರ್ತದೆ. ಯಾಕಂದ್ರೆ ಬರೀ ನಾವು ಬೆಳಕಾದ್ರೆ ಮತ್ತೆ ರಾತ್ರಿಗೆ ನಮಗೆಲ್ಲ ಕಣ್ಣಲ್ಲಿ ತಂಪಾಗಲ್ಲ, ಒಳ್ಳೆ ನಿದ್ರೆ ಬರೋದಿಲ್ಲ. ಹಾಗೆ
0: ಹೌದು, ಹಗಲು ನಮಗೆ ಚಟುವಟಿಕೆಗೆ ಬೇಕಿದ್ರೆ ಇರುಳು ಅನ್ನೋದು ನಮಗೆ ಮರುದಿನಕ್ಕೆ ಬೇಕಾದಂತಹ ಒಂದು ಶಕ್ತಿಯನ್ನ ಉತ್ಸಾಹವನ್ನ ನೀಡುತ್ತದೆ ಅಲ್ವಾ?
1: ಹೌದೌದು, ಯಾಕಂದ್ರೆ ನಮ್ ನಾಳೆ ಕೆಲಸ ಮಾಡ್ಲಿಕ್ಕೆ ಎನರ್ಜಿ ಬೇಕಲ್ಲ.
0: ಖಂಡಿತ ಖಂಡಿತ.
1: ಹಾಗೆ ಹಾಗೆ ಅಲ್ಲಾದ್ರೆ ಕತ್ತಲು ಬೆಳಕು ಎರಡೂ ಬೇಕು,
0: ಎರಡೂ ಬೇಕು ಅಲ್ವಾ?
1: ಹೌದೌದು.
0: ಸರಿ ಸರಿ, ಯಾವ ಹಾಡು ಬೇಕಿತ್ತು ತಮಗೆ ಇವತ್ತು?
1: ಇವತ್ತು ಯಾವ್ದಂದ್ರೆ ನಮ್ಮ ನಾದಬ್ರಹ್ಮ ಹಂಸಲೇಖ ಸಂಗೀತ ಮಾಂತ್ರಿಕರ ಹುಟ್ಟುಹಬ್ಬದ ಶುಭಾಶಯಗಳು.
0: ಹೌದು,
1: ಅವರದ ಒಂದು ಮೇಘಮಾಲೆ ಸಾಂಗ್ ಅಂತ ಅಣ್ಣವ್ರು ರಾಜ್ಕುಮಾರ್ ಅವರು ಹಾಡಿದ್ದು, ಅದ ನಾದಬ್ರಹ್ಮ ಹಂಸಲೇಖ ಅವರು ಮ್ಯೂಸಿಕ್ ಹೊಡೆದಿದ್ದ ಆ ಸಾಂಗ್ ಬೇಕಿತ್ತು.
0: ಸರಿ, ನೀವು ಹಂಸಲೇಖ ಅವರ ಹಾಡು ಕೇಳುವಾಗಲೇ ಗೊತ್ತಾಯ್ತು ಅವರ ಬರ್ತ್ಡೇಗೆ ನೀವು ಕೇಳಿದ್ದು.
1: ನಾನು ಅವರ ಒಂದು ಬಹಳ ಒಂದು ಸಂಗೀತ ಅಂದ್ರೆ ನನಗೆ ಬಹಳ ಖುಷಿ. ಯಾಕಂದ್ರೆ
0: ಚಿತ್ರರಂಗಕ್ಕೆ ಒಂದು ಅದ್ಭುತವಾದಂತಹ ಕೊಡುಗೆ ಹಂಸಲೇಖ ಅಂತ ಹೇಳ್ಬೋದಲ್ವಾ?
1: ಹೌದೌದು, ಯಾಕಂದ್ರೆ ನಾದಬ್ರಹ್ಮ ಅಂತ ಕರೀತಾ ಅವ್ರನ್ನ.
0: ಖಂಡಿತ ಖಂಡಿತ.
1: ಹಾಗೆ
0: ಸರಿ ಸರ್, ಅವರಿಗೆ ಎಲ್ಲರ ಪರವಾಗಿ ಹುಟ್ಟುಹಬ್ಬದ ಹಾರೈಕೆಗಳನ್ನ ಹೇಳ್ತಾ,
1: ಕೋಟಿ ಕೋಟಿ ಹುಟ್ಟುಹಬ್ಬದ ನಮಸ್ಕಾರಗಳು ಅವರಿಗೆ. ಯಾಕಂದ್ರೆ ಅವರಿಗೆ ಯಾವಾಗಲೇ ನೂರಾರು ವರ್ಷ ಚೆನ್ನಾಗಿರ್ಲಿ ನಗ್ನಗ್ತಾ. ನಾದಬ್ರಹ್ಮ ಹಂಸಲೇಖ ಸಾರು.
0: ಹಾ, ಚಿತ್ರರಂಗಕ್ಕೆ ಇನ್ನಷ್ಟು ಒಳ್ಳೆಯ ಹಾಡುಗಳು ನಮಗೆ ಸಿಗ್ಲಿ ಅಲ್ವಾ?
1: ಹೌದು ಮೇಡಮ್, ಹೌದೌದು.
0: ಸರಿ ಸರ್, ನಿಮ್ಮ ನೆಚ್ಚಿನ ಹಾಡನ್ನ ಪ್ರಸಾರ ಮಾಡ್ತಾ ಇದ್ದೇವೆ, ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ ಅವರದು. ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ.
1: ಓಕೆ ಮೇಡಮ್.
0: ಸರಿ ಸರಿ, ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವ ಮೇಘಮಾಲೆ ಚಿತ್ರದ ಗೀತೆ ಕೇಳಿ.

0: ಹಗಲಿನ ಬಿಸಿ, ರಾತ್ರಿಯ ತಂಪು, ಇದು ವಾತಾವರಣದ ಸಮತೋಲನವನ್ನು ಕಾಪಾಡ್ತದೆ ಅಂತ ನಮ್ಮ ಹೆಚ್ಚಿನ ಕೇಳುಗರವರ ಅಭಿಪ್ರಾಯವನ್ನು ಈಗ ವ್ಯಕ್ತಪಡಿಸಿದರು. ನಮ್ಮ ಮುಂದಿನ ಕಾಲರ್ ಯಾರು ಅಂತ ನೋಡೋಣ. ಹಲೋ
1: ಹಲೋ
0: ಹಲೋ, ಯಾರಿದು?
1: ನಮಸ್ತೆ ಮೇಡಮ್, ನಾನು ಜ್ಯೋತಿ ಗಣೇಶ್ ಆಚಾರ್ಯ, ಬಾರ್ಕೂರಿನಿಂದ.
0: ಬಾರ್ಕೂರಿನಿಂದ ಜ್ಯೋತಿ ಅವರು, ಹೇಳಿ ಮೇಡಮ್, ಹೇಗಿದ್ದೀರಿ?
1: ಚೆನ್ನಾಗಿದ್ದೇನೆ ಮೇಡಮ್, ನೀವು ಹೇಗಿದ್ದೀರಾ?
0: ನಾವು ಚೆನ್ನಾಗಿದ್ದೇವೆ. ಹೇಳಿ, ಒಂದು ವೇಳೆ ಖಾಲಿ ಇಡೀ ದಿನ ಹಗಲೇ ಇರ್ತಿದ್ರೆ ಹೇಗಿರ್ತಿತ್ತು?
1: ಹಗಲೇ ಇರ್ತಿದ್ರೆ ಮನುಷ್ಯರೆಲ್ಲ ಹುಚ್ಚರ ಆಗ್ತಿದ್ರ ಅಂತ ಅನ್ಸುತ್ತೆ
0: ಅಲ್ವಾ? ಖಂಡಿತ, ಮಾನಸಿಕ ಸ್ಥಿಮಿತವನ್ನು
1: ಯಕ್ಷಗಾನ ನೋಡಿ ಬಂದು ನಿದ್ದೆ ಮಾಡ್ಲಿಲ್ಲ ಅಂದ್ರೆ ಆಗುದಿಲ್ಲ. ಮತ್ತೆ ಯಾವಾಗ್ಲೂ ನಿದ್ದೆನೆ ಇಲ್ಲ, ಹಗಲೇ ಇರ್ತದೆ ಅಂದಿದ್ರೆ ಅದು ಮೈಂಡಿಗೆ ರಿಫ್ರೆಶ್ ಅನ್ನೋದು ಇರ್ತಿರ್ಲಿಲ್ಲ ಅಲ್ಲ.
0: ಹೌದು ಹೌದು,
1: ಹಾಗಾಗಿ ನಿದ್ದೆ ಇಲ್ಲ ಅಂದ್ರೆ ಮನುಷ್ಯರು ಹುಚ್ಚರ ಆಗ್ತಾರಂತ ಹೇಳಿ ಸೈನ್ಸ್ ಅಲ್ಲಿ ಹೇಳ್ತಾರಲ್ಲ, ಆ ಪ್ರಕಾರ ನನ್ನ ಅನಿಸಿಕೆ.
0: ಹೌದು, ಮಾನಸಿಕ ಒತ್ತಡ ತುಂಬಾ ಜಾಸ್ತಿ ಆಗ್ತಿತ್ತು ಅಲ್ವಾ?
1: ಹೌದೌದೌದು, ಅಂದ್ರೆ ಜಗತ್ತು ಇಷ್ಟು ಮುಂದುವರಿಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಅಂತ ಅನ್ಬಹುದು.
0: ಖಂಡಿತ ಖಂಡಿತ.
1: ರೆಸ್ಟ್ ಇದ್ದು ನಮ್ಮ ಮೈಂಡಿಗೆ ರೆಸ್ಟ್ ಕೊಟ್ಟು ನಾವು ಅದನ್ನ ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಳಕ್ ಹೋಗಿ ಈಗ ಸೈನ್ಸ್ ಅಲ್ಲಿ ಎಲ್ಲದ್ರಲ್ಲೂ ಸಹ ಮುಂದೆ ಮುಂದೆ ಹೋಗ್ತೇವೆ. ಅದೇ ನಮ್ಗೆ ಮೆದ್ಲಿಗೆ ಒಂದು ರೆಸ್ಟೇ ಅಂತ ಇರ್ಲಿಲ್ಲ, ಇಡೀ ಹೊತ್ತು ಅದೇ ಕೆಲಸನೇ ಅಂತ ಆಗ್ತಿದ್ರೆ ಅದು ನಮ್ಮ ಇಷ್ಟು ಮುಂದೆ ಸೈನ್ಸ್ ಅಲ್ಲಿ ಮುಂದೆ ಹೋಗ್ಲಿಕ್ಕೆ ಅಥವಾ ಯಾವುದೇ ವಿಷಯದಲ್ಲಿ ಸಹ ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಅಂತ ಅನ್ಸುತ್ತೆ.
0: ಖಂಡಿತ ಖಂಡಿತ ಅಲ್ಲ, ಒಂದು ಸಮತೋಲನ ಕಾಪಾಡಿಕೊಳ್ಬೇಕಾದ್ರೆ ವಿಶ್ರಾಂತಿ ಅನ್ನೋದು ಅತ್ಯಂತ ಅಗತ್ಯ, ದೇಹಕ್ಕೂ ಬೇಕು ಮನಸ್ಸಿಗೂ ಬೇಕು.
1: ಮನಸ್ಸಿಗೂ ಬೇಕು, ಹೌದು
0: ಹೌದು ಹೌದು ಹೌದು. ಒಳ್ಳೆ ರೀತಿಯಲ್ಲಿ ಮಾತನಾಡಿದ್ರಿ ಮೇಡಮ್. ಹೇಳಿ, ತಮ್ಗೆ ಯಾವ ಹಾಡು ಬೇಕಿತ್ತು?
1: ನಂಗೆ ಲಾಲಿ ಚಿತ್ರದಿಂದ ಸುವಿ ಸುವಿ ಸಿಹಿಯಾದ ಸಾಂಗ್ ಬೇಕಿತ್ತು.
0: ಸರಿ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಹೀಗೆ ಕರೆ ಮಾಡ್ತಾ ಇರಿ ನಮ್ಮ ಕಾರ್ಯಕ್ರಮಕ್ಕೆ. ಸರಿ ಸರಿ, ನಿಮ್ಮ ಹಾಡನ್ನು ಪ್ರಸಾರ ಮಾಡ್ತೇವೆ, ಕೇಳಿ.
1: ಓಕೆ,
0: ಥ್ಯಾಂಕ್ ಯು. ಲಾಲಿ ಚಿತ್ರಕ್ಕಾಗಿ ಸಂಗಡಿಗರೊಂದಿಗೆ ರಾಜೇಶ್ ಕೃಷ್ಣನ್ ಅವರು ಹಾಡಿರುವ ಗೀತೆ ಇದು. ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ವಿ ಮನೋಹರ್ ಅವರ ಸಂಗೀತವಿದೆ.

0: ಹಗಲು ಇರುಳುಗಳಲ್ಲಿ ಕೇವಲ ಹಗಲು ಮಾತ್ರ ಇರ್ತಿದ್ರೆ ಒಂದು ಯಾವುದೇ ಬದಲಾವಣೆ ಇಲ್ಲದಂತಹ ಜೀವನ ಹೇಗಿರ್ತಿತ್ತು ಅಂತ ನಮ್ಮ ಮುಂದಿನ ಕಾಲರ್ ಯಾರು ಅಂತ ನೋಡೋಣ. ಹಲೋ,
1: ನಾನು ಕುಂದಾಪುರದಿಂದ ಸುನಿಲ್ ಹಳೆಯಪ್ಪ.
0: ಕುಂದಾಪುರದಿಂದ ಸುನಿಲ್ ಅವರು ಹೇಳಿ ಸರ್. ಕೇವಲ ಹಗಲೇ ಇರ್ತಿದ್ರೆ ಹೇಗಿರ್ತಿತ್ತು?
1: ಇರುಳೆ ಇಲ್ದಿದ್ರೆ ಮನುಷ್ಯನಿಗೆ ಏನಾಗ್ತಿತ್ತು ಗೊತ್ತಿಲ್ಲ. ಗಿಡ ಮರಕ್ಕೆ ತುಂಬಾ ತೊಂದರೆ ಆಗ್ತಿತ್ತು. ಯಾಕಂದ್ರೆ ಪರಾಗಸ್ಪರ್ಶ ನಡೆಯುದು ರಾತ್ರಿನೇ
0: ಅಲ್ವಾ.
1: ಬತ್ತೇನೆ ರಾಗಿ ಜೋಳ ಏನು ಬೆಳೆಯುದಿಲ್ಲ ಇತ್ತು.
0: ಹೌದು, ಈಗ ಪುತ್ತೂರಿನ ತಿಮ್ಮಪ್ಪ ಅವರು ಕೂಡ ಕಾಲ್ ಮಾಡಿದಾಗ ಇದೇ ಅಭಿಪ್ರಾಯವನ್ನ ಹಂಚಿಕೊಂಡ್ರು ನಮ್ಮ ಜೊತೆ.
1: ಹೌದು, ಈ ಸ್ಟ್ರೀಟ್ ಲೈಟ್ ಇರುತ್ತಲ್ಲ, ಅದು ಭತ್ತದ ಗದ್ದೆ ಹತ್ರ ಇದ್ರೆ ಆ ಸ್ಟ್ರೀಟ್ ಲೈಟ್ ಇಂದ ಬೆಳಕಿಗೆ ಅದಿಷ್ಟು ಜಾಗ ತೆನೆಯೇ ಬರೋದಿಲ್ಲ.
0: ಓ, ಹಾ,
1: ಉಳಿ ಜಾಗದಲ್ಲಿ ಬರುತ್ತೆ. ಆ ಬೆಳಕಿಯಲ್ಲಿ ಪ್ರಖರವಾಗಿ ಬೀಳುತ್ತೆ, ಆ ಜಾಗದಲ್ಲಿ ತೆನೆಯೇ ಆಗೋದಿಲ್ಲ
0: ಅಲ್ವಾ?
1: ಹೌದೌದು, ಇದು ನಿಜ, ಪ್ರಾಕ್ಟಿಕಲ್ ಆಗಿ ನಡೆದಿದ್ದು.
0: ಸರಿ ಸರ್, ನಿಮ್ಮಿಂದಾಗಿ ಒಂದು ಹೊಸ ವಿಷಯ ಸಿಕ್ಕಿತ್ತು, ಹೇಳಿ.
1: ಅಲ್ಲ, ನಮ್ದೇ ಗದ್ದೆಯಲ್ಲಿ ಆಗುತ್ತೆ ಇರುತ್ತೆ.
0: ಹೌದಾ? ಓಕೆ, ಹಾ,
1: ಆಯ್ತು ಮೇಡಮ್. ಹಾಡನ್ನು ಬಿತ್ತರಿಸಿ ಕೃತಜ್ಞತೆ.
0: ಯಾವ ಹಾಡು ಬೇಕಿತ್ತು ಸರ್ ತಮಗೆ?
1: ಇವತ್ತು ಗಂಗರಾಜು ಅಲಿಯಾಸ್ ಹಂಸಲೇಖ ಅವರ ಹುಟ್ಟಿ ಹಬ್ಬ, ಅದಕ್ಕೆ ಕಿಂದರಿ ಜೊಗೆ ಹಾಡನ್ನು ಕೇಳಿದ್ನೆ. ಅವರೇ ಬರೆದು, ಅವರೇ ಸಂಗೀತ ನೀಡಿ, ಅವರೇ ಹಾಡಿದ್ದು.
0: ಅವರೇ ಹಾಡಿದ್ದು ಅಲ್ವಾ? ಸರಿ, ನೀವು ಕೂಡ ಹಂಸಲೇಖ ಅವರ ಅಭಿಮಾನಿ ಆಗಿದ್ರೆ.
1: ಅಯ್ಯೋ, ತುಂಬಾ ದೊಡ್ಡ ಅಭಿಮಾನಿ.
0: ಸರಿ, ಇವತ್ತು ಹಂಸಲೇಖ ಅವರ ಹುಟ್ಟಿದ ಹಬ್ಬ, ಹಾಗೆಯೇ ಇನ್ನೊಬ್ರು ನಮ್ಮ ಚಿತ್ರರಂಗಕ್ಕೆ ಆಗಿರಬಹುದು ಅಥವಾ ಭಾವಗೀತೆಗಳಿಗೆ ಬಹಳಷ್ಟು ಕೊಡುಗೆಯನ್ನು ನೀಡಿದಂತ ಎಚ್ ಎಸ್ ವೆಂಕಟೇಶ್ ಮೂರ್ತಿ ಅವರ ಹೆಸರು ಕೇಳಿದ್ದೀರಾ ತಾವು? ಅವರದ್ದು ಕೂಡ ಇವತ್ತು ಬರ್ತೀರಿ? ಖಂಡಿತ ಸರ್, ತಮಗೋಸ್ಕರ ಈ ಹಾಡನ್ನು ಪ್ರಸಾರ ಮಾಡ್ತೇವೆ. ಕಿಂದರಿ ಜೋಗಿದ್ದು ಕೇಳಿ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಸರಿ, ಕಿಂದರಿ ಜೋಗಿ ಚಿತ್ರಕ್ಕಾಗಿ ಹಂಸಲೇಖ ಅವರೇ ಸಾಹಿತ್ಯ ಸಂಗೀತ ನೀಡಿ ಹಾಡಿದಂತಹ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೇವೆ, ಕೇಳಿ.

0: ಭೂಮಿಯ ಮೇಲೆ ರಾತ್ರಿ ಅನ್ನೋದಿಲ್ಲದಿರ್ತಿದ್ರೆ ಸೂರ್ಯನ ತಾಪಮಾನದಿಂದ ಪರಿಸ್ಥಿತಿ ಹೇಗಿರ್ತಿತ್ತು, ನಮ್ಮ ನಿದ್ರೆಯ ಚಕ್ರ ಹದಗೆಟ್ಟು ನಮ್ಮ ಪರಿಸ್ಥಿತಿ ಹೇಗಿರ್ತಿತ್ತು ಅಂತ ಮಾತನಾಡ್ತಾ ಇದ್ದೇವೆ. ನಮ್ಮ ಮುಂದಿನ ಕಾಲರ್ ಯಾರು ಅಂತ ನೋಡೋಣ. ಹಲೋ,
1: ನಮಸ್ತೆ ಮೇಡಮ್.
0: ನಮಸ್ತೆ ಸರ್.
1: ಇಸ್ಮಾಯಿಲ್ ಕಲ್ಲಾಡಿ.
0: ಆ ಹೇಳಿ ಇಸ್ಮಾಯಿಲ್ ಸರ್, ಹೇಳಿ.
1: ನಾ ಸ್ವಲ್ಪ ಮಾತಾಡ್ತೀನಿ ಅಂದ್ರೆ, ಒಂದೊಬ್ರು ಹೇಳಿದ್ದಾರಲ್ಲ, ಎಲ್ರಿಗೆ ಸ್ವಲ್ಪ ಮಾತಾಡ್ಲಿಕ್ಕೆ ಅವಕಾಶ ಕೊಡ್ಬೇಕು. ನನ್ನ ಹಾಡು ಮಾತ್ರ ಆದ್ರೆ ಇನ್ನು ನಾನು ಅಪರೂಪದ ಹಾಡು ಕೇಳಿದ್ದ, ಆದ್ರೆ ಎಲ್ಲ ಪ್ರಸಾರ ಮಾಡಿ, ಇಲ್ಲದ್ರೆ ಬೇಸರ ಇಲ್ಲ.
0: ಹೇಳಿ ಹೇಳಿ.
1: ಅದೇ ಮೇಡಮ್, ಇದು ಒಂದು ವೇಳೆ ರಾತ್ರಿ ಎಂಬುದು ಇಲ್ಲದಿದ್ದಲ್ಲಿ ಗಂಟೆ, ಕ್ಯಾಲೆಂಡರ್, ದಿನಾಂಕ, ಪಂಚಾಂಗ ಯಾವುದರ ಅವಶ್ಯಕತೆ ಇರುತ್ತಿರ್ಲಿಲ್ಲ.
0: ಹೌದು.
1: ಮತ್ತೆ ಮನುಷ್ಯರಿಗೂ ಸಾಕು ಪ್ರಾಣಿಗಳಿಗೂ ಎಷ್ಟು ಪ್ರಾಯವಾಗಿದೆ ಅಂತಲೂ ಗೊತ್ತಾಗುತ್ತಿರ್ಲಿಲ್ಲ. ನಿನ್ನೆ ಹಾಳೆಗಳ ಅರಿವು ಇರ್ತಿರ್ಲಿಲ್ಲ ಮೇಡಮ್, ಅಷ್ಟೇ ನಾನು ಹೇಳುದು, ಉಳಿದವರು ಮಾತಾಡಿ.
0: ಸರಿ ಸರಿ, ನೀವು ಖಾಲಿ ನಾಲ್ಕೇ ವಾಕ್ಯದಲ್ಲಿ ಬಹಳಷ್ಟು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ರಿ ನೀವು.
1: ಆಯ್ತು ಮೇಡಮ್. ನನಗೆ
0: ಸರಿ,
1: ಚಿತ್ರದ ಸುಶೀಲ ಆಗಿದ ಒಂದು ಗೀತೆ ಅಂತ, ಅದೇ ಇರುಳಿನ ಬಗ್ಗೆ.
0: ವಾಣಿ ಜಯರಾಮ್ ಹಾಡಿದ್ದು
1: ಅಲ್ಲಿ ಇರುಳಿನ ಲೋಕದ ಮರೆಯಿಂದ.
0: ಹೌದು. ಸರಿ, ಇರುಳಿನ ಲೋಕದ ಚಿರಂಜೀವಿ ಚಿತ್ರದ ಹಾಡು ನಿಮಗಾಗಿ ಪ್ರಸಾರ.
1: ಹೌದು ಮೇಡಮ್.
0: ಸರಿ ಸರ್, ನಿಮಗಾಗಿ ಪ್ರಸಾರ ಮಾಡ್ತೇವೆ.
1: ಅದೇ ಪ್ರಸಾರ ಮಾಡಿ ಅಂತ.
0: ಖಂಡಿತ ಖಂಡಿತ.
1: ಆಯ್ತು ಮೇಡಮ್.
0: ಸರಿ ಸರಿ ಸರಿ ಸರಿ. ಸರಿ, ಚಿರಂಜೀವಿ ಚಿತ್ರದ ಗೀತೆ ಇದು. ವಿಜಯ ನರಸಿಂಹ ಅವರ ಸಾಹಿತ್ಯಕ್ಕೆ ವಿಜಯ ಭಾಸ್ಕರ್ ಅವರ ಸಂಗೀತವಿದೆ.

0: ಹೃದಯರಾಗ ಕೇಳುಗರ ನೆಚ್ಚಿನ ಚಿತ್ರಗೀತೆಗಳ ನೇರ ಫೋನಿನ್ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ನಿಮ್ಮ ಜೊತೆ ನಾವು ಮಂಜುಳಾ, ಪ್ರವೀಣ್ ಶೆಟ್ಟಿ ಮತ್ತು ಅರ್ಚನಾ. ಇಂದಿನ ವಿಷಯ, ರಾತ್ರಿ ಅನ್ನೋದು ಇಲ್ಲದೇ ಇರ್ತಾ ಇದ್ರೆ ಹೇಗಿರ್ತಾ ಇತ್ತು ಈ ಜಗತ್ತು ಅಂತ. ಒಮ್ಮೊಮ್ಮೆ ರಾತ್ರಿ ಅನ್ನೋದು ಇಲ್ಲದೇ ಇರ್ತಿದ್ರೆ ಸದಾ ಚಟುವಟಿಕೆಯಿಂದ ಕೂಡಿರಬಹುದು ಅನ್ನಿಸ್ತದೆ. ಯಾವಾಗ ಬೇಕಾದರೂ ಏಳ್ಬಹುದು, ಯಾವಾಗ ಬೇಕಾದರೂ ಮಲಗಬಹುದು, ಎಲ್ಲಿ ಬೇಕೆಂದ್ರಲ್ಲಿ ಹೋಗ್ಬೋದು, ಛಾಯಾಚಿತ್ರ ತೆಗಿಬಹುದು. ಬಹುಶಃ ಇದು ಸೂರ್ಯ ಮುಳುಗದ ನಾಡಾದ ನಾರ್ವೆ ದೇಶದ ಜನರ ಅನುಭವಕ್ಕೆ ಬಂದಿರಬಹುದು. ಆದರೆ ರಾತ್ರಿಯನ್ನು ಕೂಡ ಅವಲಂಬಿಸಿರುವ ನಮಗೆ ಇದೊಂದು ಹೊಸ ಸಂಗತಿ. ಅಷ್ಟೇ ಅಲ್ಲದೆ ಭೂಮಿಯ ತಾಪಮಾನ ಇಳಿಲಿಕ್ಕೆ, ಕಣ್ಣು ಮತ್ತು ಶರೀರದ ಒತ್ತಡ ಮತ್ತು ಆಯಾಸ ಪರಿಹಾರಕ್ಕೆ, ನಿದ್ರಾಹೀನತೆಯಿಂದ ಹೊರಬರಲಿಕ್ಕೆ, ಸಸ್ಯಗಳ ಬೆಳವಣಿಗೆಗೆ, ಹೀಗೆ ಹಲವಾರು ವಿಚಾರಗಳಿಗೆ ಈ ರಾತ್ರಿ ಅನ್ನೋದು ತುಂಬಾ ಮುಖ್ಯ ಅಲ್ವೇ? ಬನ್ನಿ, ಇದರ ಬಗ್ಗೆ ನಮ್ಮ ಮುಂದಿನ ಕರೆಯಲ್ಲಿ ಏನು ಹೇಳ್ತಾರೆ ಅಂತ ನೋಡೋಣ. ಹಲೋ.
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ ಮೇಡಮ್, ಯಾರು ಮಾತಾಡ್ತಾ ಇರೋದು?
1: ಅಮ್ಮಣ್ಣಿಯವರು,
0: ಕಾರ್ಕಳದಿಂದ.
1: ಹೌದು,
0: ಹೇಳಿ ಮೇಡಮ್. ಇವತ್ತು ಯಾವ ಹಾಡನ್ನ ನಿಮ್ಗೆ ಪ್ರಸಾರ ಮಾಡ್ಬೇಕು ಮೇಡಮ್?
1: ನನಗೆ 7:00 ಚಿತ್ರದ್ದು ಸಂಜೆ ಸೂರ್ಯನೇ ಅಂತ ಒಂದು ಹಾಡಿದೆ, ಆ ಹಾಡು.
0: 7:00 ಚಿತ್ರದ ಸಂಜೆ ಸೂರ್ಯನ ಎಂಬ ಹಾಡು ಅನುರಾಧ ಶ್ರೀರಾಮ್ ಅವರು ಹಾಡಿರುವಂತಹ ಹಾಡು ಅಲ್ಲ ಮೇಡಮ್? ಸರಿ ಮೇಡಮ್, ಖಂಡಿತ ಪ್ರಸಾರ ಮಾಡ್ತೇವೆ. ಇವತ್ತಿನ ವಿಷಯ ಗೊತ್ತಿದ್ಯಾ ಮೇಡಮ್ ನಿಮ್ಗೆ?
1: ಆ ವಿಷಯ ಗೊತ್ತುಂಟು, ನಾನು ಕಾರ್ಯಕ್ರಮ ಕೇಳ್ತಾ ಇದ್ದೆ.
0: ಹಾ ಸರಿ.
1: ನನ್ಗೆ ಅನಿಸ್ತದೆ ಮೇಡಮ್,
0: ಹೇಳಿ ಹೇಳಿ.
1: ಏನಂದ್ರೆ ರಾತ್ರಿ ಹಗಲು ಉಷ್ಣ ಆಗ್ತಿತ್ತು, ಅಂದ್ರೆ ಈಗಲೇ ಬಿಸಿಲುಗಾಲಕ್ಕೆ ನಮ್ಗೆ ತಡೆದುಕೊಳ್ಳಿಕ್ಕೆ ಆಗಲ್ಲ,
0: ತಡ್ಕೊಳ್ಳಿಕ್ಕೆ ಆಗುದಿಲ್ಲ.
1: ಹೌದು, ಅಂದ್ರೆ ಶಾಖ ತುಂಬಾ ಆಗ್ತಿತ್ತು, ಅಂದ್ರೆ ಬೆಳಕು ಮತ್ತು ಶಾಖ ನಿರಂತರವಾಗಿ ಇದ್ರೆ ನಮ್ಗೆ ಏನಾಗ್ಬೋದು, ಪ್ರತಿಯೊಂದು ಜೀವ ಸಂಕುಲಕ್ಕೂ ತೊಂದರೆ ಆಗ್ತಿತ್ತು.
0: ತೊಂದರೆ, ಏರುಪೇರು ಆಗ್ತದೆ, ಎಲ್ಲವೂ ಏರುಪೇರು ಆಗ್ತದೆ ಅಲ್ವಾ?
1: ಏರುಪೇರಾಗ್ತಿತ್ತು. ಮತ್ತೊಂದು ಏನಂದ್ರೆ ನಮ್ಗೆ ಈಗ ನಾವ್ ಹೇಳ್ಬೇಕಾದ್ರೆ ಒಂದು ನಿದ್ರಾಹೀನತೆ ಖಂಡಿತ ಬರಬಹುದು. ಮತ್ತೆ ಇನ್ನೊಂದು ಏನಂದ್ರೆ ಫನ್ನಿ ಆಗಿ ಹೇಳುದಾದ್ರೆ ಮೇಡಮ್, ಈಗ ನೋಡಿ ಟಾಪಿಕ್ ತುಂಬಾ ಚೆನ್ನಾಗಿದೆ. ಇಲ್ಲಿ ಸೂರ್ಯ ಮತ್ತು ಚಂದ್ರ ಅಂದ್ರೆ ಹೇಗೆ ಸಮಪಾಲು ಆಗಿರುವಂತಹದ್ದು ಅವರ ಕಾರ್ಯಗಳು ಅಲ್ವಾ?
0: ಹೌದು.
1: ಇಲ್ಲಿ ನೀವು ಈ ಟಾಪಿಕ್ ನಲ್ಲಿ ಏನ್ ತಂದಿದ್ದಾರೆ ಅಂದ್ರೆ ಸೂರ್ಯ ಮಾತ್ರ ಇರ್ಬೇಕು ಅಂತ, ಇರುಳು
0: ಚಂದ್ರ ಇರಬಾರ್ದು, ಸೂರ್ಯ ಮಾತ್ರ ಇರ್ಬೇಕು.
1: ಹಾಗಾದ್ರೆ ಏನಾಗ್ಬೋದಂದ್ರೆ ಚಂದ್ರನಿಗೆ ಸ್ವಲ್ಪ
0: ಬೇಜಾರಾಗ್ತದೆ.
1: ಸೂರ್ಯನಿಗೆ ಸ್ವಲ್ಪ ನಾನೇ ರಾರಾಜಿಸ್ತೇನೆ ಅಂತ ಒಂದ್ ಸ್ವಲ್ಪ ಅಹಂ ಇರ್ಬೋದೇನ?
0: ಹೌದು ಮೇಡಮ್, ಖಂಡಿತ. ನೀವು ತುಂಬಾ ಚೆನ್ನಾಗಿ ಮಾತಾಡ್ತೀರಿ ಮೇಡಮ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ ಮೇಡಮ್?
1: ನಾನು ಕಾರ್ಕಳದಿಂದ
0: ಕರೆ ಮಾಡ್ತಾ ಇದ್ದೀನಿ. ಹಾ ಸರಿ, ತುಂಬಾ ಖುಷಿ ಆಯ್ತು ಮೇಡಮ್ ತಮ್ಮ ಜೊತೆ ಮಾತನಾಡಿ.
1: ಆಯ್ತು ಮೇಡಮ್,
0: ಹೀಗೆ ಕರೆ ಮಾಡ್ತಾ ಇರಿ ಆಕಾಶವಾಣಿಗೆ, ತಮ್ಮ ಜೊತೆ ಮಾತಾಡ್ಲಿಕ್ಕೆ ತುಂಬಾ ಖುಷಿ ಆಗ್ತದೆ.
1: ಆಯ್ತು ಮೇಡಮ್,
0: ನಿಮ್ಮ ಹಾಡನ್ನ ಈಗ ಪ್ರಸಾರ ಮಾಡ್ತೇವೆ ಮೇಡಮ್.
1: ಆಯ್ತು, ತುಂಬಾ ಥ್ಯಾಂಕ್ಸ್.
0: ಥ್ಯಾಂಕ್ ಯು,
1: ಥ್ಯಾಂಕ್ ಯು ಸೋ ಮಚ್.

0: ಇವತ್ತು ನಿದ್ದೆ ಕೆಡಿಸುವ ಒಂದು ವಿಚಾರ, ರಾತ್ರಿ ಅನ್ನೋದೇ ಇಲ್ಲದೇ ಇರ್ತಿದ್ರೆ ಏನಾಗ್ತಿತ್ತು ಎನ್ನುವಂಥದ್ದು. ಅಮ್ಮಣ್ಣಿಯವರು ತುಂಬ ಚೆನ್ನಾಗಿ ಉತ್ತರವನ್ನು ನೀಡಿದರು. ನಮ್ಮ ಮುಂದಿನ ಕರೆಯಲ್ಲಿ ಇದರ ಬಗ್ಗೆ ಏನು ಹೇಳ್ತಾರೆ ಅಂತ ಕೇಳೋಣ. ಹಲೋ ಹಲೋ,
1: ಹಲೋ, ನಮಸ್ಕಾರ ಮೇಡಮ್.
0: ನಮಸ್ತೆ ಸರ್, ಯಾರು ಮಾತಾಡ್ತಾ ಇರೋದು?
1: ಸುಮ್ಮನೆ 27ವರೆಗೆ ಸಿಬ್ಬಂದಿಗೆ ಗಂಗಾವತಿ ರಣ್ಣ ಕಡೆಯಿಂದ ಬೆಳಗಿನ ಶುಭೋದಯ. ನಮಸ್ಕಾರ.
0: ಶುಭೋದಯ ಸರ್, ನಮಸ್ಕಾರ.
1: ಆರಾಮಿದ್ದೀರಾ ಮೇಡಮ್?
0: ಆರಾಮಿದ್ದೇವೆ ಸರ್, ನೀವು ಹೇಗಿದ್ದೀರಿ?
1: ಮೇಡಮ್ ಅದೇ ವಿಷಯ ಬಹಳ ಚಲೋ ಇದೆಲ್ಲ. ಕೆಲವೊಂದ್ಸರಿ ನಾನು ಮನಸ್ತಾ ಇರುತ್ತೆ, ನಾವು ದಿನಪತ್ರಿಕೆಯಲ್ಲಿ ಓದ್ಬೇಕಾದ್ರೆ ಮತ್ತು ಸ್ಕೂಲ್ ಕಾಲೇಜಲ್ಲಿ ಓದ್ಬೇಕಾದ್ರೆ ಜಪಾನ್ ಮದುವೆ ಆಗ್ತೇವೆ.
0: ಹೌದು ಸರ್, ಹೌದು ಹೌದು ಸರ್.
1: ನಾನು ನಮ್ಮ ನಮ್ ಕರೆದ್ರೆ
0: ಹಲೋ,
1: ಮತ್ತು ದಕ್ಷಿಣ ಕರ್ನಾಟಕಕ್ಕೂ ತುಂಬಾ ವ್ಯತ್ಯಾಸ ಆಗ್ತಿರ್ತಾವ್ರಿ ಮೇಡಮ್.
0: ಹಾ ಸರ್ ಹೇಳಿ.
1: ಅಂದ್ರೆ ನಮ್ಮ ಭಾಗದಲ್ಲಿ ನಾವು ಯಾವಾಗಲೂ ಬಿಸಿಲು ಜಾಸ್ತಿ
0: ಬಿಸಿಲು ಜಾಸ್ತಿ ಇರ್ತದೆ. ಹಾ ಸರ್, ಹಾ ಸರ್,
1: ಬಿಸಿಲು ಎಷ್ಟೇ ಇದ್ರು ನಮ್ಗೆ ಬಿಸಿಲಿಡಪ್ಪ ಅನ್ಸ್ತಾರೆ ಮೇಡಮ್.
0: ಹಾ ಸರ್, ಹಾ ಸರ್. ಬೆಳಗ್ಗೆ ಬೇಗ ಬೆಳಕಾಗ್ತದ ಸರ್? ಬೆಳಗ್ಗೆ ಬೇಗ ಬೆಳಕಾಗ್ತದ, ಆ ಥರ ಏನಾದರೂ ಇದೆಯಾ?
1: ಇವಾಗ ನೋಡಿ ಮೇಡಮ್, ಇವಾಗೆಲ್ಲ ನಮ್ ಕಡೆ ಭಾಗದಲ್ಲಿ ಎಷ್ಟು ಅಂತಂದ್ರೆ ಈ ಒಂದು 5:40ಕ್ಕೆ ಸೂರ್ಯ ಒಂದು ಉದಯಕ್ಕೆ ಅಂದ್ರೆ ಇನ್ನು ಕೆಂಪ್ ಕೆಂಪ್ಗೆ ಬರ್ತಾ ಇರ್ತಾನಲ್ವಾ,
0: ಹೌದು ಹೌದು ಸರ್.
1: ಆತರ ಸೂರ್ಯನ ಒಂದು ಮೂಡಣ ಬೀಳ್ತಾ ಇರುತ್ತೆ 5:40, 5:55ಕ್ಕೆ ಅವಾಗಲೇ ಬೆಳಕಾಗಿಬಿಟ್ಟಿರುತ್ತೆ.
0: ಆವಾಗ್ಲೇ ಬೆಳಕಾಗಿಟ್ಟಿರ್ತದೆ. ಹೋ ಹೋ ಹೋ ಹೋ.
1: ಆದ್ರೆ ಒಂದು ವಿಶೇಷ ಅಂತಂದ್ರೆ ಏನು ಮೇಡಮ್, ಹಗಲು ಇರಬೇಕು ರಾತ್ರಿನೂ ಇರಬೇಕು. ಕೆಲವೊಂದು ನಾವು ನೋಡ್ತಾ ಇರ್ತೀವಲ್ಲ, ಬಡವರು ಶ್ರೀಮಂತ ಅನ್ನೋರು ಇದ್ದಾಗ ಏನಾಗುತ್ತೆ, ಈ
0: ಹೌದು
1: ಬಡವರಿಗೆ ಯಪ್ಪ ಜಲ್ದಿ ಒತ್ತು ಮುಳುಗ್ ಬಾರದಪ್ಪ, ಇನ್ನು ದುಡಿಬೋದಪ್ಪ ಅನ್ನೋ ಒಂದು ಕೂಲಿ ಕಾರ್ಮಿಕರ ಒಂದು ಕಷ್ಟ.
0: ಹೌದು ಕಷ್ಟ ಸರ್, ಹೌದು ಹೌದು.
1: ಆದ್ರೆ ಎಂತ ಒಂದು ಕಷ್ಟ ಇದ್ರು ಕೂಡ, ಎಂತ ಒಂದು ಕೆಲಸ ಕರ್ಬಣ ಇದ್ರು ಕೂಡ, ಮನುಷ್ಯನಿಗೆ ಒಂದ್ ಸ್ವಲ್ಪ ನೆಮ್ಮದಿ ಮತ್ತು ಸ್ವಲ್ಪ ಆರೈಕೆ
0: ನೆಮ್ಮದಿ, ನೆಮ್ಮದಿ ಅನ್ನೋದು
1: ಬೇಕಲ್ಲ.
0: ತುಂಬಾ ಮುಖ್ಯ ಅಲ್ವಾ? ಎಷ್ಟೇ ಕೆಲಸ ಇದ್ರು,
1: ನೆಮ್ಮದಿ
0: ಎಷ್ಟೇ ನಮಗೆ ತಿರುಗಾಟ ಮಾಡ್ಲಿಕ್ಕೆ ಇದ್ರು ಕೂಡ ನೆಮ್ಮದಿ ಅನ್ನೋದು ಸ್ವಲ್ಪ ತುಂಬಾನೇ ಮುಖ್ಯ ಆಗ್ತದೆ.
1: ಬೇಕಿರುತ್ತೆ.
0: ಹೌದು
1: ಯಾಕಂದ್ರೆ
0: ಹೌದು
1: ಕೆಲವೊಂದ್ಸರಿ ನಮ್ಮ ಮುಂಚೆ ಹೇಳಿದಂಗೆ ಅಲ್ಲಿ ಒಂದು 6 ತಿಂಗಳ ಕತ್ಲೆ ಆಗಿರೋದಂತ 6 ತಿಂಗಳ ಬೆಳಕೆ ಯಾರಿರಲ್ವಂತೆ, ಅಂತವ್ರು ಎಷ್ಟು ಕಷ್ಟ ಪಡ್ತಾರೋ ಹೆಂಗಿರ್ತಾರ ಅದು ಅವ್ರ ಅಭಿಪ್ರಾಯ. ಆದ್ರೆ
0: ಹೌದು
1: ನಮ್ಗೆ ಈ
0: ಹೌದು.
1: ನಾವು ಅನ್ಕೊಂಡ್ಬಿಟ್ಟಿವಲ್ಲ ಹಗಲು ರಾತ್ರಿಗೆ, ನಮ್ಗೆ ಹಗಲು ಇರ್ಬೇಕು ರಾತ್ರಿನೂ ಇರ್ಬೇಕು. ಆದ್ರೆ ಒಂದ್ ವೇಳೆ ರಾತ್ರಿ ಬರದೇ ಹಗಲೇ ಇದ್ರೇನು ತುಂಬಾ ಕಷ್ಟ,
0: ತುಂಬಾ ಕಷ್ಟ ಆಗ್ತದೆ. ಹೌದು ಸರ್, ಅವರು
1: ತುಂಬಾ ಕಷ್ಟ.
0: ಈಗಾಗಲೇ
1: ಅದರಲ್ಲಿ
0: ತುಂಬಾ
1: ವಿಶೇಷವಾಗಿ
0: ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ.
1: ನಾವು ಸ್ವಲ್ಪ ತಡ್ಕೊಂತೀವಿ, ನಾವು ಈ ಕಡೆ ಭಾಗದಲ್ಲಿ ಬಿಸಿಲಿಗೆ ಒಂದ್ ಸ್ವಲ್ಪ ತಡ್ಕೊಂತೀವಿ, ಹಗಲಿದ್ರೆ ನಡೆಯುತ್ತೆ ಅಂತ. ಆದ್ರೆ ಈ ಒಂದು ಮಂಗಳೂರು, ಬೆಂಗಳೂರು, ಮೈಸೂರು, ಹಾಸನ, ಮಂಡ್ಯ ಭಾಗದಲ್ಲೆಲ್ಲ ಒಂದ್ ಸ್ವಲ್ಪ ಬೇಗ ಜಲ್ದಿ ತಣ್ಣಗಾಗ್ಲಪ್ಪ, ಯಾಕಂದ್ರೆ ನೀವು ನಿಮ್ ಕಡೆ ಭಾಗದಲ್ಲೆಲ್ಲ ಜಾಸ್ತಿ ಹಸಿರು ವಾತಾವರಣ ಮತ್ತು
0: ಹೌದು
1: ಜಾಸ್ತಿ ಮಲೆನಾಡು ಸೈಡ್ ಅಲ್ರಿ ಮೇಡಮ್,
0: ಹೌದು ಹೌದು ಸರ್. ಹಾ
1: ಜಾಸ್ತಿ ತಂಪು ಇರುತ್ತೆ. ಆದ್ರೆ ನಮ್ ಕಡೆ ಭಾಗದಲ್ಲಿ ಮಾತ್ರ ಯಾವಾಗ ಈಗ ನೋಡಿ ಮೇಡಮ್, ಈಗಲೂ ಕೂಡ ಬಿಸಿಲು ಅವಾಗಲೇ 35-36 ದಾಟಿದೆ ಈಗ ನಮ್ಮದು.
0: ಹೌದಾ ಸರ್? ಹಾ ಹಾ ಹಾ. ಕಣ್ಣಿಗೆ ತುಂಬಾ, ಕಣ್ಣಿಗೆ ತುಂಬಾ ಒತ್ತಡವನ್ನ ಕೊಡ್ತದಲ್ವ ಸರ್, ಆಗ ರಾತ್ರಿ ಇಲ್ಲದೆ ಇರ್ತಿದ್ರೆ
1: ಹೌದು
0: ಹಾಗಾದ್ರೆ. ಹಾ
1: ಹೌದು, ಇರ್ಬೇಕು ಮೇಡಮ್ ನಿದ್ರೆನು. ಮನುಷ್ಯನಿಗೆ ನಿದ್ರೆನು ಬೇಕು, ಕೆಲಸನು ಬೇಕು, ಜೊತೆಗೆ
0: ಹೌದು,
1: ನೆಮ್ಮದಿ ಸುಖ ಶಾಂತಿ ಎಲ್ಲ ಬೇಕಂದ್ರೆ ಹಗಲು ರಾತ್ರಿ ಸಮಾಗವಾಗಿ ಇರ್ಲೇಬೇಕಾಗುತ್ತೆ.
0: ನೆಮ್ಮದಿ ಸುಖ
1: ಎಲ್ಲದಕ್ಕೂ
0: ಶಾಂತಿಗೋಸ್ಕರ
1: ಹೊಂದ್ಕೊಂಡು
0: ರಾತ್ರಿ,
1: ಹೋದ್ರೇನೆ ಜೀವನ ಮೇಡಮ್.
0: ರಾತ್ರಿಯೂ ಕೂಡ ತುಂಬಾ ಮುಖ್ಯ ಅಂತ ನೀವು ಹೇಳ್ತಾ ಇದ್ದೀರಿ ಸರ್. ತುಂಬಾ ಖುಷಿ ಆಯ್ತು ತಮ್ಮ ಜೊತೆ
1: ಹೌದ್ರಿ ಮ್ಯಾಮ್,
0: ಮಾತನಾಡಿ.

0: ಇವತ್ತು ಯಾವ ಹಾಡನ್ನ ಪ್ರಸಾರ ಮಾಡ್ಬೇಕು ಸರ್ ತಮ್ಗೆ?
1: ಮೇಡಮ್, ಸಿಪಾಯಿ ಚಿತ್ರದಿಂದ ಯಾರೆಲ್ಲಿ ನಿನ್ನ ಮೆಚ್ಚಿದವನು ಅಂತ ಒಂದು ಹಾಡಿದೆ, ಆ ಹಾಡು ಪ್ರಸಾರ ಮಾಡಿ. ಹಾಗೇನೆ ಇವತ್ತು ನಮ್ಮ ನಾದಬ್ರಹ್ಮ ಹಂಸಲೇಖಸರದ ಜನ್ಮದಿನ ಇದೆ. ಹಂಸಲೇಖಸರಿಗೆ ಒಂದು ಜನ್ಮದಿನದ ಶುಭಾಶಯಗಳು. ಯಾಕೆಂದ್ರೆ ಇಡೀ ಕನ್ನಡ ಚಿತ್ರರಂಗಕ್ಕೆ ರವಿ ಮತ್ತು ಹಂಸಲೇಖಸರ್ ಎಷ್ಟು ಕೊಡುಗೆ ಕೊಟ್ಟಿದ್ದಾರೆ ಅಂದ್ರೆ ಅದು ಕನ್ನಡ
0: ಖಂಡಿತ
1: ಸಿನಿಮಾ ರಂಗ
0: ಸರ್, ನಮ್ಮ
1: ಇರೋರಿಗೆ
0: ಕಡೆಯಿಂದಲೂ
1: ಶಾಶ್ವತ. ಅವರು ನಟನೆ ಮತ್ತು ಸಂಗೀತ ಮಾಡಿದಂತ ಹಾಡು ಬರದೇ ಇದ್ರೆ ಆಕಾಶವಾಣಿ ಸಂಬಂಧನೇ ಇರೋದಿಲ್ಲ.
0: ಹೌದು ಸರ್, ಹೌದು ಸರ್, ನಮ್ಮ ಕಡೆಯಿಂದಲೂ ಅವರಿಗೆ ಜನ್ಮದಿನದ ಶುಭಾಶಯಗಳನ್ನು ಹೇಳ್ತಾ ನೀವು ಕೇಳಿದ ಹಾಡನ್ನು ಪ್ರಸಾರ ಮಾಡ್ತೇವೆ ಸರ್. ಮನು ಮತ್ತು ಎಸ್ ಜಾನಕಿ ಅವರು ಹಾಡಿರುವಂತಹ ಹಾಡು ಸಿಪಾಯಿ ಚಿತ್ರದ್ದು, ಯಾರೆಲ್ಲಿ ನಿನ್ನ ಮೆಚ್ಚಿದವರು ಎನ್ನುವ ಹಾಡು ತಮಗೋಸ್ಕರ ಪ್ರಸಾರ ಮಾಡ್ತೇವೆ ಸರ್. ಇದೇ ಸರ ಕರೆ ಮಾಡ್ತಾ ಇರಿ. ಧನ್ಯವಾದಗಳು ಸರ್.
1: ಧನ್ಯವಾದ ಮೇಡಮ್. ಬೆಳಗಿನ
0: ಧನ್ಯವಾದ,
1: ಚಿತ್ರಗೀತೆ ಮಂಗಳೂರು ಆಕಾಶವಾಣಿ. ಧನ್ಯವಾದ ಮೇಡಮ್.
0: ಧನ್ಯವಾದಗಳು ಸರ್.

0: ಹೊಸ ವಿಚಾರದೊಂದಿಗೆ ನಾವು ಇವತ್ತು ಮಾತಾಡ್ತಾ ಇದ್ದೇವೆ. ನಮ್ಮ ಮುಂದಿನ ಕರೆಯಲ್ಲಿ ಇದರ ಬಗ್ಗೆ ಏನು ಹೇಳ್ತಾರೆ ಅಂತ ಕೇಳೋಣ. ಹಲೋ.
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ, ಯಾರು ಮಾತಾಡ್ತಾ ಇರೋದು ಮೇಡಮ್?
1: ನಾನು ಪುತ್ತೂರಿನಿಂದ ಸರಸ್ವತಿ ಮಾತಾಡುದು ಮೇಡಮ್.
0: ಪುತ್ತೂರಿನಿಂದ ಸರಸ್ವತಿ ಅವರು?
1: ಹೌದು ಮೇಡಮ್.
0: ಹೇಗಿದ್ದೀರಿ ಮೇಡಮ್?
1: ನಾವು ಚೆನ್ನಾಗಿದ್ದೇವೆ ಮೇಡಮ್. ನೀವೆಲ್ಲರೂ ಹೇಗಿದ್ದೀರಿ?
0: ನಾವೆಲ್ಲ ಚೆನ್ನಾಗಿದ್ದೇವೆ ಮೇಡಮ್.
1: ಒಳ್ಳೇದಾಯ್ತು ಮೇಡಮ್, ಎಲ್ಲರೂ ಚೆನ್ನಾಗಿದ್ದರೆಯೇ ಒಳ್ಳೇದಲ್ಲ ಮೇಡಮ್.
0: ಹೌದು ಮೇಡಮ್, ಹೌದು ಮೇಡಮ್. ಇವತ್ತು ಯಾವ ಹಾಡನ್ನ ಪ್ರಸಾರ ಮಾಡಬೇಕು ಮೇಡಮ್?
1: ನನಗೆ ಜೀವನ ಚೈತ್ರ ಚಿತ್ರದಿಂದ ಮೇಡಮ್ ಲಕ್ಷ್ಮಿ ಬಾರಮ್ಮ ಭಾಗ್ಯಲಕ್ಷ್ಮಿ ಬಾರಮ್ಮ ಅನ್ನ ಹಾಡಬೇಕು ಮೇಡಮ್.
0: ಹಾ, ಡಾಕ್ಟರ್ ರಾಜ್ಕುಮಾರ್ ಮಂಜುಳಾ ಗುರುರಾಜ್ ಅವರು ಸಂಗಡಿಗರೊಂದಿಗೆ ಹಾಡಿರುವಂತಹ ಹಾಡಿದ್ದು.
1: ಹೌದು ಮೇಡಮ್.
0: ಖಂಡಿತ
1: ಆದ್ರೆ
0: ಪ್ರಸಾರ
1: ಇವತ್ತಿನ
0: ಮಾಡ್ತೇವೆ.
1: ಟಾಪಿಕ್ ಒಳ್ಳೇದುಂಟು ಮೇಡಮ್. ಆದ್ರೆ ಎಂತ ಗೊತ್ತು, ನಾವು ನಿದ್ದೆ ಮನುಷ್ಯನಿಗೆ ಆಗ್ಲಿ ಪ್ರಾಣಿಗಳ ನಿದ್ದೆ ಬೇಕೇ ಬೇಕು ಮೇಡಮ್.
0: ನಿದ್ದೆ ಅನ್ನೋದು ತುಂಬಾ ಮುಖ್ಯ ಅಲ್ವಾ ಮೇಡಮ್? ಆದ್ರೆ
1: ಹೌದು, ನಿದ್ದೆ ಮುಖ್ಯ. ನಾವು ಎಲ್ಲಿಯಾದ್ರೂ ದುಡಿದು ಬಂದು ನಮಗೆ ರಾತ್ರಿ ನಿದ್ದೆ ಇಲ್ಲದಿದ್ರು ನಮಗೆ ಟೆನ್ಷನ್ ನಲ್ಲಿ ಎಲ್ಲ ಏನೆಲ್ಲ ರೋಗ ರುಜಿನಗಳು ಬರ್ಬೋದು ಮೇಡಮ್.
0: ಆದ್ರೆ ಹಗಲೊತ್ತಿಗೂ ಮಲಗ್ತಾರಲ್ಲ ಮೇಡಮ್?
1: ಹಗಲೊತ್ತು ಕೆಲಸಕ್ಕೆ ಹೋಗದವರು ಮಲಗ್ಬಹುದು ಮೇಡಮ್. ಕೆಲಸಕ್ಕೆ ಹೋದವರಿಗೆ ಹೇಗೆ ಮಲಗ್ಲಿಕ್ಕೆ ಆಗ್ತದೆ? ಅವರಿಗೆ ಕೆಲಸ ಉಂಟು, ಡ್ಯೂಟಿ ಇರ್ತದೆ ಅಲ್ಲ ಮೇಡಮ್ ಕೆಲಸದಲ್ಲಿ.
0: ಹೌದು ಹೌದು ಹೌದು ಹೌದು.
1: ಅವರಿಗೆ ನಿದ್ದೆ ಮಾಡ್ಲಿಕ್ಕೆ ಆಗದೆ ಮನೆಯಲ್ಲಿ ಇದ್ದವರಿಗೆ ನಿದ್ದೆ ಮಾಡ್ಬಹುದು ಸ್ವಲ್ಪ ಹೊತ್ತು. ಆದ್ರೂ ಏನಾದ್ರೂ ಬಂದ್ರೆ ಎಂತ ತೋಟದಲ್ಲಿ ಯಾವ್ದಾದ್ರು ಅಡಿಕೆಗೆ ಇದಕ್ಕೆ ಗದ್ದೆಗೆಲ್ಲ ದನಗಳು ಬಂದ್ರೆ ಸಹ ನೋಡ್ಲಿಕ್ಕೆ ಕೊಡ್ಲಿಕ್ಕೆ ಆಗ್ಲಿಕ್ಕಿಲ್ಲ ಮೇಡಮ್.
0: ಹೌದು ಹೌದು ಮೇಡಮ್. ಆದ್ರೆ ಈಗ
1: ನಿದ್ದೆ ಮಾಡಿದ್ರೆ, ಆದ್ರೆ ಯಾವ ಪ್ರಾಣಿ ಪಕ್ಷಿಗೂ ಮನುಷ್ಯನಿಗೂ ನಿದ್ದೆ ಬೇಕೇ ಬೇಕು ಅಂತ ನನ್ನ ಅನಿಸಿಕೆ ಮೇಡಮ್.
0: ಬೇಕೇ ಬೇಕು. ಹೌದು. ಆದ್ರೆ ಈಗ ರಾತ್ರಿಯು ಹಗಲೇ ಇದ್ರೆ, ರಾತ್ರಿ ಹೊತ್ತಲು ಹಗಲೇ ಇದ್ರೆ ಹಸಿವಿಗೆ ಏನಾದ್ರೂ ಹಸಿವಿನಲ್ಲಿ ಏನಾದ್ರೂ ಏರುಪೇರು ಆಗ್ಬೋದಾ ಮೇಡಮ್?
1: ಹೌದು, ಹಸಿವಿನಲ್ಲಿ ಏರುಪೇರು ಆಗಬಹುದು ಮೇಡಮ್.
0: ಅಡಿಗೆ ಯಾವಾಗ್ಲೂ ಮಾಡ್ತಾ ಇರ್ಬೇಕು.
1: ಶಕ್ತಿ ಬರ್ಲಿಕ್ಕಿಲ್ಲ ಮೇಡಮ್.
0: ಹೌದು, ಅಡಿಗೆ ಯಾವತ್ತೂ ಮಾಡ್ತಾನೆ ಇರ್ಬೇಕು ಯಾವಾಗ್ಲೂ ಕೂಡ.
1: ಅಡಿಗೆ ಮಾಡಿಕೊಂಡಿರ್ಬೇಕು,
0: ಅಡಿಗೆ ಮಾಡಿಕೊಂಡೇ.
1: ಅದನ್ನು ಊಟ ಮಾಡಿದ್ರು ನಮಗೆ ಜೀರ್ಣಶಕ್ತಿ
0: ಬೇಕು,
1: ಇಲ್ಲದಿದ್ರೆ ಯಾವ್ದು ಜೀರ್ಣಶಕ್ತಿ ಬರ್ಲಿಕ್ಕಿಲ್ಲ ಮೇಡಮ್.
0: ಹೌದು. ರಾತ್ರಿಯಲ್ಲಿ ಕೆಲವೊಂದು ಹಾರ್ಮೋನ್ಗಳು ಅದರ ಉತ್ಪತ್ತಿಗೆ ರಾತ್ರಿ ಅನ್ನೋದು ಸಹಾಯಕವಾಗಿರ್ತದಲ್ಲ ಮೇಡಮ್?
1: ಹೌದು ಮೇಡಮ್.
0: ಆದ ಕಾರಣ ರಾತ್ರಿ ಅನ್ನೋದು ಕೂಡ ಮುಖ್ಯ ಆಗಿರ್ತದೆ.
1: ಬೇಕು ರಾತ್ರಿ ಹೊತ್ತು, ಬೇಕೇ ಬೇಕು. ಎರಡೂ ಸಹ ಬೇಕು, ಹಗಲು ಸಹ ಬೇಕು, ರಾತ್ರಿ ಸಹ ಬೇಕು ಮೇಡಮ್.
0: ಹೌದು ಹೌದು ಮೇಡಮ್, ಹೌದು ಹೌದು. ತುಂಬಾ ಖುಷಿ ಆಯ್ತು ಮೇಡಮ್ ತಮ್ಮ ಜೊತೆ ಮಾತನಾಡಿ.
1: ಮಾತಾಡಿ ನನಗೆ ತುಂಬಾ ಖುಷಿ ಆಗ್ತದೆ ಮೇಡಮ್.
0: ಧನ್ಯವಾದಗಳು ಮೇಡಮ್.
1: ಥ್ಯಾಂಕ್ ಯು ಮೇಡಮ್.
0: ನಮಗಾಗಿ ಈಗ ಒಂದು ಹಾಡನ್ನ ಪ್ರಸಾರ ಮಾಡ್ತೇವೆ. ತಾವು ಕೇಳಿದಂತ ಹಾಡು ಜೀವನ ಚೈತ್ರ ಚಿತ್ರದ್ದು. ಕೇಳಿ ಮೇಡಮ್.

0: ನಮ್ಮ ಮುಂದಿನ ಕರೆಯನ್ನ ನೋಡೋಣ. ಹಲೋ,
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ ಮೇಡಮ್, ಯಾರು ಮಾತಾಡ್ತಾ ಇರೋದು?
1: ನಾನು ಉಜಿರೆಯಿಂದ ಕಮಲ ಮಾತಾಡ್ತೀನಿ ಮೇಡಮ್.
0: ಉಜಿರೆಯಿಂದ ಕಮಲ ಅವರು, ಹೇಗಿದ್ದೀರಿ ಮೇಡಮ್? ಹೇಗಿದ್ದೀರಿ ಮೇಡಮ್?
1: ಚೆನ್ನಾಗಿದೆ ಮೇಡಮ್, ನೀವು?
0: ನಾವು ಚೆನ್ನಾಗಿದ್ದೇವೆ ಮೇಡಮ್. ಇವತ್ತು ಯಾವ ಹಾಡನ್ನ ಪ್ರಸಾರ ಮಾಡಬೇಕು ಮೇಡಮ್ ತಮಗೆ?
1: ರಾಜವಂತರ ಚಿತ್ರದಿಂದ ಮೇಡಮ್. ಬಾನದಾರಿಯಲ್ಲಿ
0: ಬಾನದಾರಿಯಲ್ಲಿ ಭಾಗ್ಯವಂತ ಚಿತ್ರದಿಂದ
1: ಪ್ರಸಾರ ಮಾಡಿ ಮೇಡಮ್.
0: ಖಂಡಿತ ಪ್ರಸಾರ ಮಾಡ್ತೇವೆ ಮೇಡಮ್. ಇವತ್ತಿನ ವಿಷಯ ಗೊತ್ತಿದ್ಯಾ ಮೇಡಮ್ ನಿಮ್ಗೆ?
1: ಗೊತ್ತಿದೆ ಅಂದ್ರೆ ಹಗ್ಲೂ ಒತ್ತಿ ಇರ್ಬಾರ್ದು ಮೇಡಮ್, ಅಂದ್ರೆ ರಾತ್ರಿ ಸಹ ಬೇಕು. ಅಂದ್ರೆ ನಾವು ಸಿಹಿ ಕಹಿ ಹೇಗೆ ಇರ್ತದೆ ಹಾಗೇನೆ ಹಗ್ಲು ರಾತ್ರಿ ಬೇಕೇ ಬೇಕು ಮೇಡಮ್.
0: ಹೌದು ಹೌದು, ಸಿಹಿ ಕಹಿ ಹೇಗೆ ಅಂದ್ರೆ ಹಾಗೆ
1: ನಮಗೆ ವಿಶ್ರಾಂತಿ ತೆಗೆದುಕೊಳ್ಳಿಕ್ಕೆ ರಾತ್ರಿ ಬೇಕೇ ಬೇಕು.
0: ರಾತ್ರಿ ಬೇಕೇ ಬೇಕು, ವಿಶ್ರಾಂತಿಗಾಗಿ ರಾತ್ರಿ ಬೇಕೇ ಬೇಕು ಮೇಡಮ್. ಹೌದು
1: ಹೌದು, ಎಲ್ಲ ನಮ್ಮ ಹಾರ್ಮೋನ್ ಆಗ್ಲಿ ಯಾವುದೇ ಯಾವುದೇ ಬ್ಲಡ್ ಸರ್ಕ್ಯುಲೇಷನ್ ಆಗ್ಲಿ ಯಾವುದು ಅದೇ ರಾತ್ರಿ ಹೊತ್ತು ಬೇಕೇ ಬೇಕಾಗ್ತದೆ ಮೇಡಮ್.
0: ರಾತ್ರಿ ಅನ್ನೋದು ಇಲ್ಲದೇ ಇರ್ತಿದ್ರೆ ನಿಮ್ಮ ಕಲ್ಪನೆ ಹೇಗಿತ್ತು ಮೇಡಮ್, ಹೇಗಿರ್ಬೋದು?
1: ಅಂದ್ರೆ ರಾತ್ರಿ ಇಲ್ಲದಿದ್ರೆ ಹಗಲು ಹೊತ್ತಲ್ಲಿ ಆರೋಗ್ಯಕ್ಕೆ ತುಂಬಾ ಕಷ್ಟ ಆಗ್ತಿದ್ವು, ತೊಂದರೆಗಳು ಆಗ್ತಿತ್ತು ಮೇಡಮ್.
0: ಹೌದು ಮೇಡಮ್, ಹೌದು ಹೌದು.
1: ಅಂದ್ರೆ ನಾವು ಬಿಸಿಲಿಗೆ ಓಡಾಡ್ಲಿಕ್ಕೆ ಆಗ್ತಿರ್ಲಿಲ್ಲ,
0: ಆಗ್ತಿರ್ಲಿಲ್ಲ. ಹಾ, ಶರೀರಕ್ಕೆ ತುಂಬಾ ಆಯಾಸ ಆಗುವಂತದ್ದು.
1: ನಮಗೆ ರಾತ್ರಿ ಕೂಡ ಬೇಕು ಅಂತ ನಾನು ಮೇಡಮ್. ಅಂದ್ರೆ ನಮ್ಗೆ ಜಾಸ್ತಿ ರಾತ್ರಿ ಕೂಡ ಪ್ರಾಣಿ ಪಕ್ಷಿಗಳಿಗೂ ಎಲ್ಲದಕ್ಕೂ ಬೇಕಾಗ್ತದೆ,
0: ನಿಶಾಚರ ಜೀವಿಗಳಿಗೂ ಅಲ್ವಾ? ಹೌದು ಹೌದು ಮೇಡಮ್, ತುಂಬಾ ಖುಷಿ ಆಯ್ತು ತಮ್ಮ ಜೊತೆ ಮಾತನಾಡಿ. ತಾವು ಕೇಳಿದ ಹಾಡನ್ನ ಪ್ರಸಾರ ಮಾಡ್ತೇವೆ, ಇದೇ ತರ ಕರೆ ಮಾಡ್ತಾ ಇರಿ. ಧನ್ಯವಾದಗಳು ಮೇಡಮ್.

ನಮ್ಮ ಜೀವನದಲ್ಲಿ ಸುಂದರ ರಾತ್ರಿ, ಸುಂದರ ಬೆಳದಿಂಗಳ ಕಲ್ಪನೆ ಹೀಗೆ ಮೂಡ್ತಾ ಇರಲಿ, ಪ್ರತಿ ರಾತ್ರಿಯೂ ಶುಭರಾತ್ರಿಯಾಗಲಿ ಅಂತ ಹೇಳ್ತಾ ಇದುವರೆಗೆ ಹೃದಯ ರಾಗ ನೇರ ಫೋನಿನ್ ಕಾರ್ಯಕ್ರಮದಲ್ಲಿ ನಿಮ್ಮ ನೆಚ್ಚಿನ ಚಿತ್ರಗೀತೆಗಳನ್ನು ಕೇಳಿದಿರಿ.

ಆಕಾಶವಾಣಿ ಮಂಗಳೂರು. ಪ್ರೀತಿಯ ಶ್ರೋತೃಗಳೇ, ಮಂಗಳೂರು ಆಕಾಶವಾಣಿ ಆರಂಭಿಸಿರುವ 100.3 FM ಟೆಲಿಕ್ವಿಸ್ ಕಾರ್ಯಕ್ರಮದಲ್ಲಿ ಸ್ಪರ್ಧಿಗಳಾಗಿ ಭಾಗವಹಿಸಲು ನೀವು ನಮಗೆ ಕರೆ ಮಾಡಬೇಕಾದ್ದು ಇಂದು ಬೆಳಗ್ಗೆ 11:30 12:30 ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2211999 ಹಾಗೆಯೇ 2222611. ನಮ್ಮ SCD ಕೋಡ್ ಸಂಖ್ಯೆ 0824. ಮೊಬೈಲ್ ಸಂಖ್ಯೆ 8277030000. ಕರೆ ಮಾಡಬೇಕಾದ್ದು ಇಂದು ಬೆಳಗ್ಗೆ 11:30 to 12:30. ಆತ್ಮೀಯರೇ, ಮಂಗಳೂರು ಆಕಾಶವಾಣಿಯಿಂದ ಪ್ರತಿ ಮಂಗಳವಾರ ರಾತ್ರಿ 9:30 to 10:30 ಪ್ರಸಾರವಾಗುತ್ತಿರುವ ಟೆಲಿಕ್ವಿಜ್ನಲ್ಲಿ ಭಾಗವಹಿಸಲು ಫೋನ್ ಲೈನ್ ಸಿಗದೆ ನಿರಾಶೆಯೇ ಚಿಂತಿಸಿದರಿ? ನಿಮ್ಮ ಹೆಸರು, ಊರು, ಮೊಬೈಲ್ ಸಂಖ್ಯೆ ಮತ್ತು ಟೆಲಿಕ್ವಿಜ್ಗಾಗಿ ಎಂದು ಸ್ಪಷ್ಟವಾಗಿ ಬರೆದು ನಮ್ಮ ಮೊಬೈಲ್ ಸಂಖ್ಯೆ 9499226500 ವಾಟ್ಸಪ್ ಮೆಸೇಜ್ ಕಳುಹಿಸಬಹುದು. ಪ್ರತಿ ಮಂಗಳವಾರ ಬೆಳಗ್ಗೆ 11:30 to 12:30 ಧ್ವನಿ ಮುದ್ರಣದ ಅವಧಿಯಲ್ಲಿ ನಾವೇ ನಿಮಗೆ ಕರೆ ಮಾಡುತ್ತೇವೆ. ಈ ರೀತಿ ನಮ್ಮ ಟೆಲಿಕ್ವಿಜ್ನಲ್ಲಿ ಪಾಲ್ಗೊಳ್ಳಿ, ಬಹುಮಾನ ನಿಮ್ಮದಾಗಿಸಿ. ಆಕಾಶವಾಣಿ ಮಂಗಳೂರು, ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಪಂಡಿತ್ ರಾಜನ್ ಮಿಶ್ರಾ ಮತ್ತು ಪಂಡಿತ್ ಸಾಜನ್ ಮಿಶ್ರಾ ಅವರ ಗಾಯನದಲ್ಲಿ ರಾಗ್ ಬಸಂತ್ ಮುಖಾರಿ ಆಲಿಸುವಿರಿ. ಈಗ ಕೇಳಿ ರಾಗ್ ಬಸಂತ್ ಮುಖಾರಿ.

ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ರಾಜನ್ ಮಿಶ್ರಾ ಮತ್ತು ಪಂಡಿತ್ ಸಾಜನ್ ಮಿಶ್ರಾ ಅವರ ಗಾಯನದಲ್ಲಿ ರಾಗ್ ಬಸಂತ್ ಮುಖಾರಿ ಕೇಳಿದಿರಿ.

0: ಆಕಾಶವಾಣಿ ಮಂಗಳೂರು.
1: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಶರಣಶ್ರೇಷ್ಠರಾದ ಜಯದೇವಿ ತಾಯಿ ಲಿಗಾಡೆಯವರ ಜನ್ಮದಿನವೆಂದು ಕೈಗಾರಿಕೆಗಳ ಖಾತೆ ಸಚಿವ ಎಂಬಿ ಪಾಟೀಲ್ ಹಾಗೂ ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ ಹಾಗೂ ಉತ್ತರ ಕನ್ನಡ ಜಿಲ್ಲೆ ಹಳಿಯಾಳ್ ಕ್ಷೇತ್ರದ ಶಾಸಕ ಆರ್ವಿ ದೇಶಪಾಂಡೆ ಜಯದೇವಿ ತಾಯಿ ಲಿಗಾಡೆ ಅವರ ಕೊಡುಗೆಗಳನ್ನು ಸ್ಮರಿಸಿ ಶ್ರದ್ಧಾಸುಮನ ಸಮರ್ಪಿಸಿದ್ದಾರೆ. ಮಹಾರಾಷ್ಟದ ಸೋಲಾಪುರದಲ್ಲಿ ವಾರದ ಮಲ್ಲಪ್ಪನವರ ಮೊಮ್ಮಗಳಾಗಿ ಜನಿಸಿ ಕನ್ನಡವನ್ನು ತಮ್ಮ ಉಸಿರಾಗಿಸಿಕೊಂಡು ಸ್ತ್ರೀ ಶಿಕ್ಷಣದ ಮಹತ್ವ ಸಾರಿದ ಕರ್ನಾಟಕ ಏಕೀಕರಣದ ಹೋರಾಟದಲ್ಲಿ ಅವರು ತೋರಿದ ಬದ್ಧತೆ ನಾಡಿಗೆ ಸ್ಫೂರ್ತಿದೀವಿಗೆ ಎಂದಿದ್ದಾರೆ. ಧಾರವಾಡ, ಗದಗ್ ಹಾಗೂ ಹಾವೇರಿ ಜಿಲ್ಲೆಯ ಮೂವರು ವಿದ್ಯಾರ್ಥಿನಿಯರು ಸಮುದ್ರ ಮಟ್ಟದಿಂದ 15,500 ಅಡಿ ಎತ್ತರದ ಉತ್ತರಾಖಂಡದ ಉತ್ತರಕಾಶಿಯ ಹುರ್ರಾ ಟಾಪ್ ಪರ್ವತ ಏರಿ ದಾಖಲೆ ಬರೆದಿದ್ದಾರೆ. ಗದಗ್ ಜಿಲ್ಲೆ ಜಕ್ಲಿ ಗ್ರಾಮದ ನಿವಾಸಿ ಗದಗ್ ಜೆಟಿ ಕಾಲೇಜಿನ ಪದವಿ ವಿದ್ಯಾರ್ಥಿನಿ ಸೃಷ್ಟಿ ಉಮೇಶ್ ಮೇಟಿ, ಧಾರವಾಡ ಜಿಲ್ಲೆ ಅಣ್ಣಿಗೇರಿ ನಿವಾಸಿ ಗದಗ್ ಎಎಸ್ಎಸ್ ಕಾಲೇಜಿನ ವಿದ್ಯಾರ್ಥಿನಿ ಅಶ್ವಿನಿ ಹಾಗೂ ಹಾವೇರಿ ಜಿಲ್ಲೆ ಯಕಲಾಸ್ಪುರದ ನಿವಾಸಿ ಮುಂಡರ್ಗಿ ಕೆಆರ್ಬಿ ಕಾಲೇಜಿನ ಜಯಲಕ್ಷ್ಮಿ ಎನ್ಸಿಸಿ ಕೆಡೆಟ್ಗಳಾಗಿದ್ದು ಉತ್ತರಾಖಂಡದ ನೆಹರು ಇನ್ಸ್ಟಿಟ್ಯೂಟ್ ಆಫ್ ಮೌಂಟೇನಿಯರಿಂಗ್ನಲ್ಲಿ ಪರ್ವತಾರೋಹಣ ತರಬೇತಿ ಪಡೆದಿದ್ದಾರೆ. ದಯಾಮರಣಕ್ಕಾಗಿ ಹೋರಾಡುತ್ತಿರುವ ನಿವೃತ್ತ ಶಿಕ್ಷಕಿ ದಾವಣಗೆರೆಯ ಕರಿಬಸಮ್ಮ ಅವರು ಭಾರತೀಯ ಸೇನೆಗೆ 10 ಲಕ್ಷ ರೂಪಾಯಿ ದೇಣಿಗೆ ನೀಡಿದ್ದಾರೆ. ಜಿಲ್ಲಾಧಿಕಾರಿ ಡಾ ಜೆಎಂ ಗಂಗಾಧರ ಸ್ವಾಮಿ ಚೆಕ್ ವಿತರಿಸಿ ಅಭಿನಂದಿಸಿದರು. ವಿಧಾನ ಪರಿಷತ್ ಮಾಜಿ ಮುಖ್ಯ ಸಚೇತಕ ಎಎಚ್ ಶಿವಯೋಗಿ ಸ್ವಾಮಿ ಉಪಸ್ಥಿತರಿದ್ದರು. ಶ್ರೇಷ್ಠ ರಾಜನೀತಿಜ್ಞ ಭಾರತೀಯ ಜನಸಂಘದ ಸಂಸ್ಥಾಪನಾ ಸಮಿತಿ ಸದಸ್ಯ ಡಾ ಶ್ಯಾಮಪ್ರಸಾದ್ ಮುಖರ್ಜಿ ಅವರ ಪುಣ್ಯತಿಥಿಯಿಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಗೌರವ ನಮನ ಸಲ್ಲಿಸಿದ್ದು ಅವರ ರಾಷ್ಟ್ರಭಕ್ತಿ, ನಿಸ್ವಾರ್ಥ ಸೇವೆ ಹಾಗೂ ಆದರ್ಶಗಳು ಸ್ಫೂರ್ತಿದಾಯಕ ಎಂದಿದ್ದಾರೆ. ದೇಶದಲ್ಲೇ ಅತ್ಯಂತ ಸುಂದರ ರಾಜ್ಯದ ಕರಾವಳಿಯನ್ನು ವಿಶ್ವಸ್ತರದ ಪ್ರವಾಸೋದ್ಯಮ ಜಾಲವಾಗಿ ಪರಿವರ್ತಿಸಲು ರಾಜ್ಯ ಸರ್ಕಾರ ಸಂಕಲ್ಪಿಸಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಎಕ್ಸ್ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಸ್ಥಳೀಯ ಸಂಸ್ಕೃತಿ, ನೈಸರ್ಗಿಕ ಸೌಂದರ್ಯವನ್ನು ಜಗತ್ತಿಗೆ ಪರಿಚಯಿಸುವುದು, ಸುಸ್ಥಿರ ಹಾಗೂ ಪರಿಸರ ಸ್ನೇಹಿ ಅಭಿವೃದ್ಧಿಗೆ ಒತ್ತು ನೀಡಲು ವಿಧಾನಸೌಧದಲ್ಲಿ ನಡೆದ ಕರಾವಳಿ ಪ್ರವಾಸೋದ್ಯಮ ಅಭಿವೃದ್ಧಿ ಸಭೆಯಲ್ಲಿ ತೀರ್ಮಾನಿಸಿದ್ದಾಗಿ ಅವರು ಹೇಳಿದರು. ಭಾರತ 5 ಲಕ್ಷಕ್ಕೂ ಹೆಚ್ಚು ಅಂಗಾಂಗ ದಾನದ ಪ್ರತಿಜ್ಞೆಗಳನ್ನು ದಾಖಲಿಸಿದ್ದು ಜೀವ ಉಳಿಸುವ ಅಂಗಾಂಗ ಮತ್ತು ಅಂಗಾಂಶ ದಾನದ ಬಗ್ಗೆ ನಾಗರಿಕರಲ್ಲಿ ಸಹಾನುಭೂತಿ ಮತ್ತು ಸಾಮೂಹಿಕ ಬದ್ಧತೆಯನ್ನು ಇದು ಪ್ರತಿಬಿಂಬಿಸುತ್ತದೆ ಎಂದು ಕೇಂದ್ರ ಆರೋಗ್ಯ ಹಾಗೂ ಕುಟುಂಬ ಕಲ್ಯಾಣ ಸಚಿವಾಲಯ ತಿಳಿಸಿದೆ. ಅಂಗಾಂಶ ಕಸಿಗಾಗಿ ಕಾಯುತ್ತಿರುವ ಆರೋಗ್ಯಾಕಾಂಕ್ಷಿಗಳಿಗೆ ಭರವಸೆ ಮತ್ತು ಬದುಕಿನ ಎರಡನೇ ಅವಕಾಶ ಕಲ್ಪಿಸುವ ಆಶಾದಾಯಕ ಬೆಳವಣಿಗೆ ಎಂದಿದೆ. ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ಸತೀಶ್ ಕುಮಾರ್, ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್, ಡಿಐಜಿ ಭೀಮಾಶಂಕರ್ ಗುಳೇದ್, ಡಿಸಿಪಿಗಳಾದ ಮೊಹಮ್ಮದ್ ಸುಜೀತಾ, ಅಕ್ಷಯ್ ಮಚೇಂದ್ರ ಹಾಗೂ ಎಸಿಪಿ ಎಲ್ವೈ ರಾಜೇಶ್ ಸೇರಿದಂತೆ ರಾಜ್ಯದ 200 ಪೊಲೀಸರಿಗೆ ಡಿಜಿಐಜಿ ಕಮೆಂಡೇಷನ್ ಡೆಸ್ಕ್ ಉತ್ತಮ ಸೇವಾ ಪ್ರಶಸ್ತಿ ಪದಕಗಳನ್ನು ರಾಜ್ಯ ಪೊಲೀಸ್ ಮಹಾನಿರ್ದೇಶಕ ಡಾ ಎಂಎ ಸಲೀಂ ಬೆಂಗಳೂರಿನಲ್ಲಿ ಪ್ರಕಟಿಸಿದ್ದಾರೆ. ಏರ್ ಮಾರ್ಷಲ್ ಅರ್ಜನ್ ಸಿಂಗ್ ಸ್ಮರಣಾರ್ಥ 7ನೇ ಆವೃತ್ತಿಯ ರಾಷ್ಟೀಯ ಹಾಕಿ ಟೂರ್ನಿ ಬೆಂಗಳೂರಿನ ಜಾಲಹಳ್ಳಿಯ ವಾಯುನೆಲೆಯಲ್ಲಿರುವ ಏರ್ ಮಾರ್ಷಲ್ ಅಮಿತ್ ಸಿಂಗ್ ಬಕ್ಷಿ ಹಾಕಿ ಕ್ರೀಡಾಂಗಣದಲ್ಲಿ ಇಂದಿನಿಂದ ಆರಂಭವಾಗಲಿದೆ. ಈ ಬಾರಿ 16 ಹಾಕಿ ತಂಡಗಳು ಕಣಕ್ಕಿಳಿಯುತ್ತಿದ್ದು ಲೀಗ್ ಕಮ್ ನಾಕೌಟ್ ಮಾದರಿಯಲ್ಲಿ ಟೂರ್ನಿ ನಡೆಯಲಿದೆ. ಚಾಂಪಿಯನ್ ತಂಡಕ್ಕೆ 10 ಲಕ್ಷ ಹಾಗೂ ರನ್ನರ್ಸಪ್ ತಂಡಕ್ಕೆ 8 ಲಕ್ಷ ರೂಪಾಯಿ ನಗದು ಬಹುಮಾನವಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಅದ್ಭುತ್ ದಾಸ್ ಪುರಕಾಯಸ್ಥ ಅವರು ಕಲಬುರಗಿಯ ಎಸ್ಆರ್ಎನ್ ಮೆಹರಾ ಶಾಲೆಯಲ್ಲಿ ನಿನ್ನೆ ಮುಕ್ತಾಯಗೊಂಡ 3 ದಿನಗಳ ರಾಜ್ಯಮಟ್ಟದ 19 ವರ್ಷದೊಳಗಿನವರ ಫಿಡೆರೇಟೆಡ್ ಚೆಸ್ ಚಾಂಪಿಯನ್ಶಿಪ್ ಮುಕ್ತ ವಿಭಾಗದಲ್ಲಿ ಪ್ರಥಮ ಸ್ಥಾನ ಗಳಿಸಿದರು. ಕರ್ನಾಟಕ ರಾಜ್ಯ ಚೆಸ್ ಅಸೋಸಿಯೇಷನ್ ಗುಲ್ಬರ್ಗಾ ಚೆಸ್ ಅಸೋಸಿಯೇಷನ್ ಸಹಯೋಗದಲ್ಲಿ ಆಯೋಜಿಸಿದ್ದ ಚೆಸ್ ಚಾಂಪಿಯನ್ಶಿಪ್ನಲ್ಲಿ ವಿವಿಧ ಜಿಲ್ಲೆಗಳ 176 ಆಟಗಾರರು ಸ್ಪರ್ಧಿಸಿದ್ದರು. ಮಹಿಳೆಯರ ವಿಭಾಗದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಅರುಷಿ ಸೆವರಿನ್ ಹೆಲೆನ್ ಡಿಸಿಲ್ವಾ ಚಾಂಪಿಯನ್ ಪಟ್ಟ ಅಲಂಕರಿಸಿದರು. ಇಂದಿನಿಂದ 3 ದಿನಗಳವರೆಗೆ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ

0: ಪತ್ತೆಯಾಗಲಿದೆ. ಹವಾಮಾನ ಇಲಾಖೆ ಯೆಲ್ಲೋ ಅಲರ್ಟ್ ಪ್ರಕಟಿಸಿದೆ. 27ನೇ ತಾರೀಕು ಉತ್ತರ ಕನ್ನಡ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಉತ್ತಮ ಮಳೆಯಾಗುವ ಸಾಧ್ಯತೆ ಹಿನ್ನೆಲೆ ಆರೆಂಜ್ ಅಲರ್ಟ್ ಘೋಷಿಸಿದೆ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾದಲ್ಲಿ ಗರಿಷ್ಠ 8 ಸೆಂಟಿಮೀಟರ್ ಮಳೆಯಾಗಿದೆ. ಕಲಬುರಗಿ ಜಿಲ್ಲೆಯಲ್ಲಿ ಮಳೆಗಾಲದಲ್ಲೂ ಗರಿಷ್ಠ ತಾಪಮಾನ 39.6 ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
1: ಆಕಾಶವಾಣಿ ವನಿತಾ ವಿಹಾರ.
2: ಕೇಳುಗರಿಗೆಲ್ಲ ನಮಸ್ಕಾರ. ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ರಾಷ್ಟ್ರ ಹಾಗೂ ರಾಜ್ಯ ಮಟ್ಟದ ಪ್ರಶಸ್ತಿ ಪಡೆದು ಸಮಾಜ ಸೇವೆಯನ್ನ ಜೀವನವನ್ನಾಗಿಸಿಕೊಂಡಿರುವ ಅನುಪಮಾ ನಾಗರಾಜ್ ಗೌಡ ಅವರೊಂದಿಗೆ ಮಾತುಕತೆ ನಡೆಸಿಕೊಡುತ್ತಾರೆ ದಿಗ್ವಿಜಯ್ ಬಿ.
3: ಕೇಳಿದ್ರೆ ನಮಸ್ಕಾರ. ಇಂದಿನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ಅತಿಥಿ ರಾಷ್ಟ್ರ ಹಾಗೂ ರಾಜ್ಯ ಮಟ್ಟದ ಪ್ರಶಸ್ತಿ ಪಡೆದಿರುವ ಸಮಾಜ ಸೇವೆಯನ್ನು ಜೀವನವಾಗಿಸಿಕೊಂಡಿರುವಂತಹ ಮಂಡ್ಯದ ಅನುಪಮ ನಾಗರಾಜ್ ಗೌಡ ಅವರು. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಕಾರ್ಯಕ್ರಮ ಆರಂಭ ಮಾಡ್ತೀನಿ. ನಮಸ್ಕಾರ ಅನುಪಮ ಗೌಡ ಅವರು, ಹೇಗಿದ್ದೀರಿ?
4: ನಮಸ್ತೆ ಸರ್, ಚೆನ್ನಾಗಿದ್ದೀನಿ.
3: ಓಕೆ, ಅನುಪಮ ಗೌಡ ಅವರು ಬಹಳಷ್ಟು ವರ್ಷಗಳಿಂದ ಸಮಾಜ ಸೇವೆಯಲ್ಲಿ ತೊಡಗಿಕೊಂಡಿದ್ದೀರಿ, ಹೌದಾ?
4: ಹೌದು ಸರ್.
3: ವೃತ್ತಿ ಅದೇ,
4: ಒಂದ್ ಕಡೆ ಅದೇ ವೃತ್ತಿ ಆಗೋಗಿದೆ, ನನ್ನ ಬದುಕೆ ಅದರಲ್ಲಿ ಇದೆ ಅಂತ ಹೇಳಿ.
3: ಸಮಾಜ ಸೇವೆ ಅಂತಷ್ಟ ನೆನಪಿಗೆ ಬರುವಂತದ್ದು ರೋಡ್ ನಲ್ಲಿ ಇರುವಂತವ್ರಿಗೆ ಹೆಲ್ಪ್ ಮಾಡುವಂಥದ್ದು, ಆರೋಗ್ಯದ ವಿಚಾರದಲ್ಲಿ ಹೆಲ್ಪ್ ಮಾಡುವಂಥದ್ದು, ಮಹಿಳೆಯರ ಸಬಲೀಕರಣ ಮಾಡುವಂಥದ್ದು, ಶಿಕ್ಷಣದ ಒಂದು ಯಾವ್ದಾದ್ರು ಒಂದು ಕಾರ್ಯಕ್ರಮಗಳು ಕೆಲಸ ಮಾಡುವಂಥದ್ದು. ನೀವು ಯಾವ ಸಮಾಜ ಸೇವೆಯಲ್ಲಿ ತೊಡಗಿದ್ರಿ ಮೊದಲನೇದಾಗಿ? ಯಾಕೆ ಅಂತ ಹೇಳಿದ್ರೆ ಡೆಫಿನೇಷನ್ ಇಲ್ಲ ಸಮಾಜ ಸೇವೆಗೆ. ಸಮಾಜ ಭೂಮಿ ಇರೋದೆಲ್ಲ ಸಮಾಜನೇ ಅಲ್ವಾ? ಯಾವ ಸೇವೆ ಮಾಡೋದು? ಆಮೇಲೆ ನಾನು ಹೇಳಿದ್ರು ಪರಿಸರ ಕೆಲಸ ಮಾಡೋದು ಅಲ್ವಾ? ಆ ನಿಟ್ಟಿನಲ್ಲಿ ತಾವು ಯಾವ ರೀತಿ ಕೆಲಸ ಮಾಡ್ತಿದ್ರಿ ಮೊದಲು ನಮ್ಮೊಂದು ಕಿರು ಪರಿಚಯ ಅದು.
4: ಓಕೆ ಸರ್, ಹಾಗೆ ಹೇಳಬೇಕು ಅಂತ ಹೋದಾಗ 1991 ಸಾಕ್ಷರತಾ ಆಂದೋಲನ ಪ್ರಾರಂಭ ಆಗುತ್ತೆ. ಸಾಕ್ಷರತಾ ಆಂದೋಲನ ಪ್ರಾರಂಭ ಆದಾಗ ಮನೆ ಮನೆಯಲ್ಲಿ ಶಿಕ್ಷಣ ಕೊಡಬೇಕು ಅನ್ನೋ ವ್ಯವಸ್ಥೆ ಬಂದಾಗ ಮನೆ ಮುಂದೆ ನಾವು ಒಂದು 30 ಜನಕ್ಕೆ ಪಾಠ ಮಾಡಿದ್ರೆ ನಿಮಗೆ ಒಂದು ಸರ್ಟಿಫಿಕೇಟ್ ಕೊಡ್ತೀವಿ ಅಂತ ಹೇಳಿ ಅವತ್ತಿನ ಜಿಲ್ಲಾಧಿಕಾರಿಗಳು ಅದನ್ನ ಅನೌನ್ಸ್ ಮಾಡ್ತಾರೆ.
3: 1991
4: ನಾನು ಅವತ್ತು 6ನೇ ಕ್ಲಾಸ್ನ ವಿದ್ಯಾರ್ಥಿಯಾಗಿ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರ್ತೀನಿ. ಆಗ ನಮ್ಮ ಶಾಲೆಯ ಶಿಕ್ಷಕರು ನಿಮ್ಮನೇಲಿ ಒಂದು ಪ್ರಾರಂಭ ಮಾಡಬಹುದು ಅಂದಾಗ ನಾನು ಅದಕ್ಕೆ ಅವರ ಮಾತಿಗೆ ಪ್ರೇರಣೆಗೊಂಡು ಮನೆಯಲ್ಲಿ ಮೊದಲು ಆ ಶಿಕ್ಷಣದ ಮೂಲಕನೇ ನನ್ನ ಸೇವೆ ಪ್ರಾರಂಭ ಆಯಿತು ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ಸರ್. ಅವತ್ತು ಒಂದು 30 ಜನಕ್ಕೆ ಪಾಠ ಮಾಡ್ತಾ ಇದ್ವಿ, ಎಲ್ಲ ದೊಡ್ಡ ದೊಡ್ಡ ನಮಗಿಂತ ದೊಡ್ಡವರು ಅವ್ರನ್ನೆಲ್ಲ ಕೂರಿಸ್ಕೊಂಡು ಅವರಿಗೆ ಕಲಿಸೋದು ಅಷ್ಟು ಸುಲಭ ಅಲ್ಲ. ಅವರಿಗೆ ನಮ್ಮಪ್ಪನೂ ಸಪೋರ್ಟ್ ಮಾಡ್ತಾ ಇದ್ರು. ನಮ್ಮಪ್ಪ ಹೇಳೋರು, ಓಕೆ ಅವ್ರಿಗೆಲ್ಲ ಒಂದೊಂದು ಲೋಟ ಕಾಫಿ ಕೊಡು ಅನ್ನೋರು. ನಾವು ಒಂದೊಂದು ಲೋಟ ಅವರಿಗೆ ಕಾಫಿ ಟೀ ಕೊಟ್ಕೊಂಡು ಕೂರಿಸಿ ಅವರಿಗೆ ಅಕ್ಷರ ಬರ್ಸತ್ತಿತ್ತಲ್ಲ, ಆ ಒಂದು ಸಂಭ್ರಮ ಅಂತಾನೆ ಹೇಳ್ಬೋದು, ಆ ಖುಷಿ, ಅದ್ ಅವತ್ತಿನ ಆ ಒಂದು ಸೊಗಸು ಇವತ್ತು ಸಿಗಲ್ಲ ಅಂತಾನೆ ಹೇಳ್ಬೋದು. ಅಂತಹ ಒಂದು ಸೇವೆಯಿಂದ ನನ್ನ ಮೊದಲು ಪ್ರಾರಂಭ, ನನ್ನ ಹೆಜ್ಜೆ ಅಂತ ಹೇಳ್ಬೋದು.
3: ಓಕೆ, ಶಿಕ್ಷಣದಲ್ಲೇ ತಮ್ಮ ಒಂದು ಹೆಜ್ಜೆ ಗುರುತನ ಶುರು ಮಾಡಿದ್ರಿ ಅಂತ ಆಯ್ತು ಅಲ್ವಾ? ಅದು 6ನೇ ತರಗತಿ ಹುಡುಗಿ ನೀವಾಗ?
4: ಹೌದು.
3: ಅಂದ್ರೆ ಅವಾಗ ಒಂದು ಹುಮ್ಮಸ್ಸು ಅಂತ ಹೇಳಿದಾಗ ಏನಾದ್ರೂ ಒಂದು ಮಾಡಬೇಕು. ಅವಾಗ ನಮ್ಗೆ ಯಾವುದೇ ರೀತಿಯಾದಂತಹ ರಿಸೋರ್ಸ್ ತುಂಬಾ ಕಡಿಮೆ ಇತ್ತು. ಈಗಿರುವಂತಹ ಒಂದು ಸೌಕರ್ಯಗಳು ತುಂಬಾ ಕಡಿಮೆ ಇತ್ತು ಅಲ್ವಾ? ಹಳ್ಳಿಗಳು ಹಳ್ಳಿಗಳೇ ಆಗಿದ್ದು ಅಲ್ವಾ?
4: ನಾವಿರೋ ಏರಿಯಾ ಹೆಂಗೆ ಅಂದ್ರೆ ಹಳ್ಳಿಗೆ ಹಳ್ಳಿನೂ ಅಲ್ಲ, ಸಿಟಿಗೆ ಸಿಟಿನೂ ಅಲ್ಲ.
3: ನೀವು ಯಾವುದೇ ಒಂದು ದೂರದಲ್ಲಿ ಇದ್ರು ಕೂಡ ಅದು ಹಳ್ಳಿ ಅಂತ ಹೇಳಿಕ್ ಸಾಧ್ಯ ಇಲ್ಲ. ಎಲ್ಲಾ ರೀತಿಯ ಸೌಕರ್ಯಗಳನ್ನು ಕೂಡ ಈಗ ಪಡ್ಕೊಂಡಿದೆ. ಆ ನಿಟ್ಟಿನಲ್ಲಿ 1991 ಆ ಕೆಲಸವನ್ನು ಆರಂಭ ಮಾಡಿ. ಪ್ರೇರಣೆ ನಿಮ್ಮ ತಂದೆ ಇರ್ಬೋದು, ಹಾಗೆ ನಿಮ್ಮ ಶಿಕ್ಷಕರು ಅಲ್ವಾ? ನೀವು ಮಂಡ್ಯದ ಮೂಲ ಮಂಡ್ಯದವರೇನಾ?
4: ಇಲ್ಲ ಸರ್, ನಾನು ಮೂಲ ಮಂಡ್ಯದವಳಲ್ಲ. ನಮ್ದು ಅಪ್ಪ ಹೇಳೋ ಪ್ರಕಾರ ಮೂಲ ನಮ್ದು ಕನಕಪುರ ತಾಲೂಕು ಬೋವಳಿ ಅಂತ ಹೇಳಿ, ಸಾತ್ತೂರ್ ಹತ್ರ ಒಂದು ಬೋವಳಿ ಇದೆ. ನಮ್ಮ ಅಜ್ಜಿ ಊರು ಕೂಡ ಅಲ್ಲೇ ಕನಕಪುರದ ಹತ್ರ ಊಕುಂದ ಅಂತ ಹೇಳಿ ಒಂದು ಊರಿದೆ. ಒಟ್ಟಾರೆ ಮೂಲ ಕನಕಪುರದವರು. ಅಪ್ಪ ಆಕ್ಚುಲಿ ಸರ್ಕಾರಿ ನೌಕರಾಗಿದ್ರು, ಅವರು ಗೌರ್ಮೆಂಟ್ ಎಂಪ್ಲಾಯಿ. ಸೊ ಗೌರ್ಮೆಂಟ್ ಎಂಪ್ಲಾಯಿ ಆಗಿ ತಾತ ಏನೋ ಅವತ್ತು ತುಂಬಾ ಕಷ್ಟ ಅಂತ ಈ ಕಡೆ ಮಂಡ್ಯ ಫ್ಯಾಕ್ಟ್ರಿ ಪ್ರಾರಂಭ ಆದಾಗ ಫ್ಯಾಕ್ಟ್ರಿಗೆ ಕೆಲಸಕ್ಕೆ ಸೇರ್ಕೊಳ್ಳಕ್ಕೆ ಬಂದಿದಂತೆ. ನಮ್ಮ ತಾತ ಕೂಡ ಹಾಗೆ ಬಂದು ಬಂದು
3: ಮಂಡ್ಯ
4: ನೆಲೆಸ್ತಂತವ್ರು.
3: ಓಕೆ, ಈಗ ಅದೇ ನೀವು ಆಗ್ಲೂ ಕೂಡ ಹೇಳಿದಾಗೆ ಕಷ್ಟ, ಆವಾಗ ಆ ಕಷ್ಟ ಇದ್ದ ಸಂದರ್ಭದಲ್ಲೇ ನೀವು ಸಮಾಜ

0: ಸೇವೆಯ ಕಲ್ಪನೆಯನ್ನು ಹುಟ್ಟಾಕಣ್ರಿ ಅಲ್ವಾ. ಆ ಒಂದು ಸಮಾಜ ಸೇವೆಯ ಕಲ್ಪನೆ ಈಗ ಬಹಳ ಹೆಮ್ಮರವಾಗಿ ಬೆಳೆದಿದೆ ಅಂತ ಬಹಳಷ್ಟು ಪ್ರಶಸ್ತಿಗಳು, ಬಹಳಷ್ಟು ಬೇಡಿಕೆ, ಹಾಗೆ ಬಹಳಷ್ಟು ಜನ ಗುರುತಿಸ್ತಾರೆ ಕೂಡ. ಅನುಪಮ ಗೌಡ ಅಂತ ಹೇಳಿದ್ರೆ ಮಂಡ್ಯದಲ್ಲಿ ಬಹಳಷ್ಟು ಜನ ಗುರುತಿಸ್ತಾರೆ ಅಲ್ವಾ. ನಿಮ್ದೇ ಒಂದು ಎನ್ ಜಿ ಒ ಸಂಸ್ಥೆಯನ್ನು ಕೂಡ ತಗೊಂಡಿದ್ದೀರಿ, ಹೌದಾ? ಯಾವ್ದದು?
1: ಅನನ್ಯ ಹೆಲ್ತ್ ಎಜುಕೇಶನ್ ಅವೇರ್ನೆಸ್ ಅಂಡ್ ರೂರಲ್ ಡೆವಲಪ್ಮೆಂಟ್ ಟ್ರಸ್ಟ್ ಅಂತ ಹೇಳಿ ಸರ್.
0: ಎಷ್ಟು
1: ಶಾರ್ಟ್ ಆಗಿ ಅನನ್ಯ ಹಾರ್ಟ್ ಅಂತ ಹೇಳಿ ನಾವು ಕರಿತೀವಿ.
0: ಎಷ್ಟು ವರ್ಷ ಆಯ್ತು?
1: 21 ವರ್ಷ ಆಯ್ತು ಸರ್. ಆದ್ರೂ ಇದಕ್ಕಿಂತ ಮೊದಲು ಒಂದು ಜಾಗೃತಿ ಅಂತ ಯುವತಿ ಸಂಘ ಮಾಡ್ಕೊಂಡಿದ್ವಿ ಸರ್. ಆ ಜಾಗೃತಿ ಯುವತಿ ಸಂಘದ ಮೂಲಕ ಅತಿ ಹೆಚ್ಚು ಕಾರ್ಯಕ್ರಮಗಳು. ಮತ್ತೆ ಆ ಜಾಗೃತಿ ಯುವತಿ ಸಂಘದಲ್ಲಿ ಏನಂತಂದ್ರೆ ಬಿಲೋ 18 ಇಯರ್ಸ್ ಇರುವಂತವ್ರು ನಾವೆಲ್ಲ ಒಂದು ಗುಂಪು ಕಟ್ಕೊಂಡು ಅದು ಜಾಗೃತಿ ಯುವತಿ ಸಂಘ ಅಂತ ಹೇಳಿ ಪ್ರಾರಂಭ ಮಾಡಿದ್ವಿ. ಆ ಜಾಗೃತಿ ಯುವತಿ ಸಂಘದ ಮೂಲಕ ಹಲವಾರು ಕಾರ್ಯಕ್ರಮಗಳು ನಾವು ಮಾಡ್ತಾ ಬಂದಿದ್ವಿ. 2000 ಅದನ್ನ ಪ್ರಾರಂಭ ಮಾಡಿದ್ದು ಆ ಜಾಗೃತಿ ಯುವತಿ ಸಂಘ ಅನ್ನ ಅಂದ್ರೆ ನನ್ನ ಡಿಗ್ರಿ ನಂತರದಲ್ಲೇ ಅದನ್ನ ಮೊದಲು ಪ್ರಾರಂಭ ಮಾಡಿದ್ದು. ಆ ಜಾಗೃತಿ ಯುವತಿ ಸಂಘದ ಮೂಲಕನೇ ಹಲವಾರು ಕಾರ್ಯಕ್ರಮಗಳನ್ನ ಪ್ರತಿ ಹಳ್ಳಿಗೂ ತಲುಪೋ ನಿಟ್ಟಲ್ಲಿ ಯಥೇಚ್ಛವಾದಂತಹ ಕಾರ್ಯಕ್ರಮಗಳನ್ನ ನಾವು ಮಾಡ್ಕೊಂಡು ಬರ್ತಾ ಇದ್ವಿ. ಆರೋಗ್ಯ ಶಿಬಿರಗಳನ್ನ ಆಯೋಜನೆ ಮಾಡುವಂತದಿರ್ಬೋದು, ಅದರಲ್ಲಿ ಮುಖ್ಯವಾಗಿ ಐ ಕ್ಯಾಂಪ್ಸ್ ಗಳನ್ನ ತುಂಬಾ ಜೋರಾಗಿ ಪ್ರತಿ ಹಳ್ಳಿಗೂ ಹೋಗಿ ಮಾಡ್ತಾ ಇದ್ವಿ. ಅವತ್ತು ನಿಮ್ಗೆಲ್ಲ ಐ ಕ್ಯಾಂಪ್ ಅಂತಂದ್ರೆ ಗೊತ್ತಿರ್ಬೋದು ಅನ್ಸುತ್ತೆ ಸರ್, ಒಂದ್ ಕ್ಯಾಂಪ್ ಮಾಡ್ಬೇಕು ಅಂದ್ರೆ 7 ಅದೇ ಊರಲ್ಲಿ ಸೆಟ್ಲ್ ಆಗ್ಬೇಕಿತ್ತು. ಅದೇ ಊರಲ್ಲಿ ಇದ್ಕೊಂಡು ಅವರಿಗೆ ಊಟ ತಿಂಡಿ ವ್ಯವಸ್ಥೆಯಿಂದ ಹಿಡಿದು ಪ್ರತಿಯೊಂದು ಮಾಡಿಕೊಟ್ಟು ನಾವು ಐ ಕ್ಯಾಂಪ್ ಗಳನ್ನ ಮಾಡ್ತಾ ಇದ್ವಿ. ಆದ್ರೆ ಇವತ್ತು ಸ್ವಲ್ಪ ಬದಲಾಗಿದೆ. ಇವತ್ತು ಹೆಂಗೆ ಐ ಕ್ಯಾಂಪ್ ಅಂದ್ರೆ ಬರ್ತಾರೆ, ಸ್ಕ್ರೀನಿಂಗ್ ಮಾಡ್ಕೊಳ್ತಾರೆ, ಪೇಷಂಟ್ ನ ಆಸ್ಪತ್ರೆ ಕರ್ಕೊಂಡು ಹೋಗ್ತಾರೆ, ನಾಳೆ ಕರ್ಕೊಂಡ್ಬಂದು ಬಿಟ್ಬಿಡ್ತಾರೆ. ಇವತ್ತು ಎಷ್ಟು ಬೇಕಾದ್ರೂ ಕ್ಯಾಂಪ್ ಗಳು ಮಾಡ್ಬೋದು. ಆದ್ರೆ ಅವತ್ತು ನಾವು ಮಾಡ್ತಾ ಇದ್ದ ಐ ಕ್ಯಾಂಪ್ ಗಳು ಹೇಗೆ ಅಂದ್ರೆ 7 ಅವ್ರನ್ನ ನಮ್ಮ ಹತ್ರ ಇಟ್ಕೊಂಡು ಅವ್ರ ಜೊತೆಗೆ ಒಬ್ರು ನೋಡ್ಕೊಳಕ್ ಬರ್ತಾ ಇದ್ರು, ಒಬ್ರು ಬರೋರು ಇಲ್ಲ ಅಂದ್ರೆ ಇಬ್ರು ಬರ್ತಾ ಇದ್ರು. ಅವರಿಗೆಲ್ಲ ಊಟ ತಿಂಡಿ ವ್ಯವಸ್ಥೆ ಪ್ರತಿಯೊಂದು ಕೂಡ ಮಾಡ್ಕೊಂಡು ಕ್ಯಾಂಪ್ ಗಳನ್ನ ಮಾಡುವಂತ ಸಂದರ್ಭ ಜಾಸ್ತಿ ಇತ್ತು.
0: ಈಗ ಅನುಪಮ ಗೌಡ ಅವರು ಎಜುಕೇಶನ್ ಏನ್ ಮಾಡಿದ್ರಿ, ಎಲ್ಲಿ ಮಾಡಿದ್ರಿ?
1: ಫಸ್ಟ್ ಪ್ರಾಥಮಿಕ ಶಿಕ್ಷಣದಿಂದ ಡಿಗ್ರಿ ತನಕ ನಾನು ಮಂಡ್ಯದಲ್ಲೇ ಮಾಡಿದ್ದು. ಪ್ರಾಥಮಿಕ ಶಿಕ್ಷಣವನ್ನ ನಾನು ಸರ್ಕಾರಿ ಶಾಲೆಯಲ್ಲಿ ಮುಗಿಸಿದ್ದು. ಆ ನಂತರದಲ್ಲಿ ಲಕ್ಷ್ಮೀ ಜನಧನ ಪ್ರೌಢಶಾಲೆಯಲ್ಲಿ ಶಿಕ್ಷಣವನ್ನ ಮಾಡಿದ್ದು. ಆ ನಂತರದಲ್ಲಿ ಮಂಡ್ಯ ವುಮೆನ್ಸ್ ಕಾಲೇಜಲ್ಲಿ PUC ಅಪ್ ಟು ಡಿಗ್ರಿ. ಆ ನಂತರದಲ್ಲಿ ನಾನು ಮಾಸ್ಟರ್ ಡಿಗ್ರಿ ಮಾಡ್ಬೇಕಾದ MSc ಇನ್ ಮೈಕ್ರೋಬಯಾಲಜಿ ಮಾಡುವಾಗ ನಾನು ಮಣಿಪಾಲ್ ಯೂನಿವರ್ಸಿಟಿಯಲ್ಲಿ ಮಾಡಿದಂಥದ್ದು. ಆ ನಂತರ ಸ್ವಲ್ಪ ಒಂದು ಫೀಲ್ಡ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಎಲ್ಲರೂ MSW ಅಂತ, ಮತ್ತೆ ಮಾಸ್ಟರ್ ಆಫ್ ಸೋಷಿಯಲ್ ವರ್ಕ್, ನಾವು ಏನು ತಗೊಳ್ಳದೆ ಸೋಷಿಯಲ್ ವರ್ಕ್ ಮಾಡ್ತಾ ಇದೀವಿ, ಇದಕ್ಕೂ ಅದಕ್ಕೂ ಏನ್ ವ್ಯತ್ಯಾಸ ಇದೆ ತಿಳ್ಕೋಬೇಕಲ್ಲ ಅಂತ ಹೇಳಿ ಅವತ್ತು ತಮಿಳ್ನಾಡು ಓಪನ್ ಯೂನಿವರ್ಸಿಟಿಯಲ್ಲಿ MSW ಮಾಡ್ಕೊಂಡೆ. ಆ ನಂತರದಲ್ಲಿ BPET ಕೂಡ ಮಾಡ್ಕೊಂಡೆ. ನಾನು ಮೂಲತಃ ನಿಮ್ಗೆ ಆಗ್ಲೇ ಹೇಳಿದಾಗಿ ನಾನು ಕ್ರೀಡಾಪಟು ಆದ್ರಿಂದ ಇರ್ಲಿ ಒಂದು ಸೈಡ್ ಅಲ್ಲಿ ಅನ್ನೋ ತರದಲ್ಲಿ BPET ಕೂಡ ಮಾಡಿದೆ. BPET ನ ಬೆಂಗಳೂರು ಯೂನಿವರ್ಸಿಟಿನಲ್ಲಿ ಮಾಡ್ಕೊಂಡಿತ್ತು. ಆ ನಂತರದಲ್ಲಿ ಮಾಸ್ಟರ್ ಆಫ್ ಸೋಷಿಯಾಲಜಿ ಕೂಡ ಕರ್ನಾಟಕ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಮುಗಿಸ್ಕೊಂಡೆ. ಅದ್ರ ಜೊತೆಗೆ ಸ್ವಲ್ಪ ನನಗೆ ಬರವಣಿಗೆ ಹೆಚ್ಚು, ಅಲ್ಲೆಲ್ಲ ಪತ್ರಿಕೆಗಳಿಗೆ ನಾನು ಕೂಡ ನನ್ನ ಕಾರ್ಯಕ್ರಮದ ಇರ್ಬೋದು, ಬೇರೆಯವರು ಯಾರ್ದಾದ್ರು ಕಾರ್ಯಕ್ರಮದಿದ್ರೆ ಅವ್ರು ಹೇಳಿದ್ರೆ ಅದನ್ನ ರಿಪೋರ್ಟಿಂಗ್ ಎಲ್ಲ ನಾನೇ ಮಾಡ್ತಾ ಇದ್ದೆ. ಸೊ ಅದಕ್ಕೆ ಒಂದು ಡಿಗ್ರಿ ತಗೊಂಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅದು ಕೂಡ ಮುಗಿಸ್ಕೊಂಡಿದ್ದೀನಿ. ಕರ್ನಾಟಕ ಜರ್ನಲಿಸಂ ಮುಗಿಸಿ ಕರ್ನಾಟಕ ಸ್ಟೇಟ್ ಯೂನಿವರ್ಸಿಟಿಯಲ್ಲಿ ಮುಗಿಸ್ಕೊಂಡಿದ್ದೀನಿ. ಅದ್ರ ಜೊತೆಯಲ್ಲಿ ಏನಂತಂದ್ರೆ ನಂದು ಇಲ್ಲೇ ಮೈಸೂರು ಮೆಡಿಕಲ್ ಕಾಲೇಜಲ್ಲಿ BOPTO ಮಾಡ್ಕೊಂಡೆ. ಬ್ಯಾಚುಲರ್ ಆಫ್ ಆಪ್ತಮಾಲಜಿ ಅಂತ ಹೇಳಿ. ಆ ನಂತರದಲ್ಲಿ ಇನ್ನೊಂದು ಕೆಲವು ಕೋರ್ಸ್ಗಳು ನಂದು ಹಿಂಗಾಯ್ತು ಅಂದ್ರೆ ನನಗೆ ಇದಿಲ್ದೇನೆ ಸೇರ್ಕೊಳ್ಳೋ ತರ ಬಂತು. ನನಗೆ ಇಬ್ರು ಅಕ್ಕಂದ್ರು, ಒಬ್ಳು ತಂಗಿ, ಒಬ್ಬ ತಮ್ಮ ಇದ್ದಾನೆ. ಅಕ್ಕನಿಗೆ ಓದಿಸ್ಬೇಕು ಅಂತ ಅಂದಾಗ ಅವ್ರು ನಾನು ಒಬ್ಳೇ ಹೋಗಲ್ಲ, ನನಗೆ ಜೊತೆಗೆ ಬೇಕು ಅಂದಾಗ ಜೊತೆ ಜೊತೆಗೆ ಅಂತ ಒಂದೊಂದು ಕೋರ್ಸ್ ಸೇರ್ಕೊಂಡು.
0: ಅಲ್ಲ, ಈಗ ಅನುಪಮ ಗೌಡ ಅವರು ನೀವು ಜೊತೆ ಜೊತೆ ಅಂತ ಹೇಳಿದಾಗ ಒಂದು ಒಂದು ಒಂದು ಸೇರಿಸ್ತಾನೆ ಇದ್ದೀರಿ ಅಂದ್ರೆ ಅಷ್ಟು ನಿಮಗೆ ಓದುವ ಒಂದು ತವಕ ತಿಳ್ಕೊಳ್ಳುವಂತ ಒಂದು ಏನು ತುಡಿತಾ ಇತ್ತಲ್ಲ, ಅದಕ್ಕಾಗಿ ಬಹಳಷ್ಟು ಎಜುಕೇಶನ್ಗಳನ್ನ ಮಾಡ್ಕೊಂಡಿದ್ದೀರಿ, ಬಹಳ ಡಿಗ್ರಿಗಳನ್ನ ತಗೊಂಡಿದ್ದೀರಿ. ಇಷ್ಟೆಲ್ಲ ಡಿಗ್ರಿಗಳನ್ನ ತಗೊಂಡ್ಮೇಲೆ ಆದ್ರೂ ಕೂಡ ಯಾವ್ದಾದ್ರು ಒಂದು ಕೆಲಸಕ್ಕೆ ಹೋಗಿ ಎಲ್ಲಾರು ಒಂದು ಸೆಟ್ಲ್ ಆಗ್ಬೇಕು ಅಂತ ಅನಿಸ್ತಿಲ್ವಾ ನಿಮಗೆ?
1: ಇಲ್ಲ, ಸ್ಟಾರ್ಟಿಂಗ್ ಸ್ವಲ್ಪ ಅನಿಸ್ತು ಕೂಡ. 2004 ನಾನು SI ಎಕ್ಸಾಮ್ ಬರೆದಿದ್ದು ನಿಜ, ಪಾಸ್ ಆಗಿದ್ದು ನಿಜ, ಆದ್ರೆ ಕೆಲವು
0: ಕಾರಣಾಂತರಗಳಿಂದ ಸಿಗಲಿಲ್ಲ,
1: ನಾನು ಅಲ್ಲಿ ಹೋಗ್ಲಿಕ್ಕಾಗ್ಲಿಲ್ಲ ಅಂತ ಹೇಳ್ಬೋದು
0: ಅಷ್ಟೇ. ಅಲ್ಲಿ ಹೋಗ್ಲಿಕ್ಕಾಗ್ಲಿಲ್ಲ, ಈ ಕಡೆ ಬರ್ಲಿಕ್ಕೆ ಸಾಧ್ಯ ಆಯ್ತು ಅಲ್ವಾ? ಸಮಾಜ ಸೇವೆಯಲ್ಲಿ ಗುರುತಿಸ್ಲಿಕ್ಕೆ ಅವಕಾಶಗಳಾಯ್ತು ಜಾಸ್ತಿ ಹೆಚ್ಚು ಅಲ್ವಾ? ಇಲ್ಲ ಅಂತಂದಿದ್ರೆ ನೀವು ಬೇರೆ ಫೀಲ್ಡ್ಗೆ ಹೋಗ್ಬಿಡ್ತಿದ್ರು ಏನು?
1: ಒಂದ್ ಕಲ್ಕೊಂಡ್ರೆ ಒಂದ್ ಸಿಗುತ್ತೆ ಅನ್ನೋದಕ್ಕೆ ಇದು ನಿದರ್ಶನ.
0: ಸ್ಯಾಟಿಸ್ಫೈ ಇದ್ದೀರಾ?
1: ಓಕೆ, ಐ ಆಮ್ ಸ್ಯಾಟಿಸ್ಫೈಡ್. ಆ್ಯಕ್ಚುಲಿ ಒಂದೊಂದು ಸಲ ಅನಿಸುತ್ತೆ, ಒಂದೊಂದು ಸಲ ಒಮ್ಮೆ ಯಾವಾಗಲಾದರೂ ಒಬ್ಬಳೆ ಕೂತ್ಕೊಂಡಾಗ ಕೆಲವು ವ್ಯಕ್ತಿಗಳನ್ನ ನೋಡಿದಾಗ, ನಾನು ಇವತ್ತು ಒಂದು ಡಿಪಾರ್ಟ್ಮೆಂಟಲ್ಲೇ ಹೋಗಿದ್ರೆ ಒಂದು ಒಳ್ಳೆ ಪೊಸಿಷನಲ್ಲಿ ಇರ್ತಿದ್ನೇನೋ ಅಂತ ಆ ಕ್ಷಣ ಅನಿಸುತ್ತೆ ಅಷ್ಟೆ. ಆಮೇಲೆ ಪುನಃ ಅನಿಸುತ್ತೆ, ಇಲ್ಲ ಓಕೆ ಐ ಆಮ್ ವೆರಿ ಹ್ಯಾಪಿ, ನಾನು ತುಂಬ ಚೆನ್ನಾಗಿದ್ದೀನಿ, ಇಲ್ಲೇ ನನ್ನ ಬದುಕು ಕೂಡ

0: ಚೆನ್ನಾಗಿದೆ, ಪ್ರತಿಯೊಬ್ಬರು ಕೂಡ ಅನುಪಮ ಅಂದ್ರೆ ಬೇಕು ಅನ್ನೋ ನಿಟ್ಟಲ್ಲಿ ಇದ್ದೀನಿ. ಸೊ ಹಾಗಾಗಿ ಆ ಗೌರವ ಈಗಲೂ ಸಿಗ್ತಾ ಇರೋದ್ರಿಂದ ಎಲ್ಲೋ ಒಂದ್ ಕಡೆ ಅದು ಬೇಕಿತ್ತೇನೋ ಅಂತ ಅನಿಸ್ತಾ ಇಲ್ಲ.
1: ಅಲ್ಲ, ನೀವು ಆ ಕಡೆ ಹೋಗಿದ್ರೆ ಬಹಳಷ್ಟು ಪ್ರಶಸ್ತಿಗಳನ್ನ ತಗೊಳಕ್ ಸಾಧ್ಯ ಆಗ್ತಿರ್ಲಿ ಒಂದ್ ಕಾರಣಕ್ಕೆ, ಯಾಕೆಂದ್ರೆ ರಾಷ್ಟ್ರ ಮಟ್ಟದ ಹಾಗೆ ರಾಜ್ಯ ಮಟ್ಟದ ಬಹಳಷ್ಟು ಪ್ರಶಸ್ತಿಗಳನ್ನ ಪಡ್ಕೊಂಡಿದ್ದೀರಿ ಅಲ್ವಾ? ಆ ನಿಟ್ಟಿನಲ್ಲಿ ಏನ್ ಹೇಳ್ತೀರಿ, ಯಾವ್ಯಾವ ರಾಷ್ಟ್ರ ಪ್ರಶಸ್ತಿ ತಗೊಂಡಿದ್ದೀರಿ, ರಾಜ್ಯ ಪ್ರಶಸ್ತಿಗಳು ತಗೊಂಡಿದ್ದೀರಿ ಅಂತ?
0: ರಾಷ್ಟ್ರ ಪ್ರಶಸ್ತಿ ಅಂದ್ರೆ ಭಾರತ ಸರ್ಕಾರದಿಂದ ಯೂತ್ ಮೂಮೆಂಟ್ ಅಲ್ಲಿ ನಾನು ಮಾಡಿದಂತಹ ಕೆಲಸವನ್ನ ಕನ್ಸಿಡರ್ ಮಾಡಿ 2005 ರಾಷ್ಟ್ರ ಯುವ ಪ್ರಶಸ್ತಿ ಅಂತ ಹೇಳಿಕೊಟ್ಟು ಅಂದಿನ APJ ಕಲಾಂ ಅವರು ಆ ಕಾರ್ಯಕ್ರಮದಲ್ಲಿ ಇದ್ರು. ಅದು ನನಗೆ ಬಹಳ ಹೆಮ್ಮೆ ಅಂತ ಹೇಳ್ಬೋದು. ಜೊತೆಗೆ ಆ ಮೂಮೆಂಟ್ ಅಲ್ಲಿ ನಾನು ಏನು ರಾಷ್ಟ್ರ ಯುವ ಪ್ರಶಸ್ತಿ ಪಡ್ಕೊಂಡಾಗ ರಾಜ್ಯದಿಂದ ನನ್ನೊಬ್ಬಳೆ ಒಂದು ಪ್ರಶಸ್ತಿಗೆ ಆಯ್ಕೆ ಆಗಿದ್ದು, ಮತ್ತೆ ಜೊತೆಗೆ ಕಡಿಮೆ ವಯಸ್ಸಲ್ಲಿ ನನ್ಗೆ ಸಿಕ್ಕಿದಂತ ಪ್ರಶಸ್ತಿ ಅಂತ ಹೇಳ್ಬೋದು. ನನಗೆ 21-22 ವಯಸ್ಸು ಆ ಮೂಮೆಂಟ್ ಅಲ್ಲಿ ನನಗೆ ಆ ಪ್ರಶಸ್ತಿ ಬಂದಿದ್ದು ನನಗೆ ಒಂಥರ ಮರೆಯಕ್ಕಾಗದೆ ಇರೋಂತ ಒಂದು
1: ಖುಷಿ
0: ಅಂತ ಹೇಳ್ಬೋದು. ಆನಂತರದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿ ಕೂಡ ರಾಜ್ಯ ಸರ್ಕಾರದಿಂದ ಬಂದಿದೆ. ಹಾಗೆ ರಾಜ್ಯ ಮಟ್ಟದಲ್ಲಿ ಸ್ವಾಮಿ ವಿವೇಕಾನಂದರ ಹೆಸರಲ್ಲಿ ಒಂದು ರಾಜ್ಯ ಯುವ ಪ್ರಶಸ್ತಿಯನ್ನ ನಮ್ಮ ಕರ್ನಾಟಕ ಸರ್ಕಾರ ಕೂಡ ಕೊಡುತ್ತೆ. ಇವೆಲ್ಲವನ್ನ ನೋಡಿದಾಗ ನನ್ನ ಇವೆಲ್ಲ ಸೇವೆಗೆ ಒಂದೆಲ್ಲೋ ಮೂಲವಾಗಿ ಕೆಲವು ಅವಕಾಶಗಳು ಕೂಡ ಬಂದಿದೆ. ನಾನು ಇಂಡೋ ಶ್ರೀಲಂಕಾ ಯೂತ್ ಎಕ್ಸ್ಚೇಂಜ್ ಪ್ರೋಗ್ರಾಮ್ ಕೂಡ ಇಂಡಿಯಾದಿಂದ ಆಯ್ಕೆ ಆದಂತ ಒಬ್ಬ ಯುವತಿ ಅಂತ ಹೇಳ್ಬೋದು. ಅಂದಿನ ಯುವತಿಯಾಗಿ ಆ ಒಂದು ಇಂಡೋ ಶ್ರೀಲಂಕಾ ಯುವ ವಿನಿಮಯ ಕಾರ್ಯಕ್ರಮಕ್ಕೂ ಕೂಡ ಹೋಗಿ ಬಂದಿದ್ದೆ. ಈ ಎಲ್ಲ ಅವಕಾಶಗಳು ಮೋಸ್ಟ್ಲಿ ನನ್ನ ಈ ಅವಕಾಶದಿಂದ ವಂಚಿತ ಮಾಡ್ತು ಅಂತ.
1: ಆ ಡೆಸ್ಟಿನಿ ಅನ್ನೋ ಒಂದು ಇರುತ್ತೆ.
0: ಎಸ್,
1: ನಾವು ಅನ್ಕೊಂಡಿದ್ದೆ ಬೇರೆ, ನಾವು ಹೋಗಿದ್ದೆ ಬೇರೆ ಅನ್ನೋದು.
0: ಹೌದು, ಆದ್ರೆ ಅದು 100% ಅಂತ ಅನ್ಸುತ್ತೆ. ನಾನು ಆಗ್ಲೇ ಹೇಳಿದೆ, ಅಪ್ ಟು 10th ತನಕ ನಾನು ನ್ಯಾಷನಲ್ ವಾಲಿಬಾಲ್ ಮತ್ತೆ ಅಥ್ಲೆಟ್ ಪ್ಲೇಯರ್, ನ್ಯಾಷನಲ್ ಅಥ್ಲೆಟ್ ಕ್ರಾಸ್ ಕಂಟ್ರಿ ಕೂಡ ಹೋಗಿದಂತವಳು. ನಾನು ಇದೇ ಲೈನ್ ಅಲ್ಲಿ ಹೋಗ್ತೀನಿ ಅಂತ ಅನ್ಕೊಂಡಿದ್ದೆ. ಅದ್ ಹೇಗೋ ಕಡೆ ಬಂದೆ. ಕಾಲೇಜು NSS ಒಂದ್ ಕಡೆ ನನ್ಗೆ ಪ್ರೇರಣೆ ಅಂತ ಹೇಳ್ಬೋದು.
1: ಅಂದ್ರೆ ಕಾಲೇಜ್ ಲೆವೆಲ್ ಕೂಡ NSS ಎಲ್ಲ ಮಾಡ್ತಾ ಇದ್ರಿ, ಕಲ್ಚರಲ್ ಆಕ್ಟಿವಿಟೀಸ್ ಭಾಗವಹಿಸ್ತಾ ಇದ್ರಿ, ಹಾಗೆ ಕ್ರೀಡೆಗಳಲ್ಲೂ ಕೂಡ ಭಾಗವಹಿಸ್ತಾ ಇದ್ರಿ. ಓಕೆ, ಈಗ ನಿಮ್ಗೆ ರಾಷ್ಟ್ರ ಪ್ರಶಸ್ತಿಗಳು ಏನ್ ಸಿಕ್ಕಿದವ, ಯಾವ ಒಂದು ಸೇವೆಗಾಗಿ ಸಿಕ್ಕಿದ್ದು ಅಂದ್ರೆ?
0: ಎಲ್ಲ ಸಮಾಜ ಸೇವೆಗಾಗೇನೆ ಸಿಕ್ಕಂತದ್ದು. ಸೋಷಿಯಲ್ ಸರ್ವಿಸ್ ಅಲ್ಲೇ ಯೂತ್ ಮೂಮೆಂಟ್ ಅಲ್ಲಿ ಯುವ ಜನರನ್ನ ಪ್ರೇರೇಪಣೆ ಮಾಡುವಂತಹ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿಕೊಂಡು ಯುವ ಜನತೆಗಾಗಿ ದುಡಿದಿದ್ದಕ್ಕೆ ಅದು ರಾಷ್ಟ್ರ ಯುವ ಪ್ರಶಸ್ತಿ ಕೊಟ್ಟಂತದ್ದು. ಆ ನಂತರ ನಾವು ಮಹಿಳಾ ಅಭಿವೃದ್ಧಿ ಕ್ಷೇತ್ರದಲ್ಲೂ ಒಂದಷ್ಟು ಕೆಲಸಗಳನ್ನ ಮಾಡಬೇಕು ಅನ್ನೋ ನಿಟ್ಟಲ್ಲಿ ನಿರಂತರವಾಗಿ ಸೇವೆ ಸಲ್ಲಿಸ್ತಾ ಆಗ 2015 ನನಗೆ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿ ಸಿಕ್ತು. ಆ ನಂತರ ಬಾಂಬೆ ಯೂನಿವರ್ಸಿಟಿಯಿಂದ ಕೂಡ ಒಂದು ಪ್ರಶಸ್ತಿ ನನಗೆ ಸಿಕ್ಕಿದೆ. ಹೀಗೆ ಹಲವಾರು ಪ್ರಶಸ್ತಿಗಳು ಸಿಕ್ಕಿದವೆ. ನಿನ್ನೆ ಕೂಡ ಒಂದು ಕರುನಾಡ ಸಾಧಕರು ಅಂತ ಹೇಳಿ ನಿನ್ನೆ ಕೂಡ ಗೌರವ ಅಂದ್ರೆ ಪ್ರತಿ ತಿಂಗಳಲ್ಲಿ 2 ಯಾರಾದ್ರೂ ಈ ತರ ಗೌರವಿಸ್ತಾ ಇರ್ತಾರೆ, ಗುರುತಿಸ್ತಾ ಇರ್ತಾರೆ. ಆದ್ರೆ ನಾನೇನು ಪ್ರಶಸ್ತಿಯ ಬೆನ್ನಟ್ಟಿ ಹೋದವಳಂತವಳಲ್ಲ. 2005 ನಾವು ಆ ಸಾಧನೆ ನನ್ನ ಕಡೆಯಿಂದ ಆಗಿದೆ ಅಂತ ಅಂದಾಗ ನಾವು ಅದ್ರ ಹಿಂದಿನ ನಮ್ಮ ಶ್ರಮನು ಕೂಡ ಅಲ್ಲಿದೆ ಅಂತ ಹೇಳ್ಬೋದು.
1: ಖಂಡಿತವಾಗ್ಲೂ, ಯಾಕೆಂದ್ರೆ ಯಾವುದೇ ಒಂದು ಕೆಲಸ ಮಾಡ್ಬೇಕಾದ್ರೆ ಶ್ರದ್ಧೆ ಖಂಡಿತ ಇರಬೇಕಾಗುತ್ತೆ. ನಾವ್ ಏನ್ ಮಾಡ್ತೀವಿ ಅದು ಫೋಕಸ್ ಆಗಿ ಇಟ್ಕೊಂಡು ಗೋಲ್ ಇಟ್ಕೊಂಡೇ ಮಾಡಿದಾಗ ಸರಿ ಆಗುತ್ತೆ. ಇಲ್ಲಾಂದ್ರೆ ನಾವೇನೋ ಮಾಡ್ತಾ ಇದ್ವಿ ಅಂತಂದಾಗ ಅದು ಯಾರು ಮುಟ್ಟಬೇಕು ಮುಟ್ಟಲ್ಲ.
0: ಹೌದೌದು,
1: ಆ ಒಂದು ಕೆಲಸ ಪರಿಪೂರ್ಣ ಆಗ್ಲಿಕ್ಕೆ ಸಾಧ್ಯ ಆಗಲ್ಲ. ಯಾಕೆಂದ್ರೆ ಈ ಸಮಾಜ ಸೇವೆ ಅನ್ನುವಂಥದ್ದು ಎಲ್ರ ಕೈಲೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ.
0: ಹೌದಾ?
1: ಅದಕ್ಕಾಗಿ ಡೆಡಿಕೇಶನ್ ಇರಬೇಕಾಗುತ್ತೆ, ಅದಕ್ಕಾಗಿ ಪಣವನ್ನ ತೊಟ್ಟಿರ್ಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತಾ ಇದೀರಿ.
0: ಓಕೆ, ಇದೇ ಈ ಸಂದರ್ಭಕ್ಕೆ ಒಂದು ಸ್ಟೋರಿ ಹೇಳ್ಬೇಕಂತ ಅಂದ್ರೆ 2000-2001 ನಾನು ನೆಹರು ಯುವಕ ಕೇಂದ್ರದಲ್ಲಿ ಒಂದು ವಾಲಂಟಿಯರ್ ಆಗಿ ತಗೊಳ್ತಾ ಇದ್ರು. ಅಲ್ಲಿ ನಮ್ಗೆ ಏನಂದ್ರೆ 700 ಸ್ಟೈಫಂಡ್ ಕೊಡ್ತಾ ಇದ್ರು, ನಮ್ ಖರ್ಚಿಗಾಗತ್ತೆ. ಇಲ್ಲಿ ನನ್ ಕಾಲೇಜ್ ಓದ್ಕೊಂಡು ಇಲ್ಲಿ ಪಾರ್ಟ್ ಟೈಮ್ ಕೆಲ್ಸಕ್ಕೆ ಹೋಗ್ತಾ ಇದ್ವಿ. ಈ ಪಾರ್ಟ್ ಟೈಮ್ ಕೆಲಸ ಮಾಡ್ತಾ ಮಾಡ್ತಾ NYK ಅಲ್ಲಿ ಅಲ್ಲಿ ಒಂದು ನಮ್ಗೆ ಬೇಸಾಯ್ತು ಅಂತ ಹೇಳ್ಬೋದು. ಈ ಕಡೆ NYK ಕೆಲಸ, ಈ ಕಡೆ NSS ಅಲ್ಲಿ ಕೆಲಸ. NSS ಅಲ್ಲಿ ನಾನು ಅಪ್ ಟು ನ್ಯಾಷನಲ್ ಲೆವೆಲ್ ತನಕ ಕ್ಯಾಂಪ್ಗಳನ್ನ ಅಟೆಂಡ್ ಮಾಡ್ತಾ ಬಂದೆ. ನ್ಯಾಷನಲ್ ಇಂಟಿಗ್ರೇಷನ್ ಕ್ಯಾಂಪ್ ಇರ್ಬೋದು, ಸ್ಟೇಟ್ ಲೆವೆಲ್ ಕ್ಯಾಂಪ್, ಅವತ್ತೆಲ್ಲ ಒಂಥರ ಅಂದ್ರೆ ಸೆಲೆಕ್ಟ್ ಮಾಡ್ಲಿಕ್ಕೆ ಕಷ್ಟ ಇರುವಂತ ಸಂದರ್ಭದಲ್ಲಿ ಎಲ್ಲದರಲ್ಲೂ ಆಯ್ಕೆ ಆಗಿ ಬೇರೆ ಬೇರೆ ಕ್ಯಾಂಪ್ಗಳನ್ನ ಅಟೆಂಡ್ ಮಾಡೋ ಅವಕಾಶಗಳು ಸಿಕ್ತು. ಅಲ್ಲಿ ಹೋದಾಗ ಅಲ್ಲಿಯ ಒಂದು ವಾತಾವರಣದ ಜೊತೆಗೆ ಅಲ್ಲಿಯ ಒಂದು ಕಲ್ಚರ್ ಮತ್ತೆ ಅಲ್ಲಿಯ ಕಾರ್ಯಕ್ರಮಗಳನ್ನ ಪರಿಚಯ ಕೂಡ ನಮ್ಗೆ ಆದಂತದ್ದು. ಇದೆಲ್ಲವನ್ನ ನೋಡ್ತಾ ಇದ್ದಂತ ಸಂದರ್ಭದಲ್ಲಿ ನಮ್ಮ ಅಂದಿನ DC ಆಗಿದ್ದಂತವ್ರು LK ಅತೀಕ್ ಅಂತ ಹೇಳಿ, ಮಂಡ್ಯದಲ್ಲಿ LK ಅತೀಕ್ ಅವರು ನಮ್ ಕೆಲಸ ನೋಡ್ತಾ ಇದ್ರು. ಆ ಮೂಮೆಂಟ್ ಅಲ್ಲಿ ಏನಾಗಿದೆ, ಅವ್ರಿಗೆ ಯಾವತ್ತೋ ಒಂದ್ಸಲ ಒಂದು ಫೈಲ್ ಅವ್ರಿಗೆ NYK ಮತ್ತೆ ಯೂತ್ ಸರ್ವಿಸ್ ಇಂದಾನೆ ಸ್ಟೇಟ್ ಅವಾರ್ಡ್ ಇರ್ಬೋದು ನ್ಯಾಷನಲ್ ಅವಾರ್ಡ್ಗೆ ಫೈಲ್ ನ ರೆಕಮೆಂಡ್ ಮಾಡೋದು. ಆಗ ಫೈಲ್ ರೆಕಮೆಂಡ್ ಮಾಡ್ಬೇಕು ಹೇಳ್ಬೇಕಾದ್ರೆ ಅವರು ಒಂದ್ಸಲ ಮಾತಾಡಿದ್ದಾರೆ, ಆ ಹುಡುಗಿ ನಮ್ಮನ್ನ ಎಲ್ಲ ಕಾರ್ಯಕ್ರಮಕ್ಕೆ ಕರೀತಾಳಲ್ಲ ಅನುಪಮ, ಅವ್ರನ್ನ ಅನುನ ಯಾಕೆ ನಾವು ರೆಕಮೆಂಡ್ ಮಾಡಬಾರ್ದು ಇದಕ್ಕೆ ಅಂತ ಹೇಳಿ. ಒಂದ್ ಕಡೆ ನಾ ಇದು ಪ್ರಶಸ್ತಿಯ ಪರಿಚಯನೇ ಇಲ್ಲದೆ ಅದ ಮೂಮೆಂಟ್ ಅಲ್ಲಿ ನನಗೆ ಈ ತರ ಇದೇ ಅಪ್ಲಿಕೇಶನ್ ಹಾಕುವಂತ ಮಾರ್ಗದರ್ಶನ ಕೊಟ್ಟವರು ಅಂತಾನೆ ಹೇಳ್ಬೋದು ಅವ್ರನ್ನ. ಅದೇ

0: ಇದ್ದಿದ್ದು ಈ ಲೈನ್ ಕರ್ಕೊ ಬಂತು ಅಂತ ಹೇಳ್ಬೋದು. ಇಲ್ಲ ಅಂತಂದ್ರೆ ಪ್ರಶಸ್ತಿ ಹಿಂದೆ ಹೋಗ್ತಿರ್ಲಿಲ್ವನು, ಮತ್ತೆ ಇದ್ರ ಬಗ್ಗೆ ನಮ್ಗೆ ಗೊತ್ತೇ ಆಗ್ತಿರ್ಲಿಲ್ಲ. ನಾವು ಏನಿದ್ರು ನಮ್ದು ಏನಂದ್ರೆ ಕೆಲಸ ಮಾಡ್ಬೇಕು ಮಾಡ್ಬೇಕು ಅಂತ ಅನ್ನೋ ಮೂಮೆಂಟ್ ಅಲ್ಲೇ ಓಡಾಡ್ತಾ ಇದ್ದಂತ ಸಂದರ್ಭ ಅಂತ ಹೇಳ್ಬೋದು.
1: ಈಗ ಬಹಳಷ್ಟು ನೀವು ಪ್ರಶಸ್ತಿಗಳ ಬಗ್ಗೆ ನಾವು ಮಾತಾಡಿದ್ವಿ, ಹಾಗೆ ಕೂಡ ಏಷ್ಯಾ ಬುಕ್ ಆಫ್ ರೆಕಾರ್ಡು, ಕರ್ನಾಟಕ ಬುಕ್ ಆಫ್ ರೆಕಾರ್ಡು, ಹಾಗೆ ನೋಬಲ್ ವರ್ಲ್ಡ್ ಬುಕ್ ಆಫ್ ರೆಕಾರ್ಡು, ಈ ತರ ಎಲ್ಲ ಬುಕ್ ಆಫ್ ರೆಕಾರ್ಡ್ಗಳಲ್ಲೂ ಕೂಡ ತಮ್ಮ ಹೆಸರುಗಳನ್ನ ಮುಚ್ಕೊಂಡಿದ್ದೀರಿ ಅಲ್ವಾ? ಅದು ಯಾವ್ಯಾವ ಕಾರಣಕ್ಕೆ ಆಗಿದೆ? ಅದು
0: ಏಷ್ಯಾ ಬುಕ್ ಆಫ್ ರೆಕಾರ್ಡೇ ನಾನು ಫಸ್ಟ್ ತಗೊಂಡಿದ್ದು, ಆಮೇಲೆ ಕರ್ನಾಟಕ ಬುಕ್ ಆಫ್ ಅಚೀವರ್ಸ್ ಅಲ್ಲಿ ಜಾಯ್ನ್ ಆಗಿದ್ದು. ಕರ್ನಾಟಕ ಬುಕ್ ಆಫ್ ಅಚೀವರ್ಸ್ ಅಲ್ಲಿ ಏನಂತಂದ್ರೆ 780 ಅಡಿ ಉದ್ದದ ಒಂದು ಫ್ಲಾಗ್, ನಮ್ಮ ಭಾರತದ ಫ್ಲಾಗ್ ಏನಿದೆ ಅದರದ್ದು ಒಂದು ಜಾಥಾ ಕಾರ್ಯಕ್ರಮವನ್ನ ಮಾಡಿದ್ವಿ ಬೆಂಗಳೂರಿನಲ್ಲಿ ಮಾಡಿದ್ವಿ ಆ ಜಾಥಾನ. ಅದು ಬಹಳ ಅರ್ಥಪೂರ್ಣವಾಗಾಯ್ತು ಮತ್ತೆ ತುಂಬಾ ಚೆನ್ನಾಗಾಯ್ತು. 780 ಅಡಿ ಉದ್ದದ್ದು ಅಂತ ಅಂದ್ರೆ ಅಷ್ಟು ಅದು ಸಾಮಾನ್ಯ ಏನಲ್ಲ. ಇದಕ್ಕೆ ಆಕ್ಚುಲಿ ನಾವು ಯಾರು ಅಪ್ಲೈಯೇ ಮಾಡ್ಲಿಲ್ಲ, ಅದನ್ನ ನಾವು ಮಾಡ್ತಾ ಇದ್ದಂತಹ ಕೆಲಸವನ್ನ ನೋಡಿದಂತವ್ರು ಅದನ್ನ ಅವರೇ ರೆಕಮೆಂಡ್ ಮಾಡಿ ಇದು ನಮ್ಗೆ ಕರ್ನಾಟಕ ಬುಕ್ ಆಫ್ ಅಚೀವರ್ಸ್ ಆಗೋ ತರದಲ್ಲಿ ಮಾಡಿಕೊಟ್ಟಿದ್ ಒಂದು. ಜೊತೆಗೆ ಇನ್ನೊಂದು ಏಷ್ಯಾ ಬುಕ್ ಆಫ್ ರೆಕಾರ್ಡ್ಸ್ ಏನಂತ ಅಂದ್ರೆ ಒನ್ ನೇಷನ್ ಒನ್ ಡೇ ಒನ್ ಬ್ಲಡ್ ಅಂತ ಹೇಳಿ, ಅಂದ್ರೆ ಬ್ಲಡ್ ಟೆಸ್ಟ್ ಗಳನ್ನ ಹೃದಯ ವಿಶ್ವ ಹೃದಯ ದಿನವನ್ನ ಸೆಪ್ಟೆಂಬರ್ 28 ಪ್ರತಿ ವರ್ಷ ಮಾಡ್ತಾ ಬರ್ತಾ ಇದ್ವಿ. ಆ ವರ್ಷ ಏನಂತ ಅಂದ್ರೆ ಒಂದು ಹೃದಯವನ್ನ ಕಾಪಾಡ್ಕೋಬೇಕು ಅಂತ ಅಂದ್ರೆ ಮನುಷ್ಯನ ಸಕ್ಕರೆ ಪ್ರಮಾಣ ಏನ್ ಹೇಳ್ತೀವಿ ಶುಗರ್ ಲೆವೆಲ್ ಕರೆಕ್ಟ್ ಇರಬೇಕಾಗುತ್ತೆ. ಹಾಗಾಗಿ ಎರಡಕ್ಕೂ ಸಂಬಂಧ ಇದೆ. ಈ ಸಕ್ಕರೆ ಪ್ರಮಾಣದ ಪರೀಕ್ಷೆಯನ್ನು ಮಾಡಬೇಕು ಅಂತ ಹೇಳಿ 1 ಗಂಟೆಯಲ್ಲಿ ಎಷ್ಟು ಪರೀಕ್ಷೆ ಮಾಡ್ತೀವಿ ಅಷ್ಟನ್ನು ಕೂಡ ನಾವು ಅಪ್ಲೋಡ್ ಮಾಡಬೇಕಿತ್ತು. ಒಂದು ಆ್ಯಪ್ಗೆ ನಾವು ಅದನ್ನು ಅಪ್ಲೋಡ್ ಮಾಡಬೇಕಿತ್ತು. ಆ ಮೂಮೆಂಟಲ್ಲಿ ಹೆಜ್ಜೆ ಇಟ್ಟಾಗ ನಾವು 580 ಹೆಚ್ಚು ರಕ್ತ ಪರೀಕ್ಷೆಗಳನ್ನು ಮಾಡಿದಂಥದ್ದು. ಅದು ಎಲ್ಲ ತಲುಪಿದ ಮೇಲೆ ನಮಗೆ ಅದು ಏಷ್ಯಾ ಬುಕ್ ಆಫ್ ರೆಕಾರ್ಡ್ಗೆ ನಮ್ಮ ಸಂಸ್ಥೆ ಮತ್ತು ಹೆಸರು ನೋಂದಣಿಯಾಗಿರುವಂಥದ್ದು.
1: ಓಕೆ, ಅದು ಯಾವ ವರ್ಷದಲ್ಲಿ? ಅದು
0: 2021-22.
1: ಓಕೆ, ಹಾಗೆ ನೋಬಲ್ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ ಕೂಡ ತಮ್ಮ
0: ನೋಬಲ್ ಬುಕ್ ಆಫ್ ರೆಕಾರ್ಡ್ ಇಸ್ ಅದು ನೋಡಿ. ಅದರಲ್ಲಿ ನಾನು ರೋಟರಿ ಪ್ರೆಸಿಡೆಂಟ್ ಆಗಿದ್ದಾಗ ಏನಪ್ಪ ಅಂತ ಹೇಳಿದ್ರೆ ವರ್ಷದ 365 ದಿನ ಮಾತ್ರ ನಮಗೆ ಒಬ್ಬ ಅಧ್ಯಕ್ಷರಿಗೆ ಅವಕಾಶ ಇರುತ್ತೆ. 365 ದಿನದಲ್ಲಿ ಏನಾದರೂ ಒಂದು ಅಚೀವ್ ಮಾಡಬೇಕು ಅನ್ನೋದು ನಾನು ಪ್ಲಾನ್ ಮಾಡಿದ್ದೇನಂದ್ರೆ 365 ದಿನನೂ ಒಂದೊಂದು ಕಾರ್ಯಕ್ರಮ ಮಾಡಬೇಕು ಅಂತ ಹೇಳ್ಬಿಟ್ಟು ಆಯೋಜನೆ ಮಾಡ್ಕೊಂಡಿದ್ವಿ. ಆದರೆ 3 ತಿಂಗಳು ನನಗೆ ಲಾಸ್ ಆಯಿತು, ಯಾಕೆಂದರೆ ನನಗೆ ಮತ್ತೆ ಆಕ್ಸಿಡೆಂಟ್ ಆಯಿತು. ಆಗ ಎಡಗೈ ಫ್ರಾಕ್ಚರ್ ಆಗಿ ರೆಸ್ಟ್ ಅಲ್ಲಿ ಇರ್ಬೇಕಾಗಿ ಬಂತು. ಆದ್ರೆ 365 ದಿನದಲ್ಲಿ ಕೆಲವು ದಿನಗಳು ವೇಸ್ಟ್ ಆದ್ರೂ ಕೂಡ 235 ಕಾರ್ಯಕ್ರಮಗಳನ್ನ ನಾವು ಆಯೋಜನೆ
1: ಮಾಡಿದ್ವಿ.
0: ಒಂದು ವರ್ಷದಲ್ಲಿ 235 ಕಾರ್ಯಕ್ರಮ ಆಯ್ತು. ಆ 235 ಕಾರ್ಯಕ್ರಮಗಳನ್ನ ಕೂಡ ಪ್ರತಿಯೊಂದನ್ನು ಪಟ್ಟಿ ಮಾಡಿ ನಾವು ನೋಬೆಲ್ ಬುಕ್ ಆಫ್ ರೆಕಾರ್ಡ್ಗೆ ಸಬ್ಮಿಟ್ ಮಾಡಿದ್ವಿ. ಅದೆಲ್ಲ ಸಾಧನೆಯನ್ನು ನೋಡಿ ಅದಕ್ಕೆ ಅದು ವ್ಯಕ್ತಿಗತವಾಗಿ ಕೊಟ್ಬಿಟ್ರು ಅವರು. ನಾನು ಆಕ್ಚುಲಿ ಸಂಸ್ಥೆಗೆ ಹಾಕಿದ್ದೆ ಅದು, ಅದು ನೀವೇ ಯಾಕೆ ತಗೋಬಾರದು ಅಂತ ಹೇಳಿ ಅದನ್ನ ನನ್ನ ಪರ್ಸನಲ್ ಹೆಸರಿಗೆ ಕೊಟ್ಟಿದ್ದಾರೆ ಅದು.
1: ನಿಮ್ಮ ಎನ್ ಜಿ ಒ ಸಂಸ್ಥೆ ಬಹಳ ವರ್ಷಗಳಿಂದ ಆಗ್ಲೇ ಕೂಡ ಹೇಳಿದ್ರೆ 21 ವರ್ಷಗಳಿಂದ ಕೆಲಸ ಮಾಡ್ತೀವಿ ಅಂತ ಹೇಳಿ, ಹೆಣ್ಮಕ್ಳ ಸಬಲೀಕರಣ ಆಗಿರ್ಬೋದು, ಹಾಗೆ ಪರಿಸರ ರಕ್ಷಣೆ, ಹಾಗೆ ಎಜುಕೇಷನ್, ಹಾಗೆ ಆರೋಗ್ಯ ಸಂಬಂಧಪಟ್ಟಂತಹ ಕಾರ್ಯಕ್ರಮಗಳು. ಕಲ್ಪನೆ ಏನಿತ್ತು ಅದು ಶುರು ಮಾಡಿದಾಗ ತರದೇ ಅಂತಿತ್ತ, ಇಲ್ಲ ನೀವು ಶುರು ಮಾಡಿದ್ಮೇಲೆ ಕಲ್ಪನೆಗಳು ಚೇಂಜ್ ಆಯ್ತು? ಯಾರನ್ನ ಫೋಕಸ್ ಮಾಡ್ಕೊಂಡು ನೀವು ಈ ಒಂದು ಸಂಸ್ಥೆನ ಓಪನ್ ಮಾಡಿದ್ರಿ? ಹೆಣ್ಮಕ್ಳ, ಇಲ್ಲ ವೃದ್ಧರ, ಇಲ್ಲ ರೋಗಿಗಳ, ಇಲ್ಲ ಅನಕ್ಷರಸ್ತ್ರ?
0: ಓಕೆ, ಫಸ್ಟು ನೀವು ಹೇಳಿದ ಕರೆಕ್ಟ್. ನನಗೆ ಫಸ್ಟು ಆಸೆ ಇದ್ದೇನೆಂದ್ರೆ ಈ ರಸ್ತೆಯಲ್ಲಿ ಓಡಾಡ್ತಾ ಇದ್ದಾಗ ಕೆಲವರು ನಾನು ಚಿಕ್ಕ ಹುಡುಗಿಯಿಂದ ಅವ್ರನ್ನ ನೋಡ್ತಾ ಇದ್ದೆ, ಮೆಂಟಲಿ ರಿಟೈರ್ಡ್ ಆಗಿ ಅಲ್ಲಿ ಇಲ್ಲಿ ಮಲ್ಕೊಂಡಿರೋದು ಅಲ್ಲಿ ಇಲ್ಲಿ. ನಾವು ಇವ್ರನ್ನೆಲ್ಲ ಕರ್ಕೊಂಡು ಹೋಗಿ ಇವ್ರಿಗೆಲ್ಲ ಒಂದು ಆಶ್ರಯ ಕೊಡಬೇಕು, ಇವರಿಗೆಲ್ಲ ಒಂದು ಅವರ ಊಟಕ್ಕಾದರೂ ನಾನು ಆಸರೆ ಆಗಬೇಕು ಅನ್ನೋದು ಈ ಕಲ್ಪನೆಯಲ್ಲಿ ಫಸ್ಟು ಹೆಜ್ಜೆ ಇಟ್ವಿ. ಆಗ ಮನಸ್ಸು ಅಂದರೆ ಹೇಗೆ ಯೋಚನೆ ಮಾಡುತ್ತೆ ಅಂತಲೇ ಹೇಳೋಕ್ಕಾಗಲ್ಲ ಅನ್ನೋದಕ್ಕೆ. ಆನಂತರಲ್ಲಿ ರುದ್ರನಿಗೆ ಒಂದು ಆಶ್ರಮ ಮಾಡಬೇಕು ಅನ್ನೋ ಕಲ್ಪನೆ ಕೂಡ ಇತ್ತು. ಅವಾಗ ನಾವು ಯೋಚನೆ ಮಾಡಿದ್ದೇನಂತಂದ್ರೆ ಸ್ವಲ್ಪ ನನ್ನ ಬೆಳವಣಿಗೆ ಮತ್ತು ನನ್ನ ಸ್ವಲ್ಪ ಬದಲಾವಣೆಗಳು ನನ್ನಲ್ಲಿ ಸ್ವಲ್ಪ ಬದಲಾವಣೆ ಆದಮೇಲೆ ಅನಿಸಿದ್ದು ರುದ್ರನ ನಾವು ಆಶ್ರಮಕ್ಕೆ ತಂದು ಬಿಟ್ಕೊಳ್ಬಾರ್ದು, ಇದರಿಂದ ಇಡೀ ಸಮಾಜದ ವ್ಯವಸ್ಥೆನೇ ಕೂಡ ಹಾಳಾಗುತ್ತೆ ಅನ್ನುವಂಥದ್ದು. ವೃದ್ಧಾಶ್ರಮಗಳು ಯಾಕಾಗಿ ಇವತ್ತು ಏನಾಗ್ತಾ ಇದೆ ಅಂತಂದ್ರೆ ಒಂದು ಮನೆಯನ್ನ ಬೆಳಗುವಂಥವರೇ ರುದ್ರು ಅಂತ ಹೇಳ್ಬೋದು. ಒಂದು ಮನೆಯಲ್ಲಿ ಒಂದು ಮಕ್ಕಳನ್ನ ಲಾಲನೆ ಪಾಲನೆ ಪೋಷಣೆಯ ಜೊತೆಗೆ ಅವರ ಎಲ್ಲ ಅಸ್ತಿತ್ವವನ್ನ ಬದಲಾವಣೆ ಮಾಡೋ ನಿಟ್ಟಲ್ಲಿ ಅಜ್ಜ ಅಜ್ಜಿ ಮನೇಲಿ ಇರ್ಬೇಕು. ಅಂತಹ ಅಜ್ಜ ಅಜ್ಜಿಯರನ್ನ ನಾವು ನಮ್ಮ ವೃದ್ಧಾಶ್ರಮದಲ್ಲಿ ತಂದಿಟ್ಕೊಂಡ್ಬಿಟ್ರೆ ಮನೆಯದ್ದೇ ಅಂದ ಚಂದನೆ ಹಾಳಾಗುತ್ತೆ ಅನ್ನೋಂಥ ಕಲ್ಪನೆ ಬಂದು ಆ ಒಂದು ವೃದ್ಧಾಶ್ರಮ ಮಾಡಬೇಕು ಅನ್ನೋದನ್ನು ಕೂಡ ಬದಿಗೊತ್ತು. ಆಯಿತು. ಆಮೇಲೆ ಪೂರ್ಣ ಪ್ರಮಾಣದಲ್ಲಿ ನಾವು ಆರೋಗ್ಯದ ಕಡೆನೆ ಹೆಚ್ಚು ಒತ್ತು ಕೊಡೋಣ, ಜೊತೆಗೆ ಶಿಕ್ಷಣದ ಕಡೆ ಗಮನ ಕೊಡೋಣ. ಮಹಿಳೆಯರನ್ನ ಒಂದು ಉದ್ಯೋಗವನ್ನ ಸೃಷ್ಟಿ ಮಾಡೋ ನಿಟ್ಟಲ್ಲಿ, ಇವತ್ತು ಎಲ್ಲರಿಗೂ ಉದ್ಯೋಗ ಸೃಷ್ಟಿ ಆಗಲ್ಲ, ಸ್ವಯಂ ಉದ್ಯೋಗವನ್ನ ಸೃಷ್ಟಿ ಮಾಡೋ ನಿಟ್ಟಲ್ಲಿ ಹೆಜ್ಜೆ ಇಡಬೇಕಾಗತ್ತೆ. ಅದ್ರ ಜೊತೆಯಲ್ಲಿ ಪರಿಸರ ಕಾಪಾಡ್ಕೊಂಡ್ರೆ ನಮ್ಮ ಸಮಾಜವನ್ನ ನಾವು ಕಾಪಾಡಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ನಿಟ್ಟಲ್ಲಿ ಹೆಜ್ಜೆ ಇಟ್ಟು ಅದ್ರ ಜೊತೆಯಲ್ಲಿ

0: ಜಾಗೃತಿಯನ್ನ ಮೂಡಿಸೋ ನಿಟ್ಟಲ್ಲಿ ಕೂಡ ನಾವು ನಿರಂತರವಾಗಿ ಬರ್ತಾ ಇದ್ವಿ. ಎಲ್ಲಾ ರೀತಿಯ ಜಾಗೃತಿ ಕಾರ್ಯಕ್ರಮಗಳನ್ನ ಕೂಡ ನಾವು ಆಯೋಜನೆ ಮಾಡಿಕೊಂಡು ಬರ್ತಾ ಇದೀವಿ ನಿರಂತರವಾಗಿ. ಇಷ್ಟೆಲ್ಲ ಕಾರ್ಯಕ್ರಮಗಳಿಗೆ ನಮ್ಗೆ ಒಂದೊಂದು ಕಡೆ ಪ್ರೇರಣೆ ಆಗ್ತಾ ಇರುತ್ತೆ. ನಮ್ಮಲ್ಲಿ ಜಾಗೃತಿಯಲ್ಲಿ ಹೆಚ್ಚು ನಾವು ಆರೋಗ್ಯದ ಕಡೆನೆ ಫೋಕಸ್ ಮಾಡೋದು, ಅದರಲ್ಲೂ ಕೂಡ ಇವಾಗ ಕ್ಯಾನ್ಸರ್ಗೆ ಹೆಚ್ಚು ಒತ್ತನ್ನ ಕೊಡ್ತಾ ಇದೀವಿ. ಇದು ಆಹಾರ ಕ್ರಮದಿರ್ಬಹುದು, ಮತ್ತೆ ಕ್ಯಾನ್ಸರ್ ಬಂದ ನಂತರದಲ್ಲಿ ಆ ವ್ಯಕ್ತಿ ಹೇಗೆ ಆತ್ಮಸ್ಥೈರ್ಯವನ್ನ ಕೂಡ ಕಳ್ಕೊಳ್ಳದೆ ತನ್ನನ್ನು ತಾನು ಹೇಗೆ ಕಾಪಾಡ್ಕೋಬೇಕು ಅನ್ನೋ ನಿಟ್ಟಲ್ಲಿ ಹೆಜ್ಜೆ ಇಡಬೇಕು ಅಂತ ಹೇಳ್ಬಿಟ್ಟು ನಿರಂತರವಾಗಿ ಹೆಜ್ಜೆ ಇಡ್ತಾ ಇದೀವಿ. ಇದು ಕ್ಯಾನ್ಸರ್ಗೆ ಹೆಚ್ಚು ಫೋಕಸ್ ಮಾಡ್ಲಿಕ್ಕೂ ಒಂದು ಕಾರಣ ಇದೆ. ನನ್ನ ಒಡಹುಟ್ಟಿದ ಅಕ್ಕ, ಅವಳು ಕೂಡ ಅದೇ ಮೆಡಿಕಲ್ ಕಾಲೇಜಲ್ಲಿ BMLT ಮಾಡಿದಂಥವಳು. ಸ್ವಂತ ಡಯಾಗ್ನೋಸ್ಟಿಕ್ ಸೆಂಟರ್ನ ಓಪನ್ ಮಾಡಿಕೊಂಡು ಸಾವಿರಾರು ಜನನ್ನ ಬದುಕಿಸೋ ನಿಟ್ಟಲ್ಲಿ ನಿರಂತರವಾಗಿ ಹೆಜ್ಜೆ ಇಡ್ತಾ ಇದ್ಲು. ಆದರೆ ಅವಳಲ್ಲಾದಂತಹ ಬದಲಾವಣೆ ಅವಳಿಗೆ ಗೊತ್ತಾಗಿರಲಿಲ್ಲ. ಅಂದರೆ ಲಾಸ್ಟ್ ಮೊಮೆಂಟಲ್ಲಿ ಅವಳಿಗೆ ಕೊನೆ ಸ್ಟೇಜಲ್ಲಿ ಇದೆ ಅಂತ ಗೊತ್ತಾಯ್ತು,
1: ಕ್ಯಾನ್ಸರ್.
0: ಆ ಮೊಮೆಂಟಲ್ಲಿ ಡಾಕ್ಟರ್ ಹೇಳಿದ ಒಂದೇ ಮಾತು ಏನಂದ್ರೆ, ಇವ್ರದ್ದು ಇನ್ನು ಬದುಕೋದು ಒಂದು ವಾರ ಅಥವಾ ಒಂದು ತಿಂಗಳು ಅಂತ. ಆದರೆ ಅವಳಲ್ಲಿದ್ದಂತಹ ಛಲ ಹೇಗಿತ್ತು ಅಂದರೆ, ಅವ್ರು ಹೇಳಿದ್ದು ಒಂದು ವಾರ ಒಂದು ತಿಂಗಳನ್ನು ಮೀರಿ ಅವಳು 6.5 ವರ್ಷಗಳ ಕಾಲ ಬದುಕೋದ್ಲು. ಆ 6.5 ವರ್ಷಗಳ ಕಾಲ ಬದುಕಿದ ನಂತರದಲ್ಲಿ ಅಕ್ಕ ನಾವು ಎಲ್ಲ ಒಟ್ಟಿಗೆ ಪ್ರಾರಂಭ ಮಾಡಿದಂದ್ರೆ, ಒಬ್ಬ ವ್ಯಕ್ತಿಗೆ ಆತ್ಮಸ್ಥೈರ್ಯ ಅನ್ನೋದಿದ್ರೆ, ಅವನಲ್ಲಿ ಅವನ ಮೇಲೆ ಅವನಿಗೆ ನಂಬಿಕೆ ಇದ್ರೆ ಎಷ್ಟು ಬೇಕಾದ್ರೂ ಬದುಕಲಿಕ್ಕೆ ಸಾಧ್ಯ ಆಗತ್ತೆ ಅನ್ನುವಂಥದ್ದನ್ನ ಕಲ್ತದ್ದು. ಆ ನಂತರದಲ್ಲಿ ಸ್ವಲ್ಪ ಇದ್ರ ಬಗ್ಗೆ ಜಾಗೃತಿ ಮೂಡಿಸ್ಬೇಕು, ಪ್ರತಿಯೊಬ್ಬರು ಕೂಡ ಅವೇರ್ನೆಸ್ ಕೊಡ್ಬೇಕು ಅಂತ ಹೇಳಿ ನಾವು ಆಗ ಇನ್ನೂ ಸ್ವಲ್ಪ ಜಾಸ್ತಿ ಫೋಕಸ್
1: ಆರೋಗ್ಯದ ಕಡೆಗೆ ಹೆಚ್ಚು, ಈ ಕ್ಯಾನ್ಸರ್ ನಿರ್ಮೂಲನೆಯ ಕಡೆಗೆ ಅವೇರ್ನೆಸ್ ಕಡೆಗೆ ಹೆಚ್ಚಿನ ಒತ್ತನ್ನ ಕೊಡ್ಲಿಕ್ಕೆ ಸಾಧ್ಯ ಆಯ್ತು. ಈಗ ನೀವು ಮದುವೆ ಆಗಿದ್ಯಾ ವರ್ಷ?
0: 2007.
1: ಓಕೆ. ಮದುವೆಗೆ ಮುಂಚೆನೆ ನೀವು ಈ ಕೆಲಸಗಳನ್ನೆಲ್ಲ ಮಾಡ್ತಾ ಇದ್ರಿ, ಒಂದು ಸಂಸ್ಥೆನ ಕೂಡ ಹುಟ್ಟಾಕೊಂಡಿದ್ರಿ. ಮದುವೆ ಆದ್ಮೇಲೆ ಗಂಡನ ಸಪೋರ್ಟ್ ಹೇಗಿತ್ತು? ಈಗ ಇಷ್ಟು ವರ್ಷ ಮುಂದುವರ್ಸ್ಕೊ ಬಂದಿದ್ರಿ ಅಂತ ಹೇಳಿದಾಗ ನಿಮ್ಮ ಯಜಮಾನರ ಸಪೋರ್ಟ್ ಇಲ್ಲದೆ ಅಂತೂ ಸಾಧ್ಯನೇ ಇಲ್ಲ ಅಂತ ಕಾಣುತ್ತೆ, ಅದ್ರ ಬಗ್ಗೆ ಹೇಳಿ.
0: ಅದರಲ್ಲಿ ನನಗಂತೂ ತುಂಬಾ ಹೆಮ್ಮೆ ಇದೆ ಅಂತ ಹೇಳ್ಬೋದು. ನಂದು ಮದುವೆ ಆಗಿರೋದು ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕು.
1: ಓಕೆ.
0: ಅವರ ಬಿಸ್ನೆಸ್ ಎಲ್ಲ ಇರೋದು ಬೆಂಗಳೂರು. ಆದ್ರೆ ನಮ್ಮಮ್ಮ ಒಂದ್ ಮಾತು ಹೇಳಿದ್ರು, ನನ್ನ ಮಗಳು ಇದೆಲ್ಲ ಕೆಲಸ ಮಾಡ್ತಾಳೆ, ಅವಳು ತುಂಬಾ ಓಡಾಡ್ಕೊಂಡಿರ್ತಾಳೆ ಅಂತ ಹೇಳಿದ್ರು. ಅದು ಹೇಳಿದ್ದೇನಾದ್ರೂ ಅವ್ರ ಮನಸ್ಸಲ್ಲಿ ಕೂತ್ಕೊಳ್ತಾವ ಏನೋ ಗೊತ್ತಿಲ್ಲ. ಆಯ್ತು, ನಿನ್ಗೆ ಇಲ್ಲೇ ಖುಷಿ ಇದೆ ಅಂತ ಅಂದ್ರೆ ನೀನ್ ಇಲ್ಲೇ ಇರು, ನೀನ್ ಏನ್ ಕೆಲಸ ಮಾಡ್ತಾ ಇದೀಯ ನೀನ್ ಅದ್ರಲ್ಲೇ ಮುಂದುವರಿ ಅಂತ ಹೇಳಿ ತುಂಬಾ ಅಂದ್ರೆ ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ಇವತ್ತು ಅವ್ರು ನನಗೋಸ್ಕರ ನಾನು ಮಂಡ್ಯದಲ್ಲಿದ್ದೀನಿ, ಅವರು ಬೆಂಗಳೂರಿಗೆ ಡೈಲಿ ಅಪ್ ಡೌನ್ ಮಾಡ್ತಾರೆ.
1: ಇದು ಹೆಂಗೆ ಅಂತ ಹೇಳಿದ್ರೆ ಸಪೋರ್ಟಿವ್ ಅಂತ ನಾವ್ ಹೇಳೋದು. ಈ ನಿಟ್ಟಿನಲ್ಲಿ ನಾವ್ ಹೇಳೋದೇನಂತಂದ್ರೆ, ನಿಮ್ಮ ಮೋಸ್ಟ್ಲಿ ಕೆಲಸ ಈ ಒಂದು ಸಮಾಜ ಸೇವೆಯ ಕೆಲಸ ಮದುವೆ ಆದ್ಮೇಲೆ ಹೆಚ್ಚಾಯ್ತು ಅಂತ ಕಾಣುತ್ತೆ.
0: ಅದ್ರಲ್ಲಿ ಎರಡ್ ಮಾತಿಲ್ಲ, ಮದ್ವೆ ಆದ್ಮೇಲಂತೂ ತುಂಬಾನೇ ಜಾಸ್ತಿ ಆಯ್ತು. ಒಂದು ಜೊತೆಗೆ ಸ್ವಲ್ಪ ಮಕ್ಳ ಜವಾಬ್ದಾರಿನೂ ಇರ್ಲಿಲ್ಲ ನನಗೆ. ಮಕ್ಳಿಬ್ರು ಕೂಡ 6ನೇ ಕ್ಲಾಸ್ಗೆನೆ ಇಬ್ರು ಅವ್ರವ್ರ ಜವಾಬ್ದಾರಿ ಏನೋ ತರದಲ್ಲಿ ನವೋದಯ ಶಿಕ್ಷಣ ಪಡ್ಕೊಳಕ್ಕೆ ಹಾಸ್ಟೆಲ್ ಸೇರ್ಪಡೆ ಆದ್ಮೇಲೆ ಪೂರ್ಣ ಪ್ರಮಾಣದಲ್ಲಿ ಈ ಒಂದು ಸರ್ವಿಸ್ ಅಲ್ಲಿ ತೊಡ್ಕೊಳಕ್ಕೆ ಅವಕಾಶ ಆಯ್ತು ಅಂತ ಹೇಳ್ಬಹುದು.
1: ಓಕೆ. ಅನುಪಮ ನಾಗರಾಜ್ ಗೌಡ ಅವರೇ, ಬಹಳಷ್ಟು ಸಂತೋಷ ಆಕಾಶವಾಣಿಗೆ ಬಂದು ನಿಮ್ಮ ಜರ್ನಿ ಬಗ್ಗೆ ಮಾತಾಡಿದ್ರಿ, ನಿಮ್ಮ ಒಂದು ಸಮಾಜ ಸೇವೆಯ ವಿಚಾರಗಳನ್ನೆಲ್ಲ ಹಂಚಿಕೊಂಡಿದ್ದೀರಿ, ಇನ್ನು ಬಹಳಷ್ಟು ಕೆಲಸಗಳನ್ನ ಮಾಡಬೇಕು ಅನ್ನುವ ಕನಸುಗಳನ್ನ ಇಟ್ಕೊಂಡಿದ್ದೀರಿ. ಏನೇನು ಕನಸುಗಳನ್ನ ಇಟ್ಕೊಂಡಿದ್ದೀರಿ, ಕನಸುಗಳೆಲ್ಲ ಈಡೇರ್ಲಿ ಅನ್ನುವ ಆಶಯ ನಮ್ಮದು. ಇಷ್ಟೊತ್ತು ಆಕಾಶವಾಣಿ ಜೊತೆ ನಿಮ್ಮ ಬದುಕಿನ ಮಾತುಕತೆಯನ್ನು ಆಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.
0: ನಮಸ್ತೆ ಸರ್.
2: ಇದುವರೆಗೂ ರಾಷ್ಟ್ರ ಹಾಗೂ ರಾಜ್ಯ ಮಟ್ಟದ ಪ್ರಶಸ್ತಿ ಪಡೆದು ಸಮಾಜ ಸೇವೆಯನ್ನ ಜೀವನವನ್ನಾಗಿಸಿಕೊಂಡಿರುವ ಅನುಪಮ ನಾಗರಾಜ್ ಗೌಡ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ನಡೆಸಿಕೊಟ್ಟವರು ದಿಗ್ವಿಜಯ್ ಬಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಮಂಗಳೂರು.
1: ಪ್ರಜ್ಞಾ ಸಲಹಾ ಕೇಂದ್ರ ಭರವಸೆಯ ಬೆಳಕು ಪ್ರಾಯೋಜಿತ ಸರಣಿಯು ಪ್ರತಿ ತಿಂಗಳ ಎರಡನೇ ಮತ್ತು ನಾಲ್ಕನೇ ಬುಧವಾರ ಪೂರ್ವಾಹ್ನ 11 ಗಂಟೆಗೆ ಪ್ರಸಾರವಾಗುತ್ತಿದೆ. ಈ ಬಾರಿ ನಿಲ್ಲದ ಪಯಣ ಭರವಸೆಯ ಬೆಳಕು ಸಂವಾದ ಕೇಳಬಹುದು. ಕೇಳಿ ಪ್ರಜ್ಞಾ ಸಲಹಾ ಕೇಂದ್ರ ಭರವಸೆಯ ಬೆಳಕು ಪ್ರಾಯೋಜಿತ ಸರಣಿಯ 287ನೇ ಕಾರ್ಯಕ್ರಮ ನಾಳೆ ಪೂರ್ವಾಹ್ನ 11 ಗಂಟೆಗೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಜ್ಞಾ ಸಲಹಾ ಕೇಂದ್ರ ಮಂಗಳೂರು.

0: ಎನಪೋಯ ಆಸ್ಪತ್ರೆ ಆರೋಗ್ಯ ದೀಪ ನೇರ ಫೋನಿನ್ ಕಾರ್ಯಕ್ರಮ ನಾಳೆ ರಾತ್ರಿ 8 ಗಂಟೆಗೆ ಪ್ರಸಾರವಾಗಲಿದೆ. ಈ ಸಲದ ವಿಷಯ ಮಹಿಳೆಯರಲ್ಲಿ ಮುಟ್ಟಿನ ತೊಂದರೆಗಳು ಮತ್ತು ಚಿಕಿತ್ಸೆ. ಭಾಗವಹಿಸುವವರು ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ರಮ್ಯಾ. ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2211999, ಎಸ್ಟಿಡಿ ಕೋಡ್ 0824, ಮೊಬೈಲ್ 8277038000. ಮಹಿಳೆಯರಲ್ಲಿ ಮುಟ್ಟಿನ ತೊಂದರೆಗಳು ಮತ್ತು ಚಿಕಿತ್ಸೆಯ ಕುರಿತಾಗಿ ಮಾಹಿತಿಯನ್ನು ಪಡೆದುಕೊಳ್ಳಲು ಕರೆ ಮಾಡಿ ನಾಳೆ ರಾತ್ರಿ 8 ಗಂಟೆಗೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನೆಪೋಯ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ, ದೇರಳಕಟ್ಟೆ, ಮಂಗಳೂರು.
1: ಟ್ರೆಂಡಿಂಗ್ ಹಾಡುಗಳಿಗೆ ಸಿಕ್ಕಿದೆ ಹೊಸ ವಿಳಾಸ. ಇನ್ನು ಮುಂದೆ ಪ್ರತಿ ಬುಧವಾರವನ್ನ ಮಾಡಿ ವೈಬ್ ವೆನ್ಸ್ಡೇ, ತಪ್ಪದೆ ಕೇಳಿ ಹೊಸ ಹಿಂದಿ ಹಾಡುಗಳ ಹೊಚ್ಚ ಹೊಸ ಕಾರ್ಯಕ್ರಮ ನಯೇ ತರಾನೆ. ಪ್ರತಿ ಬುಧವಾರ ಬೆಳಗ್ಗೆ 9:30 ಮಂಗಳೂರು ಆಕಾಶವಾಣಿಯಲ್ಲಿ ಮಾತ್ರ. ನ್ಯೂಸ್ ಆನ್ ಏರ್ ಆಪ್ನಲ್ಲೂ ಕೇಳಿ.
2: ಕೇಳುಗರೆ, ಇಂದು ಮಧ್ಯಾಹ್ನ 12:35 ಆರೋಗ್ಯ ಸಂಚಿಕೆಯಲ್ಲಿ ಅಲರ್ಜಿ ಅರಿವು ಸಪ್ತಾಹ ಆಚರಣೆಯ ಸಂದರ್ಭದಲ್ಲಿ ಡಾಕ್ಟರ್ ರವೀಂದ್ರ ಗದಗ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಂಜುಳಾ ಪುರಾಣಿಕ್. ಬಳಿಕ ಫಂಗಸ್ ಇನ್ಫೆಕ್ಷನ್ ಈ ಕುರಿತು ಡಾ ಕೆಎನ್ ನವೀನ್ ಅವರಿಂದ ಮಾಹಿತಿ. ಪ್ರಸ್ತುತಿ ಮಂಜುಳಾ ಪುರಾಣಿಕ್. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.

ಒಂದು ಗಂಟೆಗೆ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತು ಕಾರ್ಯಕ್ರಮ, ವಿಷಯ ಪಿಎಂ ಇ ಡ್ರೈವ್ ಯೋಜನೆ. ರಾಜ್ಯವ್ಯಾಪಿ ಪ್ರಸಾರದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

1:20 ಸ್ವರ ಮಾಧುರ್ಯ. ಖಾನ್ ಸಹೋದರರು ಹಾಡಿರುವ ಬಸವೇಶ್ವರರ ವಚನಗಳು. 1:30 ಕನ್ನಡ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ. 2:15 ಹಿಂದಿ ಚಿತ್ರಗೀತೆಗಳು. 2:40 ಅನುರಾಧ ಪೌದ್ವಾಳ್ ಅವರು ಹಾಡಿರುವ ಗಜಲ್ಗಳು.

0: ಆಕಾಶವಾಣಿ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ. ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಇಂದಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳುತ್ತೀರಿ ಚರ್ಮ ರೋಗ ತಜ್ಞರಾದಂತಹ ಡಾಕ್ಟರ್ ರವೀಂದ್ರ ಗದಗ್ ಅವರೊಂದಿಗೆ ಸಂದರ್ಶನ, ನಂತರ ಫಂಗಸ್ ಇನ್ಫೆಕ್ಷನ್ ಈ ಕುರಿತು ಮಾಹಿತಿ ಕೇಳಲಿದ್ದೀರಿ. ಮೊದಲಿಗೆ ಕೇಳೋಣ ಚರ್ಮ ರೋಗ ತಜ್ಞರಾದಂತಹ ಡಾಕ್ಟರ್ ರವೀಂದ್ರ ಗದಗ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಂಜುಳಾ ಪುರಾಣಿಕ್.
1: ಆತ್ಮೀಯ ಕೇಳುಗರೆ, ನಮ್ಮ ದಿನನಿತ್ಯದ ಬದುಕಿನಲ್ಲಿ ನಾವು ಎಷ್ಟೋ ಸಂದರ್ಭದೊಳಗ ವಿಪರೀತವಾಗಿ ಸೀನುತ್ತೀವಿ. ಒಂದು ಸಲ ಕೆಮ್ಮು ಬಂತು ಅಂತಂದ್ರೆ ತಿಂಗಳುಗಟ್ಟಲೆ ಕೆಮ್ಮು ಹೋಗುದಿಲ್ಲ. ಇನ್ನು ಕೆಲವರಿಗೆ ಹೂ ಮುಟ್ಟಿದ ತಕ್ಷಣ ಏನೋ ಒಂದು ಅಲರ್ಜಿ ಆದಂಗ ಆಗ್ತದ, ಮೈ ಕೈ ತುರಿಸ್ತಾವ. ಇದು ಎಲ್ಲ ಪ್ರತಿನಿತ್ಯ ನಾವು ನೀವು ಎಲ್ಲ ಅನುಭವಿಸ್ತಾನೆ ಇರ್ತೀವಿ. ಏನಾಗ್ಯದ ಅಂದ್ರೆ, ಏ ಇಲ್ರಿ, ನಂಗೆ ಅಲರ್ಜಿ ಆಗ್ಯದ. ಅಲರ್ಜಿ ಅನ್ನೋ ಶಬ್ದವನ್ನ ಬಹಳ ಸುಲಭವಾಗಿ ನಾವು ಮಾತಾಡಿಬಿಡ್ತೀವಿ. ಅಲರ್ಜಿ ಅಂದ್ರೆ ಏನು, ಯಾವ ಕಾರಣಕ್ಕಾಗಿ ಅಲರ್ಜಿ ಉಂಟಾಗ್ತದ. ಈಗ ಒಬ್ಬ ವ್ಯಕ್ತಿಗೆ ಯಾವುದೇ ಒಂದು ವಸ್ತುವಿನಿಂದ ಅಲರ್ಜಿ ಉಂಟ ಆಗೇದ ಅಂದ್ರ ಅದನ್ನ ಪತ್ತೆ ಹಚ್ಚುದು ಹೆಂಗ, ಮತ್ತ ಈ ಅಲರ್ಜಿಯನ್ನ ತಡೆಗಟ್ಟೋದು ಹೆಂಗ, ಈ ಎಲ್ಲ ವಿಷಯದ ಬಗ್ಗೆ ಇವತ್ತು ಮಾಹಿತಿ ಮಾಡಿಕೊಡೋದಕ್ಕೆ ನಮ್ಮ ಜೊತೆಗೆ ಹುಬ್ಬಳ್ಳಿಯ KMCRI ENT ವಿಭಾಗದಲ್ಲಿ ಹಿರಿಯ ENT ತಜ್ಞರಾದ ಡಾಕ್ಟರ್ ರವೀಂದ್ರ ಗದಗ್ ಅವರು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಡಾಕ್ಟರ್ ರವೀಂದ್ರ ಗದಗ್ ಅವರು.
2: ನಮಸ್ಕಾರ ಮೇಡಮ್.
1: ಡಾಕ್ಟರ್, ಸಾಮಾನ್ಯವಾಗಿ ನಾವು ಏನರೇ ವೈದ್ಯರ ಹತ್ರ ಬಂದಾಗ ಬಹಳ ದಿನ ಆತ ತುರಿಸ್ಲಿಕ್ ಹತ್ತದ, ಕಂಟಿನ್ಯೂಸ್ ಶೀನ್ ಬರ್ತಾವ ಅಂದ ಕೂಡಲೇ ವೈದ್ಯರು ಏ ಅಲರ್ಜಿ ಆಗದ್ ಬಿಡು ನಿನಗ ಅನ್ನೋದು ಸಾಮಾನ್ಯವಾಗಿ ಕೇಳ್ತೀವಿ. ವೈದ್ಯಕೀಯ ಭಾಷೆಯಲ್ಲಿ ಅಲರ್ಜಿ ಅಂದ್ರೇನು?
2: ಅಲರ್ಜಿ ಅನ್ನೋದು ವೈದ್ಯಕೀಯ ಭಾಷೆಯಲ್ಲಿ ಹೇಳಬೇಕಂತಂದ್ರೆ ಹೈಪರ್ ಸೆನ್ಸಿಟಿವಿಟಿ ಅಂತೀವಿ. ಎಲ್ಲರೂ ಒಂದೇ ಒಂದ್ ಆ ಎನ್ವಿರಾನ್ಮೆಂಟ್ ಅಥವಾ ಪರಿಸರದಲ್ಲಿ ಇದ್ರೂ ಕೂಡ 10 ಮಂದಿ ಅದಾರ ಅಂತಂದ್ರೆ 10 ಮಂದಿಗೂ ಸೀನ್ ಬರಂಗಿಲ್ರಿ ಮೇಡಮ್. ಒಬ್ಬ ವ್ಯಕ್ತಿಗೆ ಕಂಟಿನ್ಯೂಸ್ ಆಗಿ ಸೀನ್ ತನ ಅಥವಾ ಮೂಗು ಸೋರ್ತದ, ದಟ್ ಮೀನ್ಸ್ ಹಿ ಈಸ್ ಸೆನ್ಸಿಟಿವ್ ಟು ದಟ್ ಪರ್ಟಿಕ್ಯುಲರ್ ಆಬ್ಜೆಕ್ಟ್. ಆ ಆಬ್ಜೆಕ್ಟ್ ಏನಿರ್ಬೋದು, ಫುಡ್ ಇರಬಹುದು, ಧೂಳ್ ಇರಬಹುದು, ಪೋಲನ್ಸ್ ಅಂತೀವಿ ಅದಿರಬಹುದು, ಅಥವಾ ಪೆಟ್ಸ್ ಅದರದ ಫೆದರ್ಸ್ ಇರಬಹುದು. ಈ ಒಂದ್ ಕೆಲವೊಂದಷ್ಟು ಅಲರ್ಜನ್ಸ್ ಅಂತೀವಿ ನಾವು, ಇವಕ್ಕೆ ಅಲರ್ಜನ್ಸ್ ಅಂತೀವಿ. ಇವಕ್ಕೆ ಎಕ್ಸ್ಪೋಸರ್ ಆದಂದ ಆ ವ್ಯಕ್ತಿಗೆ ಅವ್ಗ ಅಲರ್ಜಿ ಆಗ್ಯದ. ಸೊ ಅಲರ್ಜಿ ಅನ್ನೋದು ಮೂಗಿನಿಂದ ಇರಬಹುದು, ಚರ್ಮದಿಂದ ಇರಬಹುದು, ಕಣ್ಣಿನ ಅಲರ್ಜಿ ಇರಬಹುದು, ಅಥವಾ ಶ್ವಾಸಕೋಶಗಳ ಅಲರ್ಜಿನೂ ಕೂಡ ಇರಬಹುದು. ಸೊ ಎಲ್ಲರೂ ಅಲ್ಲೇ ಇದ್ದಾಗೂ ಕೂಡ ಒಬ್ಬ ವ್ಯಕ್ತಿಗಾಗಿದೆ ಅಂದ್ರೆ ಆ ಸೆನ್ಸಿಟಿವ್ ಅದಾನ ಅಂತ ಹೇಳಿ ಅನ್ನಿಸ್ತದೆ. ಸೊ ಯಾವ್ಯಾವ ಅಲರ್ಜನ್ಸ್ ಅದಾವ ಅನ್ನುವಂಥದ್ದು ಮುಂದಿನ ಪ್ರಶ್ನೆ ಬರ್ತದೆ. ಅಲರ್ಜನ್ಸ್ ಬಹಳ ಅದಾವ್ರಿ ಮೇಡಮ್. ನಾವ್ ಅಂದ್ರೆ ನಮ್ಮ ಮೆಡಿಕಲ್ ಇದ್ರೊಳಗೆ ಹೇಳ್ತೀವಿ, ತಾಯಿಯ ಹಾಲನ್ನ ಬಿಟ್ಟು ಎನಿಥಿಂಗ್ ಅಂಡರ್ ದ ಸನ್ ಇನ್ಕ್ಲೂಡಿಂಗ್ ದ ಸನ್ ಕ್ಯಾನ್ ಕಾಸ್ ಅಲರ್ಜಿ. ಯಾವ ಬಟ್ ಯಾವ ವ್ಯಕ್ತಿ ಯಾವ್ದಕ್ಕದಾನ ಅನ್ನೋದು ಕಂಡು ಹಿಡಿಯುವುದು ವೈದ್ಯರ ಕರ್ತವ್ಯ ಆಗಿದೆ. ಸೊ ಒಬ್ಬ ವ್ಯಕ್ತಿ ಒಂದೇ ಸೆನ್ಸಿಟಿವ್ ಇರಬಹುದು ಅಥವಾ ಮಲ್ಟಿಪಲ್ ಇದಕ್ಕಿರಬಹುದು. ಸೊ ಆ ವ್ಯಕ್ತಿ ಒಂದೇ ಇದಕ್ಕಿದ್ದಂದ್ರೆ ಅದನ್ನು ಗುಣಪಡಿಸುವುದು ಸ್ವಲ್ಪ ಹಗುರ ಆಗ್ತದೆ, ಮಲ್ಟಿಪಲ್ ಇತ್ತಂದ್ರೆ ಸ್ವಲ್ಪ ತ್ರಾಸ ತಗೊಳ್ಬೇಕಾಗ್ತದೆ.
1: ಈಗ ಡಾಕ್ಟರ್, ಸಣ್ಣ ಮಕ್ಕಳನ್ನ ನಾವು ನೋಡಿದಾಗ, ಈಗ ಶಾಲೆಗಳಿಗೆ ಹೋಗ್ತಿರ್ತಾರೆ, ನೀವು ಹೇಳಿದಂಗೆ ನಿರಂತರವಾಗಿ ಸೀನೋದನ್ರಿ, ಮತ್ತ ಈ ಮಣ್ಣನೊಳಗ ಬೀಳುದು ಏಳುದು ಇದಂತೂ ಬಹಳ ಸಾಮಾನ್ಯ ಆಗಿರ್ತದ. ಅವಕ್ಕೇನೋ ನಾನು ಬೀಳ್ತೀನಿ ಹೇಳ್ತೀನಿ ಅನ್ನೋ ಭಯನೂ ಇರುವುದಿಲ್ಲ. ಆಮೇಲೆ ಅವ್ರಿಗೆ ಏನೇನೋ ಇವು ಕೆರೆತಗಳು, ಮೈ ಮೇಲೆ ಗಾದ್ರಿ ಹೇಳೋದು, ಕೆಂಪಾಗುದು ಚರ್ಮ, ದದ್ದರಿಸೋದು, ಇವೆಲ್ಲ ಕಂಡು ಬರ್ತಾವ. ಅಂದ್ರ ಯಾವ ವಸ್ತು ಯಾರಿಗೆ ಅಲರ್ಜಿ ಆಗ್ಲಿಕ್ಕತ್ತದ, ಅದನ್ನ ಪತ್ತೆ ಮಾಡುದು ಹೆಂಗ ಜನಸಾಮಾನ್ಯರು?
2: ಹೌದು ಮೇಡಮ್. ಹೆಂಗ ಅಂತಂದ್ರ, ಈಗ ನಾವು ಈಗ ಈ ರೂಮ್ ನಲ್ಲಿ ಕುಂತಿದೀವಿ, ಈ ರೂಮಿನ ಒಳಗ ಬನ್ನಿ ಅಂತಂದ್ರ ನಾ ಸೀನಾಕತ್ನಿ ಕಂಟಿನ್ಯೂಸ್ ಆಗಿ ಮೂಗ್ ಸೋರಾಕತ್ತು ಅಂದ್ರ ಈ ರೂಮ್ ನಲ್ಲಿ ನನಗಾಗದೆ ಇರುವಂತದ್ ಏನೋ ಇದೆ. ಅದು ನಿಮ್ಮ ಬೆಡ್ಶೀಟಿನ ಮೇಲಿನ ಧೂಳ್ ಇರಬಹುದು, ಅಥವಾ ನಿಮ್ದು ಏರ್ ಕಂಡೀಷನ್ ಗಾಳಿ ಇರಬಹುದು, ಅಥವಾ ಇಲ್ಲಿ ಏನಾರ ಒಂದಿಷ್ಟು ಪ್ಲಾಂಟ್ಸ್ ಇದ್ದು ಅಂತಂದ್ರ ಅದ್ರದ ಏನು ಪೋಲನ್ಸ್ ಇರಬಹುದು. ಸೊ ಹೆಂಗ ಗುರ್ತ ಹಿಡಿದು ಅಂದ್ರೆ, ಇದು ಇವಾಗ ಎಕ್ಸ್ಪೋಜರ್ ಆಗಿ ನೆಕ್ಸ್ಟ್ ಡೇ ಆಗುದಿಲ್ರಿ ಮೇಡಮ್. ಎಕ್ಸ್ಪೋಜರ್ ಆದ ವಿದಿನ್ ಫ್ಯೂ ಸೆಕೆಂಡ್ಸ್ ಟು ಫ್ಯೂ ಮಿನಿಟ್ಸ್ ಒಳಗನ ಅದು ಶುರು ಆಗ್ತದ. ಸೊ ಆ ಟೈಮ್ನೊಳಗ ಆ ಅಲರ್ಜಿ ಹೊಂದಿದಂತ ವ್ಯಕ್ತಿ ನೋಡ್ಕೋಬೇಕು ಆ ಕಡೆ ಈ ಕಡೆ ಏನ್ ಇರಬಹುದು.

0: ಅಂತೇಳಿ. ಸೊ ಆ ರೀತಿಯಿಂದ ನಾವು ಅದನ್ನ ಏನು ಪೇಷಂಟ್ಗಳಿಗೂ ಎಜುಕೇಟ್ ಮಾಡಬೇಕಂತಾಗ ಅದನ್ನ ಹೇಳ್ತೀವಿ, ನೀವು ಸ್ವಲ್ಪ ಅದರ ಕಡೆ ಗಮನ ಕೊಡಬೇಕು, ಈಗ ಏನಾದ್ರೂ ತಿಂದ್ರಿ, ಎಗ್ ಏನಾದ್ರೂ ತಿಂದ್ರಿ, ಸೊ ಇಮಿಡಿಯೇಟ್ ಆಗಿ ಸ್ವಲ್ಪ ತ್ರಾಸ ಆಗ್ತದೆ. ಸೊ ಇವನ್ GIT ಕೂಡ ಹ್ಯಾಸ್ ಆನ್ ಅಲರ್ಜಿಕ್ ಕಾಂಪೋನೆಂಟ್. ಸೊ ನೀವು ಈಗ ಹೊರಗೆ ಬಂದ ಮೇಲಿಂದ ಏನು ಒಂದು ಯಾವ್ದೋ ಒಂದು ಎನ್ವಿರಾನ್ಮೆಂಟ್ ಕಂಟಿನ್ಯೂಸ್ ಆಗಿ ಮೈ ತೋರಿಸಾಕಾಯ್ತು. ಸೊ ಲುಕ್ ದಟ್ ಇಸ್ ದರ್ ಎನಿ ಪ್ಲಾಂಟ್ ವಿಚ್ ಇಸ್ ಕಾಸಿಂಗ್ ಅಲರ್ಜಿ ಅಂಟು ಯು. ಸೊ ನೀವು ನಿಮ್ಮ ಸುತ್ತಮುತ್ತ ಆಗುವಂತ ದಿನನಿತ್ಯದ ಆಗು ಹೋಗುವಂತಹ ಒಂದು ಇದರೊಳಗೆ ಹೆಚ್ಚು ಗಮನವಿಟ್ರಿ ಅಂದ್ರೆ ನಿಮಗಾಗೆ ಗೊತ್ತಾಗ್ತದ. ಅದು ಅಕಸ್ಮಾತ್ ಗೊತ್ತಾಗ್ಲಿಲ್ಲ ಅಂದ್ರೆ ನಮ್ಮ ಹತ್ರ ಟೆಸ್ಟ್ ಮಾಡುವಂತ ಅಲರ್ಜಿ ಕಿಟ್ಸ್ ಅಂತ ಅದಾವ. ಈಗ ನಾವು ಅದ್ರ ಬಗ್ಗೆನೂ ಕೂಡ ಸುಮಾರಷ್ಟು ಸ್ಟಡಿ ಮಾಡ್ತಾ ಇದೀವಿ. ಯಾಕಂದ್ರೆ ಇಟ್ ರೀಜನ್ ಟು ರೀಜನ್ ಡಿಫರ್ ಆಗ್ತದ ಅಲರ್ಜನ್ಸ್. ವೆಸ್ಟರ್ನ್ ವರ್ಲ್ಡ್ ದೊಳಗೆ ಬೇರೆ ಅಲರ್ಜನ್ಸ್ ಇರ್ತಾವ, ನಮ್ಮಲ್ಲಿ ಬೇರೆ ಇರ್ತಾವ. ಇವನ್ ಕರ್ನಾಟಕದಾಗೂ ಕೂಡ ನಾರ್ತ್ ಕರ್ನಾಟಕದಾಗ ನಮಗೆ ಕಂಡು ಬರುವಂತ ಅಲರ್ಜನ್ಸ್ ಬೇರೆ ಇರ್ತಾವ. ಇನ್ನು ಬೆಂಗಳೂರು ಸೈಡ್ ಹೋದ್ರಿ ಅಂತಂದ್ರು ಕೂಡ ಬೇರೆ ಬೇರೆ ಇರ್ತದೆ. ಸೊ ನಾವು ಈಗ ಅವನ್ನ ಬೇರೆ ಬೇರೆ ಒಂದು ಟೆಸ್ಟ್ ಮಾಡಿ ಆ ಯಾವ ಅಲರ್ಜನ್ ಗೆ ಅವ್ರು ಸೆನ್ಸಿಟಿವ್ ಅದಾವ ಅಂತ ಕಂಡುಹಿಡಿಯುವಂತ ಪ್ರಕ್ರಿಯೆನು ಕೂಡ ಐತ್ರಿ ಮೇಡಮ್.
1: ಈಗ ತಾವು ಮಾತಾಡ್ತಾ ಹೇಳಿದ್ರಿ ಸರ್, ಫುಡ್ ಅಲರ್ಜಿ ಇದು ಕೂಡ ಬಹಳ ಸಾಮಾನ್ಯವಾದದ್ದು. ಕೆಲವರಿಗೆ ಕೆಲವು ಪದಾರ್ಥಗಳನ್ನ ತಿಂದ್ರೆ ಆಗುದಿಲ್ಲ, ಮೊಸರು ತಿಂದ್ರೆ ಆಗುದಿಲ್ಲ, ಮತ್ತೇನೋ ಸೊಪ್ಪು ತರಕಾರಿ ಒಳಗಾಗುವುದು, ಅಥವಾ ಕೆಲವು ಹಣ್ಣುಗಳು ಅಂದ್ರೆ ಇದನ್ನ ಆಯಾ ವ್ಯಕ್ತಿ ತಂತಾನೆ ಟೆಸ್ಟ್ ಮಾಡ್ಕೊಂಡು ಇದನ್ ಬಿಟ್ಟು ನೋಡಿದ್ರೆ ಹೆಂಗಾಗ್ತದ ಅಂತ ಮಾಡ್ಕೊಳ್ಬಹುದಾ?
0: ಅದು ಅಗ್ದಿ ಬೆಸ್ಟ್ ಮೇಡಮ್. ಅದು ಈಗ ಫುಡ್ ಅಲರ್ಜಿ ಐತಿ ಅಂತಂದ್ರೆ ಅದನ್ನ ಕಂಡು ಹಿಡ್ಕೊಳ್ಳಿಕ್ಕೆ ಏನ್ ಮಾಡಬಹುದು ಅಂತಂದ್ರೆ ಪರ್ಮುಟೇಷನ್ ಅಂಡ್ ಕಾಂಬಿನೇಷನ್. ಇವತ್ತೊಂದ್ ದಿವಸ ಇದನ್ನ ಬಿಟ್ಟು ನೋಡ್ರಿ, ನಾಳೆ ಮತ್ತೊಂದ್ ದಿವಸ ಬಿಟ್ಟು ನೋಡ್ರಿ. ಯಾಕಂತಂದ್ರೆ ನೀವು ಡಾಕ್ಟರ್ ಕಡೆ ಹೋದ್ರಿ ಅಂತಂದ್ರೆ ಅವ್ರ ಇಂಟ್ರಾಕ್ಷನ್ ಏನಿರ್ತದಲ್ಲ 15 ನಿಮಿಷ ಇರಬಹುದು, 20 ನಿಮಿಷ ಅದ್ರೊಳಗೆ ಅವ್ರ ಹಿಸ್ಟ್ರಿ ಟೇಕಿಂಗ್ ಒಳಗೆ ಕೇಳ್ತಾರ ಏನು ಯಾವ್ಯಾವ ಇದಕ್ಕೆ ನೀವ್ ಏನೇನೈತಿ, ನಿಮ್ದು ಊಟದ ಇದ್ರೊಳಗೆ ಏನೈತಿ, ನಿಮ್ ವಾತಾವರಣದೊಳಗೆ ಏನೈತಿ, ಮನಿ ಎಲ್ಲಿ ಐತಿ, ಫಸ್ಟ್ ಫ್ಲೋರ್ ನಾಗ ಆಯ್ತು, ಗ್ರೌಂಡ್ ಫ್ಲೋರ್ ನಾಗ ಆಯ್ತು, ಮನೆ ಸುತ್ತ ನಿಮ್ ಕಾಂಗ್ರೆಸ್ ಗಿಡ ಆಯ್ತು ಏನು ಅನ್ನೋದ್ರ ಬಗ್ಗೆ ವಿ ವಿಲ್ ಕೀಪ್ ಆನ್ ಆಸ್ಕಿಂಗ್ ದಮ್ ಸೆವೆರಲ್ ನಂಬರ್ ಆಫ್ ಕ್ವೆಶನ್ಸ್. ಇದನ್ನ ಮಾಡುವ ಸಲುವಾಗಿ ಕೂಡ ನಾವು ಕೆಲವೊಂದಷ್ಟು ಅವ್ರಿಗೆ ಒಂದು ಶೀಟ್ ಕೊಟ್ಟು ಅದ್ರೊಳಗೆ ಟಿಕ್ ಮಾಡ್ಲಿಕ್ಕೆ ಕ್ವೆಶ್ಚನೇರ್ಸ್ ಮಾಡ್ಕೊಂಡು ಕೇಳುವಂತ ಒಂದು ಪದ್ಧತಿ ಐತ್ರಿ ಮೇಡಮ್. ಬಟ್ ಇದನ್ನೆಲ್ಲ ಮಾಡ್ಲಿಕ್ಕಾಗ್ಲಿ ಕೂಡ ಅಲರ್ಜಿ ಹೊಂದಿದಂತಹ ವ್ಯಕ್ತಿ ತನ್ನ ಸುತ್ತಮುತ್ತ ಆಗು ಹೋಗುಗಳ ದಿನನಿತ್ಯದ ಆಗು ಹೋಗುಗಳಲ್ಲಿ ಆಗುವಂತಹ ಜನಸಾಮಾನ್ಯ ಚಟುವಟಿಕೆಗಳಲ್ಲಿ ಏನಾದರೂ ಬದಲಾವಣೆ ಮಾಡಿಕೊಂಡು ಅದನ್ನು ಕಂಡುಹಿಡಿಯಲಿಕ್ಕೆ ಆದರೂ ಕೂಡ ಸಾಧ್ಯತೆ ಐತ್ರಿ ಮೇಡಮ್.
1: ಅಂದ್ರೆ ತಂತಾನೆ ಒಂದೊಂದು ಪರಿಹಾರವನ್ನ ಕಂಡುಕೊಳ್ಳಬಹುದು, ಅನುಭವಿಸುವುದಕ್ಕಿಂತ ಪರಿಹಾರ ಕಂಡುಕೋಬಹುದು.
0: ಹೌದು ಮೇಡಮ್
1: ಅಂತ ಹೇಳಿದ್ರೆ, ಈಗ ತಾವೊಬ್ಬ ENT ತಜ್ಞರಾಗಿದ್ದೀರಿ ಸರ್, ಈಗ ಈ ಕೆಮ್ಮು ಸೀನು ಮತ್ತೆ ಈ ಮೂಗಿನಾಗ ನೀರು ಸುರಿಯುವುದು, ಗಂಟಲು ಕೆರೆತಗಳು ಉಂಟಾಗೋದು, ಕಿವಿಯಲ್ಲಿ ಅಲರ್ಜಿ ಆಗೋದು, ಇವು ಬಹಳ ಸಾಮಾನ್ಯ, ಇಂಥವಕ್ಕ ಹೇಗೆ ತಪಾಸಣೆಯನ್ನ ಮಾಡ್ತೀರಿ?
0: ಹೌದು ಮೇಡಮ್, ಈಗ ಅಂದ್ರ ನಾವು ಈ ಅಲರ್ಜಿಯನ್ನ ಬೇರೆ ಬೇರೆ ವಿಧದಲ್ಲಿ ಕ್ಲಾಸಿಫೈ ಮಾಡ್ತೀವಿ. ಮೈಲ್ಡ್, ಮಾಡರೇಟ್, ಸಿವಿಯರ್ ಅಂದ್ರ ಅದ್ರ ಜೋಡಿ ನಮ್ಗ ಯಾವಾಗೋ ಮುಂಜಾನೆ ಆದ ಕೂಡಲೇ ಒಂದ್ 4 ಸಿಂತಾನ ಮತ್ತೆ ಇಡೀ ದಿವಸ ಏನೋ ಸಮ ಇದಾಗಂಗಿಲ್ಲ, ಅವನ ದಿನನಿತ್ಯದೊಳಗ ಅದೇನೋ ಅಡ್ಡ ಬರುದಿಲ್ಲ. ಮಾಡರೇಟ್ ಅಂತಂದ್ರ ಕೆಲವೊಂದ್ ಸಲ ಆಗ್ತದೆ ಒಂದ್ 8 ಸಿಂತಾನ ಮತ್ ಮಧ್ಯದಾಗ ಒಂದ್ ಸ್ವಲ್ಪ ಇದಾಗ್ತದ, ಆಮೇಲಿಂದ ಅವನ ದಿನನಿತ್ಯದ ಚಟುವಟಿಕೆ ನಡೆದೈತಿ. ಸಿವಿಯರ್ ಅಂತಂದ್ರ ಕಂಟಿನ್ಯೂಸ್ ಆಗಿ ಒಂದ್ 8 ಕರ್ಚಿಫ್ ಕಿಸದಾಗ ಇಟ್ಕೊಂಡು ಅಡ್ಡಾಡಬೇಕು, ಮೂಕ್ಕೆ ಕಂಟಿನ್ಯೂಸ್ ಆಗಿ ತಿಕ್ಕುವಂತ ಇರಬೇಕು, ಅವನ್ ಏನು ಸೊಗಸನ್ಸಂಗಿಲ್ಲ, ಬಾಯಿ ರುಚಿನೂ ಇರಂಗಿಲ್ಲ, ಆಮೇಲಿಂದ ಏನಪ್ಪಾ ಇದು ಒಟ್ಟ ಸಾಕಾಗ್ಬಿಟ್ಟ ಇದರಿಂದ ಅನ್ನುವಂಥದ್ದು ಸಿವಿಯರ್ ಅಂತ ಕ್ಲಾಸಿಫೈ ಮಾಡ್ತೀವಿ. ಸೊ ನಮ್ಮ ಟ್ರೀಟ್ಮೆಂಟ್ ಮೊಡಾಲಿಟಿನೂ ಕೂಡ ಈ ಮೈಲ್ಡ್ ಆಯ್ತು, ಮಾಡರೇಟ್ ಆಯ್ತು, ಸಿವಿಯರ್ ಆಯ್ತು, ಅದ್ರ ಮೇಲಿಂದ ಹೋಗ್ತದೆ. ಸೊ ಈ ಕೆಲವೊಂದಷ್ಟು ಸಲ ಈ ಅಲರ್ಜಿಯಿಂದ ನಮಗೆ ಮೂಗಿನೊಳಗೆ ದುರ್ಮಾಸ ಬರುವಂತ ಸಾಧ್ಯತೆ ಇರ್ತದೆ, ಅವಕ್ಕೆ ನಾವು ಪಾಲಿಪ್ ಅಂತೀವಿ. ಸೊ ಲಕ್ಷಣಗಳೇನು ಅಂತಂದ್ರೆ ಅಲರ್ಜಿಕ್ ರೈನೈಟಿಸ್ ಅಥವಾ ಅಲರ್ಜಿ ಕಾಯಿಲೆಯ ENT ಲಕ್ಷಣಗಳೇನಂತಂದ್ರೆ ಕಂಟಿನ್ಯೂಸ್ ಆಗಿ ಒಂದ್ ಸಲ ಸೀನಾಕತ್ತಂದ್ರೆ ಒಂದು 8-10 ಸೀನ್ತನ, ಆಮೇಲಿಂದ ಮೂಗು ಕಂಟಿನ್ಯೂಸ್ ಆಗಿ ನೀರಿನಂಗ್ ದಳ ದಳ ದಳ ಸೋರ್ತದೆ, ಇಚ್ಚಿಂಗ್ ಅಂತೀವಿ, ತುರಿಕೆ ಬಹಳ ಬರ್ತದ, ಇವು ಅಲರ್ಜಿ ಲಕ್ಷಣಗಳು. ಈ ವೈರಲ್ ಫೀವರ್ ಆದಾಗೂ ಕೂಡ ಮೂಗು ಸೋರ್ತದೆ, ಬಟ್ ಅದ್ರೊಳಗೆ ಇಷ್ಟ ಇದರಂಗಿಲ್ಲ. ಆಮೇಲಿಂದ ವೈರಲ್ ಫೀವರ್ ಇದ್ದದ್ದು ಅಥವಾ ಬೇರೆ ಇವು ಇದ್ದದ್ದು ಒಂದು 3-4 ಇರ್ತದ, ಈ ಅಲರ್ಜಿದೊಳಗೆ ಕಂಟಿನ್ಯೂಸ್ ಆಗಿ ಇದಾಗ್ತದ. ಸೊ ಮೂಗಿನ ಉಸಿರಾಟ ಕಟ್ಟುವುದು ಕೂಡ ಸಾಮಾನ್ಯವಾಗಿ ಲಕ್ಷಣಗಳು. ಸೊ ಮೂಗಿನೊಳಗೆ ದುರ್ಮಾಸ ಬೆಳೆಯುವಂತಹದ್ದು ಕೂಡ ಇದರ ಲಕ್ಷಣಗಳು. ಸೊ ಮೈಲ್ಡ್ ಇತ್ತು ಅಂತಂದ್ರೆ ನೀವು ಅಲರ್ಜಿನ್ ಅವಾಯ್ಡೆನ್ಸ್ ಮಾಡಿ ಅಥವಾ ಕೆಲವೊಂದಷ್ಟು ಮಾತ್ರೆಗಳಿಂದ ಆಂಟಿ ಹಿಸ್ಟಾಮಿನಿಕ್ಸ್ ಅಂತೀವಿ ನಾವು, ಅದನ್ನು ಕೊಟ್ರೆ ಅವನ್ದು ಜೀವನ ಶೈಲಿ ಒಳಗೆ ಈ ಇಂಪ್ರೂವ್ಮೆಂಟ್ ಆಗ್ತದೆ. ಮಾಡರೇಟ್ ಇತ್ತು ಅಂತಂದ್ರೆ ನಾವು ಕೆಲವೊಂದಷ್ಟು ಸಲ ಲಾಂಗ್ ಟರ್ಮ್ ಆಂಟಿ ಹಿಸ್ಟಾಮಿನಿಕ್ಸ್ ಗುಳಿಗೆಗಳನ್ನ ನೇಸಲ್ ಸ್ಪ್ರೇಸ್ ಕೊಡ್ತೀವಿ. ಆಮೇಲಿಂದ ಸಿವಿಯರ್ ಇತ್ತು ಅಂತಂದ್ರೆ ನಾವು ಗುಳಿಗೆ ಸ್ಪ್ರೇ ಕೆಲವು ಸರ್ಜರಿನೂ ಕೂಡ ಮಾಡಬೇಕಾಗ್ತದೆ. ಇದರ ಜೋಡಿ ನಾವು ಅಲರ್ಜಿಕ್ ಟೆಸ್ಟಿಂಗ್ ಮಾಡಿ ಅವ್ ಯಾವ ಅದಾವ ಅವು ಡಿಸೆನ್ಸಿಟೈಸೇಷನ್, ಇಮ್ಯುನೋಥೆರಪಿ ಅಂತ ಬೇರೆ ಬೇರೆ ತರದ ಇವದಾವ. ಇತ್ತೀಚಿನ ದಿನಗಳಲ್ಲಿ ಇದು ಜಾಸ್ತಿ ಕಾಣ್ತಾ ಇದೆ. ನಾವೆಲ್ಲ ಸಣ್ಣೊಂದಿರ್ತಾ ಇದ್ದಾಗ ಯಾವಾಗೂ ಇಷ್ಟಿರ್ಲಿಲ್ಲ. ಎದಕ್ಕಂತಂದ್ರೆ ಮತ್ತೆ ಒನ್ಸ್ ಅಗೇನ್ ಮನುಷ್ಯ ಮಾಡಿದಂತಹ ತಪ್ಪುಗಳ ರಿವೆಲ್ಲ ಎನ್ವಿರಾನ್ಮೆಂಟಲ್ ನ ಸರಿಯಾಗಿ ಮೇಂಟೈನ್ ಮಾಡ

0: ಏನು ಪೊಲ್ಯೂಷನ್ ಗೆ ನಮ್ಮ ಕಾಂಟ್ರಿಬ್ಯೂಷನ್ ಬಹಳ ಐತಿ. ಅಂಡ್ ಇವನ್ ಮಕ್ಕಳಲ್ಲಿ ಈಗ ಕಾಣಬರೋದಕ್ಕಂತಂದ್ರ ಲ್ಯಾಕ್ ಆಫ್ ಆಕ್ಟಿವಿಟೀಸ್, ಫಿಸಿಕಲ್ ಆಕ್ಟಿವಿಟಿನ
1: ಇಲ್ಲ,
0: ಎಕ್ಸರ್ಸೈಸ್ ಇಲ್ಲ. ಯಾಕಂದ್ರೆ ನನ್ನ ಹತ್ರ ಈಗ ಬರುವಂತ ಹುಡುಗರಲ್ಲಿ 5 ವರ್ಷ 10 ವರ್ಷದ ಹುಡುಗರು ಕಂಟಿನ್ಯೂಸ್ ಆಗಿ ಇದು ಆಗ್ತದೆ. ಸ್ಕೂಲ್ ಅಲ್ಲಿ ಇದೆ ಅಂತಂದ್ರೆ ಸ್ಕೂಲ್ ಅಲ್ಲಿ ಗ್ರೌಂಡ್ಸ್ ಇಲ್ಲ ಮೇಡಮ್, ದರ್ ಇಸ್ ನೋ ಫಿಸಿಕಲ್ ಆಕ್ಟಿವಿಟಿ ವಿಚ್ ಇಸ್ ಗೋಯಿಂಗ್ ಆನ್. ಇದು ಕೂಡ ಅದಕ್ಕೆ ಸಿಗ್ನಿಫಿಕೆಂಟ್ ಆಗಿ ಕಾಂಟ್ರಿಬ್ಯೂಟ್ ಮಾಡ್ತತಿ ಅಂತ ನನಗನ್ನಿಸ್ತದೆ.
1: ಡಾಕ್ಟರ್, ತಾವು ಮಾತಾಡ್ತಾ ಒಂದ್ ಹೇಳಿದ್ರಿ, ಅಲರ್ಜಿಕ್ ಟೆಸ್ಟ್ ಗಳನ್ನ

0: ಅದಕ್ಕೆ ಸಿಗ್ನಿಫಿಕೆಂಟ್ ಆಗಿ ಕಾಂಟ್ರಿಬ್ಯೂಟ್ ಮಾಡ್ತತಿ ಅಂತ ನನಗನ್ನಿಸ್ತದೆ.
1: ಡಾಕ್ಟರ್, ತಾವು ಮಾತಾಡ್ತಾ ಒಂದ್ ಹೇಳಿದ್ರಿ ಅಲರ್ಜಿಕ್ ಟೆಸ್ಟ್ ಗಳನ್ನ ಮಾಡ್ತೀವಿ ಅಂತ, ಏನಿದು ಅಲರ್ಜಿಕ್ ಟೆಸ್ಟ್?
0: ಅಲರ್ಜಿಕ್ ಟೆಸ್ಟ್ ಅಂತಂದ್ರೆ ಬ್ಲಡ್ ಟೆಸ್ಟ್ ಮಾಡ್ತೀವಿ ಫಸ್ಟ್ ಆಗಿ. ಅದರೊಳಗ ನಮ್ದು ಅಲರ್ಜಿಕ್ ಗನ ಕೆಲವೊಂದಷ್ಟು ಮಾರ್ಕರ್ಸ್ ಅಂತ ಹೇಳಿ ಇಯೋಸಿನೋಫಿಲ್ ಕೌಂಟ್ಸ್ ಅಂತಿದೀವಿ, ಅದು ಜಾಸ್ತಿ ಇತ್ತು ಅಂತಂತಂದ್ರೆ ಅದಕ್ಕೆ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ. ಇಲ್ಲಿಕ್ಕಂತಂದ್ರೆ ಸ್ಕಿನ್ ಪ್ರಿಕ್ ಟೆಸ್ಟ್ ಅಂತದ. ಸೊ ಚರ್ಮದ ಮೇಲೆ ಬೇರೆ ಬೇರೆ ಅಲರ್ಜನ್ಸ್ ಅನ್ನ ನಾವು ಅಲ್ಲಿ ಪ್ರಿಕ್ ಮಾಡಿ ಯಾವ್ದಕ್ಕೆ ರಿಯಾಕ್ಷನ್ ಆಗ್ತದ ಅನ್ನೋದ್ರ ಬಗ್ಗೆ ನೋಡ್ತೀವಿ ನಾವು. ಸೊ ಇವು ಎರಡು ಕೂಡ ಬಹಳ ಇಂಪಾರ್ಟೆಂಟ್ ಟೆಸ್ಟ್, ಇದನ್ನ ಎಲ್ಲಾ ಕಡೆ ಮಾಡ್ಲಿಕ್ಕೆ ಸಾಧ್ಯ ಐತೆ.
1: ಅಂದ್ರೆ ಅದರ ಒಂದು ಪರಿಣಾಮದಿಂದ ಅವ್ರಿಗೆ
0: ಯಾವ್ದಕ್ಕೆ ಅಲರ್ಜನ್ ಅದಾರ, ಯಾವ್ದಕ್ಕೆ ಸೆನ್ಸಿಟಿವಿಟಿ ಐತೆ ಅವರಿಗೆ ಅನ್ನೋದನ್ನ ನಾವು ಕಂಡುಕೊಡ್ಲಿಕ್ಕೆ ಸಾಧ್ಯ ಆಗ್ತದ. ಸೊ ಅದನ್ನ ಕಂಡುಕೊಂಡ ಆದ್ಮೇಲಿಂದ ದೆನ್ ನಾವು ಅದಕ್ಕೆ ಡೈರೆಕ್ಟೆಡ್ ಟ್ರೀಟ್ಮೆಂಟ್ ಅನ್ನ ಕೊಡ್ಲಿಕ್ಕೆ ಸಾಧ್ಯ ಐತ್ರಿ ಮೇಡಮ್.
1: ಈಗ ಡಾಕ್ಟರ್, ಬಹಳ ಮುಖ್ಯವಾದದ್ದು ಅಂದ್ರೆ ಮನುಷ್ಯ ಒಂದು ಸಂಘಜೀವಿ, ತನ್ನ ಜೊತೆಗೆ ಇವತ್ತು ಸಾಕು ಪ್ರಾಣಿಗಳನ್ನು ಕೂಡ ಮನೆಯೊಳಗೆ ಸಾಕೊಂಡಿರ್ತಾರೆ. ಕೆಲವರಂತೂ ನಾವು ನೋಡ್ತೀವಿ ತಮ್ಮ ಜೊತೆಗೇನೆ ತಮ್ಮ ಬೆಡ್ ಮೇಲೆ ಮಲಗಿಸ್ಕೋತಾರ, ಬಾಜು ಕೂರಿಸ್ಕೊಂಡ ಊಟ ಮಾಡ್ತಿರ್ತಾರ. ಅಂದ್ರೆ ಇಷ್ಟೊಂದು ಅವರು ಅದಕ್ಕೆ ಅಟ್ಯಾಚ್ ಆಗ್ಬಿಟ್ಟಿರ್ತಾರಲ್ಲ, ಈ ಪ್ರಾಣಿಗಳಿಂದ ಕೂಡ ಕೆಲವು ಅಲರ್ಜಿಗಳು ಉಂಟಾಗ್ತದೆ.
0: ಕರೆಕ್ಟ್ ಮೇಡಮ್. ನೀವು ಪ್ರಾಣಿಗಳನ್ನ ಈಗ ಅಂದ್ರೆ ಆಲ್ಮೋಸ್ಟ್ ಈಗ ನಾವು ನೋಡುವಂಗ ಬೇರೆ ಬೇರೆ ತರದ ನಾಯಿಗಳನ್ನ ಅಥವಾ ಬೆಕ್ಕಗಳನ್ನ ಸಾಕುವುದು ಒಂದು ಹಾಬಿ ಐತಿ. ಯಾಕಂದ್ರೆ ಮೊದ್ಲಿಂದ ಇತ್ತು ಈಗೂ ಐತಿ. ಸಪೋಸ್ ಅದಕ್ಕೆ ನಾವು ಸೆನ್ಸಿಟಿವ್ ಇದೀವಿ ಅಂತೇಳಿ ಗೊತ್ತಾತಿ ಅಂತಂದ್ರೆ ನನ್ ಸಾಧ್ಯ ಆದಷ್ಟು ಮಟ್ಟಿಗೆ ಸಾಕುದು ಬೇಡ ಅನ್ನೋದಿಲ್ಲ, ಬಟ್ ಅದನ್ನ ನೀವು ಹೊರಗಡೆ ಕಟ್ಟುವಂತ ವ್ಯವಸ್ಥೆ ಮಾಡಬೇಕು, ಅದಕ್ಕೆ ಒಂದ್ ಸಪರೇಟ್ ಆಗಿ ಇದನ್ನ ಮಾಡಬೇಕು. ಆಮೇಲಿಂದ ನೀವು ಹಂಗ ಇದು ಇತ್ತು ಅಂತಂದ್ರ ನೀವು ಅದಕ್ಕೆ ಹತ್ರ ಹೋಗುತ್ತಾಗ ಮಾಸ್ಕ್ ಹಾಕೊಂಡು ಹೋಗಿ ನೀವು ಫೆದರ್ಸು ಇದು ಅದರದ ಮೇಲಿಂದ ಏನು ಕೂದಲುಗಳು ಇದಾಗದಂಗ ಮಾಡಬಹುದು. ಪ್ರಾಣಿಗಳನ್ನ ಸಾಕಬಾರದು ಅಂತಲ್ಲ, ನೀವು ಅದಕ್ಕೆ ಸೆನ್ಸಿಟಿವ್ ಇದೀರಿ ಅಂದ್ರೆ ನಿಮಗೆ ತೊಂದರೆ ಆಗಲಾರದಂಗ ನೀವು ಹೆಂಗ ಮ್ಯಾನೇಜ್ ಮಾಡ್ಬೇಕು ಅನ್ನೋದು ನಿಮ್ಮ ಇದು, ಇಟ್ ಈಸ್ ಯುವರ್ ಡಿಸಿಷನ್.
1: ಅದರಲ್ಲೂ ವಿಶೇಷವಾಗಿ ಮಕ್ಕಳು
0: ಎಸ್ಪೆಷಲಿ
1: ಮಕ್ಕಳಂತೂ ಅವು ಜೀವಂತ ಪ್ರಾಣಿ ಅನ್ನೋದನ್ನ ಬಿಟ್ಟು ಆಟದ ಸಾಮಾನ್ಯಷ್ಟು ಮುದ್ದು ಮಾಡುವಂತದ್ದು ಇವತ್ತಿನ ದಿನದೊಳಗೆ ಬಹಳ ಸಾಮಾನ್ಯ ಆಗ್ಬಿಟ್ಟದ.
0: ಆಮೇಲೆ ಅದು ನೋಡೋ ಮೊದಲು ಏನಿತ್ತು, ನಾಯಿಗಳನ್ನ ಸಾಕುದು ಮನಿ ಕಾಯ್ಲಿಕ್ ಅಂತ ಇರ್ತಿತ್ತು. ಈಗ ಅವು ಒಂದು ಫ್ಯಾಮಿಲಿ ಮೆಂಬರ್ಸ್ ತರ ಆಗ್ಯಾವ. ಆಮೇಲಿಂದ ಬೇರೆ ಬೇರೆ ಚಂದ ಚಂದ ನಾಯಿಗಳು ಅದಾವ, ಅವಕ್ಕೆ ಡ್ರೆಸ್ ಹಾಕುದು, ಆಮೇಲಿಂದ ಅವಕ್ಕೆ ಹೇರ್ ಕಟ್ ಮಾಡಿಸುದು, ಇವೆಲ್ಲ ಈಗ ಇತ್ತೀಚಿನ ಆಧುನಿಕ ಜೀವನದ ಒಂದ್ ಇದು ಅಂತೇಳಿ ಹೇಳುದು. ಅದು ಸರಿನೋ ತಪ್ಪಂತ ಹೇಳೋದಕ್ ಆಗುದಿಲ್ಲ, ಬಟ್ ನಿಮಗ ಅದರಿಂದ ನಿಮಗ ತೊಂದರೆ ಆಗ್ತದ ಅಂದ್ರೆ ನೀವು ಹೆಚ್ಚಿನ ಕಾಳಜಿಯನ್ನ ವಹಿಸಬೇಕಂತೇಳಿ ಅನಸ್ತದ್ರಿ.
1: ಡಾಕ್ಟರ್, ಈಗ ಮನೆಯಲ್ಲಿ ಸಾಮಾನ್ಯವಾಗಿ ನಾವು ಸ್ವಚ್ಛವಾಗಿ ಇಟ್ಕೊಂಡಿರ್ತೀವಿ ಮನೆ, ಆದಾಗ್ಯೂ ಕೂಡ ಎಷ್ಟೋ ಸಂದರ್ಭದಲ್ಲಿ ಏನು ಈ ಕಾಲಮಾನ ಬದಲಾದಂಗ, ಬೇಸಿಗೆ ಮಳೆಗಾಲ ಚಳಿಗಾಲ ಅಂದಾಗ ಒಂದು ನಮ್ನೆಸ್ಸು ಸ್ವಲ್ಪ ನೆಲ ತ್ಯಾವ್ ಹಿಡಿಯುವುದು ಅಂತಂತೀವಿ, ಇಂಥವು ಕೂಡ ಮನುಷ್ಯನಿಗೆ ತೊಂದರೆ ಉಂಟು ಮಾಡ್ತದೆ.
0: ಕರೆಕ್ಟ್ ಮೇಡಮ್. ಈ ಅಲರ್ಜಿಕ್ ರೈನೈಟಿಸ್ ಅಥವಾ ಇದ್ರೊಳಗ ಎರಡ್ ತರ, ಪೆರಿನಿಯಲ್ಲು ಸೀಸನಲ್ ಅಂತೀವಿ ನಾವು. ಪೆರಿನಿಯಲ್ ಅಂತಂದ್ರೆ ವರ್ಷದ 12 ತಿಂಗಳು ಇರುವಂತದ್ದು ಪೆರಿನಿಯಲ್ ಅಂತೀವಿ. ಸೀಸನಲ್ ಅಂದ್ರೆ ಕೆಲವೊಂದಷ್ಟು ಸೀಸನ್ ಅಷ್ಟೇ ಬರ್ತದ. ಈ ಪೋಲನ್ ಸೀಸನ್ ಎಸ್ಪೆಷಲಿ ಇದ್ರೊಳಗೆ ವೆಸ್ಟರ್ನ್ ವರ್ಲ್ಡ್ ಒಳಗೆ ಅವ್ರು ಮೊದ್ಲ ವಾರ್ನ್ ಮಾಡ್ತಾರೆ, ಈ ಪೋಲನ್ ಸೀಸನ್ ಐತಿ, ನೀವು ಇದನ್ನ ಪ್ರಿಕಾಷನ್ಸ್ ತಗೊಳ್ಬೇಕು ಅಂತ ಹೇಳಿ. ಸೊ ಸೀಸನಲ್ ಅಲರ್ಜಿಕ್ ರೈನೈಟಿಸ್ ಇತ್ತು ಅಂತಂದ್ರೆ ಆ ಸೀಸನ್ ಒಳಗೆ ಬರ್ತದ, ಹೋಗ್ಬಿಡ್ತದ, ಉಳಿಕಿದ ನಿಮಗೆ 9 ತಿಂಗಳು ನಿಮಗೆ ಏನು ಸಮಸ್ಯೆ ಇರಂಗಿಲ್ಲ. ಈ ಪೆರಿನಿಯಲ್ ರೈನೈಟಿಸ್ ಐತಿ ಅಂತಂದ್ರೆ ಅಲರ್ಜಿಕ್ ರೈನೈಟಿಸ್ ಅಂತಂದ್ರೆ 12 ತಿಂಗಳು ಇರ್ತತಿ. ಸೊ ಅದರೊಳಗೆ ಕೂಡ ನೀವು ಸ್ವಲ್ಪ ಹೆಚ್ಚಿನ ಒಂದು ಪ್ರಿಕಾಷನ್ಸ್ ತಗೊಂಡು, ಆಮೇಲಿಂದ ಈಗ ಮನೆಯೊಳಗೆ ನೀವು ನಾವು ಏನ್ ಹೇಳ್ತೀವಿ, ದ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಟ್ರೀಟ್ಮೆಂಟ್ ಫಾರ್ ಅಲರ್ಜಿಕ್ ಡಿಸಾರ್ಡರ್ಸ್ ಅಂದ್ರೆ ನೀವು ಅವಾಯ್ಡೆನ್ಸ್ ಮಾಡ್ರಿ ಅಂತ. ಅವಾಯ್ಡೆನ್ಸ್ ಅಂದ್ರೆ ನೀವು ಅದನ್ನ ಹತ್ರ ಹೋಗ್ಬೇಡ್ರಿ ಅಂತ. ಬಟ್ ಇದು ಪ್ರಾಕ್ಟಿಕಲಿ ಆಗುದಿಲ್ಲರಿ. ಈಗ ನಿಮ್ಗೆ ಧೂಳದಿಂದ ಅಥವಾ ಇದರಿಂದ ಒಂದ್ ಪೋಲನ್ಸ್ ದಿಂದ ನಿಮಗೆ ಅಲರ್ಜಿಕ್ ರೈನೈಟಿಸ್ ಆಗತ್ತಿ ಅಂದ್ರೆ ನೀವು ಹೋಗ್ಬೇಡ್ರಿ ಅಂದ್ರೆ ಮನೆ ಬಿಟ್ಟು ಹೋಗುದ್ಲೇ 24 ತಾಸು ಮನೆಯಾಗ ಕುಂಡ್ರಾಕ ಆಗಂಗಿಲ್ಲ, ನೀವು ಕೆಲಸಕ್ಕೆ ಹೋಗ್ಬೇಕು, ದುಡಿಬೇಕು. ಬಟ್ ಅದು ಪ್ರಾಕ್ಟಿಕಲ್ ಸೊಲ್ಯೂಷನ್ ಆಗಂಗಿಲ್ಲ. ಎಲ್ಲೆಲ್ಲಿ ಸಾಧ್ಯ ಐತಿ ಅಲ್ಲದನ್ನ ಅವಾಯ್ಡ್ ಮಾಡಬೇಕು. ಎಲ್ಲೆಲ್ಲಿ ಸಾಧ್ಯ ಇರಲಿಲ್ಲ ಅಂದ್ರೆ ಆಗಲಾರ್ದಂಗ, ಎಸ್ಪೆಷಲಿ ನೀವು ಮನೆಯೊಳಗೆ ಈ ಕಸ ಹೊಡೆಯುವುದು ಇದನ್ನ ಮಾಡ್ಬೇಕಾಯ್ತಿರ ಮಾಸ್ಕ್ ಹಾಕೊಂಡು ಇದನ್ನ ಮಾಡಬೇಕು. ಅಥವಾ ನಿಮ್ಮ ಏನ ಇವು ಬ್ಲಾಂಕೆಟ್ಸು ಬೆಡ್ಶೀಟ್ಸು ಇವನ್ನೆಲ್ಲಾನು ಕೂಡ ಬಿಸಿ ನೀರಲ್ಲಿ ಕರೆಕ್ಟ್ ಆಗಿ ವಾಶ್ ಮಾಡಿ ಅವನ್ನ ಕ್ಲೀನ್ ಆಗಿರ್ಬೇಕು. ನಿಮ್ಮ ಸುತ್ತಮುತ್ತ ಇರುವಂತ ಏನಾರ ಕಾಂಗ್ರೆಸ್ ಗಿಡ ಐತಿ, ಪಾರ್ಥಿ ನೇಮ್ ಐತಿ, ಅದನ್ನೆಲ್ಲಾನು ಕೂಡ ಸ್ವಚ್ಛಾಗಿ ಕ್ಲೀನ್ ಮಾಡಿಸಿ ಯಾರಿಗಾರ ಹಚ್ಚಿ ಕ್ಲೀನ್ ಮಾಡಿಸಿ ಇಟ್ಕೊಂಡ್ರಿ ಅಂತಂದ್ರ ಈ ಸಮಸ್ಯೆ ಉಂಟಾಗುವುದನ್ನ ತಪ್ಪಿಸಬಹುದು.
1: ಈಗ ಡಾಕ್ಟರ್, ಒಟ್ಟಾಗಿ ಈ ಅಲರ್ಜಿ ಇದು ಆಹಾರದಿಂದ ಆಗಬಹುದು, ನೀವು ಹೇಳುವಂಗ ವಾತಾವರಣದಿಂದ ಆಗಿರ್ಬಹುದು, ಪೆರಿನಿಯಲ್ ಇರ್ಬಹುದು, ಸೀಸನಲ್ ಇರ್ಬಹುದು, ಇಂತ ಅಲರ್ಜಿಗಳಿಗೆ ಇರುವಂತ ಚಿಕಿತ್ಸೆ ಏನು? ವೈದ್ಯಕೀಯ ಇದರಲ್ಲಿ?
0: ಅದೇ ಮೇಡಮ್, ವೈದ್ಯಕೀಯ ಚಿಕಿತ್ಸೆ ಅಂತಂದ್ರೆ ನಾವು ಮೆಡಿಸಿನ್ ಕೊಡ್ತೀವಿ. ಮೆಡಿಸಿನ್ ಅಂತಂದ್ರೆ ಆಂಟಿ ಹಿಸ್ಟಮಿನಿಕ್ಸ್. ಅದರೊಳಗೆ ಸಾಕಷ್ಟು ಬೇರೆ ಬೇರೆ ತರದ ಆಂಟಿ ಹಿಸ್ಟಮಿನಿಕ್ಸ್ ಅದಾವ್ರಿ. ಸೆಡೇಟಿವ್, ನಾನ್ ಸೆಡೇಟಿವ್ ಅಂದ್ರೆ ಕೆಲವೊಂದಷ್ಟು

0: ಗುಳಿಗೆಗಳನ್ನ ತಗೊಂಡ್ರೆ ಮಂದಿ ಹೇಳ್ತಾರ ನೋಡ್ರಿ, ಗುಳಿಗೆ ತಗೊಂಡು ಬಹಳ ನಿದ್ದೆ ಬರಾಕಿತ್ತು, ಒಂದ್ ಗುಳಿಗೆ ತಗೊಳ್ಳೋದಕ್ಕ ಏನು ಇಡೀ ದಿವಸ ನಾನ್ ಮಬ್ಬ ಇದ್ನಿ. ಸೊ ಈ ಫಾರ್ಮಾಸ್ಯುಟಿಕಲ್ ಇಂಡಸ್ಟ್ರಿ ಒಳಗೂ ಕೂಡ ಸಾಕಷ್ಟು ಡೆವಲಪ್ ಆಗಿದೆ ಬಿಡಪ್ಪ. ಕೆಲವೊಂದಷ್ಟು ಆಂಟಿಹಿಸ್ಟಮಿನಿಕ್ಸ್ ಸೆಡೇಟಿವ್ ಇರ್ತಾವ, ಕೆಲವೊಂದಷ್ಟು ಆಂಟಿಹಿಸ್ಟಮಿನಿಕ್ಸ್ ನಾನ್ ಸೆಡೇಟಿವ್ ಇರ್ತಾವ. ಸೊ ಅವನ್ನ ನಾವು ಡಾಕ್ಟರ್ ಇದ್ದವ್ರು ಗುರುತಿಸ್ತೀವಿ. ಇದು ಬಹಳ, ನೀವು ಏನು ಪ್ರಶ್ನೆ ಕೇಳಿದ್ರಲ್ಲ, ಇದು ಬಹಳ ಬಹಳ ಇಂಪಾರ್ಟೆಂಟ್ ರೀ ಮೇಡಮ್. ಯಾಕಂತಂದ್ರ ಈ ಅಲರ್ಜಿಕ್ ರೈನೈಟಿಸ್ ಇದೇ ವ್ಯಕ್ತಿಗೆ ಆಗ್ತದ ಅಂತ ಹೇಳಿ ಗೊತ್ತಿಲ್ಲ, ನಮ್ಮ ಹತ್ರ ಬರ್ತಾರೆ. ನಾವು ಈ ಪ್ರೊಫೆಷನ್ ಕೇಳ್ತೀವಲ್ಲ, ಈಗ ನಮ್ಗ ಈ ಡ್ರೈವರ್ ಗಳ ಹತ್ರನು ಅಲರ್ಜಿಕ್ ರೈನೈಟಿಸ್ ಇರ್ತದ. ಈಗ ನಾವು ಅವ್ರಿಗೆ ಈ ಸೆಡೇಟಿವ್ ಆಂಟಿಹಿಸ್ಟಾಮಿನಿಕ್ ಕೊಟ್ಟಿವಿ ಅಂತಂದ್ರ ಏನು, ಇಟ್ ಇಸ್ ಎ ಹ್ಯೂಜ್ ರಿಸ್ಕ್ ಅವ್ರಿಗೆ. ಅಷ್ಟೇ ಅಲ್ಲ, ಅವ್ರ ಜೋಡಿ ಟ್ರಾವೆಲ್ ಮಾಡುವಂತ. ಸೊ ಅವ್ರಿಗೆ ನಾವು ನಾನ್ ಸೆಡೇಟಿವ್ ಆಂಟಿಹಿಸ್ಟಾಮಿನಿಕ್ಸ್ ನೇಸಲ್ ಸ್ಪ್ರೇಸ್ ಕೊಟ್ಟು ಅವ್ರನ್ನ ಕಂಟ್ರೋಲ್ ಮಾಡಬೇಕು. ಆಮೇಲಿಂದ ಕೆಲವೊಂದಷ್ಟು ಗುಳಿಗೆಗಳನ್ನ ಮುಂಜಾನೆ ತಗೋ ಅಂತ ಹೇಳ್ತೀವಿ, ಕೆಲವೊಂದಷ್ಟು ಗುಳಿಗೆಗಳನ್ನ ಸಂಜೆ ಕೇಳಿ ತಗೋಬೇಕಂತ ಹೇಳ್ತೀವಿ. ಈ ಡ್ರಗ್ಸ್ ಇದು ಏನ ಕ್ಲಾಸಿಫಿಕೇಶನ್ ಐತಲ್ಲ, ಇದು ಅವರವರ ವ್ಯಕ್ತಿಯ ಮೇಲೆ. ಈಗ ಎಕ್ಸಾಮ್ ಟೈಮ್ನಾಗ, ಈಗ ನೀಟ್ ಎಕ್ಸಾಮ್ ಟೈಮ್ನಾಗ ನೀವು ಅವ್ರ ಸೀನ್ಕೊಂತ ಬಂದಾಗ ನಾವು ಸೆಡೇಟಿವ್ ಆಂಟಿಹಿಸ್ಟಾಮಿನಿಕ್ ಕೊಟ್ಟಿವಿ ಅಂತಂದ್ರೆ ಅವ್ರದ್ದು ಪರ್ಫಾರ್ಮೆನ್ಸ್ ಕಡಿಮೆ ಆಗಿಬಿಡ್ತದೆ ಮೇಡಮ್. ಸೊ ನಾವು ಏನು ವೈದ್ಯರಾಗಿದ್ದವರು ಅದನ್ನೆಲ್ಲನೂ ಕೂಲಂಕುಷವಾಗಿ ತಪಾಸ್ ಮಾಡಿ ಇವ್ ಯಾವ ಆಂಟಿಹಿಸ್ಟಾಮಿನಿಕ್ಸ್ ಅನ್ನ ಯಾವ ಸ್ಪ್ರೇ ಕೊಟ್ಟರೆ ಇವನ್ದು ಹೆಚ್ಚು ಅವನ ಜೀವನ ಶೈಲಿಯೊಳಗೆ ಬದಲಾವಣೆ ಆಗೋದ್ಲೇ, ಅವನ ಸಿಂಪ್ಟಮ್ ಫ್ರೀ ಆಗಿ ಈ ಕಾಯಿಲೆಯಿಂದ ಮುಕ್ತನಾಗಿ ಅವನು ಹೆಂಗೆ ಇರಬಹುದು ಅನ್ನೋದ್ರ ಬಗ್ಗೆ ನಾವು ಪ್ರಾಪರ್ ಆಗಿ ಎವ್ಯಾಲ್ಯುಯೇಟ್ ಮಾಡಿ ಚಿಕಿತ್ಸೆ ಮಾಡಬೇಕಾಗತ್ತೆ ಮೇಡಮ್.
1: ಅಂದ್ರೆ ವೈದ್ಯರು ಆ ವ್ಯಕ್ತಿಯ ಒಂದು ವೃತ್ತಿ, ಅವನ ಜೀವನ ಶೈಲಿ ಹೆಂಗದ, ಇದನ್ನೆಲ್ಲ ನೋಡಿಕೊಂಡು ಔಷಧಗಳನ್ನ ಪ್ರಿಸ್ಕ್ರೈಬ್ ಮಾಡಬೇಕಾಗ್ತದೆ. ಇದು ಒಂದು ಡಾಕ್ಟ್ರೆ. ಇನ್ನೊಂದು ಸಾಮಾನ್ಯವಾಗಿ ನಾವು ಹೇಳ್ತೀವಿ ಪ್ರಿವೆಂಟಿವ್ ಮೇಜರ್ಸ್ ಆಗಿ ಅಲರ್ಜಿ ಆಗದ ರೀತಿಯೊಳಗ ನಾವು ಇರಬೇಕು ಅಂತಂದಾಗ ನಮ್ಮ ಜೀವನ ಶೈಲಿಯಲ್ಲಿ ಮಾರ್ಪಾಡುಗಳನ್ನು ಮಾಡ್ಕೊಳ್ಳೋದು ಕೂಡ ಅಗತ್ಯ.
0: ಕರೆಕ್ಟ್ ಮೇಡಮ್, ಇದು 100% ನಾವು ನಮ್ಮ ಜೀವನ ಶೈಲಿ ಒಳಗೆ ಮಾರ್ಪಾಡು ಮಾಡಿಕೊಳ್ಳಬೇಕು. ದಿನನಿತ್ಯ ಜೀವನದ ಒಳಗೆ ಎಕ್ಸರ್ಸೈಸ್ ಅನ್ನ ವ್ಯಾಯಾಮವನ್ನು ನಾವು ಅಳವಡಿಸಿಕೊಳ್ಳಲೇಬೇಕು. ಅಂಡ್ ಅದು ಬಹಳಷ್ಟು ರೀತಿಯಾಗಿ ವ್ಯಕ್ತಿಗೆ ಹೆಲ್ಪ್ ಮಾಡ್ತದೆ. ಈವನ್ ಯೋಗ ಕೂಡ ಏನು ಈ ಅಲರ್ಜಿಯನ್ನ ಇದನ್ನು ಮಾಡೋದ್ರೊಳಗೆ ಒಂದು ಪ್ರಮುಖ ಪಾತ್ರ ವಹಿಸ್ತದ ಅಂತ ಹೇಳಲಿಕ್ಕೆ ನಾನು ಇದರ ಸಂದರ್ಭದೊಳಗೆ ಇಷ್ಟಪಡ್ತೀನಿ.
1: ಅದರಲ್ಲೂ ಈ ಪ್ರಾಣಾಯಾಮಗಳು ಬಹು ಉಪಯೋಗಿ ಆಗಿರ್ತಾವ. ತಾವು ಮಾತಾಡ್ತಾ ಹೇಳಿದ್ರಿ, ಇವತ್ತು ಸಾಕಷ್ಟು ಪೊಲ್ಯೂಷನ್ನಿಂದ ನಾವು ಬಳಲ್ತಾ ಇದ್ದೀವಿ. ಹೊರಗಡೆ ಹೋದ್ರೆ ಸಾಕು, ಬೆಂಗಳೂರಂತ ಊರಿನಲ್ಲಿ ನಾವು ಮನೆಗೆ ಬಂದು ಮುಖ ತೊಳ್ಕೊಂಡ್ರೆ ಕರಿ ನೀರು ಬರ್ತದೆ. ಅಂದ್ರೆ ಅಷ್ಟು ನಮ್ಗೆ ಹೊರಗಡೆ ಪೊಲ್ಯೂಷನ್ ಇರುವಾಗ ಅದನ್ನ ನಾವು ಗೊತ್ತಿಲ್ಲದೆ ಉಸಿರಾಡ್ಬಿಟ್ಟಿರ್ತೀವಿ. ಸೊ ಹಂಗಾಗಿ ಪ್ರತಿನಿತ್ಯ ಪ್ರಾಣಾಯಾಮ ಕೂಡ ನಮಗೆ ಒಂದು ರೀತಿಯಲ್ಲಿ ಉಪಕಾರ ಆಗ್ತದೆ.
0: ಸೊ ಎಕ್ಸರ್ಸೈಸ್ ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್ ಈ ಅಲರ್ಜಿಕ್ ಇದ್ರೊಳಗೆ. ಎಕ್ಸರ್ಸೈಸ್ ಒಂದು ಅತ್ಯಂತ ಮಹತ್ವದ ಪಾತ್ರವನ್ನ ವಹಿಸ್ತತಿ ಅಂತ ಹೇಳಿದ್ರೆ,
1: ಅದ್ರ ಜೊತೆಗೆ ತಾವು ಹೇಳಿದ್ರಿ ನಮ್ಗೆ ಫುಡ್ ನಿಂದನೂ ಕೂಡ ಕೆಲವು ಅಲರ್ಜಿ ಆಗ್ತಿರುವಾಗ ಅದನ್ನ ನಮ್ ಕೈ ಒಳಗ ಇರ್ತದೆ, ಟ್ರೈ ಅಂಡ್ ಎರರ್ ಮಾಡ್ಕೊಂಡು ಇದನ್ನ ನೋಡುವುದು ಇದು ಆಗ್ತದೋ ಇಲ್ಲೋ ಅಂತ ನಾವು ಅವಾಯ್ಡ್
0: ಮಾಡಬಹುದು.
1: ಈ ಅಲರ್ಜಿ ಮಾರಣಾಂತಿಕ ಅಂತೂ ಅಲ್ಲ.
0: ಅಲ್ರಿ ಮೇಡಮ್, ಅಲರ್ಜಿ ಮಾರಣಿಕ ಅಂತಲ್ಲ, ಬಟ್ ಇದನ್ನ ನಾವು ಪ್ರಿವೆಂಟ್ ಮಾಡಲಿಲ್ಲ ಅಂತಂದ್ರೆ, ಈಗ ನೇಸಲ್ ಅಲರ್ಜಿಯನ್ನ ಪ್ರಿವೆಂಟ್ ಮಾಡಲಿಲ್ಲ ಅಂದ್ರೆ ಅದು ಮುಂದೆ ಅಸ್ತಮಾ ಆಗಿ ಕನ್ವರ್ಟ್ ಆಗುವಂತಹ ಸಾಧ್ಯತೆನೂ ಇರ್ತದ. ಸೊ ಅದರ ಸಲುವಾಗಿ ಒಬ್ಬ ಸೂಕ್ತ ವೈದ್ಯರ ಹತ್ರ ಹೋಗಿ ಅದರ ಟ್ರೀಟ್ಮೆಂಟ್ ಅನ್ನ ನೀವು ಮಾಡ್ಕೊಂಡ್ರಿ ಅಂತಂದ್ರೆ ಮುಂದಾಗುವಂತಹ ಸಮಸ್ಯೆಗಳನ್ನ, ಯಾಕಂದ್ರೆ ಎಲ್ರಿಗೂ ನಾವು ಏನು ಬೇಕು ಅಂತಂದ್ರೆ ಒಂದು ಕ್ವಾಲಿಟಿ ಆಫ್ ಲೈಫ್ ಅಂದ್ರೆ ಸುಮ್ಮನೆ ಬದುಕುವಂಗಿಲ್ಲ, ಆರಾಮಾಗಿ ಬದುಕುವಂತ ಒಂದು ಇತ್ತಂದ್ರೆ ನಾವು ನಮ್ಮ ಲೈಫ್ ಅನ್ನ ನಾವು ಸುಖಕರವಾಗಿ ಎಂಜಾಯ್ಮೆಂಟ್ ಆಗಿ ಕಳಿಬಹುದು ಅಂತ ಅನಿಸ್ತದೆ.
1: ಖಂಡಿತವಾಗಿಯೂ. ಧನ್ಯವಾದಗಳು ಡಾಕ್ಟರ್ ರವೀಂದ್ರ ಗದಗ್ ಅವರೇ. ಈ ಅಲರ್ಜಿ ಅಂದ್ರೇನು, ಅಲರ್ಜಿಯ ಲಕ್ಷಣಗಳು, ಅಲರ್ಜಿಯನ್ನ ಹೇಗೆ ತಡೆಗಟ್ಟಬಹುದು ಮತ್ತೆ ಅದಕ್ಕೆ ಸೂಕ್ತ ಚಿಕಿತ್ಸಾ ವಿಧಾನಗಳನ್ನು ಕೂಡ ತಾವು ವಿವರಿಸಿದಿರಿ. ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ ಮೇಡಮ್.
2: ಚರ್ಮರೋಗ ತಜ್ಞರಾದ ಡಾಕ್ಟರ್ ರವೀಂದ್ರ ಗದಗ್ ಅವರೊಂದಿಗೆ ನಡೆಸಿದ ಸಂದರ್ಶನ ಇದುವರೆಗೂ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಮಂಜುಳಾ ಪುರಾಣೇಕ್. ಈಗ ಫಂಗಸ್ ಇನ್ಫೆಕ್ಷನ್ ಈ ಕುರಿತು ಮಾಹಿತಿ ನೀಡುತ್ತಾರೆ ಡಾಕ್ಟರ್ ಕೆಎನ್ ನವೀನ್ ಅವರು.
3: ಚರ್ಮದ ಶಿಲೀಂಧ್ರ ಅಥವಾ ಫಂಗಸ್, ಇದನ್ನ ರಿಂಗ್ ವರ್ಮ್ ಅಂತಾನು ಕರೀತಾರೆ, ಮತ್ತೆ ಗಜಕರ್ಣ ಅಂತ ಕೂಡ ಕರೀತಾರೆ. ಈ ಫಂಗಸ್ ಇನ್ಫೆಕ್ಷನ್ ಬಹಳ ಸರ್ವೇ ಸಾಮಾನ್ಯವಾಗಿದೆ, ಬಹಳಷ್ಟು ಜನರಲ್ಲಿ ಇದು ಕಂಡು ಬರ್ತದೆ. ಈ ಚರ್ಮದ ಫಂಗಸ್ ಅಥವಾ ಶಿಲೀಂಧ್ರಕ್ಕೆ ಕಾರಣ ಡರ್ಮಟೋಫೈಟ್ ಅನ್ನೋ ಫಂಗಸ್ ಇಂದ ಆಗ್ತದೆ. ಈ ಡರ್ಮಟೋಫೈಟ್ಸ್ ಅಲ್ಲಿ ಮೂರು ಪ್ರಭೇದಗಳು ಇರ್ತವೆ, ಎಪಿಡರ್ಮೋಫೈಟಾನ್, ಟ್ರೈಕೋಫೈಟಾನ್ ಮತ್ತು ಮೈಕ್ರೋಸ್ಪೋರಂ. ಈ ಮೂರು ಪ್ರಭೇದಗಳಿಂದ ಚರ್ಮದ ಫಂಗಸ್ ಇನ್ಫೆಕ್ಷನ್ ಆಗ್ತದೆ. ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಹರಡಿದ್ರೆ ಅದನ್ನ ಆಂಥ್ರೋಫಿಲಿಕ್ ಫಂಗಸ್ ಅಂತ ಕರಿತೀವಿ. ಪ್ರಾಣಿಗಳಿಂದ ಏನಾದರೂ ಬಂದ್ರೆ ಅದನ್ನ ಜೂಫಿಲಿಕ್ ಫಂಗಸ್ ಅಂತ ಕರೀತೀವಿ.

ಮಣ್ಣಿನಿಂದ ಬಂದ್ರೆ ಅದು ಜಿಯೋಫಿಲಿಕ್ ಫಂಗಸ್ ಅಂತ ಕರಿತೀವಿ. ಸೊ ಈ ಫಂಗಸ್ ಹೇಗ್ ಬರ್ತದೆ ಅಂದ್ರೆ, ಒಂದು ಸೋಂಕಿತ ವ್ಯಕ್ತಿಯ ನೇರ ಸಂಪರ್ಕದಿಂದ ಮತ್ತು ಅವರು ಉಪಯೋಗಿಸಿದ ಬಟ್ಟೆಗಳಿಂದ ಬರ್ತದೆ. ಚರ್ಮ ಶುಭ್ರವಾಗಿಯೂ ಶುಷ್ಕವಾಗಿಯೂ ಇದ್ದಾಗ ಫಂಗಸ್ ಇನ್ಫೆಕ್ಷನ್ ಆಗೋದು ಅಪರೂಪ, ಆದ್ರೆ ಚರ್ಮದ ತೇವಾಂಶ ಜಾಸ್ತಿ ಆಗೋದ್ರಿಂದ ಇದು ಕಾಣಿಸಬಹುದು. ಉದಾಹರಣೆಗೆ ಬೇಸಿಗೆಯಲ್ಲಿ ನಾವೇನಾದ್ರೂ ಬಹಳ ಬಿಗಿಯಾದ ಉಡುಪುಗಳನ್ನ ಧರಿಸಿದ್ರೆ ಬೆವರು ಸೇರಿ ಸೇರಿ ಫಂಗಸ್ ಉಂಟಾಗ್ತದೆ. ಹಾಗೆ ಮಳೆಗಾಲದಲ್ಲಿ ಒದ್ದೆಯಾದ ಬಟ್ಟೆಗಳನ್ನ ಹಾಕೊಳ್ಳೋದ್ರಿಂದ ಕೂಡ ಫಂಗಸ್ ಆಗ್ತದೆ. ಫಂಗಸ್ ಪ್ರಾರಂಭವಾದಾಗ ವಿಪರೀತವಾದ ತುರಿಕೆ ಆಗ್ತದೆ. ವಿಪರೀತ ತುರಿಕೆ ಆದಾಗ ಆ ಜಾಗದಲ್ಲಿ ಸಣ್ಣದಾಗಿ ಗುಳ್ಳೆ ಪ್ರಾರಂಭವಾಗುತ್ತೆ. ಈ ಗುಳ್ಳೆ ಅಗಲವಾಗ್ತಾ ಹೋಗ್ತದೆ. ಇದು ಅಗಲವಾಗ್ತಾ ಹೋದಾಗ ವೃತ್ತಾಕಾರವಾಗಿ ಇದು ಹಬ್ಬತಾ ಹೋಗುತ್ತೆ. ಇದು ವೃತ್ತಾಕಾರವಾಗಿ ಹಬ್ಬತಾ ಹೋಗೋದ್ರಿಂದ ಇದನ್ನ ರಿಂಗ್ ವರ್ಮ್ ಅಂತೀವಿ. ಬಹಳ ದೊಡ್ಡದಾಗಿ ಅದು ಹಬ್ಬದಾಗ ಆನೆಯ ಕಿವಿ ತರ ಕಾಣ್ತದೆ. ಅದಕ್ಕೆ ಇದನ್ನ ನಾವು ಗಜಕರ್ಣ ಅಂತ ಕೂಡ ಕರಿತೀವಿ. ಈ ರೀತಿ ಇದು ವೃತ್ತಾಕಾರವಾಗಿ ಹಬ್ಬತಾ ಹೋಗ್ತದೆ. ಫಂಗಸ್ ಚರ್ಮಕ್ಕೆ ಬಂದ ಕೂಡಲೇ ದೇಹ ಫಂಗಸ್ ಅನ್ನು ಹೊರಹಾಕಲಿಕ್ಕೆ ತುರಿಕೆ ಉಂಟಾಗ್ತದೆ. ಸೊ ಈ ತುರಿಕಿನ ನಾವು ಡಿಫೆನ್ಸ್ ಮೆಕ್ಯಾನಿಸಂ ಅಂತೀವಿ. ಸೊ ಈ ಫಂಗಸ್ ಅನ್ನ ದೇಹದಿಂದ ಅಥವಾ ಚರ್ಮದಿಂದ ಹೊರಹಾಕಲಿಕ್ಕೆ ತುರಿಕಿ ಜಾಸ್ತಿ ಆಗ್ತಾ ಹೋಗ್ತದೆ. ಈ ರೀತಿ ತುರಿಸಿದಾಗ ಉಗುರಿನ ಕೆಳಗೆ ಫಂಗಸ್ ಸೇರಿಕೊಳ್ಳುತ್ತೆ. ಆ ರೀತಿ ಕೆರೆಸ್ಬಿಟ್ಟು ಅದೇ ಕೈಯಿಂದ ಬೇರೆ ಕಡೆ ಮುಟ್ಕೊಂಡಾಗ ಬೇರೆಡೆಗೂ ಹರಡುತ್ತೆ. ಇದೇ ರೀತಿ ಇದು ಮೈ ತುಂಬಾ ಹರಡ್ತಾ ಹೋಗ್ತದೆ. ಫಂಗಸ್ ಚರ್ಮದ ಮೇಲಿರೋ ಕೆರಟಿನ್ ಮೇಲೆ ಅವಲಂಬಿತವಾಗಿರುತ್ತೆ. ಕೆರಟಿನ್ ಮೇಲೆ ಅವಲಂಬಿತವಾಗಿರೋದ್ರಿಂದ ಚರ್ಮದ ಮೇಲ್ಪದರನ ಅಷ್ಟೇ ಆವರಿಸುತ್ತದೆ. ಇದ್ರ ಜೊತೆಗೆ ಕೂದಲು ಮತ್ತು ಉಗುರುಗಳಲ್ಲಿ ಕೂಡ ಆವರಿಸುವಂತ ಸಂಭವ ಇರ್ತದೆ. ಚರ್ಮದ ಮೇಲೆ ಫಂಗಸ್ ಆದಾಗ ನಾವು ವೈದ್ಯಕೀಯ ಭಾಷೆಯಲ್ಲಿ ಟೀನಿಯಾ ಅಂತ ಕರಿತೀವಿ. ತಲೆಯಲ್ಲಿ ಕಂಡಾಗ ಟೀನಿಯ ಕ್ಯಾಪಿಟಿಸ್ ಅಂತೀವಿ, ಮುಖದಲ್ಲಿ ಕಂಡಾಗ ಟೀನಿಯ ಫೇಷೆ ಅಂತೀವಿ, ಮೈಯಲ್ಲಿ ಕಂಡಾಗ ಟೀನಿಯ ಕಾರ್ಪೊರಿಸ್ ಅಂತೀವಿ, ತೊಡೆ ಸಂದಗಳಲ್ಲಿ ಕಂಡಾಗ ಟೀನಿಯ ಕ್ರೂರಿಸ್ ಅಂತಲೂ, ಮತ್ತೆ ಉಗುರಲ್ಲಿ ಕಂಡಾಗ ಟೀನಿಯ ಅಂಗ್ಯಮ್ ಅಂತ ಕರಿತೀವಿ. ಇದು ದೇಹದ ಯಾವುದೇ ಭಾಗದಲ್ಲಾದರೂ ಕಾಣಬಹುದು. ಒಬ್ಬ ವ್ಯಕ್ತಿ ಯಾವ ಮಾದರಿಯಲ್ಲಿ ಯಾವ ರೀತಿ ಉಡುಪು ಧರಿಸ್ತಾರೆ ಆ ರೀತಿಯಲ್ಲಿ ಕಾಣುತ್ತೆ. ಸಾಮಾನ್ಯವಾಗಿ ಗಂಡಸರು ಪ್ಯಾಂಟ್ ಶರ್ಟ್ಗಳನ್ನ ಧರಿಸ್ತಾರೆ. ಆಫೀಸ್ಗೆ ಹೋಗೋರು ಬೆಳಗ್ಗೆ ಪ್ಯಾಂಟ್ ಶರ್ಟ್ ಧರಿಸಿ ಹೋದ್ರೆ ಇನ್ನ ಸಂಜೆನೆ ತೆಗೆಯೋದು. ಬಿಗಿಯಾದ ಪ್ಯಾಂಟ್ಗಳನ್ನೇನಾದ್ರು ಧರಿಸಿದರೆ ತೊಡೆಯ ಸಂಧಿ ಬೆವರು ಸೇರಿ ಸೇರಿ ಫಂಗಸ್ ಪ್ರಾರಂಭವಾಗುತ್ತೆ. ಹಾಗೇನೆ ಸೊಂಟ ಜಾಗದಲ್ಲೂ ಪ್ಯಾಂಟ್ ಅನ್ನ ಕಟ್ಟೋದ್ರಿಂದ ಅಲ್ಲಿ ಕೂಡ ಫಂಗಸ್ ಕಾಣ್ತದೆ. ಮಹಿಳೆಯರು ಸೀರೆ ಉಟ್ಟದಾಗ ಸೀರೆಯನ್ನು ಸೊಂಟಕ್ಕೆ ಕಟ್ಟೋದ್ರಿಂದ ಬಹಳ ಬಿಗಿಯಾಗಿ ಕಟ್ಟಿದರೆ ಅಲ್ಲೂ ಕೂಡ ತೇವಾಂಶ ಸೇರಿ ಸೇರಿ ಫಂಗಸ್ ಪ್ರಾರಂಭವಾಗ್ತದೆ. ಮತ್ತೆ ಕಂಕಳ ಜಾಗದಲ್ಲಿ ಬೆವರು ಹೆಚ್ಚಾಗಿ ಸೇರೋದ್ರಿಂದ ಅಲ್ಲಿ ಕೂಡ ಫಂಗಸ್ ಆಗ್ತದೆ. ಸೊ ಈ ರೀತಿ ಚರ್ಮದ ಮೇಲೆ ಫಂಗಸ್ ಆದಾಗ ಗಜಕರ್ಣ ಆದಾಗ ಏನ್ ಮಾಡಬೇಕು? ಚರ್ಮ ವೈದ್ಯರಿಗೆ ತೋರಿಸಿ ಸಕಾಲದಲ್ಲಿ ಚಿಕಿತ್ಸೆ ಮಾಡೋದ್ರಿಂದ ಇದನ್ನ ಕೂಡಲೇ ಗುಣಪಡಿಸಬಹುದು. ಆದರೆ ಬಹಳಷ್ಟು ಜನ ಏನ್ ಮಾಡ್ತಾರೆ, ಫಂಗಸ್ ಇನ್ಫೆಕ್ಷನ್ ಚರ್ಮದ ಮೇಲೆ ಆಗಿದೆ ಅಂದಾಗ ಬಹಳ ಲಘುವಾಗಿ ಪರಿಗಣಿಸಿ ತಮಗೆ ತೋಚದಂತ ಮುಲಾಮನ್ನು ಅಥವಾ ಗೆಳೆಯರು ಶಿಫಾರಸು ಮಾಡದಂತ ಮುಲಾಮನ್ನು ಅಥವಾ ಅಂಗಡಿಯವರು ಹೇಳದಂತ ಮುಲಾಮನ್ನು ತಂದು ಉಪಯೋಗಿಸ್ತಾರೆ. ಈ ತರದ ಸಾಕಷ್ಟು ಮುಲಾಮುಗಳಲ್ಲಿ ಸ್ಟಿರಾಯ್ಡ್ ಅಂಶ ಇರ್ತದೆ. ಸೊ ಸ್ಟಿರಾಯ್ಡ್ ಅಂಶ ಇದ್ದಾಗ ಏನಾಗ್ತದೆ, ಸ್ಟಿರಾಯ್ಡ್ ಇರತಕ್ಕಂತ ಮುಲಾಮನ್ನ ಹಚ್ಚಿದಾಗ ತುರಿಕೆ ಕಡಿಮೆ ಆಗ್ತದೆ, ಆದರೆ ಫಂಗಸ್ ಹೋಗೋದಿಲ್ಲ. ನಾನ್ ಮುಂಚಿತವಾಗಿ ಹೇಳಿದಾಗ ಫಂಗಸ್ ಚರ್ಮದ ಮೇಲೆ ಬಂದಾಗ ಚರ್ಮದ ಮೇಲಿರೋ ಫಂಗಸ್ ನ ಹೊಡೆದೋಡಿಸೋದಕ್ಕೆ ದೇಹ ತುರಿಕೆನ ಉಂಟು ಮಾಡ್ತದೆ. ನಾವ್ ಯಾವಾಗ ಈ ತುರಿಕೆಯನ್ನ ಕಡಿಮೆ ಮಾಡ್ತೀವಿ ಫಂಗಸ್ ಹಬ್ಬತಾ ಹೋಗ್ತದೆ. ಇಲ್ಲಿ ಸ್ಟಿರಾಯ್ಡ್ ಮಾಡ್ತಿರೋ ಕೆಲಸ ಇದನ್ನೇ, ತುರಿಕೆಯನ್ನ ಕಡಿಮೆ ಮಾಡ್ತದೆ ಆದರೆ ಫಂಗಸ್ ಹೋಗೋದಿಲ್ಲ. ತುರಿಕೆ ಯಾವಾಗ ಕಡಿಮೆ ಆಗ್ತದೆ ಫಂಗಸ್ ಬಹು ಬೇಗವಾಗಿ ಹಬ್ಬತಾ ಹೋಗ್ತದೆ, ಅದಕ್ಕೊಂದು ರಹದಾರಿ ಸಿಕ್ಕಿಬಿಡ್ತದೆ, ಬೇಗ ಬೇಗ ಹಬ್ಬತಾ ಹೋಗ್ತದೆ. ಅವಾಗ ವ್ಯಕ್ತಿಗೆ ಏನಾಗ್ತದೆ, ಸ್ಟಿರಾಯ್ಡ್ ಹಚ್ಚಿದ ತಕ್ಷಣ ಅರ್ಧ ತಾಸಲ್ಲಿ ತುರಿಕೆ ಎಲ್ಲ ನಿಂತು ಬಿಡ್ತದೆ, ಅವ ಬಹಳ ಖುಷಿ ಆಗ್ತಾನೆ. ಎರಡು ದಿವಸ ಸ್ಟಿರಾಯ್ಡ್ ಎಫೆಕ್ಟ್ ಇರೋವರೆಗೂ ತುರಿಕೆ ಇರೋದೇ ಇಲ್ಲ, ಆದರೆ ಒಳಗಡೆ ಫಂಗಸ್ ಹಬ್ಬತಾ ಹೋಗ್ತದೆ. ಮೂರನೇ ದಿವಸಕ್ಕೆ ಮತ್ತೆ ತುರಿಕೆ ಚಾಲು ಆಗ್ತದೆ, ಮತ್ತೆ ಸ್ಟಿರಾಯ್ಡ್ ಮುಲಾಮ್ ಹಚ್ತಾರೆ. ಮೇಲಿಂದ ಮೇಲೆ ಸ್ಟಿರಾಯ್ಡ್ ಕ್ರೀಮ್ ಹಚ್ತಾ ಇರೋದ್ರಿಂದ ಇಲ್ಲಿ ಫಂಗಸ್ ಹಬ್ಬತಾ ಹೋಗ್ತಿರ್ತದ. ಜೊತೆಗೆ ಸ್ಟಿರಾಯ್ಡ್ ಮುಲಾಮ್ನ ತಿಂಗಳಾನ್ಗಟ್ಲೆ ವರ್ಷಾನ್ಗಟ್ಲೆ ಉಪಯೋಗ ಮಾಡೋದ್ರಿಂದ ಸ್ಟಿರಾಯ್ಡಿನ ಅಡ್ಡ ಪರಿಣಾಮಗಳು ಸ್ಟಾರ್ಟ್ ಆಗ್ತವ. ಸತತವಾಗಿ ಹಚ್ಚೋದ್ರಿಂದ ಆ ಜಾಗ ಬಿಳಿ ಆಗ್ತದೆ. ಈ ಬಿಳಿ ಜಾಸ್ತಿ ಆಗಿ ಬಿಳುಪಿಗೂ ತಿರುಗಬಹುದು. ಮತ್ತೆ ಚರ್ಮ ತೆಳುವಾಗ್ತಾ ಹೋಗ್ತದೆ, ಚರ್ಮ ತೆಳುವಾಗ್ತಾ ಹೋಗಿ ಗಾಯಗಳು ಉಂಟಾಗಬಹುದು. ಆದ್ದರಿಂದ ಚರ್ಮದ ಮೇಲೆ ಫಂಗಸ್ ಚಾಲು ಆದಾಗ ನೀವು ಯಾವುದೇ ಮುಲಾಮನ್ನು ಉಪಯೋಗಿಸುವ ಮುಂಚೆ ಮೊದಲು ನೋಡಿ ಅದರಲ್ಲಿ ಸ್ಟಿರಾಯ್ಡ್ ಅಂಶ ಇದೆಯಾ ಇಲ್ವಾ ಅಂತ. ಸ್ಟಿರಾಯ್ಡ್ ಅಂಶ ಇದ್ದರೆ ದಯವಿಟ್ಟು ಅಂತ ಮುಲಾಮನ್ನ ಉಪಯೋಗಿಸಬೇಡಿ. ಈ ಫಂಗಸ್ ಇನ್ಫೆಕ್ಷನ್ಗೆ ಸಾಕಷ್ಟು ಔಷಧಿಗಳಿದೆ. ಚರ್ಮ ರೋಗ ತಜ್ಞರ ಶಿಫಾರಸಿನ ಮೇಲೆ ಇದನ್ನ ಉಪಯೋಗಿಸಬಹುದು. ಇದನ್ನ ಬಹಳ ಸುಲಭವಾಗಿ ಗುಣಪಡಿಸಬಹುದು. ಸೊ ಇದರ ಜೊತೆಗೆ ಬೇಸಿಗೆಯಲ್ಲಿ ಸಡಿಲವಾದ ಬಟ್ಟೆ ಹಾಕೋದ್ರಿಂದ ಬೆವರು ಸೇರೋದಿಲ್ಲ, ಬೆವರು ಆವೇ ಆಗ್ತದೆ, ಫಂಗಸ್ ಬರೋದಿಲ್ಲ.
ಹಾಗೆ ಮಳೆಗಾಲದಲ್ಲಿ ಆದಷ್ಟು ಒದ್ದೆಯಾದ ಬಟ್ಟೆಗಳನ್ನ ಹಾಕಬಾರದು. ಯಾವ

0: ಒಣಗಿದ ಬಟ್ಟೆಗಳನ್ನ ಹಾಕ್ಬೇಕು. ಒದ್ದೆ ಆದ ಬಟ್ಟೆಯನ್ನ ಸತತವಾಗಿ 4-5 ತಾಸು ಹಾಕಿದರೆ ಫಂಗಸ್ ಬರುವಂತಹ ಚಾನ್ಸಸ್ ಇರ್ತದೆ. ಪ್ರತಿನಿತ್ಯ ಶುಭ್ರವಾಗಿದ್ದು ಜಳಕ ಮಾಡೋದ್ರಿಂದನೂ ನಾವು ಫಂಗಸ್ ಅನ್ನ ಬರದೇ ಇರೋ ಹಾಗೆ ಮಾಡಬಹುದು. ಈ ಎಲ್ಲಾ ಕ್ರಮಗಳಿಂದ ನಾವು ಫಂಗಸ್ ಇನ್ಫೆಕ್ಷನ್ ನ ತಹಬಂದಿಗೆ ತರಬಹುದು.
1: ಫಂಗಸ್ ಇನ್ಫೆಕ್ಷನ್ ಈ ಕುರಿತು ಇದುವರೆಗೂ ಮಾಹಿತಿ ಕೇಳಿದಿರಿ. ಮಾಹಿತಿ ನೀಡಿದವರು ಡಾಕ್ಟರ್ ಕೆಎನ್ ನವೀನ್ ಅವರು. ಇಲ್ಲಿಗೆ ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಮುಕ್ತಾಯವಾಯಿತು. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.
2: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಪ್ರಗತಿಪಥ.
3: ಪ್ರಧಾನಮಂತ್ರಿ ಇ ಡ್ರೈವ್ ಯೋಜನೆ ಕುರಿತು ಮಾತನಾಡುವವರು ಅಶೋಕ್ ಕುಮಾರ್ ಬಿ.
4: ಉದ್ದದಲ್ಲಿ ವಿದ್ಯುತ್ ಚಲನಶೀಲತೆಯನ್ನು ಉತ್ತೇಜಿಸಲು ಪಿಎಂ ಇ ಡ್ರೈವ್ ಯೋಜನೆಯನ್ನು ಜಾರಿಗೆ ತರಲು ಬೃಹತ್ ಕೈಗಾರಿಕಾ ಸಚಿವಾಲಯದ ಪ್ರಸ್ತಾವನೆಯನ್ನು ಪ್ರಧಾನಿ ಶ್ರೀ ನರೇಂದ್ರ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕೇಂದ್ರ ಸಚಿವ ಸಂಪುಟ ಅನುಮೋದಿಸಿದೆ. ಈ ಯೋಜನೆಯು 2 ವರ್ಷಗಳ ಅವಧಿಯಲ್ಲಿ 10,900 ಕೋಟಿ ರೂಪಾಯಿಗಳ ವೆಚ್ಚವನ್ನು ಹೊಂದಿದೆ. ಯೋಜನೆಯ ಪ್ರಮುಖ ಅಂಶಗಳು E2W, E3W, ಆಂಬುಲೆನ್ಸ್ಗಳು, E-ಟ್ರಕ್ಗಳು ಮತ್ತು ಇತರ ಉದಯೋನ್ಮುಖ ಇವಿಗಳನ್ನು ಪ್ರೋತ್ಸಾಹಿಸಲು ಸುಮಾರು 3,679 ಕೋಟಿ ಮೌಲ್ಯದ ಸಬ್ಸಿಡಿ ಅಥವಾ ಬೇಡಿಕೆ ಪ್ರೋತ್ಸಾಹಗಳನ್ನು ಒದಗಿಸಲಾಗಿದೆ. ಈ ಯೋಜನೆಯು 24.79 ಲಕ್ಷ, E2W 3.16 ಲಕ್ಷ, E3W ಮತ್ತು 14,028 E-ಬಸ್ಗಳನ್ನು ಬೆಂಬಲಿಸುತ್ತದೆ. ಯೋಜನೆಯಡಿಯಲ್ಲಿ ಬೇಡಿಕೆ ಪ್ರೋತ್ಸಾಹಕಗಳನ್ನು ಪಡೆಯಲು ಇವಿ ಖರೀದಿದಾರರಿಗೆ MHIEOಗಳನ್ನು ಪರಿಚಯಿಸುತ್ತಿದೆ. ಇವಿ ಖರೀದಿಸುವ ಸಮಯದಲ್ಲಿ ಸ್ಕೀಮ್ ಪೋರ್ಟಲ್ ಖರೀದಿದಾರರಿಗೆ ಆಧಾರ್ ದೃಢೀಕೃತ ಇ ವೋಚರ್ ಅನ್ನು ರಚಿಸುತ್ತದೆ. ಈ ವೋಚರ್ ಅನ್ನು ಡೌನ್ಲೋಡ್ ಮಾಡಲು ಲಿಂಕ್ ಖರೀದಿದಾರರ ಮೂಲಕ ಮೊಬೈಲ್ ಸಂಖ್ಯೆಗೆ ಕಳುಹಿಸಲಾಗುತ್ತದೆ. ಈ ವೋಚರ್ ಅನ್ನು ಖರೀದಿದಾರರು ಸಹಿ ಮಾಡುತ್ತಾರೆ ಮತ್ತು ಯೋಜನೆ ಅಡಿಯಲ್ಲಿ ಬೇಡಿಕೆ ಪ್ರೋತ್ಸಾಹವನ್ನು ಪಡೆಯಲು ಡೀಲರ್ಗೆ ಸಲ್ಲಿಸುತ್ತಾರೆ. ನಂತರ ಈ ವೋಚರ್ ಅನ್ನು ಡೀಲರ್ ಸಹ ಸಹಿ ಮಾಡುತ್ತಾರೆ ಮತ್ತು ಪಿಎಂ ಇ ಡ್ರೈವ್ ಪೋರ್ಟಲ್ನಲ್ಲಿ ಅಪ್ಲೋಡ್ ಮಾಡುತ್ತಾರೆ. ಸಹಿ ಮಾಡಿದ ಈ ವೋಚರ್ ಅನ್ನು ಖರೀದಿದಾರ ಮತ್ತು ಡೀಲರ್ಗೆ SMS ಮೂಲಕ ಕಳುಹಿಸಲಾಗುತ್ತದೆ. ಯೋಜನೆಯಲ್ಲಿ ಬೇಡಿಕೆ ಪ್ರೋತ್ಸಾಹದ ಮರುಪಾವತಿಯನ್ನು ಪಡೆಯಲು OEMಗೆ ಸಹಿ ಮಾಡಿದ ಈ ವೋಚರ್ ಅಗತ್ಯವಾಗಿರುತ್ತದೆ. ಈ ಯೋಜನೆಯು ಈ ಆಂಬುಲೆನ್ಸ್ಗಳ ನಿಯೋಜನೆಗಾಗಿ ₹500 ಕೋಟಿಗಳನ್ನು ನಿಗದಿಪಡಿಸುತ್ತದೆ. ರೋಗಿಗಳ ಆರಾಮದಾಯಕ ಸಾಗಣೆಗಾಗಿ ಈ ಆಂಬುಲೆನ್ಸ್ಗಳನ್ನು ಬಳಕೆಯನ್ನು ಉತ್ತೇಜಿಸಲು ಇದು ಭಾರತ ಸರ್ಕಾರದ ಹೊಸ ಉಪಕ್ರಮವಾಗಿದೆ. ಈ ಆಂಬುಲೆನ್ಸ್ಗಳ ಕಾರ್ಯಕ್ಷಮತೆ ಮತ್ತು ಸುರಕ್ಷತಾ ಮಾನದಂಡಗಳನ್ನು MOHFW, MORTH ಮತ್ತು ಇತರ ಸಂಬಂಧಿತ ಪಾಲುದಾರರೊಂದಿಗೆ ಸಮಾಲೋಚಿಸಿ ರೂಪಿಸಲಾಗುತ್ತದೆ. SUಗಳು ಅಂದರೆ ಸಾರ್ವಜನಿಕ ಸಾರಿಗೆ ಸಂಸ್ಥೆಗಳು 14,028 E-ಬಸ್ಗಳ ಖರೀದಿಗೆ ಸುಮಾರು 4,391 ಕೋಟಿ ಮೊತ್ತವನ್ನು ಒದಗಿಸಲಾಗಿದೆ. ದೆಹಲಿ, ಮುಂಬೈ, ಕೋಲ್ಕತ್ತಾ, ಚೆನ್ನೈ, ಅಹಮದಾಬಾದ್, ಸೂರತ್, ಬೆಂಗಳೂರು, ಪುಣೆ ಮತ್ತು ಹೈದರಾಬಾದ್ನಂತಹ 40 ಲಕ್ಷಕ್ಕೂ ಹೆಚ್ಚು ಜನಸಂಖ್ಯೆ ಹೊಂದಿರುವ 9 ನಗರಗಳಲ್ಲಿ ಬೇಡಿಕೆ ಕ್ರೋಢೀಕರಣವನ್ನು CESL ಮಾಡಲಾಗಿದೆ. ರಾಜ್ಯಗಳೊಂದಿಗೆ ಸಮಾಲೋಚಿಸಿ ಇಂಟರ್ ಸಿಟಿ ಮತ್ತು ಇಂಟರ್ ಸ್ಟೇಟ್ ಈ ಬಸ್ಗಳನ್ನು ಸಹ ಬೆಂಬಲಿಸಲಾಗುತ್ತದೆ. ನಗರಗಳು ರಾಜ್ಯಗಳಿಗೆ ಬಸ್ಗಳನ್ನು ಹಂಚಿಕೆ ಮಾಡುವಾಗ MORTH ವಾಹನ ಸ್ಕ್ರಾಪಿಂಗ್ ಯೋಜನೆಯ ಮಾರ್ಗಸೂಚಿಗಳನ್ನು ಅನುಸರಿಸಿ ಅಧಿಕೃತ ಸ್ಕ್ರಾಪಿಂಗ್ ಕೇಂದ್ರಗಳ RESF ಮೂಲಕ ಹಳೆಯ STUಗಳನ್ನು ಸ್ಕ್ರಾಪಿಂಗ್ ಮಾಡಿದ ನಂತರ ಖರೀದಿಸಲಾಗುತ್ತಿರುವ ನಗರಗಳು ರಾಜ್ಯಗಳ ಬಸ್ಗಳ ಸಂಖ್ಯೆಗೆ ಮೊದಲ ಆದ್ಯತೆ ನೀಡಲಾಗುತ್ತದೆ. ವಾಯು ಮಾಲಿನ್ಯಕ್ಕೆ ಟ್ರಕ್ಗಳು ಪ್ರಮುಖ ಕೊಡುಗೆ ನೀಡುತ್ತವೆ. ಈ ಯೋಜನೆಯು ದೇಶದಲ್ಲಿ ಈ ಟ್ರಕ್ಗಳ ನಿಯೋಜನೆಯನ್ನು ಉತ್ತೇಜಿಸುತ್ತದೆ. ಈ ಟ್ರಕ್ಗಳನ್ನು ಪ್ರೋತ್ಸಾಹಿಸಲು ₹500 ಕೋಟಿಯನ್ನು ನಿಗದಿಪಡಿಸಲಾಗಿದೆ. MORTH ಅನುಮೋದಿತ ವಾಹನ ರ್ಯಾಪಿಂಗ್ ಕೇಂದ್ರಗಳಲ್ಲಿ ಸ್ಕ್ರಾಪಿಂಗ್ ಪ್ರಮಾಣ ಪತ್ರವನ್ನು ಹೊಂದಿರುವವರಿಗೆ ಪ್ರೋತ್ಸಾಹಧನ ನೀಡಲಾಗುವುದು. ಈ ಯೋಜನೆಯ ವಿದ್ಯುತ್ ವಾಹನಗಳ ಸಾರ್ವಜನಿಕ ಚಾರ್ಜಿಂಗ್ ಕೇಂದ್ರಗಳ ಸ್ಥಾಪನೆಯನ್ನು ದೊಡ್ಡ ಪ್ರಮಾಣದಲ್ಲಿ ಉತ್ಸವ ಮೂಲಕ ವಿದ್ಯುತ್ ಚಾಲಿತ ವಾಹನಗಳ ಖರೀದಿದಾರರ ವಿವಿಧ ಆತಂಕಗಳನ್ನು ಪರಿಹರಿಸುತ್ತದೆ. ಈ EVPCSಗಳನ್ನು ಹೆಚ್ಚಿಸುವ ವಿದ್ಯುತ್ ಪ್ರಸರಣ ಹೊಂದಿರುವ 5 ನಗರಗಳಲ್ಲಿ ಮತ್ತು 5 ಹೆದ್ದಾರಿಗಳಲ್ಲಿ ಸ್ಥಾಪಿಸಲಾಗುವುದು. ಈ ಯೋಜನೆಯು E4WSಗಾಗಿ 22,100 ವೇಗದ ಚಾರ್ಜರ್ಗಳನ್ನು, ಈ ಬಸ್ಗಳಿಗೆ 1,800 ವೇಗದ ಚಾರ್ಜರ್ಗಳು ಮತ್ತು E2W, 3W ಗಾಗಿ 48,400 ವೇಗದ ಚಾರ್ಜ್ಗಳನ್ನು ಸ್ಥಾಪಿಸಲು ಪ್ರಸ್ತಾಪಿಸುತ್ತಿದೆ. EVPCSಗಾಗಿ ಸುಮಾರು 2,000 ಕೋಟಿಗಳಾಗಿರುತ್ತದೆ. ದೇಶದಲ್ಲಿ ಬೆಳೆಯುತ್ತಿರುವ ವಿದ್ಯುತ್ ವಾಹನ ಪರಿಸರ ವ್ಯವಸ್ಥೆಯನ್ನು ಗಮನದಲ್ಲಿಟ್ಟುಕೊಂಡು ಹಸಿರು ಚಲನಶೀಲತೆಯನ್ನು ಉತ್ತೇಜಿಸಲು ಹೊಸ ಮತ್ತು ಉದಯೋನ್ಮುಖ ತಂತ್ರಜ್ಞಾನಗಳನ್ನು ಎದುರಿಸಲು MHIಯ ಪರೀಕ್ಷಾ ಏಜೆನ್ಸಿಗಳನ್ನು ಆಧುನೀಕರಿಸಲಾಗುವುದು. MHI ಆಶ್ರಯದಲ್ಲಿ ರು ಸುಮಾರು 780

0: ಮತ್ತು ಕೋಟಿ ವೆಚ್ಚದಲ್ಲಿ ಪರೀಕ್ಷಾ ಏಜೆನ್ಸಿಗಳ ಮೇಲ್ದರ್ಜೀಕರಣಕ್ಕೆ ಅನುಮೋದನೆ ನೀಡಲಾಗಿದೆ. ಸಾರ್ವಜನಿಕ ಸಾರಿಗೆ ಸಾಧನಗಳನ್ನು ಬೆಂಬಲಿಸುವ ಮೂಲಕ ಈ ಯೋಜನೆಯು ಸಾಮೂಹಿಕ ಚಲನಶೀಲತೆಯನ್ನು ಉತ್ತೇಜಿಸುತ್ತದೆ. ಪಿಎಂಐ ಇ ಡ್ರೈವ್ ಯೋಜನೆ ಪ್ರಾಥಮಿಕ ಉದ್ದೇಶವೆಂದರೆ ಇವಿಗಳ ಖರೀದಿಗೆ ಮುಂಗಡ ಪ್ರೋತ್ಸಾಹ ನೀಡುವ ಮೂಲಕ ಮತ್ತು ಇವಿಗಳಿಗೆ ಅಗತ್ಯವಾದ ಚಾರ್ಜಿಂಗ್ ಮೂಲಸೌಕರ್ಯಗಳನ್ನು ಸ್ಥಾಪಿಸಲು ಅನುಕೂಲವಾಗುವಂತೆ ಇವಿಗಳನ್ನು ನೋಡಿಸಿಕೊಳ್ಳುವಂತೆ ತ್ವರಿತಗೊಳಿಸಲಾಗುವುದು. ಪಿಎಂ ಇ ಡ್ರೈವ್ ಯೋಜನೆಯು ಸಾರಿಗೆ ಪರಿಸರ ಪರಿಣಾಮವನ್ನು ಕಡಿಮೆ ಮಾಡಲು ಮತ್ತು ಗಾಳಿಯ ಗುಣಮಟ್ಟವನ್ನು ಸುಧಾರಿಸಲು ಇವಿಗಳನ್ನು ಉತ್ತೇಜಿಸುವ ಗುರಿಯನ್ನು ಹೊಂದಿದೆ. ಈ ಯೋಜನೆಯು ದಕ್ಷ ಸ್ಪರ್ಧಾತ್ಮಕ ಮತ್ತು ಸ್ಥಿತಿಸ್ಥಾಪಕ ಇವಿ ಉತ್ಪಾದನಾ ಉದ್ಯಮವನ್ನು ಉತ್ತೇಜಿಸುತ್ತದೆ. ಇದರಿಂದಾಗಿ ಆತ್ಮನಿರ್ಭರ ಭಾರತವನ್ನು ಉತ್ತೇಜಿಸುತ್ತದೆ. ದೇಶೀಯ ಉತ್ಪಾದನೆ ಮತ್ತು ಇವಿ ಪೂರೈಕೆ ಸರಪಳಿಯನ್ನು ಬಲಪಡಿಸುವುದನ್ನು ಉತ್ತೇಜಿಸುವ ಹಂತ ಹಂತವಾಗಿ ಉತ್ಪಾದನಾ ಕಾರ್ಯಕ್ರಮವನ್ನು ಸೇರಿಸುವ ಮೂಲಕ ಇದನ್ನು ಸಾಧಿಸಲಾಗುತ್ತದೆ. ಭಾರತ ಸರ್ಕಾರದ ಈ ಉಪಕ್ರಮವು ಪರಿಸರ ಮಾಲಿನ್ಯ ಮತ್ತು ಇಂಧನ ಸುರಕ್ಷತೆ ಬಗ್ಗೆ ಕಳವಳಗಳನ್ನು ಪರಿಹರಿಸಲು ಮತ್ತು ಸುಸ್ಥಿರ ಸಾರಿಗೆ ಪರಿಹಾರಗಳನ್ನು ಉತ್ತೇಜಿಸುವಲ್ಲಿ ಗಮನಾರ್ಹ ಪ್ರಗತಿಯನ್ನು ಸಾಧಿಸಲು ಸಜ್ಜಾಗಿದೆ. ಈ ಯೋಜನೆಯು ಅದರ ಪಿಎಂಪಿ ಜೊತೆಗೆ ಇವಿ ವಲಯಗಳ ಮತ್ತು ಸಂಬಂಧಿತ ಪೂರೈಕೆ ಸರಪಳಿಯಲ್ಲಿ ಹೂಡಿಕೆಯನ್ನು ಉತ್ತೇಜಿಸುತ್ತದೆ ಮತ್ತು ಈ ಯೋಜನೆಯು ಮೌಲ್ಯ ಸರಪಳಿಯಲ್ಲಿ ಗಮನಾರ್ಹ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುತ್ತದೆ. ಉತ್ಪಾದನೆ ಮತ್ತು ಚಾರ್ಜಿಂಗ್ ಮೂಲಸೌಕರ್ಯಗಳ ಸ್ಥಾಪನೆಯ ಮೂಲಕ ಉದ್ಯೋಗ ಸೃಷ್ಟಿಯು ಸಹ ಇರುತ್ತದೆ. ಈ ಯೋಜನೆ ಅಡಿಯಲ್ಲಿ ಸಬ್ಸಿಡಿ ಪ್ರೋತ್ಸಾಹ ಧನವನ್ನು ನೀಡಲಾಗಿದೆ. ಅವುಗಳ ವಿವರವನ್ನು ನಾವು ನೋಡುವುದಾದರೆ ಎಲೆಕ್ಟ್ರಿಕ್ ಎರಡು ಚಕ್ರ ವಾಹನಗಳು, ಎಲೆಕ್ಟ್ರಿಕ್ ಮೂರು ಚಕ್ರ ವಾಹನಗಳು, ಎಲೆಕ್ಟ್ರಿಕ್ ಆಂಬ್ಯುಲೆನ್ಸ್ಗಳು, ಎಲೆಕ್ಟ್ರಿಕ್ ಟಕ್ಗಳು, ಇತರೆ ಹೊಸ ಇವಿ ವರ್ಗಗಳು. ಈ ಯೋಜನೆಯ ಗುರಿಗಳನ್ನು ನಾವು ನೋಡುವಂತದ್ದಾದರೆ ಸರ್ಕಾರವು ಈ ಯೋಜನೆಯ ಮೂಲಕ ಸುಮಾರು 24.79 ಲಕ್ಷ ಎಲೆಕ್ಟ್ರಿಕ್ ಎರಡು ಚಕ್ರ ವಾಹನಗಳು, 3.16 ಲಕ್ಷ ಎಲೆಕ್ಟ್ರಿಕ್ ಮೂರು ಚಕ್ರ ವಾಹನಗಳು, 14,028 ಎಲೆಕ್ಟ್ರಿಕ್ ಬಸ್ಗಳಿಗೆ ಬೆಂಬಲ ನೀಡಲು ಉದ್ದೇಶಿಸಿದೆ. ಚಾರ್ಜಿಂಗ್ ಮೂಲಸೌಕರ್ಯಗಳನ್ನು ನಾವು ನೋಡುವಂತದ್ದಾದರೆ ಈ ಯೋಜನೆಯಡಿ ದೇಶಾದ್ಯಂತ ಸಾರ್ವಜನಿಕ ಇವಿ ಚಾರ್ಜಿಂಗ್ ಸ್ಟೇಷನ್ಗಳ ಸ್ಥಾಪನೆ, ಪ್ರಮುಖ ನಗರಗಳು ಮತ್ತು ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ವೇಗದ ಚಾರ್ಜರ್ಗಳ ಅಭಿವೃದ್ಧಿ, ಇವಿ ಬಳಕೆದಾರರ ರೇಂಜ್ ಆಂಗ್ಸೈಟಿ ಸಮಸ್ಯೆ ನಿವಾರಣೆ, ಇದಕ್ಕಾಗಿ ಸರ್ಕಾರವು ಪ್ರತ್ಯೇಕ ಅನುದಾನವನ್ನು ಮೀಸಲಿಟ್ಟಿದೆ. ಈ ವೋಚರ್ ವ್ಯವಸ್ಥೆ ಯಾವ ರೀತಿ ಇರುತ್ತದೆ ಅನ್ನುವಂಥದ್ದನ್ನು ನಾವು ನೋಡುವಂಥದ್ದಾದರೆ ವಿದ್ಯುತ್ ವಾಹನ ಖರೀದಿದಾರರಿಗೆ ವಾಹನ ಖರೀದಿಸುವ ಸಮಯದಲ್ಲಿ ಯೋಜನೆ ಪೋರ್ಟಲ್ನಲ್ಲಿ ಈ ವೋಚರ್ ಸೃಷ್ಟಿಯಾಗುತ್ತದೆ. ಆಧಾರಿತ ದೃಢೀಕರಣ ನಡೆಯುತ್ತದೆ. ವೋಚರ್ ಅನ್ನು ಡೀಲರ್ಗೆ ಸಲ್ಲಿಸಿದ ನಂತರ ಪ್ರೋತ್ಸಾಹ ದೊರೆಯುತ್ತದೆ. ಈ ಬಸ್ ಯೋಜನೆ ಸುಮಾರು 4,391 ಕೋಟಿ ಅನುದಾನ ಮೀಸಲಿಡಲಾಗಿದೆ. ದೇಶದ ಪ್ರಮುಖ ನಗರಗಳಲ್ಲಿ 1,000+ ಎಲೆಕ್ಟ್ರಿಕ್ ಬಸ್ಗಳ ಯೋಜನೆಯನ್ನ ಮಾಡಲಾಗಿದೆ. ವಿಶೇಷವಾಗಿ ಬೆಂಗಳೂರು, ಹೈದರಾಬಾದ್, ದೆಹಲಿ, ಅಹಮದಾಬಾದ್ ಮುಂತಾದ ನಗರಗಳಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗಿದೆ. ಈ ಟ್ರಕ್ ಯೋಜನೆ ಅಂದರೆ ಪಿಎಂ ಇ ಡ್ರೈವ್ ಅಲ್ಲಿ ಮೊದಲ ಬಾರಿಗೆ ಎಲೆಕ್ಟ್ರಿಕ್ ಟ್ರಕ್ಗಳಿಗೆ ವಿಶೇಷ ಪ್ರೋತ್ಸಾಹ ಧನವನ್ನು ನೀಡಲಾಗ್ತಿದೆ. ಒಂದು ಈ ಟ್ರಕ್ಗೆ ಗರಿಷ್ಠ ರೂ 9.6 ಲಕ್ಷದವರೆಗೆ ಪ್ರೋತ್ಸಾಹ ಧನವನ್ನು ನೀಡಲಾಗುತ್ತದೆ. ಕರ್ನಾಟಕ ಸರ್ಕಾರವು ಪಿಎಂ ಇ ಡ್ರೈವ್ ಯೋಜನೆಯಡಿ ಸುಮಾರು 1,500 ಹೊಸ ಇವಿ ಚಾರ್ಜಿಂಗ್ ಸ್ಟೇಷನ್ಗಳ ಸ್ಥಾಪನೆಗೆ ಪ್ರಸ್ತಾವನೆ ಸಲ್ಲಿಸಿದೆ. ರಾಜ್ಯದಲ್ಲಿ 1,000+ ಎಲೆಕ್ಟ್ರಿಕ್ ಬಸ್ಗಳ ಯೋಜನೆ ಸಹ ಪ್ರಸ್ತಾವನೆ ನೀಡಿದೆ. ಯೋಜನೆಯ ಮಹತ್ವವನ್ನು ಇಲ್ಲಿ ತಿಳಿಯುವಂತದ್ದಾದರೆ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲಿನ ಅವಲಂಬನೆ ಕಡಿಮೆಯಾಗುತ್ತದೆ, ವಾಯುಮಾಲಿನ್ಯ ತಗ್ಗುತ್ತದೆ, ಇವಿ ಉದ್ಯಮದಲ್ಲಿ ಉದ್ಯೋಗಾವಕಾಶಗಳಿಗೆ ಹೆಚ್ಚಿನ ಅವಕಾಶ ದೊರೆಯುತ್ತದೆ. ದೇಶೀಯ ಉತ್ಪಾದನೆಗೆ ಉತ್ತೇಜನ ಸಿಗುತ್ತದೆ. 2030ರೊಳಗೆ ಇವಿ ಬಳಕೆಯನ್ನು ದೊಡ್ಡ ಪ್ರಮಾಣದಲ್ಲಿ ಹೆಚ್ಚಿಸುವ ಗುರಿಗೆ ಸಹಕಾರಿಯಾಗುತ್ತದೆ. ಇದು ಪ್ರಧಾನಿ ನರೇಂದ್ರ ಮೋದಿಯವರ ಮಹತ್ವಾಕಾಂಕ್ಷೆಯ ಪಿಎಂ ಇ ಡ್ರೈವ್ ಯೋಜನೆಯಾಗಿದೆ. ಉದ್ದೇಶವಾಗಿದೆ.
1: ಪ್ರಧಾನಮಂತ್ರಿ ಇ ಡ್ರೈವ್ ಯೋಜನೆ ಕುರಿತು ಇದುವರೆಗೂ ಮಾತನಾಡಿದ್ದವರು ಅಶೋಕ್ ಕುಮಾರ್ ಬಿ. ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

0: ವಿವಿಧ ಕ್ಷೇತ್ರದ ಗಣ್ಯರಿಗೆ ಪದ್ಮ ಪ್ರಶಸ್ತಿ ಪ್ರದಾನ. ಕೇಂದ್ರ ಸಹಕಾರ ಸಚಿವ ಅಮಿತ್ ಶಾ ಅವರಿಂದ ನಾಫೆಡ್ ಹರಾಜು ಪೋರ್ಟಲ್ ಉದ್ಘಾಟನೆ. ಅಮೆರಿಕ ಮತ್ತು ಇರಾನ್ ನಡುವಿನ ಒಪ್ಪಂದ, ಬ್ರಿಕ್ಸ್ ರಾಷ್ಟೀಯ ಭದ್ರತಾ ಸಲಹೆಗಾರರ ಸಭೆಯಲ್ಲಿ ಭಾರತ ಸ್ವಾಗತ. ಕೃಷಿ ಚಟುವಟಿಕೆ ಮೇಲೆ ಎಲ್ ನಿನೊ ಹವಾಮಾನ ಬೀರುವ ಪರಿಣಾಮ ಕುರಿತು ಇಂದು ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಸಭೆ. ಮತ್ತು ಫಿಫಾ ವಿಶ್ವಕಪ್, ಜಾರ್ಡಾನ್ ತಂಡವನ್ನು 2-1 ಗೋಲುಗಳ ಅಂತರದಿಂದ ಮಣಿಸಿದ ಅಲ್ಜೀರಿಯಾ. ವಾರ್ತೆಗಳ ವಿವರ. ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಇಂದು ಸಂಜೆ ನವದೆಹಲಿಯ ರಾಷ್ಟಪತಿ ಭವನದಲ್ಲಿ ನಡೆಯುವ 2ನೇ ನಾಗರಿಕ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ 2026ರ ಪದ್ಮ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ. ರಾಷ್ಟಪತಿಗಳು 2 ಪದ್ಮ ವಿಭೂಷಣ, 7 ಪದ್ಮಭೂಷಣ ಮತ್ತು 56 ಪದ್ಮಶ್ರೀ ಸೇರಿದಂತೆ 65 ಪದ್ಮ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ. ಟೆನಿಸ್ ದಂತಕಥೆ ವಿಜಯ್ ಅಮೃತರಾಜ್, ನಟ ಮಮ್ಮೂಟಿ, ಹಿನ್ನೆಲೆ ಗಾಯಕಿ ಅಲ್ಕಾ ಯಾಜ್ಞಿಕ್ ಮತ್ತು ಕ್ರಿಕೆಟಿಗ ರೋಹಿತ್ ಶರ್ಮಾ ಸೇರಿದಂತೆ 65 ಪ್ರಮುಖ ವ್ಯಕ್ತಿಗಳು ರಾಷ್ಟಪತಿಗಳಿಂದ ಪ್ರತಿಷ್ಠಿತ ಪದ್ಮ ಪ್ರಶಸ್ತಿಗಳನ್ನು ಸ್ವೀಕರಿಸಲಿದ್ದಾರೆ. ಪ್ರತಿಷ್ಠಿತ ಪದ್ಮಶ್ರೀ ಪ್ರಶಸ್ತಿಗೆ ರಾಜ್ಯದ 5 ಸಾಧಕರು ಭಾಜನರಾಗಿದ್ದು, ವೈದ್ಯಕೀಯ ಸೇವೆಗಾಗಿ ಡಾ ಪ್ರಭಾಕರ ಕೋರೆ, ಶಿಕ್ಷಣ ತಂತ್ರಜ್ಞ ಶಶಿ ಶೇಖರ್ ವೆಂಪತಿ, ಹಿಮೋಫಿಲಿಯಾ ರೋಗಿಗಳಿಗೆ ಉಚಿತ ಚಿಕಿತ್ಸೆ ಸಿಗುವಂತೆ ಮಾಡಿದ ವೈದ್ಯ ಡಾ ಸುರೇಶ್ ಹನಗವಾಡಿ, ಉದ್ಯಮಿ ಟಿಟಿ ಜಗನ್ನಾಥನ್, ಭಾರತೀಯ ರಕ್ಷಣಾ ವಲಯವನ್ನು ಸ್ವಾವಲಂಬಿಯಾಗಿಸಿದ ವಿಜ್ಞಾನಿ ಡಾ ಶುಭಾ ವೆಂಕಟೇಶ್ ಅಯ್ಯಂಗಾರ್ ಅವರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು. ಗಣರಾಜ್ಯೋತ್ಸವದ ಮುನ್ನಾ ದಿನದಂದು ಸರ್ಕಾರವು 2026ರ 131 ಪದ್ಮ ಪ್ರಶಸ್ತಿಗಳನ್ನು ಘೋಷಿಸಿತ್ತು. ಇದರಲ್ಲಿ 5 ಪದ್ಮ ವಿಭೂಷಣ ಪ್ರಶಸ್ತಿಗಳು ಸೇರಿವೆ. ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಗಳಲ್ಲಿ ಒಂದಾದ ಪದ್ಮ ಪ್ರಶಸ್ತಿಗಳನ್ನು ಪದ್ಮವಿಭೂಷಣ, ಪದ್ಮಭೂಷಣ ಮತ್ತು ಪದ್ಮಶ್ರೀ ಎಂಬ 3 ವಿಭಾಗಗಳಲ್ಲಿ ನೀಡಲಾಗುತ್ತದೆ. ಚಟುವಟಿಕೆಗಳು, ಕಲೆ, ಸಾಮಾಜಿಕ ಕಾರ್ಯ, ಸಾರ್ವಜನಿಕ ವ್ಯವಹಾರಗಳು, ವಿಜ್ಞಾನ ಮತ್ತು ಇಂಜಿನಿಯರಿಂಗ್, ವ್ಯಾಪಾರ ಮತ್ತು ಕೈಗಾರಿಕೆ, ಔಷಧ, ಸಾಹಿತ್ಯ ಮತ್ತು ಶಿಕ್ಷಣ, ಕ್ರೀಡೆ, ನಾಗರಿಕ ಸೇವೆಯ ವಿವಿಧ ವಿಭಾಗಗಳಲ್ಲಿ ಪ್ರಶಸ್ತಿಗಳನ್ನು ನೀಡಲಾಗುತ್ತದೆ. ಕೇಂದ್ರ ಸಹಕಾರ ಸಚಿವ ಅಮಿತ್ ಶಾ ಅವರು ಇಂದು ನವದೆಹಲಿಯಲ್ಲಿ ಭಾರತೀಯ ರಾಷ್ಟೀಯ ಕೃಷಿ ಸಹಕಾರಿ ಮಾರುಕಟ್ಟೆ ಒಕ್ಕೂಟ ನಾಫೆಡ್ ಹರಾಜು ಪೋರ್ಟಲ್ ಅನ್ನು ಉದ್ಘಾಟಿಸಲಿದ್ದಾರೆ. ಹರಾಜು ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ, ದಕ್ಷತೆ ಮತ್ತು ಕಾರ್ಯಾಚರಣೆಯ ಸುಲಭತೆಯನ್ನು ಬಲಪಡಿಸುವ ನಿಟ್ಟಿನಲ್ಲಿ ಈ ಪೋರ್ಟಲ್ನ ಉದ್ಘಾಟನೆಯು ಒಂದು ಪ್ರಮುಖ ಹೆಜ್ಜೆಯಾಗಿದೆ. ರೈತರು, ಸದಸ್ಯ ಸಂಸ್ಥೆಗಳು ಮತ್ತು ಪಾಲುದಾರರ ಹಿತದೃಷ್ಟಿಯಿಂದ ಹರಾಜು ಸಂಬಂಧಿತ ಚಟುವಟಿಕೆಗಳನ್ನು ಸುಗಮಗೊಳಿಸಲು ಮತ್ತು ನಾಫೆಡ್ನ ಒಟ್ಟಾರೆ ಕಾರ್ಯನಿರ್ವಹಣೆಯನ್ನು ಹೆಚ್ಚಿಸಲು ಈ ಪೋರ್ಟಲ್ ಡಿಜಿಟಲ್ ವೇದಿಕೆಯನ್ನು ಒದಗಿಸುವ ನಿರೀಕ್ಷೆ ಇದೆ. ಕಾರ್ಯಕ್ರಮದಲ್ಲಿ ಗೃಹ ಸಚಿವರು ನಾಫೆಡ್ನ ಹಲವಾರು ಪ್ರಮುಖ ಡಿಜಿಟಲ್ ಮತ್ತು ರೈತ ಕೇಂದ್ರಿತ ಉಪಕ್ರಮಗಳನ್ನು ಸಹ ಪ್ರಾರಂಭಿಸಲಿದ್ದಾರೆ ಎಂದು ಸಹಕಾರ ಸಚಿವಾಲಯ ತಿಳಿಸಿದೆ. ಇವುಗಳಲ್ಲಿ ರೈತರ ಮಕ್ಕಳಿಗೆ ನಾಫೆಡ್ ಕಲ್ಯಾಣ್ ವಿದ್ಯಾರ್ಥಿವೇತನ, ದ್ವಿದಳ ಧಾನ್ಯಗಳು ಮತ್ತು ಎಣ್ಣೆ ಬೀಜಗಳ ದಾಸ್ತಾನು ನಿರ್ವಹಣೆಗಾಗಿ ದೃಷ್ಟಿ ಪೋರ್ಟಲ್ ಮತ್ತು ಉದ್ಯಮ ಸಂಪನ್ಮೂಲ ಯೋಜನೆಯನ್ನು ಬಲಪಡಿಸಲು ಉದ್ಯಮ ಸಂಪನ್ಮೂಲ ಯೋಜನಾ ಪೋರ್ಟಲ್ ಸೇರಿವೆ. ಇಂದು ಡಾಕ್ಟರ್ ಶ್ಯಾಮಪ್ರಸಾದ್ ಮುಖರ್ಜಿ ಅವರ ಪುಣ್ಯತಿಥಿಯಾಗಿದ್ದು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಇತರೆ ಗಣ್ಯರು ಡಾ ಶ್ಯಾಮಪ್ರಸಾದ್ ಮುಖರ್ಜಿ ಅವರಿಗೆ ಗೌರವ ಸಲ್ಲಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಉಪರಾಷ್ಟಪತಿಗಳು ಡಾ ಶ್ಯಾಮಪ್ರಸಾದ್ ಮುಖರ್ಜಿ ಅವರನ್ನು ದಾರ್ಶನಿಕ ನಾಯಕ, ಶಿಕ್ಷಣ ತಜ್ಞ ಮತ್ತು ಅಪ್ರತಿಮ ದೇಶಭಕ್ತ ಎಂದು ಬಣ್ಣಿಸಿದ್ದಾರೆ. ಡಾ ಮುಖರ್ಜಿ ಅವರು ದೇಶದ ಏಕತೆ ಮತ್ತು ಸಮಗ್ರತೆಯನ್ನು ನಿರ್ಭಯವಾಗಿ ಪ್ರತಿಪಾದಿಸಿದರು. ಬಲವಾದ, ಏಕೀಕೃತ ಮತ್ತು ಅಭಿವೃದ್ಧಿ ಹೊಂದಿದ ಭಾರತವನ್ನು ನಿರ್ಮಿಸಲು ಅವರ ತ್ಯಾಗ ಮತ್ತು ಅಚಲ ಬದ್ಧತೆಯು ಪೀಳಿಗೆಗೆ ಸ್ಫೂರ್ತಿ ನೀಡುತ್ತದೆ ಎಂದು ಹೇಳಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಡಾ ಶ್ಯಾಮಪ್ರಸಾದ್ ಮುಖರ್ಜಿ ಅವರು ಮಹಾನ್ ದೇಶಭಕ್ತ, ವಿದ್ವಾಂಸ ಮತ್ತು ರಾಜಕಾರಣಿ, ಅವರಿಗೆ ಹುತಾತ್ಮ ದಿನದಂದು ಗೌರವ ಸಲ್ಲಿಸಿದ್ದಾರೆ. ಡಾ ಶ್ಯಾಮಪ್ರಸಾದ್ ಮುಖರ್ಜಿ ಅವರು ತಮ್ಮ ಜೀವನವನ್ನು ದೇಶದ ಅಭಿವೃದ್ಧಿಗೆ ಮುಡುಪಾಗಿಟ್ಟಿದ್ದರು. ಡಾ ಶ್ಯಾಮಪ್ರಸಾದ್ ಮುಖರ್ಜಿ ಅವರ ಅಚಲ ದೃಢ ನಿಶ್ಚಯ, ಸಾರ್ವಜನಿಕ ಜೀವನದಲ್ಲಿ ಧೈರ್ಯ ಮತ್ತು ರಾಷ್ಟೀಯ ಹಿತಾಸಕ್ತಿ ಬದ್ಧತೆಯು ಯುವ ಪೀಳಿಗೆಗೆ ಸ್ಫೂರ್ತಿ ನೀಡುತ್ತಲೇ ಇದೆ ಎಂದು ಅವರು ಹೇಳಿದ್ದಾರೆ. ಅಮೆರಿಕ ಮತ್ತು ಇರಾನ್ ನಡುವಿನ ಒಪ್ಪಂದವನ್ನು ಭಾರತ ಸ್ವಾಗತಿಸುತ್ತದೆ ಎಂದು ಭಾರತದ ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ತಿಳಿಸಿದ್ದಾರೆ. 16ನೇ ಬ್ರಿಕ್ಸ್ ರಾಷ್ಟೀಯ ಭದ್ರತಾ ಸಲಹೆಗಾರರ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಅವರು, ಈ ಒಪ್ಪಂದವು ಪ್ರಾದೇಶಿಕ ಮತ್ತು ಜಾಗತಿಕ ಸ್ಥಿರತೆಗೆ ಸಕಾರಾತ್ಮಕ ಕೊಡುಗೆ ನೀಡಲಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಈ ಒಪ್ಪಂದದಿಂದ ಇಂಧನ ಭದ್ರತೆ, ರಸಗೊಬ್ಬರಗಳು ಮತ್ತು ರಾಸಾಯನಿಕ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿನ ಕೊರತೆಗಳನ್ನು ನೀಗಿಸಲಿದೆ ಎಂದು ತಿಳಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಸುಗುಣ ಸತೀಶ್. ಮುಖ್ಯಾಂಶಗಳು. ರಾಷ್ಟಪತಿ ದ್ರೌಪದಿ ಮುರ್ಮು ಅವರಿಂದ ಇಂದು ಸಂಜೆ 65

0: ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ಕೇಂದ್ರ ಅಲ್ಪಸಂಖ್ಯಾತ ವ್ಯವಹಾರಗಳ ರಾಜ್ಯ ಸಚಿವ ಹಾಗೂ ಮೀನುಗಾರಿಕೆ, ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ರಾಜ್ಯ ಸಚಿವ ಜಾರ್ಜ್ ಕುರಿಯನ್ ಅವರು ಕೇಂದ್ರ ಸಚಿವ ಸಂಪುಟಕ್ಕೆ ರಾಜೀನಾಮೆ ನೀಡಿದ್ದಾರೆ. ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಜಾರ್ಜ್ ಕುರಿಯನ್ ಅವರ ರಾಜೀನಾಮೆಯನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಅಂಗೀಕರಿಸಿದ್ದಾರೆ. ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಇಂದು ನವದೆಹಲಿಯಲ್ಲಿ ಎಲ್ ನಿನೋ ಹವಾಮಾನದ ಮೇಲೆ ಬೀರುವ ಪರಿಣಾಮ ಹಾಗೂ ಅದರಿಂದ ಕೃಷಿಯ ಮೇಲಾಗುವ ಪರಿಣಾಮ ಕುರಿತ ಪರಿಶೀಲನಾ ಸಭೆಯನ್ನು ನಡೆಸಿದ್ದಾರೆ. ಸಭೆಯಲ್ಲಿ ಹಲವಾರು ರಾಜ್ಯಗಳ ಕೃಷಿ ಸಚಿವರು, ಕಾರ್ಯದರ್ಶಿಗಳು, ಜಿಲ್ಲಾಧಿಕಾರಿಗಳು ಮತ್ತು ಅಧಿಕಾರಿಗಳು ಭಾಗವಹಿಸಿದರು. ಕಡಿಮೆ ಮಳೆಯ ಸಂದರ್ಭದಲ್ಲಿ ಅಗತ್ಯ ಸಿದ್ದತೆಗಳು, ಪರ್ಯಾಯ ಬೆಳೆ ಯೋಜನೆಗಳು ಮತ್ತು ರೈತರ ಹಿತಾಸಕ್ತಿಗಳನ್ನು ರಕ್ಷಿಸುವ ಬಗ್ಗೆಯೂ ಚರ್ಚೆಗಳು ನಡೆಯಲಿವೆ. ಎಲ್ ನಿನೋದ ಸಂಭವನೀಯ ಸನ್ನಿವೇಶಗಳನ್ನು ಪರಿಗಣಿಸಿ ರೈತರ ಹಿತಾಸಕ್ತಿಗಳನ್ನು ಕಾಪಾಡಲು ಮತ್ತು ಕೃಷಿ ಹಾಗೂ ಕೃಷಿಯ ಮೇಲೆ ಯಾವುದೇ ಪ್ರತಿಕೂಲ ಪರಿಣಾಮಗಳನ್ನು ಕಡಿಮೆ ಮಾಡಲು ಸರ್ಕಾರವು ಸಂಪೂರ್ಣವಾಗಿ ಬದ್ದವಾಗಿದೆ ಎಂದು ಶಿವರಾಜ್ ಸಿಂಗ್ ಚೌಹಾಣ್ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ತಿಳಿಸಿದ್ದಾರೆ. ರೈತರು ಯಾವುದೇ ಕಷ್ಟವನ್ನು ಎದುರಿಸದಂತೆ ಸರ್ಕಾರವು ಸಂಪೂರ್ಣ ಸಿದ್ದತೆ ಮತ್ತು ಸಮನ್ವಯದೊಂದಿಗೆ ಪ್ರತಿಯೊಂದು ಪರಿಸ್ಥಿತಿಯನ್ನು ಎದುರಿಸುತ್ತದೆ ಎಂದು ಅವರು ಹೇಳಿದ್ದಾರೆ. ಅಮೆರಿಕದ ಸಾಂತಾ ಕ್ಲಾರಾದಲ್ಲಿ ಇಂದು ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ ಗ್ರೂಪ್ ಎ ಪಂದ್ಯದಲ್ಲಿ ಅಲ್ಜೀರಿಯಾ ತಂಡವು ತನ್ನ ಚೊಚ್ಚಲ ತಂಡವಾದ ಜೋರ್ಡಾನ್ ತಂಡವನ್ನು 2-1 ಅಂತರದಿಂದ ಸೋಲಿಸಿತು. ಮತ್ತೊಂದು ಪಂದ್ಯದಲ್ಲಿ ನ್ಯೂಯಾರ್ಕ್ ಕ್ರೀಡಾಂಗಣದಲ್ಲಿ ಇಂದು ನಡೆದ ಗ್ರೂಪ್ ಐ ಪಂದ್ಯದಲ್ಲಿ ನಾರ್ವೆ ತಂಡವು ಸೆನೆಗಲ್ ತಂಡವನ್ನು 3-2 ಅಂತರದಿಂದ ಸೋಲಿಸಿ 32ನೇ ಸುತ್ತಿಗೆ ಪ್ರವೇಶ ಪಡೆದುಕೊಂಡಿತು. ಮತ್ತೊಂದು ಸೂಪರ್ ಪಂದ್ಯದಲ್ಲಿ ಅರ್ಜೆಂಟೀನಾ ನಿನ್ನೆ ರಾತ್ರಿ ಯುನೈಟೆಡ್ ಸ್ಟೇಟ್ಸ್ನ ಆರ್ಲಿಂಗ್ಟನ್ನಲ್ಲಿ ನಡೆದ ಗ್ರೂಪ್ ಎ ಪಂದ್ಯದಲ್ಲಿ ಆಸ್ಟ್ರಿಯಾವನ್ನು 2-0 ಅಂತರದಿಂದ ಸೋಲಿಸಿ 32ನೇ ಸುತ್ತಿಗೆ ಪ್ರವೇಶಿಸಿತು. ಅರ್ಜೆಂಟೀನಾ ತಂಡದ ನಾಯಕ ಲಿಯೋನಿನ್ ಮೆಸ್ಸಿ ನಾಯಕತ್ವ ವಹಿಸಿಕೊಂಡು 2 ಗೋಲುಗಳನ್ನು ಗಳಿಸಿದರು. ತನ್ನ 2 ಗೋಲುಗಳೊಂದಿಗೆ ಮೆಸ್ಸಿ ತನ್ನ ಫಿಫಾ ವಿಶ್ವಕಪ್ ಗೋಲುಗಳ ಸಂಖ್ಯೆಯನ್ನು 18ಕ್ಕೆ ಏರಿಸಿದರು. ಜರ್ಮನಿಯ ಮಿರೋಸ್ಲಾಸ್ ಕ್ಲೋಸ್ ಅವರ 16 ಗೋಲುಗಳ ದಾಖಲೆಯನ್ನು ಹಿಂದಿಕ್ಕಿ ವಿಶ್ವಕಪ್ ಇತಿಹಾಸದಲ್ಲಿ ಅತಿ ಹೆಚ್ಚು ಗೋಲು ಗಳಿಸಿದ ಆಟಗಾರರಾಗಿ ಮೆಸ್ಸಿ ಹೊರಹೊಮ್ಮಿದ್ದಾರೆ. ಮಣಿಪುರ ಪೊಲೀಸ್, ಸಿಆರ್ಪಿಎಫ್, ಕೋಬ್ರಾ ಮತ್ತು ಸೇನೆಯನ್ನು ಒಳಗೊಂಡ ಜಂಟಿ ಭದ್ರತಾ ಪಡೆಗಳು ನಿನ್ನೆ ಕಾಂಗ್ಪೋಕ್ಪಿ ಜಿಲ್ಲೆಯ ಲೀಲಾನ್ ವೈಫೈ ಮತ್ತು ಸುತ್ತಮುತ್ತಲಿನ ಇತರ ಗ್ರಾಮಗಳಲ್ಲಿ ನಡೆಸಿದ ವ್ಯಾಪಕ ಶೋಧ ಕಾರ್ಯಾಚರಣೆಗಳಲ್ಲಿ ಅಪಾರ ಪ್ರಮಾಣದ ಶಸ್ತಾಸ್ತ ಮತ್ತು ಮದ್ದುಗುಂಡುಗಳನ್ನು ವಶಪಡಿಸಿಕೊಂಡಿವೆ. ಕಾರ್ಯಾಚರಣೆ 3 ದಿನಗಳ ಕಾಲ ನಡೆಯಿತು. ಈ ಸಮಯದಲ್ಲಿ ಭದ್ರತಾ ಪಡೆಗಳು ಸಶಸ್ತ ಉಗ್ರರೊಂದಿಗೆ ಮುಖಾಮುಖಿಯಾದವು. ಆದರೆ ಎರಡೂ ಕಡೆಗಳಲ್ಲಿ ಯಾವುದೇ ಸಾವು ನೋವು ಸಂಭವಿಸಿಲ್ಲ. ಕಾರ್ಯಾಚರಣೆಯ ಸಮಯದಲ್ಲಿ 17 ಸಿಂಗಲ್ ಮತ್ತು ಡಬಲ್ ಬ್ಯಾರಲ್ ಗನ್ಗಳು, AK-47 ರೈಫಲ್ಗಳು, SLR, SKS ರೈಫಲ್, 11 SBL ರೈಫಲ್ಗಳು ಸೇರಿದಂತೆ ಸುಮಾರು 40 ಶಸ್ತಾಸ್ತ್ರಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಭಾರತ ಯುಕೆ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ CETA ಭಾರತೀಯ ರೈತರು, ಮೀನುಗಾರರು, ಕುಶಲಕರ್ಮಿಗಳು ಮತ್ತು ಸಣ್ಣ ವ್ಯವಹಾರಗಳು ಜಾಗತಿಕವಾಗಿ ಅಭಿವೃದ್ಧಿ ಹೊಂದಲು ಹಾಗೂ ಉದ್ಯೋಗ ಸೃಷ್ಟಿಯನ್ನು ವೇಗಗೊಳಿಸಲು ಸಹಾಯ ಮಾಡುತ್ತದೆ ಎಂದು ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ. ಈ ವರ್ಷ ಜುಲೈ 15ರಂದು ಜಾರಿಗೆ ಬರಲಿರುವ ಈ ಒಪ್ಪಂದವು ಬ್ರಿಟನ್ನಲ್ಲಿ ಭಾರತೀಯ ಸರಕುಗಳಿಗೆ ವ್ಯಾಪಕ ಶ್ರೇಣಿಯ ಕ್ಷೇತ್ರಗಳಲ್ಲಿ ಸಮಗ್ರ ಮಾರುಕಟ್ಟೆ ಪ್ರವೇಶವನ್ನು ಒದಗಿಸುತ್ತದೆ. ಇದು ಸುಮಾರು 99%ದಷ್ಟು ಸುಂಕ ರೇಖೆಗಳ ಮೇಲಿನ ಸುಂಕಗಳನ್ನು ತಕ್ಷಣವೇ ತೆಗೆದುಹಾಕುತ್ತದೆ, ಭಾರತೀಯ ರಫ್ತಿಗೆ ಅಗಾಧ ಅವಕಾಶಗಳನ್ನು ಸೃಷ್ಟಿಸುತ್ತದೆ ಎಂದು ಪಿಯೂಷ್ ಗೋಯಲ್ ಇಂಗ್ಲಿಷ್ ದೈನಿಕದಲ್ಲಿ ಬರೆದಿರುವ ಲೇಖನದಲ್ಲಿ ತಿಳಿಸಿದ್ದಾರೆ. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟಪತಿ ದ್ರೌಪದಿ ಮುರ್ಮು ಅವರಿಂದ ಇಂದು ಸಂಜೆ 65 ವಿವಿಧ ಕ್ಷೇತ್ರದ ಗಣ್ಯರಿಗೆ ಪದ್ಮ ಪ್ರಶಸ್ತಿ ಪ್ರದಾನ. ಕೇಂದ್ರ ಸಹಕಾರ ಸಚಿವ ಅಮಿತ್ ಶಾ ಅವರಿಂದ ನಾಫೆಡ್ ಹರಾಜು ಪೋರ್ಟಲ್ ಉದ್ಘಾಟನೆ. ಅಮೆರಿಕ ಮತ್ತು ಇರಾನ್ ನಡುವಿನ ಒಪ್ಪಂದ, ಬ್ರಿಕ್ಸ್ ರಾಷ್ಟೀಯ ಭದ್ರತಾ ಸಲಹೆಗಾರರ ಸಭೆಯಲ್ಲಿ ಭಾರತ ಸ್ವಾಗತ. ಕೃಷಿ ಚಟುವಟಿಕೆ ಮೇಲೆ ಎಲ್ ನಿನೋ ಹವಾಮಾನ ಬೀರುವ ಪರಿಣಾಮ ಕುರಿತು ಇಂದು ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಸಭೆ ಮತ್ತು ಫಿಫಾ ವಿಶ್ವಕಪ್, ಜೋರ್ಡಾನ್ ತಂಡವನ್ನು 2-1 ಗೋಲುಗಳ ಅಂತರದಿಂದ ಮಣಿಸಿದ ಅಲ್ಜೀರಿಯಾ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.
4: ಆಕಾಶವಾಣಿ ಮಂಗಳೂರು.
3: ಇನ್ನು ಸ್ವಲ್ಪ ಹೊತ್ತಿನಲ್ಲಿ

0: ಲಕ್ಷ ಲಾಟ್ರಿ ನನ್ಗೆ
1: ಸಿಕ್ಕಿಬಿದ್ರು.
2: ನಕಲಿ ಆಫರ್ಗಳ ಬಗ್ಗೆ ಎಚ್ಚರ.
0: RBI ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
3: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
4: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
5: ಇಂದಿನ ಸ್ವರ ಮಾಧುರ್ಯದಲ್ಲಿ ಖಾನ್ ಸಹೋದರರು ಹಾಡಿರುವ ಬಸವೇಶ್ವರರ ವಚನಗಳನ್ನು ಕೇಳುವಿರಿ. ಮೊದಲಿಗೆ ಉಳ್ಳವರು ಶಿವಾಲಯವ ಮಾಡುವರು.

ಇದುವರೆಗೆ ಖಾನ್ ಸಹೋದರರು ಹಾಡಿರುವ ಬಸವೇಶ್ವರರ ವಚನಗಳನ್ನು ಕೇಳಿದಿರಿ. ಇದು ಇಂದಿನ ಸ್ವರ ಮಾಧುರ್ಯ, ಆಕಾಶವಾಣಿ ಮಂಗಳೂರು. ಇದೀಗ ಬಂದ ಹವಾಮಾನ ವರದಿ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮುಂದಿನ 3 ಗಂಟೆಗಳಲ್ಲಿ 1 ಅಥವಾ 2 ಸ್ಥಳಗಳಲ್ಲಿ ಮಳೆ ಗುಡುಗು ಸಹಿತ ಜೋರಾದ ಬಿರುಗಾಳಿಯೊಂದಿಗೆ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ. ಕೆಲವು ಪ್ರದೇಶಗಳಲ್ಲಿ ತಾತ್ಕಾಲಿಕವಾಗಿ ವಿದ್ಯುತ್ ವ್ಯತ್ಯಯ, ಸಣ್ಣಪುಟ್ಟ ಸಂಚಾರ ದಟ್ಟಣೆ, ದುರ್ಬಲ ಮರದ ಕೊಂಬೆಗಳು ಕಿತ್ತು ಬೀಳುವ ಸಾಧ್ಯತೆ ಇದೆ. ಕೊಯ್ಲು ಮಾಡಿದ ಬೆಳೆಗಳಿಗೆ ಹಾನಿಯಾಗುವ ಸಾಧ್ಯತೆಯೂ ಇದೆ. ಸುರಕ್ಷಿತ ಕ್ರಮವಾಗಿ ಮನೆಯೊಳಗೆ ಇರುವುದು, ಕಿಟಕಿಗಳು ಮತ್ತು ಬಾಗಿಲುಗಳನ್ನು ಮುಚ್ಚಿ ಮತ್ತು ಸಾಧ್ಯವಾದರೆ ಪ್ರಯಾಣವನ್ನು ತಪ್ಪಿಸುವುದು ಉತ್ತಮ. ಸುರಕ್ಷಿತ ಆಶ್ರಯವನ್ನು ತೆಗೆದುಕೊಳ್ಳಬೇಕು. ಮರಗಳ ಕೆಳಗೆ ಆಶ್ರಯವನ್ನು ಪಡೆಯಬಾರದು. ಎಲೆಕ್ಟ್ರಿಕಲ್ ಇಲೆಕ್ಟ್ರಾನಿಕ್ ಉಪಕರಣಗಳನ್ನು ತಕ್ಷಣವೇ ಅನ್ಪ್ಲಗ್ ಮಾಡಬೇಕು. ತಕ್ಷಣ ಜಲಮೂಲಗಳಿಂದ ಹೊರಬರುವುದು, ವಿದ್ಯುಚ್ಛಕ್ತಿಯನ್ನು ನಡೆಸುವ ಎಲ್ಲ ವಸ್ತುಗಳಿಂದ ದೂರವಿರುವುದು ಉತ್ತಮ. ಪ್ರಯಾಣಿಸುತ್ತಿದ್ದರೆ ಎಚ್ಚರಿಕೆಯಿಂದ ಚಾಲನೆ ಮಾಡಬೇಕು. ಕೊಯ್ಲು ಮಾಡಿದ ಬೆಳೆಗಳನ್ನು ತೆರೆದ ಸ್ಥಳಗಳಲ್ಲಿ ಇಡಬಾರದು. ಹವಾಮಾನ ವರದಿ ಕೇಳಿದಿರಿ, ಆಕಾಶವಾಣಿ ಮಂಗಳೂರು. ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಸಂಯೋಜಿತ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ನಾನು ಅರ್ಚನಾ. ಇಂದಿನ ಈ ಕಾರ್ಯಕ್ರಮದಲ್ಲಿ ತಾಳ್ಮೆಯ ವಿಚಾರವಾಗಿ ಒಂದೆರಡು ಮಾತನಾಡುತ್ತಾ ಕಾರ್ಯಕ್ರಮದ ಜೊತೆ ಸಾಗೋಣ. ಕರ್ಮ ಹೇಳುತ್ತೆ ತಾಳ್ಮೆ ಇರಲಿ, ನಿನ್ನ ಸಮಯ ಬಂದೇ ಬರುತ್ತೆ ಅಂತ. ಹೌದು, ಜಗತ್ತಿನ ಅತಿದೊಡ್ಡ ಪ್ರಾರ್ಥನೆ ಎಂದರೆ ಅದು ತಾಳ್ಮೆ. ನೋವು ಮತ್ತು ಅವಮಾನ ಬದುಕು ಬೆಂದು ಹೋಗುವಂತೆ ಮಾಡುತ್ತದೆ. ತಾಳ್ಮೆ ಮತ್ತು ಧೈರ್ಯ ಬಿದ್ದ ಬದುಕನ್ನು ಎದ್ದು ನಿಲ್ಲುವಂತೆ ಮಾಡುತ್ತದೆ. ಕೋಪ ಎನ್ನುವುದು ವೇಗವಾಗಿ ಬಂದು ಒಳ್ಳೆಯತನವನ್ನು ಕ್ಷಣದಲ್ಲಿ ನಾಶ ಮಾಡಿಬಿಡುತ್ತದೆ. ಆದರೆ ತಾಳ್ಮೆ ಅನ್ನೋದು ತಡವಾಗಿ ಬಂದು ಒಳ್ಳೆಯತನವನ್ನು ಶಾಶ್ವತವಾಗಿ ಉಳಿಯುವಂತೆ ಮಾಡುತ್ತದೆ. ಕಾರ್ಯಕ್ರಮದ ಮೊದಲಿಗೆ ಕೇಳಿ ಮೌನಗೀತೆ ಚಿತ್ರದಿಂದ ರಾಜ್ಕುಮಾರ್ ಭಾರತಿಯವರು ಹಾಡಿರುವ ಕನಕದಾಸರ ರಚನೆ, ಸಂಗೀತ ಎಂ ರಂಗರಾವ್.

ತಾಳ್ಮೆ ದುರ್ಬಲತೆಯಲ್ಲ, ಮನುಷ್ಯರನ್ನು ದೀರ್ಘಕಾಲ ಸ್ಥಿರವಾಗಿ ನಿಲ್ಲಿಸುವ ಪ್ರಬಲವಾದ ಶಕ್ತಿ. ಕೋಪದಲ್ಲಿ ಒಂದು ಕ್ಷಣ ತಾಳ್ಮೆ ವಹಿಸಿದರೆ ಸಾಕು, ಅದು ದುಃಖದ 100 ದಿನಗಳಿಂದ ನಿಮ್ಮನ್ನು ಪಾರು ಮಾಡುತ್ತದೆ. ಯಾವ ಸಮಯದಲ್ಲಿ ಸಮಸ್ಯೆ ಹುಟ್ಟಿರುತ್ತದೆಯೋ ಅದೇ ಸಮಯದಲ್ಲಿ ಅದಕ್ಕೆ ಪರಿಹಾರವೂ ಹುಟ್ಟಿರುತ್ತದೆ. ಒಂದು ರೀತಿ ಬೀಗದ ಜೊತೆ ಕೀಲಿಕೈ ಇದ್ದಂತೆ. ನಮಗೆ ಬೇಕಾಗಿರುವುದು ಇಲ್ಲಿ ತಾಳ್ಮೆ ಮಾತ್ರ. ಮುಂದೆ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವ ಪ್ರೇಮದ ಕಾಣಿಕೆ ಚಿತ್ರದ ಗೀತೆ. ಶ್ರೀ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಉಪೇಂದ್ರ ಕುಮಾರ್.

ಒಬ್ಬ ವ್ಯಕ್ತಿಯ ಮನಸ್ಸನ್ನ ನೋಯಿಸುತ್ತಾ ಇದ್ದರೂ ಆ ವ್ಯಕ್ತಿ ನಮ್ಮನ್ನು ಕ್ಷಮಿಸುತ್ತಾ ಇರುತ್ತಾನೆ ಎಂದು ಮತ್ತೆ ಮತ್ತೆ ನೋವು ಕೊಡ್ತಾ ಇರೋದು ಶತಮೂರ್ಖರ ಲಕ್ಷಣ. ಕ್ಷಮಿಸುವ ವ್ಯಕ್ತಿ ಶ್ರೇಷ್ಠನಾಗ್ತಾನೆ, ಹಿಂಸಿಸುವ ವ್ಯಕ್ತಿ ಕ್ಷಣ ಕ್ಷಣವೂ ಪಾಪದ ಕೊಡ ತುಂಬುತ್ತಾ ಸಾಗುತ್ತಾನೆ. ಒಂದು ಕ್ಷಣ ಯೋಚಿಸಿ, ಇಂದಿನ ಮಕ್ಕಳು ಹೊಟ್ಟೆಗೆ ಅನ್ನ ತಿನ್ನಬೇಕು ಅಥವಾ ಪಾಪಿಗಳ ಪ್ರಪಂಚದ ಹೇಸಿಗೆ ತಿನ್ನಬೇಕು? ದಿನಕ್ಕೆ ಒಂದು ಒಳ್ಳೆಯ ಕೆಲಸ ಮಾಡುವ ತಾಳ್ಮೆ ನಾಳಿನ ಏಳಿಗೆಗೆ ಬಹುದೊಡ್ಡ ಕೊಡುಗೆ ಅಲ್ವೇ? ಪಿಯುಸಿ ಚಿತ್ರಕ್ಕಾಗಿ ಮಧು ಬಾಲಕೃಷ್ಣ ಅವರು ಹಾಡಿರುವ ಗೀತೆ, ಸಾಹಿತ್ಯ ನಾಗೇಂದ್ರ ಪ್ರಸಾದ್ ಮತ್ತು ಸಂಗೀತ ಟಿ ರವಿರಾಜ್.

ಕೆಲವೊಮ್ಮೆ ಹಸಿದಾಗ ಸಿಗದ ಅನ್ನ, ಬಯಸಿದಾಗ ಸಿಗದ ಪ್ರೀತಿ, ನೋವಲ್ಲಿ ಜೊತೆಗಿರದ ಸ್ನೇಹ, ನಿರೀಕ್ಷೆಯ ತಾಳ್ಮೆ ಮೀರಿದ ಮೇಲೆ ದೇವರೇ ಬಂದರೂ ಕೂಡ ಬೇಡವೆನಿಸುತ್ತದೆ. ಎಲ್ಲ ಕೈಬಿಟ್ಟಾಗ, ದೇವರನ್ನು ಕೂಗಿ ಕರೆದರೂ ಉತ್ತರ ಸಿಗದಿದ್ದಾಗ, ಎಲ್ಲವನ್ನೂ ಕಳೆದುಕೊಂಡಾಗ ಮನಸ್ಸು ಒಂದು ರೀತಿ ಬಾವಿಯೊಳಗಣ ಕಪ್ಪೆಯಂತೆ ಒಂಟಿಯಾಗಿ ಬಿಡುತ್ತದೆ. ಅಲ್ಲಿಂದ ಮೇಲೆ ಬರಲು ಹಲವು ಪ್ರಯತ್ನಗಳನ್ನು ಮಾಡುತ್ತದೆ. ಕಪ್ಪೆಯಾದರೂ ಬಾವಿಯಲ್ಲಿ ಬದುಕಬಹುದು, ಆದರೆ ಮನುಷ್ಯ ಈಜಲಾಗದೆ ಕೆಲವೊಮ್ಮೆ ಮುಳುಗಿ ಹೋಗಲೂಬಹುದು. ಆದ್ದರಿಂದ ನಮ್ಮ ಉಸಿರಿರುವವರೆಗೂ ಉತ್ತಮ ಪ್ರಯತ್ನವನ್ನು ಎಂದಿಗೂ ನಿಲ್ಲಿಸಬಾರದು. ಭರವಸೆಯನ್ನು ಯಾವತ್ತೂ ಕಳೆದುಕೊಳ್ಳಬಾರದು. ಒಳ್ಳೆಯ ದಿನ ಬಂದರೂ ಬರಬಹುದು, ಕಾಯುವ ತಾಳ್ಮೆ ಇರಬೇಕು ಅಷ್ಟೇ. ಇದು ನಮ್ಮ ಹಿರಿಯರ ಅನುಭವದ ಮಾತು ಕೂಡ ಹೌದು ಅಲ್ವೇ? ಮಾಸ್ಟರ್ ಚಿತ್ರಕ್ಕಾಗಿ ಮಯೂಖ್ ವೆಲಗಪುಡಿ ಅವರು ಹಾಡಿರುವ ವರದರಾಜ್ ಚಿಕ್ಕಬಳ್ಳಾಪುರ ಅವರ ರಚನೆ, ಸಂಗೀತ ಅನಿರುದ್ಧ್ ರವಿಚಂದರ್.

ಸಮಸ್ಯೆಗಳಿಗೆ ಆದಷ್ಟು ಒಳ್ಳೆಯ ರೀತಿಯಲ್ಲಿ ಪರಿಹಾರಗಳನ್ನು ಹುಡುಕಿದಾಗ ತಾಳ್ಮೆ ಬೆಳೆಯುತ್ತದೆ. ಆದರೆ ಅದೇ ಸಮಸ್ಯೆಗಳು ಕೆಟ್ಟ ಪರಿಹಾರಗಳ ಹಿಂದೆ ಓಡಿದಾಗ ಸಮಸ್ಯೆಗಳ ಸಾಗರವೇ ಸೃಷ್ಟಿಯಾಗುತ್ತದೆ. ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು ನಿಜ, ಆದರೆ ಇತರ ಉತ್ತಮ ಪರಿಹಾರಗಳನ್ನು ಕೂಡ ಇಲ್ಲಿ ತಿಳಿಯುವುದು ಮುಖ್ಯ ಅಲ್ವೇ? ಬುದ್ಧಿವಂತಿಕೆ, ಮೌನ, ಆಂತರಿಕ ಧ್ಯಾನ, ಪರಮಾತ್ಮನ ಚಿಂತನೆ, ಕೆಲವೊಮ್ಮೆ ಆಪ್ತ ಸಮಾಲೋಚನೆ, ಹೀಗೆ ಹಲವಾರು ಮಾರ್ಗಗಳಿಂದ ಸಮಸ್ಯೆಗಳ ಬೇಲಿಯಿಂದ ನಾವು ಮುಕ್ತಗೊಳ್ಳಬಹುದು. ಎಲ್ಲದಕ್ಕೂ ತಾಳ್ಮೆ ಇಲ್ಲಿ ತುಂಬಾನೇ ಮುಖ್ಯ. ಮೈ ಆಟೋಗ್ರಾಫ್ ಚಿತ್ರಕ್ಕಾಗಿ ಚಿತ್ರ ಅವರು ಹಾಡಿರುವ ಗೀತೆ, ಕೆ ಕಲ್ಯಾಣ್ ಅವರ ರಚನೆಯ ಈ ಗೀತೆಗೆ ಸಂಗೀತ ಭಾರದ್ವಾಜ್ ಅವರದು.

ಈ ಜಗತ್ತು ಪರಮಾತ್ಮನ ಅದ್ಭುತ ಸೃಷ್ಟಿ. ಈ ಶರೀರದ ಒಳಗೂ ಹೊರಗೂ ಆತನೇ ಇರುವಾಗ ಯಾರು ಮೇಲು ಯಾರು ಕೀಳು ಎಂಬುದು ಆತನ ಲೆಕ್ಕಾಚಾರಕ್ಕೆ ಬರುವುದಿಲ್ಲ. ಆತುರದ ನಿರ್ಧಾರ ಬದುಕನ್ನ ಬೆಂಕಿಗೆ ತಳ್ಳುತ್ತದೆ, ಅರಿತು ಮಾಡುವ ನಿರ್ಧಾರ ಬದುಕಿಗೆ ಬೆಳಕನ್ನ ತೋರುತ್ತದೆ. ನಂಬಿಕೆ ತಾಳ್ಮೆ ನಿಮ್ಮಲ್ಲಿದ್ದರೆ ಅದರ ಫಲ ಮುಂದೊಂದು ದಿನ ಸಿಹಿಯನ್ನ ನೀಡುತ್ತದೆ. ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಸೋನು ನಿಗಮ್ ಅವರು ಹಾಡಿರುವ ಮುಸ್ಸಂಜೆ ಮಾಧೋ ಚಿತ್ರದ ಗೀತೆ, ಸಾಹಿತ್ಯ ಮತ್ತು ಸಂಗೀತ ವಿ ಶ್ರೀಧರ್ ಅವರದು.

ಮುಂದೆ ಬಾಬುಲ್ ಸುಪ್ರಿಯೋ ಮತ್ತು ಅಲ್ಕಾ ಯಾಜ್ಞಿಕ್ ಅವರು ಹಾಡಿರುವ ಹಮ್ ತುಮ್ ಚಿತ್ರದ ಗೀತೆ, ಪ್ರಸೂನ್ ಜೋಶಿ ಅವರ ಸಾಹಿತ್ಯಕ್ಕೆ ಜತಿನ್ ಲಲಿತ್ ಅವರ ಸಂಗೀತವಿದೆ.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ವೀರ್ಜಾರ ಚಿತ್ರಕ್ಕಾಗಿ ಉದಿತ್ ನಾರಾಯಣ್ ಅವರು ಹಾಡಿರುವ ಗೀತೆ, ಜಾವೇದ್ ಅಖ್ತರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಮದನ್ ಮೋಹನ್.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸುಗುಣ ಸತೀಶ. ಮುಖ್ಯಾಂಶಗಳು. ನವದೆಹಲಿಯಲ್ಲಿಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಂದ ಪದ್ಮ ಪ್ರಶಸ್ತಿ ಪ್ರದಾನ. ರಾಜ್ಯದ ಐವರಿಗೆ ಗೌರವ. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರಿಂದ ರಾಜಕೀಯ. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಆರೋಪ. ರಾಜ್ಯದಲ್ಲಿ ಪ್ರವಾಸೋದ್ಯಮ ಉತ್ತೇಜಿಸಲು ಸರ್ಕಾರದಿಂದ ನಮ್ಮ ಗೈಡ್ ಆಪ್ ಹಾಗೂ ವೆಬ್ಸೈಟ್ ಬಿಡುಗಡೆ. ವಿಧಾನಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನ ಮಾಡಿದವರನ್ನು ಕ್ಷಮಿಸಲು ಸಾಧ್ಯವಿಲ್ಲ, ಪ್ರತಿಪಕ್ಷ ನಾಯಕ ಆರ್ ಅಶೋಕ. ಮತ್ತು ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಗೆ ಜನತೆ ಸಹಕರಿಸುವಂತೆ ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಮನವಿ. ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಇಂದು ಸಂಜೆ ನವದೆಹಲಿಯ ರಾಷ್ಟಪತಿ ಭವನದಲ್ಲಿ ನಡೆಯುವ ಎರಡನೇ ನಾಗರಿಕ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ 2026 ಪದ್ಮ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ. ರಾಷ್ಟಪತಿಗಳು 2 ಪದ್ಮವಿಭೂಷಣ, 7 ಪದ್ಮಭೂಷಣ ಮತ್ತು 56 ಪದ್ಮಶ್ರೀ ಸೇರಿದಂತೆ 65 ಪದ್ಮ

0: ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ. ಪ್ರತಿಷ್ಠಿತ ಪದ್ಮಶ್ರೀ ಪ್ರಶಸ್ತಿಗೆ ರಾಜ್ಯದ 5 ಸಾಧಕರು ಭಾಜನರಾಗಿದ್ದು, ವೈದ್ಯಕೀಯ ಸೇವೆಗಾಗಿ ಡಾಕ್ಟರ್ ಪ್ರಭಾಕರ ಕೋರೆ, ಶಿಕ್ಷಣ ತಂತ್ರಜ್ಞ ಶಶಿಶೇಖರ್ ವೆಂಪತಿ, ಹಿಮೋಫಿಲಿಯಾ ರೋಗಿಗಳಿಗೆ ಉಚಿತ ಚಿಕಿತ್ಸೆ ಸಿಗುವಂತೆ ಮಾಡಿದ ವೈದ್ಯ ಡಾಕ್ಟರ್ ಸುರೇಶ್ ಹನಗವಾಡಿ, ಉದ್ಯಮಿ ಟಿಟಿ ಜಗನ್ನಾಥನ್, ಭಾರತೀಯ ರಕ್ಷಣಾ ವಲಯವನ್ನು ಸ್ವಾವಲಂಬಿಯಾಗಿಸಿದ ವಿಜ್ಞಾನಿ ಡಾ ಶುಭಾ ವೆಂಕಟೇಶ್ ಅಯ್ಯಂಗಾರ್ ಅವರು ಪ್ರಶಸ್ತಿ ಸ್ವೀಕರಿಸಲಿದ್ದಾರೆ. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ರಾಜಕೀಯ ಮಾಡುತ್ತಿದ್ದಾರೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಟೌನ್ಶಿಪ್ ವಿಚಾರ ಕುರಿತಂತೆ ಕುಮಾರಸ್ವಾಮಿ ಅವರು ಸರ್ಕಾರಕ್ಕೆ ಸಲಹೆ ನೀಡಲಿ ಎಂದು ತಿಳಿಸಿದ್ದಾರೆ. ಈಗಾಗಲೇ ಕುಮಾರಸ್ವಾಮಿ ಅವರಿಗೆ ವಿಧಾನಸೌಧಕ್ಕೆ ಚರ್ಚೆಗೆ ಆಗಮಿಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪತ್ರ ಬರೆದಿದ್ದಾರೆ. ಚರ್ಚೆಗೆ ಆಗಮಿಸಿದರೆ ಮುಖ್ಯಮಂತ್ರಿಗಳು ಸೇರಿದಂತೆ ಸರ್ಕಾರದ ಎಲ್ಲ ಸಚಿವರು ಸೂಕ್ತ ಉತ್ತರ ನೀಡುವುದಾಗಿ ಹೇಳಿದ್ದಾರೆ. ಇದೇ ವೇಳೆ ರೈತರನ್ನು ಒಕ್ಕಲೆಬ್ಬಿಸುವ ಪ್ರಶ್ನೆಯೇ ಇಲ್ಲ ಎಂದ ಅವರು, ರೈತರ ಮನವೊಲಿಸುವುದಾಗಿ ತಿಳಿಸಿದ್ದಾರೆ. ಕೆಲವು ರೈತರು ಈಗಾಗಲೇ ಜಮೀನು ನೀಡುವುದಾಗಿ ಭರವಸೆ ನೀಡಿದ್ದಾರೆ. ಆದರೆ ಕುಮಾರಸ್ವಾಮಿ ಅವರು ರಾಜಕೀಯ ಮಾಡುವುದರ ಮೂಲಕ ಯೋಜನೆಗೆ ಅಡ್ಡಗಾಲು ಹಾಕುತ್ತಿದ್ದಾರೆ ಎಂದು ದೂರಿದ್ದಾರೆ. ರಾಜ್ಯದ ಪ್ರವಾಸೋದ್ಯಮ ಕ್ಷೇತ್ರವನ್ನು ಮತ್ತಷ್ಟು ಅಭಿವೃದ್ಧಿಪಡಿಸುವ ಹಾಗೂ ಪ್ರವಾಸಿಗರಿಗೆ ವಿಶ್ವದರ್ಜೆಯ ಸೌಲಭ್ಯಗಳನ್ನು ಒದಗಿಸುವ ನಿಟ್ಟಿನಲ್ಲಿ ನೂತನವಾಗಿ ನಮ್ಮ ಗೈಡ್ ಆನ್ಲೈನ್ ವೇದಿಕೆ ಸಿದ್ದಪಡಿಸಲು ಪ್ರವಾಸೋದ್ಯಮ ಇಲಾಖೆ ಚಿಂತನೆ ನಡೆಸಿದೆ. ವಿದೇಶಗಳಲ್ಲಿ ಪ್ರವಾಸಿಗರು ತಮಗೆ ಬೇಕಾದ ಗೈಡ್ಗಳನ್ನು ಆನ್ಲೈನ್ ಮೂಲಕವೇ ಕಾಯ್ದಿರಿಸುವ ವ್ಯವಸ್ಥೆಗಳಿವೆ. ಇದೇ ಮಾದರಿಯ ಅತ್ಯಾಧುನಿಕ ಆನ್ಲೈನ್ ವೇದಿಕೆಯನ್ನು ರಾಜ್ಯದಲ್ಲೂ ಪ್ರಾರಂಭಿಸುವುದು ಇಲಾಖೆಯ ಪ್ರಮುಖ ಉದ್ದೇಶವಾಗಿದೆ. ಈ ಹಿನ್ನೆಲೆಯಲ್ಲಿ ನೂತನ ವೆಬ್ಸೈಟ್ ಹಾಗೂ ಆಪ್ ರಚಿಸಲು ಇಲಾಖೆ ಮುಂದಾಗಿದೆ. ಈ ನೂತನ ಆನ್ಲೈನ್ ವೇದಿಕೆಯಿಂದ ಪ್ರವಾಸಿಗರಿಗೆ ಸ್ಥಳೀಯ ಗೈಡ್ಗಳನ್ನು ಸುಲಭವಾಗಿ ಸಂಪರ್ಕಿಸಲು ಮತ್ತು ಪ್ರವಾಸಿ ತಾಣಗಳನ್ನು ಸರಿಯಾಗಿ ಹಾಗೂ ಅರ್ಥಪೂರ್ಣವಾಗಿ ವೀಕ್ಷಿಸಲು ಅನುಕೂಲವಾಗಲಿದೆ. ಈ ವಿನೂತನ ವೇದಿಕೆ ನಿರ್ಮಾಣಕ್ಕಾಗಿ ರಾಜ್ಯದ ಪ್ರತಿಭಾವಂತ ನವೋದ್ಯಮಗಳಿಗೆ ಅವಕಾಶ ನೀಡಲಾಗುವುದೆಂದು ಇಂಧನ ಮತ್ತು ಪ್ರವಾಸೋದ್ಯಮ ಸಚಿವ ಕೆಜೆ ಜಾರ್ಜ್ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಸ್ಥಿರ ಆಡಳಿತ ನೀಡುವಲ್ಲಿ ವಿಫಲವಾಗಿದೆ ಹಾಗೂ ಆಂತರಿಕ ಕಚ್ಚಾಟದಿಂದ ಸಚಿವ ಸಂಪುಟ ವಿಸ್ತರಣೆಯನ್ನು ವಿಳಂಬ ಮಾಡುತ್ತಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ನವದೆಹಲಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಿಡದಿ ಟೌನ್ಶಿಪ್ ವಿಚಾರ ರೈತರ ಸಮಸ್ಯೆಯಾಗಿದ್ದು, ರೈತರೊಂದಿಗೆ ಚರ್ಚೆಯಾದರೆ ಮಾತ್ರ ಅದು ನಿಜವಾದ ಚರ್ಚೆಯಾಗಲಿದೆ ಎಂದು ಹೇಳಿದ್ದಾರೆ. ಇದೇ ವೇಳೆ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನ ಮಾಡಿದವರನ್ನು ಕ್ಷಮಿಸಲು ಸಾಧ್ಯವಿಲ್ಲ ಎಂದು ಹೇಳಿದ್ದಾರೆ. ರಾಜ್ಯದಲ್ಲಿ ಇದೇ 30 ಜುಲೈ 29 ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ ನಡೆಯಲಿದೆ. ಅರ್ಹ ಮತದಾರರು ಚುನಾವಣಾ ಪ್ರಕ್ರಿಯೆಯಿಂದ ವಂಚಿತರಾಗಬಾರದು ಹಾಗೂ ಯಾವುದೇ ಅನರ್ಹ ಹೆಸರುಗಳು ಮತದಾರರ ಪಟ್ಟಿಯಲ್ಲಿ ಉಳಿಯಬಾರದು ಎಂಬ ಉದ್ದೇಶದಿಂದ ಕೇಂದ್ರ ಚುನಾವಣಾ ಆಯೋಗವು ಪರಿಷ್ಕರಣೆ ನಡೆಸುತ್ತಿದೆ. ಈ ಕುರಿತಂತೆ ಆಕಾಶವಾಣಿಯೊಂದಿಗೆ ಪ್ರತಿಕ್ರಿಯಿಸಿರುವ ರಾಜ್ಯದ ಮುಖ್ಯ ಚುನಾವಣಾಧಿಕಾರಿ ಅನ್ಬು ಕುಮಾರ್, ರಾಜ್ಯದ ಜನತೆ ಎಸ್ಐಆರ್ಗೆ ಸಹಕರಿಸುವಂತೆ ಮನವಿ ಮಾಡಿದ್ದಾರೆ.
1: ಜೂನ್ 30 ತಾರೀಕಿಂದ ಜುಲೈ 29 ನಮ್ಮ ಬಿಎಲ್ಒಗಳು ಪ್ರತಿಯೊಂದು ಮತದಾರರ ಮನೆಗೆ ಬಂದು ಎನ್ಯುಮರೇಷನ್ ಫಾರ್ಮ್ ಅನ್ನ ವಿತರಣೆ ಮಾಡ್ತಾರೆ. ನಾ ಮತದಾರರ ಹತ್ರ ತುಂಬಾ ವಿನಮ್ರತೆಯಿಂದ ಕೇಳಿಕೊಳ್ತೀವಿ, ದಯವಿಟ್ಟು ತಮ್ಮ ಫೋಟೋವನ್ನ ಆ ಫಾರ್ಮ್ ಅಲ್ಲಿ ಹಚ್ಚಿ ಫಿಲ್ಅಪ್ ಮಾಡಿ ಸಹಿ ಮಾಡಿ ಬಿಎಲ್ಒ ಹತ್ರ ವಾಪಸ್ ಕೊಡಿ ಎಂದು ನಾನು ಎಲ್ಲಾ ಮತದಾರರಿಗೂ ಪ್ರೀತಿಯಿಂದ ಕೇಳಿಕೊಳ್ತೀನಿ.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನಿನ್ನೆ ಲಿಂಗೈಕ್ಯರಾದ ಕನಕಪುರ ದೇಗುಲ ಮಠದ ಶ್ರೀ ಮುಮ್ಮುಡಿ ನಿರ್ವಾಣ ಸ್ವಾಮೀಜಿಗಳ ಪಾರ್ಥಿವ ಶರೀರಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ಅಂತಿಮ ನಮನ ಸಲ್ಲಿಸಿದರು. ಈ ವೇಳೆ ಮಾತನಾಡಿದ ಅವರು, ಪ್ರತಿ ಬಾರಿಯೂ ತಮಗೆ ಆತ್ಮಸ್ಥೈರ್ಯ ತುಂಬುತ್ತಿದ್ದ ಸ್ವಾಮೀಜಿ, ರಾಜ್ಯವನ್ನು ಆಳುವ ಯೋಗವಿದೆ ಎಂದು ಹೇಳಿದ್ದರು. ಸ್ವಾಮೀಜಿ ನಿಧನದಿಂದ ಸಮಾಜಕ್ಕೆ ಮತ್ತು ರಾಜ್ಯಕ್ಕೆ ತುಂಬಲಾರದ ನಷ್ಟವಾಗಿದೆ ಎಂದು ಹೇಳಿದ್ದಾರೆ. ಇದೇ ವೇಳೆ ಸಚಿವ ಹಾಗೂ ವೀರಶೈವ ಲಿಂಗಾಯತ ಮಹಾಸಭಾದ ರಾಷ್ಟೀಯ ಅಧ್ಯಕ್ಷ ಈಶ್ವರ ಖಂಡ್ರೆ ಅವರು ಶ್ರದ್ಧಾಂಜಲಿ ಸಲ್ಲಿಸಿದರು. ಕೇಂದ್ರ ಸರ್ಕಾರದ ವಿವಿಧ ಜನಪರ ಯೋಜನೆಗಳನ್ನು ನೇರವಾಗಿ ಸಾರ್ವಜನಿಕರಿಗೆ ತಲುಪಿಸುವ ಉದ್ದೇಶದಿಂದ ಮೈಸೂರಿನ ಸಂಸದರ ಕಚೇರಿಯಲ್ಲಿ ಇಂದು ಕೇಂದ್ರ

0: ಸರ್ಕಾರದ ವಿವಿಧ ಜನಕಲ್ಯಾಣ ಹಾಗೂ ಪ್ರಗತಿಪರ ಯೋಜನೆಗಳ ಮೇಳ ಆಯೋಜಿಸಲಾಗಿತ್ತು. ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅರ್ಹ ಫಲಾನುಭವಿಗಳಿಗೆ ವೃದ್ಧಾಪ್ಯ ವೇತನ, ವಿಧವಾ ವೇತನ ಹಾಗೂ ವಿಶೇಷಚೇತನರ ವೇತನ ಸೇರಿದಂತೆ ವಿವಿಧ ಕೇಂದ್ರ ಪುರಸ್ಕೃತ ಯೋಜನೆಗಳ ಸೌಲಭ್ಯಗಳನ್ನು ವಿತರಿಸಿದರು. ಮೇಳದಲ್ಲಿ ಕೇಂದ್ರ ಸರ್ಕಾರದ ಪ್ರಮುಖ ಯೋಜನೆಗಳ ಕುರಿತು ಮಾಹಿತಿ ಪ್ರದರ್ಶನ ಏರ್ಪಡಿಸಲಾಗಿತ್ತು. ಬಳಿಕ ಮಾತನಾಡಿದ ಅವರು, ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರವು ಸಮಾಜದ ಪ್ರತಿಯೊಬ್ಬರಿಗೂ ತಲುಪುವಂತಹ ಅನೇಕ ಮಹತ್ವದ ಯೋಜನೆಗಳನ್ನು ಜಾರಿಗೆ ತಂದಿದೆ. ಕ್ಷೇತ್ರದ ಜನರು ಮತ್ತು ಕೇಂದ್ರ ಸರ್ಕಾರದ ನಡುವೆ ಸೇತುವೆಯಾಗಿ ಕೆಲಸ ಮಾಡಲು ಈ ಮೇಳವನ್ನು ಆಯೋಜಿಸಲಾಗಿದೆ ಎಂದು ಹೇಳಿದರು. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಸೊಳ್ಳೆಗಳಿಂದಾಗಿ ಮಲೇರಿಯಾ, ಡೆಂಗಿ ಜ್ವರ, ಚಿಕುನ್ಗುನ್ಯಾ, ಮೆದುಳು ಜ್ವರ ಹಾಗೂ ಫೈಲೇರಿಯಾದಂತಹ ಕಾಯಿಲೆಗಳು ಹರಡುವುದರಿಂದ ಜಿಲ್ಲೆಯಲ್ಲಿ ಸಾರ್ವಜನಿಕರು ಶುಚಿತ್ವ ಕಾಪಾಡುವ ಜೊತೆಗೆ ಸೊಳ್ಳೆಗಳು ಉತ್ಪತ್ತಿಯಾಗುವುದನ್ನು ತಡೆಗಟ್ಟಬೇಕು ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ನಿಂತ ನೀರಿನಲ್ಲಿ ಸೊಳ್ಳೆಗಳು ಉತ್ಪತ್ತಿಯಾಗುವುದರಿಂದ ಮನೆಯ ಸುತ್ತಮುತ್ತ ಗುಂಡಿಗಳಲ್ಲಿ ನೀರು ನಿಲ್ಲದಂತೆ ನೋಡಿಕೊಳ್ಳಬೇಕು. ಗ್ರಾಮಗಳಲ್ಲಿ ಕೆರೆಕಟ್ಟೆ, ಬಾವಿ, ಕೃಷಿ ಹೊಂಡ, ನಿಂತ ನೀರಿನ ಗುಂಡಿಗಳಿಗೆ ಲಾರ್ವಾ ಹಾರಿ ಮೀನುಗಳನ್ನು ಬಿಡುವುದರಿಂದ ಸೊಳ್ಳೆಗಳ ಉತ್ಪತ್ತಿ ತಪ್ಪಿಸಬಹುದು ಎಂದು ಹೇಳಿದ್ದಾರೆ. ಮನೆಗಳಲ್ಲಿ ಮರುಗುವಾಗ ತಪ್ಪದೇ ಸೊಳ್ಳೆ ಪರದೆಗಳನ್ನು ಉಪಯೋಗಿಸಬೇಕು. ಸಾರ್ವಜನಿಕರು ಪದೇ ಪದೇ ಚಳಿ, ಜ್ವರ, ಮೈಕೈ ನೋವು, ತಲೆನೋವು, ವಾಂತಿ, ನಿಶಕ್ತಿ ಕಂಡುಬಂದಲ್ಲಿ ಆಸ್ಪತ್ರೆಗೆ ತೆರಳಿ ಚಿಕಿತ್ಸೆ ಪಡೆದುಕೊಳ್ಳಬೇಕೆಂದು ಪ್ರಕಟಣೆಯಲ್ಲಿ ಮನವಿ ಮಾಡಿದ್ದಾರೆ. ದೇಶದ ಸರ್ವತೋಮುಖ ಪ್ರಗತಿಯಲ್ಲಿ ಪ್ರತಿಯೊಬ್ಬ ತೆರಿಗೆದಾರರ ಪಾತ್ರವೂ ಅತ್ಯಂತ ಪ್ರಮುಖವಾಗಿದೆ ಎಂದು ಹೆಚ್ಚುವರಿ ಆದಾಯ ತೆರಿಗೆ ಅಧಿಕಾರಿ ರಾಮನಾಥನ್ ಅಭಿಪ್ರಾಯಪಟ್ಟಿದ್ದಾರೆ. ಚಿತ್ರದುರ್ಗ ಜಿಲ್ಲಾ ಪಂಚಾಯತ್ ಕಚೇರಿಯ ಸಭಾಂಗಣದಲ್ಲಿ ಇಂದು ಆದಾಯ ತೆರಿಗೆ ಇಲಾಖೆಯ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಹೊಸ ಆದಾಯ ತೆರಿಗೆ ಕಾಯ್ದೆ 2025 ಕುರಿತ ವಿಶೇಷ ಜಾಗೃತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಕೇಂದ್ರ ಸರ್ಕಾರವು ಸುಲಭ ತೆರಿಗೆ ವ್ಯವಸ್ಥೆಯನ್ನು ಜಾರಿಗೆ ತರುವ ಮೂಲಕ ತೆರಿಗೆ ಸುಧಾರಣೆಗೆ ಮಹತ್ವದ ಹೆಜ್ಜೆಯನ್ನಿಟ್ಟಿದೆ ಎಂದು ಹೇಳಿದ್ದಾರೆ. ಜಾಗತಿಕ ಮಟ್ಟದಲ್ಲಿ ಭಾರತದ ಆರ್ಥಿಕತೆಯನ್ನು ಬಲಪಡಿಸಲು ಮತ್ತು 2047 ವೇಳೆಗೆ ಅಮೃತ ಕಾಲದ ಗುರಿಯನ್ನು ತಲುಪಲು ಈ ತೆರಿಗೆ ವ್ಯವಸ್ಥೆಯೂ ಸಹಕಾರಿಯಾಗಲಿದೆ ಎಂದು ಅವರು ಹೇಳಿದ್ದಾರೆ. ರಾಯಚೂರಿನಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಮುಂದಿನ ದಿನಗಳಲ್ಲಿ ಸಾಕಷ್ಟು ಉಲ್ಬಣಗೊಳ್ಳುವ ಹಿನ್ನೆಲೆಯಲ್ಲಿ ಗಣೇಕಲ್ ಜಲಾಶಯದಿಂದ ರಾಂಪುರ ಕೆರೆಗೆ ನೀರು ತುಂಬಿಸುವ ಕೆಲಸ ತ್ವರಿತಗತಿಯಲ್ಲಿ ಪೂರ್ಣಗೊಳಿಸಬೇಕು ಎಂದು ಶಾಸಕ ಶಿವರಾಜ ಪಾಟೀಲ್ ತಿಳಿಸಿದ್ದಾರೆ. ಮಳೆ ಆಗದೇ ಇರುವ ಹಿನ್ನೆಲೆಯಲ್ಲಿ ರೈತರು ಬಿತ್ತನೆ ಮಾಡಿದ್ದು ಕಾಲುವೆಗೆ ನೀರು ಬಿಟ್ಟಾಗ ಬೆಳೆಗೆ ಹರಿಸಿಕೊಳ್ಳುವ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಜೊತೆಗೆ ಸಭೆ ನಡೆಸಿ ಜಲಾಶಯದಿಂದ ರಾಂಪುರವರೆಗೆ ಪಾಲಿಕೆ ಸಿಬ್ಬಂದಿ, ಪೊಲೀಸ್ ಬಂದೋಬಸ್ತ್ ಮೂಲಕ ಕೆರೆ ತುಂಬಿಸಿ ಎಂದು ಪಾಲಿಕೆ ಆಯುಕ್ತರಿಗೆ ಸೂಚನೆ ನೀಡಿದ್ದಾರೆ. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿಂದು ರಾಷ್ಟಪತಿ ದ್ರೌಪದಿ ಮುರ್ಮು ಅವರಿಂದ ಪದ್ಮ ಪ್ರಶಸ್ತಿ ಪ್ರದಾನ, ರಾಜ್ಯದ ಐವರಿಗೆ ಗೌರವ. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರಿಂದ ರಾಜಕೀಯ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಆರೋಪ. ರಾಜ್ಯದಲ್ಲಿ ಪ್ರವಾಸೋದ್ಯಮ ಉತ್ತೇಜಿಸಲು ಸರ್ಕಾರದಿಂದ ನಮ್ಮ ಗೈಡ್ ಆಪ್ ಹಾಗೂ ವೆಬ್ಸೈಟ್ ಬಿಡುಗಡೆ. ವಿಧಾನ ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನ ಮಾಡಿದವರನ್ನು ಕ್ಷಮಿಸಲು ಸಾಧ್ಯವಿಲ್ಲ, ಪ್ರತಿಪಕ್ಷ ನಾಯಕ ಆರ್ ಅಶೋಕ. ಮತ್ತು ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಗೆ ಜನತೆ ಸಹಕರಿಸುವಂತೆ ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಮನವಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಆಕಾಶವಾಣಿ ಮಂಗಳೂರು. ಈಗ ಕೇಳಿ ಅನುರಾಧ ಪೌದ್ವಾಳ್ ಅವರು ಹಾಡಿರುವ ಗಜಲ್ಸ್. ಮೊದಲಿಗೆ ಅನುರಾಧ ಪೌದ್ವಾಳ್ ಮತ್ತು ಅನ್ವರ್ ಅವರು ಹಾಡಿರುವ ಇಖ್ಲಾಸ್ ಅಂಜುಮ್ ಅವರ ರಚನೆ ಚುಡಿಯಾನ್ ಪೇಲೆ ನಾ ವಜಾಯಾ ಕರೋ.

ಮುಂದೆ ರಶೀದ್ ಅಕ್ಬರಾಬಾದಿ ಅವರ ರಚನೆ ದಿಲ್ ಲೇಕರ್ ದಿಲ್ ತೋಡ್ನೆ ವಾಲೆ ಕೋಯಿ ಬಿ ಹೋತಾ.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ನಸ್ಟರ್ ಅವರ ರಚನೆ ಜಾತೆ ಜಾತೆ ಮುಜೆ ತೋ ದೇತೆ ಜಾವೋ.

0: ಅನುರಾಧ ಪೌದ್ವಾಳ್ ಅವರು ಹಾಡಿರುವ ಘಜಲ್ಸ್ ಕೇಳಿದಿರಿ. ಆಕಾಶವಾಣಿ ಮಂಗಳೂರು.
1: ಪ್ರಜ್ಞಾ ಸಲಹಾ ಕೇಂದ್ರ ಭರವಸೆಯ ಬೆಳಕು ಪ್ರಾಯೋಜಿತ ಸರಣಿಯು ಪ್ರತಿ ತಿಂಗಳ ಎರಡನೇ ಮತ್ತು ನಾಲ್ಕನೇ ಬುಧವಾರ ಪೂರ್ವಾಹ್ನ 11 ಗಂಟೆಗೆ ಪ್ರಸಾರವಾಗುತ್ತಿದೆ. ಈ ಬಾರಿ ನಿಲ್ಲದ ಪಯಣ ಭರವಸೆಯ ಬೆಳಕು ಸಂವಾದ ಕೇಳಬಹುದು. ಕೇಳಿ ಪ್ರಜ್ಞಾ ಸಲಹಾ ಕೇಂದ್ರ ಭರವಸೆಯ ಬೆಳಕು ಪ್ರಾಯೋಜಿತ ಸರಣಿಯ 287ನೆಯ ಕಾರ್ಯಕ್ರಮ ನಾಳೆ ಪೂರ್ವಾಹ್ನ 11 ಗಂಟೆಗೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಜ್ಞಾ ಸಲಹಾ ಕೇಂದ್ರ ಮಂಗಳೂರು.

ಎನೆಪೋಯ ಆಸ್ಪತ್ರೆ ಆರೋಗ್ಯ ದೀಪ ನೇರ ಫೋನಿನ್ ಕಾರ್ಯಕ್ರಮ ನಾಳೆ ರಾತ್ರಿ 8 ಗಂಟೆಗೆ ಪ್ರಸಾರವಾಗಲಿದೆ. ಈ ಸಲದ ವಿಷಯ ಮಹಿಳೆಯರಲ್ಲಿ ಮುಟ್ಟಿನ ತೊಂದರೆಗಳು ಮತ್ತು ಚಿಕಿತ್ಸೆ. ಭಾಗವಹಿಸುವವರು ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ರಮ್ಯಾ. ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2211999, ಎಸ್ಟಿಡಿ ಕೋಡ್ 0824, ಮೊಬೈಲ್ 8277738.

0: 0000.
1: ಮಹಿಳೆಯರಲ್ಲಿ ಮುಟ್ಟಿನ ತೊಂದರೆಗಳು ಮತ್ತು ಚಿಕಿತ್ಸೆ ಕುರಿತಾಗಿ ಮಾಹಿತಿಯನ್ನು ಪಡೆದುಕೊಳ್ಳಲು ಕರೆ ಮಾಡಿ ನಾಳೆ ರಾತ್ರಿ 8 ಗಂಟೆಗೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನೆಪೋಯ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ, ದೇರಳಕಟ್ಟೆ, ಮಂಗಳೂರು.
2: ಟ್ರೆಂಡಿಂಗ್ ಹಾಡುಗಳಿಗೆ ಸಿಕ್ಕಿದೆ ಹೊಸ ವಿಳಾಸ. ಇನ್ನು ಮುಂದೆ ಪ್ರತಿ ಬುಧವಾರವನ್ನ ಮಾಡಿ ವೈಬ್ ವೆನ್ಸ್ಡೇ, ತಪ್ಪದೆ ಕೇಳಿ ಹೊಸ ಹಿಂದಿ ಹಾಡುಗಳ ಹೊಚ್ಚ ಹೊಸ ಕಾರ್ಯಕ್ರಮ ನಯೆ ತರಾನೆ. ಪ್ರತಿ ಬುಧವಾರ ಬೆಳಗ್ಗೆ 9:30 ಮಂಗಳೂರು ಆಕಾಶವಾಣಿಯಲ್ಲಿ ಮಾತ್ರ. ನ್ಯೂಸ್ ಆನ್ ಏರ್ ಆಪ್ನಲ್ಲೂ ಕೇಳಿ.
3: ಕೆಳಗುರಿ ಇಂದಿನ ಸಾಯಂಕಾಲದ ಪ್ರಸಾರದಲ್ಲಿ ಸಂಜೆ 5 ಗಂಟೆಗೆ ಹಿಂದಿ ಚಿತ್ರಗೀತೆಗಳು, 5:30 ಸಂಸ್ಕೃತ ಪಾಠ, ಗುರುಗಳು ಡಾ ಮಧುಸೂದನ ಭಟ್, ವಿದ್ಯಾರ್ಥಿಗಳು ಶ್ರೀಧರ, ಗಣೇಶ್ ಹೆಗ್ಡೆ ಮತ್ತು ಅನ್ನಪೂರ್ಣ. 5:45 ಕನ್ನಡ ಚಿತ್ರಗೀತೆಗಳು, 6:10 ಭಕ್ತಿಗೀತೆಗಳು, 6:30 ಅವಲೋಕನ.

6:50 ಕಿಸಾನ್ ವಾಣಿಯಲ್ಲಿ ಸಾವಯವ ಮೇವು, ಆರೋಗ್ಯಕರ ಪಶುಗಳು, ಸುರಕ್ಷಿತ ಆಹಾರ ಮತ್ತು ಆರೋಗ್ಯಕರ ಸಮಾಜ, ಈ ಕುರಿತು ಕೃಷಿ ವಿಜ್ಞಾನ ಕೇಂದ್ರ ಮಂಗಳೂರು ಇಲ್ಲಿನ ವಿಜ್ಞಾನಿಗಳಾದ ಡಾಕ್ಟರ್ ಧರಣೇಶ ಎಂಕೆ ಇವರೊಂದಿಗೆ ಸಂದರ್ಶನ. ಸಂದರ್ಶಕರು ರಜನಿ ಭಟ್, ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. 7:45 ಚಿತ್ರಗೀತೆಗಳು. 8:00 ಯುವವಾಣಿಯಲ್ಲಿ ರಮ್ಯಾ ಮಾಧವನ್ ಅವರಿಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಹಾಡುಗಾರಿಕೆ, ಬಳಿಕ ಆತ್ಮಶ್ರೀ ಎಂ ಅವರಿಂದ ದೇವರನಾಮಗಳು, ತದನಂತರ ಅಕ್ಷತ ಅವರಿಂದ ಕವನ ವಾಚನ. ಎಂಟು ಗಂಟೆ 30 ನಿಮಿಷಕ್ಕೆ ಕನ್ನಡದಲ್ಲಿ ಭಾಷಣ ಡಾಕ್ಟರ್ ಅನಂತಮೂರ್ತಿ ಇವರಿಂದ. ವಿಷಯ ಪೌರಾಣಿಕ ಪಾತ್ರಗಳು ವರ್ತಮಾನಕ್ಕೆ ಹೇಗೆ ಸಂಬಂಧಿತ. 9:15 ಸ್ಪಾಟ್ಲೈಟ್. 9:30 100.3 ಆಕಾಶವಾಣಿ ಟೆಲಿಕ್ವಿಜ್ ಇದರ 6ನೇ ಸಂಚಿಕೆ. ಕ್ವಿಜ್ ಮಾಸ್ಟರ್ ವಿಕಾಸ್ ಜೈನ್, ಸಾಫ್ಟ್ವೇರ್ ಇಂಜಿನಿಯರ್. 10:30 ಹಿಂದಿ ಚಿತ್ರಗೀತೆಗಳು. 11:05 ಇಂಗ್ಲಿಷ್ನಲ್ಲಿ ವಾರ್ತೆಗಳು. ಇವು ನಮ್ಮ ನಿಲಯದಿಂದ ಇಂದು ಸಂಜೆ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳು. ಆಕಾಶವಾಣಿ ಮಂಗಳೂರು ನಿಲಯದ ಈ ಹೊತ್ತಿನ ಪ್ರಸಾರ ಕಾರ್ಯ ಇಲ್ಲಿಗೆ ಮುಗಿಯಿತು. ಸಮಯ 3:05:19. ನಮ್ಮ ಮುಂದಿನ ಪ್ರಸಾರ ಸಾಯಂಕಾಲ 5:00 ಆರಂಭ. ಎಲ್ಲಾ ಕೇಳುಗರಿಗೆ ನಿಲಯದ ಸಮಸ್ತರ ಪರವಾಗಿ ಅರ್ಚನೆ ಮಾಡುವ ನಮಸ್ಕಾರಗಳು.

ಆಕಾಶವಾಣಿ ಮಂಗಳೂರು. ಸಮಯ 5 ಗಂಟೆ. ನಿಲಯದ ಸಾಯಂಕಾಲದ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ತರಂಗಾಂತರ 275.5 meters, 1089 kHz ಹಾಗೂ ಎಫ್ಎಂ ಬ್ಯಾಂಡಿನ ಕಂಪನಾಂಕ 100.3 MHz. ಕೇಳುಗರಿಗೆಲ್ಲ ನಮಸ್ಕಾರ. ಸಾಯಂಕಾಲದ ಪ್ರಸಾರ ಕಾರ್ಯಕ್ಕೆ ಆತ್ಮೀಯ ಸ್ವಾಗತ. ಈ ಪ್ರಸಾರ ಕಾರ್ಯದಲ್ಲಿ ನಿಮ್ಮ ಜೊತೆ ನಾನು ಭಾಗ್ಯಶ್ರೀ.

ಹಿಂದಿ ಚಿತ್ರಗೀತೆಗಳು. ಮೊದಲಿಗೆ ಕೇಳಿ ಕೀರ್ತಿ ಸಾಗಥಿಯ ಮತ್ತು ಸೋನಾ ಮೊಹಾಪಾತ್ರ ಹಾಡಿರುವ ದಿಲ್ಲಿ ಬೆಲ್ಲಿ ಚಿತ್ರದ ಗೀತೆ. ಅಕ್ಷತ್ ವರ್ಮಾ ಮತ್ತು ರಾಮ್ ಸಂಪತ್ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ರಾಮ್ ಸಂಪತ್.

ಏಕಾನ್ ವಿಶಾಲ್ ದದ್ಲಾನಿ ಹಾಗೂ ಶ್ರುತಿ ಪಾಠಕ್ ಹಾಡಿರುವ ರಾವಣ್ ಚಿತ್ರದ ಗೀತೆ. ಗೀತೆಗೆ ಸಾಹಿತ್ಯ ನೀಡಿದ್ದಾರೆ ಕುಮಾರ್, ಸಂಗೀತ ನೀಡಿದ್ದಾರೆ ಅಭಿಜಿತ್ ನಳನಿ ಮತ್ತು ಅಭಿಜಿತ್ ವಘಾನಿ.

ಮಿಲ್ಕಾ ಸಿಂಗ್ ಮತ್ತು ಅಮೃತ ಕಕ್ ಧ್ವನಿಗಳಲ್ಲಿ ಕೇಳಿ ರೆಡಿ ಚಿತ್ರದ ಗೀತೆ. ಗೀತೆಗೆ ಸಾಹಿತ್ಯ ನೀಡಿದ್ದಾರೆ ಆಶಿಷ್ ಪಂಡಿತ್, ಸಂಗೀತ ನೀಡಿದ್ದಾರೆ ಪ್ರೀತಮ್.

ರಾಕ್ಸ್ಟಾರ್ ಚಿತ್ರಕ್ಕಾಗಿ ಮೋಹಿತ್ ಚೌಹಾಣ್ ಹಾಡಿರುವ ಗೀತೆ, ಇರ್ಷಾದ್ ಕಾಮಿಲ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಎ ಆರ್ ರೆಹಮಾನ್.

ಈಗ ಕೇಳಿ ಅಜಯ್ ಮತ್ತು ಶ್ರೇಯಾ ಘೋಷಾಲ್ ಹಾಡಿರುವ ಸಿಂಘಂ ಚಿತ್ರದ ಗೀತೆ. ಗೀತೆಗೆ ಸಾಹಿತ್ಯ ನೀಡಿದ್ದಾರೆ ಸ್ವಾನಂದ್ ಕಿರ್ಕಿರೆ ಮತ್ತು ಸಂಗೀತ ನೀಡಿದ್ದಾರೆ ಅಜಯ್ ಅತುಲ್.

ಹಿಂದಿ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು. ಸಂಸ್ಕೃತ ಪಾಠ. ಗುರುಗಳು ಡಾಕ್ಟರ್ ಮಧುಸೂದನ್ ಭಟ್. ಭಾಗವಹಿಸುವ ವಿದ್ಯಾರ್ಥಿಗಳು ಶ್ರೀಧರ ಗಣೇಶ ಹೆಗ್ಡೆ ಮತ್ತು ಅನ್ನಪೂರ್ಣ.

0: ನಮಸ್ತೆ ಆಚಾರ್ಯ.
1: ನಮಸ್ತೆ ಬಾಲವು. ಅಸ್ಮಾಕಂ ಶರೀರಶುದ್ಧಿ ವಾಕ್ಶುದ್ಧಿ ಮನೋಶುದ್ಧಿ ಕಥಂ ಸಂಜಾಯತೆ ಇತಿ ವಿಷಯೇ ಏಕಃ ಶ್ಲೋಕಃ ವರ್ತತೆ.

0: ಅಹಂ
1: ಆಚಕ್ಷತೆ ಶುದ್ಧಿದಮಾಪ್ರಸೂತೇಃ
0: ಆಚಕ್ಷತೆ ಶುದ್ಧಿದಮಾಪ್ರಸೂತೇಃ
1: ಆಚಕ್ಷತೆ ರಾಗಮಧೋಕ್ಷಜೇ ಚ
0: ಆಚಕ್ಷತೆ ರಾಘಮದೋಕ್ಷಜೇ ಚ.
1: ಶ್ರೀಧರ, ಪದಚ್ಛೇದಂ ಕರೋತಿ ವಾ?
2: ಪಾತಂಜಲೆ ವಿಷ್ಣು ಪದಾಪಗಾಯಾಃ ಪಾತಂಜಲೆ ಚ ಅಪಿ ನಯೇ ಅವಗಾಹಂ ಆಚಕ್ಷತೆ.
1: ಆಚಕ್ಷತೆ ನಹಿ ಆ ಚ ಕ್ಷತೆ ಭಿನ್ನಂ ಪದಂ ಜ್ಞಾತಂ ವಾ?
2: ಆ ಚ ಕ್ಷತೆ ಶುದ್ಧಿದಂ ಆಪ್ರಸೂತೇಃ ಆಚಕ್ಷತೆ ರಾಗಂ ಅಧೋಕ್ಷಜೆ ಚ.
1: ವಿಷ್ಣು ಪದಾಪಗಾಯಾಃ
0: ವಿಷ್ಣು ಪದಾಪಗಾಯಾಃ
1: ದೇವನದ್ಯಾಃ ಗಂಗಾಯಾಃ
0: ದೇವನದ್ಯಾಃ ಗಂಗಾಯಾಃ
1: ಜಲೆ
0: ಜಲೆ
1: ಸಲಿಲೆ
0: ಸಲಿಲೆ
1: ಪಾತಂ
0: ಪಾತಂ
1: ಪತನಂ
0: ಪತನಂ
1: ಅರ್ಥಾತ್
0: ಅರ್ಥ

0: ಗಂಗಾ ನದೀ ಸ್ನಾನಂ
1: ಗಂಗಾ ನದೀ ಸ್ನಾನಂ
0: ಚ
1: ಚ
0: ಪುನಃ
1: ಪುನಃ
0: ಪಾತಂಜಲೆ
1: ಪಾತಂಜಲೆ
0: ಪತಂಜಲಿ ಮಹರ್ಷೇ
1: ಪತಂಜಲಿ ಮಹರ್ಷೇ
0: ನಯೇ
1: ನಯೇ
0: ವ್ಯಾಕರಣ ಮಹಾಭಾಷ್ಯೇ
1: ವ್ಯಾಕರಣ ಮಹಾಭಾಷ್ಯೇ
0: ಅವಗಾಹಂ
1: ಅವಗಾಹಂ
0: ನಿಮಜ್ಜನಂ
1: ನಿಮಜ್ಜನಂ
0: ಅರ್ಥಾತ್
1: ಅರ್ಥಾತ್
0: ವ್ಯಾಕರಣ ಮಹಾಭಾಷ್ಯಸ್ಯ
1: ವ್ಯಾಕರಣ ಮಹಾಭಾಷ್ಯಸ್ಯ
0: ತಲಸ್ಪರ್ಶಿ ಪಾಂಡಿತ್ಯಂ
1: ತಲಸ್ಪರ್ಶಿ ಪಾಂಡಿತ್ಯಂ
0: ಚ
1: ಚ
0: ಪುನಃ
1: ಪುನಃ
0: ಅಧೋಕ್ಷಜೆ
1: ಅಧೋಕ್ಷಜೆ
0: ಭಗವತಿ ವಿಷ್ಣು
1: ಭಗವತಿ ವಿಷ್ಣು
0: ರಾಗಂ
1: ರಾಗಂ
0: ಭಕ್ತಿಂ
1: ಭಕ್ತಿಂ
0: ಆಪ್ರಸೂತೇಹಿ
1: ಆಪ್ರಸೂತೇಹಿ
0: ಜನ್ಮನಃ ಆರಭ್ಯ
1: ಜನ್ಮನಃ ಆರಭ್ಯ
0: ಆಕ್ಷತೆ
1: ಆಕ್ಷತೆ
0: ಮರಣಪರ್ಯಂತಂ
1: ಮರಣಪರ್ಯಂತಂ
0: ಶುದ್ಧಿದಂ
1: ಶುದ್ಧಿದಂ
0: ಶರೀರ ವಾಂಗ್ ಮನಸಾಂ
1: ಶರೀರ ವಾಂಗ್ ಮನಸಾಂ
0: ಶುದ್ಧಿದಾಯಕಂ
1: ಶುದ್ಧಿದಾಯಕಂ
0: ಇತಿ
1: ಇತಿ
0: ಆಚಕ್ಷತೆ
1: ಆಚಕ್ಷತೆ
0: ಉಚ್ಯತೆ
1: ಉಚ್ಯತೆ
0: ಬಾಲೌ ಮನುಷ್ಯಾಣಾಂ ಶರೀರಶುದ್ಧಿ ವಾಕ್ಶುದ್ಧಿ ಮನೋಶುದ್ಧಿಶ್ಚ ತ್ರಿಪ್ರಕಾರೇಣ ಭವಂತಿ ಇತಿ ಕವಿಃ ಅತ್ರ ವದತಿ. ಪ್ರಥಮಂ ವಿಷ್ಣುಪದಾಪಗಾಯಾಃ. ವಿಷ್ಣುಪದಾಪಗಾ ಇತ್ಯುಕ್ತೆ ಗಂಗಾ ನದಿ. ವಿಷ್ಣುಪದಾಪಗಾಯಾಃ ಪಾತಂಜಲೆ ಇತ್ಯುಕ್ತೆ ಗಂಗಾ ನದ್ಯಾಃ ಜಲೆ ಪಾತಂ ಅರ್ಥಾತ್ ಗಂಗಾ ನದಿ ಸ್ನಾನಂ ಇತ್ಯರ್ಥಃ.
1: ಕುತೋವ ಗಂಗಾಜಲಸ್ಯ ತಾದೃಶಂ ಮಹತ್ವಂ ಆಚಾರ್ಯ.
0: ಶ್ಲೋಕೇ ಇವ ಉಕ್ತಂ ಖಲು ಬಾಲೆ ವಿಷ್ಣುಪದಾಪಗಾಯಾಃ ಇತಿ.
2: ಹರಿಪಾದನಕದಿಂದ ಹರಿದು ಬಂದಳು ಗಂಗೆ. ದಾಸಪದ್ಯಂ ಶ್ರುತಂ ಆಚಾರ್ಯ.
0: ಓ ಸತ್ಯಂ. ಇಮಮೇವ ಸನ್ನಿವೇಶಂ ಜಗನ್ನಾಥಕವಿಃ ಗಂಗಾಲಹರ್ಯಾಂ ಬಹು ಸುಂದರಂ ವರ್ಣಿತವಾನ್. ಜಾನಂತಿ ವಾ
1: ಸಮುತ್ಪತ್ತಿಃ ಪದ್ಮಾರಮಣ ಪದ ಪದ್ಮಾಮಲನಕಾತ್.
0: ಆ ಸಮೀಚೀನಮರ್ಥಂ ವದತು ಬಾಲೆ.
1: ಪದ್ಮಾರಮಣ ಇತ್ಯುಕ್ತೆ ಲಕ್ಷ್ಮೀಪತಿಃ ನಾರಾಯಣಃ. ತಸ್ಯ ಪದ ಪದ್ಮಾ ಇತ್ಯುಕ್ತೆ ಪಾದಕಮಲಂ. ತಸ್ಯ ಅಮಲನಕಾತ್ ಇತ್ಯುಕ್ತೆ ಸ್ವಚ್ಛನಕಾಗ್ರೇಣ ಆಹತ್ಯ ಲಕ್ಷ್ಮೀಪತಿ ವಿಷ್ಣು ಪಾದ ಪದ್ಮ ಸ್ವಚ್ಛನಕಾತ್ ಸಮುದ್ಭೂತ ನದಿ ಇತ್ಯುಕ್ತೆ ಗಂಗಾ. ಸತ್ಯಂ ವಾ ಆಚಾರ್ಯ?
0: ಸತ್ಯಂ ಬಾಲೆ. ವಿಷ್ಣು ಪಾದ ಸಮುದ್ಭೂತ ಇತಿ ಕಾರಣೇನೈವ ಗಂಗಾ ನದಿ ತಾದೃಶೀ ಪಾವನಿ. ಅತಃ ಗಂಗಾಜಲಸ್ನಾನೇನ ಶರೀರಶುದ್ಧಿ ಭವತಿ ಇತಿ ಶ್ಲೋಕಸ್ಯ ಪ್ರಥಮಪಾದಸ್ಯ ಅರ್ಥಃ.
2: ಶರೀರಶುದ್ಧಿ ಗಂಗಾಸ್ನಾನೇನ ಭವತು. ವಾಕ್ಶುದ್ಧಿ ಕಥಂ?
0: ಶ್ಲೋಕಸ್ಯ ದ್ವಿತೀಯ ಪಾದಂ ಪಠ.
2: ಪಾತಂಜಲೆ ಚಾಪಿ ನಯೇವ ಗಾಹಂ.
0: ಪಾಣಿನಿ ಮುನೇಃ ವ್ಯಾಕರಣಶಾಸ್ತ್ರಂ ಪ್ರತಿ ಏಕೈವ ಮಹರ್ಷಿಃ ಮಹಾಭಾಷ್ಯಂ ರಚಿತವಾನ್ ಇತ್ಯುಕ್ತೆ ಸಹ ಕಾಯಿತ ಜಾನಂತಿ ವಾ?
1: ನ ಜಾನೀಮಃ.
0: ಸೈವ ಪತಂಜಲಿಃ.
1: ತರ್ಹಿ ಪಾತಂಜಲೇಃ ನಯಂ ಇತ್ಯುಕ್ತೆ ಪತಂಜಲಿ ಮುನಿ ವಿರಚಿತಂ ಮಹಾಭಾಷ್ಯಂ ವಾ ಆಚಾರ್ಯ?
0: ಸತ್ಯಂ.
2: ಕಿಂ ಮಹಾಭಾಷ್ಯಸ್ಯ ಅಧ್ಯಯನೇನ ವಾಕ್ಶುದ್ಧಿ ಭವತಿ ವಾ? ಕಥಂ?
0: ನ ಕೇವಲಂ ಅಧ್ಯಯನಂ ಬಾಲ, ತಲಸ್ಪರ್ಶಿ ಪಾಂಡಿತ್ಯಂ ಆವಶ್ಯಕಂ.
1: ತಲಸ್ಪರ್ಶಿ ಪಾಂಡಿತ್ಯಂ ಕಿಮಾಚಾರ್ಯ?
0: ತಲಃ ಇತ್ಯುಕ್ತೆ ಅಂತಃಭಾಗಃ. ಕೂಪಸ್ಯ ತಲಃ ಇತ್ಯುಕ್ತೆ ಕೂಪಸ್ಯ ಅಂತಃಭಾಗಃ. ತದ್ವತ್ ತಲಸ್ಪರ್ಶಿ ಪಾಂಡಿತ್ಯಂ ಇತ್ಯುಕ್ತೆ ಆದಿಮಂ ಆರಭ್ಯ ಅಂತಃಪರ್ಯಂತಂ ಆದ್ಯಂತಂ ಸಮಗ್ರಂ ಅಧ್ಯಯನಂ. ತೇನ ವಾಕ್ಶುದ್ಧಿ ಭವತಿ ಇತ್ಯರ್ಥಃ.
2: ಅಧೋಕ್ಷಜ ರಾಗಂ ಅಸ್ಯ ಅರ್ಥಃ.
0: ವದಾಮಿ. ಅಧೋಕ್ಷಜಃ ಇತ್ಯುಕ್ತೆ ಮಹಾವಿಷ್ಣುಃ. ತಸ್ಮಿನ್ ರಾಗಃ ಇತ್ಯುಕ್ತೆ ಭಕ್ತಿಃ. ಮಹಾವಿಷ್ಣುಃ ದೇವದೇವೋತ್ತಮಃ. ತಸ್ಮಿನ್ ಭಕ್ತಿಕರಣೇನ ಮನುಜಸ್ಯ ಮನೋಶುದ್ಧಿಃ ಭವತಿ. ನ ಕೇವಲಂ ಮನೋಶುದ್ಧಿಃ ಸರ್ವಾಂಗಶುದ್ಧಿಃ ಭವತಿ ಇತ್ಯರ್ಥಃ.
1: ಆಚಾರ್ಯ, ಅಸ್ಮಿನ್ ಶ್ಲೋಕೆ ಪಾತಂಜಲೆ ವಿಷ್ಣು ಪದಾಪಗಾಯಾಃ ಇತಿ ಅತ್ರ ಏಕವಾರಂ ತತ ಪಾತಂಜಲೆ ಚಾಪಿ ನಯೇವ ಗಾಹಂ ಇತಿ ಅತ್ರ ಪುನರೇಕವಾರಂ ಏವಂ ಪಾತಂಜಲಿ ಶಬ್ದಃ ದ್ವಿವಾರಂ ಶ್ರೂಯತೆ ಕಿಮರ್ಥಂ ಆಚಾರ್ಯ?
2: ಆಚಕ್ಷತೆ ಶುದ್ಧಿದಂ ಆಪ್ರಸೂತೇಃ ಇತ್ಯತ್ರ ಏಕವಾರಂ ಆಚಕ್ಷತೆ ರಾಗಮಧೋಕ್ಷಜೇ ಚ ಇತ್ಯತ್ರ ಪುನರೇಕವಾರಂ ಆಚಕ್ಷತೆ ಶಬ್ದಃ ಅಪಿ ದ್ವಿವಾರಂ ಶ್ರೂಯತೆ ತದಪಿ ಕಿಮರ್ಥಂ ಆಚಾರ್ಯ?
0: ಶಿಷ್ಯೌ, ಕವೀನಾಂ ಪದಚಮತ್ಕಾರಃ ಸಂಸ್ಕೃತ ಸಾಹಿತ್ಯೇ ಏವಂ ದ್ರಷ್ಟುಂ ಶಕ್ಯತೆ. ನಾನ್ಯತ್ರ ಪ್ರಥಮಪಾದಸ್ಯ ಪಾತಂಜಲೇಃ ಇತ್ಯಸ್ಯ ಜಲೇ ಪಾತಂ ಇತ್ಯರ್ಥಃ. ವಿಷ್ಣು ಪದಾಪಗಾಯಾಃ ಅರ್ಥಾತ್ ಗಂಗಾನದ್ಯಾಃ ಪಾತಂಜಲೇ ಜಲೇ ಪಾತಂ ಅರ್ಥಾತ್ ಗಂಗಾನದೀ ಸ್ನಾನಂ ಇತ್ಯರ್ಥಃ. ದ್ವಿತೀಯ ಪಾದಸ್ಯ ಪಾತಂಜಲೇಃ ಇತ್ಯಸ್ಯ ಪತಂಜಲಿ ಮಹಾಮುನಿ ಸಂಬಂಧಿ ಶಾಸ್ತ್ರಂ ಇತ್ಯರ್ಥಃ.
1: ಅಬ್ಬಾ, ಕೀದೃಶ ಚಮತ್ಕಾರ.
0: ತಥಾ ತೃತೀಯ ಪಾದೇ ಆಚಕ್ಷತೆ ಇತ್ಯಸ್ಯ ಕ್ಷತಂ ನಾಮ ವಿನಾಶಃ. ಆಚಕ್ಷತೆ ಇತ್ಯಸ್ಯ ವಿನಾಶಪರ್ಯಂತಂ ಇತ್ಯರ್ಥಃ. ಆಪ್ರಸೂತೇಃ

0: ಜನ್ಮನಃ ಆರಭ್ಯ ಆ ಚಕ್ಷತೆ ವಿನಾಶಪರ್ಯಂತಂ ಮನುಜತ್ಯ ಸರ್ವಾಂಗಶುದ್ಧಿ ಭವತಿ ಇತ್ಯರ್ಥ. ಅಂತಿಮ ಪಾದಸ್ಯ ಆಚಕ್ಷತೆ ಇತಿ ತು ಕ್ರಿಯಾಪದಂ, ಆಚಕ್ಷತೆ ಇತ್ಯಸ್ಯ ಕಥ್ಯತೆ ಇತ್ಯರ್ಥ.
1: ಓ ಏವಮಾಚಾರ್ಯ, ಬಹು ಸಮೀಚೀನಂ.
0: ಬಾಲವು, ಏತಾದೃಶ ಚಮತ್ಕಾರಾಃ ಸಂಸ್ಕೃತ ಸಾಹಿತ್ಯ ಅನೇಕತ್ರ ದ್ರಷ್ಟುಂ ಶಕ್ಯಂತೆ.
2: ಕಥಂ ಆಚಾರ್ಯ?
0: ಏಕಂ ಕೂಟಶ್ಲೋಕಂ ವದಾಮಿ. ಏಕೋನಾವಿಂಶತಿ ಸ್ತ್ರೀಣಾಂ ಸ್ನಾನಾರ್ಥಂ ಸರಯೂಂ ಗತಾಃ, ವಿಂಶತಿರ್ ಪುನರಾಯಾತಃ ಏಕೋ ವ್ಯಾಘ್ರೇಣ ಭಕ್ಷಿತಃ. ಏಕೋನ ವಿಂಶತಿ ಇತ್ಯುಕ್ತೆ ಕತಿ ಸಂಖ್ಯಾ ಬಾಲ?
1: ವಿಂಶತೇಃ ಏಕಂ ನ್ಯೂನಂ. ಹಾಂ, ಕನ್ನಡ ಭಾಷಾಯಾಂ ಹತ್ತೊಂಬತ್ತು ಇತಿ ಕಥಾಮಹ.
0: ಸಮೀಚೀನಂ. ಕನ್ನಡ ಭಾಷಾಯಾಂ ಹತ್ತೊಂಬತ್ತು ಇತಿ ಕಥ್ಯತೆ ಖಲು, ತಾದೃಶ ಏಕೋನ ವಿಂಶತಿ ಸಂಖ್ಯಾಃ ಸ್ತ್ರಿಯಃ ಸ್ನಾನಾರ್ಥಂ ಸರಯೂಂ ಗತಾಃ. ಬಾಲಾಃ ಪಶ್ಯಂತು, ಏಕೋನ ವಿಂಶತಿ ಸಂಖ್ಯಾಕಾಃ ಮಹಿಳಾಃ ಗತಾಃ, ಪರಂತು ಆಗಮನ ಸಮಯೇ ವಿಂಶತಿರ್ ಪುನರಾಯಾತಃ ವಿಂಶತಿ ಸಂಖ್ಯಾಃ ಮಹಿಳಾಃ ಆಗತಃ. ಏಕೋ ವ್ಯಾಘ್ರೇಣ ಭಕ್ಷಿತಃ, ಏಕಃ ಪುರುಷಃ ಅಧಿಕಃ, ಸಚ ವ್ಯಾಘ್ರೇಣ ಭಕ್ಷಿತಃ, ಅರ್ಥಾತಂ ವ್ಯಾಘ್ರಃ ಘಾತಿತವಾನ್.
1: ಕಿಮೇತತಾಚಾರ್ಯ, ಏಕೋನವಿಂಶತೀನಾಂ ಗಮನಂ, ವಿಂಶತೀನಾಂ ಪುನರಾಗಮನಂ, ಏಕಃ ನರಃ ಆಸೀತ್ ತಂ ವ್ಯಾಘ್ರಃ ಘಾತಿತವಾನ್ ಇತಿ ವದತಿ. ನರಃ ಕುತ್ರ ಆಸೀತ್? ಮಹಿಳಾಃ ವಿಂಶತಿ ಸಂಖ್ಯಾಃ ಕಥಂ? ಸರ್ವಂ ಸಂದೇಹಃ, ಕಥಮಾಚಾರ್ಯ ಪರಿಹಾರಃ?
0: ಅತ್ರಾಪಿ ಪದಾನಾಂ ಉಪರಿ ಕವೀನಾಂ ನರ್ತನಂ ಬಾಲ. ಏಕೋನ ವಿಂಶತಿ ಪದಸ್ಯ ಪದಚ್ಛೇದಃ ಅನ್ಯಥಾ ಕರಣೀಯಃ. ಏಕೋ ನ ವಿಂಶತಿ ಸ್ತ್ರೀಣಾಂ ಇತಿ ಪದಚ್ಛೇದಃ ಕರಣೀಯಃ. ತದಾನೀಂ ಏಕೋ ನ ಇತ್ಯುಕ್ತೆ ಏಕಃ ಪುರುಷಃ, ವಿಂಶತಿ ಸ್ತ್ರೀಣಾಂ ಇತ್ಯುಕ್ತೆ ವಿಂಶತಿ ಸಂಖ್ಯಾಃ ಮಹಿಳಾಃ, ಸ್ನಾನಾರ್ಥಂ ಸರಯೂಂ ಗತಾಃ. ಪುನರಾಗಮನ ಸಮಯೇ ವಿಂಶತಿರ್ ಪುನರಾಯಾತಃ ಗತಾಃ ವಿಂಶತಿ ಸಂಖ್ಯಾಃ ಮಹಿಳಾಃ ಪುನರಾಗತಃ. ಏಕಃ ನರಃ ಆಸೀತ್ ಖಲು? ನ ಏಕೋ ನ ಇತ್ಯುಕ್ತೆ ಏಕಃ ನರಃ. ಸಹ ಕಿಂ ಜಾತಃ ಇತ್ಯುಕ್ತೆ, ಏಕೋ ವ್ಯಾಘ್ರೇಣ ಭಕ್ಷಿತಃ ತಂ ವ್ಯಾಘ್ರಃ ಘಾತಿತವಾನ್. ಇದಾನಿಂ ಸರ್ವಂ ಸಮಂಜತಂ ಅಭವತ್ ಖಲು?
2: ಆಹಾ, ಕೀದೃಶಃ ಚಮತ್ಕಾರಃ.
0: ಶ್ರೀಧರ, ಆಚಕ್ಷ್ಯತೆ ಕ್ರಿಯಾಪದಸ್ಯ ಸರ್ವಾಣಿ ರೂಪಾಣಿ ವದತಿ ವಾ?
1: ಆಚಕ್ಷ್ಯತೆ, ಆಚಕ್ಷೇತೆ, ಆಚಕ್ಷಂತೆ, ಆಚಕ್ಷಸೆ, ಆಚಕ್ಷೇಥೆ, ಆಚಕ್ಷದ್ವೇ, ಆಚಕ್ಷೆ, ಆಚಕ್ಷಾವಹೆ, ಆಚಕ್ಷಾಮಹೆ. ಆಂ ಇತ್ಯುಪಸರ್ಗಪೂರ್ವಕಾತ್ ಚಕ್ಷಿಂ ವ್ಯಕ್ತಾಯಂ ವಾಚಿ ಧಾತೋಃ ಆತ್ಮನೇಪದಿನಃ ಲಟ್ಲಕಾರಸ್ಯ ಪ್ರಥಮ ಪುರುಷ ಏಕವಚನಂ.
0: ಸಮೀಚೀನಂ. ಬಾಲೌ, ಜನಾನಾಂ ತಥಾ ಸರ್ವೇಷಾಂ ಪ್ರಾಣಿನಾಮಪಿ ಜೀವನಾರ್ಥಂ ಆಹಾರಃ ಪರಿಕಲ್ಪಿತಃ ಬ್ರಹ್ಮಣ. ಇಮಂ ಶ್ಲೋಕಂ ಮನುಸ್ಮೃತೇಃ ಪಶ್ಯಾಮ. ಪ್ರಾಣ

0: ಸರ್ವಂ ಪ್ರಾಣಸ್ಯ ಭೋಜನಂ,
1: ಸರ್ವಂ ಪ್ರಾಣಸ್ಯ ಭೋಜನಂ, ಪ್ರಾಣಸ್ಯ ಅನ್ನಂ ಇದಂ ಸರ್ವಂ ಪ್ರಜಾಪತಿಃ ಅಕಲ್ಪಯತ್ ಸ್ಥಾವರಂ ಜಂಗಮಂ ಚ ಏವ ಸರ್ವಂ ಪ್ರಾಣಸ್ಯ ಭೋಜನಂ.
0: ಸಮೀಚೀನ. ಸ್ಥಾವರಾಃ ಇತ್ಯುಕ್ತೆ ದೃಢಂ ಸ್ಥಾಪಿತಾಃ ಪ್ರತಿಷ್ಠಾಪಿತಾಃ ಸರ್ವದಾ ಚಲನಂ ನಾಸ್ತಿ ಯತ್ರ ತತ್ ಸ್ಥಾವರಂ. ಉದಾಹರಣಾನಿ ವದಂತಿ ವಾ?
1: ಮೃದಃ ಶಿಲಾಃ ವೃಕ್ಷಾಃ ಆಕಾಶಃ ಭೂಮಿಃ ಇತ್ಯಾದಿ.
2: ಮೃದಃ ಶಿಲಾಃ ವೃಕ್ಷಕಾಂಡಃ ನೀಯಂತೆ ಖಲು ಕಥಂ ತತ್ ಸ್ಥಾವರಂ.
0: ಮೃದಃ ಶಿಲಾಃ ವೃಕ್ಷಕಾಂಡಃ ನೀಯಂತೆ ಸತ್ಯಂ ಪರಂ ಸ್ವಯಂ ನ ಚಲಂತಿ ಖಲು. ಸ್ವಯಂ ಚಲನಂ ಯತ್ರ ನಾಸ್ತಿ ತತ್ ಕೇವಲಂ ಸ್ಥಾವರಂ.
1: ಜಂಗಮಃ ಕೇ ಆಚಾರ್ಯ?
0: ಯೇ ಚಲನಶೀಲಾಃ ತೇ ಜಂಗಮಾಃ.
1: ಮನುಷ್ಯಾಃ ಪ್ರಾಣಿನಃ ಕೀಟಾದಯಃ ಪಕ್ಷಿಣಃ.
0: ಸಮೀಚೀನಂ.
2: ಆಧುನಿಕ ಕಾಲೆ ಮೊಬೈಲ್ ಜಂಗಮ ದೂರವಾಣಿ ಕಥ್ಯತೆ ಖಲು.
0: ಆ ಸತ್ಯಂ, ಮೊಬೈಲ್ ಜಂಗಮ ದೂರವಾಣಿ, ಲ್ಯಾಂಡ್ಲೈನ್
1: ಸ್ಥಾವರ ದೂರವಾಣಿ.
0: ಸಮೀಚೀನಂ ಬಾಲೌ. ತದೇವಂ ಸ್ಥಾವರ ಪದಾರ್ಥಾಃ ಜಂಗಮ ಪದಾರ್ಥಾಶ್ಚ ಯಥಾ ಕಥಂಚಿತ್ ಜೀವತಾಂ ಸರ್ವೇಷಾಂ ಅರ್ಥಾತ್ ಮನುಷ್ಯಾಣಾಂ ಮೃಗಾಣಾಂ ಪಶುಪಕ್ಷಿಣಾಂ ಆಹಾರ ರೂಪೇಣ ಬ್ರಹ್ಮಣ ಪರಿಕಲ್ಪಿತಾಃ ಇತಿ ಅಸ್ಯ ಶ್ಲೋಕಸ್ಯ ಅಭಿಪ್ರಾಯಃ. ಅಕಲ್ಪಯತ್ ಧಾತುರೂಪಂ ಇದಾನಿಂ ಭವತಿ ವದತು.
1: ಅಕಲ್ಪಯತ್ ಅಕಲ್ಪಯತಾಂ ಅಕಲ್ಪಯನ್ ಅಕಲ್ಪಯಃ ಅಕಲ್ಪಯತಂ ಅಕಲ್ಪಯತ ಅಕಲ್ಪಯಂ ಅಕಲ್ಪಯಾವ ಅಕಲ್ಪಯಾಮ. ಕಲ್ಪ ಧಾತೋಃ ಲಂಗ್ ಲಕಾರಸ್ಯ ಪ್ರಥಮ ಪುರುಷ ಏಕವಚನಂ.
0: ಸಮೀಚೀನಂ ಬಾಲೌ. ಸಮಯಃ ಅತೀತಃ. ಆಗಾಮಿ ಸಪ್ತಾಹೇ ಪುನರ್ಮಿಲಾಮಃ.
1: ಧನ್ಯವಾದಃ.

ಸಂಸ್ಕೃತ ಪಾಠ ಪ್ರಸಾರವಾಯಿತು. ಆಕಾಶವಾಣಿ ಮಂಗಳೂರು, ಕನ್ನಡ ಚಿತ್ರಗೀತೆಗಳು. ಮೊದಲಿಗೆ ಕೇಳಿ ಚೈತ್ರದ ಪ್ರೇಮಾಂಜಲಿ ಚಿತ್ರದ ಗೀತೆ. ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಂದ್ರಿಕಾ. ಗೀತೆಗೆ ಸಾಹಿತ್ಯ ಮತ್ತು ಸಂಗೀತ ನೀಡಿದ್ದಾರೆ ಹಂಸಲೇಖ.

ಎಸ್ ಜಾನಕಿಯವರ ಧ್ವನಿಯಲ್ಲಿ ಕೇಳಿ ಚಿಕ್ಕ ಯಜಮಾನ್ರು ಚಿತ್ರದ ಗೀತೆ. ಗೀತೆಗೆ ಸಾಹಿತ್ಯ ಮತ್ತು ಸಂಗೀತ ನೀಡಿದ್ದಾರೆ ಹಂಸಲೇಖ.

ಹಂಸಲೇಖ ಅವರು ರಚಿಸಿ ಸಾಹಿತ್ಯ ಕ್ಷಮಿಸಿ ಹಂಸಲೇಖ ಅವರು ಸಾಹಿತ್ಯ ರಚಿಸಿ ಸಂಗೀತ ನೀಡಿರುವ ಹಳ್ಳಿ ಮೇಷ್ಟ್ರು ಚಿತ್ರದ ಗೀತೆ. ಹಾಡಿದ್ದಾರೆ ಎಸ್ ಜಾನಕಿ ಮತ್ತು ಸಂಗಡಿಗರು.

ಕನ್ನಡ ಚಿತ್ರಗೀತೆಗಳನ್ನು ಕೇಳಿದಿರಿ.

0: ಆಕಾಶವಾಣಿ ಮಂಗಳೂರು.
1: ಪ್ರಜ್ಞಾ ಸಲಹಾ ಕೇಂದ್ರ ಭರವಸೆಯ ಬೆಳಕು ಪ್ರಾಯೋಜಿತ ಸರಣಿಯು ಪ್ರತಿ ತಿಂಗಳ ಎರಡನೇ ಮತ್ತು ನಾಲ್ಕನೇ ಬುಧವಾರ ಪೂರ್ವಾಹ್ನ 11 ಗಂಟೆಗೆ ಪ್ರಸಾರವಾಗುತ್ತಿದೆ. ಈ ಬಾರಿ ನಿಲ್ಲದ ಪಯಣ ಭರವಸೆಯ ಬೆಳಕು ಸಂವಾದ ಕೇಳಬಹುದು. ಕೇಳಿ ಪ್ರಜ್ಞಾ ಸಲಹಾ ಕೇಂದ್ರ ಭರವಸೆಯ ಬೆಳಕು ಪ್ರಾಯೋಜಿತ ಸರಣಿಯ 287ನೆಯ ಕಾರ್ಯಕ್ರಮ ನಾಳೆ ಪೂರ್ವಾಹ್ನ 11 ಗಂಟೆಗೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಜ್ಞಾ ಸಲಹಾ ಕೇಂದ್ರ ಮಂಗಳೂರು.
0: ಕೇಳುಗರೆ, ಈ ಸಂಜೆ ಮತ್ತು ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳ ವಿವರ. ಈ ಸಂಜೆ 6:10 ಭಕ್ತಿಗೀತೆಗಳು, 6:30 ಅವಲೋಕನ, 6:50 ಕಿಸಾನ್ ವಾಣಿ, ಖೇತ್ ಬಚಾವೋ ಅಭಿಯಾನ್ ಕೃಷಿ ಉಳಿಸಿ ಅಭಿಯಾನ ಇದರ ಅಂಗವಾಗಿ ಸಾವಯವ ಮೇವು, ಆರೋಗ್ಯಕರ ಪಶುಗಳು, ಸುರಕ್ಷಿತ ಆಹಾರ ಮತ್ತು ಆರೋಗ್ಯಕರ ಸಮಾಜ, ಈ ಕುರಿತು ಕೃಷಿ ವಿಜ್ಞಾನ ಕೇಂದ್ರ ಮಂಗಳೂರು ಇಲ್ಲಿನ ವಿಜ್ಞಾನಿಗಳಾದ ಡಾಕ್ಟರ್ ಧರಣೇಶ ಎನ್ಕೆ ಇವರೊಂದಿಗೆ ಸಂದರ್ಶನ. ಸಂದರ್ಶಕರು ರಜನಿ ಭಟ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. 7:45 ಚಿತ್ರಗೀತೆಗಳು, 8:00 ಯುವವಾಣಿ, ರಮ್ಯಾ ಮಾಧವನ್ ಅವರಿಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಹಾಡುಗಾರಿಕೆ, ಬಳಿಕ ಆತ್ಮಶ್ರೀ ಎಂ ಅವರಿಂದ ದೇವರ ನಾಮಗಳು, ನಂತರ ಅಕ್ಷತ ಅವರಿಂದ ಕವನ ವಾಚನ. 8:30 ಪೌರಾಣಿಕ ಪಾತ್ರಗಳು ವರ್ತಮಾನಕ್ಕೆ ಹೇಗೆ ಸಂಬಂಧಿತ, ಈ ಕುರಿತು ಡಾಕ್ಟರ್ ಅನಂತಮೂರ್ತಿ ಅವರಿಂದ ಭಾಷಣ. 9:15 ಸ್ಪಾಟ್ಲೈಟ್. 9:30 100.3 ಆಕಾಶವಾಣಿ ಟೆಲಿಕ್ವಿಜ್ ಇದರ 6ನೇ ಸಂಚಿಕೆ, ಕ್ವಿಜ್ ಮಾಸ್ಟರ್ ವಿಕಾಸ್ ಜೈನ್, ನಿರ್ಮಾಣ ಪಿವಿ ಪ್ರಶಾಂತ್ ಕುಮಾರ್. 10:30 ಹಿಂದಿ ಚಿತ್ರಗೀತೆಗಳು. 11:05 ಇಂಗ್ಲಿಷ್ನಲ್ಲಿ ವಾರ್ತೆಗಳು. ನಾಳೆ ಬೆಳಿಗ್ಗೆ 6:10 ವಂದನ, ಭಕ್ತಿಗೀತೆಗಳು. 6:30 ಚಿಂತನ, ಹರಿಣಾಕ್ಷಿ ಕೇವಳ ಅವರಿಂದ. 6:40 ತತ್ವಪದ. 6:45 ಆರೋಗ್ಯ ಮಂಥನ, ಪ್ರಸ್ತುತಿ ಡಾಕ್ಟರ್ ನಿಖಿತ್ ಅಂಪಾರ್. 6:50 ರೈತರಿಗೆ ಸಲಹೆ. 7:15 ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಡ್ಯಾಕ್ ಜೊತೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್. 7:45 ರಾಗರಂಜನಿ. 8:30 ಕಾವ್ಯಯಾನ, ಬತ್ತಲೇಶ್ವರ ಕವಿ ವಿರಚಿತ ಕೌಶಿಕ ರಾಮಾಯಣ ಕಾವ್ಯದ ವಾಚನ ವ್ಯಾಖ್ಯಾನ. ವಾಚನಕಾರರು ಮೇಧಾ ಅಶೋಕ್, ವ್ಯಾಖ್ಯಾನಕಾರರು ರಾಮಕೃಷ್ಣ ಭಟ್ ಉಜಿರೆ. 8:45 ಕನ್ನಡ ಚಿತ್ರಗೀತೆಗಳು. 9:00 ಸುಗಮ ಸಂಗೀತದಲ್ಲಿ ವಿವಿಧ ಕಲಾವಿದರು ಹಾಡಿರುವ ಭಾವಗೀತೆಗಳು. 9:20 ಕನ್ನಡ ಚಿತ್ರಗೀತೆಗಳು. 9:30 ನಯೇ ತರಾನೆ ಹೊಸ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. 10:00 ಸಿಐಇಟಿ ಮತ್ತು ಎನ್ಸಿಇಆರ್ಟಿ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್. 10:30 ಎಸ್ಎಂಎಸ್ ಮೆಲೋಡೀಸ್, ಕೇಳುಗರ ಕೋರಿಕೆಯ ಸಂದೇಶಗಳನ್ನಾಧರಿಸಿದ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 11:00 ಪ್ರಜ್ಞಾ ಸಲಹಾ ಕೇಂದ್ರ ಭರವಸೆಯ ಬೆಳಕು,

ಪ್ರಾಯೋಜಿತ ಸರಣಿಯ 287ನೇ ಕಾರ್ಯಕ್ರಮ. ವಿಷಯ: ನಿಲ್ಲದ ಪಯಣ, ಭರವಸೆಯ ಬೆಳಕು. ಡಾಕ್ಟರ್ ಜ್ಯೋತಿ ಚೇಳೇರು ಅವರೊಂದಿಗೆ ಸಂವಾದ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಜ್ಞಾ ಸಲಹಾ ಕೇಂದ್ರ ಮಂಗಳೂರು. ಇವು ನಮ್ಮ ನಿಲಯದಿಂದ ಇವತ್ತು ಮತ್ತು ನಾಳೆ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳ ವಿವರ. ಆಕಾಶವಾಣಿ ಮಂಗಳೂರು. ಸಮಯ 6:05 ಆಗಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: Police force jointly carried out a combing and clearing operation across the base camp premises. In FIFA World Cup, Portugal will face Uzbekistan in a Group K fixture at Houston in US, with Cristiano Ronaldo's side aiming to bounce back after being held to a draw in their opening match. The match will begin at 10:30 p.m. Indian time. And benchmark domestic equity indices declined sharply by 1.2% today, mirroring losses across global markets. Sensex closed at 76,201, while Nifty closed at 23,824. And that is the end of this news bulletin.
1: ಆಕಾಶವಾಣಿಯ ಬೆಂಗಳೂರು ಕೇಂದ್ರವಿದು. ಕೆಳಗರೆ ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಯಾವೆಲ್ಲ ಪ್ರಮುಖ ಕಾರ್ಯಕ್ರಮಗಳು ಬಿತ್ತರಗೊಳ್ಳಲಿವೆ ಅನ್ನೋದನ್ನು ಈಗ ಪರಿಚಯ ಮಾಡಿಕೊಳ್ಳೋಣ.
2: ಆಕಾಶವಾಣಿ ಮಂಗಳೂರು ಭಕ್ತಿಗೀತೆಗಳು. ಮೊದಲಿಗೆ ಕೇಳಿ ಪುತ್ತೂರು ನರಸಿಂಹ ನಾಯಕ್ ಅವರು ಹಾಡಿರುವ ಪುರಂದರದಾಸರ ಕೀರ್ತನೆ ಚಿಂತೆಯಾತಕೋ ಮನುಜಾ.

ಭಕ್ತಿಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು, ಸಮಯ 6:20 ಆಗಲಿದೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: ಸಪ್ತದಶ ಗೋಲ್ಸ್ ಇತಿ ಲಕ್ಷಾವಾಪ್ತಿಂ ಕೃತ್ವ ಇತಿಹಾಸಂ ನಿರ್ಮಿತವಾನ್. ಮೆಸ್ಸಿ ಜರ್ಮನ್ ದೇಶಸ್ಯ ಮಿರೋಸ್ಲಾವ್ ಕ್ಲೋಸೆ ಇತ್ಯಸ್ಯ ಷೋಡಶ ಗೋಲ್ಸ್ ಇತ್ಯಭಿಲೇಖಂ ಅತಿಕ್ರಮಿತವಾನ್. ಗತರಾತ್ರೌ ಸಂಜಾತೆ ಸೂಪರಾಖ್ಯೆ ಸಂಘರ್ಷೆ ಅರ್ಜೆಂಟಿನಾ ದೇಶಃ ಅಮೆರಿಕಾ ದೇಶಸ್ಯ ಆರ್ಲಿಂಗ್ಟನ್ ನಗರೆ ಸ್ವಸ್ಯ ಗ್ರೂಪ್ ಜೆ ಕ್ರೀಡಾಯಾಂ ಆಸ್ಟ್ರಿಯಾ ದೇಶದಲಂ ದ್ವಿಶೂನ್ಯಾಂಕಾಂತರಾಲೇನ ಪರಾಜಿತ್ಯ ರೌಂಡ್ ಆಫ್ 32 ಇತ್ಯಸ್ಮಿನ್ ಸ್ಥಾನಂ ಪ್ರಾಪ್ತವತ್. ಅಂತೆ ಹಾಕಿ ಕ್ರೀಡಾಯಾಂ ಭಾರತೀಯ ಪುರುಷ ಹಾಕಿ ದಳಂ ಅದ್ಯ ಎಫ್ಐಎಚ್ ಪ್ರೋ ಲೀಗ್ ಇತ್ಯಸ್ಯ ಉದ್ಘಾಟನ ಸ್ಪರ್ಧಾಯಾಂ ಚಿರಪ್ರತಿದ್ವಂದಿನ ಪಾಕಿಸ್ತಾನೇನ ಸಹ ಕ್ರೀಡತಿ ಇತಿ ವಾರ್ತಾಃ.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.

ಆಕಾಶವಾಣಿ ಅವಲೋಕನ ವಿಷಯ ಒಂದು ನಿಲ್ದಾಣ ಒಂದು ಉತ್ಪನ್ನ ರೈಲ್ವೆ ಪ್ಲಾಟ್ಫಾರ್ಮ್ಗಳಲ್ಲಿ ಭಾರತದ ಸ್ಥಳೀಯ ಪರಂಪರೆ ಪರಿಚಯ ಬರೆದವರು ಸಂತೋಷ್ ಓದುತ್ತಿರುವವರು ಸುಗುಣ ಸತೀಶ್ ಭಾರತದಾದ್ಯಂತ ರೈಲ್ವೆ ನಿಲ್ದಾಣಗಳಲ್ಲಿ ಒಂದು ಸದ್ದಿಲ್ಲದ ಬದಲಾವಣೆ ನಡೆಯುತ್ತಿದೆ ಇದು ಸ್ಥಳೀಯ ಕರಕುಶಲತೆಯನ್ನು ದೈನಂದಿನ ಪ್ರಯಾಣದ ಕೇಂದ್ರ ಭಾಗಕ್ಕೆ ತರುತ್ತಿದೆ ಭಾರತೀಯ ರೈಲ್ವೆಯ ಒಂದು ನಿಲ್ದಾಣ ಒಂದು ಉತ್ಪನ್ನ ಉಪಕ್ರಮವನ್ನು 2022-23 ಕೇಂದ್ರ ಬಜೆಟ್ನಲ್ಲಿ ಪರಿಚಯಿಸಲಾಯಿತು ಇದು ಸ್ಥಳೀಯ ಕುಶಲಕರ್ಮಿಗಳು ಮತ್ತು ಸ್ವಸಹಾಯ ಗುಂಪುಗಳಿಗೆ ಮಾರುಕಟ್ಟೆ ಅವಕಾಶವನ್ನು ಒದಗಿಸಲು ಮೀಸಲಾದ ಚಿಲ್ಲರೆ ಮಳಿಗೆಗಳನ್ನು ನಿರ್ಮಿಸುವ ಮೂಲಕ ಸ್ಥಳೀಯ ಉತ್ಪನ್ನಗಳನ್ನು ಉತ್ತೇಜಿಸುತ್ತದೆ ಈ ಮೂಲಕ ಸುಸ್ಥಿರ ಜೀವನೋಪಾಯವನ್ನು ಸೃಷ್ಟಿಸುವುದು ಮತ್ತು ಪ್ರಾದೇಶಿಕ ವೈವಿಧ್ಯತೆಯನ್ನು ಪ್ರದರ್ಶಿಸುವುದು ಈ ಯೋಜನೆಯ ಗುರಿಯಾಗಿದೆ ಪ್ರಸ್ತುತ 2000 ಹೆಚ್ಚು ರೈಲ್ವೆ ನಿಲ್ದಾಣಗಳು ಸುಮಾರು 2326 ಒಎಸ್ಒಪಿ ಒಂದು ನಿಲ್ದಾಣ ಒಂದು ಉತ್ಪನ್ನ ಮಳಿಗೆಗಳನ್ನು ಹೊಂದಿವೆ ಇವು ಸ್ಥಳೀಯ ಉತ್ಪಾದಕರನ್ನು ಲಕ್ಷಾಂತರ ಪ್ರಯಾಣಿಕರೊಂದಿಗೆ ಜೋಡಿಸುತ್ತಿದ್ದು 1.32 ಲಕ್ಷಕ್ಕೂ ಹೆಚ್ಚು ವ್ಯಕ್ತಿಗಳಿಗೆ ಪ್ರಯೋಜನವನ್ನು ನೀಡುತ್ತಿವೆ 2022 ಮಾರ್ಚ್ 25 ಪ್ರಾರಂಭವಾದ ಈ ಉಪಕ್ರಮ ರೈಲ್ವೆ ನಿಲ್ದಾಣಗಳನ್ನು ಪ್ರಾದೇಶಿಕ ಉತ್ಪನ್ನಗಳ ಸುಲಭ ಮಾರುಕಟ್ಟೆಗಳನ್ನಾಗಿ ಪರಿವರ್ತಿಸಲು ಭಾರತೀಯ ರೈಲ್ವೆಯ ವ್ಯಾಪಕ ಜಾಲವನ್ನು ಬಳಸಿಕೊಳ್ಳುತ್ತದೆ 19 ನಿಲ್ದಾಣಗಳಲ್ಲಿ ನಡೆಸಲಾದ 15 ದಿನಗಳ ಯಶಸ್ವಿ ಪ್ರಾಯೋಗಿಕ ಯೋಜನೆಯ ನಂತರ ಒಎಸ್ಒಪಿ ಯೋಜನೆಯನ್ನು ವ್ಯವಸ್ಥಿತವಾಗಿ ವಿಸ್ತರಿಸಲಾಯಿತು ಹೆಚ್ಚಿನ ಜನರಿಗೆ ಭಾಗವಹಿಸಲು ಅವಕಾಶ ನೀಡುವ ಉದ್ದೇಶದಿಂದ ಕನಿಷ್ಠ ಶುಲ್ಕದೊಂದಿಗೆ ಸರದಿಯ ಆಧಾರದ ಮೇಲೆ ಮಳಿಗೆಗಳನ್ನು ಹಂಚಿಕೆ ಮಾಡಲಾಗುತ್ತದೆ ರೈಲ್ವೆ ವಿಭಾಗಗಳು ರಾಜ್ಯ ಸಂಸ್ಥೆಗಳು ಸ್ವಸಹಾಯ ಗುಂಪುಗಳು ಹಾಗೂ ಅತಿ ಸಣ್ಣ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಸಮನ್ವಯದೊಂದಿಗೆ ಈ ಯೋಜನೆಯನ್ನು ಜಾರಿಗೊಳಿಸುತ್ತಿವೆ ಇದು ಸುಗಮ ಕಾರ್ಯಾಚರಣೆ ಮತ್ತು ಹೆಚ್ಚಿನ ಒಳಗೊಳ್ಳುವಿಕೆಯನ್ನು ಖಚಿತಪಡಿಸುತ್ತದೆ ಒಎಸ್ಒಪಿ ಅಡಿಯಲ್ಲಿ ಪ್ರದರ್ಶಿಸಲಾದ ಉತ್ಪನ್ನಗಳು ಪ್ರತಿ ಪ್ರದೇಶದ ವಿಶಿಷ್ಟ ಗುರುತನ್ನು ಪ್ರತಿಬಿಂಬಿಸುತ್ತವೆ ಉದಾಹರಣೆಗೆ ತಮಿಳುನಾಡಿನ ತೆಂಕಸಿ ಜಂಕ್ಷನ್ನಲ್ಲಿ ಅತ್ಯಂತ ನಾಜೂಕಾಗಿ ತಯಾರಿಸಿದ ಬೆತ್ತದ ಉತ್ಪನ್ನಗಳು ಸ್ಥಳೀಯ ಕೌಶಲ ಮತ್ತು ಕರಕುಶಲತೆಯನ್ನು ಎತ್ತಿ ತೋರಿಸುತ್ತವೆ ಹಾಗೆಯೇ ಪಾಟ್ನಾ ರೈಲ್ವೆ ನಿಲ್ದಾಣಗಳಲ್ಲಿನ ಮಳಿಗೆಯಲ್ಲಿ ವಿಶ್ವ ಪ್ರಸಿದ್ಧ ಮಧುಬನಿ ವರ್ಣಚಿತ್ರಗಳನ್ನು ಪ್ರದರ್ಶಿಸಲಾಗಿದೆ ಇದು ಸ್ಥಳೀಯ ಕಲಾವಿದರ ಈ ಸಾಂಪ್ರದಾಯಿಕ ಕಲೆಯನ್ನು ಹೆಚ್ಚಿನ ಜನರಿಗೆ ತಲುಪಿಸಲು ಉತ್ತಮ ವೇದಿಕೆಯನ್ನು ಒದಗಿಸಿದೆ ಒಳಗೊಳ್ಳುವಿಕೆಯ ಮೇಲೆ ಗಮನಹರಿಸಿರುವ ಒಎಸ್ಒಪಿ ಯೋಜನೆಯು ಕುಶಲಕರ್ಮಿಗಳು ನೇಕಾರರು ರೈತರು ಮತ್ತು ಅದರಲ್ಲೂ ವಿಶೇಷವಾಗಿ ಮಹಿಳಾ ನೇತೃತ್ವದ ಸ್ವಸಹಾಯ ಗುಂಪುಗಳ ಸದಸ್ಯರಿಗೆ ಆದ್ಯತೆ ನೀಡುತ್ತದೆ ಔಪಚಾರಿಕ ಮಾರುಕಟ್ಟೆಗಳ ಲಭ್ಯತೆ ಇಲ್ಲದವರನ್ನು ಗುರಿಯಾಗಿಸಿಕೊಂಡು ಅವರಿಗೆ ಸಾಂಸ್ಥಿಕ ಸಮನ್ವಯದ ಮೂಲಕ ಬೆಂಬಲ ನೀಡುವ ಮೂಲಕ ಈ ಯೋಜನೆಯು ತಳಮಟ್ಟದ ಸಮುದಾಯಗಳು ತಮ್ಮ ಸಾಂಪ್ರದಾಯಿಕ ಜೀವನೋಪಾಯವನ್ನು ಉಳಿಸಿಕೊಳ್ಳುವುದರ ಜೊತೆಗೆ ವಿಶಾಲವಾದ ಗ್ರಾಹಕ ಬಳಗದೊಂದಿಗೆ ಸಂಪರ್ಕ ಸಾಧಿಸಲು ಅನುವು ಮಾಡಿಕೊಡುತ್ತದೆ ಒಎಸ್ಒಪಿ ಮಳಿಗೆಗಳು ಪ್ರಯಾಣಿಕರಿಗೆ ಅಧಿಕೃತ ಸ್ಥಳೀಯ ಉತ್ಪನ್ನಗಳನ್ನು ನೆನಪಿನ ಕಾಣಿಕೆಗಳಾಗಿ ಖರೀದಿಸಲು ಅವಕಾಶ ನೀಡುತ್ತವೆ ಇದು ಪ್ರತಿ ರಾಜ್ಯದ ವಿಶಿಷ್ಟ ಸಾಂಸ್ಕೃತಿಕ ಮತ್ತು ಆರ್ಥಿಕ ಗುರುತನ್ನು ಪ್ರತಿಬಿಂಬಿಸುವುದಲ್ಲದೆ ತಳಮಟ್ಟದ ಜನರ ಜೀವನೋಪಾಯಕ್ಕೆ ಆಸರೆಯಾಗುತ್ತಿದೆ ಪಶ್ಚಿಮ ಬಂಗಾಳದ ಅಸನ್ಸೋಲ್ ರೈಲ್ವೆ ನಿಲ್ದಾಣದ ಪ್ಲಾಟ್ಫಾರ್ಮ್ ಸಂಖ್ಯೆ 4 ಒಎಸ್ಒಪಿ ಮಳಿಗೆಯು ಕೈಮಗ್ಗದ ಬ್ಯಾಗ್ಗಳು ಕೈಯಿಂದ ತಯಾರಿಸಿದ ಕಲಾಕೃತಿಗಳನ್ನು ಪ್ರದರ್ಶಿಸುವ ಮೂಲಕ ಪ್ರಯಾಣಿಕರನ್ನು ಆಕರ್ಷಿಸುತ್ತಿದೆ ಚೆನ್ನೈನ ಮೂರ್ ಮಾರ್ಕೆಟ್ ಕಾಂಪ್ಲೆಕ್ಸ್ ರೈಲ್ವೆ ನಿಲ್ದಾಣದಲ್ಲಿರುವ ಮಳಿಗೆಯೊಂದು ರಾಜ್ಯದ ಶ್ರೀಮಂತ ಜವಳಿ ಸಂಪ್ರದಾಯಗಳನ್ನು ಪ್ರತಿಬಿಂಬಿಸುವ ಹತ್ತಿ ಕೈಮಗ್ಗ ಉತ್ಪನ್ನಗಳನ್ನು ಪ್ರದರ್ಶಿಸುತ್ತವೆ ಈ ಮಳಿಗೆಗಳು ಪ್ರಯಾಣಿಕರಿಗೆ ಅಧಿಕೃತ ಕೈಮಗ್ಗದ ವಸ್ತುಗಳನ್ನು ಸುಲಭವಾಗಿ ಖರೀದಿಸಲು ಅವಕಾಶ ಮಾಡಿಕೊಡುವುದಲ್ಲದೆ ಸ್ಥಳೀಯ ನೇಕಾರರಿಗೆ ಆರ್ಥಿಕ ಬೆಂಬಲವನ್ನೂ ನೀಡುತ್ತಿವೆ ಅದರ ಸಮೀಪದಲ್ಲಿಯೇ ಇರುವ ಅತ್ತರ್ ಸುಗಂಧ ದ್ರವ್ಯ ಮಳಿಗೆಯು ಸಾಂಪ್ರದಾಯಿಕ ಸುಗಂಧಗಳನ್ನು ಪ್ರವಾಸಿಗರಿಗೆ ಪರಿಚಯಿಸುತ್ತಿದೆ ಒಡಿಶಾದ ಬಲಾಂಗೀರ್ ರೈಲ್ವೆ ನಿಲ್ದಾಣದಲ್ಲಿ ಒಂದು ನಿಲ್ದಾಣ ಒಂದು ಉತ್ಪನ್ನ ಉಪಕ್ರಮದ ಅಡಿಯಲ್ಲಿ ಸ್ಥಾಪಿಸಲಾದ ಸಣ್ಣ ಆಟಿಕೆಗಳ ಮಳಿಗೆಯು ಸ್ಥಳೀಯ ಕುಶಲಕರ್ಮಿಗಳು ಮತ್ತು ಸ್ವಸಹಾಯ ಗುಂಪುಗಳಿಗೆ ಅರ್ಥಪೂರ್ಣ ಜೀವನೋಪಾಯದ ಅವಕಾಶಗಳನ್ನು ಸೃಷ್ಟಿಸುತ್ತಿದೆ ವೈವಿಧ್ಯಮಯ ಬಣ್ಣ ಬಣ್ಣದ ಕೈಯಿಂದ ತಯಾರಿಸಿದ

ಬೊಂಬೆಗಳನ್ನು ಪ್ರದರ್ಶಿಸುವ ಈ ಮಳಿಗೆಯು ಸ್ಥಳೀಯ ಸಮುದಾಯಗಳ ವಿಶೇಷವಾಗಿ ಸ್ವಸಹಾಯ ಗುಂಪುಗಳೊಂದಿಗೆ ಗುರುತಿಸಿಕೊಂಡಿರುವ ಮಹಿಳೆಯರ ಸೃಜನಶೀಲತೆ ಮತ್ತು ಕೌಶಲವನ್ನು ಪ್ರತಿಬಿಂಬಿಸುತ್ತದೆ. ಈ ಮಹಿಳೆಯರು ಈಗ ತಮ್ಮ ಉತ್ಪನ್ನಗಳನ್ನು ನೇರವಾಗಿ ವಿಶಾಲ ಮಾರುಕಟ್ಟೆಗೆ ತರಲು ಶಕ್ತರಾಗಿದ್ದಾರೆ. ಒಂದು ನಿಲ್ದಾಣ ಒಂದು ಉತ್ಪನ್ನ ಉಪಕ್ರಮವು ವಿಸ್ತರಣೆಗೊಳ್ಳುತ್ತಾ ಸಾಗಿದಂತೆ ರಾಷ್ಟೀಯ ವೇದಿಕೆಗಳ ಮೂಲಕ ಸ್ಥಳೀಯ ಪ್ರತಿಭೆಗಳನ್ನು ಹೇಗೆ ಉತ್ತೇಜಿಸಬಹುದು ಎಂಬುದಕ್ಕೆ ಪ್ರಬಲ ಉದಾಹರಣೆಯಾಗಿ ನಿಲ್ಲುತ್ತದೆ. ಇದರಿಂದ ಭಾರತದ ಶ್ರೀಮಂತ ಪರಂಪರೆಯು ಅದರ ಉಗಮಸ್ಥಾನವನ್ನು ಮೀರಿ ದೂರದವರೆಗೆ ಪಸರಿಸುವುದನ್ನು ಇದು ಖಚಿತಪಡಿಸುತ್ತದೆ. ಒಂದು ನಿಲ್ದಾಣ ಒಂದು ಉತ್ಪನ್ನ ರೈಲ್ವೆ ಪ್ಲಾಟ್ಫಾರ್ಮ್ಗಳಲ್ಲಿ ಭಾರತದ ಸ್ಥಳೀಯ ಪರಂಪರೆ ಪರಿಚಯ ಕುರಿತ ಅವಲೋಕನ ಕೇಳಿದಿರಿ. ಸಮಗ್ರ ನಿರ್ವಹಣೆ ಪ್ರಾದೇಶಿಕ ಸುದ್ದಿ ವಿಭಾಗದ ಮುಖ್ಯಸ್ಥರಾದ ಸುಹಾಸ್ ಆರ್.

0: ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ.
1: ಯನಪೋಯ ಆಸ್ಪತ್ರೆ ಆರೋಗ್ಯ ದೀಪ ನೇರ ಫೋನಿನ್ ಕಾರ್ಯಕ್ರಮ ನಾಳೆ ರಾತ್ರಿ 8 ಗಂಟೆಗೆ ಪ್ರಸಾರವಾಗಲಿದೆ. ಈ ಸಲದ ವಿಷಯ ಮಹಿಳೆಯರಲ್ಲಿ ಮುಟ್ಟಿನ ತೊಂದರೆಗಳು ಮತ್ತು ಚಿಕಿತ್ಸೆ. ಭಾಗವಹಿಸುವವರು ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ರಮ್ಯಾ. ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2211999, ಎಸ್ಟಿಡಿ ಕೋಡ್ 0824, ಮೊಬೈಲ್ 8277038000. ಮಹಿಳೆಯರಲ್ಲಿ ಮುಟ್ಟಿನ ತೊಂದರೆಗಳು ಮತ್ತು ಚಿಕಿತ್ಸೆ ಕುರಿತಾಗಿ ಮಾಹಿತಿಯನ್ನು ಪಡೆದುಕೊಳ್ಳಲು ಕರೆ ಮಾಡಿ ನಾಳೆ ರಾತ್ರಿ 8 ಗಂಟೆಗೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನೆಪೋಯ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ, ದೇರಳಕಟ್ಟೆ, ಮಂಗಳೂರು.

ಆಕಾಶವಾಣಿ ಮಂಗಳೂರು. ಇನ್ನು ಮುಂದೆ ಕೆಲವು ವಾಣಿಜ್ಯ ಪ್ರಕಟಣೆಗಳು. ಬಳಿಕ 6:40 ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
1: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ. ಹಾಗಾಗಿ
2: ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
3: ಏಕೆಂದರೆ ನೀರು ಜೀವಜಲ.
1: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.

ವಿಶ್ವದ ವಿದ್ಯಮಾನಗಳನ್ನು ತಿಳಿಯಲು ನಮಗೆ ಇಂಗ್ಲಿಷ್ ಬೇಕೇ ಬೇಕು. ಆದರೆ ಮಾತೃಭಾಷೆಯ ಶಕ್ತಿ ಸತ್ವ ಭಿನ್ನವಾದುದು.

ತಾಯ್ನುಡಿಯಲ್ಲಿರುವುದು ನಮ್ಮ ವ್ಯಕ್ತಿತ್ವದ ಛಾಯೆ, ಅಂತರಂಗದ ಬೆಳಕು. ಕನ್ನಡ ನಾಡಿಗೆ ಕನ್ನಡವೇ ಗತಿ ಎಂದಿದ್ದಾರೆ ಬಿ ಎಂ ಶ್ರೀಕಂಠಯ್ಯ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ನವದೆಹಲಿಯಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಂದ ಎರಡನೇ ಹಂತದ ಪದ್ಮ ಪ್ರಶಸ್ತಿ ಪ್ರದಾನ. ರಾಜ್ಯದ ಐವರು ಸಾಧಕರಿಂದ ಪ್ರಶಸ್ತಿ ಸ್ವೀಕಾರ. ರಾಜ್ಯದ ಫೋರೆನ್ಸಿಕ್ ವಿಜ್ಞಾನ ಪ್ರಯೋಗಾಲಯದ ಸಾಧನೆ ರಾಷ್ಟಕ್ಕೆ ಮಾದರಿ. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. ವಿಧಾನ ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನ. ರಾಜ್ಯ ಬಿಜೆಪಿ ನಾಯಕರಿಂದ ದೆಹಲಿಯಲ್ಲಿ ವರಿಷ್ಠರಿಗೆ ಪ್ರಾಥಮಿಕ ವರದಿ ಸಲ್ಲಿಕೆ. ಶಿವಮೊಗ್ಗದಲ್ಲಿ ಹೈಕೋರ್ಟ್ ಪೀಠ ಸ್ಥಾಪನೆ ವಿಚಾರ. ರಾಜ್ಯಪಾಲರು ಮಧ್ಯಪ್ರವೇಶಿಸುವಂತೆ ಸಂಸದ ಬಿವೈ ರಾಘವೇಂದ್ರ ಮನವಿ. ಕರಾವಳಿ ಜಿಲ್ಲೆಗಳಲ್ಲಿ ಇಂದಿನಿಂದ 3 ದಿನಗಳ ಕಾಲ ಭಾರೀ ಮಳೆ. ಹವಾಮಾನ ಇಲಾಖೆ ಮುನ್ಸೂಚನೆ. ವಾರ್ತೆಗಳ ವಿವರ. ನವದೆಹಲಿಯ ರಾಷ್ಟಪತಿ ಭವನದಲ್ಲಿ ನಡೆದ ಎರಡನೇ ನಾಗರಿಕ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ 2026 ಪದ್ಮ ಪ್ರಶಸ್ತಿಗಳನ್ನು ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಇಂದು ಪ್ರದಾನ ಮಾಡಿದರು. 2 ಪದ್ಮವಿಭೂಷಣ, 7 ಪದ್ಮಭೂಷಣ ಮತ್ತು 56 ಪದ್ಮಶ್ರೀ ಸೇರಿದಂತೆ 65 ಪದ್ಮ ಪ್ರಶಸ್ತಿಗಳನ್ನು ಪ್ರದಾನ ಮಾಡಿದರು. ಪ್ರತಿಷ್ಠಿತ ಪದ್ಮಶ್ರೀ ಪ್ರಶಸ್ತಿಗೆ ರಾಜ್ಯದ 5 ಸಾಧಕರು ಭಾಜನರಾಗಿದ್ದು, ವೈದ್ಯಕೀಯ ಸೇವೆಗಾಗಿ ಡಾ ಪ್ರಭಾಕರ್ ಕೋರೆ, ಶಿಕ್ಷಣ ತಜ್ಞ ಶಶಿಶೇಖರ್ ವೆಂಪತಿ, ಹೆಮೋಫಿಲಿಯಾ ರೋಗಿಗಳಿಗೆ ಉಚಿತ ಚಿಕಿತ್ಸೆ ಸಿಗುವಂತೆ ಮಾಡಿದ ವೈದ್ಯ ಡಾ ಸುರೇಶ್ ಹನಗವಾಡಿ, ಭಾರತೀಯ ರಕ್ಷಣಾ ವಲಯವನ್ನು ಸ್ವಾವಲಂಬಿಯಾಗಿಸಿದ ವಿಜ್ಞಾನಿ ಡಾ ಶುಭಾ ವೆಂಕಟೇಶ್ ಅಯ್ಯಂಗಾರ್ ಅವರು ರಾಷ್ಟಪತಿಯವರಿಂದ ಪ್ರಶಸ್ತಿ ಸ್ವೀಕರಿಸಿದರು. ಉದ್ಯಮಿ ಟಿಟಿ ಜಗನ್ನಾಥನ್ ಅವರಿಗೆ ಮರಣೋತ್ತರವಾಗಿ ಸಂದ ಪ್ರಶಸ್ತಿಯನ್ನು ಅವರ ಪರವಾಗಿ ಅವರ ಪುತ್ರ ಮುಕುಂದ್ ಸ್ವೀಕರಿಸಿದರು. ರಾಜ್ಯದ ಫೋರೆನ್ಸಿಕ್ ವಿಜ್ಞಾನ ಪ್ರಯೋಗಾಲಯ ನಿರ್ದೇಶನಾಲಯವು ರಾಷ್ಟವೇ ಹೆಮ್ಮೆ ಪಡುವಂತಹ ಸಾಧನೆ ಮಾಡಿದೆ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಬೆಂಗಳೂರಿನ ಮಡಿವಾಳದಲ್ಲಿರುವಂತಹ ಎಫ್ಎಸ್ಎಲ್ ಕಚೇರಿಗೆ ಭೇಟಿ ನೀಡಿ ಪರಿಶೀಲನಾ ಸಭೆ ನಡೆಸಿದ ಸಚಿವರು, ಕರ್ನಾಟಕದ ಫೋರೆನ್ಸಿಕ್ ವಿಜ್ಞಾನ ಪ್ರಯೋಗಾಲಯವು ಅಪರಾಧ ತನಿಖೆಯಲ್ಲಿ ವೈಜ್ಞಾನಿಕ ನಿಖರತೆ, ತಾಂತ್ರಿಕ ಸಾಮರ್ಥ್ಯ ಮತ್ತು ವೇಗದ ವರದಿ ವ್ಯವಸ್ಥೆಯಲ್ಲಿ ದೇಶದ ಅತ್ಯುತ್ತಮ ಸಂಸ್ಥೆಗಳಲ್ಲಿ ಒಂದಾಗಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಕರ್ನಾಟಕ ಎಫ್ಎಸ್ಎಲ್ಗೆ ರಾಷ್ಟೀಯ ಮಾನ್ಯತಾ ಮಂಡಳಿ ಮಾನ್ಯತೆ ದೊರೆತಿದ್ದು, ಅಂತಾರಾಷ್ಟೀಯ ಗುಣಮಟ್ಟದ ಮಾನದಂಡಗಳಡಿ ಕಾರ್ಯವನ್ನು ನಿರ್ವಹಿಸುತ್ತಿದೆ ಎಂದು ಹೇಳಿದ್ದಾರೆ. ರಾಜ್ಯದಲ್ಲಿ ಮೊದಲ ಬಾರಿಗೆ ವೈಲ್ಡ್ ಲೈಫ್ ಫೋರೆನ್ಸಿಕ್ ಘಟಕ ಆರಂಭಿಸಲು ಎಲ್ಲಾ ಸಿದ್ಧತೆಗಳು ಪೂರ್ಣಗೊಂಡಿದ್ದು, ಶೀಘ್ರದಲ್ಲೇ ಕಾರ್ಯಾರಂಭ ಮಾಡಲಿದೆ ಎಂದು ಘೋಷಣೆ ಮಾಡಿದ್ದಾರೆ. ವಿಧಾನ ಪರಿಷತ್ನಲ್ಲಿ ಚುನಾವಣೆಯಲ್ಲಿ ಅಡ್ಡ ಮತದಾನ ಕುರಿತು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹಾಗೂ ಪ್ರತಿಪಕ್ಷ ನಾಯಕ ಆರ್ ಅಶೋಕ ನವದೆಹಲಿಯಲ್ಲಿಂದು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಅವರನ್ನು ಭೇಟಿಯಾಗಿ ಪ್ರಾಥಮಿಕ ವರದಿ ಸಲ್ಲಿಸಿದ್ದಾರೆ. ಬಳಿಕ ಮಾತನಾಡಿದ ಪ್ರತಿಪಕ್ಷ ನಾಯಕ ಆರ್ ಅಶೋಕ, ಅಡ್ಡ ಮತದಾನದ ಮೂಲಕ ಪಕ್ಷಕ್ಕೆ ದ್ರೋಹ ಬಗೆದವರ ವಿರುದ್ದ ಕ್ರಮ ಕೈಗೊಳ್ಳಲಾಗುವುದು ಎಂದು ವರಿಷ್ಠರು ಭರವಸೆ ನೀಡಿದ್ದಾರೆ ಎಂದು ತಿಳಿಸಿದ್ದಾರೆ. 2028 ಚುನಾವಣೆಗೆ ಒಗ್ಗಟ್ಟಿನಿಂದ ಹೋರಾಡಿ ಪಕ್ಷವನ್ನು ಗೆಲ್ಲಿಸಲು ವರಿಷ್ಠರು ಸೂಚಿಸಿದ್ದು ಅದರಂತೆ ನಡೆದುಕೊಳ್ಳುವುದಾಗಿ ಸ್ಪಷ್ಟಪಡಿಸಿದ್ದಾರೆ. ಶಿವಮೊಗ್ಗದಲ್ಲಿ ಹೈಕೋರ್ಟ್ ಪೀಠ ಸ್ಥಾಪನೆ ಕುರಿತಂತೆ ರಾಜ್ಯಪಾಲರು ಮಧ್ಯಪ್ರವೇಶ ಮಾಡುವಂತೆ ಶಿವಮೊಗ್ಗ ಸಂಸದ ಬಿವೈ ರಾಘವೇಂದ್ರ ಒತ್ತಾಯಿಸಿದ್ದಾರೆ. ಬೆಂಗಳೂರಿನ ಲೋಕಭವನದಲ್ಲಿಂದು ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದ ಅವರು, ಶಿವಮೊಗ್ಗ ಜಿಲ್ಲೆ ಎಲ್ಲಾ ರೀತಿಯಲ್ಲೂ ಹೈಕೋರ್ಟ್ ಪೀಠ ಸ್ಥಾಪನೆಗೆ ಅರ್ಹವಾಗಿದೆ ಎಂದು ಹೇಳಿದ್ದಾರೆ. ಮಲೆನಾಡು ಮತ್ತು ಮಧ್ಯ ಕರ್ನಾಟಕ ಪ್ರದೇಶಗಳಲ್ಲಿ ವಾಸಿಸುವ ಜನರಿಗೆ ಹೈಕೋರ್ಟ್ ಪೀಠ ಸ್ಥಾಪನೆಯಿಂದ ಸುಲಭವಾಗಿ ನ್ಯಾಯ ಸಿಗಲಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಶಿವಮೊಗ್ಗವನ್ನು ಮಂಗಳೂರಿನ ಪ್ರತಿಷ್ಠಿತ ಪೀಠದ ವ್ಯಾಪ್ತಿಗೆ ತರುವ ಪ್ರಸ್ತಾಪನೆಗಳ ಬಗ್ಗೆ ವಕೀಲರು, ಕಕ್ಷಿದಾರರು ಮತ್ತು ಸಾರ್ವಜನಿಕರು ಕಳವಳ ವ್ಯಕ್ತಪಡಿಸಿದ್ದಾರೆ ಎಂದು ಅವರು ತಿಳಿಸಿದ್ದಾರೆ. ಜುಲೈ 2 ವಾರದಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಮಳೆಯಾಗುವ ಸಾಧ್ಯತೆ ಇದ್ದು, ಈ ನಡುವೆ ಮಳೆ ಅಭಾವದಿಂದ ಜಿಲ್ಲೆಯಾದ್ಯಂತ ಜನ ಜಾನುವಾರುಗಳಿಗೆ ಕುಡಿಯುವ ನೀರಿನ ಸಮಸ್ಯೆಯಾಗದಂತೆ ನೋಡಿಕೊಳ್ಳಬೇಕು ಎಂದು ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಮೂಲಸೌಕರ್ಯ ಅಭಿವೃದ್ಧಿ ಸಚಿವ ಎಂಬಿ ಪಾಟೀಲ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ವಿಜಯಪುರದಲ್ಲಿ ನಡೆದ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಸಭೆಯಲ್ಲಿ ಮಾತನಾಡಿದ ಅವರು, ಈ ನಿಟ್ಟಿನಲ್ಲಿ ಜವಾಬ್ದಾರಿ ಅರಿತು ಅಧಿಕಾರಿಗಳು ಕ್ರಿಯಾಶೀಲರಾಗಿ ಕಾರ್ಯನಿರ್ವಹಿಸಬೇಕು ಎಂದು ತಿಳಿಸಿದ್ದಾರೆ. ಎಲ್ಲೆಲ್ಲಿ ನೀರಿನ ಸಮಸ್ಯೆ ಉಲ್ಬಣವಾಗಬಹುದು ಎಂಬುದರ ಬಗ್ಗೆ ಮುಂಚಿತವಾಗಿ ಮಾಹಿತಿಯನ್ನು ಪಡೆದುಕೊಂಡು ಅಂತಹ ಸ್ಥಳಗಳಲ್ಲಿ ಅಧಿಕಾರಿಗಳು ಮುಂಜಾಗ್ರತಾ ಕ್ರಮ ಕೈಗೊಳ್ಳಬೇಕು ಎಂದು ಸೂಚನೆ ನೀಡಿದ್ದಾರೆ.

0: ಈ ಒಳಹರಿವು ಹೆಚ್ಚಳವಾಗುವವರೆಗೆ ಜಲಾಶಯದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಕುಡಿಯುವ ಉದ್ದೇಶಕ್ಕಾಗಿ ನೀರನ್ನು ಕಾಯ್ದಿರಿಸಬೇಕು ಎಂದು ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ದೆಹಲಿ ಮೂಲದ ಪ್ರಯಾಸ್ ಸಂಸ್ಥೆಯು ಬೆಳಗಾವಿಯ ಕೆಎಲ್ಇ ಕನ್ವೆನ್ಷನ್ ಕೇಂದ್ರದಲ್ಲಿ ಇಂದಿನಿಂದ 3 ದಿನಗಳ ಕಾಲ ಆಯೋಜನೆ ಮಾಡಲಾಗಿರುವಂತಹ ಸೆಕೆಂಡ್ ವಿಷನ್ ಕರ್ನಾಟಕ 2026 ಬೃಹತ್ ಪ್ರದರ್ಶನಕ್ಕೆ ಸಂಸದ ಜಗದೀಶ್ ಶೆಟ್ಟರ್ ಚಾಲನೆಯನ್ನು ನೀಡಿದರು. ಕೇಂದ್ರ ಸರ್ಕಾರದ ಸಚಿವಾಲಯಗಳು, ರಾಜ್ಯ ಸರ್ಕಾರದ ಇಲಾಖೆಗಳು, ಸಂಶೋಧನಾ ಸಂಸ್ಥೆಗಳು, ಸಾರ್ವಜನಿಕ ವಲಯದ ಸಂಸ್ಥೆಗಳು, ಶೈಕ್ಷಣಿಕ ಮತ್ತು ಹಣಕಾಸು ಸಂಸ್ಥೆಗಳ ಪ್ರತಿನಿಧಿಗಳ ಜೊತೆಗೆ ನೇರವಾಗಿ ವ್ಯವಹರಿಸಲು ನಾಗರಿಕರಿಗೆ ಒಂದು ಅನನ್ಯವಾದ ಅವಕಾಶವನ್ನು ಕಲ್ಪಿಸಲಾಗಿದೆ. ಈ ವೇಳೆ ಮಾತನಾಡಿದ ಜಗದೀಶ್ ಶೆಟ್ಟರ್, ಕಳೆದ ವರ್ಷದಂತೆ ಈ ಸಲವೂ ಕರ್ನಾಟಕ ವಿಷನ್ ಪ್ರದರ್ಶನ ಯಶಸ್ಸು ಹೊಂದಿದ್ದು ಸಾರ್ವಜನಿಕರಿಂದ ಉತ್ತಮ ಪ್ರತಿಕ್ರಿಯೆ ದೊರೆತಿದೆ ಎಂದು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಕಾಂಗ್ರೆಸ್ಗಾಗಿ ಕೆಲಸ ಮಾಡದವರಿಗೆ ಪಕ್ಷದ ಬಗ್ಗೆ ಮಾತನಾಡುವ ನೈತಿಕತೆ ಇಲ್ಲ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ಸಚಿವ ಯುಟಿ ಖಾದರ್ ಸ್ಪಷ್ಟಪಡಿಸಿದ್ದಾರೆ. ಮಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಾಂಗ್ರೆಸ್ ಪಕ್ಷ ಅಲ್ಪಸಂಖ್ಯಾತರಿಗೆ ಸಚಿವ ಸ್ಥಾನ ಮಾತ್ರ ಅಲ್ಲ, ಎಲ್ಲವನ್ನೂ ಕೊಟ್ಟಿದೆ ಎಂದು ಹೇಳಿದ್ದಾರೆ. ಬೆಂಗಳೂರು ಆಕಾಶವಾಣಿಯ ಸಿಬ್ಬಂದಿಗಾಗಿ ಬೆಂಗಳೂರಿನ ನಿಮ್ಹಾನ್ಸ್ ಇಂದು ಸಮುದಾಯ ಸಂಪರ್ಕ ಕಾರ್ಯಕ್ರಮ ಆಯೋಜನೆ ಮಾಡಿತ್ತು. ರಾಷ್ಟೀಯ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಸಂಸ್ಥೆಯ ಹೆಚ್ಚುವರಿ ಪ್ರಾಧ್ಯಾಪಕರಾದಂತಹ ಡಾ ಅಜಯ್ ಕುಮಾರ್ ಸಿಬ್ಬಂದಿಗೆ ಉತ್ತಮ ಮಾನಸಿಕ ಆರೋಗ್ಯ ಕಾಪಾಡಿಕೊಳ್ಳುವ ಮಹತ್ವವನ್ನು ತಿಳಿಸಿದರು. ಆತಂಕ, ಕೆಲಸದ ಒತ್ತಡ ಮತ್ತು ತಂತ್ರಜ್ಞಾನ ವ್ಯಸನವನ್ನು ನಿರ್ವಹಿಸಲು ಪ್ರಾಯೋಗಿಕ ತಂತ್ರಗಳನ್ನು ಅವರು ಪ್ರದರ್ಶಿಸಿದರು. ಆರೋಗ್ಯಕರ ಕೆಲಸ, ಜೀವನ, ಸಮತೋಲನದ ಅಗತ್ಯವನ್ನು ಒತ್ತಿ ಹೇಳಿದರು. ಬೆಂಗಳೂರು ಆಕಾಶವಾಣಿಯ ಉಪಮಹಾನಿರ್ದೇಶಕರಾದಂತಹ ಕೆಆರ್ ಸಂಜೀವ್ ಮಾತನಾಡಿ, ಮಾಹಿತಿಯುಕ್ತ ಮತ್ತು ಸಂವಾದಾತ್ಮಕ ಕಾರ್ಯಕ್ರಮ ನಡೆಸಿದ್ದಕ್ಕಾಗಿ ನಿಮ್ಹಾನ್ಸ್ ಸೇವೆಯನ್ನು ಶ್ಲಾಘಿಸಿದರು. ಯುವಜನತೆ ಮಾದಕ ವಸ್ತುಗಳ ವ್ಯಸನದಿಂದ ಮುಕ್ತರಾಗಿ ಸದೃಢ ಭಾರತ ನಿರ್ಮಾಣಕ್ಕೆ ಕೈಜೋಡಿಸಬೇಕು ಎಂದು ದಾವಣಗೆರೆಯ ಹಿರಿಯ ಸಿವಿಲ್ ನ್ಯಾಯಾಧೀಶ ಮತ್ತು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯರಾದಂತಹ ಸಿ ರಂಗೇಗೌಡ ಕರೆ ನೀಡಿದ್ದಾರೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮತ್ತು ಜಿಲ್ಲಾ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಆಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದಂತಹ ನಶಮುಕ್ತ ಭಾರತ ಜಾಗೃತಿ ಬೈಕ್ ರ್ಯಾಲಿಗೆ ಚಾಲನೆ ನೀಡಿ ಅವರು ಮಾತನಾಡಿದರು. ಭಾರತದಲ್ಲಿ ಯುವ ಮಾನವ ಸಂಪನ್ಮೂಲ ಹೆಚ್ಚಾಗಿದ್ದು, ಇತ್ತೀಚಿನ ದಿನಗಳಲ್ಲಿ ಯುವಕರು ಮಾದಕ ವಸ್ತುಗಳ ಆಕರ್ಷಣೆಗೆ ಒಳಗಾಗಿ ಅಮೂಲ್ಯ ಭವಿಷ್ಯವನ್ನು ಹಾಳು ಮಾಡಿಕೊಳ್ಳುತ್ತಿರುವುದು ಆತಂಕಕಾರಿ ಸಂಗತಿ ಎಂದು ಕಳವಳ ವ್ಯಕ್ತಪಡಿಸಿದ್ದಾರೆ. ಜಲಸಂಪನ್ಮೂಲ ಇಲಾಖೆ ಮತ್ತು ತುಂಗಭದ್ರಾ ಮಂಡಳಿಯ ಸಹಯೋಗದೊಂದಿಗೆ ತುಂಗಭದ್ರಾ ಜಲಾಶಯಕ್ಕೆ ನೂತನವಾಗಿ ಅಳವಡಿಸಿದ 33 ಕ್ರಸ್ಟ್ ಗೇಟ್ಗಳ ಲೋಕಾರ್ಪಣೆ ಕಾರ್ಯಕ್ರಮ ನಾಡಿದ್ದು ಕೊಪ್ಪಳ ಜಿಲ್ಲೆಯ ಮುನಿರಾಬಾದ್ ಸರ್ಕಾರಿ ಹೈಸ್ಕೂಲ್ ಮೈದಾನದಲ್ಲಿ ಜರುಗಲಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಲಿದ್ದಾರೆ. ಕೇಂದ್ರ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಆಂಧ್ರಪ್ರದೇಶ ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು, ತೆಲಂಗಾಣ ಮುಖ್ಯಮಂತ್ರಿ ಎ ರೇವಂತ್ ರೆಡ್ಡಿ ಸೇರಿದಂತೆ ಹಲವು ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಡಾ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ವಾರ್ಷಿಕ ಬಿಸಿಯು ಉತ್ಸವದ ಅಂಗವಾಗಿ ಸೆಂಟ್ರಲ್ ಕಾಲೇಜಿನ ಕ್ರಿಕೆಟ್ ಮೈದಾನದಲ್ಲಿ ಆಯೋಜನೆ ಮಾಡಿರುವಂತಹ 2025-26 ಸಾಲಿನ ಕ್ರಿಕೆಟ್ ಕ್ರೀಡಾಕೂಟವನ್ನು ಕುಲಪತಿ ಪ್ರೊಫೆಸರ್ ರಮೇಶ್ ಬಿ ಬಲೂನ್ ಹಾರಿಬಿಡುವ ಮೂಲಕ ಚಾಲನೆ ನೀಡಿದರು. ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗಾಗಿ ಏರ್ಪಡಿಸಲಾಗಿರುವಂತಹ 2 ದಿನಗಳ ಅಂತರ ವಿಭಾಗ ಕ್ರೀಡಾಕೂಟದಲ್ಲಿ ಭಾಗಿಯಾಗಿರುವ ಕ್ರೀಡಾಪಟುಗಳನ್ನು ಉದ್ದೇಶಿಸಿ ಮಾತನಾಡಿದ ಅವರು, ದೈಹಿಕ ಮತ್ತು ಮಾನಸಿಕ ಸದೃಢತೆಗೆ ಕ್ರೀಡೆ ಅತ್ಯಂತ ಉಪಯುಕ್ತ ಎಂದು ತಿಳಿಸಿದ್ದಾರೆ. ಕ್ರೀಡೆಯಲ್ಲಿ ಸೋಲಿನಿಂದ ಕಲಿಯಬಹುದಾದಂತಹ ಪಾಠ ನಿಮ್ಮನ್ನು ಪರಿಪಕ್ವಗೊಳಿಸುವುದು ಎಂದು ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದ್ದಾರೆ. ಇನ್ನು ಹವಾವರ್ತಮಾನ. ರಾಜ್ಯದಲ್ಲಿ ಮುಂಗಾರು ತುಸು ಬಿರುಸುಗೊಂಡಿದ್ದು, ಉಡುಪಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಸೇರಿದಂತೆ ಕರಾವಳಿಯ ಹಲವೆಡೆ ಇಂದಿನಿಂದ ಭಾರೀ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ದಾವಣಗೆರೆ, ಚಿಕ್ಕಮಗಳೂರು, ಹಾಸನ, ಕೊಡಗು, ಬಳ್ಳಾರಿ, ಬೆಂಗಳೂರು ಗ್ರಾಮಾಂತರ, ತುಮಕೂರು, ವಿಜಯನಗರ ಜಿಲ್ಲೆಗಳ ಹಲವೆಡೆ ಗುಡುಗು ಸಹಿತ ಸಾಧಾರಣ ಮಳೆಯಾಗಲಿದೆ. ಬೆಂಗಳೂರಿನಲ್ಲಿ ಇದೇ 28ರವರೆಗೆ ಮೋಡ ಕವಿದ ವಾತಾವರಣದೊಂದಿಗೆ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ಬೆಂಗಳೂರಿನಲ್ಲಿ ಗರಿಷ್ಠ ತಾಪಮಾನ 30°C ಇದ್ದು, ಕನಿಷ್ಠ ತಾಪಮಾನ 21°C ದಾಖಲಾಗಿದೆ. ದೇಶಾದ್ಯಂತ ಇದೇ 28ರಿಂದ ಜುಲೈ 1ರವರೆಗೆ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಮಂಡ್ಯ ಜಿಲ್ಲೆಯಲ್ಲಿ 5 ವರ್ಷದ ಒಳಗಿನ ಯಾವುದೇ ಮಗು ಲಸಿಕೆಯಿಂದ ಹೊರಗೆ ಉಳಿಯದಂತೆ ನೋಡಿಕೊಳ್ಳಬೇಕು ಎಂದು ಜಿಲ್ಲಾಧಿಕಾರಿ ಡಾ ಕುಮಾರ ಅಧಿಕಾರಿಗಳಿಗೆ ಸೂಚನೆಯನ್ನು ನೀಡಿದ್ದಾರೆ. 2014ರಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆ ಭಾರತವನ್ನು ಪೋಲಿಯೋ ಮುಕ್ತ ದೇಶ ಎಂದು ಘೋಷಣೆ ಮಾಡಿದೆ. ಆದರೂ ನೆರೆ ರಾಷ್ಟಗಳಾದಂತಹ ಪಾಕಿಸ್ತಾನ ಮತ್ತು ಆಫ್ಘಾನಿಸ್ತಾನಗಳಲ್ಲಿ

ಕೆಲವು ಪೋಲಿಯೋ ಪ್ರಕರಣಗಳು ವರದಿಯಾಗುತ್ತಿದ್ದು ಹೆಚ್ಚು ನಿಗಾ ವಹಿಸುವ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಭಾರತದಲ್ಲಿ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಮುಂದುವರಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಂದ ಎರಡನೇ ಹಂತದ ಪದ್ಮ ಪ್ರಶಸ್ತಿ ಪ್ರದಾನ. ರಾಜ್ಯದ 5 ಸಾಧಕರಿಂದ ಪ್ರಶಸ್ತಿ ಸ್ವೀಕಾರ. ರಾಜ್ಯದ ಫೊರೆನ್ಸಿಕ್ ವಿಜ್ಞಾನ ಪ್ರಯೋಗಾಲಯದ ಸಾಧನೆ, ರಾಷ್ಟ್ರಕ್ಕೆ ಮಾದರಿ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. ವಿಧಾನ ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನ. ರಾಜ್ಯ ಬಿಜೆಪಿ ನಾಯಕರಿಂದ ದೆಹಲಿಯಲ್ಲಿ ವರಿಷ್ಠರಿಗೆ ಪ್ರಾಥಮಿಕ ವರದಿ ಸಲ್ಲಿಕೆ. ಶಿವಮೊಗ್ಗ

0: ಮೃಣಾಂಕ್ ಖರ್ಗೆ. ವಿಧಾನ ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನ, ರಾಜ್ಯ ಬಿಜೆಪಿ ನಾಯಕರಿಂದ ದೆಹಲಿಯಲ್ಲಿ ವರಿಷ್ಠರಿಗೆ ಪ್ರಾಥಮಿಕ ವರದಿ ಸಲ್ಲಿಕೆ. ಶಿವಮೊಗ್ಗದಲ್ಲಿ ಹೈಕೋರ್ಟ್ ಪೀಠ ಸ್ಥಾಪನೆ ವಿಚಾರ, ರಾಜ್ಯಪಾಲರು ಮಧ್ಯಪ್ರವೇಶಿಸುವಂತೆ ಸಂಸದ ಬಿವೈ ರಾಘವೇಂದ್ರ ಮನವಿ. ಕರಾವಳಿ ಜಿಲ್ಲೆಗಳಲ್ಲಿ ಇಂದಿನಿಂದ 3 ದಿನಗಳ ಕಾಲ ಭಾರೀ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ.
2: ಎಜೆ ಹಾಸ್ಪಿಟಲ್ ಅಂಡ್ ರಿಸರ್ಚ್ ಸೆಂಟರ್ಗೆ 25 ವರ್ಷಗಳ ಸಂಭ್ರಮ. ಜೂನ್ 27ರವರೆಗೂ ಎಕ್ಸ್ಟೆಂಡ್ ಆಗಿದೆ ದ ರೋಬೋಟಿಕ್ ನೀ ರಿಪ್ಲೇಸ್ಮೆಂಟ್ ಕ್ಯಾಂಪ್. ಕಡಿಮೆ ಪೇನ್, ಪರ್ಸನಲೈಸ್ಡ್ ಕೇರ್ ಮತ್ತು ಹೆಚ್ಚು ಆಕ್ಯುರೇಟ್ ರಿಸಲ್ಟ್ಸ್. ಎಕ್ಸ್ಪರ್ಟ್ ಸರ್ಜನ್ಸ್ ಇಂದ ಫ್ರೀ ಕನ್ಸಲ್ಟೇಷನ್ಗೆ ಇಂದೇ ರಿಜಿಸ್ಟರ್ ಮಾಡಿ ಮತ್ತು 1 ಲಕ್ಷದವರೆಗೂ ಉಳಿಸಿ. ಕರೆ ಮಾಡಿ 9611819633ಗೆ ಅಥವಾ ಎಜೆ ಹಾಸ್ಪಿಟಲ್ ಅಂಡ್ ರಿಸರ್ಚ್ ಸೆಂಟರ್ಗೆ ಭೇಟಿ ನೀಡಿ.
1: ಆಕಾಶವಾಣಿ ಮಂಗಳೂರು, ಕಿಸಾನ್ ವಾಣಿ.

0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ.
1: 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ.
0: 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು.
1: ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ.
0: ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ
1: ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ.
0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
2: ಇಂದಿನ ಕಾರ್ಯಕ್ರಮದಲ್ಲಿ ಖೇತ್ ಬಚಾವೋ ಅಭಿಯಾನ್ ಕೃಷಿ ಉಳಿಸಿ ಅಭಿಯಾನದ ಅಂಗವಾಗಿ ICAR ಕೃಷಿ ವಿಜ್ಞಾನ ಕೇಂದ್ರ ದಕ್ಷಿಣ ಕನ್ನಡ ಜಿಲ್ಲೆ ಇದರ ವಿಜ್ಞಾನಿಗಳಾದ ಡಾ ಧರಣೇಶ ಎನ್ಕೆ ಅವರೊಂದಿಗೆ ಸಾವಯವ ಮೇವು, ಆರೋಗ್ಯಕರ ಪಶುಗಳು, ಸುರಕ್ಷಿತ ಆಹಾರ ಮತ್ತು ಆರೋಗ್ಯವಂತ ಸಮಾಜ ಈ ವಿಷಯದ ಕುರಿತು ಸಂದರ್ಶನ ಕೇಳಲಿರುವಿರಿ. ಸಂದರ್ಶಕರು ರಜನಿ ಭಟ್.
3: ಆತ್ಮೀಯ ಕೃಷಿಕ ಬಾಂಧವರಿಗೆಲ್ಲ ನಮಸ್ಕಾರ. ಖೇತ್ ಬಚಾವೋ ಅಭಿಯಾನ ಕೃಷಿ ಉಳಿಸಿ ಅಭಿಯಾನದ ಅಂಗವಾಗಿ ಇವತ್ತು ನಮ್ಮ ಜೊತೆ ಡಾಕ್ಟರ್ ಧರಣೇಶ ಎನ್ಕೆ ಇವರಿದ್ದಾರೆ. ಇವರು ಕೃಷಿ ವಿಜ್ಞಾನ ಕೇಂದ್ರ ದಕ್ಷಿಣ ಕನ್ನಡ ಜಿಲ್ಲೆ ಇಲ್ಲಿ ಪಶು ವೈದ್ಯಕೀಯ ರೋಗಶಾಸ್ತ್ರ ವಿಭಾಗದಲ್ಲಿ ವಿಜ್ಞಾನಿಗಳು ಹಾಗೂ ಸಹ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವರು ಇವತ್ತು ನಮ್ಮ ಜೊತೆ ಸಾವಯವ ಮೇವು, ಆರೋಗ್ಯಕರ ಪಶುಗಳು, ಸುರಕ್ಷಿತ ಆಹಾರ ಮತ್ತು ಆರೋಗ್ಯವಂತ ಸಮಾಜ ಎಂಬ ವಿಚಾರದ ಬಗ್ಗೆ ಮಾತನಾಡಲಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ತೆ.
4: ನಮಸ್ತೆ ಮೇಡಮ್.
3: ಸರ್, ಇವಾಗ ಸಾವಯವ ಮೇವು ಅಂತ ಒಂದು ವಿಚಾರಕ್ಕೆ ಬಂದ್ರೆ, ಇದನ್ನು ಒಂದು ಪಶುವೈದ್ಯರಾಗಿದ್ದುಕೊಂಡು ಯಾವ ರೀತಿ ವಿಶ್ಲೇಷಣೆ ಮಾಡ್ತೀರಿ? ಏನಿದು ಸಾವಯವ ಮೇವು ಅಂದ್ರೆ?
4: ಸೊ ಇದು ಸಾವಯವ ಮೇವು ಅಂತ ಅಂದ್ರೆ, ನಾವು ರಾಸಾಯನಿಕ ಗೊಬ್ಬರಗಳು, ಕೀಟನಾಶಕಗಳು ಹಾಗೂ ಕಳೆನಾಶಕಗಳು ಮತ್ತು ಇತರೆ ಯಾವುದೇ ಕೃತಕ ರಾಸಾಯನಿಕಗಳನ್ನು ಬಳಸದೆ ಉತ್ಪತ್ತಿ ಮಾಡುವಂಥ ಮೇವನ್ನು ನಾವು ಸಾವಯವ ಮೇವು ಅಂತ ಹೇಳ್ತೀವಿ. ಇದನ್ನು ಬೆಳೆಯೋಕ್ಕೋಸ್ಕರ ನಾವು ಕೊಟ್ಟಿಗೆ ಗೊಬ್ಬರ ಇರ್ಬೋದು, ದನಗಳ ಗೊಬ್ಬರ ಅಂತ ಹೇಳ್ತೀವಿ. ಹಾಗೆಯೇ ನೈಸರ್ಗಿಕ ವಿಧಾನಗಳಿಂದ ನಾವು ಮೇವನ್ನು ಉತ್ಪಾದನೆ ಮಾಡುವುದಂತಲೂ ಸಹ ಸಾವಯವ ಮೇವು ಅಂತ ಕರಿತೇವೆ. ಇದನ್ನು ಬೆಳೆಯಲು ನಾವು ಆವಾಗಲೇ ಹೇಳಿದಾಗೆ ಕೊಟ್ಟಿಗೆ ಗೊಬ್ಬರ ಅಥವಾ ಗೋವಿನ ಗೊಬ್ಬರ, ವರ್ಮಿ ಕಾಂಪೋಸ್ಟ್, ಹಸಿರು ಗೊಬ್ಬರ, ಇತರೆ ಜೈವಿಕ ಗೊಬ್ಬರಗಳನ್ನು ಬಳಕೆ ಮಾಡಿ ನಾವು ಉತ್ಪಾದನೆ ಮಾಡಬಹುದು. ಇದು ಪಶುಗೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದಾಗಿರ್ತದೆ ಹಾಗೂ ಹಾಲಿನ ಗುಣಮಟ್ಟ ಕೂಡ ಒಳ್ಳೆಯದಾಗಿರ್ತದೆ, ಆರೋಗ್ಯಕರವಾಗಿರುತ್ತದೆ.
3: ಹಾಗಿದ್ರೆ ಈಗ ಸಾವಯವ ಮೇವು ಈ ಪಶುಗಳಿಗೆ ಅತಿ ಮುಖ್ಯವಾದದ್ದು ಯಾಕೆ ಇರಬಹುದು?
4: ಹೌದು ಮೇಡಮ್, ಇದು ತುಂಬ ಮುಖ್ಯ. ಈ ದಿನಗಳಲ್ಲಿ ನಾವು ಇತ್ತೀಚಿನ ಕೃಷಿಯಲ್ಲಿ ಕೀಟನಾಶಕಗಳಿರ್ಬೋದು, ಕಳೆನಾಶಕ ಹಾಗೂ ಇತರೆ ರಾಸಾಯನಿಕ ಗೊಬ್ಬರಗಳನ್ನು ಯಥೇಚ್ಛವಾಗಿ ಬಳಕೆ ಮಾಡ್ತಿದ್ದೀವಿ. ಇದರದ್ದು ರೆಸಿಡ್ಯುಯಲ್ ಎಫೆಕ್ಟ್ ಅಂತ ಹೇಳ್ತೀವಿ, ಇಲ್ಲ ಅವಶೇಷಗಳು ಈ ಮೇವಿನಲ್ಲಿ ಉಳಿಯುವಂಥ ಸಾಧ್ಯತೆ ಹೆಚ್ಚಾಗಿರ್ತದೆ. ಇದರ ಅವಶೇಷಗಳು ಪಶುಗಳ ದೇಹಕ್ಕೆ ಪ್ರವೇಶಿಸಿ ತುಂಬ ಅಂಗಗಳಿಗೆ ಪ್ರಾಬ್ಲಮ್ ಅಥವಾ ತೊಂದರೆ ಉಂಟು ಮಾಡುವಂಥ

0: ಚಾನ್ಸಸ್ ಇರ್ತದೆ. ಈಗ ಲಿವರ್ ಇರ್ಬೋದು, ಕಿಡ್ನಿ, ಹಾಗೆ ಸಂತಾನೋತ್ಪತ್ತಿ ವ್ಯವಸ್ಥೆಯಲ್ಲೂ ಕೂಡ ತೊಂದರೆಯನ್ನು ಉಂಟು ಮಾಡ್ತದೆ. ಹಾಗಾಗಿ ನಾವು ಸಾವಯವ ಮೇವನ್ನು ಕೊಡೋದು ಉತ್ತಮ.
1: ಪಶುಗಳ ಆರೋಗ್ಯಕ್ಕೆ ಈಗ ಸಾಮಾನ್ಯವಾಗಿ ಒಂದು ಮೇವು ಅತ್ಯಗತ್ಯ ಅಂತ ಹೇಳಿದ್ರೆ, ಪಶುಗಳ ಆರೋಗ್ಯಕ್ಕೆ ಸಾವಯವ ಮೇವು ಎಷ್ಟು ಮುಖ್ಯ ಅಂತ ಹೇಳ್ತೀರಿ?
0: ಹೌದು ಮೇಡಮ್, ಇದು ತುಂಬಾ ಮುಖ್ಯ. ಮೇವು ಪಶುಗಳ ಮುಖ್ಯ ಆಹಾರವಾಗಿರ್ತದೆ. ಸೊ ಇದ್ರ ಗುಣಮಟ್ಟ, ಪಶುಗಳ ಬೆಳವಣಿಗೆ, ಉತ್ತಮ ಗುಣಮಟ್ಟದ ಹಾಲು, ಸೊ ಹಾಗೂ ಸಂತಾನೋತ್ಪತ್ತಿ ಹಾಗೂ ರೋಗ ನಿರೋಧಕ ಶಕ್ತಿ ಇವುಗಳು ಹೆಚ್ಚಾಗಬೇಕು ಅಂದರೆ ನಾವು ಒಳ್ಳೆಯ ಆಹಾರ ಕೊಡಬೇಕಾಗತ್ತೆ. ಅದರಲ್ಲೂ ಸಾವಯವ ಮೇವನ್ನು ಕೊಟ್ಟರೆ ಈ ಎಲ್ಲ ತೊಂದರೆಗಳೇನಿರ್ಬೋದು ಅವು ಕಡಿಮೆ ಆಗುತ್ತೆ. ಹಾಗಾಗಿ ಆರೋಗ್ಯವಂತ ಹಾಲು ಇರ್ಬೋದು ಪಶುಗಳಂತೂ ನಾವು ಮೇಂಟೈನ್ ಮಾಡ್ಬೋದು.
1: ಈಗ ಸಾಮಾನ್ಯವಾಗಿ ಒಂದು ಮೇವು ಅಂತ ಹೇಳಿದ್ರೆ ಅದಕ್ಕೆ ಒಂದು ಸರಿಯಾದ ಸೂತ್ರ ಅಂತ ಇದೆ. ಏನಿದು ಸಾವಯವ ಮೇವು, ಹೇಗೆ ತಯಾರಿಸಲಾಗ್ತಾ ಇದೆ?
0: ಸೊ ನಾವು ಸಾವಯವ ಮೇವನ್ನು ಮುಖ್ಯವಾಗಿ ಆವಾಗಲೇ ಹೇಳಿದೆ ನಾನು, ಕೊಟ್ಟಿಗೆ ಗೊಬ್ಬರ ಯೂಸ್ ಮಾಡ್ಬೋದು, ವರ್ಮಿ ಕಾಂಪೋಸ್ಟ್ ಅಥವಾ ಹಸಿರು ಗೊಬ್ಬರ, ಹಾಗೇ ಜೀವಾಮೃತ, ಜೈವಿಕ ಗೊಬ್ಬರ, ಈ ಥರದ್ದು ಏನೇ ಕೆಮಿಕಲ್ಸ್ ರಾಸಾಯನಿಕಗಳು ಇಲ್ಲದೇ ನಾವು ತಯಾರಿ ಮಾಡಿದಂಥ ಗೊಬ್ಬರವನ್ನು ಯೂಸ್ ಮಾಡಿ ನಾವು ಬೆಳೆಗಳನ್ನು ಬೆಳೆಯೋದು ಅಥವಾ ಆಹಾರ ಅಥವಾ ಮೇವನ್ನು ಬೆಳೆಯೋದಕ್ಕೆ ನಾವು ಸಾವಯವ ಮೇವನ್ನು ತಯಾರು ಮಾಡ್ಬೋದು.
1: ಹಾಗಿದ್ರೆ ಈಗ ಗೋಮಯ ಗೊಬ್ಬರ ಇದರ ಪ್ರಯೋಜನಗಳು ಏನು ಅಂತ ಹೇಳ್ತೀರಿ?
0: ಈ ಕೊಟ್ಟಿಗೆ ಗೊಬ್ಬರ ಅಥವಾ ಗೋಮಯ ಗೊಬ್ಬರ ಅಥವಾ ಸಗಣಿ ಏನಂತ ಹೇಳ್ತೀವಿ, ಇದನ್ನು ನಾವು ಮಣ್ಣಿಗೆ ಉಪಯೋಗಿಸೋದ್ರಿಂದ ಅದರಲ್ಲಿ ಸಾವಯವ ಅಂಶ ಹೆಚ್ಚಾಗ್ತದೆ ಮತ್ತು ಮಣ್ಣಿನಲ್ಲಿ ನೀರನ್ನು ಹೀರಿಕೊಳ್ಳುವಂಥ ಸಾಮರ್ಥ್ಯ ಹೆಚ್ಚಾಗ್ತದೆ. ಅದೇ ರೀತಿ ನಮ್ಮ ಮಣ್ಣಿನಲ್ಲಿ ಸಾವಯವ ಗೊಬ್ಬರ ಏನು ಉಪಯೋಗಿಸ್ತೀವಿ ಅಂತ ಮಣ್ಣಿನಲ್ಲಿ, ಸೊ ಬೆನಿಫಿಷಿಯಲ್ ಮೈಕ್ರೋಬ್ಸ್ ಅಂತ ಹೇಳ್ತೀವಿ, ಉಪಯುಕ್ತ ಸೂಕ್ಷ್ಮಾಣುಜೀವಿಗಳು ಹೆಚ್ಚಾಗ್ತವೆ, ಇದರಿಂದ ಮಣ್ಣಿನ ಫಲವತ್ತತೆ ಹೆಚ್ಚಾಗ್ತದೆ.
1: ಈಗ ಒಂದು ಸಾಮಾನ್ಯವಾಗಿ ಇವತ್ತಿನ ಒಂದು ಪರಿಸ್ಥಿತಿಯಲ್ಲಿ ನೋಡುವಾಗ ರೋಗಗಳು ಹೆಚ್ಚು ಅಂತ ಹೇಳ್ಬೋದು, ಹಾಗಿದ್ದಾಗ ಸಾವಯವ ಮೇವು ರೋಗಗಳನ್ನು ಕಡಿಮೆ ಮಾಡಬಹುದಾ, ಹೇಗೆ?
0: ಹೌದು ಮೇಡಮ್, ಖಂಡಿತ ಇದರಲ್ಲಿ ರೋಗಗಳು ಕಡಿಮೆ ಆಗ್ತವೆ ನಾವು ಸಾವಯವ ಮೇವನ್ನು ಕೊಟ್ಟಾಗ. ಸೊ ಪಶುಗಳಲ್ಲಿರ್ಬೋದು, ಅದನ್ನು ನಾವು ಹಾಲನ್ನು ಸೇವಿಸಿದ್ರೂ ಸಹಿತ ನಮ್ಮಲ್ಲಿ ರೋಗಗಳು ಕಡಿಮೆ ಆಗ್ತವೆ. ಏಕೆಂದರೆ ಈ ಸಾವಯವ ಮೇವಿನಲ್ಲಿ ವಿಟಮಿನ್ಸ್ ಅಂತ ಹೇಳ್ತೀವಿ, ಜೀವಸತ್ವಗಳು, ಖನಿಜಾಂಶಗಳು, ಮಿನರಲ್ಸ್ ಹಾಗೂ ಆ್ಯಂಟಿ ಆಕ್ಸಿಡೆಂಟ್ಸ್ ಅಂತ ಹೇಳ್ತೀವಿ, ಇವು ಹೆಚ್ಚಿನ ಪ್ರಮಾಣದಲ್ಲಿ ಇರ್ತವೆ. ಹಾಗೆಯೇ ಸೆಲಿನಿಯಂ, ಟೋಕೋಫೆರಲ್, ಐರನ್ ಅಂತಲೂ ಇವು ಜಾಸ್ತಿ ಇದರಲ್ಲಿ ಸಾವಯವ ಮೇವಲ್ಲಿರ್ತವೆ. ಇದನ್ನು ಸೇವಿಸಿದಂಥ ಪ್ರಾಣಿಗಳು ಸಹ ಆರೋಗ್ಯವಾಗಿರ್ತವೆ, ಇದರಿಂದ ಬಂದಂಥ ಹಾಲು ಸಹ ಆರೋಗ್ಯವಾಗಿರ್ತದೆ. ಹಾಗೆಯೇ ಈ ಸಾವಯವ ಮೇವು ನಾವು ಪಶುಗಳಿಗೆ ಕೊಡುವುದರಿಂದ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗ್ತದೆ. ಹಾಗೆ ಅದರಿಂದಾಗಿ ಸೋಂಕು ಎಂಥ ಡಿಸೀಸ್ ಅಥವಾ ಕಾಯಿಲೆಗಳು ಅಂತ ಹೇಳ್ತೀವಿ, ಇದರಿಂದ ರಕ್ಷಣೆ ದೊರೆಯುತ್ತದೆ.
1: ಇದು ಈ ಸಾವಯವ ಮೇವು ಪಶುಗಳಲ್ಲಿ ದನಗಳಲ್ಲಿ ಸಂತಾನೋತ್ಪತ್ತಿಗೆ ಏನಾದರೂ ಸಹಾಯ ಮಾಡ್ತದೆ, ಹೇಗೆ?
0: ಹೌದು ಮೇಡಮ್, ಇದು ನಾವು ಸಾವಯವ ಮೇವು ಕೊಡೋದ್ರಿಂದ ಫರ್ಟಿಲಿಟಿ ಅಂತ ಹೇಳ್ತೀವಿ, ಇದು ಹಸುಗಳಲ್ಲಿ ಜಾಸ್ತಿ ಆಗ್ತದೆ. ಏಕೆ ಅಂದರೆ ಕೆಲವು ಕೀಟನಾಶಕಗಳು ಅಥವಾ ಕೆಮಿಕಲ್ಸ್ ರಾಸಾಯನಿಕಗಳು ಏನು ಮಾಡ್ತದೆ, ಸೊ ಹಸುಗಳಲ್ಲಿ ಹಾರ್ಮೋನ್ಗಳು ಅಂತ ಇರ್ತದೆ, ಹಾರ್ಮೋನ್ಸ್ ಅವುಗಳ ಕಾರ್ಯವನ್ನು ಅಡ್ಡಿಪಡಿಸ್ತದೆ, ಸೊ ಇಂಟರ್ಫಿಯರ್ ಆಗ್ತದೆ. ಹಾಗಾಗಿ ಇದರಲ್ಲಿ ಹಸುಗಳಲ್ಲಿ ಗರ್ಭಧಾರಣೆ ತೊಂದರೆ ಆಗ್ಬೋದು, ಸೊ ಹಾಗೇನೆ ಸರಿಯಾದ ಸಮಯಕ್ಕೆ ಬೆದೆಗೆ ಬರಲ್ಲ ಅಥವಾ ಈಸ್ಟ್ರಸ್ ಸೈಕಲ್ ಅಂತ ಹೇಳ್ತೀವಿ, ಹೀಟಿಗೆ ಬರಲ್ಲ. ಹಾಗಾಗಿ ನಮಗೆ ಒಂದು ಕರು ಮತ್ತು ಇನ್ನೊಂದು ಕರು ಹಾಕುವಂಥ ಸಮಯ ಹೆಚ್ಚಾಗ್ತದೆ. ಹಾಗೆಯೇ ಈ ಸಾವಯವ ಮೇವು ಒಂದು ಕೊಟ್ಟಂಥ ಹಸುಗಳಿಂದ ಬರುವಂಥ ಕರುಗಳು ಆರೋಗ್ಯವಾಗಿರ್ತವೆ. ಈ ಎಲ್ಲ ಪ್ರಯೋಜನಗಳು ಈ ಸಾವಯವ ಮೇವಿನಿಂದ ಇರ್ತದೆ.
1: ಬಹಳಷ್ಟು ಪ್ರಯೋಜನಕಾರಿ. ಈಗ ಒಂದು ಸಾವಯವ ಮೇವಿನ ವಿಚಾರದಲ್ಲಿ ಅಂದರೆ ಹಾಲಿಗೆ ಒಂದು ತುಲನೆ ಮಾಡಿದಾಗ ಸಾವಯವ ಮೇವು ಹಾಲಿನ ಗುಣಮಟ್ಟವನ್ನು ಹೆಚ್ಚಿಸ್ತದ, ಹೇಗೆ?
0: ಹೌದು ಮೇಡಮ್, ಹಾಲಿನ ಗುಣಮಟ್ಟ ನಮ್ಮ ಕನ್ವೆನ್ಷನ್ ಮಿಲ್ಕ್ ಅಂತ ಹೇಳ್ತೀವಿ ನಾವು ಸಾಮಾನ್ಯವಾಗಿ ಯೂಸ್ ಮಾಡೋ ಹಾಲು ಕಂಪೇರ್ ಮಾಡಿದರೆ, ನಾವು ಸಾವಯವ ಮೇವು ಅಥವಾ ಆಹಾರ ಕೊಟ್ಟಂಥ ಹಸುವಿನಿಂದ ಬರುವಂಥ ಹಾಲು ಅದು ಆರ್ಗ್ಯಾನಿಕ್ ಅಂತ ಹೇಳ್ತೀವಿ, ಸಾವಯವ ಹಾಲು ಅಂತ ಹೇಳ್ತೀವಿ. ಅದರಲ್ಲಿ ತುಂಬ ಅನೇಕ ಅಂಶಗಳಿರ್ತವೆ.
1: ಇದು ಈ ಕನ್ವೆನ್ಷನ್ ಮಿಲ್ಕ್ ಅಂದ್ರೆ ಏನು? ನಾವು ದಿನನಿತ್ಯ ಬಳಸುವಂತಹ
0: ಅದನ್ನ ಕನ್ವೆನ್ಷನ್ ಮಿಲ್ಕ್ ಅಂತ ಯೂಶುವಲಿ ಕರಿತೀವಿ, ಯಾಕೆಂದ್ರೆ ನಾವು ಅದನ್ನ ಆರ್ಗ್ಯಾನಿಕ್ ಇದರಿಂದ ನಾವು ಉತ್ಪಾದನೆ ಮಾಡಿಲ್ಲ. ಹಾಗಾಗಿ ಸೊ ಈ ಸಾವಯವ ಮೇವು ಸೇವಿಸಿದಂಥ ಪಶುಗಳಲ್ಲಿ ಈ ಹಾಲಿನಲ್ಲಿ ರಾಸಾಯನಿಕ ಅವಶೇಷಗಳು ಕಡಿಮೆ ಇರ್ತವೆ, ಮತ್ತು ನಾವು ಗ್ರಾಹಕರಿಗೆ ಸುರಕ್ಷಿತವಾದಂಥ ಹಾಲನ್ನು ಅಥವಾ ಆಹಾರವನ್ನು ಕೊಡ್ಬೋದು. ಹಾಗೆಯೇ ಈ ಹಾಲಿನಲ್ಲಿ ಉತ್ತಮ ಗುಣಮಟ್ಟದ ಕೊಬ್ಬಿನ ಆಮ್ಲಗಳು ಇರ್ತವೆ, ಕೊಬ್ಬಿನ ಆಮ್ಲಗಳನ್ನು ಫ್ಯಾಟಿ ಆಸಿಡ್ಸ್ ಅಂತ ಇರ್ತವೆ. ಉದಾಹರಣೆಗೆ ಒಮೆಗಾ 3 ಕೊಬ್ಬಿನ ಆಮ್ಲಗಳು ಅಂತ ಇರ್ತದೆ, ಇದು ನಮಗೆ ದೇಹಕ್ಕೆ ಅತ್ಯಂತ ಅವಶ್ಯಕತೆ ಇರ್ತದೆ. ಹಾಗೆಯೇ ಈ ಸಾವಯವ ಹಾಲಿನಲ್ಲಿ ಒಮೆಗಾ 6 ಅಂತ ಹೇಳ್ತೀವಿ, ಇದು ಸ್ವಲ್ಪ ಹಾನಿಕಾರಕ ನಮ್ಮ ದೇಹಕ್ಕೆ. ಈ ಹಾಲಿನಲ್ಲಿ ಒಮೆಗಾ 3 ಜಾಸ್ತಿ ಇರ್ತದೆ ಸಾವಯವ ಹಾಲಿನಲ್ಲಿ, ಒಮೆಗಾ 6 ಕಡಿಮೆ ಇರ್ತದೆ. ಈ ಒಮೆಗಾ 3 ಕೊಬ್ಬಿನಾಮ್ಲಗಳು ನಮ್ಮ ದೇಹಕ್ಕೆ ಅತ್ಯಂತ ಅವಶ್ಯಕತೆ ಇರ್ತದೆ. ಇದರಿಂದಾಗಿ ಹೃದಯ ಸಂಬಂಧಿ ಕಾಯಿಲೆಗಳು ಕಡಿಮೆ ಆಗ್ಬೋದು. ಸೊ ಉರಿಯೂತ ಅಂತ ಹೇಳ್ತೀವಿ ಅಥವಾ ಇನ್ಫ್ಲಮೇಷನ್ ಅಂತ.

0: ಹೇಳ್ತೀವಿ, ನಮ್ಮ ದೇಹದಲ್ಲಿ ಕಡಿಮೆ ಆಗುತ್ತೆ. ಈ ಆರ್ಗ್ಯಾನಿಕ್ ಅಥವಾ ಸಾವಯವ ಮಿಲ್ಕನ್ನು ನಾವು ಸೇವನೆ ಮಾಡಿದರೆ ಹಾಗೆಯೇ ಚರ್ಮದ ಅನೇಕ ಕಾಯಿಲೆಗಳಿಗೂ ಕಡಿಮೆ ಆಗ್ಬೋದು. ಸೊ ಹಾಗೆಯೇ ಸಂಧಿವಾತ ಅಂತ ಹೇಳಿ ವಯಸ್ಸಾದಂಥ ಅವರಲ್ಲಿ ಆರ್ಥ್ರೈಟಿಸ್ ಅಂತ ಹೇಳಿ ಅದು ಸಹ ಕಡಿಮೆ ಆಗ್ತದೆ. ಈ ಕೊಬ್ಬಿನ ಆಮ್ಲದ ಜೊತೆಗೆ ಇನ್ನೂ ಅನೇಕ ಅಂಶಗಳು ಈ ಸಾವಯವ ಹಾಲಿನಲ್ಲಿರ್ತವೆ. ಸೊ ಉದಾಹರಣೆಗೆ ಸಂಯೋಜಿತ ಲಿನೋಲಿಕ್ ಆಮ್ಲ ಅಥವಾ ಕಾಂಜುಗೇಟೆಡ್ ಲಿನೋಲಿಕ್ ಆಸಿಡ್ ಅಂತ ಕರಿತೀವಿ. ಇದು ಸಹ ನಮ್ಮ ದೇಹಕ್ಕೆ ಅತ್ಯಂತ ಅವಶ್ಯಕವಾದಂಥ ಅಂಶ. ಇದರಿಂದಾಗಿ ನಮ್ಮ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗ್ತದೆ, ಮತ್ತು ನಮ್ಮ ಹೊಟ್ಟೆಯಲ್ಲಿರುವಂಥ ಕೊಬ್ಬಿನಂಶ ಕಡಿಮೆ ಆಗ್ತದೆ, ಕೊಲೆಸ್ಟ್ರಾಲನ್ನು ಸಹ ಕಡಿಮೆ ಆಗ್ತದೆ. ಅದಲ್ಲದೆ ಇನ್ನು ಸುಮಾರು ಅಂಶಗಳಿರ್ತವೆ. ಇನ್ನೊಂದು ಅಂದರೆ ಲ್ಯೂಟಿನ್ ಅಥವಾ ಝಿಯಾಕ್ಸಾಂಥಿನ್ ಅಂತ ಹೇಳ್ತೀವಿ. ಇದು ನಮಗೆ ಲ್ಯೂಟಿನ್ ಏನು ಅದು ಕಣ್ಣಿನ ಆರೋಗ್ಯಕ್ಕೆ ಅವಶ್ಯಕತೆ ಇರ್ತದೆ. ಹಾಗೆಯೇ ಝಿಯಾಕ್ಸಾಂಥಿನ್ ಕೂಡ ನಮ್ಮ ಬಾಡಿಯಲ್ಲಿ ಫ್ರೀ ರೆಡಿಕಲ್ಸ್ ಅಂತ ಹೇಳ್ತೀವಿ, ಅದನ್ನು ಅಂಶ ಕಡಿಮೆ ಮಾಡ್ತದೆ. ಹಾಗೂ ಯುವಿ ರೇಸ್ ಅಂತ ಇರ್ತದೆ, ಅದನ್ನು ಎಫೆಕ್ಟ್ಸನ್ನು ಕಡಿಮೆ ಮಾಡ್ತದೆ ನಮ್ಮ ದೇಹದ ಮೇಲೆ. ಈ ಆರ್ಗ್ಯಾನಿಕ್ ಅಥವಾ ಸಾವಯವ ಮಿಲ್ಕಲ್ಲಿ ವಿಟಮಿನ್ ಎ ಮತ್ತು ವಿಟಮಿನ್ ಇ ಅಂತ ಜಾಸ್ತಿ ಇರುತ್ತೆ. ಸೊ ವಿಟಮಿನ್ ಇ ನಮ್ಮ ಕಣ್ಣಿಗೆ ಆರೋಗ್ಯಕ್ಕೆ ಬೇಕಾಗ್ತದೆ. ವಿಟಮಿನ್ ಇ ಸಹ ನಾವು ಆಂಟಿ ಆಕ್ಸಿಡೆಂಟ್ಸ್ ಅಂತ ಕರಿತೀವಿ. ಈ ನಮ್ಮ ದೇಹದಲ್ಲಿ ಉರಿಯೂತಗಳನ್ನು ಕಡಿಮೆ ಮಾಡ್ತದೆ.
1: ಹಾಗಿದ್ರೆ ಇವಾಗ ಒಂದು ನೀವು ಹೇಳಿದ್ರಿ ಅವಶೇಷಗಳು ಅಂತ ಇರ್ತದೆ, ಈಗ ಕೀಟನಾಶಕ ಅಲ್ಲ ನಾವು ಸ್ಪ್ರೇ ಮಾಡಿದ್ರೆ ಅದರ ಅವಶೇಷಗಳು ಅಂತ ಏನು ಬರ್ತವೆ, ಹಾಗಂದ್ರೆ ಏನದು, ಅವುಗಳು ಏನು ಪಶುಗಳಿಗೆ ಹಾನಿ ಮಾಡ್ತವಾ ಹೇಗೆ?
0: ಹೌದು, ಖಂಡಿತ. ಈಗ ಯಥೇಚ್ಛವಾಗಿ ನಾವು ಕೆಮಿಕಲ್ ಪೆಸ್ಟಿಸೈಡ್ಸ್ ಅಥವಾ ಕೀಟನಾಶಕಗಳನ್ನು ಜಾಸ್ತಿ ಬಳಕೆ ಮಾಡೋದ್ರಿಂದ, ಸೊ ಇದು ನಾವು ಬೆಳಗ್ಗೆ ಸಿಂಪಡಣೆ ಮಾಡೋದು ಅಥವಾ ಸ್ಪ್ರೇ ಮಾಡೋದ್ರಿಂದ ಅದು ಮೇವಿನಲ್ಲಿ ಬರ್ತದೆ ಅಥವಾ ಮಣ್ಣಿನಲ್ಲಿ ಸೇರ್ಕೊಂಡಿರುತ್ತೆ. ಆ ಮಣ್ಣಿನಲ್ಲಿ ಬೆಳೆದಂಥ ಮೇವಿಗೆ ಅದು ಬರ್ತದೆ, ಅದನ್ನು ರೆಸಿಡ್ಯೂಸ್ ಅಥವಾ ಸೊ ಅವಶೇಷಗಳು ಅಂತ ಕರಿತೀವಿ. ಇದು ಈ ಮೇವನ್ನು ತಿಂದಂಥ ಪ್ರಾಣಿಗಳು ಸಹ ಈ ಅವಶೇಷಗಳು ಬರ್ತವೆ. ಹಾಗಾಗಿ ಇದು ದೇಹದಲ್ಲಿ ಸೇರಿ ಅದಕ್ಕೆ ಪಶುಗಳಿಗೆ ತೊಂದರೆ ಮಾಡಿದ್ರೆ ಅದರಿಂದ ಬರುವಂಥ ಉತ್ಪಾದನೆಗಳನ್ನು ನಾವು ಸೇವಿಸಿದರೆ ಅದು ನಮಗೂ ತೊಂದರೆ ಆಗಂತ ಇರುತ್ತದೆ, ಚಾನ್ಸಸ್ ಇರ್ತದೆ.
1: ಈಗ ಒಂದು ಕೀಟನಾಶಕಗಳ ಬಗ್ಗೆ ಹೇಳಿದ್ರೆ, ಈಗ ಕಳೆನಾಶಕ ಸಿಂಪಡಣೆಯಿಂದ ಆಗುವಂತಹ ದುಷ್ಪರಿಣಾಮಗಳೇನು?
0: ಹೌದು, ನಾವೀಗ ಕೀಟನಾಶಕ ಜೊತೆಗೆ ಕಳೆನಾಶಕಗಳನ್ನು ಸಾಮಾನ್ಯವಾಗಿ ಯೂಸ್ ಮಾಡ್ತಾ ಇದೀವಿ. ಇದರಿಂದಾಗಿ ಸೊ ಮಣ್ಣಿನಲ್ಲಿ ನಮಗೆ ಬೆನಿಫಿಷಿಯಲ್ ಮೈಕ್ರೋಬ್ಸ್ ಅಂತ ಇರ್ತೀವಿ, ಅಥವಾ ಉಪಯುಕ್ತ ಸೂಕ್ಷ್ಮ ಜೀವಿಗಳು, ಇವು ಹಾನಿ ಆಗ್ತವೆ ಈ ಕಳೆನಾಶಕ ಯೂಸ್ ಮಾಡೋದ್ರಿಂದ. ಹಾಗೆಯೇ ಇದು ಸಹ ಕಳೆನಾಶಕಗಳು ಸಹ ಅವಶೇಷಗಳು ನಮ್ಮ ಮೇವಿನಲ್ಲಿ ಅಥವಾ ಆಹಾರದಲ್ಲಿ ಮಣ್ಣಿನಲ್ಲಿ ಉಳಿದು ಸೊ ಅದನ್ನು ಸೇವನೆ ಮಾಡಿದಂಥ ಅದರಿಂದ ಬಂದಂಥ ಬೆಳೆ ಇರ್ಬೋದು ಆಹಾರ ಇರ್ಬೋದು ಸೇವನೆ ಮಾಡಿದರೆ ಪ್ರಾಣಿಗಳಿಗೆ ಮತ್ತು ಮನುಷ್ಯರಿಗೂ ತೊಂದರೆ ಆಗುವಂಥ ಚಾನ್ಸಸ್ ಇರ್ತದೆ.
1: ನೈಟ್ರೇಟ್ ವಿಷಬಾಧೆ ಅಂದರೆ ಏನು?
0: ನಾವು ಇತ್ತೀಚೆಗೆ ಅದೇ ರಾಸಾಯನಿಕ ಗೊಬ್ಬರಗಳು, ಅದರಲ್ಲೂ ಯಥೇಚ್ಛವಾಗಿ ನೈಟ್ರೋಜನ್ ಇರುವಂಥ ಗೊಬ್ಬರ, ಸೊ ನಾವು ಮಣ್ಣಿಗೆ ಬಳಕೆ ಮಾಡೋದ್ರಿಂದ ಇದರಿಂದ ಬೆಳೆದಂಥ ಮೇವು ಸಹ ನೈಟ್ರೇಟನ್ನು ಅಬ್ಸರ್ವ್ ಮಾಡ್ಕೋತದೆ. ಈ ಮೇವು ಅಥವಾ ಏನು ಆಹಾರ ಆ ಮಣ್ಣಿನಲ್ಲಿ ಬೆಳಿತೀವಿ, ಎಲ್ಲಿ ನಾವು ನೈಟ್ರೋಜನ್ ಗೊಬ್ಬರ ಜಾಸ್ತಿ ಯೂಸ್ ಮಾಡ್ತೀವಿ ಅದರಿಂದ ನೈಟ್ರೇಟ್ ಪ್ರಮಾಣ ಹೆಚ್ಚಾಗ್ತದೆ ಭೂಮಿಯಲ್ಲಿ. ಇದರಿಂದ ಬೆಳೆದಂಥ ಮೇವನ್ನು ಸೇವಿಸಿದಾಗ ಪ್ರಾಣಿಗಳ ದೇಹಕ್ಕೆ ನೈಟ್ರೇಟ್ ಬರ್ತದೆ. ಇದು ನೈಟ್ರೇಟ್ ಏನಾಗುತ್ತೆ ಅಂದರೆ ಬಾಡಿಯಲ್ಲಿ ನೈಟ್ರೈಟ್ ಅಂತ ಆಗಿ ಪರಿವರ್ತನೆಗೊಳ್ತದೆ. ಇದು ನೈಟ್ರೇಟ್ ಏನು ಮಾಡ್ತದೆ ಅಂದರೆ ದೇಹದಲ್ಲಿ ಸೊ ಕೆಂಪು ರಕ್ತಗಣ ಅಂತ ಹೇಳ್ತೀವಿ, ಇದು ನಮ್ಮ ಆಕ್ಸಿಜನ್ ಸಾಗಾಣಿಕೆಯಲ್ಲಿ ಕಾರ್ಯನಿರ್ವಹಿಸ್ತದೆ. ಈ ಆಮ್ಲಜನಕ ಸಾಗಾಣಿಕೆಯನ್ನು ಈ ನೈಟ್ರೇಟ್ ತೊಂದರೆ ಮಾಡೋದ್ರಿಂದ ಉಸಿರಾಟ ತೊಂದರೆ ಆಗ್ಬೋದು, ದುರ್ಬಲತೆ ಹಾಗೂ ಸಾವು ಕೂಡ ಕಾರಣ ಆಗ್ಬೋದು. ಈ ನೈಟ್ರೇಟ್ ಏನಾಗುತ್ತೆ ಅಂದರೆ ಹಿಮೋಗ್ಲೋಬಿನ್ ಅಂತ ಇರುತ್ತೆ, ಅದು ಕಂಬೈನ್ ಆಗುತ್ತೆ ಮಿತ್ ಹಿಮೋಗ್ಲೋಬಿನ್ ಆಗಿ ನಮ್ಮ ಕೆಂಪು ರಕ್ತಗಣದಲ್ಲಿ ಆಕ್ಸಿಜನ್ ಕ್ಯಾರಿಂಗ್ ಕೆಪಾಸಿಟಿ ಅಥವಾ ಆಕ್ಸಿಜನ್ ಸಾಗಣೆ ಸಾಮರ್ಥ್ಯ ಕಡಿಮೆ ಆಗುತ್ತದೆ. ಇದರಿಂದ ನಮ್ಮ ದೇಹಕ್ಕೆ ಆಕ್ಸಿಜನ್ ಬರಲ್ಲ, ಹಾಗಾಗಿ ಉಸಿರಾಟ ತೊಂದರೆ ಮತ್ತೆ ಸಾವು ಆಗೋ ಚಾನ್ಸಸ್ ಇರ್ತವೆ.
1: ಅಷ್ಟು ತೊಂದರೆ ಇರುವಂತಹ ಇದು ನೈಟ್ರೇಟ್ ವಿಷಬಾಧೆ ನಿಜಕ್ಕೂ ಒಂದು ಅಪಾಯಕಾರಿ ಅಲ್ವಾ? ಈಗ ಒಂದು ಇಷ್ಟೆಲ್ಲ ಮೇವು ಏನು ಕಲುಷಿತಗೊಂಡಿರ್ತದೆ, ಕೀಟನಾಶಕ ಕಳೆನಾಶಕದಿಂದ ತುಂಬಿರುವಂತಹ ಮೇವು ದನಗಳು ತಿಂದ ನಂತರ ಅದರಲ್ಲಿ ಈಗ ಹಾಲಿನಲ್ಲಿ ರಾಸಾಯನಿಕಗಳ ಅವಶೇಷಗಳು ಬರ್ತವಾ ಹೇಗೆ? ಅವುಗಳು ಮಾನವನ ಆರೋಗ್ಯಕ್ಕೆ ಅಪಾಯ ಒಡ್ತವಾ ಹೇಗೆ? ಇದರಿಂದ ಅಪಾಯ ಇದೆಯಾ ಹೇಗೆ?
0: ಹೌದು, ಖಂಡಿತ ಬರ್ತವೆ. ಪಶುಗಳು ಈ ಕೆಮಿಕಲ್ಸ್ ಯೂಸ್ ಮಾಡಿ ಬೆಳೆದಂಥ ಆಹಾರವನ್ನು ಸೇವನೆ ಮಾಡಿದಾಗ ರಾಸಾಯನಿಕಗಳು ಹಾಲಿನಲ್ಲಿ ಕಂಡುಬರ್ತವೆ. ಸೊ ಆದ್ದರಿಂದ ಸುರಕ್ಷಿತ ಮೇವನ್ನು ನಾವು ಕೊಡಬೇಕಾಗ್ತದೆ. ಈಗ ಅನೇಕ ಕೆಮಿಕಲ್ಸ್ ಅಥವಾ ಪೆಸ್ಟಿಸೈಡ್ಸ್ ಇರ್ಬೋದು, ರಾಸಾಯನಿಕ ಗೊಬ್ಬರಗಳು ನಾವು ಯೂಸ್ ಮಾಡ್ತೀವಿ. ಯಥೇಚ್ಛವಾಗಿ ಪೆಸ್ಟಿಸೈಡ್ಸ್ ನಾವು ಸಾಮಾನ್ಯವಾಗಿ ಆರ್ಗನೋ ಕ್ಲೋರಿನ್ ಕಾಂಪೌಂಡ್ಸ್ ಅಂತ ಯೂಸ್ ಮಾಡ್ತೀವಿ, ಆರ್ಗನೋ ಫಾಸ್ಫರಸ್ ಕಾಂಪೌಂಡ್ಸ್ ಅಂತ ಯೂಸ್ ಮಾಡ್ತೀವಿ. ಇವು ಸೊ ನಮ್ಮ ಪಶುಗಳಲ್ಲಿ ಹಾಲಿನ ಮುಖಾಂತರ ಸೊ ಅದನ್ನು ಸೇವನೆ ಮಾಡೋರಿಗೆ ತೊಂದರೆಯನ್ನು ಉಂಟು ಮಾಡ್ತದೆ. ಈ ಆರ್ಗನೋ ಕ್ಲೋರಿನ್ ಕಾಂಪೌಂಡ್ಸ್ ಅಂತ ಹೇಳ್ತೀವಿ, ಇದು ತುಂಬ ಸೊ ಹಾನಿಕಾರಕ. ಇದು ಏನು ಮಾಡ್ತದೆ ಅಂದರೆ ನಮ್ಮ ದೇಹದಲ್ಲಿ ಕ್ಯಾನ್ಸರ್ ಉಂಟು ಮಾಡ್ತದೆ. ಸೊ ಎಂಡೋಸಲ್

0: ಸಲ್ಫನ್ ಇರ್ಬೋದು, DDT, ಈ ತರದ ಅನೇಕ ಕಾಂಪೌಂಡ್ಗಳು ಈ ಆರ್ಗನೋಕ್ಲೋರಿನ್ ಕಾಂಪೌಂಡ್ಸ್ ಗ್ರೂಪ್ಗೆ ಬರ್ತದೆ. ಅದೇ ರೀತಿ ಆರ್ಗನೋಫಾಸ್ಫರಸ್ ಕಾಂಪೌಂಡ್ ಅಂತ ಹೇಳ್ತೀವಿ, ಇದು ಸಹ ನಮ್ಮ ಹಾಲಿನ ಮುಖಾಂತರ ನಮ್ಮ ದೇಹಕ್ಕೆ ಸೇರಿಸಿದ್ರೆ ನರಮಂಡಲ ಅಂತ ಹೇಳ್ತೀವಿ, ಬ್ರೈನ್ ಸ್ಪೈನಲ್ ಕಾರ್ಡ್ ಏನಿರುತ್ತೆ ಇದ್ರ ಮೇಲೆ ತುಂಬ ಹಾನಿ ಉಂಟು ಮಾಡ್ತದೆ. ಸೊ ಹಾಗೆಯೇ ಇನ್ನೂ ಅನೇಕ ಕೀಟನಾಶಕಗಳು, ಕಳೆನಾಶಕಗಳು ಏನಿದೆ ಅವು ಹಾರ್ಮೋನ್ ಅಸಮತೋಲನ ಅಂತ ನಮ್ಮಲ್ಲಿ ಉಂಟು ಮಾಡೋದ್ರಿಂದ ಸೊ ಮಹಿಳೆಯರಲ್ಲಿ ಸಂತಾನೋತ್ಪತ್ತಿ ಕಡಿಮೆ ಆಗ್ತದೆ ಮತ್ತು ಬೆಳವಣಿಗೆ ಕಡಿಮೆ ಆಗ್ತದೆ. ಹಾಗೆಯೇ ಈ ಎಲ್ಲ ರಾಸಾಯನಿಕಗಳು ನಮ್ಮ ದೇಹದ ಅಂಗಾಂಗಗಳ ಮೇಲೆ ತೊಂದರೆ ಮಾಡುತ್ತವೆ, ಮುಖ್ಯವಾಗಿ ಲಿವರ್ ಅಥವಾ ಯಕೃತ್ ಅಂತ ಹೇಳ್ತೀವಿ, ಹಾಗೂ ಕಿಡ್ನಿ ಅಥವಾ ಮೂತ್ರಪಿಂಡ ಇವು ಮೇಲೆ ಸೊ ಹಾನಿಕಾರಕ ಆಗಿರ್ತವೆ. ಇನ್ನೊಂದು ಮುಖ್ಯವಾಗಿ ನಮ್ಮ ಇಮ್ಯುನಿಟಿ ಏನಿರುತ್ತೆ ಅದು ಕಡಿಮೆ ಆಗುತ್ತೆ, ರೋಗ ನಿರೋಧಕ ಶಕ್ತಿ ತುಂಬ ಕಡಿಮೆ ಆಗುತ್ತೆ. ಹಾಗಾಗಿ ನಾವು ಯಾವುದೇ ಕಡಿಮೆ ತೀವ್ರತೆ ಸೋಂಕಿನಿಂದ ಆದ್ರೂ ನಮಗೆ ತೀವ್ರತೆ ಜಾಸ್ತಿ ಆಗುತ್ತೆ, ಯಾಕೆಂದರೆ ನಮ್ಮ ಹತ್ರ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗ್ತದೆ. ಹಾಗೆಯೇ ಮಕ್ಕಳಲ್ಲಿ ಅನೇಕ ಪರಿಣಾಮಗಳು ಇದು ಬೀಳ್ತದೆ, ಗರ್ಭಿಣಿಯರಿರ್ಬೋದು, ಮಕ್ಕಳಲ್ಲಿ ಮೆದುಳಿನ ಬೆಳವಣಿಗೆ ಕಡಿಮೆ ಆಗ್ತದೆ. ಸೊ ಈ ಥರ ಅನೇಕ ಪರಿಣಾಮಗಳನ್ನು ಉಂಟು ಮಾಡ್ತದೆ. ಹಾಗೆಯೇ ಈಗ ಕೆಮಿಕಲ್ಲಿಂದ ಅಥವಾ ರಾಸಾಯನಿಕಗಳಿಂದ ಪೆಸ್ಟಿಸೈಡ್ಸ್ ಇವೆ ನಮ್ಮ ಚರ್ಮಕ್ಕೆ ಸೊ ಕಾಂಟ್ಯಾಕ್ಟ್ ಇರೋದ್ರಿಂದ ನಮಗೆ ಚರ್ಮದ ರೋಗಗಳು ಬರ್ಬೋದು, ಹಾಗೆಯೇ ಹೃದಯ ರೋಗಗಳು, ಹೀಗೆ ಅನೇಕ ನಮ್ಮ ತೊಂದರೆಗಳು ನಮ್ಮ ದೇಹದಲ್ಲಿ ಕಂಡುಬರ್ತವೆ.
1: ಹಾಲಿನಲ್ಲಿ ಬಂದಂತಹ ರಾಸಾಯನಿಕ ಅವಶೇಷಗಳಿಂದ ಬಹಳಷ್ಟು ತೊಂದರೆಗಳ ಬಗ್ಗೆ ಹೇಳಿದ್ರಿ. ಹಾಗಿದ್ರೆ ಈಗ ನಿಮ್ಮ ಒಂದು ದೃಷ್ಟಿಯಲ್ಲಿ ಸಾವಯವ ಕೃಷಿಯಿಂದ ಪರಿಸರಕ್ಕೆ ಯಾವ ರೀತಿಯ ಲಾಭ ಇದೆ?
0: ಸೊ ಸಾವಯವ ಕೃಷಿಯಿಂದ ನಮ್ಮ ಮಣ್ಣಿನ ಆರೋಗ್ಯ ಕಾಪಾಡ್ಬೋದು, ನೀರಿನ ಮಾಲಿನ್ಯತೆಯನ್ನು ಕಡಿಮೆ ಮಾಡ್ಬೋದು, ಹಾಗೆಯೇ ಸೊ ಬಯೋಡೈವರ್ಸಿಟಿ ಅಂತ ಏನಿರುತ್ತೆ ಅಥವಾ ಜೀವ ವೈವಿಧ್ಯತೆ ನಾವು ರಕ್ಷಣೆ ಮಾಡ್ಬೋದು ಇದರಿಂದ. ಸೊ ಹಾಗೆಯೇ ಇನ್ನೊಂದು ಮುಖ್ಯವಾಗಿ ಸೊ ಹವಾಮಾನದ ಬದಲಾವಣೆ ದುಷ್ಪರಿಣಾಮಗಳು ಅಂತ ಹೇಳ್ತೀವಿ ನಾವು ಕಡಿಮೆ ಮಾಡ್ಬೋದು. ಸಾವಯವ ಪಶುಸಂಗೋಪನೆಯನ್ನು ನಾವು ಹವಾಮಾನ ಸ್ನೇಹಿ ಅಂತ ಹೇಳ್ತೀವಿ ಅಥವಾ ಕ್ಲೈಮೇಟ್ ಫ್ರೆಂಡ್ಲಿ ಅಂತ ಹೇಳ್ತೀವಿ. ಏನಕ್ಕೆ ಅಂತ ಹೇಳಿದರೆ ಈ ಸಾವಯವ ಕೃಷಿ ಅಥವಾ ಹೈನುಗಾರಿಕೆಯಿಂದಾಗಿ ಕಾರ್ಬನ್ ಡೈಆಕ್ಸೈಡ್, ನೈಟ್ರಸ್ ಆಕ್ಸೈಡ್ ಹಾಗೂ ಮೀಥೇನ್ ಇವನ್ನ ನಾವು ಹಸಿರುಮನೆ ಅನಿಲಗಳು ಅಥವಾ ಗ್ರೀನ್ ಹೌಸ್ ಗ್ಯಾಸಸ್ ಇವು ನಮ್ಮ ಮಣ್ಣಿನಿಂದ ವಾತಾವರಣಕ್ಕೆ ಬಿಡುಗಡೆ ಆಗುವುದು ಕಡಿಮೆ ಆಗುತ್ತೆ. ಈ ಸಾವಯವ ಕೃಷಿಯಿಂದ ಏನಾಗ್ತದೆ ಅಂದರೆ ಕಾರ್ಬನ್ ಡೈಆಕ್ಸೈಡ್ ಅಥವಾ ಕಾರ್ಬನ್ ಡೈಆಕ್ಸೈಡ್ ಸಂಗ್ರಹಣ ಅಥವಾ ಕಾರ್ಬನ್ ಸೀಕ್ವೆಸ್ಟ್ರೇಷನ್ ಅಂತ ಹೇಳ್ತೀವಿ, ಇದು ಮಣ್ಣಿನಲ್ಲಿ ಈ ಸಾಮರ್ಥ್ಯ ಹೆಚ್ಚಾಗುತ್ತೆ, ಕಾರ್ಬನ್ ಮಣ್ಣಿನಲ್ಲೇ ಉಳಿತದೆ, ವಾತಾವರಣಕ್ಕೆ ಬರೋದು ಕಡಿಮೆ ಆಗ್ತದೆ. ಹಾಗಾಗಿ ಹಸಿರುಮನೆ ಇದು ಗ್ಯಾಸ್ ಏನಾಗುತ್ತೆ ಕಾರ್ಬನ್ ಡೈಆಕ್ಸೈಡ್ ವಾತಾವರಣದಲ್ಲಿ ಕಡಿಮೆ ಆಗುತ್ತೆ ನಾವು ಸಾವಯವ ಕೃಷಿ ಮಾಡಿದರೆ. ಸಾವಯವ ಕೃಷಿ ಮಾಡಿದಂಥ ಮಣ್ಣಿನಲ್ಲಿ ನೈಟ್ರೋಜನ್ ಫಿಕ್ಸೇಷನ್ ಅಂತ ಹೇಳ್ತೀವಿ ಇದು ಸಹ ಹೆಚ್ಚಾಗುತ್ತೆ, ಇದರಿಂದಾಗಿ ನಮ್ಮ ಮಣ್ಣಿನಲ್ಲಿ ನಮಗೆ ಬೇಕಾದಂಥ ಬೆನಿಫಿಷಿಯಲ್ ಮೈಕ್ರೋಬ್ಸ್ ಅಂತ ಹೇಳ್ತೀವಿ ಅದು ಜಾಸ್ತಿ ಆಗ್ತದೆ.
1: ಹಾಗಿದ್ರೆ ಇಷ್ಟೆಲ್ಲ ವಿಚಾರಗಳ ಬಗ್ಗೆ ನಾವು ಮಾತನಾಡ್ತಾ ಇರುವಾಗ ಭಾರತ ಸರ್ಕಾರವು ಸಾವಯವ ಪಶುಸಂಗೋಪನೆಯನ್ನು ಉತ್ತೇಜಿಸಲು ಯಾವುದಾದ್ರೂ ಕ್ರಮಗಳನ್ನು ಅಥವಾ ಯೋಜನೆಗಳನ್ನು ಕೈಗೊಂಡಿವೆಯಾ, ಹೇಗೆ?
0: ಹೌದು, ಇತ್ತೀಚಿನ ದಿನಗಳಲ್ಲಿ ನಮ್ಮ ಭಾರತ ಸರ್ಕಾರ ಅನೇಕ ಯೋಜನೆಗಳನ್ನು ಈ ಆರ್ಗ್ಯಾನಿಕ್ ಲೈಫ್ ಸ್ಟಾಕ್ ಫಾರ್ಮಿಂಗ್ ಅಥವಾ ಸಾವಯವ ಕೃಷಿ, ಸಾವಯವ ಹೈನುಗಾರಿಕೆಯನ್ನು ಉತ್ತೇಜಿಸಲು ಅಥವಾ ಪ್ರೋತ್ಸಾಹಿಸಲು ಅನೇಕ ಸಂಸ್ಥೆಗಳು ಹಾಗೂ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ಇದರಲ್ಲಿ 2000ನೇ ಇಸವಿಯಲ್ಲಿ ರಾಷ್ಟ್ರೀಯ ಸಾವಯವ ಉತ್ಪಾದನಾ ಕಾರ್ಯಕ್ರಮ ಅಥವಾ ನ್ಯಾಷನಲ್ ಪ್ರೋಗ್ರಾಮ್ ಫಾರ್ ಆರ್ಗ್ಯಾನಿಕ್ ಪ್ರೊಡಕ್ಷನ್ ಅಂತ ಸ್ಥಾಪನೆ ಮಾಡಿದೆ. ಮುಂದುವರೆದು 2001ರಲ್ಲಿ ಸಾವಯವ ಉತ್ಪಾದನೆಗಾಗಿ ಭಾರತೀಯ ರಾಷ್ಟ್ರೀಯ ಮಾನದಂಡಗಳು ಅಥವಾ ನ್ಯಾಷನಲ್ ಸ್ಟ್ಯಾಂಡರ್ಡ್ ಫಾರ್ ಆರ್ಗ್ಯಾನಿಕ್ ಪ್ರೊಡಕ್ಷನ್ ಅಂತಲೂ ಸಂಸ್ಥೆಯನ್ನು ಮಾಡಿದೆ. ಇವೆಲ್ಲ ಏನು ಮಾಡುತ್ತೆ ಅಂದರೆ ಈ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಥವಾ ಸಾವಯವ ಕೃಷಿಯನ್ನು ಅಥವಾ ಸಾವಯವ ಹೈನುಗಾರಿಕೆಯನ್ನು ಪ್ರೋತ್ಸಾಹ ಮಾಡುತ್ತವೆ. ಮುಂದುವರೆದು ನಮ್ಮ ಭಾರತೀಯ ಕೃಷಿ ಅನುಸಂಧಾನ ಸಂಸ್ಥೆ ಅಥವಾ ICAR ಅಂತ ಹೇಳ್ತೀವಿ, ಇದು ಸಹ ನಮ್ಮ ಸಾವಯವ ಹೈನುಗಾರಿಕೆ ಕೃಷಿಯನ್ನು ಪ್ರೋತ್ಸಾಹ ಮಾಡ್ತಾ ಇದೆ. ಮುಂದುವರೆದು ನಮ್ಮ ಹೈನುಗಾರಿಕೆಗೋಸ್ಕರ, ಸಾವಯವ ಹೈನುಗಾರಿಕೆಗೋಸ್ಕರ ಸೊ ನಾವು NDRI ಅಂತ ಹೇಳ್ತೀವಿ, ನ್ಯಾಷನಲ್ ಡೈರಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಥವಾ ರಾಷ್ಟ್ರೀಯ ಹೈನು ಸಂಶೋಧನಾ ಸಂಸ್ಥೆ, ಇದು ಸಹ ನಮ್ಮ ಪ್ರಾಯೋಜಿಕ ಅಥವಾ ಪೈಲಟ್ ಸ್ಟಡಿ ಅಂತ ಹೇಳ್ತೀವಿ. ಇದನ್ನು ಸಂಶೋಧನೆಯನ್ನು ಹೈನುಗಾರಿಕೆ, ಸಾವಯವ ಹೈನುಗಾರಿಕೆ ಮತ್ತು ಸಾವಯವ ಹಾಲು ಉತ್ಪಾದನೆ ಬಗ್ಗೆ ಅನೇಕ ಸಂಶೋಧನೆಗಳು ನಡೆಸ್ತಾ ಇದೆ.
1: ಈ ಸಮಯದಲ್ಲಿ ಒಂದು ನಮ್ಮ ಕೇಂದ್ರ ಸರ್ಕಾರವು ಹಮ್ಮಿಕೊಂಡಿರುವಂತಹ ಖೇತ್ ಬಚಾವು ಅಭಿಯಾನ ನಡೀತಾ ಇದೆ ಇವಾಗ. ಈ ಸಂದರ್ಭದಲ್ಲಿ ಒಂದು ಕೃಷಿ ವಿಜ್ಞಾನ ಕೇಂದ್ರದ ಅಲ್ಲಿ ನೀವು ಪಶುವೈದ್ಯಕೀಯ ರೋಗಶಾಸ್ತ್ರ ವಿಭಾಗದಲ್ಲಿ ನೀವು ಕಾರ್ಯನಿರ್ವಹಿಸ್ತಾ ಇದ್ದೀರಿ. ಈ ಸಂದರ್ಭದಲ್ಲಿ ರೈತರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ?
0: ನಮ್ಮ ರೈತ ಬಾಂಧವರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದರೆ ಮಣ್ಣಿನ ಆರೋಗ್ಯ ಅತ್ಯಂತ ಮುಖ್ಯ. ಸೊ ನಮ್ಮ ಮಣ್ಣಿನ ಆರೋಗ್ಯ ಅತ್ಯಂತ ಮುಖ್ಯವಾಗಿರ್ತದೆ. ಈ ಮಣ್ಣಿನ ಆರೋಗ್ಯ ನಾವು ಕಾಪಾಡ್ಕೊಂಡು ಬಂದರೆ ಇದರಿಂದ ಬರುವಂಥ ಆಹಾರ ಇರ್ಬೋದು, ಮೇವು ಇರ್ಬೋದು, ಇದನ್ನು ಸೇವನೆ ಮಾಡಿದಂಥ ಪ್ರಾಣಿಗಳು ಅಥವಾ ನಾವು ಸಹ ಆರೋಗ್ಯವಾಗಿರ್ತೀವಿ. ಹಾಗಾಗಿ ಅತ್ಯಂತ ಕಡಿಮೆ ರಾಸಾಯನಿಕಗಳು, ಕೀಟನಾಶಕಗಳು, ಕಳೆನಾಶಕಗಳನ್ನು ನಾವು ಯೂಸ್ ಮಾಡೋದನ್ನು ಕಡಿಮೆ ಮಾಡಬೇಕು. ಇದರಿಂದಾಗಿ ನಮ್ಮ ಮಣ್ಣಿನ

0: ಆರೋಗ್ಯ ಗುಣಮಟ್ಟ ಹೆಚ್ಚುತ್ತೆ. ಇದರಿಂದ ಬೆಳೆದಂಥ ಮೇವು ಆರೋಗ್ಯವಾಗಿರ್ತದೆ, ಇದನ್ನು ಸೇವನೆ ಮಾಡಿದಂಥ ಪ್ರಾಣಿಗಳು ಆರೋಗ್ಯವಾಗಿರ್ತವೆ, ಮತ್ತು ಇದನ್ನು ಸೇವನೆ ಮಾಡಿ ಬಂದಂಥ ಹಾಲು ಆರೋಗ್ಯಕರವಾಗಿರುತ್ತೆ, ಸಾವಯವವಾಗಿರ್ತದೆ. ಇದನ್ನು ನಾವು ಸೇವನೆ ಮಾಡಿದರೆ ನಮ್ಮ ಆರೋಗ್ಯ ಉತ್ತಮವಾಗಿರುತ್ತೆ, ಹಾಗೆ ಆರೋಗ್ಯಕರ ಸಮಾಜ ಇರ್ತದೆ, ಮುಂದಿನ ಪೀಳಿಗೆಯನ್ನು ಸಹ ಆರೋಗ್ಯವಾಗಿರ್ತದೆ.
1: ಸರಿ ಡಾಕ್ಟರ್ ಧರಣೇಶ ಎನ್ಕೆ ಅವರೇ, ಇದುವರೆಗೆ ಸಾವಯವ ಮೇವು, ಆರೋಗ್ಯಕರ ಪಶುಗಳು, ಸುರಕ್ಷಿತ ಆಹಾರ ಮತ್ತು ಆರೋಗ್ಯವಂತ ಸಮಾಜ ಎಂಬ ವಿಷಯದ ಬಗ್ಗೆ ನಮ್ಮ ರೈತ ಮಿತ್ರರ ಜೊತೆ ಬಹಳಷ್ಟು ಮಾಹಿತಿಗಳನ್ನು ನೀವು ಹಂಚಿಕೊಂಡ್ರಿ. ತಮಗೆ ಧನ್ಯವಾದಗಳು.
0: ಧನ್ಯವಾದಗಳು.
2: ಇದುವರೆಗೆ ಖೇತ್ ಬಚಾವೋ ಅಭಿಯಾನ್, ಕೃಷಿ ಉಳಿಸಿ ಅಭಿಯಾನದ ಅಂಗವಾಗಿ ICAR ಕೃಷಿ ವಿಜ್ಞಾನ ಕೇಂದ್ರ ದಕ್ಷಿಣ ಕನ್ನಡ ಜಿಲ್ಲೆ ಇದರ ವಿಜ್ಞಾನಿಗಳಾದ ಡಾ ಧರಣೇಶ್ ಎನ್ಕೆ ಅವರೊಂದಿಗೆ ಸಾವಯವ ಮೇವು, ಆರೋಗ್ಯಕರ ಪಶುಗಳು, ಸುರಕ್ಷಿತ ಆಹಾರ ಮತ್ತು ಆರೋಗ್ಯವಂತ ಸಮಾಜ, ಈ ವಿಷಯದ ಕುರಿತು ಸಂದರ್ಶನ ಕೇಳಿದಿರಿ. ಸಂದರ್ಶಕರು ರಜನಿ ಭಟ್. ಇದೀಗ ಕೃಷಿ ಮಾಹಿತಿ
3: ಕೇಳಿದ್ರಿ. ಬಾಳೆಯು ಒಂದು ಪ್ರಮುಖವಾದಂತಹ ಹಣ್ಣಿನ ಬೆಳೆ. ಇತರ ಎಲ್ಲ ಹಣ್ಣುಗಳಲ್ಲಿ ಅತಿ ಹೆಚ್ಚು ಸ್ವಾದಿಷ್ಟವಾದಂತಹ ಹಣ್ಣು ಅಂತಂದರೆ ಅದು ಬಾಳೆಹಣ್ಣು. ನಮ್ಮ ದೇಶದಲ್ಲಿ ಬಾಳೆಹಣ್ಣಿಗೆ ಪ್ರಮುಖವಾದಂತಹ ಸ್ಥಾನ ಇದೆ. ತೆಂಗನ್ನು ಕಲ್ಪವೃಕ್ಷ ಅಂತ ಕರೆದರೆ ಬಾಳೆಹಣ್ಣನ್ನು ಕಾಮಧೇನು ಎನ್ನುವುದಾಗಿಯೂ ಕೂಡ ಕರೆಯುವುದಿದೆ. ಹಣ್ಣಿನ ಬೆಳೆಗಳ ವಿಸ್ತೀರ್ಣದಲ್ಲಿ ಎರಡನೆಯ ಸ್ಥಾನದಲ್ಲಿದ್ದು, ಹಣ್ಣು ಬೆಳೆಯುವ ಶೇಕಡಾ 20% ಭಾಗವನ್ನು ಬಾಳೆ ಬೆಳೆ ಆಕ್ರಮಿಸಿಕೊಳ್ತದೆ. ನಮ್ಮ ರಾಜ್ಯದಲ್ಲಿ ಪ್ರಮುಖವಾಗಿ ಬಾಳೆಹಣ್ಣು ಒಂದು ಪ್ರಮುಖವಾದಂತಹ ಹಣ್ಣಿನ ಬೆಳೆ. ಮುಖ್ಯವಾಗಿ ಚಿಕ್ಕಮಗಳೂರು, ಹಾಸನ, ಕೋಲಾರ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಮೈಸೂರು, ಈ ಜಿಲ್ಲೆಗಳಲ್ಲಿ ಈ ಬೆಳೆಯನ್ನು ಹೆಚ್ಚಿನ ಪ್ರದೇಶದಲ್ಲಿ ಬೆಳೆಯಲಾಗ್ತಾ ಇದೆ. ಬಾಳೆಯನ್ನು ಚೆನ್ನಾಗಿ ನೀರು ಬಸಿದು ಹೋಗುವಂತಹ ಕೆಂಪು ಗೋಡು ಮಣ್ಣಿನಿಂದ ಹಿಡಿದು ಆಳವಾದ ಕಪ್ಪು ಮಣ್ಣಿನಲ್ಲಿಯೂ ಕೂಡ ಇದನ್ನು ಬೆಳಿಬಹುದು. ತೇವಾಂಶವನ್ನು ಹೆಚ್ಚು ಕಾಲ ಕಾಯ್ದಿಟ್ಟುಕೊಳ್ಳುವಂತಹ, ಹೆಚ್ಚು ಸಾವಯವ ವಸ್ತುವನ್ನು ಹೊಂದಿರುವಂತಹ ಮಣ್ಣು ಈ ಬೆಳೆಗೆ ಸೂಕ್ತವಾಗಿದೆ. ಬಾಳೆಯನ್ನು ನೀರಾವರಿ ಅನುಕೂಲ ಇರುವ ಎಲ್ಲ ಕಡೆಯೂ ಕೂಡ ಬೆಳೆಯುವುದಕ್ಕೆ ಸಾಧ್ಯ ಇದೆ. ಚಳಿಗಾಲವನ್ನು ಹೊರತುಪಡಿಸಿ ಬಾಳೆಯನ್ನು ವರ್ಷದ ಯಾವುದೇ ಕಾಲದಲ್ಲಿ ನಾಟಿ ಮಾಡಬಹುದು. ಜೂನ್ ಜುಲೈ ತಿಂಗಳು ನಾಟಿ ಮಾಡುವುದಕ್ಕೆ ಸೂಕ್ತವಾದಂತಹ ಸಮಯವಾಗಿದೆ. ಬಾಳೆ ಬೆಳೆಯಲ್ಲಿ ಸುಮಾರು 50 ಹೆಚ್ಚು ತಳಿಗಳನ್ನು ಗುರುತಿಸಬಹುದು. 10-12 ತಳಿಗಳನ್ನು ವಾಣಿಜ್ಯವಾಗಿ ಬೆಳೆಯಲಾಗ್ತಾ ಇದೆ. ಉತ್ತಮವಾದ ತಳಿಗಳ ವಿವರವನ್ನು ಕೊಡುವುದಿದ್ರೆ, ರೋಬಸ್ಟ ತಳಿ, ಇದು ಸಾಧಾರಣ ಎತ್ತರದ ಅಧಿಕ ಇಳುವರಿಯನ್ನು ನೀಡುವಂತಹ ಕ್ಯಾವೆಂಡಿಶ್ ಗುಂಪಿಗೆ ಸೇರಿದ ತಳಿ. ಇದು ಅಧಿಕ ಇಳುವರಿ ಕೊಡುವುದೇ ಅಲ್ಲದೆ ದೊಡ್ಡ ಗಾತ್ರದ ಗೊನೆಯನ್ನು ಬಿಡುತ್ತದೆ. ಗೊನೆಯು ಸಾಮಾನ್ಯವಾಗಿ 11-12 ತಿಂಗಳಲ್ಲಿ ಕಟಾವಿಗೆ ಬರುತ್ತದೆ. ಹಣ್ಣುಗಳು ಉತ್ಕೃಷ್ಟವಾಗಿ ಮಧ್ಯಮದಿಂದ ದೊಡ್ಡ ಗಾತ್ರವಿದ್ದು ನೇರವಾಗಿರುತ್ತವೆ. ಈ ತಳಿಗೆ ಪನಾಮಾ ಸೊರಗು ರೋಗವನ್ನು ತಡೆದುಕೊಳ್ಳುವಂತಹ ಶಕ್ತಿ ಕೂಡ ಇದೆ. ಈ ತಳಿಯನ್ನು ಹೆಚ್ಚು ವಿಸ್ತಾರವಾದಂತಹ ಪ್ರದೇಶದಲ್ಲಿ ಲಾಭದಾಯಕವಾಗಿ ಬೆಳೆಯಬಹುದು. ಗಿಡ್ಡ ಕ್ಯಾವೆಂಡಿಶ್ ಅಥವಾ ಡ್ವಾರ್ಫ್ ಕ್ಯಾವೆಂಡಿಶ್, ಇದು ಒಂದು ಜನಪ್ರಿಯವಾದಂತಹ ತಳಿ. ಇದರ ಗಿಡಗಳು ಸುಮಾರು 1.8 ಮೀಟರ್ ಅಂದರೆ ಸುಮಾರು 6 ಎತ್ತರಕ್ಕೆ ಬೆಳೀತದೆ. ಹೆಚ್ಚು ಗಾಳಿ ಮತ್ತು ಉಷ್ಣ ವಾತಾವರಣವನ್ನು ಇದು ಸಹಿಸಿಕೊಳ್ಳಬಲ್ಲದು. ಇದರ ಹಣ್ಣುಗಳು ರೋಬಸ್ಟ ಬಾಳೆಗಿಂತ ಸ್ವಲ್ಪ ಚಿಕ್ಕದಾಗಿದ್ದು ತುದಿಯಲ್ಲಿ ಬಾಗಿರ್ತವೆ. 30-50 ಕಿಲೋಗ್ರಾಂ ಭಾರದ ದೊಡ್ಡ ಗೊನೆಗಳನ್ನು ಇದು ಬಿಡಬಲ್ಲದು. ಗೊನೆಯು ಸುಮಾರು 10-11 ತಿಂಗಳಲ್ಲಿ ಕಟಾವಿಗೆ ಬರುತ್ತದೆ. ಗೊನೆಗಳಲ್ಲಿ ತಲಾ 120-280 ಹಣ್ಣುಗಳಿರ್ತವೆ. ಚಳಿಗಾಲದಲ್ಲಿ ಕೊಯ್ಲು ಮಾಡಿದ ಕಾಯಿಗಳು ಹಣ್ಣಾದರೂ ಹಸಿರಾಗಿಯೇ ಇರ್ತವೆ. ಬೇಸಿಗೆಯಲ್ಲಿ ಹಣ್ಣಿನ ಬಣ್ಣ ಹಳದಿಯಾಗಿರುತ್ತದೆ. ಇದನ್ನು ಪಚ್ಚೆಬಾಳೆ ಎಂದಲೂ ಕೂಡ ಕರೀತಾರೆ. ಗ್ರ್ಯಾಂಡ್ 9 ಅಥವಾ G9 ಎನ್ನುವಂತಹದ್ದು ಮಧ್ಯಮ ಎತ್ತರದ ತಳಿಯಾಗಿದ್ದು ಕ್ಯಾವೆಂಡಿಶ್ ಗುಂಪಿಗೆ ಸೇರಿದೆ. ಹಣ್ಣುಗಳ ಗಾತ್ರ ರೋಬಸ್ಟಾಗಿಂತ ಹೆಚ್ಚು ದೊಡ್ಡದಾಗಿರುತ್ತದೆ. ಹಣ್ಣು ನೇರವಾಗಿ ಇದ್ದು ಗೊನೆಯು ಸಿಲಿಂಡರ್ ಆಕಾರವಾಗಿರ್ತದೆ. ರಫ್ತು ಮಾಡುವುದಕ್ಕೆ ಹೆಚ್ಚು ಸೂಕ್ತವಾದಂತಹ ತಳಿಯಾಗಿದೆ. ಈ ತಳಿಯು ಪನಾಮಾ ಸೊರಗು ರೋಗಕ್ಕೆ ನಿರೋಧಕ ಶಕ್ತಿಯನ್ನು ಹೊಂದಿದೆ. ಏಲಕ್ಕಿ ಬಾಳೆ, ಇದು ಹೆಚ್ಚು ಜನಪ್ರಿಯವಾದಂತಹ ತಳಿ. ಈ ತಳಿಯ ಕೃಷಿಯಲ್ಲಿ ಹೆಚ್ಚು ಜನರು ಆಸಕ್ತಿಯನ್ನು ತೋರಿಸ್ತಾ ಇದ್ದಾರೆ. ಮುಖ್ಯವಾಗಿ ಅಡಿಕೆ ತೆಂಗಿನ ತೋಟದಲ್ಲಿ ಮಿಶ್ರ ಬೆಳೆಯಾಗಿಯೂ ಕೂಡ ಇದನ್ನು ಬೆಳೆಯಲಾಗ್ತಾ ಇದೆ. ಈ ಬೆಳೆಯು ಸುಮಾರು 13-14 ತಿಂಗಳುಗಳಲ್ಲಿ ಕಟಾವಿಗೆ ಬರುತ್ತದೆ. ಗಿಡಗಳು ಅಧಿಕ ಎತ್ತರ ಹೊಂದಿದ್ದು ಕಾಂಡವು ಹಳದಿ ಹಸಿರು ಬಣ್ಣಗಳಿಂದ ಕೂಡಿರುತ್ತದೆ. ಪ್ರತಿ ಗೊನೆಯಲ್ಲಿ ಸುಮಾರು 7-8 ಚಿಪ್ಪುಗಳಿದ್ದು ಪ್ರತಿ ಚಿಪ್ಪಿನಲ್ಲಿ 10-12 ಹಣ್ಣುಗಳಿರುತ್ತವೆ. ಹಣ್ಣುಗಳು ಚಿಕ್ಕದಾಗಿದ್ದು ಹಳದಿ ಬಣ್ಣದ ತೆಳುವಾದ ಸಿಪ್ಪೆಯನ್ನು ಹೊಂದಿರುತ್ತವೆ. ತಿರುಳು ಕೆನೆ ಬಣ್ಣವಿದ್ದು ರಸವತ್ತಾಗಿ ರುಚಿಯಲ್ಲಿ ತುಂಬ ಮಧುರವಾಗಿರುತ್ತದೆ. ತಿರುಳು ಗಟ್ಟಿಯಾಗಿರುವುದರಿಂದ ಶೇಖರಣಾ ಗುಣಮಟ್ಟ ಉತ್ತಮವಾಗಿರುತ್ತದೆ. ಈ ತಳಿಯನ್ನು ಏಕ ಬೆಳೆಯಾಗಿಯೂ ಹಾಗೂ ಮಿಶ್ರ ಬೆಳೆಯಾಗಿಯೂ ಕೂಡ ಬೆಳೆಯಬಹುದು. ಚಂದ್ರಬಾಳೆ ಅಥವಾ ಕೆಂಬಾಳೆ, ಗಿಡಗಳು ಸುಮಾರು 3.5-4.5 ಮೀಟರ್ ಎತ್ತರಕ್ಕೆ ಬೆಳೀತದೆ. ಕಾಂಡವು ಹಸಿರುಯುಕ್ತ ಕಂದು ಬಣ್ಣವಿದ್ದು ಸುಮಾರು 4 ಮೀಟರ್ ಎತ್ತರಕ್ಕೆ ಬೆಳೀತದೆ.

ಎಲೆಗಳು ಅಗಲವಾಗಿರ್ತವೆ ಮತ್ತು ಗಿಡಗಳಲ್ಲಿ ಸುಮಾರು 37 ಎಲೆಗಳಿರ್ತವೆ. ಬೆಳೆಯ ಕಾಲಾವಧಿ ಸುಮಾರು 18 ತಿಂಗಳು. ಹೂಗುಚ್ಛದ ತೊಟ್ಟು ಸುಮಾರು 10-35 ಸೆಂಟಿಮೀಟರ್ ಉದ್ದವಿದ್ದು ರೋಮಭರಿತವಾಗಿರ್ತವೆ. ಗೊನೆಯು ಕಾಂಡದ 45 ಕೋನದಲ್ಲಿರ್ತದೆ. ಗೊನೆಯಲ್ಲಿ ಸುಮಾರು 5-7 ಚಿಪ್ಪುಗಳಿದ್ದು ಅವುಗಳಲ್ಲಿ ತಲಾ 10-15 ಕಾಯಿಗಳಿರ್ತವೆ. ನೇಂದ್ರನ್ ಅಡಿಗೆಗೆ ಮತ್ತು ತಿನ್ನುವುದಕ್ಕೆ ಯೋಗ್ಯವಾದಂತಹ ತಳಿ. ಇದರಲ್ಲಿ ಹಣ್ಣುಗಳು ಸುಮಾರು 1 ಅಡಿ ಉದ್ದ ಇದ್ದ 1 ಅಡಿಯಷ್ಟು ಉದ್ದವಾಗಿದ್ದು ಗೇಣುಗಳಿಂದ ಕೂಡಿರ್ತವೆ. ತಿರುಳು ರುಚಿಯಾಗಿರುತ್ತದೆ. ಚಿಪ್ಸ್ ಮಾಡುವುದಕ್ಕೆ ಸೂಕ್ತವಾದಂತಹ ತಳಿಯಾಗಿದೆ. ಬಾಳೆ ಬೆಳೆಯಲ್ಲಿ ಸಸ್ಯಾಭಿವೃದ್ಧಿಯನ್ನು ಕಂದು ಅಥವಾ ಗೆಡ್ಡೆಗಳ ಮೂಲಕ ಮಾಡಬಹುದು. ಕತ್ತೆ ಕಂದು ಗಟ್ಟಿಯಾದ ಮತ್ತು ಉದ್ದವಾದ ಬುಡವನ್ನು ಹೊಂದಿದ್ದು ತುದಿಯ ಕಡೆಗೆ ಚಿಕ್ಕದಾಗುತ್ತಾ ಹೋಗಿ ತುದಿಯಲ್ಲಿ ಕತ್ತಿಯ ಆಕಾರದ 1-2 ಎಲೆಗಳನ್ನು ಹೊಂದಿ ಶಂಕಾಕೃತಿಯನ್ನು ಹೋಲ್ತವೆ. ಇವು ತಾಯಿಗಿಡದ ಬುಡದಲ್ಲಿ ಓರೆಯಾಗಿ ಬೆಳೆದಿದ್ದು ಶಕ್ತಿಯುತವಾಗಿರ್ತವೆ. ಇವು ಶೀಘ್ರವಾಗಿ ಬೆಳೆದು ಫಲಕ್ಕೆ ಬರುತ್ತವೆ. ಈ ಕಂದುಗಳು ನಾಟಿಗೆ ಸೂಕ್ತವಾಗಿದೆ. ಇನ್ನೊಂದು ರೀತಿಯ ಕಂದುಗಳು ಅಂತಂದರೆ ನೀರು ಕಂದುಗಳು. ಸಣ್ಣದಾಗಿದ್ದು ಗಟ್ಟಿಯಾಗಿರುವುದಿಲ್ಲ ಮತ್ತು ಎಲೆಗಳು ಪ್ರಾರಂಭದಲ್ಲಿ ಅಗಲವಾಗಿರ್ತವೆ. ಈ ಕಂದುಗಳು ನಾಟಿಗೆ ಅಷ್ಟೊಂದು ಸೂಕ್ತವಲ್ಲ. ಒಂದು ವೇಳೆ ನಾಟಿ ಮಾಡಿದ್ದಾದರೆ ಅವು ನಿಧಾನವಾಗಿ ಬೆಳೆದು ಫಸಲಿಗೆ ಬರುವುದಕ್ಕೆ ಹೆಚ್ಚು ಸಮಯವನ್ನು ತೆಗೆದುಕೊಳ್ಳುತ್ತದೆ. ಗೊನೆಗಳು ಕೂಡ ಉತ್ತಮ ದರ್ಜೆಯದ್ದಾಗಿರುವುದಿಲ್ಲ. ನಾಟಿಗೆ ಕತ್ತಿ ಕಂದುಗಳ ಬಳಕೆ ಅತಿ ಮುಖ್ಯ. ಇದಲ್ಲದೆ ಅಂಗಾಂಶ ಕೃಷಿ ವಿಧಾನದಿಂದ ವೃದ್ಧಿಪಡಿಸಿದ 3.5 ತಿಂಗಳು ಅವಧಿಯ ಗಿಡಗಳನ್ನು ನಾಟಿಗೆ ಬಳಸಬಹುದು. ಕಂದುಗಳನ್ನು ನಾಟಿಗೆ ಬಳಸುವುದಾದರೆ ಸುಮಾರು 3/4-1 ಕಿಲೋಗ್ರಾಂ ತೂಕದ ಗೆಡ್ಡೆ ಕಂದುಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕು. ಗೆಡ್ಡೆಗಳನ್ನು ತೂಕದ ಆಧಾರದ ಮೇರೆಗೆ ವಿಂಗಡಿಸಿ ಒಂದೇ ಗಾತ್ರವಿರುವ ಗೆಡ್ಡೆಗಳನ್ನು ಒಂದು ಕ್ಷೇತ್ರಗಳಲ್ಲಿ, ಅಂದರೆ ಹೆಚ್ಚಿನ ತೂಕವಿರುವ ಗೆಡ್ಡೆಗಳನ್ನು ಒಂದು ಕಡೆ ಮತ್ತು ಕಡಿಮೆ ತೂಕವಿರುವ ಗೆಡ್ಡೆಗಳನ್ನು ಇನ್ನೊಂದು ಕಡೆ ಪ್ರತ್ಯೇಕವಾಗಿ ನಾಟಿ ಮಾಡುವಂತಹದ್ದು ಒಳ್ಳೆಯದು. ನೆಲವನ್ನು 2-3 ಬಾರಿ ಉಳುಮೆ ಮಾಡಿ ಕಳೆಗಳನ್ನು ತೆಗೆದು ಮಟ್ಟಸ್ ಮಾಡಬೇಕು. ತಳಿಗೆ ತಕ್ಕಂತೆ ಗುಣಿಗಳನ್ನು ತೆಗೆಯುವುದಕ್ಕೆ ಗುರುತುಗಳನ್ನು ಮಾಡಬೇಕು. ಸಾಲಿನ ಸಾಲಿಗೆ ಮತ್ತು ಗಿಡದಿಂದ ಗಿಡಕ್ಕೆ ಬೇಕಾಗಿರುವಂತಹ ಅಂತರವನ್ನು ಪಾಲಿಸಬೇಕಾಗ್ತದೆ. ಕ್ಯಾವೆಂಡಿಶ್ ಅಥವಾ ಪಚ್ಚೆಬೇಳೆ ಆದರೆ ಸುಮಾರು 1.8 ಮೀಟರ್ ಅಂತರ ಬೇಕು. ಪ್ರತಿ ಎಕರೆಗೆ ಸುಮಾರು 1230 ಗಿಡಗಳನ್ನು ನೆಡಬಹುದು. ರೋಬಸ್ಟ ತಳಿಯಾದರೆ 2.2 ಮೀಟರ್ ಹಾಗೂ 1.8 ಮೀಟರ್ ಅಗಲ, ಎಕರೆಗೆ ಸುಮಾರು 900 ಗಿಡಗಳು. ಇತರೆ ತಳಿಗಳಿಗಾದರೆ 2 ಮೀಟರ್ ಅಂತರವನ್ನು ಪಾಲಿಸಿದರೆ 1 ಎಕರೆಗೆ ಸುಮಾರು 900 ಗಿಡಗಳನ್ನು ನಾಟಿ ಮಾಡಬಹುದು. ಪ್ರತಿ ಗಿಡಕ್ಕೆ ವಾರ್ಷಿಕವಾಗಿ 200 ಗ್ರಾಂ ಸಾರಜನಕ, 100 ಗ್ರಾಂ ರಂಜಕ ಮತ್ತು 300 ಗ್ರಾಂ ಪೊಟ್ಯಾಶ್ ಒದಗಿಸುವಂತಹ ರಸಗೊಬ್ಬರವನ್ನು ಕೊಡಬೇಕಾಗ್ತದೆ. ಸಾರಜನಕವನ್ನು ಅಮೋನಿಯಂ ಸಲ್ಫೇಟ್ ಅಥವಾ ಯೂರಿಯಾ ರೂಪದಲ್ಲಿ ಕೊಡಬಹುದು. ರಂಜಕವನ್ನು ಸೂಪರ್ ಫಾಸ್ಫೇಟ್ ರೂಪದಲ್ಲಿ ಮತ್ತು ಪೊಟ್ಯಾಶನ್ನು ಮ್ಯೂರೇಟ್ ಆಫ್ ಪೊಟ್ಯಾಶ್ ರೂಪದಲ್ಲಿ ಕೊಡಬಹುದು. ಈ 3 ಗೊಬ್ಬರಗಳು ಸಿಗದೇ ಇದ್ದಾಗ ಕಾಂಪ್ಲೆಕ್ಸ್ ಅಥವಾ ಸಂಯುಕ್ತ ರಸಗೊಬ್ಬರಗಳನ್ನು ನಮೂದಿಸಿದ ಸಾರಜನಕ, ರಂಜಕ ಹಾಗೂ ಪೊಟ್ಯಾಶ್ ಪ್ರಮಾಣಕ್ಕೆ ಅನುಗುಣವಾಗಿ ಕೊಡಬೇಕಾಗ್ತದೆ. ಸಾಮಾನ್ಯವಾಗಿ ತೋಟಗಾರಿಕಾ ಬೆಳೆಗಳು ಬೇರಿನಿಂದ ಮಾತ್ರವೇ ಪೋಷಕಾಂಶಗಳನ್ನು ಹೀರಿಕೊಳ್ಳುತ್ತವೆ. ಆದರೆ ಎಲೆಗಳ ಮೇಲೆ ಸಿಂಪರಣೆಯ ಮೂಲಕ ವಿವಿಧ ಪೋಷಕಾಂಶಗಳನ್ನು ಸಿಂಪರಣೆ ಮಾಡಿದಾಗಲೂ ಅದರ ಪ್ರಯೋಜನವು ಸಸ್ಯಗಳಿಗೆ ಆಗ್ತದೆ. ಈ ಬಗ್ಗೆ ರೈತರು ಗಮನಹರಿಸಬಹುದು. ಎಲೆಗಳ ಮೇಲೆ ಲಘು ಪೋಷಕಾಂಶ ಅಥವಾ ಬಾಳೆ ಸ್ಪೆಷಲ್, ಇದರ ಸಿಂಪರಣೆ. ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಬೆಂಗಳೂರು ಇವರು ಅಭಿವೃದ್ಧಿಪಡಿಸಿರುವ ಬಾಳೆ ಸ್ಪೆಷಲ್ ಲಘು ಪೋಷಕಾಂಶಗಳನ್ನು ಒಳಗೊಂಡಂತಹ ಸತು 3%, ಬೋರಾನ್ 0.5%, ಕಬ್ಬಿಣ 0.5%, ಮ್ಯಾಂಗನೀಸ್ 0.2%, ಕಾಪರ್ 0.1%, ಸುಮಾರು 75 ಗ್ರಾಂ ಪುಡಿಯನ್ನು, 1 ಶ್ಯಾಂಪು ಸ್ಯಾಷೆಯ ಮತ್ತು 1 ನಿಂಬೆಹಣ್ಣಿನ ರಸವನ್ನು 15 ಲೀಟರ್ ನೀರಿನಲ್ಲಿ ಕರಗಿಸಿ 5 ಸಿಂಪರಣೆಗಳನ್ನು ಕೊಡಬಹುದು. ಮೊದಲನೆಯ ಸಿಂಪರಣೆಯ ನಾಟಿ ಮಾಡಿದ 5 ತಿಂಗಳ ನಂತರ, ಉಳಿದ ಸಿಂಪರಣೆಗಳು 6, 7 ಮತ್ತು 8 ತಿಂಗಳ ನಂತರ ಕೊಡಬೇಕಾಗ್ತದೆ. ಹೂಗೊನೆ ಬಂದ ನಂತರ ತಿಂಗಳ ನಂತರ ಮತ್ತೊಮ್ಮೆ ಸಿಂಪರಣೆಯನ್ನು ಕೊಡಬೇಕು. ಸಿಂಪರಣೆಯನ್ನು ಬೆಳಿಗ್ಗೆ 6-11 ಗಂಟೆಗಳ ಒಳಗಾಗಿ ಅಥವಾ ಸಂಜೆ 4-6:30 ಒಳಗಡೆ ಕೊಡಬೇಕಾಗ್ತದೆ. ಈ ಪದ್ಧತಿಯನ್ನು ರೈತರು ಅನುಸರಿಸಿದೇ ಆದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ 15-20% ಹೆಚ್ಚುವರಿ ಇಳುವರಿಯನ್ನು ಪಡೆಯಬಹುದು. ಗಾಳಿ ಹೆಚ್ಚಾಗಿ ಬೀಸುವಂತಹ ಪ್ರದೇಶಗಳಲ್ಲಿ ಕಂದುಗಳನ್ನು ನಾಟಿ ಮಾಡಿದ ಕೆಲವೇ ದಿನಗಳ ನಂತರ ಅಗಸೆ, ಗ್ಲಿರಿಸೀಡಿಯಾ ಅಥವಾ ಸಿಸ್ಬೇನಿಯಾ ಬೆಳೆಗಳ ಬೀಜವನ್ನು ತೋಟದ ಸುತ್ತ ಬಿತ್ತಬೇಕು. ಇದರಿಂದ ಒಂದು ರೀತಿಯ ಗಾಳಿ ತಡೆಯನ್ನು ನಿರ್ಮಿಸಬಹುದು. ಬಾಳೆ ಬೆಳೆಗೆ ಬಾಧಿಸುವಂತಹ ಪ್ರಮುಖ ಕೀಟಗಳು ಮತ್ತು ರೋಗಗಳು, ಇವುಗಳ ನಿರ್ವಹಣೆಯ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಡುವುದಿದ್ರೆ, ಗೆಡ್ಡೆ ಕೊರೆಯುವಂತಹ ಹುಳ ಕಾಸ್ಮೋಪೊಲೈಟಸ್ ಸಾರ್ಡಿಡಸ್, ಇದು ಕಪ್ಪು ಬಣ್ಣದ ಪ್ರೌಢದುಂಬಿಯು ಬೇರಿನ ಮೇಲೆ ಅಥವಾ ಎಲೆಯ ಕವಚದ ಹತ್ತಿರ ಮೂತಿಯ ಸಹಾಯದಿಂದ ಸ್ವಲ್ಪ ರಂಧ್ರವನ್ನು ಮಾಡಿ ಮೊಟ್ಟೆಯನ್ನು ಇಡುತ್ತದೆ.
ಮರಿಹುಳು ಗೆಡ್ಡೆಯನ್ನು

0: ಸೋರೆದು ಕೋಶವನ್ನು ತಿನ್ನುವುದರಿಂದ ಗಿಡದ ಬೆಳವಣಿಗೆ ಕುಂಠಿತವಾಗ್ತದೆ. ಇದರ ಹತೋಟಿಗಾಗಿ ಕೀಟರಹಿತ ಆರೋಗ್ಯವಂತ ಗೆಡ್ಡೆಯನ್ನು ಆಯ್ಕೆ ಮಾಡಿಕೊಳ್ಬೇಕು. ಕಂದುಗಳನ್ನು ನೆಡುವ ಮೊದಲು ಮುನ್ಸೂಚನೆಯಾಗಿ 10 ಗ್ರಾಂ ಕಾರ್ಬೋಫ್ಯೂರಾನ್ ಅಥವಾ 5 ಗ್ರಾಂ ಫೋರೇಟ್ ಹರಡುಗಳಿಂದ ಉಪಚರಿಸಬೇಕು. ಗೆಡ್ಡೆಯನ್ನು ಸ್ವಚ್ಛ ಮಾಡಿ 0.05% ಕ್ಲೋರೋಪೈರಿಫಾಸ್ ದ್ರಾವಣದಲ್ಲಿ ಅದ್ದಿ ನಾಟಿಯನ್ನು ಮಾಡಬೇಕು. ನಾಟಿ ಮಾಡಿದ ನಂತರ ಇದರ ಹಾವಳಿ ಕಂಡುಬಂದಲ್ಲಿ 2 ಮಿಲಿಲೀಟರ್ ಕ್ಲೋರೋಪೈರಿಫಾಸನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಕಾಂಡದ ಮೇಲೆ ಸಿಂಪರಣೆ ಮಾಡಿ ಗೆಡ್ಡೆಯು ನೆನೆಯುವಷ್ಟು ದ್ರಾವಣವನ್ನು ಮಣ್ಣಿನಲ್ಲಿ ಹಾಕಬೇಕು. ಸಸ್ಯ ಹೇನು ಪೆಂಟಲೋನಿಯಾ ನಿಗ್ರೋ ನರ್ವಾಸ, ಇದು ಪ್ರಾಯದ ಮತ್ತು ಅಪ್ಸರ ಸಸ್ಯ ಹೇನು ಬೆಳೀತಾ ಇರುವಂತಹ ಕುಡಿಗಳಲ್ಲಿ ರಸವನ್ನು ಹೀರುವುದರಿಂದ ಬೆಳವಣಿಗೆ ಕುಂಠಿತಗೊಳ್ಳುತ್ತದೆ. ಇದು ನಂಜು ರೋಗವನ್ನು ಹರಡುವಲ್ಲಿಯೂ ಕೂಡ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಬಾಧಿತವಾಗಿರುವಂತಹ ಗಿಡಗಳನ್ನು ಸಂಪೂರ್ಣವಾಗಿ ಕಿತ್ತು ನಾಶ ಮಾಡಬೇಕು. ಸುಮಾರು 1.75 ಮಿಲಿಲೀಟರ್ ಡೈಮಿಥೋಯೇಟ್ ಅಥವಾ 1.5 ಮಿಲಿಲೀಟರ್ ಆಕ್ಸಿಡೆಮೆಟಾನ್ ಮಿಥೈಲ್, ಇವುಗಳಲ್ಲಿ ಯಾವುದಾದ್ರೂ ಒಂದು ಕೀಟನಾಶಕವನ್ನು 1 ಲೀಟರ್ ನೀರಿಗೆ ಸೇರಿಸಿ ಸಿಂಪಡಿಸಬೇಕು. ರೋಗಗಳಲ್ಲಿ ಪ್ರಮುಖವಾಗಿ ಪನಾಮ ಸೊರಗು ರೋಗ, ಇದು ಫ್ಯುಸೇರಿಯಂನಿಂದ ಬರುವಂಥ ರೋಗ. ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗುವಂತಹದ್ದು ಇದರ ಪ್ರಮುಖವಾದಂತಹ ಲಕ್ಷಣ. ಕ್ರಮೇಣ ಎಲೆ ತೊಟ್ಟು ಬಾಡಿ ಕುತ್ತಿಗೆ ಹತ್ತಿರ ಮುರಿದು ಜೋತು ಬೀಳುತ್ತವೆ. ಇಂತಹ ರೋಗಪೀಡಿತ ಗಿಡಗಳು ಸೀಳುತ್ತವೆ ಮತ್ತು ದಿಂಡಿನೊಳಗಿನ ನಾಳಗಳು ಕಪ್ಪು ಬಣ್ಣಕ್ಕೆ ತಿರುಗುತ್ತವೆ. ಈ ರೋಗವು ಏಲಕ್ಕಿ ಬಾಳೆಯಲ್ಲಿ ಗೊನೆ ಹೊರಡುವ ಸಮಯದಲ್ಲಿ ಸಾಮಾನ್ಯವಾಗಿ ಕಂಡುಬರುತ್ತದೆ. ಇದರ ಹತೋಟಿಗಾಗಿ ಬೆಳೆ ಆವರ್ತನೆಗಾಗಿ ಭತ್ತ ಬೆಳೆಯನ್ನು 2 ವರ್ಷ ಬೆಳಿಬೇಕು. ರೋಗರಹಿತ ಬಿತ್ತನೆ ಗಡ್ಡೆಯನ್ನು ಆರಿಸಿ ನೆಡಬೇಕು. ರೋಗಪೀಡಿತ ಗಿಡಗಳು ಕಾಣಿಸಿಕೊಂಡ ಕೂಡಲೇ ಅವುಗಳನ್ನು ಕಿತ್ತು ನಾಶಪಡಿಸಬೇಕು. ಎಲೆಗಳ ಅಂಚಿನಲ್ಲಿ ಹಳದಿಯಾದ ತಕ್ಷಣವೇ ಬ್ಯಾವಿಸ್ಟೀನ್ 1 ಗ್ರಾಂ ಮತ್ತು ಸ್ಯಾಂಡೋವಿಟ್ 0.5 ಮಿಲಿಲೀಟರ್ ಪ್ರತಿ ಲೀಟರ್ ನೀರಿನೊಂದಿಗೆ ಬೆರೆಸಿ ಸಿಂಪರಣೆಯನ್ನು ಕೈಗೊಳ್ಳಬೇಕು. ಈ ರೋಗವು ಹೆಚ್ಚಾಗಿದ್ದಲ್ಲಿ 6ರಿಂದ 8ನೇ ತಿಂಗಳಲ್ಲಿ ಗೆಡ್ಡೆಯನ್ನು ರಂಧ್ರ ಮಾಡಿ ಅದರಲ್ಲಿ 2ರ 10 ಗ್ರಾಂ ಕಾರ್ಬೆಂಡಿಸಮ್ ದ್ರಾವಣವನ್ನು ಹಾಕುವಂತಹದ್ದು ಒಳ್ಳೆಯದು. ಹಾಗೆಯೇ ಬಂಚಿ ಟಾಪ್ ಅಥವಾ ಎಲೆಗುಚ್ಚ ರೋಗ, ಇದು ಪ್ರಮುಖವಾದಂತಹ ನಂಜಾಣುವಿನಿಂದ ಬರುವಂತಹ ರೋಗ. ರೋಗದ ಗಿಡಗಳು ತೋಟದಲ್ಲಿ ಕಾಣಿಸಿಕೊಂಡ ಕೂಡಲೇ ಬೇರು ಸಮೇತ ಕಿತ್ತು ನಾಶಪಡಿಸಬೇಕು. ನಂಜು ರೋಗ ಹರಡಲು ಕಾರಣವಾದಂತಹ ಸಸ್ಯ ಹೇನನ್ನು ನಿಯಂತ್ರಿಸುವುದಕ್ಕೆ 0.17ರ ಮೊನೋಕ್ರೋಟೋಫಾಸ್ ಅಥವಾ 0.2ರ ಮೆಟಾಸಿಸ್ಟಾಕ್ಸ್ ಇಲ್ಲವೇ ಬೇವಿನ ಮೂಲದ ಕೀಟನಾಶಕವನ್ನು ಸಿಂಪಡಿಸಬೇಕಾಗ್ತದೆ.
1: ಕೃಷಿ ಮಾಹಿತಿ ಕೇಳಿದಿರಿ. ನಿರ್ದೇಶನ ಪಿವಿ ಪ್ರಶಾಂತ್ ಕುಮಾರ್.
2: ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇನ್ನು ಎಲ್ಲಿವರೆಗೆ ನಿಮ್ಮ ಸಫಲತೆಯ ಗುಟ್ಟಿನ ಹೇಳಿ.
3: ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು.
2: ಅದು ಹೇಗೆ?
3: ಹೇಗೆಂದ್ರೆ, ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1-800-1-800-1551 ಕರೆ ಮಾಡಿ.
4: ಇದು ಯಾರ ನಂಬರ್?
3: ರೈತರ ಕಾಲ್ ಸೆಂಟರ್. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ.
2: ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು?
3: ಕೂತಿರ್ತಾರಣ್ಣ, ವರ್ಷದ 365 ದಿನಾಲು ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6ರಿಂದ ರಾತ್ರಿ 10 ಗಂಟೆವರೆಗೂ.
4: ಆದ್ರಣ್ಣ, ಬಳತಿನವರ್ಗ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ?
3: ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲು ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1-800-1-800-1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್.
1: ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಇದು ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.

0: ವಾಣಿ.
1: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
2: ಕೇಳುಗರೆ, ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಮಂಗಳೂರು

ಇಲ್ಲಿನ ಇಂದಿನ ಧಾರಣೆಗಳು ಹೀಗಿವೆ. ಹಳೆ ಅಡಿಕೆ ಕ್ವಿಂಟಾಲಿಗೆ 36,000 ರೂಪಾಯಿಗಳಿಂದ 55,000 ರೂಪಾಯಿಗಳು. ಹೊಸ ಅಡಿಕೆ ಕ್ವಿಂಟಾಲಿಗೆ 30,000 ರೂಪಾಯಿಗಳಿಂದ 47,000 ರೂಪಾಯಿಗಳು. ಕೋಕಾ ಕ್ವಿಂಟಾಲಿಗೆ 25,000 ರೂಪಾಯಿಗಳಿಂದ 33,500 ರೂಪಾಯಿಗಳು. ಕೊಬ್ಬರಿ ಸ್ಥಳೀಯ ಮಿಲ್ಲಿಂಗ್ ಕ್ವಿಂಟಾಲಿಗೆ 10,000 ರೂಪಾಯಿಗಳಿಂದ 16,500 ರೂಪಾಯಿಗಳು. ತೆಂಗಿನಕಾಯಿ ಒಂದನೇ ವರ್ಗ 1,028,000 ರೂಪಾಯಿಗಳಿಂದ 35,000 ರೂಪಾಯಿಗಳು. ಎರಡನೇ ವರ್ಗ 1,022,000 ರೂಪಾಯಿಗಳಿಂದ 30,000 ರೂಪಾಯಿಗಳು. ಅಕ್ಕಿ ಸ್ಥಳೀಯ ಕ್ವಿಂಟಾಲಿಗೆ 4,600 ರೂಪಾಯಿಗಳಿಂದ 5,500 ರೂಪಾಯಿಗಳು. ಕಟ್ಟ ಸಾಂಬಾರ್ ಕ್ವಿಂಟಾಲಿಗೆ 3,500 ರೂಪಾಯಿಗಳಿಂದ 4,500 ರೂಪಾಯಿಗಳು. IR8 ಕ್ವಿಂಟಾಲಿಗೆ 3,800 ರೂಪಾಯಿಗಳಿಂದ 4,500 ರೂಪಾಯಿಗಳು. ಭತ್ತ ಆಮದು ಕ್ವಿಂಟಾಲಿಗೆ 2,350 ರೂಪಾಯಿಗಳಿಂದ 2,550 ರೂಪಾಯಿಗಳು. ಬೆಲ್ಲ ಆಮದು ಹಳದಿ ಕ್ವಿಂಟಾಲಿಗೆ 4,650 ರೂಪಾಯಿಗಳಿಂದ 5,400 ರೂಪಾಯಿಗಳು. ಕಪ್ಪು ಬೆಲ್ಲ ಕ್ವಿಂಟಾಲಿಗೆ 4,500 ರೂಪಾಯಿಗಳಿಂದ 5,000 ರೂಪಾಯಿಗಳು. ಕಪ್ಪು ಬೆಲ್ಲ ಕ್ಷಮಿಸಿ ಕೆಂಪು ಬೆಲ್ಲ ಕ್ವಿಂಟಾಲಿಗೆ 4,500 ರೂಪಾಯಿಗಳಿಂದ 5,000 ರೂಪಾಯಿಗಳು. ಕಪ್ಪು ಬೆಲ್ಲ ಕ್ವಿಂಟಾಲಿಗೆ 5,000 ರೂಪಾಯಿಗಳಿಂದ 5,500 ರೂಪಾಯಿಗಳು. ಮೆಣಸು ಕ್ವಿಂಟಾಲಿಗೆ 17,000 ರೂಪಾಯಿಗಳಿಂದ 24,000 ರೂಪಾಯಿಗಳು. ಕಾಳುಮೆಣಸು ಕ್ವಿಂಟಾಲಿಗೆ 13,000 ರೂಪಾಯಿಗಳಿಂದ 67,000 ರೂಪಾಯಿಗಳು. ಗೇರುಬೀಜ ಕಚ್ಚಾ ಕ್ವಿಂಟಾಲಿಗೆ 12,000 ರೂಪಾಯಿಗಳಿಂದ 14,000 ರೂಪಾಯಿಗಳು. ಬಾಳೆಕಾಯಿ ಮೈಸೂರು ಕ್ವಿಂಟಾಲಿಗೆ 5,000 ರೂಪಾಯಿಗಳಿಂದ 6,500 ರೂಪಾಯಿಗಳು. ಕದಳಿ ಕ್ವಿಂಟಾಲಿಗೆ 6,000 ರೂಪಾಯಿಗಳಿಂದ 7,500 ರೂಪಾಯಿಗಳು. ಗಾಳಿ ಕ್ವಿಂಟಾಲಿಗೆ 6,000 ರೂಪಾಯಿಗಳಿಂದ 6,500 ರೂಪಾಯಿಗಳು. ನೇಂದ್ರ ಕ್ವಿಂಟಾಲಿಗೆ 7,000 ರೂಪಾಯಿಗಳಿಂದ 8,000 ರೂಪಾಯಿಗಳು. ಇವು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಮಂಗಳೂರು ಇಲ್ಲಿನ ಇಂದಿನ ಧಾರಣೆಗಳು.

ಕೇಳುಗರೆ, ಈಗ ವಿದ್ಯಾಭೂಷಣ್ ಅವರು ಹಾಡಿರುವ ಪುರಂದರದಾಸರ ಕೀರ್ತನೆಯೊಂದನ್ನು ಕೇಳೋಣ. ಅಮ್ಮ ನಿಮ್ಮ ಮನೆಗಳಲ್ಲಿ

0: ಪ್ರಜ್ಞಾ ಸಲಹಾ ಕೇಂದ್ರ ಭರವಸೆಯ ಬೆಳಕು ಪ್ರಾಯೋಜಿತ ಸರಣಿಯು ಪ್ರತಿ ತಿಂಗಳ ಎರಡನೇ ಮತ್ತು ನಾಲ್ಕನೇ ಬುಧವಾರ ಪೂರ್ವಾಹ್ನ 11 ಗಂಟೆಗೆ ಪ್ರಸಾರವಾಗುತ್ತಿದೆ. ಈ ಬಾರಿ ನಿಲ್ಲದ ಪಯಣ ಭರವಸೆಯ ಬೆಳಕು ಸಂವಾದ ಕೇಳಬಹುದು. ಕೇಳಿ ಪ್ರಜ್ಞಾ ಸಲಹಾ ಕೇಂದ್ರ ಭರವಸೆಯ ಬೆಳಕು ಪ್ರಾಯೋಜಿತ ಸರಣಿಯ 287ನೆಯ ಕಾರ್ಯಕ್ರಮ ನಾಳೆ ಪೂರ್ವಾಹ್ನ 11 ಗಂಟೆಗೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಜ್ಞಾ ಸಲಹಾ ಕೇಂದ್ರ ಮಂಗಳೂರು.
1: ಆಕಾಶವಾಣಿ ಮಂಗಳೂರು. ಇನ್ನು ಮುಂದೆ ಕೆಲವು ವಾಣಿಜ್ಯ ಪ್ರಕಟಣೆಗಳು. ಬಳಿಕ 7:35 ಕ್ಕೆ ಕನ್ನಡದಲ್ಲಿ ವಾರ್ತೆಗಳು ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

ಮರಕ್ಕೆ ನೀಡುವ ಕೊಡಲಿಯೇಟು, ಮನುಷ್ಯನ ಬಾಳಿಗೆ ಚಾಟಿಯೇಟು. ಪರಿಸರ ರಕ್ಷಣೆ ನಮ್ಮ ಸುಂದರ ಬದುಕಿನ ಆಶಾಕಿರಣ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. 65 ಸಾಧಕರಿಗೆ ಪದ್ಮ ಪ್ರಶಸ್ತಿ ಪ್ರದಾನ ಮಾಡಿದ ರಾಷ್ಟ್ರಪತಿ ದ್ರೌಪದಿ ಮುರ್ಮು, ಕರ್ನಾಟಕದ 5 ಗಣ್ಯರಿಗೆ ಪದ್ಮಗೌರವ. ನಾಗರಿಕ ದೇವೋಭವ ತತ್ವದಡಿ ಆಡಳಿತ ನಡೆಸಲು ಅಧಿಕಾರಿಗಳಿಗೆ ಕರೆ ನೀಡಿದ ಪ್ರಧಾನಿ ನರೇಂದ್ರ ಮೋದಿ. ಪರ್ಷಿಯನ್ ಕುಲಿಯಲ್ಲಿ 10 ಭಾರತೀಯ ಹಡಗುಗಳು ಇರುವುದನ್ನು ಖಚಿತಪಡಿಸಿದ ವಿದೇಶಾಂಗ ಸಚಿವಾಲಯ, ಶೀಘ್ರದಲ್ಲೇ ಹರ್ಮುಜ್ ಜಲಸಂಧಿ ದಾಟುವ ವಿಶ್ವಾಸ. ಎಲ್ನಿನೋ ಎದುರಿಸಲು ಮುನ್ನೆಚ್ಚರಿಕಾ ಕ್ರಮ, ರೈತರ ನೆರವಿಗೆ ಸರ್ಕಾರದಿಂದ ಅಗತ್ಯ ಸಿದ್ಧತೆ, ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್. ಐಎಸ್ಎಸ್ಎಫ್ ಜೂನಿಯರ್ ವಿಶ್ವ ಶೂಟಿಂಗ್ ಚಾಂಪಿಯನ್ಶಿಪ್, ಇಂದು ಭಾರತದ ಕೊರಳಿಗೆ 3 ಪದಕ. ವಾರ್ತೆಗಳ ವಿವರ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ನವದೆಹಲಿಯ ರಾಷ್ಟ್ರಪತಿ ಭವನದಲ್ಲಿ ಇಂದು ಸಂಜೆ ಆಯೋಜನೆ ಮಾಡಲಾಗಿದ್ದಂತಹ 2 ನಾಗರಿಕ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಗಣ್ಯರಿಗೆ ಪದ್ಮ ಪ್ರಶಸ್ತಿಗಳನ್ನು ವಿತರಣೆ ಮಾಡಿದರು. ಸಾಹಿತ್ಯ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿನ ಅಪಾರ ಕೊಡುಗೆಗಾಗಿ ಹಿರಿಯ ಪತ್ರಕರ್ತ ಸಿ ನಾರಾಯಣನ್ ಹಾಗೂ ಸಮಾಜ ಸೇವೆಗಾಗಿ ನಿವೃತ್ತ ನ್ಯಾಯಮೂರ್ತಿ ಕೆಟಿ ಥಾಮಸ್ ಅವರಿಗೆ ದೇಶದ 2 ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದಂತಹ ಪದ್ಮವಿಭೂಷಣ ನೀಡಿ ಗೌರವಿಸಲಾಯಿತು. ಇದೇ ವೇಳೆ ಮಾಜಿ ಟೆನಿಸ್ ಆಟಗಾರರಾದಂತಹ ವಿಜಯ್ ಅಮೃತರಾಜ್, ಹಿರಿಯ ನಟ ಮಮ್ಮೂಟಿ ಮತ್ತು ಖ್ಯಾತ ಹಿನ್ನೆಲೆ ಗಾಯಕಿ ಅಲ್ಕಾ ಯಾಜ್ಞಿಕ್ ಅವರಿಗೆ ಪದ್ಮಭೂಷಣ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಕರ್ನಾಟಕದ ಸಾಧಕರಾದಂತಹ ಡಾ ಸುರೇಶ್ ಹಾನಗವಾಡಿ, ಡಾ ಶುಭಾ ವೆಂಕಟೇಶ್ ಅಯ್ಯಂಗಾರ್, ಡಾ ಪ್ರಭಾಕರ್ ಕೋರಿ ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಮರಣೋತ್ತರವಾಗಿ ಟಿಟಿ ಜಗನ್ನಾಥನ್ ಅವರಿಗೆ ಘೋಷಣೆ ಮಾಡಲಾದಂತಹ ಪದ್ಮಶ್ರೀ ಪ್ರಶಸ್ತಿಯನ್ನು ಅವರ ಪರವಾಗಿ ಅವರ ಪುತ್ರ ಮುಕುಂದ್ ಸ್ವೀಕರಿಸಿದರು. ಇಂದು ನಡೆದ ಸಮಾರಂಭದಲ್ಲಿ 2 ಪದ್ಮವಿಭೂಷಣ, 7 ಪದ್ಮಭೂಷಣ ಮತ್ತು 56 ಪದ್ಮಶ್ರೀ ಸೇರಿದಂತೆ 65 ಪದ್ಮ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಾಯಿತು. ಕೇಂದ್ರ ಸರ್ಕಾರವು ಈ ಸಾಲಿನಲ್ಲಿ ಒಟ್ಟು 131 ಪದ್ಮ ಪ್ರಶಸ್ತಿಗಳನ್ನು ಘೋಷಣೆ ಮಾಡಿತ್ತು. ಇದರಲ್ಲಿ 5 ಪದ್ಮ ವಿಭೂಷಣ, 13 ಪದ್ಮಭೂಷಣ ಮತ್ತು 113 ಪದ್ಮಶ್ರೀ ಪ್ರಶಸ್ತಿಗಳು ಒಳಗೊಂಡಿವೆ. ಸಾರ್ವಜನಿಕ ಆಡಳಿತದಲ್ಲಿ ನಾಗರಿಕ ದೇವೋಭವ ತತ್ವವನ್ನು ಅಳವಡಿಸಿಕೊಳ್ಳಬೇಕು ಮತ್ತು ಪ್ರತಿಯೊಬ್ಬ ಅಧಿಕಾರಿಯೂ ನಾಗರಿಕರನ್ನೇ ಆಡಳಿತ ಕೇಂದ್ರ ಬಿನ್ನುವಾಗಿ ಇಟ್ಟುಕೊಂಡು ಕೆಲಸ ಮಾಡಬೇಕು ಎಂದು ಪ್ರಧಾನಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ. ನವದೆಹಲಿಯಲ್ಲಿ ಇಂದು 2024 ಬ್ಯಾಚ್ನ 183 ಐಎಎಸ್ ಪ್ರೊಫೆಷನರಿ ಅಧಿಕಾರಿಗಳೊಂದಿಗೆ ಸಂವಾದ ನಡೆಸಿದ ಪ್ರಧಾನಿಯವರು, ವಿಕಸಿತ ಭಾರತ ಅಟ್ 2047ರತ್ತ ದೇಶದ ಪಯಣವನ್ನು ಮುನ್ನಡೆಸಲು ಯುವ ನಾಗರಿಕ ಸೇವಕರು ಸನ್ನದ್ದರಾಗಬೇಕು ಎಂದು ಆಶಯ ವ್ಯಕ್ತಪಡಿಸಿದ್ದಾರೆ. ಯುವ ಅಧಿಕಾರಿಗಳು ದೃಢ ಸಂಕಲ್ಪ ಮತ್ತು ಜನಕೇಂದ್ರಿತ ಆಡಳಿತದ ಮೂಲಕ ದೇಶದ ನಿರ್ಮಾಣಕ್ಕೆ ತಮ್ಮನ್ನು ತಾವು ಅರ್ಪಿಸಿಕೊಳ್ಳಬೇಕು ಎಂದ ಪ್ರಧಾನಿಯವರು, ಸರ್ಕಾರದ ಸಮಗ್ರ ಹೆಜ್ಜೆಯ ಅಗತ್ಯವನ್ನು ಪ್ರತಿಪಾದಿಸಿದ್ದಾರೆ. ಇಲಾಖೆಗಳ ನಡುವಿನ ಪರಿಣಾಮಕಾರಿ ಸಮನ್ವಯದಿಂದ ಮಾತ್ರ ದೀರ್ಘಕಾಲೀನ ಫಲಿತಾಂಶಗಳನ್ನು ಸಾಧಿಸಲು ಸಾಧ್ಯ ಎಂದು ಅವರು ತಿಳಿಸಿದ್ದಾರೆ. ಮುಂಬರುವ ದಶಕಗಳ ಪ್ರತಿಯೊಂದು ನಿರ್ಧಾರವು ಆತ್ಮನಿರ್ಭರ ಭಾರತ, ಮೇಕ್ ಇನ್ ಇಂಡಿಯಾ ಮತ್ತು ಯುವ ಜನರಿಗೆ ಅವಕಾಶಗಳ ಸೃಷ್ಟಿಗೆ ಪೂರಕವಾಗಿರಬೇಕು ಎಂದು ಒತ್ತಿ ಹೇಳಿದ ಅವರು, ಪ್ರಸ್ತುತ ಐಎಎಸ್ ಬ್ಯಾಚ್ನಲ್ಲಿ 40%ಕ್ಕಿಂತ ಹೆಚ್ಚು ಮಹಿಳಾ ಅಧಿಕಾರಿಗಳು ಇರುವುದರ ಕುರಿತು ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. ಪರ್ಷಿಯನ್ ಗಲ್ಫ್ ಪ್ರದೇಶದಲ್ಲಿ ಪ್ರಸ್ತುತ 10 ಭಾರತೀಯ ಹಡಗುಗಳು ಉಳಿದುಕೊಂಡಿದ್ದು ಶೀಘ್ರದಲ್ಲೇ ಹರ್ಮುಜ್ ಜಲಸಂಧಿ ದಾಟುವ ವಿಶ್ವಾಸವಿದೆ ಎಂದು ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ಹೇಳಿದ್ದಾರೆ. ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಇತ್ತೀಚಿನ ಕತಾರ್ ಸ್ಫೋಟದಲ್ಲಿ 12 ಭಾರತೀಯರು ಸಾವನ್ನಪ್ಪಿದ್ದು 66 ಮಂದಿ ಗಾಯಗೊಂಡಿದ್ದಾರೆ. ಮೃತರ ಪಾರ್ಥಿವ ಶರೀರಗಳನ್ನು ತಾಯ್ನಾಡಿಗೆ ತರಲು ಕತಾರ್ ಸರ್ಕಾರದೊಂದಿಗೆ ಸಮನ್ವಯ ಸಾಧಿಸಲಾಗುತ್ತಿದೆ ಎಂದು ಹೇಳಿದ್ದಾರೆ. ಇನ್ನು ಪಿಒಕೆ ಅಶಾಂತಿಗೆ ಭಾರತವನ್ನು ಹೊಣೆ ಮಾಡಿರುವ ಪಾಕಿಸ್ತಾನದ ಆರೋಪವನ್ನು ತಳ್ಳಿಹಾಕಿದ ಅವರು, ಇದು ಪಾಕಿಸ್ತಾನದ ದಶಕಗಳ ಶೋಷಣೆಯ ಫಲವಾಗಿದ್ದು ಅಲ್ಲಿನ ಮಾನವ ಹಕ್ಕುಗಳ ಉಲ್ಲಂಘನೆಗೆ ಜಾಗತಿಕ ಸಮುದಾಯವು ಪಾಕಿಸ್ತಾನವನ್ನು ಹೊಣೆಗಾರರನ್ನಾಗಿ ಮಾಡಬೇಕು ಎಂದು ಆಗ್ರಹ ವ್ಯಕ್ತಪಡಿಸಿದ್ದಾರೆ. ಬ್ರಿಕ್ಸ್ ರಾಷ್ಟೀಯ ಭದ್ರತಾ ಸಲಹೆಗಾರರ ಸಭೆಯ ಹಿನ್ನೆಲೆಯಲ್ಲಿ ಭಾರತದ ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಇರಾನ್, ಚೀನಾ, ಬ್ರೆಜಿಲ್ ಸೇರಿದಂತೆ ವಿವಿಧ ದೇಶಗಳ ಭದ್ರತಾ ಮುಖ್ಯಸ್ಥರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಿ ಜಾಗತಿಕ ಸವಾಲುಗಳ ಕುರಿತು ಚರ್ಚಿಸಿದ್ದಾರೆ ಎಂದು ರಣಧೀರ್ ಜೈಸ್ವಾಲ್ ತಿಳಿಸಿದ್ದಾರೆ. ಇದೇ ವೇಳೆ ಭಾರತ ಯುಎಇ ರಕ್ಷಣಾ ಪಾಲುದಾರಿಕೆ ಬಲಗೊಳ್ಳುತ್ತಿರುವುದನ್ನು ಶ್ಲಾಘಿಸಿದ ಅವರು, ಬಾಂಗ್ಲಾದೇಶದಲ್ಲಿ ದೇವತಾ ಮೂರ್ತಿಗಳ ಅಪವಿತ್ರೀಕರಣದ ವರದಿಗಳ ಬೆನ್ನಲ್ಲೇ ಅಲ್ಲಿನ ಅಲ್ಪಸಂಖ್ಯಾತ ಸಮುದಾಯಗಳ ಸುರಕ್ಷತೆಯನ್ನು ಖಾತರಿಪಡಿಸಬೇಕೆಂದು ಬಾಂಗ್ಲಾದೇಶ ಸರ್ಕಾರಕ್ಕೆ ಭಾರತ ಕರೆ ನೀಡಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. 370ನೇ ವಿಧಿಯ ರದ್ದತಿಯೊಂದಿಗೆ ಡಾ ಶ್ಯಾಮ್ಪ್ರಸಾದ್ ಮುಖರ್ಜಿಯವರ ಅಖಂಡ ಭಾರತದ ಕನಸು ನನಸಾಗಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ನವದೆಹಲಿಯಲ್ಲಿಂದು ನಾಫೆಡ್ ಸಂಸ್ಥೆಯ ನೂತನ ಹರಾಜು ಪೋರ್ಟಲ್ಗೆ ಚಾಲನೆ ನೀಡಿ ಮಾತನಾಡಿದ ಅವರು, ದೇಶದ

0: ಏಕತೆಗಾಗಿ ಪ್ರಾಣತ್ಯಾಗ ಮಾಡಿದ ಮುಖರ್ಜಿ ಅವರ ಕೊಡುಗೆಗಳನ್ನು ಸ್ಮರಿಸಿದ್ದಾರೆ. ಇದೇ ವೇಳೆ ಕೃಷಿ ಖರೀದಿಯಲ್ಲಿ ಮಧ್ಯವರ್ತಿಗಳ ಹಾವಳಿ ತಪ್ಪಿಸಿ ರೈತರಿಗೆ ನೇರವಾಗಿ ಕನಿಷ್ಠ ಬೆಲೆ ತಲುಪಿಸಲು ಕರೆ ನೀಡಿದ ಅವರು, 12 ವರ್ಷಗಳ ಹಿಂದೆ ಸಂಕಷ್ಟದಲ್ಲಿದ್ದಂತಹ ನಫೆಡ್ ಇಂದು 74 ಲಕ್ಷ ರೈತರಿಗೆ ನೆರವಾಗುತ್ತಾ 30,000 ಕೋಟಿ ರೂಪಾಯಿ ವಹಿವಾಟು ನಡೆಸುವ ಬಲಿಷ್ಠ ಸಂಸ್ಥೆಯಾಗಿ ಬೆಳೆದಿದೆ ಎಂದು ಹೇಳಿದ್ದಾರೆ. ಸಚಿವರು ರೈತರ ಮಕ್ಕಳಿಗಾಗಿ ನಫೆಡ್, ಕಲ್ಯಾಣ್, ವಿದ್ಯಾರ್ಥಿ ವೇತನ ಮತ್ತು ದಾಸ್ತಾನು ನಿರ್ವಹಣೆಯ ದೃಷ್ಟಿ ಪೋರ್ಟಲ್ ಸೇರಿದಂತೆ ಹಲವು ಡಿಜಿಟಲ್ ಉಪಕ್ರಮಗಳನ್ನು ಈ ಸಂದರ್ಭದಲ್ಲಿ ಬಿಡುಗಡೆ ಮಾಡಿದರು. ಕೇಂದ್ರ ಕೃಷಿ ಸಚಿವರಾದಂತಹ ಶಿವರಾಜ್ ಸಿಂಗ್ ಚೌಹಾಣ್ ಮಾತನಾಡಿ, ಕಳೆದ 1 ದಶಕದಲ್ಲಿ ಕೃಷಿ ಉತ್ಪಾದನೆ ಗಣನೀಯವಾಗಿ ಹೆಚ್ಚಳವಾಗಿದೆ. ಈ ಪೋರ್ಟಲ್ ಮೂಲಕ ರೈತರು ಬೆಳೆ ಮಾರಾಟ ಮಾಡಿದ 48 ಗಂಟೆಗಳ ಒಳಗಾಗಿ ಹಣವನ್ನು ನೇರವಾಗಿ ಅವರ ಖಾತೆಗಳಿಗೆ ಪಡೆಯಲಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಎಲ್ನಿನೋ ಅಭಾವದಿಂದ ಉಂಟಾಗಬಹುದಾದಂತಹ ದುರ್ಬಲ ಮುಂಗಾರು ಪರಿಸ್ಥಿತಿಯನ್ನು ಸಮರ್ಥವಾಗಿ ಎದುರಿಸಲು ಹಾಗೂ ರೈತರಿಗೆ ನೆರವಾಗಲು ಸರ್ಕಾರ ಎಲ್ಲ ರೀತಿಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳುತ್ತಿದೆ ಎಂದು ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿಂದು ಜಂಟಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ದೇಶದಲ್ಲಿ ಇದುವರೆಗೆ 43% ಕಡಿಮೆ ಮಳೆಯಾಗಿದ್ದು ಜುಲೈ ತಿಂಗಳಲ್ಲೂ ಮುಂಗಾರು ದುರ್ಬಲವಾಗಿರುವ ಸಾಧ್ಯತೆ ಇದೆ. ದೇಶದ ಸುಮಾರು 315 ಜಿಲ್ಲೆಗಳಲ್ಲಿ ವಾಡಿಕೆಗಿಂತ ಕಡಿಮೆ ಮಳೆಯಾಗುವ ಆತಂಕವಿದೆ ಎಂದು ಹೇಳಿದ್ದಾರೆ. ಈ ಪರಿಸ್ಥಿತಿ ನಿಭಾಯಿಸಲು ಕಡಿಮೆ ನೀರು ಬೇಕಾಗುವ ಬೆಳೆ ಕಾಳುಗಳು, ಸಿರಿಧಾನ್ಯಗಳು ಮತ್ತು ಎಣ್ಣೆಕಾಳುಗಳ ಕೃಷಿಗೆ ಹೆಚ್ಚಿನ ಪ್ರೋತ್ಸಾಹ ನೀಡುವಂತೆ ರಾಜ್ಯ ಸರ್ಕಾರಗಳಿಗೆ ಅವರು ಸಲಹೆ ನೀಡಿದ್ದಾರೆ. ಭಾರತ ಮತ್ತು ಅಮೆರಿಕ ನಡುವಿನ ವ್ಯಾಪಾರ ಒಪ್ಪಂದವನ್ನು ಪುನರ್ ರೂಪಿಸಲು ಹಾಗೂ ಮುಂದುವರೆಸಲು ಉನ್ನತ ಮಟ್ಟದ ವ್ಯಾಪಾರ ಮಾತುಕತೆಗಳು ಇಂದು ಆರಂಭಗೊಂಡಿವೆ. ಅಮೆರಿಕದ ಸುಂಕ ನೀತಿಯಲ್ಲಿ ಆಗಿರುವಂತಹ ಬದಲಾವಣೆಗಳಿಂದಾಗಿ ಈ ವರ್ಷದ ಆರಂಭದಲ್ಲಿ ರೂಪುಗೊಂಡಿದ್ದಂತಹ ಒಪ್ಪಂದದ ಚೌಕಟ್ಟಿಗೆ ಅಡಚಣೆ ಉಂಟಾದಂತಹ ಹಿನ್ನೆಲೆಯಲ್ಲಿ ಎರಡೂ ರಾಷ್ಟಗಳು ಹೊಸದಾಗಿ ಮಾತುಕತೆಯನ್ನು ನಡೆಸುತ್ತಿವೆ. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರು ನವದೆಹಲಿಯಲ್ಲಿ ಅಮೆರಿಕದ ವ್ಯಾಪಾರ ಪ್ರತಿನಿಧಿ ಜೇಮಿಸನ್ ಗ್ರಿಯರ್ ಹಾಗೂ ಭಾರತದಲ್ಲಿನ ಅಮೆರಿಕ ರಾಯಭಾರಿ ಸರ್ಗಿಯೋ ಗಾರ್ ಅವರೊಂದಿಗೆ ಸಭೆಯನ್ನು ನಡೆಸಿದರು. ಅಮೆರಿಕವು ತನ್ನ ವ್ಯಾಪಾರ ಪಾಲುದಾರ ರಾಷ್ಟಗಳಿಂದ ಆಗಮಿಸುವ ಆಮದುಗಳ ಮೇಲೆ ವಿಧಿಸಿರುವ ತಾತ್ಕಾಲಿಕ 10% ಸುಂಕದ ಆದೇಶ ಜುಲೈ 24ರಂದು ಅಂತ್ಯಗೊಳ್ಳಲಿರುವಂತಹ ಹಿನ್ನೆಲೆಯಲ್ಲಿ ಅದಕ್ಕೂ ಮುನ್ನ ಮಧ್ಯಂತರ ವ್ಯಾಪಾರ ಒಪ್ಪಂದವನ್ನು ಅಂತಿಮಗೊಳಿಸುವ ಗುರಿಯನ್ನು ಉಭಯ ದೇಶಗಳು ಹೊಂದಿವೆ. ಅಯೋಧ್ಯೆಯ ರಾಮ ಮಂದಿರದಲ್ಲಿ ಭಕ್ತರು ನೀಡಿದಂತಹ ದೇಣಿಗೆ ಮತ್ತು ಕಾಣಿಕೆಗಳ ನಿರ್ವಹಣೆಯಲ್ಲಿ ನಡೆದಿದೆ ಎನ್ನಲಾದಂತಹ ಅಕ್ರಮಗಳ ಕುರಿತು ತನಿಖೆ ನಡೆಸುತ್ತಿರುವಂತಹ 3 ಸದಸ್ಯರ ವಿಶೇಷ ತನಿಖಾ ತಂಡ ಎಸ್ಐಟಿ ಇಂದು ತನ್ನ ಪ್ರಾಥಮಿಕ ತನಿಖಾ ವರದಿಯನ್ನು ಸಲ್ಲಿಸಿದೆ. ಲಖನೌ ಆಯುಕ್ತ ಹಾಗೂ ಎಸ್ಐಟಿ ಮುಖ್ಯಸ್ಥ ವಿಜಯ್ ವಿಶ್ವಾಸ್ ಪಂತ್ ಅವರು ಗೃಹ ಇಲಾಖೆಯ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಸಂಜಯ್ ಪ್ರಸಾದ್ ಅವರಿಗೆ ವರದಿಯನ್ನು ಸಲ್ಲಿಸಿದ್ದಾರೆ. ವರದಿ ಸಲ್ಲಿಸಿದ ಬಳಿಕ ಮಾತನಾಡಿದ ವಿಜಯ್ ವಿಶ್ವಾಸ್ ಪಂತ್, ಇದು ಪ್ರಾಥಮಿಕ ತನಿಖಾ ವರದಿಯಾಗಿದ್ದು ತನಿಖೆ ಇಂದು ಮುಂದುವರೆದಿದೆ ಎಂದು ಹೇಳಿದ್ದಾರೆ. ದೇಣಿಗೆ ಹಣದ ದುರ್ಬಳಕೆ ಮತ್ತು ಹಣಕಾಸು ಅಕ್ರಮಗಳ ಆರೋಪಗಳ ಕುರಿತು ತನಿಖೆ ನಡೆಸಲು ಉತ್ತರ ಪ್ರದೇಶ ಸರ್ಕಾರ ಈ ಉನ್ನತ ಮಟ್ಟದ ಸಮಿತಿಯನ್ನು ರಚಿಸಿತ್ತು. ತನಿಖೆಯ ಪ್ರಾಥಮಿಕ ಹಂತದಲ್ಲಿ ನಡೆದ ಪರಿಶೀಲನೆಗಳ ವಿವರಗಳನ್ನು ಎಸ್ಐಟಿ ತನ್ನ ವರದಿಯಲ್ಲಿ ಸಲ್ಲಿಸಿದೆ ಎಂದು ಹೇಳಿದ್ದಾರೆ. 1993ರ ಕೋಲ್ಕತ್ತಾ ಬೋಬಜಾರ್ ಬಾಂಬ್ ಸ್ಫೋಟ ಪ್ರಕರಣದ ಪ್ರಮುಖ ಸಂಚುಕೋರ ಜೀವಾವಧಿ ಶಿಕ್ಷೆಗೆ ಒಳಗಾದಂತಹ ಅಪರಾಧಿ 77 ವರ್ಷದ ಮೊಹಮ್ಮದ್ ರಶೀದ್ ಖಾನ್ ಅನ್ನು ಅವಧಿಗೂ ಮುನ್ನ ಬಿಡುಗಡೆ ಮಾಡುವಂತೆ ದೆಹಲಿ ಹೈಕೋರ್ಟ್ ನೀಡಿದ್ದ ಆದೇಶಕ್ಕೆ ಸುಪ್ರೀಂಕೋರ್ಟ್ ಇಂದು ತಡೆ ನೀಡಿದೆ. ಹೈಕೋರ್ಟ್ ಆದೇಶವನ್ನು ಪ್ರಶ್ನಿಸಿ ಪಶ್ಚಿಮ ಬಂಗಾಳ ಸರ್ಕಾರ ಸಲ್ಲಿಸಿದ್ದ ಅರ್ಜಿಯ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿಗಳಾದಂತಹ ಪಿಕೆ ಮಿಶ್ರಾ ಮತ್ತು ಸಂಜೀವ್ ಸಚ್ದೇವ್ ಅವರಿದ್ದ ಪೀಠ ಈ ಮಧ್ಯಂತರ ಆದೇಶ ಹೊರಡಿಸಿ ಶಿಕ್ಷೆಗೆ ಒಳಗಾಗಿರುವಂತಹ ರಶೀದ್ ಖಾನ್ಗೆ ನೋಟಿಸ್ ಜಾರಿ ಮಾಡಿದೆ. ಜರ್ಮನಿಯ ಸುಹ್ನಲ್ಲಿ ನಡೆಯುತ್ತಿರುವಂತಹ ಐಎಸ್ಎಸ್ಎಫ್ ಜೂನಿಯರ್ ವಿಶ್ವ ಶೂಟಿಂಗ್ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಶೂಟರ್ಗಳು ಇಂದು 2 ಬೆಳ್ಳಿ ಹಾಗೂ 1 ಕಂಚಿನ ಪದಕ ತಮ್ಮದಾಗಿಸಿಕೊಂಡಿದ್ದಾರೆ. ಪುರುಷರ 10 ಮೀಟರ್ ಏರ್ ಪಿಸ್ತೂಲ್ ಜೂನಿಯರ್ ವೈಯಕ್ತಿಕ ವಿಭಾಗದಲ್ಲಿ ಶಿವ ನರ್ವಾಲ್ ಬೆಳ್ಳಿ ಹಾಗೂ ಯುಗ್ ಪ್ರತಾಪ್ ಸಿಂಗ್ ರಾಥೋಡ್ ಕಂಚಿನ ಪದಕ ತಮ್ಮದಾಗಿಸಿಕೊಂಡಿದ್ದಾರೆ. ಇದರ ಜೊತೆಗೆ ಪುರುಷರ 10 ಮೀಟರ್ ಏರ್ ಪಿಸ್ತೂಲ್ ಜೂನಿಯರ್ ತಂಡ ವಿಭಾಗದಲ್ಲಿ ಶಿವ ನರ್ವಾಲ್, ಸಂದೀಪ್ ಬಿಷ್ಣೋಯ್ ಮತ್ತು ಚಿರಾಗ್ ಶರ್ಮಾ ಅವರ ತಂಡ ದೇಶಕ್ಕೆ ಬೆಳ್ಳಿ ಪದಕವನ್ನು ತಂದುಕೊಟ್ಟಿತು. 5 ಚಿನ್ನ 3 ಬೆಳ್ಳಿ 7 ಕಂಚು ಪದಕಗಳ ಜೊತೆಗೆ ಭಾರತದ ಒಟ್ಟು ಪದಕಗಳ ಸಂಖ್ಯೆ 15ಕ್ಕೆ ಏರಿಕೆಯಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 65 ಸಾಧಕರಿಗೆ ಪದ್ಮ ಪ್ರಶಸ್ತಿ ಪ್ರದಾನ ಮಾಡಿದ ರಾಷ್ಟ್ರಪತಿ ದ್ರೌಪದಿ ಮುರ್ಮು, ಕರ್ನಾಟಕದ 5 ಗಣ್ಯರಿಗೆ ಪದ್ಮಗೌರವ. ನಾಗರಿಕ ದೇವೋಭವ ತತ್ವದಡಿ ಆಡಳಿತ ನಡೆಸಲು ಅಧಿಕಾರಿಗಳಿಗೆ ಕರೆ ನೀಡಿದ ಪ್ರಧಾನಿ ನರೇಂದ್ರ ಮೋದಿ.

0: ಪರ್ಷಿಯನ್ ಕೊಲ್ಲಿಯಲ್ಲಿ 10 ಭಾರತೀಯ ಹಡಗುಗಳು ಇರುವುದನ್ನು ಖಚಿತಪಡಿಸಿದ ವಿದೇಶಾಂಗ ಸಚಿವಾಲಯ. ಶೀಘ್ರದಲ್ಲೇ ಹರ್ಮುಜ್ ಜಲಸಂಧಿ ದಾಟುವ ವಿಶ್ವಾಸ. ಎಲ್ನಿನೊ ಎದುರಿಸಲು ಮುನ್ನೆಚ್ಚರಿಕಾ ಕ್ರಮ. ರೈತರ ನೆರವಿಗೆ ಸರ್ಕಾರದಿಂದ ಅಗತ್ಯ ಸಿದ್ಧತೆ. ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್. ಐಎಸ್ಎಸ್ಎಫ್ ಜೂನಿಯರ್ ವಿಶ್ವ ಶೂಟಿಂಗ್ ಚಾಂಪಿಯನ್ಶಿಪ್, ಇಂದು ಭಾರತದ ಕೊರಳಿಗೆ 3 ಪದಕ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಚಿತ್ರಗೀತೆಗಳು ಮೊದಲಿಗೆ ಕೇಳಿ. ಬಂಗಾರದ ಮನುಷ್ಯ ಚಿತ್ರಕ್ಕಾಗಿ ಪಿಬಿ ಶ್ರೀನಿವಾಸ್, ಪಿ ಸುಶೀಲಾ ಹಾಗೂ ಸಂಗಡಿಗರು ಹಾಡಿರುವ ಗೀತೆ. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಜಿ ಕೆ ವೆಂಕಟೇಶ್.

ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಕೇಳಿ ನಾ ಮೆಚ್ಚಿದ ಹುಡುಗ ಚಿತ್ರದ ಗೀತೆ. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ವಿಜಯ ಭಾಸ್ಕರ್.

ಹಾವಿನ ದ್ವೇಷ ಹನ್ನೆರಡು ವರುಷ ಹಾವಿನ ದ್ವೇಷ ಹನ್ನೆರಡು ವರುಷ ನನ್ನ ರೋಷ ನೂರು ವರುಷ ನನ್ನ ರೋಷ ನೂರು ವರುಷ ಹಾವಿನ ದ್ವೇಷ ಹನ್ನೆರಡು

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಕೇಳಿ. ವಿಜಯ ನರಸಿಂಹ ಅವರು ರಚಿಸಿ ವಿಜಯ ಭಾಸ್ಕರ್ ಸಂಗೀತ ನೀಡಿರುವ ನಾಗರ ಹಾವು ಚಿತ್ರದ ಗೀತೆ.

ಹಾವಿನ ದ್ವೇಷ ಹನ್ನೆರಡು ವರುಷ ಹಾವಿನ ದ್ವೇಷ ಹನ್ನೆರಡು ವರುಷ ನನ್ನ ರೋಷ ನೂರು ವರುಷ ನನ್ನ ರೋಷ ನೂರು ವರುಷ ಹಾವಿನ ದ್ವೇಷ ಹನ್ನೆರಡು

0: ಹಾವಿನ ದ್ವೇಷ ಹನ್ನೆರಡು ವರುಷ ಹಾವಿನ ದ್ವೇಷ ಹನ್ನೆರಡು ವರುಷ ನಂದ ರೋಷ ನೂರು ವರುಷ ನಂದ ರೋಷ ನೂರು ವರುಷ ಹಾವಿನ ದ್ವೇಷ ಹನ್ನೆರಡು ವರುಷ
1: ಕನ್ನಡ ಚಿತ್ರಗೀತೆಗಳನ್ನು ಕೇಳಿದಿರಿ.
2: ಯನಪೋಯ ಆಸ್ಪತ್ರೆ ಆರೋಗ್ಯ ದೀಪ ನೇರ ಫೋನಿನ್ ಕಾರ್ಯಕ್ರಮ ನಾಳೆ ರಾತ್ರಿ 8 ಗಂಟೆಗೆ ಪ್ರಸಾರವಾಗಲಿದೆ. ಈ ಸಲದ ವಿಷಯ ಮಹಿಳೆಯರಲ್ಲಿ ಮುಟ್ಟಿನ ತೊಂದರೆಗಳು ಮತ್ತು ಚಿಕಿತ್ಸೆ. ಭಾಗವಹಿಸುವವರು ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ರಮ್ಯಾ. ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2211999, ಎಸ್ಟಿಡಿ ಕೋಡ್ 0824, ಮೊಬೈಲ್ 8277038000. ಮಹಿಳೆಯರಲ್ಲಿ ಮುಟ್ಟಿನ ತೊಂದರೆಗಳು ಮತ್ತು ಚಿಕಿತ್ಸೆ ಕುರಿತಾಗಿ ಮಾಹಿತಿಯನ್ನು ಪಡೆದುಕೊಳ್ಳಲು ಕರೆ ಮಾಡಿ ನಾಳೆ ರಾತ್ರಿ 8 ಗಂಟೆಗೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನೆಪೋಯ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ, ದೇರಳಕಟ್ಟೆ, ಮಂಗಳೂರು.
3: ಆಕಾಶವಾಣಿ ಮಂಗಳೂರು. ಯುವವಾಣಿ ಯುವ ಕೇಳುಗರಿಗೆ ವಂದನೆಗಳು ಹಾಗೂ ಇಂದಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
4: ಇಂದಿನ ಕಾರ್ಯಕ್ರಮದಲ್ಲಿ ರಮ್ಯಾ ಮಾಧವನ್ ಇವರಿಂದ ಕರ್ನಾಟಕ

ಶಾಸ್ತ್ರೀಯ ಸಂಗೀತ ಹಾಡುಗಾರಿಕೆ. ಬಳಿಕ ಆತ್ಮಶ್ರೀ ಎಂ ಇವರಿಂದ ದೇವರ ನಾಮಗಳು. ನಂತರ ಅಕ್ಷತ ಇವರಿಂದ ಕವನ ವಾಚನ ಕೇಳುವಿರಿ. ಕಾರ್ಯಕ್ರಮದ ಮೊದಲಿಗೆ ಕೇಳಿ ರಮ್ಯಾ ಮಾಧವನ್ ಇವರಿಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಹಾಡುಗಾರಿಕೆ. ಪಕ್ಕವಾದ್ಯದಲ್ಲಿ ಪ್ರಣೀತ್ ಬಿ ವಯಲಿನ್, ಮೃದಂಗದಲ್ಲಿ ವಿಶ್ವಾಸ್ ಪಿ. ಈಗ ಕೇಳಿ ಶ್ರೀ ಮಹಾಗಣಪತಿಂ, ರಾಗ ಗೌಳ, ಮಿಶ್ರ ಛಾಪು ತಾಳ, ರಚನೆ ಮುತ್ತುಸ್ವಾಮಿ.

ಇದುವರೆಗೆ ರಮ್ಯಾ ಮಾಧವನ್ ಇವರಿಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಹಾಡುಗಾರಿಕೆ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ಸಹಕರಿಸಿದವರು ಪ್ರಣೀತ್ ಬಿ ವಯಲಿನ್, ಮೃದಂಗ ವಿಶ್ವಾಸ್ ಪಿ. ಮುಂದೆ ಕೇಳಿ ಆತ್ಮಶ್ರೀ ಎಂ ಇವರಿಂದ ದೇವರ ನಾಮಗಳು. ಪಕ್ಕವಾದ್ಯದಲ್ಲಿ ಪ್ರಣೀತ್ ಬಿ ವಯಲಿನ್, ಧೀಮಂತ್ ಭಟ್ ಮೃದಂಗ. ಮೊದಲಿಗೆ ಕೇಳಿ ಯಾದವ ನೀಬಾ, ರಚನೆ ಪುರಂದರದಾಸರು.

ಇದುವರೆಗೆ ಆತ್ಮಶ್ರೀ ಎಂ ಇವರಿಂದ ದೇವರ ನಾಮಗಳನ್ನ ಕೇಳಿದ್ದೀರಿ. ಪಕ್ಕವಾದ್ಯದಲ್ಲಿ ಸಹಕರಿಸಿದವರು ಪ್ರಣೀತ್ ಬಿ ವಯಲಿನ್, ಮೃದಂಗ ಧೀಮಂತ್ ಭಟ್. ಕಾರ್ಯಕ್ರಮದ ಕೊನೆಯದಾಗಿ ಕೇಳಿ ಅಕ್ಷತಾ ಇವರಿಂದ ಕವನ ವಾಚ.

0: ಜನ.
1: ನನ್ನ ಮೊದಲ ಕವನದ ಶೀರ್ಷಿಕೆ ಬಿಸಿಲ್ಗುದುರೆ. ಬಣ್ಣ ಬಣ್ಣದ ಬದುಕಿನಲ್ಲಿ ಹೊಂಬಣ್ಣದ ಸ್ವಪ್ನಗಳ ಚಿತ್ತಾರ. ಬಣ್ಣ ಬಣ್ಣದ ಬದುಕಿನಲ್ಲಿ ಹೊಂಬಣ್ಣದ ಸ್ವಪ್ನಗಳ ಚಿತ್ತಾರ. ಕಾಣು ಬೆಡಗಿನ ಕಂಗಳಲ್ಲಿ ಆಸೆ ಆಕಾಂಕ್ಷೆಗಳ ಮಹಾಪೂರ. ಕಾಣು ಬೆಡಗಿನ ಕಂಗಳಲ್ಲಿ ಆಸೆ ಆಕಾಂಕ್ಷೆಗಳ ಮಹಾಪೂರ. ಕನಸೆಂಬ ಮಾಯಾ ಕುದುರೆಯನ್ನೇರಿ ಲಗಾಮಿನ ಹಿಡಿತವಿಲ್ಲದ ಜಗ್ಗಾಟ. ಕನಸೆಂಬ ಮಾಯಾ ಕುದುರೆಯನ್ನೇರಿ ಲಗಾಮಿನ ಹಿಡಿತವಿಲ್ಲದ ಜಗ್ಗಾಟ. ಜೀವನವೆಂಬ ಭೃಂಗದ ಬೆನ್ನೇರಿ ಆಸೆಗಳು ನುಚ್ಚು ನೂರಾಗುವ ದೊಂಬರಾಟ. ಜೀವನವೆಂಬ ಭೃಂಗದ ಬೆನ್ನೇರಿ ಆಸೆಗಳು ನುಚ್ಚು ನೂರಾಗುವ ದೊಂಬರಾಟ. ಕಣ್ಣಾರೆ ಕಂಡರೂ ಸತ್ಯವಲ್ಲ, ಕಿವಿಯಾರೆ ಕೇಳಿದರೂ ಶಬ್ದವಲ್ಲ. ಕಣ್ಣಾರೆ ಕಂಡರೂ ಸತ್ಯವಲ್ಲ, ಕಿವಿಯಾರೆ ಕೇಳಿದರೂ ಶಬ್ದವಲ್ಲ. ಕೈಯಾರೆ ಸ್ಪರ್ಶಿಸಿದರೂ ಸಿಕ್ಕಲಿಲ್ಲ, ಮೂಗಿಗೆ ಪರಿಮಳವಿದ್ದರೂ ನಾಲಗೆಗೆ ದಕ್ಕಲಿಲ್ಲ. ಕೈಯಾರೆ ಸ್ಪರ್ಶಿಸಿದರೂ ಸಿಕ್ಕಲಿಲ್ಲ, ಮೂಗಿಗೆ ಪರಿಮಳವಿದ್ದರೂ ನಾಲಗೆಗೆ ದಕ್ಕಲಿಲ್ಲ. ಹುಟ್ಟಿದ ಭಾವ ಒಂದು, ದಾಳಿ ಮಾಡಿದ ಭಾವ ನೂರಾರು. ಹುಟ್ಟಿದ ಭಾವ ಒಂದು, ದಾಳಿ ಮಾಡಿದ ಭಾವ ನೂರಾರು. ಕೈತಪ್ಪಿದ ಆಸೆಗಳ ಮಾಯಾ ಜಿಂಕೆ ಮರಳುಗೊಳಿಸುತ್ತದೆ ಸದಾ. ಕೈತಪ್ಪಿದ ಆಸೆಗಳ ಮಾಯಾ ಜಿಂಕೆ ಮರಳುಗೊಳಿಸುತ್ತದೆ ಸದಾ. ಮುಂದಿನ ಕವನ ಜಾನಕಿ ಗಾತೆ. ಜನಕ ತನುಜೆ ಜಾನಕಿ ಮಿಥಿಲೆಯ ಕಣ್ಮಣಿ. ಆಪತ್ಕಾಲದಲ್ಲಿ ಅನಾಥೆಯಂತೆಯಾದೆ, ಒಂಟಿಯಾಗಿ ಸಹಿಸಿದೆ ಯಾಕೆ? ಒಂಟಿಯಾಗಿ ಸಹಿಸಿದೆ ಯಾಕೆ? ಅಯೋಧ್ಯೆಯ ಅಗ್ರಸುಸೆ ಗಳಿಸಿದ್ದು ಬರೀ ನಿರಾಸೆ. ಪತಿಯ ಹಿಂದೆ ನಡೆದೆ ವನವಾಸಕ್ಕೆ, ತವರು ಮನೆ ಕರೆಯಲಿಲ್ಲ, ತಡೆಯಲಿಲ್ಲ, ಕೇಳಲಿಲ್ಲ, ಕನಿಷ್ಠ ಸಾಂತ್ವನವೂ ಇಲ್ಲ. ಮೌನವಾಗಿ ಉಸಿರ ಬಿಗಿ ಹಿಡಿದೆ ಯಾಕೆ? ಮೌನವಾಗಿ ಉಸಿರ ಬಿಗಿ ಹಿಡಿದೆ ಯಾಕೆ? ಕಾಣದಾಗ ನಿನ್ನ ರಮಣ, ಕಳುಹಿಸಿದೆ ಮೈದುನನ. ಹಾಕಿದನು ರೇಖೆ ಲಕ್ಷ್ಮಣ, ಹೊತ್ತೊಯ್ತನು ದುಷ್ಟ ರಾವಣ. ಆಗಲೂ ನಿನಗೆ ತವರು ನೆನಪಾಗಲಿಲ್ಲವೇ? ಆಗಲೂ ನಿನಗೆ ತವರು ನೆನಪಾಗಲಿಲ್ಲವೇ? ಯುದ್ಧ ಗೆದ್ದ ರಾಮ ಹೇಳಿದ್ದೇನು? ಸೀತೆ, ನಾನು ನಿನಗಾಗಿ ಬಂದಿಲ್ಲ, ನಿನ್ನಿಷ್ಟದವರೊಂದಿಗೆ ನಡೆ. ಕರ್ಣ ಕಠೋರ ಮಾತು ಅಪ್ಪಳಿಸಿದಾಗಲೂ ನೆನಪಾಗಲಿಲ್ಲವೇ ನಿನಗೆ ತವರು? ನೆನಪಾಗಲಿಲ್ಲವೇ ನಿನಗೆ ತವರು? ಅಗ್ನಿ ದಿವ್ಯವನ್ನು ದಾಟಿ ನೀನು ಗೆದ್ದೂ ಸೋತೆ. ಅಟ್ಟಿದನಲ್ಲ ಕಾಡಿಗೆ ಮೈದುನನ ಜೊತೆ, ಬಸುರಿ ಹೆಣ್ಣಿನ ರಕ್ಷಣೆ ಮಾಡದ. ತವರು ಇಷ್ಟು ನಿರ್ದಯವೇ? ತವರು ಇಷ್ಟು ನಿರ್ದಯವೇ? ಜಾನಕಿ, ಮಿಥಿಲೆ ನಿನ್ನ ಮರೆಯಿತೆ? ಜಾನಕಿ, ಮಿಥಿಲೆ ನಿನ್ನ ಮರೆಯಿತೆ? ಒಂಟಿ ತಾಯಿ ಧೀರ ಮಕ್ಕಳು ವಾಲ್ಮೀಕಿ ಆಶ್ರಮದಲ್ಲಿಯೂ ಅಗ್ನಿ ಪರೀಕ್ಷೆ ಬಯಸಿದ ಪತಿ ತವರ ಹಂಬಲ ಮೂಡಲಿಲ್ಲವೇ? ತವರ ಹಂಬಲ ಮೂಡಲಿಲ್ಲವೇ? ಇದ್ದೂ ಇಲ್ಲದ ತವರು ಕೈಬಿಟ್ಟ ಮಗಳ ಗೋಳಿನ ಕಥನವಾದೆ. ಜಾನಕಿ, ಮೈಥಿಲಿ ಹೆಸರು ಮಾತ್ರ, ಕೊನೆಗೆ ನಿನ್ನನ್ನು ನೀನೇ ಕೊಂದುಕೊಂಡು ಭೂಮಿ ಪುತ್ರಿಯಾದೆ. ಜಾನಕಿ, ನೀನು ಭೂಗತಳಾದೆ. ಭೂಮಿ ಪುತ್ರಿಯಾದೆ. ಜಾನಕಿ, ನೀನು ಭೂಗತಳಾದೆ. ಮುಂದಿನ ಕವನ ಶೀರ್ಷಿಕೆ ನೀನೆಲ್ಲಿ. ಕೈ ಹಿಡಿದು ಜೊತೆಗೆ ಸಾಗುವ ದಾರಿಯಲ್ಲಿ, ಮುನಿಸಿಕೊಂಡು ನಾ ನಡೆಯುವ ಹಾದಿಯಲ್ಲಿ, ಮತ್ತೆ ಬಂದು ಮುದ್ದಿಸುವ ನೀನೆಲ್ಲಿ? ಮತ್ತೆ ಬಂದು ಮುದ್ದಿಸುವ ನೀನೆಲ್ಲಿ? ನನ್ನೊಡಲ ನೋವನ್ನು ಅರಿಯುವಲ್ಲಿ, ನನ್ನಳಲನ್ನು ನಿನ್ನದಾಗಿಸುವಲ್ಲಿ, ಚಿಂತೆಗಳ ನಿಶ್ಚಿಂತೆಯಾಗಿಸುವ ನೀನೆಲ್ಲಿ? ಚಿಂತೆಗಳ ನಿಶ್ಚಿಂತೆಯಾಗಿಸುವ ನೀನೆಲ್ಲಿ? ಮರುಭೂಮಿಯ ಒಯಸಿಸ್ನಂತೆ ಬಾಳಲ್ಲಿ, ಹೊಸ ಚಿಗುರಿನ ಹಸುರ ಹಬ್ಬಿಸುವಲ್ಲಿ, ಕಾಣದಂತೆ ಮಾಯವಾದೆ ನೀನೆಲ್ಲಿ? ಕಾಣದಂತೆ ಮಾಯವಾದೆ ನೀನೆಲ್ಲಿ? ಕರ್ಪೂರ ಬೆಳಕು ನೀಡಿ ಕರಗುವಲ್ಲಿ, ಸಂತೋಷದ ಹೊನಲು ಹರಿಸಿ ಈ ಬದುಕಲ್ಲಿ, ಮರೀಚಿಕೆಯಂತೆ ಮರೆಯಾದೆ ನೀನೆಲ್ಲಿ? ಮರೀಚಿಕೆಯಂತೆ ಮರೆಯಾದೆ ನೀನೆಲ್ಲಿ? ಮುಂದಿನ ಕವನ ಶೀರ್ಷಿಕೆ ನೀನಾಗುವೆಯ. ಕಗ್ಗತ್ತಲ ಓಡಿಸಲು ಸಾಕು ಒಂದು ಹಣತೆ, ಬಾಳಿನ ಅಂಧಕಾರವನ್ನಳಿಸಲು ನೀನಾಗುವೆಯ ಆ ಹಣತೆ. ಕಗ್ಗತ್ತಲ ಓಡಿಸಲು ಸಾಕು ಒಂದು ಹಣತೆ, ಬಾಳಿನ ಅಂಧಕಾರವನ್ನಳಿಸಲು ನೀನಾಗುವೆಯ ಆ ಹಣತೆ. ಬಣ್ಣ ಬಣ್ಣದ ಬದುಕಿನಲ್ಲಿ ಸಾಲು ಸಾಲು ವ್ಯತೆ, ಮನಸೆಂಬ ಹೂವಿನ ಬಳ್ಳಿಗೆ ನೀನಾಗುವೆಯ ಆ ಆಧಾರ. ಬಣ್ಣ ಬಣ್ಣದ ಬದುಕಿನಲ್ಲಿ ಸಾಲು ಸಾಲು ವ್ಯತೆ, ಮನಸೆಂಬ ಹೂವಿನ ಬಳ್ಳಿಗೆ ನೀನಾಗುವೆಯ ಆಧಾರ. ನೀಲಾಗಸದ ಬೆಳ್ಳಿ ಮೋಡದಲ್ಲಿ ಮೂಡಿ ಬಂದ ಕಾಮನ ಬಿಲ್ಲಂತೆ, ಕಣ್ಣೀರ ಬಿಂದುವನ್ನರಸಿ ನಗುವರಳಿಸಲು ನೀನಾಗುವೆಯ ನನ್ನ ಕವಿತೆ. ನೀಲಾಗಸದ ಬೆಳ್ಳಿ ಮೋಡದಲ್ಲಿ ಮೂಡಿ ಬಂದ ಕಾಮನ ಬಿಲ್ಲಂತೆ, ಕಣ್ಣೀರ ಬಿಂದುವನ್ನೊರಸಿ ನಗುವರಳಿಸಲು ನೀನಾಗುವೆಯ ನನ್ನ ಕವಿತೆ. ಮುಂದಿನ ಕವನ ಶೀರ್ಷಿಕೆ ನೀನು. ನಿನ್ನೊಳಗಿನ ಮಾತು ನಿನಗರಿವಿಲ್ಲದಿದ್ದರೆ ಪರರಿಗೆ ತಿಳಿಸುವ ಪರಿಯೆಂತು? ನಿನ್ನೊಳಗಿನ ಮಾತು ನಿನಗರಿವಿಲ್ಲದಿದ್ದರೆ ಪರರಿಗೆ ತಿಳಿಸುವ ಪರಿ

0: ನಿನ್ನೊಳಗಿನ ಅಳಲು ನೀನರಿಯದಿದ್ದರೆ ಪರರ ನೋವನರಿಯುವುದೆಂತು. ನಿನ್ನೊಳಗಿನ ಅಳಲು ನೀನರಿಯದಿದ್ದರೆ ಪರರ ನೋವನರಿಯುವುದೆಂತು. ನೀನು ನಿನಗಾಗಿಲ್ಲವೆಂದರೆ ನೀನಾರಿಗಾದರೂ ಒದಗುವೆಯಂತು. ನೀನು ನಿನಗಾಗಿಲ್ಲವೆಂದರೆ ನೀನಾರಿಗಾದರೂ ಒದಗುವೆಯಂತು. ನಿನ್ನ ನೀನು ಪ್ರೀತಿಸಲರಿಯದೆ ಪರರ ಪ್ರೀತಿಸುವೆಯಂತು. ನಿನ್ನ ನೀನು ಪ್ರೀತಿಸಲರಿಯದೆ ಪರರ ಪ್ರೀತಿಸುವೆಯಂತು. ನಿನ್ನ ಶಕ್ತಿಯನರಿಯದಿದ್ದರೆ ಪರರ ಶಕ್ತಿಯನರಿಯುವುದೆಂತು. ನಿನ್ನ ಶಕ್ತಿಯನರಿಯದಿದ್ದರೆ ಪರರ ಶಕ್ತಿಯನರಿಯುವುದೆಂತು. ನಿನ್ನ ಸ್ವರೂಪವನರಿಯದಿದ್ದರೆ ಅನ್ಯ ರೂಪಗಳ ನರಿವೆಯಂತು. ನಿನ್ನ ಸ್ವರೂಪವನರಿಯದಿದ್ದರೆ ಅನ್ಯ ರೂಪಗಳ ನರಿವೆಯಂತು. ನಿನ್ನ ಕೆಡುಕಗಳ ನರಿಯದಿದ್ದರೆ ಅನ್ಯರ ಕೆಡುಕಗಳ ನರಿವೆಯಂತು. ನಿನ್ನ ಕೆಡುಕಗಳ ನರಿಯದಿದ್ದರೆ ಅನ್ಯರ ಕೆಡುಕಗಳ ನರಿವೆಯಂತು. ತೋರು ಬೆರಳಿನ ಗುರಿ ಒಂದು ಕಡೆಗೆ, ಮೂರು ಬೆರಳುಗಳ ಗುರಿ ನಿನ್ನೆಡೆಗೆ. ತೋರು ಬೆರಳಿನ ಗುರಿ ಒಂದು ಕಡೆಗೆ, ಮೂರು ಬೆರಳುಗಳ ಗುರಿ ನಿನ್ನೆಡೆಗೆ. ಮುಂದಿನ ಕವನ ಶೀರ್ಷಿಕೆ ಕವನದೊಳಗಿನ ಕವಿ. ಕವಿತೆಯೊಳಗಿನ ಕವಿಯಾಗ ಬಯಸಿದೆ ಕವನವೊಂದ ಬರೆದೆ. ಕವಿತೆಯೊಳಗಿನ ಕವಿಯಾಗ ಬಯಸಿದೆ ಕವನವೊಂದ ಬರೆದೆ. ಕವಿತೆಯೊಳಗಿನ ಕವಿಯೊಬ್ಬ ಕವಯತ್ರಿ ಕನಸಿಟ್ಟು ಕವಿಯಾಗಿದ್ದ. ಕವಿತೆಯೊಳಗಿನ ಕವಿಯೊಬ್ಬ ಕವಯತ್ರಿ ಕನಸಿಟ್ಟು ಕವಿಯಾಗಿದ್ದ. ಕವಿತೆಯೊಳಗಿನ ಕವಿಯಾಗ ಬಯಸಿದ್ದ ನನಗೆ ಕವನದಲ್ಲಿನ ಕವಯತ್ರಿ ಮನದ ಕದ ತೆರೆದಳು. ಕವಿತೆಯೊಳಗಿನ ಕವಿಯಾಗ ಬಯಸಿದ್ದ ನನಗೆ ಕವನದಲ್ಲಿನ ಕವಯತ್ರಿ ಮನದ ಕದ ತೆರೆದಳು. ಕವಿತೆಯೊಳಗಿನ ಕವಿಯಾಗಲು ಕವಿ ಇಷ್ಟಪಟ್ಟ ಕವಯತ್ರಿಯ ಕನಸಿನ ರಾಜನಾದಿನ. ಕವಿತೆಯೊಳಗಿನ ಕವಿಯಾಗಲು ಕವಿ ಇಷ್ಟಪಟ್ಟ ಕವಯತ್ರಿಯ ಕನಸಿನ ರಾಜನಾದಿನ. ಕವನದೊಳಗಿನ ಕವಿ ನೊಂದಿರಲು ಕವಿತೆಯೊಳಗಿನ ಕವಿಯಾಗಬೇಕಿದ್ದ ನಾ ಹರ್ಷಿಸಲಿ. ಕವನದೊಳಗಿನ ಕವಿ ನೊಂದಿರಲು ಕವಿತೆಯೊಳಗಿನ ಕವಿಯಾಗಬೇಕಿದ್ದ ನಾ ಹರ್ಷಿಸಲಿ. ಕವಿತೆಯೊಳಗಿನ ಕವಿಗೆ ಕವನದೊಳಗಿನ ಕವಯತ್ರಿಯ ಕೈಯ ನೀಡಿ ಕವಿತೆಯೊಳಗಿನ ಕವಿಯಾಗ ಬಯಸಿದೆ. ಕವಿತೆಯೊಳಗಿನ ಕವಿಗೆ ಕವನದೊಳಗಿನ ಕವಯತ್ರಿಯ ಕೈಯ ನೀಡಿ ಕವಿತೆಯೊಳಗಿನ ಕವಿಯಾಗ ಬಯಸಿದೆ. ಕವನಕ್ಕೆ ಒಂದು ಚುಕ್ಕೆ ಇಟ್ಟೆ ಕವಿತೆಯೊಂದಿಗೆ ಧ್ಯಾನಸ್ಥಳಾದೆ. ಕವನಕ್ಕೆ ಒಂದು ಚುಕ್ಕೆ ಇಟ್ಟೆ ಕವಿತೆಯೊಂದಿಗೆ ಧ್ಯಾನಸ್ಥಳಾದೆ.
1: ಇದುವರೆಗೆ ಅಕ್ಷತಾ ಇವರಿಂದ ಕವನ ವಾಚನ ಕೇಳಿದಿರಿ. ಇದು ಇಂದಿನ ಯುವವಾಣಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.

0: ಎನೆಪೋಯ ಆಸ್ಪತ್ರೆ ಆರೋಗ್ಯ ದೀಪ ನೇರ ಫೋನಿನ್ ಕಾರ್ಯಕ್ರಮ ನಾಳೆ ರಾತ್ರಿ 8 ಗಂಟೆಗೆ ಪ್ರಸಾರವಾಗಲಿದೆ. ಈ ಸಲದ ವಿಷಯ ಮಹಿಳೆಯರಲ್ಲಿ ಮುಟ್ಟಿನ ತೊಂದರೆಗಳು ಮತ್ತು ಚಿಕಿತ್ಸೆ. ಭಾಗವಹಿಸುವವರು ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ರಮ್ಯಾ. ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2211999, ಎಸ್ಟಿಡಿ ಕೋಡ್ 0824, ಮೊಬೈಲ್ 8277038000. ಮಹಿಳೆಯರಲ್ಲಿ ಮುಟ್ಟಿನ ತೊಂದರೆಗಳು ಮತ್ತು ಚಿಕಿತ್ಸೆ ಕುರಿತಾಗಿ ಮಾಹಿತಿಯನ್ನು ಪಡೆದುಕೊಳ್ಳಲು ಕರೆ ಮಾಡಿ ನಾಳೆ ರಾತ್ರಿ 8 ಗಂಟೆಗೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನೆಪೋಯ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ, ದೇರಳಕಟ್ಟೆ, ಮಂಗಳೂರು.
1: ಪ್ರಜ್ಞಾ ಸಲಹಾ ಕೇಂದ್ರ ಭರವಸೆಯ ಬೆಳಕು ಪ್ರಾಯೋಜಿತ ಸರಣಿಯು ಪ್ರತಿ ತಿಂಗಳ 2ನೇ ಮತ್ತು 4ನೇ ಬುಧವಾರ ಪೂರ್ವಾಹ್ನ 11 ಗಂಟೆಗೆ ಪ್ರಸಾರವಾಗುತ್ತಿದೆ. ಈ ಬಾರಿ ನಿಲ್ಲದ ಪಯಣ ಭರವಸೆಯ ಬೆಳಕು ಸಂವಾದ ಕೇಳಬಹುದು. ಕೇಳಿ ಪ್ರಜ್ಞಾ ಸಲಹಾ ಕೇಂದ್ರ ಭರವಸೆಯ ಬೆಳಕು ಪ್ರಾಯೋಜಿತ ಸರಣಿಯ 287ನೆಯ ಕಾರ್ಯಕ್ರಮ ನಾಳೆ ಪೂರ್ವಾಹ್ನ 11 ಗಂಟೆಗೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಜ್ಞಾ ಸಲಹಾ ಕೇಂದ್ರ, ಮಂಗಳೂರು.

ಆಕಾಶವಾಣಿ ಮಂಗಳೂರು. ಈಗ ಡಾಕ್ಟರ್ ಅನಂತಮೂರ್ತಿಯವರಿಂದ ಕನ್ನಡದಲ್ಲಿ ಭಾಷಣ. ವಿಷಯ: ಪೌರಾಣಿಕ ಪಾತ್ರಗಳು ವರ್ತಮಾನಕ್ಕೆ ಹೇಗೆ ಸಂಬಂಧಿತ?

ನಾವೆಲ್ಲರೂ ಪೌರಾಣಿಕ ಕಥೆಗಳನ್ನು ಕೇಳುತ್ತೇವೆ. ರಾಮಾಯಣ, ಮಹಾಭಾರತ, ಭಾಗವತ, ಇವು ನಮ್ಮ ಸಂಸ್ಕೃತಿಯ ಜೀವಾಳ. ಆದರೆ ಒಂದು ಸ್ವಾಭಾವಿಕ ಪ್ರಶ್ನೆ ಮೂಡುತ್ತದೆ, ಈ ಕಥೆಗಳು ಇಂದಿನ ಜೀವನಕ್ಕೆ ಏನು ಉಪಯೋಗ? ಇವು ಕೇವಲ ಹಳೆಯ ಕಥೆಗಳೇ ಅಥವಾ ಇಂದಿನ ಜೀವನಕ್ಕೂ ಮಾರ್ಗದರ್ಶಕವೇ ಎನ್ನುವ ಹಾಗೆ. ನಿಜವಾಗಿ ನೋಡಿದರೆ ಪೌರಾಣಿಕ ಪಾತ್ರಗಳು ಕೇವಲ ಕಥೆಯ ಪಾತ್ರಗಳಲ್ಲ, ಅವು ಮಾನವ ಜೀವನದ ಮೌಲ್ಯಗಳ ಜೀವಂತ ಪ್ರತಿಬಿಂಬ. ಮನಃಶಾಸ್ತ್ರಜ್ಞರು ಹೇಳ್ತಾರೆ, ನಮ್ಮ ಬಾಲ್ಯದ ಕಥೆಗಳು ನಮ್ಮ ವ್ಯಕ್ತಿತ್ವವನ್ನು ರೂಪಿಸುತ್ತವೆ. ಹಾಗಾದರೆ ಶ್ರೀರಾಮ, ಶ್ರೀಕೃಷ್ಣ, ಹನುಮ ಮುಂತಾದಂತಹ ಪಾತ್ರಗಳು ನಮ್ಮ ಮನಸ್ಸಿನ ಭಾಗವೇ ಆಗಿಲ್ಲವೇ? ಈಗ ಕೆಲವು ಪೌರಾಣಿಕ ಪಾತ್ರಗಳ ಅರ್ಥ ಮತ್ತು ಮಹತ್ವದ ಬಗ್ಗೆ ಗಮನಹರಿಸೋಣ. ಪ್ರತಿ ಪೌರಾಣಿಕ ಪಾತ್ರವು ಒಂದು ಮೌಲ್ಯವನ್ನು ಪ್ರತಿನಿಧಿಸುತ್ತದೆ. ಅವು ಕೇವಲ ಒಂದು ಯುಗದ ಕಥೆ ಅಲ್ಲ, ಅವು ಎಲ್ಲ ಯುಗಗಳ ಮಾನವ ಸ್ವಭಾವದ ಚಿತ್ರಣ. ಮೊದಲನೆಯದಾಗಿ ಶ್ರೀರಾಮನ ಪಾತ್ರವನ್ನು ನಾವು ಗಮನಿಸುವುದಾದರೆ, ಶ್ರೀರಾಮನ ಪಾತ್ರ ಆದರ್ಶ ನಾಯಕತ್ವದ ಸಂಕೇತ. ರಾಮನು ಕೇವಲ ರಾಜನಲ್ಲ, ಅವನು ಒಂದು ಆದರ್ಶ, ಮಾತಿನ ಮೇಲೆ ನಿಂತವನು, ನ್ಯಾಯಪಾಲಕ, ಜನರ ಹಿತಕ್ಕಾಗಿ ಬದುಕಿದವನು. ಅವನ ಜೀವನದಲ್ಲಿ ಸಂತೋಷ ಕಡಿಮೆ, ಕಷ್ಟ ಹೆಚ್ಚು, ಆದರೂ ಅವನು ತನ್ನ ಕರ್ತವ್ಯ ಬಿಡಲಿಲ್ಲ. ಅವನ ಪ್ರತಿ ನಿರ್ಧಾರ ನನಗೆ ಏನು ಬೇಕು ಎಂಬ ಪ್ರಶ್ನೆಯಿಂದ ಅಲ್ಲ, ಸಮಾಜಕ್ಕೆ ಏನು ಒಳ್ಳೆಯದು ಎಂಬ ಪ್ರಶ್ನೆಯಿಂದ ಹುಟ್ಟಿದ್ದು. ಇಂದಿನ ನಾಯಕತ್ವಕ್ಕೂ ಇದೇ ಮಾದರಿ ಅಗತ್ಯ. ರಾಜಕಾರಣಿಯಾಗಿರಲಿ, ಶಿಕ್ಷಕನಾಗಿರಲಿ, ಉದ್ಯಮಿಯೇ ಆಗಿರಲಿ, ಯಾರೇ ಆಗಲಿ, ನನ್ನ ಜನರಿಗೆ ಏನು ಒಳ್ಳೆಯದು ಎಂಬ ಪ್ರಶ್ನೆಯೇ ನಾಯಕತ್ವದ ನಿರ್ಧಾರ. ಇನ್ನು ಶ್ರೀಕೃಷ್ಣನ ಪಾತ್ರದ ಬಗ್ಗೆ ಹೇಳುವುದಾದರೆ, ಶ್ರೀಕೃಷ್ಣ ಜ್ಞಾನ ಮತ್ತು ತಂತ್ರದ ಸಂಕೇತ. ಕೃಷ್ಣನು ಯುದ್ಧ ಮಾಡಲಿಲ್ಲ, ಆದರೆ ಯುದ್ಧವನ್ನು ಮಾಡುವಂತಹ ಮಾರ್ಗದರ್ಶನ ಮಾಡಿದನು. ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ, ಸಮಸ್ಯೆಗಳಿಗೆ ಬುದ್ಧಿವಂತ ಪರಿಹಾರ, ಇದು ಇಂದಿನ ಜೀವನದ ಅತ್ಯಂತ ಅಗತ್ಯ ಗುಣ. ಕೃಷ್ಣ ಹಲವಾರು ಸ್ತರಗಳಲ್ಲಿ ನಮಗೆ ಕಾಣುತ್ತಾನೆ. ಬಾಲ್ಯದಲ್ಲಿ ಆಟಿಕೆ ಕದ್ದ ಮಗು, ಯೌವನದಲ್ಲಿ ಗೋಪಿಕೆಯರ ಪ್ರಿಯ, ಕುರುಕ್ಷೇತ್ರದಲ್ಲಿ ಜ್ಞಾನಿ ಹಾಗೂ ಮಾರ್ಗದರ್ಶಕ. ಈ ವ್ಯಕ್ತಿತ್ವದ ವೈವಿಧ್ಯ ನಮಗೆ ಹೇಳುತ್ತದೆ, ಜೀವನದ ಪ್ರತಿ ಹಂತದಲ್ಲೂ ಸಂಪೂರ್ಣವಾಗಿ ಭಾಗವಹಿಸು ಎನ್ನುವ ಹಾಗೆ. ಇನ್ನು ದ್ರೌಪದಿಯ ಪಾತ್ರ, ಇದು ಸ್ವಾಭಿಮಾನ ಮತ್ತು ಧೈರ್ಯದ ಸಂಕೇತ ಆಗಿರುತ್ತದೆ. ದ್ರೌಪದಿ ಸಂಕಷ್ಟದಲ್ಲಿದ್ದರೂ ಕೂಡ ತನ್ನ ಗೌರವವನ್ನು ಕಳೆದುಕೊಳ್ಳಲಿಲ್ಲ. ಅವಳ ಮೇಲೆ ಅನ್ಯಾಯ ಆದಾಗ ಅವಳು ಮೌನದಿಂದ ಅಳಲಿಲ್ಲ, ಧೈರ್ಯದಿಂದ ಪ್ರಶ್ನಿಸಿದಳು. ಒಬ್ಬ ಮಹಿಳೆ ತನ್ನ ಹಕ್ಕಿಗಾಗಿ ಧ್ವನಿ ಎತ್ತಬಹುದು ಎನ್ನುವಂತಹ ಸಂದೇಶ ಇಂದಿಗೂ ಎಷ್ಟು ಪ್ರಸ್ತುತ ಅಲ್ವೇ? ದ್ರೌಪದಿ ಮಹಿಳಾಶಕ್ತಿ ಮತ್ತು ಆತ್ಮಗೌರವದ ಶಾಶ್ವತ ಸಂಕೇತ. ಇಂದಿನ ಮಹಿಳೆ ತನ್ನ ಹಕ್ಕಿಗಾಗಿ, ತನ್ನ ಘನತೆಗಾಗಿ ದ್ರೌಪದಿಯಿಂದ ಸ್ಫೂರ್ತಿಯನ್ನು ಪಡೆಯಬಹುದು. ಇನ್ನು ಕರ್ಣನ ಪಾತ್ರ. ಕರ್ಣನು ದಾನ ಮತ್ತು ನಿಷ್ಠೆಯ ಸಂಕೇತ ಅಂತ ಹೇಳಬಹುದು. ಕರ್ಣನ ಕಥೆ ಎಷ್ಟು ಮಾರ್ಮಿಕ ನೋಡಿ. ಶ್ರೇಷ್ಠ ಯೋಧ, ಶ್ರೇಷ್ಠ ದಾನಿ, ಆದರೆ ಕೇವಲ ಜನ್ಮದಿಂದಾಗಿ ಸಮಾಜ ಅವನನ್ನು ತಿರಸ್ಕರಿಸಿತು. ಅವನ ನೋವು ನಮ್ಮ ಸಮಾಜದ ಜಾತಿ ತಾರತಮ್ಯದ ನೋವು. ಅವನ ದಾನ, ಕರ್ಣನು ತನ್ನಲ್ಲಿರುವುದನ್ನೆಲ್ಲವನ್ನೂ ಕೊಟ್ಟ, ತನ್ನ ಕವಚಕುಂಡಲವನ್ನೂ ಸಹ. ಸಮಾಜ ಅವನನ್ನು ತಿರಸ್ಕರಿಸಿದರೂ ಕೂಡ, ನಿಯತಿ ಅವನ ವಿರುದ್ಧ ಇದ್ದರೂ ಕೂಡ, ಅವನು ತನ್ನ ಒಳ್ಳೆಯ ಗುಣವನ್ನು ಕಳೆದುಕೊಳ್ಳಲಿಲ್ಲ. ಕರ್ಣ ನಮಗೆ ಒಂದು ದೊಡ್ಡ ಜೀವನ ಸಂದೇಶ ನೀಡುತ್ತಾನೆ. ಸಮಾಜ ನಿಮ್ಮನ್ನು ಒಪ್ಪದಿರಲಿ, ಪರಿಸ್ಥಿತಿ ಕಷ್ಟದಲ್ಲಿರಲಿ, ಏನೇ ಆಗಲಿ, ನಿಮ್ಮ ಮೌಲ್ಯಗಳನ್ನು ಬಿಡಬೇಡಿ ಅಂತ. ಇನ್ನು ಹನುಮಂತನ ಪಾತ್ರದ ಬಗ್ಗೆ ನಾವು ಗಮನಹರಿಸಿದರೆ, ಹನುಮಂತ ಸಮರ್ಪಣೆ ಮತ್ತು ಶಕ್ತಿಯ ಸಂಕೇತ. ಜ್ಞಾನ, ಶಕ್ತಿ, ಭಕ್ತಿ, ಮೂರರ ಸಮಾಗಮ. ಅವನು ತನ್ನ ಸಾಮರ್ಥ್ಯದ ಬಗ್ಗೆ ಎಂದೂ ಅಹಂಕಾರ ಪಟ್ಟಿಲ್ಲ. ರಾಮ ಕೇಳಿದಾಗ ಅಷ್ಟೇ ಸಮುದ್ರ ದಾಟಿದ, ಲಂಕೆ ಸುಟ್ಟ, ಅಹಂಕಾರ ಇಲ್ಲದ ಸೇವೆ ಇದು. ಇದು ಹನುಮನ ವ್ಯಕ್ತಿತ್ವ. ಇಂದಿನ ಯುವ ಜನಾಂಗಕ್ಕೆ ಹನುಮ ಒಂದು ಆದರ್ಶ. ತಾನು ಸಮರ್ಥ ಎಂದು ತಿಳಿದಿದ್ದರೂ ಕೂಡ ವಿನಮ್ರತೆ ಕಾಯ್ದುಕೊಳ್ಳುವಂತಹ ಮಾದರಿಯವನು. ಇನ್ನು ವಿದುರನ ಪಾತ್ರ. ವಿದುರನ ಪಾತ್ರ ಮನುಷ್ಯನ ಒಂದು ಮೌಲ್ಯದ ಸಂಕೇತವಾಗಿದೆ. ವಿದುರ ರಾಜನಾಗಿರಲಿಲ್ಲ, ಆದರೂ ಧರ್ಮದ ಧ್ವನಿ ಅವರದ್ದೇ ಆಗಿತ್ತು. ದಾಸಿಪುತ್ರನಾದಂತಹ ವಿದುರ ತನ್ನ ಜ್ಞಾನ ಮತ್ತು ನ್ಯಾಯಪ್ರಿಯತೆಯಿಂದ ಇಡೀ ರಾಜಮನೆತನಕ್ಕೆ ಮಾರ್ಗದರ್ಶಕನಾಗಿದ್ದ. ಜನ್ಮ ಅಲ್ಲ, ಗುಣ ಅದೇ ಒಬ್ಬ ಮನುಷ್ಯನ ಮೌಲ್ಯ ನಿರ್ಧರಿಸುತ್ತದೆ ಎನ್ನುವಂತಹ ತತ್ವ ಇಲ್ಲಿ ಸ್ಪಷ್ಟವಾಗಿದೆ. ಇನ್ನು ಈ ಪಾತ್ರಗಳು

ವರ್ತಮಾನ ಜೀವನಕ್ಕೆ ಹೇಗೆ ಸಂಬಂಧ ಎಂದು ತಿಳಿದುಕೊಳ್ಳೋಣ. ಇಂದಿನ ಜೀವನದಲ್ಲಿ ನಾವು ಹಲವಾರು ಸವಾಲುಗಳನ್ನು ಎದುರಿಸುತ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಪೌರಾಣಿಕ ಪಾತ್ರಗಳು ನಮಗೆ ದಾರಿ ತೋರಿಸುತ್ತವೆ. ನಮ್ಮ ಜೀವನದಲ್ಲಿ ನಾಯಕತ್ವದ ಗುಣ ಅತಿ ಮುಖ್ಯವಾಗಿರುತ್ತದೆ. ನಾವು ಲೀಡರ್ಶಿಪ್ ಅಂತ ಕರೀತೇವೆ. ಇಂದಿನ ಸಮಾಜದಲ್ಲಿ ಉತ್ತಮ ನಾಯಕತ್ವದ ಕೊರತೆ ಕಾಣುತ್ತಾ ಇದೆ. ರಾಮನಂತೆ ನಾಯಕತ್ವ ಎಂದರೆ ನ್ಯಾಯಪಾಲನೆ, ಸಮಾನತೆ ಮತ್ತು ಜವಾಬ್ದಾರಿ. ಕೇವಲ ಪ್ರಚಾರ ಅಲ್ಲ, ಕೇವಲ ಭಾಷಣ ಅಲ್ಲ, ತ್ಯಾಗ ಮಾಡಿ ಜನರ ಮಧ್ಯೆ ನಿಲ್ಲುವಂತಹ ನಾಯಕತ್ವ ಇಂದಿಗೆ ಮುಖ್ಯವಾಗಿದೆ. ಇದು ರಾಜಕೀಯದಲ್ಲಿ, ಶಿಕ್ಷಣದಲ್ಲಿ, ಕುಟುಂಬದಲ್ಲಿ ಎಲ್ಲೆಡೆ ಅಗತ್ಯವಾಗಿದೆ. ಇನ್ನು ನಿರ್ಧಾರ ಶಕ್ತಿ, ಡಿಸಿಷನ್ ಮೇಕಿಂಗ್ ಅಂತ ಕರೀತೇವೆ ನಾವು. ಕೃಷ್ಣನು ಸಂಕಷ್ಟದ ಸಮಯದಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಂಡ. ಮಹಾಭಾರತ ಯುದ್ಧ ಮುಂಚೆ ಶಾಂತಿ ಪ್ರಸ್ತಾವ ತಂದನು. ಇದು ವಿಫಲವಾದಾಗ ನ್ಯಾಯದ ಪರ ನಿಂತನು. ಇಂದಿನ ಜೀವನದಲ್ಲಿ, ಉದ್ಯೋಗದಲ್ಲಿ, ಶಿಕ್ಷಣದಲ್ಲಿ ಅಥವಾ ವೈಯಕ್ತಿಕ ಜೀವನದಲ್ಲಿ ಸರಿಯಾದ ನಿರ್ಧಾರವೇ ಯಶಸ್ಸಿಗೆ ಕಾರಣವಾಗುತ್ತದೆ. ಇನ್ನು ನಮ್ಮ ಜೀವನದಲ್ಲಿ ಎದುರಾಗುವಂತಹ ಸಂಕಷ್ಟಗಳನ್ನು ನಾವು ಹೇಗೆ ಎದುರಿಸುತ್ತೇವೆ ಎನ್ನುವುದು ಕೂಡ ಮುಖ್ಯವಾಗುತ್ತದೆ. ಹ್ಯಾಂಡ್ಲಿಂಗ್ ಚಾಲೆಂಜಸ್ ಅಂತ ಹೇಳ್ತೇವೆ. ಪಾಂಡವರು ಜೀವನದಲ್ಲಿ ಅನೇಕ ಸಂಕಷ್ಟಗಳನ್ನು ಎದುರಿಸಿದರು. ಅರಮನೆ ಕಳೆದುಕೊಂಡರು, ಕಾಡಿನಲ್ಲಿ ಬದುಕಿದರು, ಅಜ್ಞಾತವಾಸ ಅನುಭವಿಸಿದರು, ಆದರೂ ಧೈರ್ಯ ಕಳೆದುಕೊಳ್ಳಲಿಲ್ಲ. ಕಷ್ಟ ಎದುರಾದಾಗ ಮನಸ್ಸು ತೆಗೆದುಕೊಳ್ಳುವಂತಹ ನಿರ್ಧಾರ, ಅದೇ ನಮ್ಮ ವ್ಯಕ್ತಿತ್ವವನ್ನು ನಿರ್ಧರಿಸುತ್ತದೆ. ಸಂಕಷ್ಟಗಳು ಜೀವನದ ಭಾಗ, ಆದರೆ ಅದನ್ನು ಎದುರಿಸುವಂತಹ ಶಕ್ತಿ, ಅದೇ ನಮ್ಮ ಗೆಲುವು. ಇನ್ನು ನಮ್ಮ ಜೀವನದಲ್ಲಿ ನೈತಿಕತೆಯೂ ಕೂಡ ಅತಿ ಮುಖ್ಯವಾದಂತಹ ಅಂಶ. ಎಥಿಕ್ಸ್ ಅಂತ ಕರೀತೇವೆ. ಇಂದಿನ ಕಾಲದಲ್ಲಿ ನೈತಿಕತೆ ಕಡಿಮೆಯಾಗುತ್ತಾ ಇದೆ. ಲಂಚ, ಮೋಸ, ಸ್ವಾರ್ಥ, ಪುರಾಣಗಳ ಸಂದೇಶ ಸ್ಪಷ್ಟ. ಯಾವ ಪರಿಸ್ಥಿತಿಯಲ್ಲೂ ಧರ್ಮವನ್ನು ಉಳಿಸಬೇಕು. ವಿದುರ ರಾಜಮನೆತನದ ಮಧ್ಯೆ ಇದ್ದರೂ ಕೂಡ ಧರ್ಮವನ್ನು ಬಿಡಲಿಲ್ಲ. ಇದು ಇಂದಿನ ಸರ್ಕಾರಿ ನೌಕರ, ವ್ಯಾಪಾರಿ, ಶಿಕ್ಷಕ ಎಲ್ಲರಿಗೂ ಕೂಡ ಇದೇ ಮಾದರಿಯಾಗಿದೆ. ಇನ್ನು ದ ಸ್ವಾಭಿಮಾನ, ಸೆಲ್ಫ್ ರೆಸ್ಪೆಕ್ಟ್ ಅಂತ ಕರೀತೇವೆ. ಈ ದ್ರೌಪದಿಯ ಪಾತ್ರ ನಮಗೆ ಒಂದು ಶಾಶ್ವತ ಪಾಠ ನೀಡುತ್ತದೆ. ಸ್ವಾಭಿಮಾನವನ್ನು ಯಾವಾಗಲೂ ಉಳಿಸಿಕೊಳ್ಳಬೇಕು. ಇಂದಿನ ಮಹಿಳೆ, ಇಂದಿನ ಯುವಕ, ಇಂದಿನ ಸಮಾಜ ಎಷ್ಟೇ ಒತ್ತಡ ಹಾಕಿದಾಗಲೂ ಕೂಡ ತಮ್ಮ ಆತ್ಮಗೌರವ ಉಳಿಸಿಕೊಳ್ಳಬೇಕು ಎನ್ನುವಂತಹ ನೀತಿಯನ್ನು ಈ ದ್ರೌಪದಿಯ ಪಾತ್ರ ನಮಗೆ ಕೊಡುತ್ತದೆ. ಕೊನೆಯದಾಗಿ, ಶ್ರಮ ಮತ್ತು ಸಮರ್ಪಣೆ ನಮ್ಮ ಜೀವನದಲ್ಲಿ ಮುಖ್ಯ. ಇದಕ್ಕೆ ಪೂರಕವಾದಂತಹ ಪಾತ್ರ ಹನುಮಂತ. ಹನುಮಂತ ಸಮುದ್ರ ದಾಟಿದ, ಲಂಕೆ ಸುಟ್ಟ, ಸಂಜೀವಿನಿ ತಂದ, ಪ್ರತಿ ಕೆಲಸದಲ್ಲೂ ಪೂರ್ಣ ಶ್ರಮ ಹಾಕಿದ, ಅರ್ಧ ಮನಸ್ಸಿನಿಂದ ಕೆಲಸ ಮಾಡಲಿಲ್ಲ. ಇಂದಿನ ವಿದ್ಯಾರ್ಥಿಗಳಿಗೆ ಅಥವಾ ಉದ್ಯೋಗಿಗಳಿಗೆ ಹನುಮಂತನ ಶ್ರಮ ಮಾದರಿಯಾಗಬೇಕು. ನಮ್ಮ ಕರಾವಳಿಯ ಯಕ್ಷಗಾನದಲ್ಲಿ ಈ ಪೌರಾಣಿಕ ಪಾತ್ರಗಳು ಜೀವಂತವಾಗಿ ಅರಳುತ್ತವೆ. ಯಕ್ಷಗಾನ ಎಂದರೆ ಕೇವಲ ರಾತ್ರಿ ನಡೆಯುವಂತಹ ಪ್ರದರ್ಶನ ಅಲ್ಲ, ಅದು ನಮ್ಮ ಜನರ ಜೀವನದ ತತ್ವಶಾಸ್ತ್ರ. ರಂಗದ ಮೇಲೆ ಕೃಷ್ಣನ ಮಾತು ಕೇಳಿದಾಗ, ದ್ರೌಪದಿಯ ಸಂಕಷ್ಟ ನೋಡಿದಾಗ, ಕರ್ಣನ ದಾನ ಕಂಡಾಗ ನಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಮೂಡುತ್ತದೆ, ನಾವು ಇದರಿಂದ ಏನು ಕಲಿಯಬೇಕು ಎನ್ನುವ ಹಾಗೆ. ಯಕ್ಷಗಾನ ಕೇವಲ ಮನರಂಜನೆಯಲ್ಲ, ಅದು ಮೌಲ್ಯಗಳ ಪ್ರಸಾರ. ಅದು ನಮ್ಮ ತಲೆಮಾರಿನಿಂದ ತಲೆಮಾರಿಗೆ ಸಂಸ್ಕೃತಿಯ ದೀಪ ಹೊತ್ತಿಸುವ ಮಾಧ್ಯಮ. ಯಕ್ಷಗಾನ ವೇಷಧಾರಿ ರಂಗದ ಮೇಲೆ ಕರ್ಣನಾದಾಗ ಅವನ ದನಿಯಲ್ಲಿ ಕರ್ಣನ ನೋವು ಕೇಳಿಸುತ್ತದೆ. ಅದು ಕಲೆಯ ಮಾಯೆ, ಅದುವೇ ನಮ್ಮ ಪುರಾಣದ ಶಕ್ತಿ. ಇನ್ನು ಈ ಪಾತ್ರಗಳ ಮೌಲ್ಯಗಳನ್ನು ನಮ್ಮ ಜೀವನದಲ್ಲಿ ಹೇಗೆ ಎಲ್ಲೆಲ್ಲಿ ಬಳಸಬಹುದು ಎಂದು ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ನಮ್ಮ ಕುಟುಂಬದಲ್ಲಿ. ಕುಟುಂಬದಲ್ಲಿ ಪರಸ್ಪರ ಗೌರವ ಮತ್ತು ಪ್ರೀತಿ ಅತಿ ಮುಖ್ಯವಾಗಿದೆ. ರಾಮ ಸೀತೆ, ಕೃಷ್ಣ ರುಕ್ಮಿಣಿ ಮುಂತಾದಂತಹ ಪಾತ್ರಗಳು ಪ್ರೀತಿ, ವಿಶ್ವಾಸ, ಗೌರವ ಇವುಗಳನ್ನು ಪ್ರತಿಬಿಂಬಿಸುತ್ತವೆ. ಇದುವೇ ಕುಟುಂಬದ ಬಂಧವನ್ನು ಗಟ್ಟಿ ಮಾಡುತ್ತದೆ. ಇನ್ನು ನಮ್ಮ ಉದ್ಯೋಗದಲ್ಲಿ ಈ ಪಾತ್ರಗಳು ನಿಷ್ಠೆ ಮತ್ತು ಜವಾಬ್ದಾರಿಯ ಸಂಕೇತ. ಹನುಮ ರಾಮನ ಕೆಲಸ ಮಾಡಿದಂತೆ ಅಚ್ಚುಕಟ್ಟಾಗಿ, ಪ್ರಾಮಾಣಿಕವಾಗಿ, ಉದ್ಯೋಗ ಕೇವಲ ಸಂಬಳಕ್ಕಾಗಿ ಅಲ್ಲ, ಸಮಾಜಕ್ಕೆ ಮತ್ತು ನಮ್ಮ ಕೊಡುಗೆ ಎನ್ನುವಂತಹ ದೃಷ್ಟಿಯಿಂದ ನಾವು ಉದ್ಯೋಗವನ್ನು ಮಾಡಬೇಕಾಗುತ್ತದೆ. ಇನ್ನು ನಮ್ಮ ಸಮಾಜದಲ್ಲಿ
ಸಹಾನುಭೂತಿ

0: ಮತ್ತು ಸೇವಾ ಮನೋಭಾವ ಮುಖ್ಯವಾಗಿದೆ. ಕೃಷ್ಣ ದ್ರೌಪದಿಗೆ ಸಹಾಯ ಮಾಡಿದಂತೆ ನಮ್ಮ ಸುತ್ತ ಕಷ್ಟದಲ್ಲಿರುವಂತಹ ಜನರಿಗೆ ನಾವು ಕೈಚಾಚೋಣ. ಇವು ಜೀವನವನ್ನು ಉತ್ತಮಗೊಳಿಸುತ್ತವೆ, ನಮ್ಮ ಸಮಾಜವನ್ನು ಸುಂದರಗೊಳಿಸುತ್ತದೆ. ಈ ಮೌಲ್ಯಗಳನ್ನು ನಾವು ಅಳವಡಿಸಿಕೊಂಡಾಗ ಕಚೇರಿ ಒಂದು ರಾಮರಾಜ್ಯ ಆಗುತ್ತದೆ, ಮನೆ ಒಂದು ಗೋಕುಲ ಆಗುತ್ತದೆ, ಸಮಾಜ ಒಂದು ಧರ್ಮಕ್ಷೇತ್ರ ಆಗುತ್ತದೆ. ಹಾಗಾಗಿ ಈ ಎಲ್ಲ ಪಾತ್ರಗಳು ಇಂದಿನ ಸಮಾಜಕ್ಕೆ ಪಾಠವಾಗಿದೆ. ಇಂದಿನ ಕಾಲದಲ್ಲಿ ನಾವು ಅಸಮಾನತೆಯನ್ನು ಕಾಣುತ್ತಾ ಇದ್ದೇವೆ, ಸ್ವಾರ್ಥ ಕಾಣುತ್ತಾ ಇದ್ದೇವೆ, ಭಿನ್ನತೆ ಕಾಣುತ್ತಾ ಇದ್ದೇವೆ. ಒಬ್ಬರ ಥಾಲಿಯಲ್ಲಿ ಮೂರು ವ್ಯಂಜನ, ಮತ್ತೊಬ್ಬರ ಮನೆಯಲ್ಲಿ ಅನ್ನಕ್ಕೂ ಕೊರತೆ. ಇದು ಸರಿಯೇ ಎಂದು ಪ್ರಶ್ನಿಸಬೇಕಾದರೆ ಪುರಾಣಗಳು ನಮ್ಮ ಅಂತಃಸಾಕ್ಷಿಯನ್ನು ಎಚ್ಚರಿಸುತ್ತವೆ. ಈ ಸಂದರ್ಭದಲ್ಲಿ ಪುರಾಣ ಪಾತ್ರಗಳು ನಮಗೆ ಮೂರು ಮೂಲಭೂತ ಸಂದೇಶಗಳನ್ನು ನೀಡುತ್ತವೆ: ಇತರರ ಬಗ್ಗೆ ಯೋಚಿಸು, ಸಹಾನುಭೂತಿಯನ್ನು ಹೊಂದು, ಹಾಗೂ ನ್ಯಾಯವನ್ನು ಸದಾ ಪಾಲಿಸು ಎನ್ನುವ ಹಾಗೆ. ಹೀಗಾಗಿ ಪೌರಾಣಿಕ ಪಾತ್ರಗಳು ಹಳೆಯದಾಗಿಲ್ಲ, ಇವು ಇಂದಿನ ಜೀವನಕ್ಕೂ ಮಾರ್ಗದರ್ಶಕರು. ರಾಮ, ಕೃಷ್ಣ, ಹನುಮ, ಕರ್ಣ, ದ್ರೌಪದಿ, ವಿದುರ ಮುಂತಾದ ಪಾತ್ರಗಳು ನಮ್ಮ ಆತ್ಮದ ಭಾಗವಾಗಿದೆ. ನಾವು ಅವುಗಳನ್ನು ಅಳವಡಿಸಿಕೊಂಡರೆ ನಮ್ಮ ವ್ಯಕ್ತಿತ್ವ ಉತ್ತಮವಾಗುತ್ತದೆ, ನಮ್ಮ ಕುಟುಂಬ ಉತ್ತಮವಾಗುತ್ತದೆ, ನಮ್ಮ ಸಮಾಜವೂ ಉತ್ತಮವಾಗುತ್ತದೆ, ಮತ್ತು ಒಂದು ದಿನ ನಾವು ಕನಸು ಕಾಣುವಂತಹ ರಾಮರಾಜ್ಯ ಸಾಧ್ಯವಾಗುತ್ತದೆ.
1: ಇದುವರೆಗೆ ಪೌರಾಣಿಕ ಪಾತ್ರಗಳು ವರ್ತಮಾನಕ್ಕೆ ಹೇಗೆ ಸಂಬಂಧಿತ, ಈ ವಿಷಯದ ಬಗ್ಗೆ ಡಾಕ್ಟರ್ ಅನಂತಮೂರ್ತಿ ಅವರಿಂದ ಭಾಷಣ ಕೇಳಿದಿರಿ.
2: ಯನಪೋಯ ಆಸ್ಪತ್ರೆ ಆರೋಗ್ಯ ದೀಪ ನೇರ ಫೋನಿನ್ ಕಾರ್ಯಕ್ರಮ ನಾಳೆ ರಾತ್ರಿ 8 ಗಂಟೆಗೆ ಪ್ರಸಾರವಾಗಲಿದೆ. ಈ ಸಲದ ವಿಷಯ ಮಹಿಳೆಯರಲ್ಲಿ ಮುಟ್ಟಿನ ತೊಂದರೆಗಳು ಮತ್ತು ಚಿಕಿತ್ಸೆ. ಭಾಗವಹಿಸುವವರು ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ರಮ್ಯಾ.
3: ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2211999, ಎಸ್ಟಿಡಿ ಕೋಡ್ 0824, ಮೊಬೈಲ್ 8277038000.
2: ಮಹಿಳೆಯರಲ್ಲಿ ಮುಟ್ಟಿನ ತೊಂದರೆಗಳು ಮತ್ತು ಚಿಕಿತ್ಸೆಯ ಕುರಿತಾಗಿ ಮಾಹಿತಿಯನ್ನು ಪಡೆದುಕೊಳ್ಳಲು ಕರೆ ಮಾಡಿ ನಾಳೆ ರಾತ್ರಿ 8 ಗಂಟೆಗೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನೆಪೋಯ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ, ದೇರಳಕಟ್ಟೆ, ಮಂಗಳೂರು.
4: ಪ್ರಜ್ಞಾ ಸಲಹಾ ಕೇಂದ್ರ ಭರವಸೆಯ ಬೆಳಕು ಪ್ರಾಯೋಜಿತ ಸರಣಿಯು ಪ್ರತಿ ತಿಂಗಳ 2ನೇ ಮತ್ತು 4ನೇ ಬುಧವಾರ ಪೂರ್ವಾಹ್ನ 11 ಗಂಟೆಗೆ ಪ್ರಸಾರವಾಗುತ್ತಿದೆ. ಈ ಬಾರಿ ನಿಲ್ಲದ ಪಯಣ ಭರವಸೆಯ ಬೆಳಕು ಸಂವಾದ ಕೇಳಬಹುದು. ಕೇಳಿ ಪ್ರಜ್ಞಾ ಸಲಹಾ ಕೇಂದ್ರ ಭರವಸೆಯ ಬೆಳಕು ಪ್ರಾಯೋಜಿತ ಸರಣಿಯ 287ನೆಯ ಕಾರ್ಯಕ್ರಮ ನಾಳೆ ಪೂರ್ವಾಹ್ನ 11 ಗಂಟೆಗೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಜ್ಞಾ ಸಲಹಾ ಕೇಂದ್ರ, ಮಂಗಳೂರು.

0: ಟ್ರೆಂಡಿಂಗ್ ಹಾಡುಗಳಿಗೆ ಸಿಕ್ಕಿದೆ ಹೊಸ ವಿಳಾಸ. ಇನ್ನು ಮುಂದೆ ಪ್ರತಿ ಬುಧವಾರವನ್ನ ಮಾಡಿ ವೈಬ್ ವೆನ್ಸ್ಡೇ, ತಪ್ಪದೆ ಕೇಳಿ ಹೊಸ ಹಿಂದಿ ಹಾಡುಗಳ ಹೊಚ್ಚ ಹೊಸ ಕಾರ್ಯಕ್ರಮ ನಯೆ ತರಾನೆ. ಪ್ರತಿ ಬುಧವಾರ ಬೆಳಗ್ಗೆ 9:30 ಮಂಗಳೂರು ಆಕಾಶವಾಣಿಯಲ್ಲಿ ಮಾತ್ರ. ನ್ಯೂಸ್ ಆನ್ ಏರ್ ಆಪ್ನಲ್ಲೂ ಕೇಳಿ.
1: ಆಕಾಶವಾಣಿ ಮಂಗಳೂರು, ಸಮಯ 8:45 ಆಗಲಿದೆ. ಸಮಾಚಾರ ಸಂಧ್ಯಾ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ
2: आकाशवाणी से समाचार संध्या के साथ मैं प्रियंका अरोड़ा. मुख्य समाचार. प्रधानमंत्री नरेंद्र मोदी ने कहा, सुरक्षा सहयोग मजबूत करने और आतंकवाद तथा साइबर सुरक्षा जैसी चुनौतियों से निपटने में ब्रिक्स की महत्वपूर्ण भूमिका. राष्ट्रपति द्रौपदी मुर्मू ने नागरिक अलंकरण के दूसरे समारोह में

0: Ant Kumar.
1: ಇಂದಿನ ಟೆಲಿಕ್ವಿಸ್ ಕಾರ್ಯಕ್ರಮದ ಕ್ವಿಜ್ ಮಾಸ್ಟರ್ ವಿಕಾಸ್ ಎಂ, ನಿರೂಪಕರು ಕಾಶ್ಯಪ್ ಪುತ್ತೂರು.
2: ಪ್ರಿಯ ಕೇಳುಗರೆಲ್ಲರಿಗೂ ನಮಸ್ಕಾರ. ಹಾಗೂ ಇವತ್ತಿನ 100.3 ಆಕಾಶವಾಣಿ ಟೆಲಿಕ್ವಿಜ್ ಕಾರ್ಯಕ್ರಮದ 6ನೇ ಸಂಚಿಕೆಗೆ ನಿಮಗೆಲ್ಲರಿಗೂ ತುಂಬು ಹೃದಯದ ಸ್ವಾಗತ. ಸ್ನೇಹಿತರೆ, ಕಳೆದ 5 ಸಂಚಿಕೆಗಳಿಂದ ನಮ್ಮ ಟೆಲಿಕ್ವಿಜ್ ಕಾರ್ಯಕ್ರಮಕ್ಕೆ ನಿಮ್ಮ ಕರೆಗಳು, ನಿಮ್ಮ ಉತ್ತರಗಳು ಹಾಗೂ ನಿಮ್ಮ ಬೆಂಬಲ ನಮಗೆ ತುಂಬಾ ಸಂತೋಷ ತಂದಿದೆ. ಅದಕ್ಕಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇವತ್ತಿನ ಸಂಚಿಕೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಇವತ್ತಿನ ಆಕಾಶವಾಣಿ ಟೆಲಿಕ್ವಿಜ್ ಅಲ್ಲಿ ನಮ್ಮ ಜೊತೆ ಕ್ವಿಜ್ ಮಾಸ್ಟರ್ ಆಗಿ ಭಾಗವಹಿಸ್ತಾ ಇದ್ದಾರೆ ಮಂಗಳೂರಿನ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರುವಂತಹ ವಿಕಾಸ್ ಎಂ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ಕಾರ ಕಶ್ಯಪ್ ಅವರೇ, ಧನ್ಯವಾದಗಳು ನನ್ನನ್ನು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದಕ್ಕೆ.
2: ಇವತ್ತಿನ ಕ್ವಿಜ್ ಕಾರ್ಯಕ್ರಮಕ್ಕೆ ಯಾವ ರೀತಿಯ ಸ್ಪರ್ಧಿಗಳು ಬರ್ತಾ ಇದ್ದಾರೆ, ಏನು ನೀವು ಎದುರು ನೋಡ್ತಾ ಇದ್ದೀರಾ ಸರ್?
3: ನಾನು ಹಿಂದಿನ 5 ಎಪಿಸೋಡ್ಗಳನ್ನು ಕೂಡ ಕೇಳಿದ್ದೇನೆ. ಜನರ ಉತ್ಸಾಹ, ಉಲ್ಲಾಸ ಇದರ ಬಗ್ಗೆ ಕೇಳಿ ಬಹಳ ಸಂತೋಷ. ನಾನು ಕೂಡ ಅದಕ್ಕೆ ಸರಿಯಾಗಿ ಬೇರೆ ಬೇರೆ ರೀತಿಯ ಪ್ರಶ್ನೆಗಳನ್ನು ತಯಾರು ಮಾಡಿಕೊಂಡು ಬಂದಿದ್ದೇನೆ. ಕೆಲವು ಜಾಗಗಳ ಬಗ್ಗೆ, ಕೆಲವು ಪರ್ಸನಾಲಿಟೀಸ್ ಬಗ್ಗೆ, ನಮ್ಮ ಕರ್ನಾಟಕದ ಬಗ್ಗೆ, ಕರಾವಳಿಯ ಬಗ್ಗೆ ಪ್ರಶ್ನೆಗಳನ್ನು ರೆಡಿ ಮಾಡಿಕೊಂಡು ಬಂದಿದ್ದೇನೆ. ಕೆಲವು 3 ಸುತ್ತು ಕೂಡ ನಮ್ಮ ಪ್ರಶ್ನೆಗಳು 3 ಸುತ್ತಿನಲ್ಲಿರುವುದರಿಂದ ಮೊದಲನೇ ಪ್ರಶ್ನೆ ಸ್ವಲ್ಪ ಸುಲಭವಾದದ್ದು, ಎರಡನೇ ಪ್ರಶ್ನೆ ಸ್ವಲ್ಪ ಕಷ್ಟ, ಹಾಗೆ ಇನ್ಕ್ರೀಸಿಂಗ್ ಡಿಫಿಕಲ್ಟಿನಲ್ಲಿ ರೆಡಿ ಮಾಡಿಕೊಂಡು ಬಂದಿದ್ದೇನೆ. ಹಾಗಾಗಿ ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ದಿಸ್, ಐ ಆಮ್ ಎಕ್ಸೈಟೆಡ್ ಫಾರ್ ದಿಸ್. ಥ್ಯಾಂಕ್ಸ್ ಫಾರ್ ಆಲ್ ಇಂಡಿಯಾ ರೇಡಿಯೋ ಫಾರ್ ಗಿವಿಂಗ್ ಮಿ ದಿಸ್ ಆಪರ್ಚುನಿಟಿ.
2: ನಿಮ್ಮ ನಿರೀಕ್ಷೆಗೆ ತಕ್ಕಂತೆ ಇವತ್ತು ಉತ್ಸಾಹ ತುಂಬಿದ ಕರೆಗಳು ಬರಲಿ ಅಂತ ಆಶಿಸ್ತಾ ಬನ್ನಿ, ಮೊದಲನೇ ಕರೆ ಕಡೆ ಹೋಗೋಣ.
4: 100.3 ಆಕಾಶವಾಣಿ ಟೆಲಿಕ್ವಿಸ್.

0: ಹಲೋ
1: ಹಲೋ
0: 100.3 ಆಕಾಶವಾಣಿ ಟೆಲಿ ಕ್ವಿಜ್ನ 6ನೇ ಸಂಚಿಕೆಯ ಮೊದಲನೇ ಕಾಲರ್ ಸರ್, ನಮಸ್ಕಾರ. ಸರ್, ನಿಮ್ಮ ಹೆಸರು?
1: ನಾನು ವರಂಗ ರಾಮಣ್ಣ.
0: ರಾಮಣ್ಣ ಅವರೇ, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ?
1: ವರಂಗದಿಂದಲೇ.
0: ಓಕೆ ಸರ್, ಏನು ವೃತ್ತಿ ಮಾಡ್ತಾ ಇದ್ದೀರಾ ಸರ್?
1: ಮನೆಯಲ್ಲಿ ಸರ್.
0: ಮನೆಯಲ್ಲಿರೋದಾ? ಓಕೆ, ಕೃಷಿಯ ಹಾಗೆ ಏನಾದರೂ ಮಾಡ್ತೀರಾ?
1: ಬ್ಲೈಂಡ್ ನಾನು.
0: ಓ, ಓಕೆ ಓಕೆ. ಸೊ ಆಕಾಶವಾಣಿ ರೆಗ್ಯುಲರ್ ಲಿಸ್ನರ್ ಹಾಗಾದ್ರೆ?
1: ನಾನು ಸದ್ಯಕ್ಕೆ ಫೋನ್ ಮಾಡಿದ್ದು ಸರ್, ಇದಕ್ಕೆ ನಾನು ಟೈಮ್ ನೋಡ್ಲಿಲ್ಲ.
0: ಹೌದಾ?
1: ಹೌದೌದು.
0: ಸರಿ, ಈಗ ಕೇಳುವ ಮೂರು ಪ್ರಶ್ನೆಗಳಿಗೆ ಹಾಗಾದ್ರೆ ಉತ್ತರ ಕೊಡ್ಬೋದಾ? ಕಾನ್ಫಿಡೆನ್ಸ್ ಇದೆಯಾ?
1: ಕಾನ್ಫಿಡೆನ್ಸ್
0: ಸರಿ, ಒಂದು ಪ್ರಯತ್ನ ಮಾಡಿ ನೋಡುವ.
1: ತೊಂದ್ರೆ ಇಲ್ಲ, ಗೊತ್ತಾಗಲಿಲ್ಲ.
0: ಪರವಾಗಿಲ್ಲ ಪರವಾಗಿಲ್ಲ, ನೀವು ಪ್ರಯತ್ನ ಮಾಡಿ, ಮೂರಕ್ಕೆ ಮೂರು ಸರಿ ಆದರೆ ಮುಂದಿನ ಹಂತಕ್ಕೆ ಹೋಗ್ಬೋದು. ಸರಿ ಅಲ್ವಾ? ಓಕೆ, ಮೊದಲನೇ ಪ್ರಶ್ನೆಯನ್ನು ಈಗ ನಮ್ಮ ಕ್ವಿಜ್ ಮಾಸ್ಟರ್ ವಿಕಾಸ್ ಅವರು ಕೇಳ್ತಾರೆ. ಸರ್
2: ನಮಸ್ಕಾರ. ರಾಮಣ್ಣ ಅವರೇ, ನೀವು ತಪ್ಪಿ ಹೃದಯ ರಾಗಕ್ಕೆ ಕಾರ್ಯಕ್ರಮಕ್ಕೆ ಅಂತ ಫೋನ್ ಮಾಡಿ ಕ್ವಿಜ್ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ. ಹಾಗಾಗಿ ನಿಮಗೆ ತೊಂದರೆ ಇಲ್ಲ. ಹಾಗಾಗಿ ನಿಮಗೆ ಹೃದಯ ರಾಗಕ್ಕೆ ಸಂಬಂಧಪಟ್ಟ ಅಂದರೆ ಚಲನಚಿತ್ರ ಅಥವಾ ಹಾಡುಗಳಿಗೆ ಸಂಬಂಧಪಟ್ಟ ಒಂದು ಪ್ರಶ್ನೆಯನ್ನೇ ಕೇಳುವ ಅಂತ ಗಮನವಿಟ್ಟು ಕೇಳಿ. ಪ್ರಶ್ನೆ ಏನು ಅಂತೇಳಿದರೆ, ಗೆಜ್ಜೆ ಪೂಜೆ, ನಾಗರ ಹಾವು ಹಾಗೂ ರಂಗನಾಯಕಿ ಚಿತ್ರಗಳ ಮೂಲಕ ಖ್ಯಾತಿ ಪಡೆದ ಕನ್ನಡದ ನಟಿ ಯಾರು?
1: ಕನ್ನಡದ
2: ನಟಿ. ಈ ಸಿನಿಮಾಗಳು ಗೆಜ್ಜೆ ಪೂಜೆ, ನಾಗರ ಹಾವು ಹಾಗೂ ರಂಗನಾಯಕಿ, ಈ ಚಿತ್ರಗಳ ಮೂಲಕ ಖ್ಯಾತಿ ಪಡೆದ ಅಂದರೆ ಫೇಮಸ್ ಆದಂತಹ ಕನ್ನಡದ ನಟಿ ಯಾರು? ಅವರಿಗೆ ಬಿರುದು ಅವರನ್ನು ರಂಗನಾಯಕಿ ಅಂತಲೇ, ಆ ಸಿನಿಮಾದಲ್ಲಿ ಎಷ್ಟು ಫೇಮಸ್ ಆದರೂ ಅವರು ಖ್ಯಾತಿ ಪಡೆದರು ಅಂತೇಳಿದ್ರೆ ಅವರನ್ನು ಅದರ ನಂತರ ರಂಗನಾಯಕಿ ಅಂತಲೇ ಕರೀತಾ ಇದ್ರು ಅವರ ಅಭಿಮಾನಿಗಳು. ಯಾರದು ಅಂತ ಗೊತ್ತುಂಟಾ?
1: ಜಯಮಾಲಾ ಅಲ್ವಾ ಸರ್?
0: ಜಯಮಾಲಾ ಅಂತ ಹೇಳಿದ್ದೀರಾ, ಇದು ಸರಿಯಾದ ಉತ್ತರ ಅಲ್ಲ. ಬಟ್ ಬೇರೆ ಯಾವ್ದಾದ್ರು ಉತ್ತರ ಗೆಸ್ ಮಾಡ್ಬೋದಾ?
1: ಸುಧಾರಾಣಿ.
0: ಸುಧಾರಾಣಿ ಅವರು ಕೂಡ ಅಲ್ಲ ಸರಿಯಾದ. ಅದಕ್ಕಿಂತಲೂ
2: ಸ್ವಲ್ಪ ಮುಂಚಿನ ಅಭಿನೇತ್ರಿ, ಅದಕ್ಕಿಂತ ಸ್ವಲ್ಪ ಮುಂಚಿನ ಜನರೇಷನ್ ಸುಧಾರಾಣಿಗಿಂತ.
1: ಸುಧಾರಾಣಿಗಿಂತ ಮುಂಚಿನ ಜಯಂತಿ ಅಲ್ಲ ಅಲ್ಲ ಸರ್?
2: ಅದೇ ಅವರ ಸಮಕಾಲೀನರು ಅಂತ ಹೇಳ್ಬೋದು.
0: ಸರಿ, ಈಗಾಗಲೇ ನೀವು ಎರಡು ಉತ್ತರಗಳನ್ನು ಕೊಟ್ಟಿದ್ದೀರಿ, ಎರಡು ತಪ್ಪಾಗಿದೆ. ಬೇಸರ ಮಾಡಬೇಡಿ, ನೀವು ಹೃದಯ ರಾಗಕ್ಕೆ ಅಂತ ಕಾಲ್ ಮಾಡಿದವರು, ನಿಮ್ಮ ಕರೆ ಈ ಕಾರ್ಯಕ್ರಮಕ್ಕೆ ಸಿಕ್ಕಿದೆ. ಮುಂದಿನ ಎಪಿಸೋಡಲ್ಲಿ ಅದು ಟ್ರೈ ಮಾಡಿ ಅಲ್ವಾ? ನಿಮ್ಮ ಪ್ರಯತ್ನಕ್ಕಾಗಿ ಧನ್ಯವಾದಗಳು ಸರ್. ಹಲೋ.
3: ಹಲೋ,
0: ನಮಸ್ಕಾರ.
3: ನಮಸ್ಕಾರ ಸರ್.
0: 100.3 ಆಕಾಶವಾಣಿ ಟೆಲಿ ಕ್ವಿಜ್ಗೆ ಸ್ವಾಗತ ಸರ್. ನಿಮ್ಮ ಹೆಸರು?
3: ನನ್ನ ಹೆಸರು ಯೂಸುಫ್ ಅಂತ ಸರ್.
0: ಯೂಸುಫ್ ಅವರೇ, ಎಲ್ಲಿಂದ ಹೇಳಿ?
3: ಕಾಸರಗೋಡಿಂದ.
0: ಓಕೆ, ಸೊ ಏನು ಕೆಲಸ ಮಾಡ್ತಿದ್ದೀರಾ ಸರ್?
3: ನಾವೇ ಹೋಟೆಲ್ ಅಲ್ಲಿ ಕೆಲಸ ಮಾಡೋದು ಸರ್.
0: ಹೋಟೆಲ್ ಅಲ್ಲಿ? ಓಕೆ. ಸೊ ಕ್ವಿಜ್ಗೆ ಅಂತಲೇ ಕಾಲ್ ಮಾಡಿದಿರಾ ಅಲ್ವಾ?
3: ಹೌದು ಹೌದು ಸರ್, ಕ್ವಿಜ್ಗೆ ಅಂತ ಕಾಲ್ ಮಾಡಿದ್ದು.
0: ಸೊ ಮೂರು ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಟ್ಟರೆ ಮುಂದಿನ ಸುತ್ತಿಗೆ ಆಯ್ಕೆ.

0: ಸರಿ, ರೆಡಿ ಇದ್ದೀರಾ?
1: ರೆಡಿ ಆಗಿದೆ.
0: ಕ್ವಿಜ್ ಮಾಸ್ಟರ್ ವಿಕಾಸ್ ಅವರಿದ್ದಾರೆ ಸರ್.
2: ನಮಸ್ಕಾರ ಯೂಸುಫ್ ಅವರೇ.
1: ನಮಸ್ಕಾರ.
2: ನೀವು ಕ್ರಿಕೆಟ್ ನೋಡ್ತೀರಾ? ಕ್ರಿಕೆಟ್ ನಲ್ಲಿ ನಿಮಗೆ ಓಕೆ. ಈಗ ನಿಮಗೆ ಕ್ರಿಕೆಟ್ಗೆ ಸಂಬಂಧಪಟ್ಟದು, ಕಾಸರಗೋಡಿಗೆ ಮಂಗಳೂರಿಗೆ ಹತ್ತಿರವಾದಂಥ ಒಂದು ಪ್ರಶ್ನೆ, ಗಮನವಿಟ್ಟು ಕೇಳಿ. ಸುರತ್ಕಲ್ನ NITK ಇಂಗ್ಲಿಷ್ ಮೀಡಿಯಂ ಶಾಲೆಯಲ್ಲಿ, ಪ್ರೌಢಶಾಲೆಯಲ್ಲಿ ಶಿಕ್ಷಣ ಪಡೆದು ಮಂಗಳೂರಿನ ಸೈಂಟ್ ಅಲೋಷಿಯಸ್ ಕಾಲೇಜ್ನಲ್ಲಿ PUC ಶಿಕ್ಷಣ ಪಡೆದಿರುವಂತಹ, ಭಾರತದ ಈಗ ಪ್ರತಿನಿಧಿಸುತ್ತಿರುವಂತಹ ಕ್ರಿಕೆಟಿಗ ಯಾರು?
0: ಸುರತ್ಕಲ್ NITK ಸ್ಕೂಲಲ್ಲಿ ಮತ್ತು ಮಂಗಳೂರಿನ ಸೈಂಟ್ ಅಲೋಷಿಯಸ್ PU ಕಾಲೇಜಲ್ಲಿ ಕಲಿತು ಈಗ ಇಂಡಿಯನ್ ಕ್ರಿಕೆಟ್ ಟೀಮ್ ಅಲ್ಲಿ ಇರುವಂತಹ ಕ್ರಿಕೆಟಿಗ ಯಾರು ಅಂತ ಪ್ರಶ್ನೆ.
1: ರಾಹುಲ್ ಸರ್.
0: ಎಸ್, ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಾ. KL ರಾಹುಲ್ ಅವರು ಈಗ ಭಾರತೀಯ ಕ್ರಿಕೆಟ್ ಟೀಮ್ ಅಲ್ಲಿ ಇದ್ದಾರೆ. ನಮ್ಮ ಮಂಗಳೂರಲ್ಲಿ ಇವರು ಪ್ರಾಥಮಿಕ ಹಾಗೂ PUC ಶಿಕ್ಷಣವನ್ನು ಪಡೆದಿದ್ದಾರೆ. ಎಸ್, ಮೊದಲನೇ ಉತ್ತರಕ್ಕೆ ಸರಿ ಉತ್ತರ ಕೊಟ್ಟಿದ್ದೀರಾ, ಅಭಿನಂದನೆಗಳು.
2: ಇದಕ್ಕೆ ಸಂಬಂಧಪಟ್ಟಂತ ಸ್ವಲ್ಪ ಹೆಚ್ಚಿನ ಮಾಹಿತಿ KL ರಾಹುಲ್ ಅವರು ಮಂಗಳೂರಿನ ಕನೆಕ್ಷನ್ ಹೇಗಿದ್ರು ನೀವು ಹೇಳಿದಾಗ, ಈಗ ನಾವು ಹೇಳಿದಾಗೆ ಆಲ್ರೆಡಿ ಉಂಟು. ಅದಲ್ಲದೆ ಸ್ವಲ್ಪ ಹೆಚ್ಚಿನ ಮಂಗಳೂರಿನ ಕನೆಕ್ಷನ್ ಅಂತ ಹೇಳಿದರೆ, ಅವರು ವಿವಾಹವಾದಂಥ ಆತಿಯ ಶೆಟ್ಟಿ ಕೂಡ ನಮ್ಮ ಮಂಗಳೂರಿನ ಮೂಲದ ಸುನೀಲ್ ಶೆಟ್ಟಿ ಅವರ ಮಗಳು. ಸೊ ಅದು ಕೂಡ ಒಂದು ಎಕ್ಸ್ಟ್ರಾ, ಸುನೀಲ್ ಶೆಟ್ಟಿಯ ಅಳಿ ಅವರು. ಸೊ ಅದು ಕೂಡ ಒಂದು ಮಂಗಳೂರಿನ ಕನೆಕ್ಷನ್, ನಮಗೆ ಇನ್ನೊಂದು ಹೆಮ್ಮೆಯ ವಿಷಯ. ಸೊ ಇದೊಂದು ಒಳ್ಳೆಯ ಉತ್ತರ ನೀವು ಕೊಟ್ಟಿದ್ದೀರಿ. ಈಗ ನೀವು ಎರಡನೇ ಸುತ್ತು ಬಂದಿದ್ದೀರಿ. ಎರಡನೇ ಸುತ್ತಿನ ಪ್ರಶ್ನೆ ನಿಮಗೆ, ಇದೊಂದು ನಾನು ನಿಮಗೆ ಜನರಲ್ ಕ್ವೆಶ್ಚನ್ ಕೇಳ್ತೇನೆ, ಆಯಿತಾ? ಗಮನವಿಟ್ಟು ಕೇಳಿ. ಕಾವೇರಿ ನದಿಯ ಮೇಲಿರುವ ಕೃಷ್ಣರಾಜ ಸಾಗರ KRS ಅಥವಾ ಕೃಷ್ಣರಾಜ ಸಾಗರ ಅಣೆಕಟ್ಟಿನ ನಿರ್ಮಾಣಕ್ಕೆ ಪ್ರಮುಖವಾಗಿ ಕಾರಣರಾದ ಇಂಜಿನಿಯರ್ ಯಾರು? KRS ಮೈಸೂರಿನಲ್ಲಿರುವ KRS ಡ್ಯಾಮ್ ಎಲ್ಲರೂ ಕೇಳಿದ್ದೇವೆ. ಸೊ ಕೃಷ್ಣರಾಜ ಯಾರು?
0: ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಾ. ವಿಶ್ವೇಶ್ವರಯ್ಯನವರು ಇಂಜಿನಿಯರ್ ಆಗಿದ್ದಂತಹ KRS. ಸೊ ಅಭಿನಂದನೆಗಳು, ಎರಡು ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದೀರಾ. ಇನ್ನು ಒಂದಕ್ಕೆ ಸರಿ ಉತ್ತರ ಕೊಟ್ಟರೆ ಮುಂದಿನ ಸುತ್ತಿಗೆ ಆಯ್ಕೆ ಆಗ್ತೀರಿ, ಸರಿ ಅಲ್ವಾ? ಎಸ್. ಮೂರನೇ ಪ್ರಶ್ನೆ.
2: ಬಹಳ ಒಳ್ಳೆಯ ರೀತಿ ಮುಂದುವರಿತಾ ಇದ್ದೀರಿ ಯೂಸುಫ್ ಅವರೇ. ನೀವು ಕಾಸರಗೋಡಿಂದ ಹೋಟೆಲ್ನಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ಅಂತ ಹೇಳ್ತಾ ಇದ್ದೀರಿ. ಎರಡು ಒಳ್ಳೆಯ ಪ್ರಶ್ನೆಗಳಿಗೆ ನೀವು ಉತ್ತರ ಕೊಟ್ಟಿದ್ದೀರಿ. ಈಗ ಆಯ್ತು, ಇನ್ನೊಂದು ಪ್ರಶ್ನೆ ಕೇಳ್ತೇನೆ. ಇದು ಜನರಲ್ ನಾಲೆಜ್ ಪ್ರಶ್ನೆ. ಭಾರತದಲ್ಲಿ ಮೊದಲ ಬಾರಿಗೆ ಕಾಫಿ ಬೀಜಗಳನ್ನು ತಂದು ನೆಟ್ಟರು ಎಂದು ನಂಬಲಾಗುವ ಬಾಬಾ ಬುಡಾನ್ ಅವರೊಂದಿಗೆ ಯಾವ ಕರ್ನಾಟಕದ ಜಿಲ್ಲೆ ಸಂಬಂಧ ಹೊಂದಿದೆ? ಅಂದ್ರೆ ಬಾಬಾ ಬುಡಾನ್ ರವರು
1: ಬಾಬಾ ಬುಡಂಗಿರಿ, ಇದು ನಮ್ಮ ಇದೆ ಚಿಕ್ಕಮಗಳೂರು ಜಿಲ್ಲೆ.

0: ಅದ್ಭುತವಾದ ಉತ್ತರ ಯೂಸುಫ್ ಅವರೆ.
1: ಪರ್ಫೆಕ್ಟ್ ಆಗಿ ಮೂರು ಉತ್ತರಗಳನ್ನ ಗೆಸ್ ಮಾಡಿ ಮುಂದಿನ ಸುತ್ತಿಗೆ ಆಯ್ಕೆ ಆಗಿದ್ದೀರಾ ಯೂಸುಫ್ ಅವರೇ, ಕಾಸರಗೋಡಿಂದ ಅಭಿನಂದನೆಗಳು. ಎಸ್, ಮುಂದಿನ ಸುತ್ತಿಯಲ್ಲಿ ಹಾಗಾದ್ರೆ ಮತ್ತೆ ಭೇಟಿಯಾಗುವ. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ.

0: ಸರ್ ನಮಸ್ತೆ.
1: ನಮಸ್ಕಾರ, ಹೇಳಿ, ನಿಮ್ಮ ಹೆಸರು?
0: ಯಕ್ಷಿತ್ ಅಂತ, ಯಕ್ಷಿತ್
1: ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ ಯಕ್ಷಿತ್ ಅವರೇ?
0: ಮಂಗಳೂರಿಂದ.
1: ಮಂಗಳೂರಿಂದನೇ. ಓಕೆ, ಸೊ 100.3 ಆಕಾಶವಾಣಿ ಟೆಲಿಕ್ವಿಜ್ನ ಮೊದಲ ಸುತ್ತಿನ ಮೂರು ಪ್ರಶ್ನೆಗಳಿಗೆ ತಯಾರಾಗಿದ್ದೀರಾ? ಓಕೆ ಸರ್, ನೀವು ಏನು ವೃತ್ತಿ ಮಾಡ್ತಾ ಇದ್ದೀರಾ?
0: ಇಲ್ಲ, ನಮ್ದು ಡಿಗ್ರಿ ಆಗಿದೆ.
1: ಡಿಗ್ರಿ ಆಗಿದೆ. ಓಕೆ, ಸೊ ನೀವು ಸ್ಟೂಡೆಂಟ್ ಆಗಿ ಸರ್ಚ್ ಮಾಡ್ತಾ ಇದ್ದೀರಾ. ಓಕೆ, ಸೊ ಆನ್ಸರ್ ಮಾಡ್ಬೋದಂತ ವಿಶ್ವಾಸ ಇದೆಯಾ?
0: ನೋಡೋಣ ಸರ್, ಎಕ್ಸೈಟ್ಮೆಂಟ್ ಇದೆ.
1: ಎಸ್, ಓಕೆ, ಸೊ ಕ್ವಿಜ್ ಮಾಸ್ಟರ್ಗೆ ಕನೆಕ್ಟ್ ಮಾಡ್ತೀನಿ. ಎಸ್, ಮೊದಲನೇ ಪ್ರಶ್ನೆ.
2: ಯಕ್ಷಿತ್ ಅವರು ನಮಸ್ಕಾರ.
0: ನಮಸ್ತೆ ಸರ್.
2: ನಿಮಗೆ ಮೊದಲನೇ ಪ್ರಶ್ನೆ, ಇಂಧನ ಕ್ಷೇತ್ರದಲ್ಲಿ E20 ಎಂದರೆ ಏನು? ಈಗ

0: ಇಂಧನ ಫ್ಯೂಯಲ್ಸ್ ನಾವು ವೆಹಿಕಲ್ಗೆ ಆಟೋಮೊಬೈಲ್ ಫ್ಯೂಯಲ್ಸ್ನಲ್ಲಿ ಈಗ ಒಂದು ಕೇಳಿ ಬರ್ತಾ ಇರುವ ಒಂದು ಡಿಸ್ಕಷನ್ಸ್ನಲ್ಲಿ ಇರುವಂಥ ಒಂದು ಶಬ್ದ ಅಂತ ಹೇಳಿದರೆ E20. ಸೊ ಇಂಧನ ಕ್ಷೇತ್ರದಲ್ಲಿ E20 ಎಂದರೆ ಏನು?
1: E20 ಅಂದ್ರೆ ಏನಂತ ಕೂಡ ಹೇಳಿದ್ರು ಪರವಾಗಿಲ್ಲ. ಎಥೆನಾಲ್ ಸರಿಯಾದ ಉತ್ತರ. ಮೊದಲನೇ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಿ. ಎಥೆನಾಲ್ ಅನ್ನ ಪೆಟ್ರೋಲ್ ಜೊತೆ ಬ್ಲೆಂಡ್ ಮಾಡಿರೋದ್ರಿಂದ ಅದು E20 ಫ್ಯೂಯಲ್ ಅಂತ ನಾವು ಕರಿತೀವಿ ಅಂತ. ಸರಿಯಾದ ಉತ್ತರ ಯಕ್ಷಿತ್ ಅವರೇ. ಮೊದಲನೇ ಪ್ರಶ್ನೆಗೆ, ಎರಡನೇ ಪ್ರಶ್ನೆಗೆ ಹೋಗ್ತೀವಿ ಅದಕ್ಕೆ ಮುಂಚೆ.
0: E20 ಸರಿಯಾದ ಉತ್ತರ. E20 ಅಂದರೆ 20% ಎಥೆನಾಲ್, 80% ಪೆಟ್ರೋಲ್ ಮಿಶ್ರಣ ಮಾಡಿದ ಇಂಧನ. ಭಾರತದ ಸರ್ಕಾರದ ಪೆಟ್ರೋಲ್ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಲು ಮತ್ತು ಪರಿಸರ ಮಾಲಿನ್ಯವನ್ನು ತಗ್ಗಿಸಲು E20 ಇಂಧನ ಬಳಕೆಯನ್ನು ಉತ್ತೇಜಿಸಲಾಗುತ್ತಿದೆ. ಸೊ ಇದಕ್ಕೆ ಸರಿಯಾದ ಉತ್ತರ E20. ಸೊ 20% ಎಥೆನಾಲ್ ಮಿಶ್ರಣ ಮಾಡುವುದರಿಂದ ಇದನ್ನು E20 ಎಂದು ಕರೆಯುತ್ತಿದ್ದಾರೆ. ಭಾಳ ಕರೆಕ್ಟಾಗಿ ಉತ್ತರ ಕೊಟ್ಟಿದ್ದೀರಿ. ಸೊ ನಿಮಗೆ ಈಗ ಎರಡನೇ ಸುತ್ತಿನ ಪ್ರಶ್ನೆ. ತಯಾರಿದ್ದೀರಲ್ಲ? ಓಕೆ. ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಸಂಸ್ಥೆಯು ಉತ್ಪಾದಿಸುತ್ತಿರುವ ಸ್ವದೇಶಿ ಯುದ್ಧ ವಿಮಾನದ ಹೆಸರು ಏನು?
1: ತೇಜಸ್ ಕೂಡ ಸರಿಯಾದ ಉತ್ತರ. ಯಕ್ಷಿತ್ ಅವರೇ, ಎರಡೂ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಿ. ಕಂಗ್ರ್ಯಾಚುಲೇಷನ್ಸ್. ಇನ್ನು ಒಂದು ಉತ್ತರವನ್ನು ಕೊಟ್ಟರೆ ಮುಂದಿನ ಸುತ್ತಿಗೆ ಆಯ್ಕೆ. ಎಸ್ ಯಕ್ಷಿತ್ ಅವರೇ, ಮೂರನೇ ಪ್ರಶ್ನೆಗೆ ರೆಡಿನಾ?
0: ಮತ್ತೆ ಅದರ ಮುಂದುವರಿಯುವ ಮುಂಚೆ ಅದರ ಬಗ್ಗೆ ಸ್ವಲ್ಪ ಹೆಚ್ಚಿನ ಮಾಹಿತಿ. ತೇಜಸ್ ಭಾರತದ ಮೊದಲ ಸ್ವದೇಶಿ ಸೂಪರ್ ಸಾನಿಕ್ ಯುದ್ಧ ವಿಮಾನವಾಗಿದೆ. ಇದನ್ನು ಭಾರತದ ವಾಯುಪಡೆ ಮತ್ತು ನೌಕಾಪಡೆಯ ಅಗತ್ಯಗಳನ್ನು ಗಮನದಲ್ಲಿಟ್ಟುಕೊಂಡು ತಯಾರಿಸಲಾಗಿದೆ. ಇದು ಭಾರಿ ಒಳ್ಳೆಯ ಉತ್ತರ ನೀವು ಕೊಟ್ಟಿದ್ದೀರಿ.
1: ಎಸ್. ಈಗ ಮೂರನೇ
0: ಪ್ರಶ್ನೆ. ಏಷ್ಯಾದ ಅತಿ ದೊಡ್ಡ ಹೃದ್ರೋಗ ಚಿಕಿತ್ಸಾ ಸಂಸ್ಥೆಗಳಲ್ಲಿ ಒಂದಾಗಿ ಪರಿಗಣಿಸಲ್ಪಡುವ ಶ್ರೀ ಜಯದೇವ ಹೃದಯ ರೋಗ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆ ಅಂದರೆ ಜಯದೇವ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯೋವಾಸ್ಕ್ಯುಲರ್ ಸೈನ್ಸಸ್ ಆ್ಯಂಡ್ ರಿಸರ್ಚ್ ಕರ್ನಾಟಕದ ಯಾವ ನಗರದಲ್ಲಿದೆ?
1: ಬೆಂಗಳೂರು ಕೂಡ ಸರಿಯಾದ ಉತ್ತರ. ಕಂಗ್ರ್ಯಾಚುಲೇಷನ್ಸ್, ಆಯ್ಕೆಯಾಗಿದ್ದೀರಿ ನೀವು ಮುಂದಿನ ಸುತ್ತಿಗೆ. ಯಕ್ಷಿತ್ ಅವರು ಮಂಗಳೂರಿಂದ, ಕಂಗ್ರ್ಯಾಚುಲೇಷನ್ಸ್. ಹೇಗನ್ನಿಸ್ತಾ ಇದೆ?

0: ಹಲೋ, ನಮಸ್ಕಾರ. ನಿಮ್ಮ ಹೆಸರು? ನೀರಜ್ ಅವರು. ಎಲ್ಲಿಂದ ಮೇಡಮ್?
1: ಕಿನ್ನಿಗೋಳಿಯಿಂದ.
0: ಓಕೆ, ಸೊ ಏನು ವೃತ್ತಿ ಮಾಡ್ತಾ ಇದ್ದೀರಾ? ಮನೆಯಲ್ಲಿ ಇರೋದು. ಓಕೆ, ಸೊ ಮೊದಲನೇ ಬಾರಿ ಅಲ್ವಾ ಕರೆ ಮಾಡ್ತಾ ಇರೋದು? ಮುಂಚೆ ಮಾಡಿದ್ದೀರಾ ಅಲ್ಲ? ಸೊ ರೆಡಿ ಆಗಿದ್ದೀರಾ ಮೂರು ಪ್ರಶ್ನೆಗೆ ಸರಿ ಉತ್ತರ ಕೊಡೋದಕ್ಕೆ? ಎಸ್. ಕ್ವಿಜ್ ಮಾಸ್ಟರ್ ವಿಕಾಸ್ ಅವರಿದ್ದಾರೆ, ಮೊದಲನೇ ಪ್ರಶ್ನೆ ಕಡೆ ಹೋಗುವ.
2: ನಮಸ್ಕಾರ ಮೇಡಮ್, ನಿಮಗೆ ಒಂದು ಪುರಾಣದ ಪ್ರಶ್ನೆ ಕೇಳ್ತೇನೆ. ಪುರಾಣದ ಪ್ರಕಾರ ರಾವಣನು ತಂದ ಆತ್ಮಲಿಂಗವನ್ನು ಗೋಕರ್ಣದಲ್ಲಿ ನೆಲದ ಮೇಲೆ ಇಡಲು ಯಾರು ಉಪಾಯದಿಂದ ಕಾರಣರಾದರು? ಆ ಉಪಾಯ ಮಾಡಿ ರಾವಣನು ಆತ್ಮಲಿಂಗವನ್ನು ನೆಲದಲ್ಲಿ ಇಡಲಿಕ್ಕೆ ಯಾರು ಕಾರಣರಾದರು?
1: ಹನುಮಂತ.
0: ಅಲ್ಲ, ಸರಿ, ಅದು ಉತ್ತರ ಅಲ್ಲ. ಯೋಚನೆ ಮಾಡಿ ಅಂತೆ.
1: ವಾಲ್ಮೀಕಿ.
0: ಅಲ್ಲ, ವಾಲ್ಮೀಕಿಯು ಸರಿಯಾದ ಉತ್ತರ ಅಲ್ಲ. ತೊಂದರೆ ಇಲ್ಲ, ಪ್ರಯತ್ನವನ್ನು ಮಾಡಿದ್ದೀರಿ ನೀರಜ ಅವರೇ. ಮುಂದಿನ ಬಾರಿ ಮತ್ತೆ ಕರೆ ಮಾಡಿ, ಇದರ ಸರಿ ಉತ್ತರವನ್ನು ಕೂಡ ಇನ್ನು ಸ್ವಲ್ಪ ಹೊತ್ತಲ್ಲಿ ಹೇಳ್ತೀವಿ ಮೇಡಮ್. ಪ್ರಯತ್ನ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಎಸ್. ಹಲೋ, ನಮಸ್ತೆ. ನಿಮ್ಮ ಹೆಸರು ಸರ್? ಸತೀಶ್ ಅವರೇ. ಇಲ್ಲಿಂದ? ಹಲೋ ಸತೀಶ್ ಅವರೇ, ಎಲ್ಲಿಂದ ಫೋನ್ ಮಾಡ್ತಾ ಇದ್ದೀರಾ? ಕಾಸರಗೋಡಿನ. ಓಕೆ, ಸೊ ಇವತ್ತಿನ ಟೆಲಿಕ್ವಿಜ್ ಕಾರ್ಯಕ್ರಮದಲ್ಲಿ ಕೇಳಲಿಕ್ಕೆ

0: ಇರುವಂತಹ ಮೂರು ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಡ್ಲಿಕ್ಕೆ ರೆಡಿ ಇದ್ದೀರಾ? ಟ್ರೈ ಮಾಡ್ಬೋದು. ಓಕೆ, ಎಸ್, ವಿಕಾಸ್ ಅವರಿದ್ದಾರೆ ನಮ್ಮ ಕ್ವಿಜ್ ಮಾಸ್ಟರ್ ಅವರು. ಮೊದಲನೇ ಪ್ರಶ್ನೆಯನ್ನು ಕೇಳ್ತಾರೆ.
1: ನಮಸ್ಕಾರ ಸತೀಶ್ ಅವರೇ, ನಿಮಗೆ ಒಂದು ಪುರಾಣದ ಬಗ್ಗೆ ಕ್ವಿಜ್ ಕ್ವೆಶ್ಚನ್ನನ್ನು ಮೊದಲ ಬಾರಿಗೆ ಕೇಳ್ತಾನೆ. ಮೊದಲ ಪ್ರಶ್ನೆಯಾಗಿ, ಪುರಾಣದ ಪ್ರಕಾರ ರಾವಣನು ತಂದ ಆತ್ಮಲಿಂಗವನ್ನು ಗೋಕರ್ಣದ ನೆಲದ ಮೇಲೆ ಇಡಲು ಯಾರು ಉಪಾಯ ಮಾಡಲಿಕ್ಕೆ ಕಾರಣರಾದರು? ನಾರದ. ತಪ್ಪು ಉತ್ತರ.
0: ಉತ್ತರ ಬೇರೆ ಯಾವ್ದಾದ್ರು ಉತ್ತರ ಗೆಸ್ ಮಾಡ್ಬೋದಾ? ಗಣಪತಿ. ಸರಿಯಾದ ಉತ್ತರ. ನೀವು ಎರಡನೇ ಗೆಸಲ್ಲಿ ಸರಿ ಉತ್ತರವನ್ನು ಕೊಟ್ಟಿದ್ದೀರಿ, ಆದರೆ ಮೊದಲನೇ ಉತ್ತರ ತಪ್ಪಾಗಿರೋದ್ರಿಂದ ಇದನ್ನು ಪರಿಗಣಿಸಲಿಕ್ಕೆ ಆಗೋದಿಲ್ಲ. ಅಭಿನಂದನೆಗಳು, ನೀವು ಅಟ್ಲೀಸ್ಟ್ ಪ್ರಯತ್ನ ಮಾಡಿ ಸರಿ ಉತ್ತರವನ್ನು ಹೇಳಿದ್ದಕ್ಕೆ. ಮುಂದಿನ ಬಾರಿ ನೀವು ನಮ್ಮ ಇದಕ್ಕೆ ಕರೆ ಮಾಡಿ ಪ್ರಯತ್ನ ಮಾಡ್ಬೋದು, ಸರಿ ಅಲ್ವಾ? ಎಸ್, ಥ್ಯಾಂಕ್ ಯು. ಹಲೋ.
2: ಹಲೋ,
0: ನಮಸ್ಕಾರ.
2: ನಮಸ್ತೆ ಸರ್.
0: ನಿಮ್ಮ ಹೆಸರು?
2: ನನ್ನ ಹೆಸರು ಜಯಲಕ್ಷ್ಮಿ ಅಂತ, ಕಾರ್ಕಳದಿಂದ ಕಾಲ್ ಮಾಡ್ತಾ ಇದ್ದೀನಿ.
0: ಎಸ್, ಕಾರ್ಕಳದಿಂದ ಜಯಲಕ್ಷ್ಮಿ ಅವರೇ, ಏನ್ ಕೆಲಸ ಮಾಡ್ತಾ ಇದ್ದೀರಾ?
2: ನಾನು ಮನೆಯಲ್ಲೇ ಇರೋದು.
0: ಮನೆಯಲ್ಲೇ ಇರೋದು. ಸೊ ಇದು ಕ್ವಿಸ್ ಕಾರ್ಯಕ್ರಮಕ್ಕೆ ಮೊದಲನೇ ಬಾರಿ ಕರೆ ಮಾಡ್ತಿದ್ದೀರಾ?
2: ಇಲ್ಲ, ಇದು ಮೂರನೇ ಬಾರಿ ಕರೆ ಮಾಡ್ತಾ ಇದ್ದೀನಿ.
0: ಓಕೆ, ಮುಂಚೆ ಎರಡು ಬಾರಿ ಹಾಗಾದ್ರೆ ಎಷ್ಟು ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೀರಾ?
2: ಒಂದರಲ್ಲಿ ಎರಡು ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೀನಿ, ಎರಡನೇ ಸಲಕ್ಕೆ ಹೋಯ್ತು, ಒಂದರಲ್ಲಿ ಫಸ್ಟ್ ಇದ್ದೇ ಹೋಯ್ತಿದೆ.
0: ಓಕೆ, ಸೊ ಹಾಗಾದ್ರೆ ಇವತ್ತು ಹ್ಯಾಟ್ರಿಕ್ ಕುಡಿಯೋದೆ?
2: ಟ್ರೈ ಮಾಡ್ತೀನಿ ಸರ್.
0: ಎಸ್, ಎರಡು ಬಾರಿ ಕರೆ ಮಾಡಿದ ಅನುಭವ ಇದೆ. ಈಗ ಮೂರನೇ ಸಲ ಮೂರು ಪ್ರಶ್ನೆಗಳಿಗೆ ಸರಿ ಉತ್ತರ ಕೊಡುವ ಅಂತ ಹೊರಟಿದ್ದಾರೆ. ಕ್ವಿಜ್ ಮಾಸ್ಟರ್ ವಿಕಾಸ್ ಅವರಿದ್ದಾರೆ.
2: ಓಕೆ ಸರ್.
0: ಎಸ್,
1: ನಮಸ್ಕಾರ ಮೇಡಮ್. ನಿಮಗೆ ಒಂದು ಕರ್ನಾಟಕದ ಪ್ರಸಿದ್ಧ ಟೂರಿಸ್ಟ್ ಪ್ಲೇಸ್ನ ಬಗ್ಗೆ ಒಂದು ಪ್ರಶ್ನೆ ಕೇಳ್ತೇನೆ.
2: ಓಕೆ.
1: ರಾಜ ನೋಡು, ನೀವು ಹಾಗೆ ಉತ್ತರ ಕೊಡ್ತೀರಿ ಅನ್ನೋ ವಿಶ್ವಾಸ ನನಗಿದೆ. ಆಪ್ಷನ್ ಬೇಕಾಗುವುದಿಲ್ಲ ಅಂತ ಎಣಿಸಿ ಮುಂದುವರಿಸುವ.
2: ಓಕೆ.
1: ರಾಜ, ರಾಣಿ, ರೋರರ್ ಮತ್ತು ರಾಕೆಟ್ ಎಂಬ ನಾಲ್ಕು ಪ್ರಮುಖ ಧುಮುಕುಗಳನ್ನು ಹೊಂದಿರುವ ಜೋಗ ಜಲಪಾತವು ಯಾವ ನದಿಯ ಮೇಲೆ ಇದೆ? ಯಾವ ನದಿಯು ಈ ಜೋಗ ಜಲಪಾತ? ಶರಾವತಿ ನದಿ.
0: ಸರಿಯಾದ ಉತ್ತರ.
1: ಸರಿಯಾದ ಉತ್ತರ.
0: ಸೊ ಮೊದಲನೇ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟಿದ್ದೀರಾ, ಅಭಿನಂದನೆಗಳು.
2: ಥ್ಯಾಂಕ್ ಯು ಸರ್.
1: ಭಾರತದ ಅತ್ಯಂತ ಎತ್ತರದ ಜಲಪಾತಗಳಲ್ಲಿ ಒಂದಾಗಿದ್ದು ಜೋಗ ಜಲಪಾತ ಶಿವಮೊಗ್ಗ ಜಿಲ್ಲೆಯಲ್ಲಿರುವುದು. ಸೊ ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಸೊ ನಿಮಗೆ ಆಪ್ಷನ್ಗಳು ಬೇಕಾಗಲಿಲ್ಲ ಅಲ್ವಾ? ಸೊ ಮುಂದಿನ ಪ್ರಶ್ನೆ ಎರಡನೇದು.
2: ಸರಿ,
1: ಇನ್ನೊಂದು ಜಿಯೋಗ್ರಫಿ ಅಥವಾ ಟೂರಿಸ್ಟ್ ಪ್ಲೇಸ್ನ ಬಗ್ಗೆ ನಿಮಗೆ ಕೇಳ್ತೇನೆ, ನಿಮ್ಮ ಸ್ಟ್ರಾಂಗ್ ಪಾಯಿಂಟ್ ಅಂತ ಎಣಿಸಿ.
2: ಓಕೆ.
1: ಶ್ರೀರಂಗಪಟ್ಟಣದ ಸಮೀಪ ಇರುವ ಕರ್ನಾಟಕದ ಪ್ರಸಿದ್ಧ ಪಕ್ಷಿಧಾಮದ ಹೆಸರೇನು?
2: ರಂಗನತಿಟ್ಟು.
0: ಸರಿಯಾದ ಉತ್ತರ. ರಂಗನತಿಟ್ಟು ಪಕ್ಷಿಧಾಮ ಶ್ರೀರಂಗಪಟ್ಟಣದ ಸಮೀಪ ಇರುವಂತದ್ದು. ಎರಡು ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಟ್ಟಿದ್ದೀರಾ, ಅಭಿನಂದನೆಗಳು. ಮೂರನೇ ಪ್ರಶ್ನೆಗೆ ರೆಡಿನಾ?
2: ರೆಡಿ ಸರ್.
0: ಎಸ್,
1: ನಮ್ಮ ಕಶ್ಯಪ್ ಅವರು ಹೇಳಿದ ಹಾಗೆ ಹ್ಯಾಟ್ರಿಕ್ ಹೊಡೆಯಲಿಕ್ಕೆ ತಯಾರಿದ್ದೀರಿ. ಈಗ ಮೂರನೇ ಪ್ರಶ್ನೆ. ಸದ್ಗುರು ಜಗ್ಗಿ ವಾಸುದೇವ್ ಅವರ ಈಶಾ ಫೌಂಡೇಶನ್ ವತಿಯಿಂದ ಕೊಯಮತ್ತೂರಿನ ಬಳಿ ಸ್ಥಾಪಿಸಲಾದ 112 ಅಡಿ ಎತ್ತರದ ಶಿವನ ಪ್ರತಿಮೆಯನ್ನು ಯಾವ ಹೆಸರಿನಿಂದ ಕರೆಯಲಾಗುತ್ತದೆ? ಆ ಪ್ರತಿಮೆಗೆ ಒಂದು ನಿರ್ದಿಷ್ಟವಾದ ಹೆಸರಿದೆ. ಈಶಾ ಫೌಂಡೇಶನ್, ಸದ್ಗುರು ಜಗ್ಗಿ ವಾಸುದೇವ್ ಅವರು ಅಲ್ಲಿ ಶಿವನ ಒಂದು ಪ್ರತಿಮೆಯನ್ನು ಮಾಡಿದ್ದಾರೆ. ಪ್ರತಿ ವರ್ಷ ಅಲ್ಲಿ ಶಿವರಾತ್ರಿಯ ದಿನ ದೊಡ್ಡ ಕಾರ್ಯಕ್ರಮ ನಡೆಯುತ್ತದೆ.
0: ಮೂರ್ತಿಯ ಹೆಸರು,
1: ಮೂರ್ತಿಯ ಹೆಸರೇನು?
0: ಅದರ ಸುತ್ತಮುತ್ತ, ಆ ಹಬ್ಬದ ಆಚರಣೆ ಸುತ್ತಮುತ್ತ ಅಥವಾ ಆ ದಿನ ನಡೆಯುವ ಕಾರ್ಯಕ್ರಮಗಳಲ್ಲಿ ಆ ಹೆಸರನ್ನ ಆಗಾಗ ಪ್ರಸ್ತಾಪ ಮಾಡ್ತಾರೆ. ಸ್ವಲ್ಪ ನಿಮ್ಮ ಮೆಮೊರಿಯನ್ನು ಅಲ್ಲಿ ತಗೊಂಡು ಹೋಗಿ.
2: ಶಿವತಾಂಡವ.
0: ಶಿವತಾಂಡವ ಮೂರ್ತಿಗೆ ಹೆಸರು ಇಡಕ್ಕಾಗುತ್ತ ತಾಂಡವ ಅಂತ ಹೇಳಿ? ಸ್ವಲ್ಪ ಯೋಚನೆ ಮಾಡಿ, ಬಿಕಾಸ್ ಮೂರನೇ ಸಲ ಆಗಿರೋದ್ರಿಂದ ಅದಕ್ಕೆ ನಾನು ಗೊತ್ತಾಗ್ತಾ ಇಲ್ವಾ? ನಟರಾಜ ಕೂಡ ಅಲ್ಲ. ಸರಿಯಾದ ಉತ್ತರ. ಛೆ, ನೀವು ಎರಡು ಪ್ರಶ್ನೆಗಳಿಗೆ ಸರಿ ಉತ್ತರ ಕೊಟ್ಟು ಮತ್ತೆ ಈಗ ಮೂರನೇ ಪ್ರಶ್ನೆಯಲ್ಲಿ ಸ್ವಲ್ಪ ಹಿಂದೆ ಬಿದ್ದಿರಿ, ಪರವಾಗಿಲ್ಲ. ನೀವು ಮುಂದಿನ ವಾರ ಕೂಡ ಹಾಗಾದರೆ ಪ್ರಯತ್ನ ಮಾಡಿ. ಮೋಸ್ಟ್ಲಿ ನೆಕ್ಸ್ಟ್ ವೀಕ್ ಆದರೂ ನಿಮ್ಗೆ ಖಂಡಿತ ಆಗುತ್ತೆ ಅಂತ ನನಗನ್ಸುತ್ತೆ. ಆನ್ಸರ್ ಹೇಳ್ತೀನಿ, ಮುಂದಿನ ಕಾಲರ್ಗೆ ಅದೇ ಪ್ರಶ್ನೆ ಕೇಳ್ತೀವಿ, ಅವಾಗ ಅವ್ರ ಜೊತೆ ನೀವು ಆನ್ಸರ್ ಕೇಳ್ಬೋದು, ಸರಿ ಅಲ್ವಾ?

0: ಧನ್ಯವಾದಗಳು.
1: ಥ್ಯಾಂಕ್ ಯು ಸೋ ಮಚ್. ಹಲೋ
2: ಹಲೋ,
1: ನಮಸ್ತೆ, ನಿಮ್ಮ ಹೆಸರು?
2: ನನ್ನ ಹೆಸರು ಲೋಕೇಶ್, ಬಾಳಪುರಿ ಕಂಬ್ಳಕೋಡಿಯಿಂದ.
1: ಎಸ್ ಲೋಕೇಶ್ ಅವರೇ, 100.3 ಆಕಾಶವಾಣಿ ಟೆಲಿಕ್ವಿಜ್ಗೆ ನೀವು ಮೊದಲನೇ ಬಾರಿ ಕರೆ ಮಾಡ್ತಾ ಇರೋದು?
2: ಮೊದಲ ಬಾರಿ ಕೃಷಿಗೆ ಕರೆ ಮಾಡ್ತಿದ್ದೇನೆ.
1: ಹೌದಾ, ನಿಮಗೆ ಈ ಕಾರ್ಯಕ್ರಮ ಇದೆ ಅಂತ ತಿಳಿದು ಬಂದಿದೆ ಹೇಗೆ?
2: ನಾನು ಬೆಳಗ್ಗೆ ಟ್ಯೂನ್ ಮಾಡುದು ಆಕಾಶವಾಣಿ ಮಂಗಳೂರು 6 ಗಂಟೆಗೆ.
1: ಓಕೆ,
2: ರೇಡಿಯೋ ಕೇಳ್ತಾ ಮಾಡ್ತಾ ಇರ್ತೇನೆ. ಟೈಮ್ ನೋಡ್ಬೇಕಂತಿಲ್ಲ, ಅವ್ರ ರೇಡಿಯೋ ಕೇಳುವಾಗ ಟೈಮ್ ಎಷ್ಟು ಅದನ್ನ ಹೇಳ್ತಾರೆ, ಮತ್ತೆ ನ್ಯೂಸ್ ಎಲ್ಲ ಎಷ್ಟು ಗಂಟೆಗೆ ಅದೆಲ್ಲ ಹೇಳ್ತಾರೆ. ಕೆಲವೊಮ್ಮೆ ಟೈಮ್ ಹೇಳದಿದ್ರೆ ಸಹ.
1: ಸೊ ನಿಮ್ಮ ಒಂದು ಗೆಳೆಯನ ತರ ಆಕಾಶವಾಣಿ ನಿಮ್ ಜೊತೆನೆ ಇರ್ತದೆ ಅಂತ ಹೇಳ್ತೀನಿ.
2: ನನಗೆ ರೇಡಿಯೋ ಅಂದ್ರೆ ತುಂಬಾ ಸಮ ಇದು ಗೆಳೆಯನ ತರ, ಒಂದು ತುಂಬಾ ಎಂತ ಹೇಳ್ತಾರೆ, ಅಟ್ಯಾಕಿ ಆಗಿದ್ದೇನೆ ಅದಕ್ಕೆ
1: ಅಲ್ವಾ.

0: ಟೈಮ್ ಎಷ್ಟು ಅದೆಲ್ಲ ಹೇಳ್ತಾರೆ, ಮತ್ತೆ ನ್ಯೂಸ್ ಎಲ್ಲ ಎಷ್ಟು ಗಂಟೆಗೆ ಅದೆಲ್ಲ ಹೇಳ್ತಾರೆ ಕೆಲವೊಮ್ಮೆ ಟೈಮ್ ಹೇಳದಿದ್ರೆ.
1: ಸೊ ನಿಮ್ಮ ಒಂದು ಗೆಳೆಯನ ತರ ಆಕಾಶವಾಣಿ ನಿಮ್ ಜೊತೆನೆ ಇರ್ತದೆ ಅಂತ ಹೇಳ್ತೀನಿ.
0: ನನಗೆ ರೇಡಿಯೋ ಅಂದ್ರೆ ತುಂಬಾ ಸಮ ಇದು ಗೆಳೆಯನ ತರ, ಒಂದು ತುಂಬಾ ಎಂತ ಹೇಳ್ತಾರೆ ಅಟಾಕಿ ಆಗಿದ್ದೇನೆ ಅದಕ್ಕೆ
1: ಅಲ್ವಾ.
0: ಚಿಕ್ಕದಿಂದಾನೇ ರೇಡಿಯೋ ಕೇಳ್ತಿದ್ದೇನೆ.
1: ಓಕೆ, ಏನ್ ಕೆಲಸ ಮಾಡ್ತೀರಾ ಸರ್?
0: ನಾನು ಇದು ಅಡಕ್ಕೆ ಅಡಕ್ಕೆ ಕಳೆಯೋದು.
1: ಅಡಕ್ಕೆ, ಓಕೆ. ಸೊ ಬೆಳಗ್ಗೆ ಟ್ಯೂನ್ ಮಾಡಿದ್ರೆ ಕೆಲಸ ಮಾಡ್ತಾ ಮಾಡ್ತಾ ಟೈಮ್ ಹೋಗೋದೇ ಗೊತ್ತಾಗುದಿಲ್ಲ ಹೇಳ್ತೀರಿ?
0: ಹೌದೌದು, ಖುಷಿ ಆಗ್ತದೆ. ಆ ಮಂಗಳೂರು ಆಕಾಶವಾಣಿ ಮತ್ತು ರಸಪ್ರಶ್ನೆ ಕಾರ್ಯಕ್ರಮ ಇತ್ತು, ತುಂಬಾ ಖುಷಿ ಆಯ್ತು. ಈ ಕಾರ್ಯಕ್ರಮ ಆಗ್ಬೇಕಂತ ತುಂಬಾ ಆಸೆ ಇತ್ತು.
1: ತುಂಬಾ ಖುಷಿ ಆಯ್ತು ಸರ್, ನಮ್ಮ ವಾಹಿನಿಯ ಇಷ್ಟು ಒಳ್ಳೆ ಅಭಿಮಾನಿ ಒಬ್ರು ನಮಗೆ ಟೆಲಿಕ್ವಿಜ್ ಗೆ ಕರೆ ಮಾಡಿದಕ್ಕೆ ಸಂತೋಷ ಇದೆ.
0: ಕಾರ್ಯಕ್ರಮ ಇದೇ ರೀತಿ ಮುಂದುವರಿಸ್ತಾ ಇರಿ.
1: ಓಕೆ ಓಕೆ, ಖಂಡಿತ.
0: ಅದು ನಮಗೆ ಖುಷಿ ಆಗ್ತದೆ.
1: ಓಕೆ, ಸೊ ಮೂರು ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಡ್ಲಿಕ್ಕೆ ರೆಡಿ ಇದ್ದೀರಾ? ಎಸ್, ವಿಕಾಸ್ ಅವರಿದ್ದಾರೆ ನಮ್ಮ ಕ್ವಿಜ್ ಮಾಸ್ಟರ್, ಮೊದಲನೇ ಪ್ರಶ್ನೆ ಕೇಳ್ತಾರೆ.
2: ನಮಸ್ಕಾರ.
0: ನಮಸ್ಕಾರ.
2: ನಮ್ಮ ದೇಶದ ಪ್ರಧಾನಮಂತ್ರಿಯವರ ಬಗ್ಗೆ ಒಂದು ಪ್ರಶ್ನೆ. ಇದು ನಮ್ಮ ರೇಡಿಯೋದಲ್ಲಿ ನೀವು ಇತ್ತೀಚೆಗೆ ಕೇಳಿರಬಹುದು. ಸೊ ಪ್ರಶ್ನೆ ಈಗ ಕೇಳ್ತೇನೆ. ಇತ್ತೀಚೆಗೆ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಯಾವ ದಾಖಲೆಯನ್ನು ಮುರಿದರು?
0: ಅವರು ಪ್ರಧಾನಮಂತ್ರಿ ಆಗಿರುವ ದಾಖಲೆಯನ್ನು ಮುರಿದರು.
1: ಓಕೆ, ಯಾವ ದಾಖಲೆ ಅದು? ಏನು ಒಂದು ಪರ್ಟಿಕ್ಯುಲರ್ ನಂಬರ್ ಇದೆ?
0: ಅವರು 11 ಆಗಿತ್ತು, ಅವರು 12ನೇ ಸಾಲ ಪ್ರಧಾನಿ ಆಗಿತ್ತು.
1: ಅಲ್ಲ ಅಲ್ಲ ಅಲ್ಲ, ಅಂದ್ರೆ ಏನೋ ಒಂದು ದಾಖಲೆ ಮಾಡಿದ್ದಾರೆ ನಮ್ಮ ನೆಹರು ಅವರು, ಆ ದಾಖಲೆಯನ್ನ ಮೋದಿ ಅವರು ಮುರಿದಿದ್ದಾರೆ ಅನ್ನೋ ರೀತಿಯಲ್ಲಿ ಸುದ್ದಿ ಬಂದಿತ್ತು. ಆ ದಾಖಲೆಯ ಸಂಖ್ಯೆ ಏನು? ಆಪ್ಷನ್ ನಂದಜ್ ಮಾಡಿ, ಅದೊಂದು 2-3 ದಿವಸ ಹಿಂದೆ ಹೋಗಿ, ಪೇಪರ್ ಅಲ್ಲಿ ಬಂದಿರ್ತದೆ, ಆಕಾಶವಾಣಿಯಲ್ಲಿ ಕೇಳಿರ್ತೀರಾ? ಒಂದು ಹತ್ತಿರ ಒಂದು ನಂಬರ್ ಹೇಳಿ, ಒಂದು ಇಷ್ಟು ದಿನ ಅಂತ ಒಂದು ನಂಬರ್ ಇದೆ. ಹೌದಾ? ಏನ್ ದಾಖಲೆ ಅಂತ ಆದ್ರೂ ಹೇಳ್ಬೋದು ಅಟ್ ಲೀಸ್ಟ್, ಏನ್ ದಾಖಲೆ ಮುರಿದಿದ್ದಾರೆ ಅಂತ?
0: ದಾಖಲೆ ಇದು ಅವರು ನಮ್ಮ ದೇಶವನ್ನು ಪ್ರಗತಿ ಕಡೆಗೆ ಸಾಗಿಸಿದ್ರು, ಒಳ್ಳೆ ಕೆಲಸ ಮಾಡಿದ್ದಾರೆ.
2: ನೀವು ಹೌದು, ನೀವು ಆಗ ಮೊದಲನೇ ಪ್ರಯತ್ನದಲ್ಲಿ ಸ್ವಲ್ಪ ಅದರ ಉತ್ತರದ ಹತ್ತಿರ ಇದ್ರಿ. ನೀವು 11 ಬಾರಿ ಅಂತ ಹೇಳಿದ್ರಿ, ಬಟ್ ಅದು ಸರಿಯಾದ ಉತ್ತರ ಅಲ್ಲ. ಬಟ್ ನೀವು ಪ್ರಯತ್ನ ಮಾಡಿದಿರಿ, ನೀವು ಇದರ ಬಗ್ಗೆ ನಿಮಗೆ ವಿಷಯ ತಿಳಿದಿದೆ, ಬಟ್ ನೀವು ಕರೆಕ್ಟೇ ಉತ್ತರ ಕೊಡ್ಲಿಕ್ಕೆ ಆಗ್ತಿಲ್ಲ. ಇದು ರಸಪ್ರಶ್ನೆ ಕಾರ್ಯಕ್ರಮ ಆದ್ದರಿಂದ ನಾವು ಒಂದು ಸರಿಯಾದ ಉತ್ತರಕ್ಕೆ ಮಾತ್ರ ಪರಿಗಣಿಸಬೇಕಾಗ್ತದೆ. ಬಟ್ ಸಂತೋಷ,
1: ಅದೇ ಹೇಳ್ತಾರಲ್ವ, ಕೈಗೆ ಬಂದು ಬಾಯಿಗೆ ಬರಲಿಲ್ಲ ಅಂತ. ಯಾವಾಗ್ಲೂ ಹಾಗೆ ರಿಕಾಲ್ ಮೆಮೊರಿ ಅಂತ ಹೇಳಿದ್ರೆ ನಮ್ಗೆ ಬಂದಿರುತ್ತೆ, ಬಟ್ ನಮ್ಗೆ ಅದನ್ನ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಆಗುದಿಲ್ಲ ಅಲ್ವಾ. ಸೊ ಮುಂದಿನ ಕಾಲರ್ ಹತ್ರ ಮಾತಾಡ್ತಿರೋ ಇದರ ಪ್ರಶ್ನೆಗೆ ಸರಿ ಉತ್ತರ ಗೊತ್ತಾಗುತ್ತೆ. ಓಕೆ, ಕರೆ ಮಾಡಿದಕ್ಕಾಗಿ ಧನ್ಯವಾದಗಳು. ಮುಂದಿನ ಸಲ ಪ್ರಯತ್ನ ಮಾಡಿ, ಸರಿ ಅಲ್ವಾ? ನಮಸ್ಕಾರ.
3: ನೀವು ಕೇಳ್ತಾ ಇದ್ರಿ
4: 100.3 ಆಕಾಶವಾಣಿ ಟೆಲಿಕ್ವಿಸ್.

0: ಹಲೋ,
1: ನಮಸ್ತೆ. ನಿಮ್ಮ ಹೆಸರು?
2: ಯೋಗೀಶ್.
1: ಎಲ್ಲಿಂದ ಸರ್?
2: ಕಾಶಿಪಟ್ಟಣ.
1: ಕಾಶಿಪಟ್ಟಣ. ಓಕೆ. ಯೋಗೀಶ್ ಅವರೇ, 100.3 ಆಕಾಶವಾಣಿ ಟೆಲಿಕ್ವಿಜ್ ಗೆ ಮೊದಲನೇ ಬಾರಿ ಕರೆ ಮಾಡ್ತಿರೋದ? ಐದನೇ ಸಲ. ಹಾಗಾದ್ರೆ ಇವತ್ತು 6ನೇ ಎಪಿಸೋಡ್ ಅಲ್ಲಿ ನೀವು 5ನೇ ಸಲ ಫೋನ್ ಮಾಡ್ತಿದ್ದೀರ ಅಂದ್ರೆ ಮುಂಚೆ ಎಷ್ಟೆಷ್ಟು ಪ್ರಶ್ನೆಗಳಿಗೆಲ್ಲ ಔಟ್ ಆಗಿದ್ದೀರಾ? ಮೂರನೇ ಪ್ರಶ್ನೆಯಲ್ಲಿ ಆಲ್ಮೋಸ್ಟ್ ಹೋದದ್ದಲ್ವಾ? ಸೊ ಇವತ್ತ ಮೂರನೇ ಪ್ರಶ್ನೆಯು ಸೇರಿ ಮೂರು ಪ್ರಶ್ನೆಗಳಿಗೆ ಸರಿ ಉತ್ತರ ಕೊಡಬೇಕು. ಮಾಡ್ಬೋದಾ? ಎಸ್ ಎಸ್, ಟ್ರೈ ಮಾಡುವ. ವಿಕಾಸ್ ಅವರು ಇದ್ದಾರೆ ನಮ್ಮ ಕ್ವಿಜ್ ಮಾಸ್ಟರ್. ಸರ್
3: ನಮಸ್ಕಾರ. ಪ್ರಶ್ನೆ ಕೇಳಲಿಕ್ಕೆ ಮುಂಚೆ ಏನ್ ಮಾಡ್ಕೊಂಡಿದ್ದೀರಿ ನೀವು? ಟೈಲರ್. ಓಕೆ. ನೀವು ರೆಗ್ಯುಲರ್ ನಮ್ಮ ಆಕಾಶವಾಣಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇರ್ತೀರಲ್ವಾ? ಸಂತೋಷ. ಈಗ ಇದು ಆಕಾಶವಾಣಿಯಲ್ಲಿ ರೀಸೆಂಟ್ ಲಾಸ್ಟ್ ಒಂದು ವಾರದಲ್ಲಿ ಬಂದಿರುವಂಥ ನ್ಯೂಸ್ನ ಬಗ್ಗೆ ಒಂದು ಪ್ರಶ್ನೆ, ನಮ್ಮ ದೇಶದ ಪ್ರಧಾನಮಂತ್ರಿಗಳ ಬಗ್ಗೆ ಪ್ರಶ್ನೆ, ಗಮನವಿಟ್ಟು ಕೇಳಿ.

0: ಇತ್ತೀಚೆಗೆ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಯಾವ ದಾಖಲೆಯನ್ನು ಮುರಿದರು?
1: ಎಸ್, ಸರಿಯಾದ ಉತ್ತರ. ಆದರೆ ನೀವೊಂದು ಆ ದಿನದ ಸಂಖ್ಯೆಯನ್ನು ಹೇಳಿದ್ರು ಚೆನ್ನಾಗಿತ್ತು. ಎಸ್ ಎಸ್, ಎಷ್ಟು ದಿನಗಳನ್ನ ಮೀರಿಸಿದ್ರು?
2: 3966.
1: ಸರಿಯಾದ ಸಂಖ್ಯೆ ಅದು ಅಲ್ಲ, ಬಟ್ ನೀವು ಹೇಳಿದ ಉತ್ತರ ಸರಿಯಾಗಿದೆ. ಆ ಸಂಖ್ಯೆನ ಒಂದು ಕರೆಕ್ಟ್ ಆಗಿ ಹೇಳಿದ್ರೆ ಓಕೆ. ಗೊತ್ತಾಗ್ತಾ ಇಲ್ವಾ? ಇಲ್ಲ ಇಲ್ಲ ಇಲ್ಲ, ಅದನ್ನ ಕ್ವಿಜ್ ಮಾಸ್ಟರ್ ಹೇಳ್ತಾರೆ.
0: ಓಕೆ, ಸರಿಯಾದ ಉತ್ತರ 4399, 4399. ಅಂದರೆ 2026 June 10 ನರೇಂದ್ರ ಮೋದಿ ಅವರು ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ದಾಖಲೆಯನ್ನು ಮೀರಿಸಿ, ಅಂದರೆ ನಿರಂತರ ಆಯ್ಕೆಯಾದ, ಸೊ ಎಲೆಕ್ಟೆಡ್ ಪ್ರಧಾನಮಂತ್ರಿಯಾಗಿ ಅತಿ ಹೆಚ್ಚು ದಿನಗಳ ಕಾಲ ಅಧಿಕಾರದಲ್ಲಿದ್ದ ನಾಯಕ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು. ಅಂದರೆ ಈ ಲೆಕ್ಕಾಚಾರದಲ್ಲಿ ನೆಹರು ಅವರ 51-52 ಮೊದಲ ಸಾರ್ವತ್ರಿಕ ಚುನಾವಣೆಗೆ ಮುಂಚಿನ ಅವಧಿಯನ್ನು ಪರಿಗಣಿಸಲಾಗುವುದಿಲ್ಲ. ಅದಕ್ಕೆ ಮುಂಚೆ ಕೂಡ ನೆಹರು ಅವರು ಪ್ರಧಾನಮಂತ್ರಿ ಆಗಿದ್ದರು, ಆದರೆ ಆಗ ಎಲೆಕ್ಟೆಡ್ ಆಗಿರಲಿಲ್ಲ, ಆಗ ಎಲೆಕ್ಷನ್ ಇರಲಿಲ್ಲ 1947, ಹಾಗಾಗಿ ಅದನ್ನು ಪರಿಗಣಿಸಲಾಗುವುದಿಲ್ಲ. ಬಟ್ ಆದರೂ ಕೂಡ ಒಂದು ಹೆಗ್ಗಳಿಕೆ ಇದು. ಸೊ ನೀವು ಮೊದಲೇ ಪ್ರಶ್ನೆಯನ್ನು ಎಂದಿನಂತೆ ದಾಟಿದ್ದೀರಿ. ಈಗ ನಿಮಗೆ ಎರಡನೇ ಪ್ರಶ್ನೆಯನ್ನು ಕೇಳ್ತೇನೆ. ಪಶ್ಚಿಮ ಘಟ್ಟಗಳ ದುರ್ಗಮ ಪ್ರದೇಶಗಳನ್ನು ದಾಟಿ ಮಹಾರಾಷ್ಟ್ರದ ರೋಹಾ ಮತ್ತು ಕರ್ನಾಟಕದ ಮಂಗಳೂರು ನಗರಗಳನ್ನು ಸಂಪರ್ಕಿಸುವ ಪ್ರಸಿದ್ಧ ರೈಲು ಮಾರ್ಗ ಯಾವುದು? ನಾನು ಪ್ರಶ್ನೆ ಸ್ವಲ್ಪ ಕನ್ಫ್ಯೂಸ್ ಮಾಡುವ ಹಾಗೆ ಮಾಡಿದ್ದೇನೆ, ನೀವು ಅದರಲ್ಲಿ ಪ್ರಮುಖ ಅಂಶಗಳನ್ನು ಮಾತ್ರ ಗಮನದಲ್ಲಿಟ್ಕೊಂಡು ಉತ್ತರ ಕೊಡಿ. ಪಶ್ಚಿಮ ಘಟ್ಟಗಳ ದುರ್ಗಮ ಪ್ರದೇಶಗಳನ್ನು ದಾಟಿ ಮಹಾರಾಷ್ಟ್ರದ ರೋಹಾ ಮತ್ತು ಕರ್ನಾಟಕದ ಮಂಗಳೂರು ಸಂಪರ್ಕಿಸುವ ಪ್ರಸಿದ್ಧ ರೈಲು ಮಾರ್ಗ ಯಾವುದು?
1: ಆಪ್ಷನ್ ಇಲ್ಲ, ಬಿಕಾಸ್ ಇರೋದೇ ಒಂದು 2-3, ಹಾಗಾಗಿ
0: ಒಂದೇ ರೈಲು ಮಾರ್ಗ. ಇಲ್ಲಿಂದ ನಾವು ಎಲ್ಲರೂ ಮಂಗಳೂರಿನಿಂದ ಬೊಂಬಾಯಿಗೆ ಹೋಗಬೇಕಾದ್ರೆ ಯಾವ ರೈಲ್ವೆ ಮಾರ್ಗ?
1: ಸರಿಯಾದ ಕೊಂಕಣ್ ರೈಲ್ವೇಸ್ ಇಸ್ ದ ರೈಟ್ ಆನ್ಸರ್. ಅಭಿನಂದನೆಗಳು, 2 ಪ್ರಶ್ನೆಗಳನ್ನು ದಾಟಿದ್ದೀರಿ. 3ನೇ ಪ್ರಶ್ನೆ ಇವತ್ತು, ಹಾಗಾದರೆ ಸರಿ ಉತ್ತರ ಕೊಡ್ತೀರಿ ಅಂತ ಕಾನ್ಫಿಡೆನ್ಸ್ ಇದೆಯಾ ಫೈನಲಿ? ಏನು ಹೇಳಿ? ಸರಿ, ಹಾಗಾದರೆ ಈ ಸಲ ಒಂದು ಏನಾದರೂ ಮಾಡಿ ಒಂದು ಪಾಸ್ ಆಗ್ತೀರ ನೋಡುವ. 3ನೇ ಪ್ರಶ್ನೆಯನ್ನು ಕೇಳ್ತಾರೆ ಕ್ವಿಜ್ ಮಾಸ್ಟರ್.
0: ಗಮನವಿಟ್ಟು ಕೇಳಿ ನೋಡಿ, ಈಗ ಮೊದಲಿನ ಪ್ರಶ್ನೆ ಕೂಡ ನಾವು ಮಾಡಿದ್ದು ಹಾಗೆ ಇತ್ತು. ಫಸ್ಟಿಗೆ ಪ್ರಶ್ನೆ ಕೇಳುವಾಗ ಏನೋ ಒಂದು ಕಾಂಪ್ಲಿಕೇಟೆಡ್ ಕ್ವೆಶ್ಚನ್ ಹಾಗೆ ಇರ್ತದೆ, ಅದನ್ನೇ ನಾನು ಸಿಂಪಲ್ ಆಗಿ ನಿಮಗೆ ಮಂಗಳೂರಿಂದ ಬೊಂಬಾಯಿಗೆ ಹೋಗುವಾಗ ಯಾವ ರೈಲಿನಲ್ಲಿ ಹೋಗ್ತೇವೆ ಅಂತ ಹೇಳಿದ ಕೂಡಲೇ ನೀವು ಉತ್ತರ ಕೊಟ್ರಿ. ನಾನು ಅದನ್ನೇ ಸ್ವಲ್ಪ ಪಶ್ಚಿಮ ಘಟ್ಟದ ದುರ್ಗಮ ಪ್ರದೇಶಗಳನ್ನು ದಾಟಿ ಅಂತೆಲ್ಲ ಕೇಳಿದಾಗ ಏನೋ ಒಂದು ಭಯಾನಕ ಪ್ರಶ್ನೆ ಅಥವಾ ಏನೋ ಕಷ್ಟದ ಪ್ರಶ್ನೆ ಅಂತ ಅನ್ನಿಸ್ತದೆ ನಿಮ್ಮ ಮನಸ್ಸಿನಲ್ಲಿ. ನೀವು ಕ್ವಿಜ್ ಆನ್ಸರ್ ಮಾಡೋದು ಯಾವಾಗಲೂ ಹಾಗೆ, ನಾನೊಂದು ಕ್ವಿಜ್ ಮಾಸ್ಟರ್ ಆಗಿ ಹೇಳೋದು, ಕ್ವಿಜ್ ಆನ್ಸರ್ ಮಾಡೋದು ಯಾವಾಗಲೂ ಹಾಗೆ, ಪ್ರಶ್ನೆ ಕೇಳುವಾಗ ನಾವು ಸ್ವಲ್ಪ ಕಾಂಪ್ಲಿಕೇಟೆಡ್ ಮಾಡಿ ಕೇಳೋದು, ಅಂದರೆ ಆಗ ನಿಮ್ಮ ಟೆಸ್ಟ್ ಮಾಡಿದ ಹಾಗೆ. ನೀವು ಅದನ್ನು ಸಿಂಪಲ್ ಮಾಡಿ ಆನ್ಸರ್, ನಿಮ್ಮ ಮನಸ್ಸಲ್ಲಿ ಅದನ್ನು ಸಿಂಪಲ್ ಮಾಡಿ ಆನ್ಸರ್ ಮಾಡೋದು, ಅದೇ ಒಂದು ಕ್ವಿಜ್ ಕ್ರ್ಯಾಕ್ ಮಾಡುವಂಥ ಒಂದು ವಿಧಿ. ಸೊ ಈಗ ನಿಮ್ಮ 3ನೇ ಪ್ರಶ್ನೆ ಆದ್ದರಿಂದ ಸ್ವಲ್ಪ ಕಷ್ಟ ಇರ್ತದೆ, ಯಾಕಂದರೆ ಡಿಫಿಕಲ್ಟಿ ಲೆವೆಲ್ ಜಾಸ್ತಿ ಆದ ಹಾಗೆ ಒಂದು ಸ್ವಲ್ಪ ಕ್ಲಿಷ್ಟಕರವಾದ ಪ್ರಶ್ನೆ. ತಯಾರಿದ್ದೀರಿ ಅಂತ ಎಣಿಸ್ತೇನೆ, ನೀವು ಇದನ್ನು ಕ್ರ್ಯಾಕ್ ಮಾಡ್ತೀರಿ ಅನ್ನೋ ವಿಶ್ವಾಸ ಕೂಡ ನನಗಿದೆ. ಕೇಳಿ, ಸದ್ಗುರು ಜಗ್ಗಿ ವಾಸುದೇವ್ ಅವರ ಈಶಾ ಫೌಂಡೇಶನ್ನ ವತಿಯಿಂದ ಕೊಯಮತ್ತೂರಿನ ಬಳಿ ಸ್ಥಾಪಿಸಲಾದ 112 ಅಡಿ ಎತ್ತರದ ಶಿವನ ಪ್ರತಿಮೆಯನ್ನು ಯಾವ ಹೆಸರಿನಿಂದ ಕರೆಯಲಾಗುತ್ತದೆ? ಸೊ ಕೊಯಮತ್ತೂರಿನಲ್ಲಿ ಈಶಾ ಫೌಂಡೇಶನ್, ಜಗ್ಗಿ ವಾಸುದೇವ್ ಸದ್ಗುರು ಅವರು ಮಾಡಿದ ಒಂದು ಶಿವನ ಪ್ರತಿಮೆಯನ್ನು ನೀವು ನೋಡಿರ್ಬೋದು, ಚಿತ್ರ ಪೇಪರ್ನಲ್ಲಿ ಮ್ಯಾಗ್ಝಿನ್ನಲ್ಲಿ ಎಲ್ಲ ನೋಡಿರ್ಬೋದು. ಅಲ್ಲಿ ಶಿವರಾತ್ರಿಯಂದು ಭಾರಿ ದೊಡ್ಡ ಕಾರ್ಯಕ್ರಮ, ರಾತ್ರಿ ಇಡೀ ಒಂದು ದೊಡ್ಡ ಕಾರ್ಯಕ್ರಮ ನಡೀತದೆ ಅದೇ ಪ್ರತಿಮೆ ಆ ಮೂರ್ತಿಯ ಮುಂದೆ. ಆ ಮೂರ್ತಿಗೆ, ಆ ಪ್ರತಿಮೆಗೆ ಒಂದು ಸರಿಯಾದ ಒಂದು ಹೆಸರಿದೆ, ಏನು ಹೆಸರು?
1: ಆ ಮೂರ್ತಿಯ ಮುಂದೇನೆ ಶಿವರಾತ್ರಿಯ ಕಾರ್ಯಕ್ರಮ ನಡೆಯುವಂಥದ್ದು ಕೊಯಮತ್ತೂರಿನಲ್ಲಿ ಇದೆ, ಆ ಸ್ಟ್ಯಾಚುವಿನ ಹೆಸರೇನು?
2: ಏನೇಳಿ?

0: ಇಲ್ಲ, ಇದು ಸರಿಯಾದ ಉತ್ತರ ಅಲ್ಲ. ಬೇರೆ ಯಾವ್ದಾದ್ರೂ ಗೆಸ್ ಮಾಡ್ಬೋದಾ?
1: ಮಹಾರುದ್ರ.
0: ಮಹಾರುದ್ರ ಕೂಡ ಸರಿಯಾದ ಉತ್ತರ ಅಲ್ಲ. ನೀವು ಯಾವ ಆಧಾರದಲ್ಲಿ ಹೇಳ್ತಾ ಇದ್ದೀರಾ ಈ ಗೆಸ್ಗಳನ್ನು? ಈಶ್ವರನ ಹೆಸರುಗಳು ಇದು ಇರಬಹುದು ಅಂತ ಹೇಳಿ ಅಂದಾಜಕ್ಕೆ ಹೇಳ್ತಾ ಇದ್ದೀರಾ? ಅದೇ, ಹೋಗಿದ್ದೀರಾ ಕೊಯಮತ್ತೂರಿಗೆ ಆ ಸ್ಟ್ಯಾಚು ಮುಂದೆ ಹೋಗಿದ್ದೀರಾ? ಹೋಗ್ಲಿಲ್ಲ ಅಲ್ಲ ಸರ್. ಹೋಗಿದ್ದಿದ್ರೆ ನಾವು ನೆನಪಾಗ್ತಿತ್ತಾ ಅಂತ ಅಲ್ವಾ? ಅದೇ ಈಶಾ ಫೌಂಡೇಶನ್, ಜಗ್ಗಿ ವಾಸುದೇವ್ ಅವ್ರ ಸ್ಟ್ಯಾಚು ಎಲ್ಲ ನೆನಪಿದೆ, ಬಟ್ ಆ ಹೆಸರು ಮಾತ್ರ ಬರ್ತಾ ಇಲ್ಲ ತಲೆಗೆ ಅಲ್ವಾ? ಸರಿ, ಅದೇ ತೊಂದರೆ ಇಲ್ಲ. ಎರಡು ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಟ್ರಿ, ಇನ್ನು ಒಂದಕ್ಕಾಗುವಾಗ ಫೇಲ್ ಆಯ್ತು ಅಲ್ವಾ? ಬೇಸರ ಮಾಡಬೇಡಿ, ನೆಕ್ಸ್ಟ್ ಎಪಿಸೋಡ್ ಅಲ್ಲಾದ್ರೂ ಖಂಡಿತವಾಗ್ಲೂ ನೆಕ್ಸ್ಟ್ ಸುತ್ತಿಗೆ ಆಯ್ಕೆಯಾಗಿ. ಸರಿಯಾ? ಎಸ್, ನಮಸ್ಕಾರ. ಹಲೋ,
2: ಹಲೋ ಹಲೋ,
0: ನಮಸ್ಕಾರ ಸರ್. ನಿಮ್ಮ ಹೆಸರು?
2: ನನ್ನ ಹೆಸರು ಗಣೇಶ್.
0: ಗಣೇಶ್ ಅವರೇ, ಎಲ್ಲಿಂದ? ಜಪ್ಪುವಿನಿಂದ. ಏನ್ ಕೆಲಸ ಮಾಡ್ತಿದ್ದೀರಾ ಸರ್?
2: ನಾನು ರಿಟೈರ್ಡ್.
0: ರಿಟೈರ್ಡಾ? ಸೊ ಆಕಾಶವಾಣಿಯಲ್ಲಿ ಟೆಲಿಕ್ವಿಜ್ ಕಾರ್ಯಕ್ರಮ ಇದೆ ಅಂತ ನಿಮಗೆ ಹೇಗೆ ಗೊತ್ತಾಗಿದ್ದು?
2: ನಾನು ಯಾವಾಗಲೂ ಆಕಾಶವಾಣಿ ಕೇಳ್ತಾ ಇದ್ದೆ.
0: ರೆಗ್ಯುಲರ್ ಲಿಸ್ನರ್, ಹಾಗಾಗಿ ಅನೌನ್ಸ್ಮೆಂಟ್ ಕೇಳಿದ್ದೀರಾ ಅಲ್ವಾ? ಮೊದಲನೇ ಸಲ ಕಾಲ್ ಮಾಡ್ತಾ ಇರೋದಾ?
2: ಮೊದಲನೇ ಸಲ ಸಿಕ್ಕಿರೋದು ನನಗೆ.
0: ಹೌದಾ? ಓಕೆ. ಸೊ ಆರನೇ ಸಂಚಿಕೆಗೆ ಆಗುವಾಗ ನಿಮ್ಮ ಕರೆ ನಮಗೆ ಸಿಕ್ಕಿತು. ಧನ್ಯವಾದಗಳು ಸರ್ ಕಾಲ್ ಮಾಡಿದ್ದಕ್ಕೆ. ಮೂರು ಪ್ರಶ್ನೆಗಳನ್ನು ಕೇಳ್ತೀವಿ, ಆ ಮೂರಕ್ಕೂ ಸರಿಯಾದ ಉತ್ತರವನ್ನು ಕೊಟ್ಟರೆ ಮುಂದಿನ ಸುತ್ತಿಗೆ ಆಯ್ಕೆ ಆಗ್ತೀರಿ. ಸರಿಯಾ? ಓಕೆ. ಸೊ ನಮ್ಮ ಕ್ವಿಜ್ ಮಾಸ್ಟರ್ ವಿಕಾಸ್ ಅವರಿದ್ದಾರೆ, ಮೊದಲನೇ ಪ್ರಶ್ನೆ ಕೇಳ್ತಾರೆ.
3: ನಮಸ್ಕಾರ ಸರ್. ನಿಮಗೆ ಮೊದಲ ಪ್ರಶ್ನೆ, ಇತ್ತೀಚೆಗೆ ಅಂತರಿಕ್ಷಕ್ಕೆ ತೆರಳಿದ ಶುಭಾಂಶು ಶುಕ್ಲಾ ಅವರು ಅಂತರಿಕ್ಷಕ್ಕೆ ಹೋದ ಎರಡನೇ ಭಾರತೀಯರಾಗಿದ್ದಾರೆ. ಆಯಿತಾ? ಶುಭಾಂಶು ಶುಕ್ಲಾ ಹೋದವರು ಎರಡನೇ ಅವರು. ಹಾಗಾದರೆ ಅಂತರಿಕ್ಷಕ್ಕೆ ತೆರಳಿದ ಮೊದಲ ಭಾರತೀಯ ಯಾರು?
2: ರಾಕೇಶ್ ಶರ್ಮಾ.
3: ರಾಕೇಶ್ ಶರ್ಮಾ
0: ಸರಿಯಾದ ಉತ್ತರ. ಅಭಿನಂದನೆಗಳು, ಮೊದಲನೇ ಪ್ರಶ್ನೆಗೆ ಸರಿ ಉತ್ತರ ಕೊಟ್ಟಿದ್ದೀರಾ.
3: ನೀವು ನಮ್ಮ ಕ್ವಿಜ್ ಅನ್ನು ತಟ್ ಅಂತ ಹೇಳಿ ಮಾಡಿ ತಟ್ ಅಂತ ಉತ್ತರ ಕೊಟ್ಟಿದ್ದೀರಿ.
0: ಯಾವುದೇ ಕ್ಲೂ ಕೂಡ ತಗೊಳ್ಳದೆ ಬಾರಿ ಬೇಗ ಆನ್ಸರ್ ಮಾಡಿದ್ದೀರಾ. ಕಂಗ್ರ್ಯಾಚುಲೇಷನ್ ಸರ್.
3: ರಾಕೇಶ್ ಶರ್ಮಾ ಅವರು 1984 ಸೋವಿಯತ್ ಒಕ್ಕೂಟದ ಸ್ಯುಯೆಜ್ T-11 ಯಾನದಲ್ಲಿ ಅಂತರಿಕ್ಷಕ್ಕೆ ತೆರಳಿದರು. ಆಗ ನಿಮಗೆ ನೆನಪಿರ್ಬೋದು, ನೀವು ರಿಟೈರ್ಡ್ ಅಂತ ಹೇಳಿದ್ರಿ. ಇಂದಿರಾ ಗಾಂಧಿ ಅವರನ್ನು ಅಂತರಿಕ್ಷದಿಂದ ಭಾರತ ಹೇಗೆ ಕಾಣುತ್ತದೆ ಎಂದು ಹೇಳಿದಾಗ ಅವರು ನೆನಪಿದೆಯಾ ನಿಮಗೆ ಅವ್ರು ಏನು ಹೇಳಿದರು ಅಂತ? ಆಗ ಅವರು ಸಾರೆ ಜಹಾಸೆ ಅಚ್ಚ ಹಿಂದೋಸ್ತಾಹ ಮಾರ ಅಂತ ಕೂಡ ಹೇಳಿದರು. ಅದು ಭಾರಿ ಒಂದು ಫೇಮಸ್ ಆಗಿತ್ತು. ಸೊ
0: ಎಸ್, ಎರಡನೇ ಪ್ರಶ್ನೆ ರೆಡಿಯಾಗಿದ್ದೀರಾ ಸರ್? ನೀವು ರಿಟೈರ್ಡ್ ಅಂದ್ರಿ, ಗೌರ್ಮೆಂಟ್ ಸರ್ವೆಂಟಾ ಸರ್ ಮುಂಚೆ? ಓಕೆ. ಯಾವ ಡಿಪಾರ್ಟ್ಮೆಂಟಲ್ಲಿ ಇದ್ರಿ? ಕಾಲೇಜ್ ಆಫ್ ಎಜುಕೇಶನ್. ಓಕೆ. ಸೊ ಎರಡನೇ ಪ್ರಶ್ನೆ ರೆಡಿ ಅಲ್ವಾ? ಎಸ್.
3: ಓಕೆ. ನಿಮಗೆ ಒಂದು ಕರ್ನಾಟಕದ ಬಗ್ಗೆ ಒಂದು ಪ್ರಶ್ನೆ ಕೇಳ್ತೇನೆ. ಕರ್ನಾಟಕದ ತೊಗರಿ ಬೇಳೆಯ ಬಟ್ಟಲು ಅಥವಾ ತುವರ್ ಬೌಲ್ ಆಫ್ ಕರ್ನಾಟಕ ಎಂದು ಕರೆಯಲ್ಪಡೆಯುವ ಜಿಲ್ಲೆ ಯಾವುದು?
2: ಅದು ನನಗೆ ಹಾವೇರಿ.
0: ಹಾವೇರಿ ಸರಿಯಾದ ಉತ್ತರ ಅಲ್ಲ. ಬೇರೆ ಯಾವುದಾದ್ರೂ ಜಿಲ್ಲೆಯನ್ನು ಗೆಸ್ ಮಾಡಬಹುದು? ಸ್ವಲ್ಪ ಮೇಲೆ ಹೋಗಬೇಕು.
3: ಸ್ವಲ್ಪ ಮೇಲೆ ಹೋಗಬೇಕು.
0: ಗುಲ್ಬರ್ಗ ಅಂದ್ರೆ ಈಗಿನ ಕಲಬುರಗಿ ಜಿಲ್ಲೆ. ಸರಿಯಾದ ಉತ್ತರ, ಬಟ್ ನೀವು ಎರಡನೇ ಆಯ್ಕೆಯಾಗಿ ಅದನ್ನ ಹೇಳಿದ್ರಿ. ಸೊ ಅದನ್ನು ಪರಿಗಣಿಸೋದಕ್ಕೆ ಆಗೋದಿಲ್ಲ. ಗೊತ್ತಿತ್ತು ನಿಮ್ಗೆ ಹಾಗಾದ್ರೆ ಅಲ್ವಾ? ಅದೇ ಅದೇ, ಪರವಾಗಿಲ್ಲ. ಎರಡು ಪ್ರಶ್ನೆಗಳಿಗಾದ್ರೂ ಸರಿ ಉತ್ತರ ಕೊಟ್ಟಿದ್ದೀರಿ, ಬಟ್ ಮುಂದಿನ ಸುತ್ತಿಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಮುಂದಿನ ಬಾರಿ ಕರೆ ಮಾಡಿ, ಮೂರು ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಕೊಡಿ. ಸರಿ ಅಲ್ವಾ? ಥ್ಯಾಂಕ್ ಯು ಸರ್ ಕರೆ ಮಾಡಿದ್ದಕ್ಕಾಗಿ. ಹಲೋ, ನಮಸ್ತೆ. ನಮಸ್ತೆ ಸರ್, ನಿಮ್ಮ ಹೆಸರು? ಹಲೋ ಸರ್, ನಿಮ್ಮ ಹೆಸರು? ಓಕೆ. ಸೊ ಆಕಾಶವಾಣಿ ಟೆಲಿಕ್ವಿಜ್ಗೆ ಇದು ಮೊದಲನೇ ಸಲ ಕರೆ ಮಾಡ್ತಿರೋದಾ? ಎರಡನೇ ಬಾರಿ. ಓಕೆ. ಮುಂಚಿನ ಬಾರಿ ಎಷ್ಟು ಪ್ರಶ್ನೆಗಳಿಗೆ ಉತ್ತರ ಕೊಟ್ರಿ? ಲಾಸ್ಟಿಗೆ ಆಗುವಾಗ ಹೋಯ್ತಲ್ಲ. ಅಂದ್ರೆ ನಮ್ದು ಪ್ರಶ್ನೆಗಳು ಕೂಡ ಹಾಗಿರ್ತವೆ, ಒಂದನೇ ಎರಡನೇ ಮೂರನೇ ಅದು ಕಷ್ಟ ಆಗ್ತಾ ಹೋಗ್ತದೆ. ಸೊ ಈ ಸಲ ಮೂರನೇ ಪ್ರಶ್ನೆ ಅಷ್ಟೊತ್ತಿಗೆ ನೀವು ಮೂರಕ್ಕೂ ಸರಿ ಉತ್ತರ ಕೊಟ್ಟು ಮುಂದಿನ ಸುತ್ತಿಗೆ ಆಯ್ಕೆ ಆಗ್ಬೇಕು ಅಂತ ನಾವು ಕೂಡ ಅನ್ಕೊಳ್ತೀವಿ. ಸರಿ ಅಲ್ವಾ? ಪ್ರಯತ್ನ ಬನ್ನಿ, ಖಂಡಿತ ಆಗ್ತದೆ. ಮೊದಲನೇ ಪ್ರಶ್ನೆಯನ್ನು ಕ್ವಿಜ್ ಮಾಸ್ಟರ್ ವಿಕಾಸ್ ಅವರು ಕೇಳ್ತಾರೆ ಸರ್.
3: ಸುಲಭದ ಪ್ರಶ್ನೆ ಮೊದಲನೇದು.

0: 2022ರಲ್ಲಿ ಬಿಡುಗಡೆಯಾಗಿ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಶಂಸೆ ಪಡೆದ ಕಾಂತಾರ ಚಿತ್ರದ ನಿರ್ದೇಶಕ ಯಾರು?
1: ರಿಷಬ್ಧಮ್ ಶೆಟ್ಟಿ.
2: ಯಾರು ಹೇಳಿ?
1: ರಿಷಬ್ಧಮ್ ಶೆಟ್ಟಿ. ರಿಷಬ್ಧಮ್ ಶೆಟ್ಟಿ.
2: ಸ್ಪೆಲ್ಲಿಂಗ್ ಹೇಳಿ ನೋಡು.
1: ರಿಷಬ್ಧಮ್ ಶೆಟ್ಟಿ ಅಲ್ಲ.
2: ವಾಯ್ಸ್ ಅಷ್ಟೊಂದು ಕ್ಲಿಯರ್ ಆಗಿ ಬರ್ತಾ ಇಲ್ಲ, ನೆಟ್ವರ್ಕ್ ಇರೋ ಜಾಗಕ್ಕೆ ಹೋಗಿ ಸರ್.
1: ರಿಷಬ್ಧಮ್ ಶೆಟ್ಟಿ.
2: ರಿಸೆಪ್ಷನ್ ಶೆಟ್ಟಿ ಅಂತ ಕೇಳ್ತಿದ್ದೆ ಸರ್. ರಿಸೆಪ್ಷನ್ ಶೆಟ್ಟಿ ಅಲ್ಲ ಸರ್, ಅವ್ರು ರಿಷಬ್ ಶೆಟ್ಟಿ ಅಂತ. ಅದೇ ನೀವಂಗಾದ್ರೆ ಯಾರ ಹೆಸರು ಹೇಳಕ್ಕೆ ಟ್ರೈ ಮಾಡಿದ್ದು? ಅವ್ರದ್ದೇನಾ? ಸೊ ಸರಿಯಾದ ಉತ್ತರ ಅಂತ ಕನ್ಸಿಡರ್ ಮಾಡೋದ ಕ್ವಿಜ್ ಮಾಸ್ಟರ್?
0: ಮಾಡುವ. ಇದು ರಿಸೆಪ್ಷನ್ ಸರ್ ಇಲ್ಲದೆ ಇರೋದ್ರಿಂದ ಅದು ರಿಸೆಪ್ಷನ್ ಶೆಟ್ಟಿ ಆಗಿದೆ ಅಂತ ನಾವು ಪರಿಗಣಿಸಿ ಮುಂದುವರಿಸುವ. ನಿಮಗೆ ಇನ್ನೊಂದು ಪ್ರಶ್ನೆ ತಯಾರಿದ್ದೀರಲ್ಲ, ಎರಡನೇ ಪ್ರಶ್ನೆ. ರಾಹುಲ್ ಗಾಂಧಿ ಅವರು ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ನಡೆಸಿದ ಐತಿಹಾಸಿಕ ಪಾದಯಾತ್ರೆಯ ಹೆಸರೇನು?
1: ಭಾರತ್ ಜೋಡೋ.
2: ಸರಿಯಾದ ಉತ್ತರ, ಭಾರತ್ ಜೋಡೋ ಯಾತ್ರೆ. ಎರಡನೇ ಪ್ರಶ್ನೆಗೂ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಿ, ಅಭಿನಂದನೆಗಳು. ಮೂರನೇ ಪ್ರಶ್ನೆಗೆ ಹಾಗಾದರೆ ಹೋಗೋದಕ್ಕಿಂತ ಮುಂಚೆ ನಿಮ್ಮ ಬಗ್ಗೆ ಸ್ವಲ್ಪ ನಮಗೆ ಹೇಳೋದಾದ್ರೆ ಸರ್, ನೀವು ಎಲ್ಲಿ ಕೆಲಸ ಮಾಡ್ತಿದ್ದೀರಾ, ಏನು? ಓ ಹೌದಾ, ಆಲ್ರೌಂಡರ್. ಹಾಗಾದರೆ ನೆಕ್ಸ್ಟ್ ಕ್ವೆಶನಿಗೆ ಆನ್ಸರ್ ಮಾಡಲೇಬೇಕು ಅಲ್ವಾ? ತೊಂದರೆ ಇಲ್ಲ ಅಲ್ವಾ, ಈಗ ಆದ ಎರಡು ಪ್ರಶ್ನೆಗಳಿಗೂ ಆನ್ಸರ್ ಮಾಡಿದ್ದೀರಿ, ಅದೇ ರೀತಿ ಇನ್ನೊಂದಕ್ಕೆ ಆನ್ಸರ್ ಮಾಡಿದ್ರೆ ಆಯ್ತು ಅಲ್ವಾ? ಎಸ್. ಕೊನೆಯ ಪ್ರಶ್ನೆ, ಎರಡನೇ ಸುತ್ತಿಗೆ ಆಯ್ಕೆ ಆಗೋದಕ್ಕೆ ಸರ್.
0: ಓಕೆ, ನಿಮಗೆ ಈ ನೀವು ನಮ್ಮ ಆಕಾಶವಾಣಿ ರೆಗ್ಯುಲರ್ ಆಗಿ ಕೇಳುವರಾಗಿದ್ದರೆ ಇದರ ಪ್ರಶ್ನೆ ನೀವು ಸುಲಭದಲ್ಲಿ ಕೊಡ್ಬೋದು, ಯಾಕಂದರೆ ಈ ವಿಷಯ ಅಥವಾ ಈ ನ್ಯೂಸ್ ಭಾಳ ರೀಸೆಂಟ್ ನ್ಯೂಸ್. ನೀವು ನಮ್ಮ ಪೇಪರಲ್ಲಿ ಬಂದಿರ್ಬೋದು, ಆಕಾಶವಾಣಿಯಲ್ಲಿ ಕೇಳಿರ್ಬೋದು. ಇತ್ತೀಚೆಗೆ ನಾರ್ವೆ ದೇಶದಲ್ಲಿ ನಡೆದ ಪ್ರತಿಷ್ಠಿತ ನಾರ್ವೆ ಚೆಸ್ 2026 ಟೂರ್ನಿಯನ್ನು ಗೆದ್ದು ಇತಿಹಾಸ ನಿರ್ಮಿಸಿದ ಭಾರತೀಯ ಚದುರಂಗ ಆಟಗಾರ ಯಾರು?
2: ಆಪ್ಷನ್?
0: ಆಪ್ಷನ್ ಕೊಡೋದ ಬದಲು ನಾನು ನಿಮಗೆ ಕ್ಲೂ ಕೊಡ್ತೇನೆ, ಆಯಿತಾ? ಆ ಕ್ಲೂ ನಿಮಗೆ ಕ್ಲೂ ಬೇಸಿಸ್ ಮೇಲೆ ನೀವು ಇದು ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಅವರ ಹೆಸರು ನಿಮ್ಗೆ ಗ್ಯಾರಂಟಿ ಕೇಳಿರ್ತೀರಿ. ಅವರ ಅಕ್ಕ ವೈಶಾಲಿ ಅನ್ನುವರು ಕೂಡ ಅಂತಾರಾಷ್ಟ್ರೀಯ ಚದುರಂಗ ಗ್ರ್ಯಾಂಡ್ ಮಾಸ್ಟರ್ ಆಗಿದ್ದಾರೆ, ಮತ್ತು ಅವರು ಚೆನ್ನೈ ನಗರದವರು. ಅವರ ಅಕ್ಕ ಕೂಡ ದೇಶಕ್ಕೆ ಭಾರಿ ಹೆಸರು ತಂದುಕೊಟ್ಟಿದ್ದಾರೆ ಚದುರಂಗದಲ್ಲಿ. ಅಕ್ಕ ಮತ್ತು ತಮ್ಮ ಇಬ್ಬರೂ ಕೂಡ ಚೆಸ್ನಲ್ಲಿ ತುಂಬ ಹೆಸರು ಮಾಡಿದ್ದಾರೆ. ನೀವು ಇವರ ಹೆಸರು ಗ್ಯಾರಂಟಿ ಕೇಳಿರ್ತೀರಿ. ರೀಸೆಂಟ್ಲಿ ಅಂತೂ ಹೋದ ವಾರದಲ್ಲೇ ತುಂಬ ಹೆಸರು ಅವರದು ಪೇಪರಲ್ಲೆಲ್ಲ ಬಂದಿದೆ.
2: ಓಕೆ, ಸೊ ಉತ್ತರವನ್ನು ಗೆಸ್ ಮಾಡೋದಕ್ಕೂ ಆಗಿಲ್ಲ. ಒಂದು ಹೆಸರು ಗೆಸ್ ಹಾಕಿ ನೋಡೋಣ.
0: ನಾರ್ವೆ ಚೆಸ್ ಟೂರ್ನಮೆಂಟನ್ನು ಮೊನ್ನೆ ಈ ರೀಸೆಂಟ್ಲಿ ಗೆದ್ದಂತಹ ಭಾರತದ ಚದುರಂಗ ಆಟಗಾರ ಯಾರು? ಚೆನ್ನೈನವರು. ಅವರ ಅಕ್ಕ ವೈಶಾಲಿ ಕೂಡ ಭಾರಿ ಪ್ರಸಿದ್ಧ ಚೆಸ್ ಗ್ರ್ಯಾಂಡ್ ಮಾಸ್ಟರ್.
2: ಅಲ್ಲ, ಒಂದು ಹೇಳಿ ನೋಡಿ,
0: ಮಾಡ್ಬೋದು
2: ಹೆಸರು ಗೆಸ್ ಮಾಡೋಕ್ಕಾಗ್ತಾ ಇಲ್ವಲ್ಲ. ಓಕೆ, ನೋ ಪ್ರಾಬ್ಲಮ್. ಮುಂದಿನ ಬಾರಿ ಕರೆ ಮಾಡಿ. ನಿಮ್ಮ ಪ್ರಯತ್ನಕ್ಕಾಗಿ ಧನ್ಯವಾದಗಳು. ನೆಕ್ಸ್ಟ್ ಟೈಮ್ ಮೂರು ಪ್ರಶ್ನೆಗಳಿಗೆ ಸರಿ ಉತ್ತರ ಕೊಟ್ಟು ಮುಂದಿನ ಸುತ್ತಿಗೆ ಆಯ್ಕೆಯಾಗಿ, ಸರಿ ಅಲ್ವಾ? ಏನು ಸರ್ ಹೇಳಿ? ನಾವು ಹೇಳ್ತೀವಿ ಮುಂದಿನ ಕಾಲರ್ಗೆ ಬರುವಂತಹ ಪ್ರಶ್ನೆಯಲ್ಲಿ ಸರಿ ಉತ್ತರವನ್ನು ಕೊಡ್ತೀವಿ. ಸರಿ, ಥ್ಯಾಂಕ್ ಯು. ಹಲೋ, ನಮಸ್ತೆ. ಮೇಡಮ್, ನಿಮ್ಮ ಹೆಸರು?
3: ನವ್ಯ.
2: ಅವ್ರೆ, ಎಲ್ಲಿಂದ? ಉಡುಪಿಯಿಂದ. ಓಕೆ, ಮೊದಲನೇ ಬಾರಿ ಕರೆ ಮಾಡ್ತಾ ಇದ್ದೀರಾ? ಓಕೆ, ಸೊ ಆಕಾಶವಾಣಿ ಟೆಲಿಕ್ವಿಜ್ನಲ್ಲಿ ಫಸ್ಟ್ ಮೂರು ಪ್ರಶ್ನೆಗಳಿರ್ತವೆ. ಆ ಮೂರು ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಕೊಟ್ಟರೆ ಮುಂದಿನ ಸುತ್ತಿಗೆ ನೀವು ಆಯ್ಕೆ ಆಗ್ತೀರಾ, ಸರಿ ಅಲ್ವಾ? ಸೊ ಉಡುಪಿಯಿಂದ ನೀವು ಅಂತ ಹೇಳಿದ್ರಿ, ಏನು ಕೆಲಸ ಮಾಡ್ತಾ ಇದ್ದೀರಾ? ಮನೆಯಲ್ಲಿ, ಹೌಸ್ ವೈಫಾ? ಸೊ ಕಾರ್ಯಕ್ರಮ ಇದು ನಮ್ದು ಇದೆ ಅಂತ ನಿಮ್ಗೆ ಗೊತ್ತಾಗಿದೆ ಹೇಗೆ?
3: ರೇಡಿಯೋ
2: ಮನೇಲಿ ಕೇಳ್ತೀರಾ, ಆಕಾಶವಾಣಿ ಕೇಳ್ತೀರಾ?
3: ಅಂದ್ರೆ ಆನ್ ಇದ್ದಾಗ, ಅಂದ್ರೆ ಅಲ್ಲಿ ಹತ್ತಿರ ಇದ್ದಾಗೆಲ್ಲ ಆನ್ ಇರ್ತದೆ ರೇಡಿಯೋ ಅಡುಗೆ ಕೋಣೆಯಲ್ಲಿ.
2: ಓಕೆ,
3: ಸೊ ಕೇಳ್ತಾ ಇರ್ತೇನೆ, ಪರ್ಟಿಕ್ಯುಲರ್ ಪ್ರೋಗ್ರಾಮ್ ಅಂತ ಅಲ್ಲ, ಆನ್ ಇಡೋದು ಹಾಗೆ.
2: ಓಕೆ ಓಕೆ,
0: ಸೊ ಹಾಗೆ ಅನೌನ್ಸ್ಮೆಂಟ್ ತ್ರೂ ಗೊತ್ತಾಗಿದೆ ನಮ್ಮ ಕಾರ್ಯಕ್ರಮ ಇದೆ.

0: ಹೋಗ್ತಿರಲ್ವಾ? ಹೌದು.
1: ಎಸ್. ಸೊ ಮೊದಲನೇ ಬಾರಿ ಕರೆ ಮಾಡಿದಾಗಲೇ ಮೂರು ಪ್ರಶ್ನೆಗಳಿಗೆ ಸರಿ ಉತ್ತರ ಕೊಡಿ ಅಂತ ಆಶಿಸ್ತಾ ನಮ್ಮ ಕ್ವಿಜ್ ಮಾಸ್ಟರ್ಗೆ ಹ್ಯಾಂಡ್ ಓವರ್ ಮಾಡ್ತೀನಿ. ಎಸ್.
2: ನಮಸ್ಕಾರ ಮೇಡಮ್.
0: ನಮಸ್ತೆ ಸರ್.
2: ನಿಮಗೆ ಒಂದು ಕರ್ನಾಟಕದ ಪ್ರಸಿದ್ಧ ನಟಿಯ ಬಗ್ಗೆ ಒಂದು ಪ್ರಶ್ನೆ ಕೇಳ್ತೇನೆ. ಗೆಜ್ಜೆ ಪೂಜೆ, ನಾಗರಹಾವು ಮತ್ತು ರಂಗನಾಯಕಿ ಚಿತ್ರಗಳ ಮೂಲಕ ಖ್ಯಾತಿ ಪಡೆದ ಕನ್ನಡದ ನಟಿ ಯಾರು?
0: ಭಾರತಿ.
1: ಸರಿಯಾದ ಉತ್ತರ. ಅಭಿನಂದನೆಗಳು, ಮೊದಲನೇ ಪ್ರಶ್ನೆಗೆ ಸರಿ ಉತ್ತರ ಕೊಟ್ಟಿದ್ದೀರಾ. ಕಂಗ್ರ್ಯಾಚುಲೇಷನ್ಸ್. ಎಸ್. ಎರಡನೇ ಪ್ರಶ್ನೆ ರೆಡಿ ಆಗಿದ್ದೀರಾ? ಎಸ್. ಕ್ವಿಜ್ ಮಾಸ್ಟರ್ ಕೇಳ್ತಾರೆ ಎರಡನೇ ಪ್ರಶ್ನೆ.
2: ಇದೊಂದು ರಾಜಕೀಯ ಪ್ರಶ್ನೆ. ಪ್ರಸ್ತುತ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕ ಹಾಗೂ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷ ಯಾರು? ನಿಮಗೆ ಒಂದು ಕ್ಲೂ ಕೊಡಬೇಕಾದ್ರೆ ಇವರು ಕರ್ನಾಟಕದ.
0: ಮಲ್ಲಿಕಾರ್ಜುನ್ ಖರ್ಗೆ.
1: ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಿ. ಮಲ್ಲಿಕಾರ್ಜುನ್ ಖರ್ಗೆ ಇಸ್ ದ ರೈಟ್ ಆನ್ಸರ್. ಅಭಿನಂದನೆಗಳು ಮೇಡಮ್. ಎರಡನೇ ಪ್ರಶ್ನೆಗೂ ಸರಿ ಉತ್ತರ ಕೊಟ್ಟಿದ್ದೀರಿ. ಮೂರನೇ ಪ್ರಶ್ನೆಗೂ ಹೋಗೋದಕ್ಕಿಂತಲೂ ಮೊದಲು, ನೀವು ಹೋಮ್ ಮೇಕರ್ ಅಂತ ಹೇಳಿದ್ರಿ. ಸೊ ನಿಮ್ಮ ಫ್ರೀ ಟೈಮಲ್ಲಿ ಅಥವಾ ನೀವು ಮನೆಯಲ್ಲಿ ಫ್ರೀ ಇರುವಾಗ ಏನು ಕೆಲಸ ಮಾಡ್ತೀರಾ, ಅಥವಾ ನಿಮ್ಗೆ ಏನು ಮಾಡೋದು ಇಷ್ಟ, ಹಾಬೀಸ್ ಎಲ್ಲ ಏನಾದರೂ ಇದ್ರೆ ಹೇಳ್ಬೋದಾ?
0: ಇರ್ತೇನೆ ಸರ್, ಏನಾದರೂ ಮತ್ತೆ ನೋಡೋಕ್ಕೂ ಎಲ್ಲ ಮಾಡ್ತೇನೆ. ಲೈಬ್ರರಿಗೆ ಹೋಗಿ ಬುಕ್ ತಂದು ಓದ್ತೇನೆ.
1: ಪೇಪರ್ ಓದೋ ಅಭ್ಯಾಸ ಇದೆಯಾ?
0: ಹೌದು, ಪೇಪರ್ ಓದ್ತೇನೆ. ಫಸ್ಟಿಗೆ ಪೇಪರ್, ಅದನ್ನು ಮುಗಿದ ನಂತರ ಕಥೆ ಪುಸ್ತಕ.
1: ಎಸ್. ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ಮುಂದೆ ಬರ್ಲಿಕ್ಕಿರೋ ಪ್ರಶ್ನೆ ಕೂಡ ನೀವು ಪೇಪರ್ ಎಲ್ಲ ಓದಿದ್ರೆ ಖಂಡಿತ ಗೊತ್ತಿರುತ್ತೆ, ಅದಕ್ಕೋಸ್ಕರ ಕೇಳಿದೆ.
0: ನೋಡೋಣ.
1: ಎಸ್. ಮೂರನೇ ಪ್ರಶ್ನೆಗೆ ಸರಿ ಉತ್ತರ ಕೊಡಿ, ಟ್ರೈ ಮಾಡಿ ನೆಕ್ಸ್ಟ್ ಸುತ್ತಿಗೆ ಆಯ್ಕೆ ಆಗಿ, ಸರಿ ಅಲ್ವಾ? ಎಸ್. ಕ್ವೆಶನ್ ನಂಬರ್ 3.
2: ಮೂರನೇ ಪ್ರಶ್ನೆ ಆದ್ದರಿಂದ ಮೊದಲಿನ ಎರಡು ಪ್ರಶ್ನೆಗಳಿಗಿಂತ ಸ್ವಲ್ಪ ಕಷ್ಟ ಇರ್ತದೆ. ಸೊ ಗಮನವಿಟ್ಟು ಕೇಳಿ. ಬಟ್ ಅವರು ಕಶ್ಯಪ್ ಅವರು ಹೇಳಿದ ಹಾಗೆ ಇದು ನೀವು ಪೇಪರ್ ಎಲ್ಲ ಓದಿದ್ರೆ ಇದರ ಬಗ್ಗೆ ನಿಮಗೆ ಗ್ಯಾರಂಟಿ ಗೊತ್ತಿರ್ತದೆ.
0: ಸೊ
2: ಹಾಂ, ಸದ್ಗುರು ಅಥವಾ ಜಗ್ಗಿ ವಾಸುದೇವ್ ಅವರ ಈಶಾ ಫೌಂಡೇಶನ್ ವತಿಯಿಂದ ಕೊಯಮತ್ತೂರಿನ ಬಳಿ ಸ್ಥಾಪಿಸಲಾದ 112 ಅಡಿ ಎತ್ತರದ ಶಿವನ ಪ್ರತಿಮೆಯನ್ನು ಯಾವ ಹೆಸರಿನಿಂದ ಕರೆಯಲಾಗುತ್ತದೆ? ನೀವು ಆ ಪ್ರತಿಮೆಯನ್ನು ನೋಡಿರ್ತೀರಲ್ಲ ಅಲ್ಲಿ.
1: ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಿ. ನಾವು ಹಲವಾರು ಕಾಲರ್ಗಳಿಗೆ ಈ ಪ್ರಶ್ನೆಯನ್ನ ಕೇಳಿದ್ವಿ ಇವತ್ತಿನ ಸಂಚಿಕೆಯಲ್ಲಿ, ಅಂಡ್ ಇದಕ್ಕೆ ಸರಿಯಾದ ಉತ್ತರವನ್ನು ನೀವು ಕೊಟ್ಟಿದ್ದೀರಿ ಮೇಡಮ್. ಅಭಿನಂದನೆಗಳು. ಇವತ್ತಿನ ಮೂರು ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಏನನ್ನಿಸ್ತಿದೆ?

0: ಅನ್ಎಕ್ಸ್ಪೆಕ್ಟೆಡ್ ಕಾಲ್ ಸ್ಟಾರ್ಟ್ ಆಗುತ್ತೆ ಅಂತಾನೆ ಅನ್ಕೊಂಡಿರ್ಲಿಲ್ಲ.
1: ಓಕೆ,
0: ಇಲ್ಲಿ ಬಡಬಡ ಆಗ್ತಿದೆ.
1: ಕಂಗ್ರಾಚ್ಯುಲೇಷನ್ಸ್, ಮೂರು ಪ್ರಶ್ನೆ ತುಂಬಾ ಚೆನ್ನಾಗಿ ಆನ್ಸರ್ ಮಾಡಿದಿರಾ, ವೇಗವಾಗಿಯೂ ಆನ್ಸರ್ ಮಾಡಿದಿರಾ ಅಲ್ವಾ. ಎಷ್ಟೊತ್ತು ಕಾದಿದ್ದೀರಾ ನಮ್ಮ ಕಾಲ್ ಕನೆಕ್ಟ್ ಆಗೋದಕ್ಕೆ?
0: ನಾನೊಂದು 27 ಇಷ್ಟು ಕಾಲ್ ಅಂದ್ರೆ ಕಾಲ್ ಕಾಣಿಸ್ತಿದೆ ನಂದು.
1: ಓ, ಸೊ 27 ಕಾಲ್ಗಳ ನಂತರ ಒಂದು ಕಾಲ್ ಕನೆಕ್ಟ್ ಆಗಿದೆ, ಅದು ಕೂಡ ಸಕ್ಸಸ್ ಆಗಿದೆ ಅಲ್ವಾ.
0: ಓಕೆ ಸರ್,
1: ತುಂಬಾ ಅಭಿನಂದನೆಗಳು, ಕಂಗ್ರಾಚ್ಯುಲೇಷನ್ಸ್. ಮುಂದಿನ ಸುತ್ತಿಗೆ ನೀವು ಆಯ್ಕೆ ಆಗಿದ್ದೀರಿ, ನಿಮ್ಮನ್ನ ನಾವು ಸಂಪರ್ಕ ಮಾಡ್ತೀವಿ, ಸರಿ ಅಲ್ವಾ? ನಮಸ್ಕಾರ. ಹಲೋ, ನಮಸ್ತೆ.
2: ಹಲೋ,
1: ಯಾರು?
2: ರಘುರಾಮ್.
1: ರಘುರಾಮ್ ಅವ್ರ ಎಲ್ಲಿಂದ?
2: ಕಾರ್
1: ಸ್ಟ್ರೀಟ್ ಇಂದ. ಸರ್, ಏನ್ ಕೆಲಸ ಮಾಡ್ಕೊಂಡಿದ್ದೀರಾ? ಡ್ರೈವಿಂಗ್. ಓಕೆ, ಆಕಾಶವಾಣಿಯನ್ನ ರೆಗ್ಯುಲರ್ ಕೇಳ್ತೀರಾ ಅಲ್ವಾ?
2: ಗಾಡಿ ಅಂತ ಕೇಳ್ತಾ ಇದ್ದೀನಿ, ಬೆಳಿಗ್ಗೆ ಸರ್ ನನಗೆ ರೇಡಿಯೋನೇ ಫಸ್ಟ್ ಚಾನಲ್ ಮಾಡೋದು ಅಂದ್ರೆ ಟೈಮ್ಗೋಸ್ಕರ.
1: ಹೌದಾ, ಎಷ್ಟು ವರ್ಷ ಆಯ್ತು ಸರ್ ಕೇಳೋದು?
2: ನಾವು ಸಣ್ಣದಿಂದ ಕೇಳ್ತಿದ್ದೇವೆ. ನಮ್ಗೆ ಸಂಗೀತ ಸೋನಿ ರೇಡಿಯೋ ಇತ್ತು ದೊಡ್ಡದು, ಸಣ್ಣದು ಕಂಡುಬಿಟ್ಟಿದ್ದು ಅಪ್ಪಂದು, ಹಾಗೆ ಆಗ್ಲಿಂದ ಕೇಳ್ತಾ ಇದ್ದ ಆಕಾಶವಾಣಿ.
1: ಅದೊಂದು ಅಭ್ಯಾಸ ಆಗಿ ಹೋಗಿದೆ ಅಲ್ವಾ, ಅದು ಇಲ್ಲದೆ ಏನೋ ಒಂಥರ, ಏನೋ ಒಂದು ಗೆಳೆಯ ಇಲ್ಲದೆ ಇರೋ ತರ ಆಗ್ತದಲ್ಲ ಒಂದು ಅಭ್ಯಾಸ. ಕರೆಕ್ಟ್. ಸೊ ಎಷ್ಟನೇ ಸಲ ಕಾಲ್ ಮಾಡ್ತೀರಾ ಸರ್ ಇದಕ್ಕೆ, ಟೆಲಿಕ್ವಿಜ್ಗೆ?
2: ಒಂದು 30 ಆಗಿರ್ಬೋದು.
1: 30
2: ಟ್ರೈ ಮಾಡಿದ್ದೆ ಸರ್.
1: ಅಂದ್ರೆ ಇವತ್ತಿನ ಸಲ 30 ಸಲ ಮಾಡಿದ್ರ?
2: ಈ ಸಲ ಮೊದ್ಲು ಸಲ ನನಗೆ ಯಾವ ಸಲ ಗೊತ್ತಿರ್ಲಿಲ್ಲ ಅದು, ಬಟ್ ಕ್ವಿಜ್ ಮಾತ್ರ ನಾನು ಕೇಳಿದೆ.
1: ಓಕೆ,
2: ಯಾವ ಸಲ ಮೊನ್ನೆ ಬಂದ ನಂತರ ನಾನು ಅದನ್ನು ಇವತ್ತು ಕಾದು ಕೂತ್ಕೊಂಡೆ ಹಾಗೆ.
1: ಅದೇ ಅದೇ, ಹಾಗಾದ್ರೆ ಫಸ್ಟ್ ಕಾಲ್ ಈಗ ಟೆಕ್ನಿಕಲಿ ಅಲ್ವಾ? ಸರಿ, ಹಾಗಾದ್ರೆ ಮೂರು ಪ್ರಶ್ನೆಗಳನ್ನ ಕೇಳುವ, ಮೂರಕ್ಕೂ ಸರಿ ಉತ್ತರ ಕೊಟ್ರೆ ಮುಂದಿನ ಸುತ್ತಿಗೆ ಆಯ್ಕೆ, ಸರಿಯಾ? ಮೊದಲನೇ ಪ್ರಶ್ನೆ ಕೇಳ್ತಾರೆ ಕ್ವಿಜ್ ಮಾಸ್ಟರ್ ವಿಕಾಸ್.
3: ನಮಸ್ಕಾರ, ನೀವು ಕಾರ್ ಸ್ಟ್ರೀಟ್ ನವರಾದ

0: ಇಂದ ಮಂಗಳೂರಿನ ಕಾರ್ ಸ್ಟ್ರೀಟ್ನವರಾದ್ದರಿಂದ ನಿಮಗೆ ಅಲ್ಲಿ ಹತ್ತಿರದ ಒಂದು ಪ್ರಶ್ನೆ ಕೇಳ್ತೇನೆ. ಭಾರತದ ಪ್ರಮುಖ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಒಂದಾದ ಕೆನರಾ ಬ್ಯಾಂಕ್ನ ಸ್ಥಾಪಕರಾದ ಮಹಾನ್ ದೇಶಭಕ್ತ ಮತ್ತು ಉದ್ಯಮಿ ಯಾರು?
1: ಸರಿಯಾದ ಉತ್ತರ, ಕಂಗ್ರ್ಯಾಚುಲೇಷನ್ಸ್. ಮೊದಲನೇ ಪ್ರಶ್ನೆಗೆ ಸರಿ ಉತ್ತರ ಕೊಟ್ಟಿದ್ದೀರಾ.
0: ಅಮ್ಮೆಂಬಾಳ್ ಸುಬ್ಬರಾಪೈ, ಸರಿಯಾದ ಉತ್ತರ. ಸಾಮಾನ್ಯ ಜನರ ಆರ್ಥಿಕ ಸ್ವಾತಂತ್ರ್ಯ ಮತ್ತು ಸ್ವಾವಲಂಬನೆಯ ಒದಗಿಸುವ ಉದ್ದೇಶದಿಂದ 1906 ಜುಲೈ 1 ಮಂಗಳೂರಿನ ಕೆನರಾ ಹಿಂದೂ ಪರ್ಮನೆಂಟ್ ಫಂಡ್ ಎಂಬ ಸಂಸ್ಥೆಯನ್ನು ಅಮ್ಮೆಂಬಾಳ್ ಸುಬ್ಬರಾಪೈ ಅವರು ಸ್ಥಾಪಿಸಿದರು. ಇದೊಂದು ಸರಿಯಾದ ಉತ್ತರವನ್ನು ನೀವು ಕೊಟ್ಟಿದ್ದೀರಿ, ಸಂತೋಷ. ಈಗ ಎರಡನೇ ಪ್ರಶ್ನೆ, ಸ್ವಲ್ಪ ನಾವು ನಮ್ಮ ಫೀಲ್ಡ್ ಚೇಂಜ್ ಮಾಡಿ ಫುಟ್ಬಾಲ್ ಫೀಲ್ಡ್ಗೆ ಹೋಗೋಣ. 2026 ಅಂದರೆ ಈ ವರ್ಷದ ಫೀಫಾ ಫುಟ್ಬಾಲ್ ವಿಶ್ವಕಪ್ ಯಾವ ದೇಶಗಳಲ್ಲಿ ನಡೆಯುತ್ತಿದೆ? ಇದಕ್ಕೆ 3 ಉತ್ತರ ಇದೆ, ನೀವು 3 ಕೂಡ ಕೊಡಬೇಕು ನನಗೆ. 2026 ಅಂದರೆ ಈಗ ನಡೀತಾ ಇದೆ. ಈಗ ನೀವು ಯಂಗ್ಸ್ಟರ್ಸ್ ಯಾರಾದರೂ ಮನೇಲಿದ್ದರೆ ನೋಡ್ಬೋದು, ರಾತ್ರಿ 12 ಗಂಟೆ ನಂತರ ದಿನ ಟಿವಿ ನೋಡ್ತಾ ಕೂತ್ಕೊಳ್ತಾರೆ ಬೆಳಗ್ಗೆ ತನಕ.
2: ಅಲ್ಲ
0: ಅಂದರೆ
1: ಪ್ರದೇಶ ಸಮಾಚಾರದಲ್ಲಾದರೂ ಹೇಳಿರ್ತಾರೆ ಈ ಈ ದೇಶಗಳಲ್ಲಿ ನಡೀತಿದೆ ಮ್ಯಾಚ್ ಅಂತ. ಐಡಿಯಾ ಇದೆಯಾ?
2: ಆಪ್ಷನ್ ಏನಿಲ್ಲ ಅಲ್ಲ,
1: ಅಂದ್ರೆ 3 ದೇಶಗಳ ಹೆಸರಿದೆ, ಸೊ ನಾವು ಆಪ್ಷನ್ ಸುಮಾರು ಕೊಡ್ಬೇಕಾಗ್ತದೆ. ಯಾವುದು?
2: ಬ್ರೆಜಿಲ್
0: ಬ್ರೆಜಿಲ್ ಆಡ್ತಾ ಇದ್ದಾರೆ, ಆದ್ರೆ ಇದು ಇದು ಟೂರ್ನಮೆಂಟ್ ಎಲ್ಲಿ ನಡೀತಾ ಇದೆ ಅಂತ ಪ್ರಶ್ನೆ. ಈಗ ಫಿಫಾ ವರ್ಲ್ಡ್ ಕಪ್ ಎಲ್ಲಿ ನಡೀತಾ ಇದೆ ಅಂತ ಈಗ ನಡೀತಾ ಇದೆ.
2: ಮೂರು
0: ಜಾಗ, ಒಂದು ನೀವು ಗೆಸ್ ಮಾಡಿದ್ದೀರಿ, ಅಂದ್ರೆ ನೀವು ಸುಮಾರು ಜಾಗದ ಹೆಸರುಗಳನ್ನು ಹೇಳ್ತಾ ಇದ್ದೀರಿ, ಅದರಲ್ಲಿ ಒಂದು ಮೆಕ್ಸಿಕೋ ಸರಿಯಾದ ಉತ್ತರ, ಬಟ್ ನೀವು ಗೆಸ್ ಮಾಡ್ತಾ ಇದ್ದೀರಿ ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ನೀವು ಆಕ್ಚುಲಿ ಈಗ ಕಾಲ್ ಕಟ್ ಮಾಡಿ ಪೇಪರ್ ಯಾವುದೇ ಪೇಪರ್ ತೆಗೆದು ಕ್ರೀಡಾ ಪುಟ ನೋಡಿದ್ರೆ ಈಗ
2: ಮೆಕ್ಸಿಕೋ ಮತ್ತು ಕೆನಡಾ ಮತ್ತು ಯುನೈಟೆಡ್ ಸ್ಟೇಟ್ ಇರ್ಬೋದು. ಈಗ ಪೇಪರ್ ಒಂದೊಂದು ಇತ್ತಿಲ್ಲಿ ನೋಡ್ತಾ ಇದ್ದೀನಿ.
1: ಪೇಪರ್ ಸಿಕ್ಕಿತ ಅಂತಲ್ಲ ಕೈಗೆ,
0: ಪೇಪರ್ ಸಿಕ್ಕಿದೇನೆ ನೋಡಿದ್ರಿ, ಹಾಗಾಗಿ ನಾವು ಅದನ್ನು ಪರಿಗಣಿಸ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ನೀವು ಸುಮಾರು ಅಟೆಂಪ್ಟ್ ಮಾಡಿದ್ರಿ, ಬಟ್ ನೀವು ಪಾರ್ಟಿಸಿಪೇಟ್ ಮಾಡಿದ್ದಕ್ಕೆ
1: ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಭಾಗವಹಿಸಿದ್ದಕ್ಕಾಗಿ. ಮುಂದಿನ ಎಪಿಸೋಡ್ ಅಲ್ಲಿ ಕರೆ ಮಾಡಿ, ಸರಿಯಾ? ಥ್ಯಾಂಕ್ ಯು.
3: ನೀವು ಕೇಳ್ತಾ ಇದ್ದೀರಿ
4: 100.3 ಆಕಾಶವಾಣಿ ಟೆಲಿಕ್ವಿಸ್.

0: ಹಲೋ, ನಮಸ್ಕಾರ.
1: ನಮಸ್ಕಾರ
0: ಸರ್, ನಿಮ್ಮ ಹೆಸರು?
1: ಕೃಷ್ಣ ಅಂತ.
0: ಕೃಷ್ಣ ಅವರೇ, ಎಲ್ಲಿಂದ?
1: ಕುಂದಾಪುರದಿಂದ.
0: ಕುಂದಾಪುರದಿಂದ, ಓಕೆ. ಮೊದಲನೇ ಸಲ ಕರೆ ಮಾಡ್ತಾ ಇರೋದು ಆಕಾಶವಾಣಿ ಟೆಲಿಕ್ವಿಜ್ಗೆ? ಹೌದಾ, ಹೇಗೆ ಗೊತ್ತಾಯ್ತು ನಮ್ಮ ಕಾರ್ಯಕ್ರಮ ಇದೆ ಅಂತ ಹೇಳಿ?
1: ನಾವು ನಿರಂತರವಾಗಿ ರೇಡಿಯೋ ಕೇಳ್ತೇನೆ.
0: ಓಕೆ,
1: ನಿರಂತರವಾಗಿ ಅಂದ್ರೆ ನಾನು
0: ಸುಲಭ ಅಲ್ವಾ, ಎಲ್ಲೂ ತಗೊಂಡು ಹೋಗ್ಬೋದು, ಡಿಸ್ಟರ್ಬೆನ್ಸ್ ಇರೋದಿಲ್ಲ, ಕರೆಕ್ಟ್ ಆಗಿ ಕೇಳಿಸುತ್ತೆ ಅಲ್ವಾ? ಎಸ್, ನ್ಯೂಸ್ ಆನ್ ಏರ್ ಆ್ಯಪ್ ಮುಖಾಂತರ ನಮಗೊಬ್ರು ಲಿಸ್ನರ್ ಬಂದಿದ್ದಾರೆ ಈಗ, ಕುಂದಾಪುರದಿಂದ ಕಾಲ್ ಮಾಡಿದ್ದೀರಾ ಸರ್. ಮೊದಲನೇ ಪ್ರಶ್ನೆ, ಎರಡನೇ ಪ್ರಶ್ನೆ, ಮೂರನೇ ಪ್ರಶ್ನೆ, ಮೂರು ಕೇಳಿದ ಮೇಲೆ ಅದಕ್ಕೆ ಸರಿ ಉತ್ತರ ಕೊಟ್ಟರೆ ಮಾತ್ರ ನೀವು ನೆಕ್ಸ್ಟ್ ಸುತ್ತಿಗೆ ಆಯ್ಕೆ ಆಗ್ತೀರಿ, ಸರಿಯಾ? ಹೌದು ಹೌದು, ಖಂಡಿತ. ಸೊ ಮೊದಲನೇ ಪ್ರಶ್ನೆಯನ್ನು ಫಸ್ಟ್ ಕೇಳುವ, ಆಮೇಲೆ ನಿಮ್ಮ ಬಗ್ಗೆ ತಿಳ್ಕೊಳ್ಳುವ. ನಮ್ಮ ಕ್ವಿಜ್ ಮಾಸ್ಟರ್ ವಿಕಾಸ್ ಅವರಿದ್ದಾರೆ, ಮಾತಾಡಿ.
2: ನಮಸ್ಕಾರ.
1: ನಮಸ್ಕಾರ.
2: ಒಂದು ಯೋಚನೆ ಮಾಡಿ ಆನ್ಸರ್ ಮಾಡುವಂತಹ ಪ್ರಶ್ನೆ ಇದು. ನಿಮಗೆ ಡೈರೆಕ್ಟಾಗಿ ಇದರ ಬಗ್ಗೆ ಗೊತ್ತಿರಬಹುದು, ಗೊತ್ತಿರಬೇಕಾಗಿಲ್ಲ, ಬಟ್ ಯೋಚನೆ ಮಾಡಿದ್ರೆ ನಿಮಗೆ ಗ್ಯಾರಂಟಿ, ಇದನ್ನು ನೀವು ಗೆಸ್ ಮಾಡಬಹುದಾದಂತಹ ಪ್ರಶ್ನೆ. ಆಯ್ತಾ, ಗಮನವಿಟ್ಟು ಕೇಳಿ. ಇಂದು ಅಂದರೆ ಇವತ್ತಲ್ಲ, ಬಟ್ ಈಗ ತನ್ನ 90th ವರ್ಷವನ್ನು ಆಚರಿಸುತ್ತಿರುವ 1936 June 8 ಆರಂಭವಾದ ಬಹುಜನ ಹಿತಾಯ ಬಹುಜನ ಸುಖಾಯ ಎಂಬ ಧ್ಯೇಯವಾಕ್ಯ ಹೊಂದಿರುವ ಭಾರತದ ರಾಷ್ಟ್ರೀಯ ಸೇವೆ ಯಾವುದು? ಸೊ ಇದನ್ನು ನಾನು ನಿಮಗೆ ಬಿಡಿಸಿ ಹೇಳ್ತೇನೆ, ಯೋಚನೆ ಮಾಡಲಿಕ್ಕೆ ಸುಲಭ ಆಗುವ ಹಾಗೆ. 90 ಆಗಿದೆ ಇದೊಂದು ಸೇವೆ, ಇದರ ಮೇನ್ ಧ್ಯೇಯ ಬಹುಜನ ಹಿತಾಯ ಬಹುಜನ ಸುಖಾಯ. ನೀವು ರೆಗ್ಯುಲರ್ ಆಗಿ ಇದನ್ನು

0: ಉಪಯೋಗಿಸ್ತೀರಿ ಈ ಸೇವೆ. ಈಗದ ಕಾನ್ವರ್ಸೇಷನ್ ಅಲ್ಲಿ ಕೂಡ ನೀವು ಇದರ ಬಗ್ಗೆ ಉಲ್ಲೇಖ ಮಾಡಿದ್ರಿ, ಯಾವುದಿರಬಹುದು? 90 ವರ್ಷ ಆಗಿದೆ ಈಗ, ಅಂದರೆ ಇಂಡಿಪೆಂಡೆನ್ಸ್ಗಿಂತ ಮುಂಚೆ ಶುರುವಾದಂತಹ ಸೇವೆ.
1: ರೇಡಿಯೋದಲ್ಲೂ ಯಾವ ರೇಡಿಯೋ? ರೇಡಿಯೋದಲ್ಲೂ ಯಾವ ರೇಡಿಯೋ? ಈ ವರ್ಷ 90ನೇ ವರ್ಷವನ್ನು ಆಚರಿಸ್ಕೊಳ್ತಾ ಇರುವಂತಹ ರೇಡಿಯೋ ಸಂಸ್ಥೆ ಅಲ್ವಾ ಅವ್ರಂದ್ರೆ? ಪ್ರಶ್ನೆಯನ್ನು ಅಷ್ಟು ಸುತ್ತು ಬಳಸಿ ಹೇಳಬೇಕಾದ್ರೆ ನಿಮ್ಗೆ ಯೋಚನೆ ಮಾಡ್ಲಿಕ್ಕಾಗಲ್ಲ. ಈಗ ಸಂಸ್ಥೆ ಯಾವುದು ಅಂತ ಒಂದೇ ವಾಕ್ಯದಲ್ಲಿ ಕೇಳಿದ್ರೆ ಆಕಾಶವಾಣಿ ಅಂತ ಹೇಳಿದ್ರ ಅಲ್ವಾ? ಅದೇ ನಮ್ಮ ಸಂಸ್ಥೆ ಆಕಾಶವಾಣಿ ರಾಷ್ಟ್ರೀಯ ಮಟ್ಟದಲ್ಲಿ 90 ವರ್ಷಗಳನ್ನು ಆಚರಿಸ್ಕೊಳ್ತಾ ಇದೆ. ಬಹುಜನ ಹಿತಾಯ ಬಹುಜನ ಸುಖಾಯ ಅನ್ನುವಂತಹ ಧ್ಯೇಯ ವಾಕ್ಯ ನಮ್ಮದೇ ಸಂಸ್ಥೆಗೆ ಇರುವಂತದ್ದು.
2: ಒಳ್ಳೆ ಸೇವೆ ಜನರಿಗೆ ನೀಡ್ತಾ ಇರುವಂತದ್ದು.
1: ಎಸ್, ಸೊ ನಮ್ಮ ಸಂಸ್ಥೆಗೆ 90ನೇ ವಯಸ್ಸು ತುಂಬುತ್ತಾ ಇರುವಂಥದ್ದು. ಮೊದಲನೇ ಪ್ರಶ್ನೆಗೆ ಸರಿ ಉತ್ತರ ಕೊಟ್ಟಿದ್ದೀರಾ ಇವರು? ದೊಡ್ಡ ಪ್ರಶ್ನೆಗಲ್ಲ, ಚಿಕ್ಕ ಪ್ರಶ್ನೆಗೆ ಸಣ್ಣ ಉತ್ತರ ಕೊಟ್ಟಿದ್ರೆ, ಬಟ್ ಕೊಟ್ಟಿದ್ದೀರಾ, ಅದಕ್ಕೋಸ್ಕರ ಅಭಿನಂದನೆಗಳು. ಎರಡನೇ ಪ್ರಶ್ನೆಗೆ ಹೋಗುವ, ಅದಕ್ಕೆ ಮುಂಚೆ ನಿಮ್ಮ ಬಗ್ಗೆ ಸ್ವಲ್ಪ ವಿವರ ಕೊಡೋದಾದ್ರೆ, ನೀವು ಏನು ಕೆಲಸ ಮಾಡ್ತಾ ಇದ್ದೀರಾ? ಇಲಾಖೆಯಲ್ಲಿ. ಓಕೆ, ಸೊ ಟೈಮ್ ಪಾಸ್ಗೆ ಅಂತ ರೇಡಿಯೋ ಕೇಳ್ತೀರಾ ಅಲ್ಲ ಕೆಲಸದ ಮಧ್ಯ ಕೇಳ್ತೀರಾ ಮಾಡ್ತಿರುವಾಗ? ಹೇಗೆ?
2: ನಿರಂತರವಾಗಿ ಕೇಳ್ತೇನೆ ಹೆಚ್ಚಾಗಿ.
1: ಮೋಟಿವೇಶನ್ ಏನು ನಿಮಗೆ ರೇಡಿಯೋ ಕೇಳೋದಕ್ಕೆ? ಮಾಹಿತಿಗಳ ಮನೋರಂಜನೆ ಏನು?
2: ನಾನು ಟಿವಿಯನ್ನು ಹೆಚ್ಚು ನೋಡೋದಿಲ್ಲ.
1: ಓಕೆ,
2: ಕೂತ್ಕೊಳ್ಬೇಕಾಗತ್ತೆ. ನಾನು ನೀವೆಲ್ಲ ಕಾರ್ಯಕ್ರಮಗಳನ್ನು ಸಾಧಾರಣವಾಗಿ ಹೆಚ್ಚಾಗಿ ಕೇಳ್ತೇನೆ.
1: ಯಾವ್ದಾದ್ರು ಇಷ್ಟದ ಕಾರ್ಯಕ್ರಮ ಇದೆಯಾ?
2: ನನ್ಗೆ ಎಲ್ಲವೂ ಇಷ್ಟ. ಎಲ್ಲ ಅಂದ್ರೆ ಸಂಗೀತ ಕಾರ್ಯಕ್ರಮ ಅಥವಾ ಎಲ್ಲರೂ ಸಂದರ್ಶನ ಕಾರ್ಯಕ್ರಮ ಅಥವಾ ಒಳ್ಳೊಳ್ಳೆ ವಿಷಯಗಳೆಲ್ಲ ಬರುತ್ತೆ ರೇಡಿಯೋದಲ್ಲಿ, ಅದನ್ನೆಲ್ಲದನ್ನು ಹೆಚ್ಚಾಗಿ ನಾನು ಕೇಳ್ತೇನೆ.
1: ಸೊ ಕೆಲಸ ಮುಗಿಯೋದೇ ಗೊತ್ತಾಗೋದಿಲ್ಲ ಅಂತ, ಒಟ್ಟಿಗೊಬ್ಬ ಗೆಳೆಯ ಇದ್ದಂಗೆ. ಒಂದಿಷ್ಟು ಜ್ಞಾನ ಸಂಪಾದನೆಗೆ ಆಕಾಶವಾಣಿ ಸಹಾಯ ಮಾಡುತ್ತೆ ಅಂತೇಳಿ. ಎಸ್, ಎರಡನೇ ಪ್ರಶ್ನೆ ಕಡೆ ಹೋಗುವ,
2: ಮನೋರಂಜನೆ ಕೂಡ ಕೆಲಸ ಸಂಗೀತ ಇಂತ ಕಾರ್ಯಕ್ರಮಗಳನ್ನೆಲ್ಲ ಬರ್ತಾವಲ್ಲ,
1: ಹೌದು,
2: ಒಳ್ಳೊಳ್ಳೆ ಕಲಾವಿದರ ಇದೆಲ್ಲ ಬರ್ತದೆ, ಮತ್ತೆ ಹಳೆ ಚಿತ್ರಗೀತೆಗಳು ಇವುಗಳನ್ನು ಕೇಳುವ ಹವ್ಯಾಸ ಇದ್ದವರಿಗೆಲ್ಲ ತುಂಬಾ
1: ಒಳ್ಳೇದಲ್ಲ. ನಿಮ್ಮಂತ ಕೇಳುಗರು ಇರೋದ್ರಿಂದಲೇ ನಾವು ಕೂಡ ಕಾರ್ಯಕ್ರಮಗಳನ್ನ ಕೊಡ್ತಾ ಇರೋದು ಅಲ್ವಾ?
2: ಅವಾಗಲೇ ಅವಾಗಲೂ ಒಳ್ಳೊಳ್ಳೆ ಕಲನ್ನ ತುಂಬಾ ಜನ, ಮುದ್ದುಮೋಡ ಬೆಳ್ಳೆ, ಶಕುಂತಳ ಅರ್ಕಿಣಿ, ಮತ್ತೆ ತುಂಬಾ ಜನ ಎಲ್ಲ ಅವಾಗಲೇ ಇದ್ದಿದ್ರು. ನಾನು ಅವಾಗ ರೇಡಿಯೋ ಎಲ್ಲ ಕೇಳ್ತಿದ್ದೆ. ಪಿ ವಿ ರೈ ಅಂತೇಳಿ ಅವರು ಒಬ್ಬರು ಇದ್ದಿದ್ರು.
1: ಮತ್ತೆ ಅದೇ, ಸೊ ನಮ್ಮ ಕ್ಲಾಸಿಕ್ ಲಿಸ್ಟ್ನರ್ ಆಗಾದ್ರೆ ನೀವು ಕುಂದಾಪುರದಿಂದ ಅಲ್ವಾ?
2: ಕ್ಲಾಸಿಕ್ ಮಾತ್ರ ಅಲ್ಲ, ಎಲ್ಲದನ್ನ ಕೇಳ್ತೇನೆ.
1: ಅಲ್ಲ, ಮುಂಚಿನಿಂದಲೂ ಇದ್ದವರು ಅಂತ ಹೇಳಿ, ಮುಂಚಿನಿಂದಲೂ ಇರುವವರು ಲಿಸ್ನರ್ ಆಗಿ ಅಂತ.
2: ಹೌದೌದು, ನನಗೆ ಎಲ್ಲ ವಿಷಯಗಳ ಬಗ್ಗೆ ಅಭಿರುಚಿ ಇದೆ.
1: ಹ್ಮ್, ನಿಮ್ಮ ಅಭಿಮಾನಕ್ಕಾಗಿ ಧನ್ಯವಾದಗಳು ಸರ್. ಎರಡನೇ ಪ್ರಶ್ನೆ ಕಡೆ ಹೋಗುವ.
2: ಆಯ್ತು ಸರ್, ಥ್ಯಾಂಕ್ ಯು.
1: ಎಸ್, ಲೆಟ್ಸ್ ಗೋ.
0: ಓಕೆ, ನಿಮಗೆ ಎರಡನೇ ಪ್ರಶ್ನೆ. ಇಂದು ತನ್ನ ಸುಂದರ ಕಡಲ ತೀರಗಳು ಮತ್ತು ಪ್ರವಾಸೋದ್ಯಮಕ್ಕಾಗಿ ಸುಪ್ರಸಿದ್ಧವಾಗಿರುವ ಅಂಡಮಾನ್ ನಿಕೋಬಾರ್ ದ್ವೀಪಗಳು ಭಾರತದ ಸ್ವಾತಂತ್ರ್ಯ ಹೋರಾಟದ ಕಾಲದಲ್ಲಿ ಯಾವ ಕಾರಣಕ್ಕಾಗಿ ಕುಖ್ಯಾತವಾಗಿತ್ತು? ಇವತ್ತು ಪ್ರಸಿದ್ಧವಾಗಿದೆ ಪ್ರವಾಸೋದ್ಯಮಕ್ಕೆ ಅಂಡಮಾನ್ ನಿಕೋಬಾರ್ ದ್ವೀಪಗಳು, ಆದರೆ ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಇದು ಕುಖ್ಯಾತವಾಗಿತ್ತು, ಯಾವ ಕಾರಣಕ್ಕೆ?
2: ಚಟುವಟಿಕೆಗಳಿಗೆ ಕುಖ್ಯಾತವಾಗಿತ್ತು.
1: ಸ್ಪಷ್ಟವಾಗಿ ಹೇಳ್ಬೋದು ಸರ್, ಕರೆಕ್ಟ್ ಆಗಿ ಕೇಳಿಸಲಿಲ್ಲ.
2: ಅದು ಸ್ಪಷ್ಟವಾದ ಶಬ್ದನ ನಮ್ಗೆ ಉಲ್ಲೇಖ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ, ಆದ್ರೆ ಅಂತ ಚಟುವಟಿಕೆಗಳು ಅವಾಗ ನಡೀತಿದ್ದು.
1: ಓಕೆ, ಏನೋ
0: ಯಾವ ಚಟುವಟಿಕೆ?
2: ಕಳ್ಳ ಸಾಗಣೆ, ಈ ತರ ಕುಖ್ಯಾತ ಚಟುವಟಿಕೆಗಳಿಗೆಲ್ಲ
1: ಅಪರಾಧ ಚಟುವಟಿಕೆಗಳು ನಡೀತಿದ್ವು ಅಂತ ಹೇಳ್ತಿದ್ದೀರಾ? ಓಕೆ, ಅದು ಸರಿಯಾದ ಉತ್ತರ ಅಲ್ಲ. ಬಟ್ ಅಲ್ಲಿ ಏನೋ ಒಂದು ಇತ್ತು, ಆ ಇದ್ದಿದ್ದರಿಂದ ಆಗಿನ ಕಾಲಕ್ಕೆ ಅದೊಂಥರ ಕುಖ್ಯಾತಿ ಪಡೆದಿದ್ದಂತಹ ಸ್ಥಳ, ಈಗ ಅದು ಪ್ರವಾಸಿ ತಾಣ ಆಗಿದೆ ಅಂತ. ಅದು ಏನು ಅಂತ ಕೇಳಿದ್ದು. ಸೊ ಉತ್ತರ ಗೆಸ್ ಮಾಡೋಕ್ಕಾಗುತ್ತಾ ಇಲ್ಲಲ್ಲ? ಆಪ್ಷನ್ ಕ್ಲೂ
0: ಅಂದರೆ ಇದು ನಮ್ಮ ಸ್ವಾತಂತ್ರ್ಯ ಹೋರಾಟಕ್ಕೆ ಸಂಬಂಧಪಟ್ಟಂತಹ ಒಂದು ಘಟನೆ ಅಥವಾ ವಿಷಯಕ್ಕೆ ಸಂಬಂಧಪಟ್ಟದ್ದು.

0: ಹಾಗಾಗಿ ಕುಖ್ಯಾತಿ ಪಡೆದದ್ದು. ನೀವೆನಿಸಿದ ಹಾಗೆ
1: ಯಾವುದೇ ಚಟುವಟಿಕೆ ಅಥವಾ ಕೆಲಸಕ್ಕಲ್ಲ,
0: ನೀವು ನೀವು ಹೇಳುದು ಪೈರಸಿ ಅಂತದ್ದಕ್ಕೆ ಅಂತ ನೀವು ಹೇಳಿದಾಗೆ ಅನ್ನಿಸ್ತಾ ಇತ್ತು.
2: ಈಗ ಸೈನಿಕ ಅಂದ್ರೆ ಈ ಸ್ವಾತಂತ್ರ್ಯ ಚಳುವಳಿ ಚಟುವಟಿಕೆಯಲ್ಲಿ ಅದಕ್ಕೆ ಹೋರಾಟದಲ್ಲಿ ಒಂದು ನನ್ಗೆ ಸ್ಪಷ್ಟವಾಗಿ ಹೇಳಿಕ್ ಬರುದಿಲ್ಲ, ಅದನ್ನ ಉಪಯೋಗಿಸಿ ಆವಾಗ ಅಂಡಮಾನ್ ನಿಕೋಬಾರ್ ದ್ವೀಪಗಳನ್ನೆಲ್ಲ ಬಳಸ್ಕೊಳ್ತಿದ್ರು.
1: ಸರಿ, ಹಾಗಾದ್ರೆ ಒಂದು ಕೆಲಸ ಮಾಡುವ, ಮುಂದಿನ ಕಾಲರ್ಗೆ ಇದೇ ಪ್ರಶ್ನೆಯನ್ನ ಕೇಳುವ. ಆಗಲಿ, ಬಂತಲ್ಲ ಬಂತಲ್ಲ ಇಷ್ಟು. ಅದೇ ನಿಮ್ಮ ಮೈಂಡ್ ಒಳಗಡೆನೆ ಉತ್ತರ ಇರ್ತದೆ ಎಷ್ಟೋ ಸಲ, ನಾವು ಜಾಸ್ತಿ ಯೋಚನೆ ಮಾಡಿ ಅದಕ್ಕೊಂಥರ ಮೋಡಕ್ಕಾಗದಾಗುದು. ಜೈಲು ಸರಿಯಾದ ಉತ್ತರ
2: ಸರ್. ಇಲ್ಲಿ ಎಲ್ಲ ಅವ್ರನ್ನ ತಗೊಂಡು ಅಂಡಮಾನ್ ನಿಕೋಬಾರ್ ದ್ವೀಪಗಳಲ್ಲಿ ಜೈಲಿನಲ್ಲಿ ತಗೊಂಡು ಹೋಗಿ ಹಾಕ್ತಿದ್ರು.
1: ಅದು ಮುಂಚಿನವರು ಹೇಳ್ತಿದ್ರು ಕೂಡ, ಅನ್ಕೊಂಡು ಹೋಗಿ ಅಂಡಮಾನ್ಗೆ ಹಾಕ್ತಾರೆ ಮತ್ತೆ ಅಂತ ಅಲ್ವಾ.
2: ಈಗಾದ್ರೂ ಮಾತಿನಷ್ಟೇ ಕೇಳ್ತಾರ ಸರ್, ನಿಮ್ಮ ಅಂಡಮಾನಿಗೆ ಕಳಿಸ್ತೇನೆ ಅಂತ.
1: ಹೌದು ಹೌದು,
0: ಸರಿಯಾದ ಉತ್ತರ. ಸೆಲ್ಯುಲಾರ್ ಜೈಲ್ ಅಥವಾ ಕಾಲಾಪಾನಿ ಎಂದು ಕರಿತಾ ಇದ್ರು ಅದನ್ನು. ಬ್ರಿಟಿಷರು ಸ್ವಾತಂತ್ರ್ಯ ಹೋರಾಟಗಾರರನ್ನು ಅಲ್ಲಿಗೆ ಕಳಿಸ್ತಾ ಇದ್ರು. ವಿನಾಯಕ್ ದಾಮೋದರ್ ಸಾವರ್ಕರ್ ಮತ್ತು ಹಾಗೂ ಕೆಲವು ಹಲವಾರು ಕ್ರಾಂತಿಕಾರಿಗಳನ್ನು ಅಲ್ಲಿ ಕಾರಾಗೃಹದಲ್ಲಿ ಇಡ್ತಾ ಇದ್ರು. ಹಾಗಾಗಿ ಸೊ ಇದು ನಿಮ್ಮ ಎರಡನೇ ಪ್ರಶ್ನೆ ಆಯಿತು. ನಿಮಗೆ ಈಗ ಮೂರನೇ ಪ್ರಶ್ನೆಯನ್ನು ಕೇಳ್ತೇನೆ. ನೀವು ಬೇರೆ ಬೇರೆ ಅಭಿರುಚಿ ಇದೆ ಅಂತ ಹೇಳ್ತಾ ಇದ್ರಿ, ಹಾಗಾಗಿ ನಿಮ್ಗೀಗ ಟೆಕ್ನಾಲಜಿ ಬಗ್ಗೆ ಒಂದು ಪ್ರಶ್ನೆ ಕೇಳ್ತೇನೆ. ನೀವು ಚಾಟ್ ಜಿ ಪಿ ಟಿ ಬಗ್ಗೆ ಕೇಳಿದ್ದೀರ? ಚಾಟ್ ಜಿ ಪಿ ಟಿ
2: ಇಲ್ಲ,
0: ಚಾಟ್ ಜಿ ಪಿ ಟಿ ಬಗ್ಗೆ ಕೇಳಲಿಲ್ವಾ? ಹಾಗಾದ್ರೆ ನಿಮಗೆ ಚಾಟ್ ಜಿ ಪಿ ಟಿ ಪ್ರಶ್ನೆ ಕೇಳೋದು ಬೇಡ, ಬೇರೆ ಯಾವುದಾದ್ರು ಒಂದು ಪ್ರಶ್ನೆ ಕೇಳುವ. ಕ್ರಿಕೆಟ್ನ ಬಗ್ಗೆ ಕೇಳುವ. ದ ವಾಲ್ ಎಂದು ಕರೆಯಲ್ಪಡುವ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಅವರ ಹೆಸರಿನ ಸ್ಟ್ಯಾಂಡ್ ಇತ್ತೀಚೆಗೆ ನಾಮಕರಣ ಮಾಡಲಾದ ಭಾರತೀಯ ಕ್ರಿಕೆಟ್ ದಿಗ್ಗಜ ಯಾರು? ದ ವಾಲ್ ಎಂದು ಕರೆಯಲ್ಪಡುವ
2: ರಾಹುಲ್ ದ್ರಾವಿಡ್.
1: ರಾಹುಲ್, ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಿ. ರಾಹುಲ್ ದ್ರಾವಿಡ್ ಅನ್ನ ವಾಲ್ ಅಂತ ಕರೀತಾರೆ.

0: ಮೂರು ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಿ ಸರ್, ಅಭಿನಂದನೆಗಳು.
1: ಥ್ಯಾಂಕ್ ಯು ಸರ್.
0: ಹೇಗೆ ಅನ್ನಿಸ್ತಾ ಇದೆ? ಅಲ್ವಾ, ಸುದೀರ್ಘವಾಗಿ ನಮ್ಮ ಜೊತೆ ಮಾತಾಡಿದ್ರಿ, ನಿಮ್ಮ ಅನುಭವಗಳನ್ನು ಹಂಚಿಕೊಂಡ್ರಿ ಆಕಾಶವಾಣಿ ಜೊತೆ, ಆ್ಯಂಡ್ ಮೂರು ಪ್ರಶ್ನೆಗಳಿಗೂ ಕೂಡ ಸರಿಯಾದ ಉತ್ತರವನ್ನು ಕೊಟ್ಟರೆ, ನಿಮಗೆ ಅಭಿನಂದನೆಗಳು.
1: ಥ್ಯಾಂಕ್ ಯು ಸರ್.
0: ಮುಂದಿನ ಸುತ್ತಿನಲ್ಲಿ ಮತ್ತೆ ನಿಮ್ಮನ್ನು ನಮ್ಮ ಕಡೆಯಿಂದ ಸಂಪರ್ಕ ಮಾಡ್ತಾರೆ. ಸರಿಯಾ? ಧನ್ಯವಾದಗಳು ಭಾಗವಹಿಸಿದ್ದಕ್ಕಾಗಿ. ನಮಸ್ಕಾರ.
2: 100.3 ಆಕಾಶವಾಣಿ ಟೆಲಿಕ್ವಿಸ್.
3: ಇಂದಿನ ಈ ಕಾರ್ಯಕ್ರಮದ ಕ್ವಿಜ್ ಮಾಸ್ಟರ್ ವಿಕಾಸ್ ಎಂ, ನಿರೂಪಕರು ಕಾಶ್ಯಪ್ ಪುತ್ತೂರು,
4: ತಾಂತ್ರಿಕ ನೆರವು ಜಿಶಾ ಬಿಜು ಮತ್ತು ಉಮೇಶ್ ಅಶೋಕನಗರ.
0: ವಿಜೇತರಿಗೆಲ್ಲ ಅಭಿನಂದನೆಗಳು. ನಿಲಯದಿಂದ ಇಂದಿನ ಕಾರ್ಯಕ್ರಮದ ವಿಜೇತರನ್ನು ನೇರವಾಗಿ ಸಂಪರ್ಕಿಸಲಾಗುವುದು. ಇಂದು ಬೆಳಗ್ಗೆ 11:30 ಧ್ವನಿ ಮುದ್ರಣ ಮಾಡಿದ ಕಾರ್ಯಕ್ರಮವನ್ನು ಮುಂದಿನ ಮಂಗಳವಾರ ರಾತ್ರಿ 9:30 ಪ್ರಸಾರ ಮಾಡಲಿದ್ದೇವೆ. ನಮ್ಮ ಮುಂದಿನ ಕ್ವಿಜ್ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಆಸಕ್ತಿ ಇರುವವರು ಗಮನಿಸಬೇಕಾದ ಕ್ವಿಜ್ ಕಾರ್ಯಕ್ರಮದ ನಿಯಮಗಳು ಹೀಗಿವೆ. ಒಟ್ಟು 3 ಪ್ರಶ್ನೆಗಳು ಇರಲಿವೆ. ಸರಿಯಾದ ಉತ್ತರಗಳನ್ನು ನೀಡಿದವರನ್ನು ವಿಜೇತರೆಂದು ಘೋಷಿಸಲಾಗುವುದು. ವಿಜೇತರಿಗೆ ಆಕಾಶವಾಣಿಯು ಮುಂದೆ ನಡೆಸಲಿರುವ ಸ್ಟುಡಿಯೋ ಕ್ವಿಜ್ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಸುವರ್ಣಾವಕಾಶ ಹಾಗೂ ಆಕರ್ಷಕ ಬಹುಮಾನಗಳು ಲಭಿಸಲಿವೆ. ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2211999 ಅಥವಾ 2222611, STD ಸಂಖ್ಯೆ 0824. ಮತ್ತೊಮ್ಮೆ 2211999 ಅಥವಾ 2222611, STD ಸಂಖ್ಯೆ 0824. ನಮ್ಮ ಮೊಬೈಲ್ ಸಂಖ್ಯೆ 8277038000.
3: ಪರಿಕಲ್ಪನೆ ಹಾಗೂ ನಿರ್ಮಾಣ PV ಪ್ರಶಾಂತ್ ಕುಮಾರ್.

ಆಕಾಶವಾಣಿ ಮಂಗಳೂರು. ಹಿಂದಿ ಚಿತ್ರಗೀತೆಗಳು. ಮೊದಲಿಗೆ ಕೇಳಿ ಗ್ಯಾಂಗ್ಸ್ಟರ್ ಚಿತ್ರದ ಗೀತೆ ಜುಬೀನ್ ಅವರ ಧ್ವನಿಯಲ್ಲಿ. ಸಯ್ಯದ್ ಖಾದ್ರಿ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಪ್ರೀತಮ್.

ಸೋನು ನಿಗಮ್ ಅವರ ಧ್ವನಿಯಲ್ಲಿ ಕೇಳಿ ಸಾಥಿಯ ಚಿತ್ರದ ಗೀತೆ. ಗುಲ್ಜಾರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಎ ಆರ್ ರೆಹಮಾನ್.

ಸಮೀರ್ ರಚಿಸಿ ಹ್ಯಾರಿಸ್ ಜಯರಾಜ್ ಸಂಗೀತ ನೀಡಿರುವ ರೆಹನಾ ಹ್ಯಾ ತೆರೆ ದಿಲ್ಮೆ ಚಿತ್ರದ ಗೀತೆ. ಹಾಡಿದ್ದಾರೆ ಬಾಂಬೆ ಜಯಶ್ರೀ.

ಮೋಹಿತ್ ಚೌಹಾಣ್ ಮತ್ತು ನೇಹಾ ಭಾಸಿನ್ ಧ್ವನಿಗಳಲ್ಲಿ ಕೇಳಿ ಫ್ಯಾಷನ್ ಚಿತ್ರದ ಗೀತೆ. ಇರ್ಫಾನ್ ಸಿದ್ದಿಕಿ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಸಲೀಂ ಸುಲೇಮಾನ್.

ಅಕ್ಸರ್ ಚಿತ್ರಕ್ಕಾಗಿ ಸಮೀರ್ ರಚಿಸಿ ಹಿಮೇಶ್ ರೇಷಮಿಯ ಸಂಗೀತ ನೀಡಿರುವ ಗೀತೆ, ಹಾಡಿದ್ದಾರೆ ಕೆಕೆ ಮತ್ತು ಸುನಿಧಿ ಚೌಹಾಣ್.

ರಾಹತ್ ಫತೇ ಅಲಿ ಖಾನ್ ಧ್ವನಿಯಲ್ಲಿ ಕೇಳಿ ಕಲಿಯುಗ್ ಚಿತ್ರದ ಗೀತೆ. ಅಸೀಂ ರಜಾ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ರೋಹೆಲ್ ಹ್ಯಾತ್.

0: ಆಕಾಶವಾಣಿ ಮಂಗಳೂರು.
1: ಟ್ರೆಂಡಿಂಗ್ ಹಾಡುಗಳಿಗೆ ಸಿಕ್ಕಿದೆ ಹೊಸ ವಿಳಾಸ. ಇನ್ನು ಮುಂದೆ ಪ್ರತಿ ಬುಧವಾರವನ್ನ ಮಾಡಿ ವೈಬ್ ವೆನ್ಸ್ಡೇ, ತಪ್ಪದೆ ಕೇಳಿ ಹೊಸ ಹಿಂದಿ ಹಾಡುಗಳ ಹೊಚ್ಚ ಹೊಸ ಕಾರ್ಯಕ್ರಮ ನಯೇ ತರಾನೆ. ಪ್ರತಿ ಬುಧವಾರ ಬೆಳಗ್ಗೆ 9:30 ಮಂಗಳೂರು ಆಕಾಶವಾಣಿಯಲ್ಲಿ ಮಾತ್ರ. ನ್ಯೂಸ್ ಆನ್ ಏರ್ ಆಪ್ನಲ್ಲೂ ಕೇಳಿ.
2: ಎನೆಪೋಯ ಆಸ್ಪತ್ರೆ ಆರೋಗ್ಯ ದೀಪ ನೇರ ಫೋನಿನ್ ಕಾರ್ಯಕ್ರಮ ನಾಳೆ ರಾತ್ರಿ 8 ಗಂಟೆಗೆ ಪ್ರಸಾರವಾಗಲಿದೆ. ಈ ಸಲದ ವಿಷಯ ಮಹಿಳೆಯರಲ್ಲಿ ಮುಟ್ಟಿನ ತೊಂದರೆಗಳು ಮತ್ತು ಚಿಕಿತ್ಸೆ. ಭಾಗವಹಿಸುವವರು ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ರಮ್ಯಾ. ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2211999, ಎಸ್ಟಿಡಿ ಕೋಡ್ 0824, ಮೊಬೈಲ್ 8277038000. ಮಹಿಳೆಯರಲ್ಲಿ ಮುಟ್ಟಿನ ತೊಂದರೆಗಳು ಮತ್ತು ಚಿಕಿತ್ಸೆಯ ಕುರಿತಾಗಿ ಮಾಹಿತಿಯನ್ನು ಪಡೆದುಕೊಳ್ಳಲು ಕರೆ ಮಾಡಿ ನಾಳೆ ರಾತ್ರಿ 8 ಗಂಟೆಗೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನೆಪೋಯ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ, ದೇರಳಕಟ್ಟೆ, ಮಂಗಳೂರು.
0: ಕೇಳುಗರೆ, ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳ ವಿವರ. ನಾಳೆ ಬೆಳಿಗ್ಗೆ 6:10 ವಂದನ, 6:30 ಚಿಂತನ ಹರಿಣಾಕ್ಷಿ ಕೇವಳ ಅವರಿಂದ, 6:40 ತತ್ವಪದ, 6:45 ಆರೋಗ್ಯ ಮಂಥನ ಪ್ರಸ್ತುತಿ ಡಾಕ್ಟರ್ ನಿಖಿತ್ ಅಂಪಾರ್, 6:50 ರೈತರಿಗೆ ಸಲಹೆ, 7:15 ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್. 7:45 ರಾಗರಂಜನಿ ಚಿತ್ರಗೀತೆಗಳು, 8:30 ಕಾವ್ಯಯಾನ, ಬತ್ತಲೇಶ್ವರ ಕವಿ ವಿರಚಿತ ಕೌಶಿಕ ರಾಮಾಯಣ ಕಾವ್ಯದ ವಾಚನ ವ್ಯಾಖ್ಯಾನ. ವಾಚನಕಾರರು ಮೇಧಾ ಅಶೋಕ್, ವ್ಯಾಖ್ಯಾನಕಾರರು ರಾಮಕೃಷ್ಣ ಭಟ್ ಉಜಿರೆ. 8:45 ಕನ್ನಡ ಚಿತ್ರಗೀತೆಗಳು, 9:00 ಸುಗಮ ಸಂಗೀತದಲ್ಲಿ ವಿವಿಧ ಕಲಾವಿದರು ಹಾಡಿರುವ ಭಾವಗೀತೆಗಳು. 9:20 ಚಿತ್ರಗೀತೆಗಳು, 9:30 ನಯೇ ತರಾನೆ ಹೊಸ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ, 10:00 ಸಿಐಇಟಿ ಮತ್ತು ಎನ್ಸಿಇಆರ್ಟಿ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್, 10:30 ಎಸ್ಎಂಎಸ್ ಮೆಲೋಡೀಸ್, ಕೇಳುಗರ ಕೋರಿಕೆಯ ಸಂದೇಶಗಳನ್ನಾಧರಿಸಿದ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ.

ನಾಳೆ ಬೆಳಿಗ್ಗೆ 11 ಗಂಟೆಗೆ ಪ್ರಜ್ಞಾ ಸಲಹಾ ಕೇಂದ್ರ ಭರವಸೆಯ ಬೆಳಕು ಪ್ರಾಯೋಜಿತ ಸರಣಿಯ 287ನೇ ಕಾರ್ಯಕ್ರಮ. ವಿಷಯ ನಿಲ್ಲದ ಪಯಣ ಭರವಸೆಯ ಬೆಳಕು. ಡಾಕ್ಟರ್ ಜ್ಯೋತಿ ಚೇಳೈರು ಅವರೊಂದಿಗೆ ಸಂವಾದ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಜ್ಞಾ ಸಲಹಾ ಕೇಂದ್ರ ಮಂಗಳೂರು. 11:30 ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಪಿ ಬಾಲಕೃಷ್ಣ ತಂತ್ರಿಯವರಿಂದ ವೇಣುವಾದನ. 12:05 ವನಿತಾ ವಿಹಾರದಲ್ಲಿ ಸುಲೋಚನಾ ಪಚ್ಚನಡ್ಕ ಅವರಿಂದ ಕಥೆ ಹೃದಯಾನುರಾಗ. ಬಳಿಕ ಮೋಹಿನಿ ಅವರಿಂದ ಕವನ ವಾಚನ. ಇದು ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.

ನಾಳೆ ಮಧ್ಯಾಹ್ನ 12:35 ಆರೋಗ್ಯ ಸಂಚಿಕೆಯಲ್ಲಿ ನುಂಗುವ ಸಮಸ್ಯೆ ಅಥವಾ ಡಿಸ್ಫೇಜಿಯಾ ಕುರಿತು ಡಾಕ್ಟರ್ ಬಿಎಸ್ ಪ್ರೇಮಲತಾ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಾಂಪಣ್ಣ, ಆಶಿಹಾಳ್. ಇವು ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳು.